0: 9.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವ್ರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಐ ಆಮ್ ಥಿಂಕಿಂಗ್ ಯಾವ ಕಾಲೇಜ್ ಅಲ್ಲಿ ಅಡ್ಮಿಷನ್ ತಗೊಂಡ್ಲಿ ಅಂತ.
2: ಟೆನ್ಷನ್ ಯಾಕೆ ಬ್ರೋ, ಕುಂದಾಪುರದ ಭಂಡಾರ್ ಕಾಸ್ ಕಾಲೇಜ್ ಇದೆ ಅಲ್ಲ.
3: ಹೌದು, ಬನ್ನಿ ಕುಂದಾಪುರದ ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ. ಬ್ಯಾಚುಲರ್ ಆಫ್ ಆರ್ಟ್ಸ್ BA ಅಡ್ಮಿಷನ್ ಓಪನ್ ಆಗಿದೆ. HP, HSP, HEK, EJP. ಯಾಕೆ ನೀವು BA ನ ತಗೊಳ್ಬೇಕು ನಮ್ ಕಾಲೇಜ್ ಅಲ್ಲಿ ಅಂತಂದ್ರೆ, ವೈಡ್ ಕರಿಯರ್ ಅಪರ್ಚುನಿಟೀಸ್, ಸ್ಟ್ರಾಂಗ್ ಫೌಂಡೇಶನ್ ಇನ್ ಸೋಷಿಯಲ್ ಸೈನ್ಸಸ್, ಹೆಲ್ಪ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಬಿಲ್ಡ್ ಗುಡ್ ಲೀಡರ್ಶಿಪ್ ಕ್ವಾಲಿಟಿ, ಡೆವಲಪ್ಸ್ ಕಮ್ಯುನಿಕೇಶನ್ ಅಂಡ್ ಅನಾಲಿಟಿಕಲ್ ಸ್ಕಿಲ್ಸ್. ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ, ಫ್ರೆಂಡ್ಲಿ ಲರ್ನಿಂಗ್ ಎನ್ವೈರನ್ಮೆಂಟ್, ಫ್ರೀ ಅಡಾಪ್ಷನ್ ಸ್ಕೀಮ್, ಫ್ರೀ ಕಂಪ್ಯೂಟರ್ ಕ್ಲಾಸ್ ಫಾರ್ ಓನ್ಲಿ BA ಸ್ಟೂಡೆಂಟ್ಸ್, ಫ್ರೀ ಮಿಡ್ ಡೇ ಮೀಲ್ ಫೆಸಿಲಿಟಿ, ಲೈಬ್ರರಿ ಫೆಸಿಲಿಟಿ, ಸ್ಕಾಲರ್ಶಿಪ್ ಅಂಡ್ ಎಂಡೋಮೆಂಟ್ ಫೆಸಿಲಿಟಿ, ಸ್ಟಡಿ ಟೂರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂಡ್ ಆಲ್ಸೋ ರೇಡಿಯೋ ಕುಂದಾಪುರ 89.6 FM, ನಿಮ್ಮ ಪ್ರಾಕ್ಟಿಕಲ್ ರೇಡಿಯೋ ಎಕ್ಸ್ಪೀರಿಯನ್ಸ್ಗೆ ಬನ್ನಿ ಭಂಡಾರ್ಕರ್ಸ್ ಕಾಲೇಜಿಗೆ. ಅಡ್ಮಿಷನ್ಸ್ ಓಪನ್. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಇನ್ಫರ್ಟಿಲಿಟಿ ಅವೇರ್ನೆಸ್ ವೀಕ್, ಬಂಜೆತನದ ಅರಿವು ಸಪ್ತಾಹ ದಿನದಿಂದ ದಿನಕ್ಕೆ 6-7 ದಿನದಿಂದ ಆತಿತ್ತು. ಇದರಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತಾಡ್ತಾ ಇತ್ತು ಸೆಕ್ಷುವಾಲಿಟಿ ಬಗ್ಗೆ. ಅಂದ್ರೆ ಇನ್ಫರ್ಟಿಲಿಟಿ, ಈ ಬಂಜೆತನಕ್ಕೆ ಈ ಸೆಕ್ಷುವಾಲಿಟಿ ಅನ್ನೋದು, ಅದ್ರ ಬಗ್ಗೆ ಅರಿವು, ಅದ್ರ ಬಗ್ಗೆ ಆಪ್ತ ಸಮಾಲೋಚನೆ ಎಷ್ಟು ಮುಖ್ಯ ಆಗತ್ತೆ, ಇದು ಬಂಜೆತನ ನಿವಾರ

0: ಕಾರಣಗೆ ಅಂತಲ್ಲ, ಬಂಜೆತನ ಇದ್ದಾಗ ಅಥವಾ ಇನ್ಫರ್ಟಿಲಿಟಿ ಅದರಲ್ಲಿ ನಾವು ಇರುವಾಗ, ಸಮಸ್ಯೆ ಇರುವಾಗ ಇದು ಹೆಂಗ್ ಹೆಲ್ಪ್ ಆಗ್ತ ಅಂತ ಮಾತಾಡುವ ಅಂತ ಹೇಳಿ ನಮ್ಮೊಟ್ಟಿಗಿದ್ರೀಗ ಡಾಕ್ಟರ್ ಉಷಾ ಹೇಮಂತ್ ಅವರು, BAMS MS ಇನ್ ಸೆಕ್ಷುವಾಲಿಟಿ ಅಂಡ್ ಕೌನ್ಸಿಲಿಂಗ್. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಜ್ಯೋತಿ ಅವರೇ.
0: ನಿಮ್ಮ ಸ್ಪೆಷಲೈಸೇಷನ್ ತುಂಬಾ ವಿಶಿಷ್ಟವಾಗಿದೆ ಆಕ್ಚುಲಿ, ಅಲ್ಲ ಡಾಕ್ಟ್ರೆ?
1: ಹೌದು ಖಂಡಿತ.
0: ನಿಮ್ಗೆ ಯಾಕದು ಮಾಡಕ್ ಅನಿಸ್ತು? ಇದೊಂದು ವೈಯಕ್ತಿಕ ಕ್ಯೂರಿಯಾಸಿಟಿ ಅಂದ್ರೆ, ಈ ಒಂದ್ ತರದ ಕೌನ್ಸಿಲಿಂಗ್ ಇವತ್ತಿನ ದಿನಗಳಲ್ಲಿ ತುಂಬಾ ಜನಕ್ಕೆ ಅಗತ್ಯ ಇರತ್ತೆ, ಅದರಲ್ಲೂ ಈ ಬಂಜೆತನ ಅನ್ನೋ ಸಮಸ್ಯೆ, ಇನ್ಫರ್ಟಿಲಿಟಿ ಸಮಸ್ಯೆ ಇರುವವರಿಗೆ ಇಂಥದ್ದೊಂದು ಪರಿಹಾರ ಬೇಕಿರತ್ತ. ಇದನ್ನ ಕಂಡ್ಕೊಂಡೆ ನೀವು ಇದನ್ನ ಮಾಡ್ಕೊಂಡ್ ಅನ್ಕೊಂಡ್ರೆ ಹೆಂಗೆ ಡಾಕ್ಟ್ರೆ? MS
1: ನಿಜ, ನೀವು ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ. ನಾನು ಮಂಗಳೂರು ಬದಿಯವಳು, ಮದುವೆ ಆಗಿ ಸಾಸ್ತಾನ ಊರಿಗೆ ಬಂದೆ, 30 ವರ್ಷ ಆಯ್ತು. ಬಂದ ಶುರುವಲ್ಲಿ ನನಗೆ ಇಲ್ಲಿ ಹಳ್ಳಿ ಪ್ರದೇಶದಲ್ಲಿ, ನಾನು ಸಿಟಿಯಿಂದ ಬಂದವಳಾದ್ರೆ ಇಲ್ಲಿ ಹಳ್ಳಿಯ ಒಂದು ಮಕ್ಕಳುಗಳು, ಸಣ್ಣ ಸಣ್ಣ ಹುಡುಗಿಯರು, ಈ ಸೆಕ್ಷುವಲ್ ನ ಅನುಭವ ಗೊತ್ತಿಲ್ಲದೆ ಏನೇನೋ ತಪ್ಪುಗಳನ್ನು ಮಾಡಿ ಬಂದಾಗ ನನಗೆ ತುಂಬಾ ಬೇಸರ ಆಗ್ತಿತ್ತು. ಇವ್ರಿಗೆ ಯಾವ ತರ ಈ ಬುದ್ಧಿ ಹೇಳೋದು, ಹೇಗೆ ಹೇಳೋದು ಅಂತ. ಆಕ್ಚುಲಿ ಕೆಲವರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇದ್ದು ಜಾಗ್ರತೆಯಿಂದ ಏನಾದ್ರೂ ಮಾಡ್ಕೊಂತಾರೆ, ಇವ್ರಿಗಾದ್ರೆ ಏನು ಗೊತ್ತಿಲ್ಲದೆ ತುಂಬಾ ತಪ್ಪುಗಳು ಆಗ್ತಾ ಇದ್ದವು. ಆಗ ನಮ್ಗೆ ಇವರಿಗೆ ಸರಿಯಾದ ಮಾರ್ಗದರ್ಶನ ಕೊಡ್ಬೇಕು, ಅದಕ್ಕೆ ನನಗೊಂದು ಸರಿಯಾದ ಡಿಗ್ರಿ ಬೇಕು, ಹೀಗೆ ಸುಮ್ನೆ ಬಾಯಿ ಮಾತಿಗೆ ಹೇಳಬಾರ್ದು ಎಂಬ ಉದ್ದೇಶದಿಂದ ನಾನು ಆ ಕಾಲದಲ್ಲಿ ಶಿವಮೊಗ್ಗ ಕುವೆಂಪು ಇನ್ಸ್ಟಿಟ್ಯೂಷನ್ ಇಂದ MS ಸೆಕ್ಷುವಾಲಿಟಿ ಅಂಡ್ ಕೌನ್ಸಿಲಿಂಗ್ ಸೈಕೋಥೆರಪಿ 2 ವರ್ಷದ ಕೋರ್ಸ್ ಅನ್ ಮಾಡಿ, ರೆಗ್ಯುಲರ್ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿ ಈ ಕೋರ್ಸ್ ಅನ್ ಮಾಡಿರೋದು. ಅದು ನನ್ಗೆ ಈ 30 ವರ್ಷದಲ್ಲಿ ತುಂಬಾ ಹೆಲ್ಪ್ ಆಗಿದೆ, ಅಂದ್ರೆ ಇದರಿಂದ ತುಂಬಾ ಜನ ಬೆಳಕಾಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ.
0: ಓ, ಆದ್ರೆ ನಮ್ಗೆ ಇಷ್ಟು ಹೇಳುವತ್ತಿಗೂ ಇದು MS ಇನ್ ಸೆಕ್ಷುವಾಲಿಟಿ ಅಂಡ್ ಕೌನ್ಸಿಲಿಂಗ್, ಓಕೆ, ಇದು ಎಂತ ಎಂತ ಮಾಡ್ತ್ರಿ ಇವರು ಅಂಬುದು ಮತ್ತೂ ಅರ್ಥ ಇಲ್ಲ, ಅದನ್ನ ಒಂಚೂರು ಬಿಡಿಸಿ ಹೇಳ್ತೀರ ಡಾಕ್ಟ್ರೆ?
1: ನೋಡಿ, ಏನಂದ್ರೆ ಸೈಕಿಯಾಟ್ರಿಸ್ಟ್ ಬೇರೆ, ಸೈಕೋಥೆರಪಿಸ್ಟ್ ಬೇರೆ. ಸೈಕಿಯಾಟ್ರಿಸ್ಟ್ ಅಂದ್ರೆ ಮಾನಸಿಕ ತಜ್ಞರು, ಅವರು ದೇಹದಲ್ಲಿ ಆಗುವ ಹಾರ್ಮೋನ್ ವ್ಯತ್ಯಾಸಗಳನ್ನು ಹೊರಗೆ ಗುಳಿಗೆ, ಮಾತ್ರೆ, ಇಂಜೆಕ್ಷನ್, ಕೆಲವೊಂದು ಪ್ರೊಸೀಜರ್ ಮೂಲಕ ಸರಿಪಡಿಸುವಂತದ್ದು. ಸೈಕೋಥೆರಪಿಯಲ್ಲಿ ಯಾವುದೇ ಮಾತ್ರೆಗಳಾಗ್ಲಿ, ಯಾವುದೇ ಇಂಜೆಕ್ಷನ್ಗಳಾಗ್ಲಿ ಏನೂ ಇಲ್ಲ, ಬರೀ ಮಾತು ಮತ್ತೆ ಕೆಲವೊಂದು ಥೆರಪೀಸ್ ಮಾತ್ರ. ಬಹಳ ಬಹಳವಾದ ಮುಖ್ಯವಾದ ಥೆರಪಿಗಳಿದೆ, ಅದರಿಂದ ಒಳ್ಳೆ ಸಕ್ಸಸ್ಫುಲ್ ಕೂಡ ಆಗತ್ತೆ. ಆ ಥೆರಪಿಗಳನ್ನು ಯಾವ ಕೇಸ್ ಅಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೇಕು ಎಂಬುದನ್ನು ನಾವು ಕಲ್ತ್ಕೊಂಡು ಬಂದಿರ್ತೇವೆ. ಅದನ್ನ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ಔಟ್ ಪ್ರಾಡಕ್ಟ್ ಚೆನ್ನಾಗಿ ಬರ್ತದೆ. ಇಲ್ಲಿ ನಮ್ಗೆ ಯಾವುದೇ ಕಾರಣಕ್ಕೂ ನಾವು ಮಾತ್ರೆಗಳನ್ನು ಕೊಡೋದಿಲ್ಲ,
0: ಮಾತಲ್ಲೇ ಮಾತ್ರೆ ಆಗ್ತದಲ್ಲ.
1: ಹೌದು, ಕೌನ್ಸಿಲಿಂಗ್ ಅಂಡ್ ಥೆರಪಿ.
0: ಓಕೆ, ಈ ಸೈಕೋಥೆರಪಿ ಅಂದ್ರೆ ಎಂತ ಡಾಕ್ಟರ್? ಅದು ಎಂತದು, ಯಾವ ತರ ಇರುತ್ತೆ ಅಂತ ಹೇಳ್ಕೊಂಡು ಥೆರಪಿ.
1: ಈಗ ನಾನೊಂದು ಉದಾಹರಣೆ ಕೊಡ್ಬೇಕಾದ್ರೆ, ಒಂದು ಮಗು ಹುಟ್ಟಿದ ಮೇಲೆ ತನ್ನಷ್ಟಕ್ಕೆ ಅಂಬೆಗಾಲಿರ್ತದೆ, ಹೆಜ್ಜೆ ಹಾಕ್ತದೆ, ನಡೀತದೆ, ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಹೋಗ್ತದೆ. ಒಂದು ಟೈಮ್ಗೆ ಅದು ಮೋಷನ್ ಅನ್ನು ಕಂಟ್ರೋಲ್ ಮಾಡುದು, ಯೂರಿನ್ ಕಂಟ್ರೋಲ್ ಮಾಡುದು, ಬಾತ್ರೂಮ್ ಗೆ ಹೋಗುದು, ಎಲ್ಲೋ ಒಂದು ಪೊಸಿಷನ್ ಅಲ್ಲಿ ಒಂದು ಸ್ಟಕ್ ಆಗ್ತದೆ, ಅದು ಮಾಡ್ಲಿಕ್ಕೆ ಆಗುದಿಲ್ಲ, ಮುಂದೆ ಹೋಗುದೇ ಇಲ್ಲ, ಬೆಡ್ಡಲ್ಲೇ ಮಾಡುದು ಎಷ್ಟೋ ದೊಡ್ಡ ತನಕ, ಈ ತರ ಎಲ್ಲ. ಅಂತ ಸಂದರ್ಭದಲ್ಲಿ ಅದು ಯಾಕೆ, ಏನು ಏನು ಕಾರಣ ಅಂದ್ರೆ, ನಮ್ಮ ರೊಟೀನ್ ಕೆಲಸದಲ್ಲಿ ಎಲ್ಲಿ ತಡೆ ಬರ್ತದೆ ನೋಡಿ, ಆಗ ಈ ಬೇರೆ ಯಾವುದೇ ಹೊರಗಿನ ಕಾರಣಗಳು, ಫಿಸಿಕಲ್ ಕಾರಣಗಳು ಇಲ್ಲದೆ, ಬೇರೆ ಕಾರಣಗಳು ಇಲ್ಲದಿದ್ದಾಗ ಮನೋದೈಹಿಕ ಚಿಕಿತ್ಸೆಗಳು ಅಂದ್ರೆ ಥೆರಪಿಗಳ ಮೂಲಕ ಅದನ್ನು ಹೊರತರುವಂತದ್ದು. ಗುಳಿಗೆಗಳು ಇಲ್ಲದೆ ಅವರಿಗೆ ಅದನ್ನು ಮನದಟ್ಟು ಮಾಡಿ, ಯಾಕೆ ಏನು ಹೇಗೆ ನಾವು ಅದನ್ನು ಯಾವ ತರ ಬದಲಾವಣೆ ಮಾಡ್ಕೊಂಡ್ರೆ ಹೇಗಾಗತ್ತೆ ಅಂತ ಹೇಳಿ ತೋರಿಸಿ ಸರಿ ಮಾಡುವಂತದ್ದು ಥೆರಪಿ. ಅದರಲ್ಲಿ ಸೆನ್ಸೇಟ್ ಫೋಕಸ್ ಥೆರಪಿ ಅಂತ ಇದೆ, ಫ್ಲಡ್ಡಿಂಗ್ ಅಂತ ಇದೆ, ಬಹಳ ಥೆರಪಿಗಳಿವೆ.
0: ಓಕೆ, ಈ ಇನ್ಫರ್ಟಿಲಿಟಿ, ಈ ಇನ್ಫರ್ಟಿಲಿಟಿ ಬಂಜೆತನದ ಸಮಸ್ಯೆಯಲ್ಲಿ ಈ ಥೆರಪಿ, ಈ ಸೈಕೋಥೆರಪಿಗಳು ಹೇಗೆ ಆ ಪೇಷಂಟ್ಸ್ ಗೆ ಅಥವಾ ಆ ಗಂಡ ಹೆಂಡತಿಗೆ ಹೆಲ್ಪ್ ಮಾಡುತ್ತೆ?
1: ಇದು ತುಂಬಾ ಹೆಲ್ಪ್ ಮಾಡುತ್ತೆ ಮೇಡಮ್. ಯಾಕೆ ಗೊತ್ತಾ, ನಾನು ಫಸ್ಟ್ ಹೇಳ್ತೇನೆ, ನಾವು ಡಾಕ್ಟರ್ ಆಗಿ ಫಸ್ಟ್ ಗೆ ಪೇಷಂಟ್ ಬಂದಾಗ ವೈದ್ಯೆಯಾಗಿ ನನ್ನದು ಒಂದು ಸ್ಲೋಗನ್ ಏನಂದ್ರೆ, ವಾಟ್ ಟು ಡೂ ವಾಟ್ ನಾಟ್ ಟು ಡೂ ಅಂತ ಗೊತ್ತಿರ್ಬೇಕು. ಏನು ಮಾಡ್ಬೇಕು ಆ ಪೇಷಂಟ್ ಗೆ ಮುಖ್ಯ, ಏನ್ ಮಾಡಬಾರ್ದು, ಇದು ನಮ್ಮಿಂದ ಆಗುದಿಲ್ಲ, ಇದನ್ನ ಯಾರಿಗೆ ರೆಫರೆನ್ಸ್ ಕೊಡ್ಬೇಕು, ಯಾರ ಹತ್ರ ಕಳಿಸ್ಬೇಕು ಸರಿಯಾದ ಸಂದರ್ಭಕ್ಕೆ ಅಂತ ಹೇಳೋದು ನಮ್ಗೆ ಗೊತ್ತಿರ್ಬೇಕು. ಅವರನ್ನು ಮುಂದೆ ಎಳಿತಾ ಎಳಿತಾ ಅವರದ್ದು ಹಣವನ್ನು ವ್ಯಯ ಮಾಡಿ ಸಮಯವನ್ನು ವ್ಯಯ ಮಾಡೋದು ಡಾಕ್ಟರ್ದು ತಪ್ಪು ಅಂತ ನನ್ನ ಒಂದು ಮೊದಲಿನಿಂದ ಬಂದ ಒಂದು ರೂಢಿ. ಆದ್ರಿಂದ ನನ್ನಲ್ಲಿ ಬಂದಾದ ಪೇಷಂಟ್ ಅದು ಸೈಕೋಥೆರಪಿಗೆ ಅರ್ಹವ ಅಂತ ಫಸ್ಟ್ ನೋಡ್ತೇನೆ, ಅಥವಾ ದೈಹಿಕ ಕಾರಣ ಇದೆಯಾ, ದೈಹಿಕ ಕಾರಣ ಇದ್ರೆ ಗೈನಕಾಲಜಿಸ್ಟ್ ಹಾರ್ಮೋನಲ್ ವೇರಿಯೇಷನ್ ಇದ್ರೆ ಎಂಡೋಕ್ರೈನಾಲಜಿಸ್ಟ್, ಮಾನಸಿಕ ಕಾರಣ ಇದ್ರೆ ಸೈಕಾಟ್ರಿಸ್ಟ್, ಹೀಗೆ ನಾನು ಅವರನ್ನ ಅಂತಂತ ಕಡೆಗೆ ಕಳಿಸ್ತೇನೆ. ಇದು ಯಾವುದೂ ಅಲ್ಲ, ಯಾವುದೂ ಅಲ್ಲ, ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ದಾರೆ ಅಂತ ಆದ್ರೆ ಅದನ್ನು ಆ ಕೊಂಡಿಯನ್ನು ಬಿಡಿಸಿಕೊಡೋದು ಕೆಲಸ ನನ್ನದು, ಸೈಕೋಥೆರಪಿ.
0: ಓಕೆ,
1: ಅದನ್ನ ನಾನು ಮಾಡ್ತೇನೆ. ಈ ಇನ್ಫರ್ಟಿಲಿಟಿಯಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ನೀವು ನೋಡಿರ್ಬೋದು, ನಾನಿಲ್ಲಿ ಅನ್ಎಜುಕೇಟೆಡ್ ಗಳನ್ನು ನೋಡಿ ಈ ಕೋರ್ಸ್ ಮಾಡಿದ್ದ ಅಂತ ಹೇಳಿದ್ದೇನೆ. ಎಷ್ಟೋ ಎಜುಕೇಟೆಡ್ ಗಳು ಐ ಟಿ ಯಲ್ಲಿ ಓದುವವರು ಕೂಡ ಅನೇವೇರ್ ಆಗಿರುವಂತವ್ರು ಇದ್ದಾರೆ. ಸೆಕ್ಷುಯಾಲಿಟಿಯಲ್ಲಿ ದೊಡ್ಡ ದೊಡ್ಡ ಪ್ರೋನ್ ಪಿಕ್ಚರ್ ಗಳನ್ನು ನೋಡ್ತಾರೆ, ಏನೇನೋ ನೋಡ್ತಾರೆ, ಏನೇನೋ ಫ್ಯಾಂಟಸಿ ಇರ್ತಾರೆ, ರಿಯಾಲಿಟಿ ಗೊತ್ತಿರುವುದಿಲ್ಲ ಅವರಿಗೆ.
0: ಓಕೆ, ಅಂದ್ರೆ ನೀವು ಎದುರಿಸಿರುವ ಅಂತ ಸಂದರ್ಭಗಳು ಯಾವ್ದು, ಒಂದು ಎಕ್ಸಾಂಪಲ್ ಜೊತೆ ಹೇಳಲಕ್ಕ?
1: ನೋಡಿ, ನಿಮ್ಗೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ. ಇದು ವೆರಿ ಲಾಂಗ್ ಬ್ಯಾಕ್, ಇದು ಒಂದು 15 ಇಯರ್ಸ್ ಬ್ಯಾಕ್. ಇದು ಇಸ್ ವೆರಿ ಗುಡ್, ಇದು ವೆಲ್ ಎಜುಕೇಟೆಡ್ ಫ್ಯಾಮಿಲಿ. ಒಂದು 50-55 plus ಏಜ್ ನವರು ನನ್ನಲ್ಲಿಗೆ ಬಂದಿದ್ರು. ತಂದೆ ತಾಯಿ ಬಂದು, ಮೇಡಮ್ ನನ್ಗೆ ನನ್ನ ಮಗಳು ಹೊರದೇಶದಲ್ಲಿದ್ದಾಳೆ, ಗಂಡ ಹೆಂಡತಿ ಮದುವೆಯಾಗಿ 4 ವರ್ಷ ಆಯ್ತು, ಎಲ್ಲಾ ಪರೀಕ್ಷೆ ಆಯ್ತು, ಮಕ್ಕಳಾಗ್ಲಿಲ್ಲ ಅಂತ. ಆಯ್ತು, ಅವ್ರು ಬರ್ಲಿಕ್ಕೆ ಹೇಳಿ ಅವ್ರ ಹತ್ರ ಮಾತಾಡ್ತೇನೆ ಅಂತ. ಅವ್ರ ಹತ್ರ ಬಂದು ಮಾತಾಡಿದಾಗ ವೆರಿ ಒಳ್ಳೆ ಜಾಬ್ ಅಲ್ಲಿ ಇದ್ದಾರೆ, ಒಳ್ಳೆ ವೆಲ್ ಟು ಡೂ ಫ್ಯಾಮಿಲಿ, ಎಜುಕೇಟೆಡ್, ಗಂಡ ಹೆಂಡತಿ ಅನ್ಯೂನ್ಯವಾಗಿದ್ದಾರೆ, ಸುಂದರವಾಗಿದ್ದಾರೆ, ಎಲ್ಲಾ ಗುಣಲಕ್ಷಣಗಳಿದೆ. ಮತ್ತೆ ಕೌನ್ಸಿಲಿಂಗ್ ಮಾಡಿದ ನಂತರ ಗೊತ್ತಾದ ವಿಷಯ ಏನಂದ್ರೆ, ಅವಳು ಫೋರ್ ಪ್ಲೇ ಅಂತ ಹೇಳಿದ್ರೆ, ಮುನ್ನೆಲ್ಲ ಅಂತ ಹೇಳ್ತೇವೆ ನಾವು ಸೆಕ್ಸ್ ಅಲ್ಲಿ ಫೋರ್ ಪ್ಲೇ ಅಂತ ಇರ್ತದೆ, ಅದೆಲ್ಲ ಚೆನ್ನಾಗೆ ಮಾಡ್ತಾಳೆ ಅವಳು. ಬಟ್ ವೆನ್ ದ ಟೈಮ್ ಕಮ್ಸ್ ಆಫ್ ದ ಸೆಕ್ಸ್ ಮಾಡ್ಬೇಕಂತ ಹೇಳುವಾಗ ಅವಳು ಅವಳ ಮುದುಡಿದ ಭಂಗಿಯಿಂದಾಗಿ ಮಸಲ್ಸ್ ಗಳನ್ನು ಒಳಗೆ ಎಳೆದುಕೊಂಡು ಅವಳು ಅವನಿಗೆ ಅವಕಾಶ ಮಾಡಿ ಕೊಡುವುದಿಲ್ಲ. ಸಿನ್ಸ್ 4 ಇಯರ್ಸ್ ಅವ್ರು ಒಂದು ಸರಿ ಕೂಡ ಸಮ್ಮಿಲನ ಆಗಿಲ್ಲ. ಅದಕ್ಕೆ ನಾನ್ ಕಾನ್ಸಿಮೇಷನ್ ಜೋ ಅಂತ ಹೇಳ್ತೇವೆ. ನಾನ್ ಕಾನ್ಸಿಮೇಷನ್ ಇಂಥದ ಜೋಡಿ ತುಂಬಾ ಇದೆ. ಇದು ನಾನು ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತಾ ಇರೋದು. ನಾನ್ ಕಾನ್ಸಿಮೇಷನ್ ಅಂದ್ರೆ ಅವರು ಮಿಲನ ಕ್ರಿಯೆ ಆಗಿಯೇ ಇರುವುದಿಲ್ಲ 4 ವರ್ಷದಿಂದ. ಅದೇ ಯಾಕೆ ಕಾರಣ ಅಂದ್ರೆ ಅವಳಲ್ಲಿ ಒಂದು ವೆಜೈನಿಸ್ಮಸ್ ಅಂತ ಒಂದು ಇದಿರುತ್ತದೆ, ಅಂದ್ರೆ ಮಸಲ್ ಅನ್ನು ಟೈಟ್ ಆಗಿ ಹಿಡ್ಕೊಳ್ಳುವಂತದ್ದು. ರಿಕರೆಂಟ್ ಇನ್ವಾಲಂಟರಿ ಸ್ಪಾಸಮ್ ಆಫ್ ದ ಕ್ಯೂಬೋ ಕಾಕ್ಸಿಜಿಯಲ್ ಲಿವೇಟರ್, ಅದು ಒಂದು ಒಂದು ಆ ಮಸಲ್ ಅನ್ನು ವಿಜಯನದ ಸುತ್ತಮುತ್ತ ಇರುವ ಕಾಕ್ಸಿಜಿಯಲ್ ಮಸಲ್ ಅನ್ನು ಟೈಟ್ ಆಗಿ ಹಿಡ್ಕೊಂಡ್ ಬಿಡೋದು ಅವಳಿಗೆ. ವಿದೌಟ್ ಹರ್ ನಾಲೆಜ್ ಶಿ ಇಸ್ ಡೂಯಿಂಗ್ ದಟ್. ಒಂಥರದ ಫೋಬಿಯಾ, ಗೊತ್ತಾಯ್ತಾ? ಆಮೇಲೆ ಅದ್ ನಾನು ಅದನ್ನು ಹೊರಗೆ ತೆಗಿಬೇಕಾದ್ರೆ ಅವರ ಒಳಗಿದ್ದದನ್ನು, ನನ್ಗೆ ಅದ ಡಿಪೆಂಡ್ಸ್ ಆನ್ ಮೈ ಕೆಪಾಸಿಟಿ ಆಫ್ ದ ಕೌನ್ಸಿಲಿಂಗ್ ಅಂಡ್ ಅವರಿಂದ ಅದನ್ನು ಹೊರಗೆ ತರಬೇಕು ನಾನು. ಒಂದ್ಸರಿ ನನ್ಗೆ ವಿಷಯ ಗೊತ್ತಾದ್ಮೇಲೆ ದೆನ್ ಮೈ ಟ್ರೀಟ್ಮೆಂಟ್ ಸ್ಟಾರ್ಟ್. ಫಸ್ಟ್ ಏನ್ ಮಾಡಿದ್ದೇನೆ ಅಂದ್ರೆ, ನನಗೆ ನಿಮ್ಮ ಒಂದು ತಿಳುವಳಿಕೆಗೆ ಹೇಳ್ತಾ ಇದ್ದೇನೆ, ನಾವು ಅವರದ್ದು ಅಂಗರಚನೆಯ ಅನಾಟಮಿಯನ್ನು ಹೇಳ್ತೇವೆ ಅವ್ರಿಗೆ. ಅವರೆಲ್ಲ ನೋಡಿರ್ತಾರೆ, ಎಲ್ಲ ಗೊತ್ತಿರ್ತದೆ, ಬಟ್ ಸ್ಟಿಲ್ ನಮ್ಮ ಮುಖಾಂತರ ಬರುವಾಗ ಅದು ಬೇರೆ ಆಗ್ತದೆ. ಅನಾಟಮಿ ನಮ್ಮ ಹತ್ರ ಮಾಡೆಲ್ ಇದೆ, ಅನಾಟಮಿ ಅದರದ್ದು ಫಿಸಿಯಾಲಜಿ ಎಲ್ಲ ಹೇಳ್ತೇವೆ. ಕಾಯ್ಟಸ್ ಮತ್ತೆ ಇದು ಮಗು ಹೊರಗೆ ಬರುವುದಂದ್ರೆ ಏನು, ಕಾಯ್ಟಸ್ ಅಂದ್ರೆ ಏನು, ಅದ್ರ ಡಿಫ್ರೆನ್ಸ್ ಏನು, ಫೋಬಿಯಾ ಹೆದರಿಕೆ ಅಂತ ತೆಗಿತೇವೆ. ಆಮೇಲೆ ಅದೊಂದು 4 ಸೆಕ್ಷನ್ ಅದೇ ಆಗ್ತದೆ ನನ್ಗೆ. ಆಮೇಲೆ ಅವಳಿಗೆ ಆ ಒಂದು ಏನು ಮಿಲನ ಭಯವನ್ನು ನಿವಾರಿಸಿದ ನಂತರ ಅದಕ್ಕೆ ನಿವಾರಿಸ್ಲಿಕ್ಕೆ ಒಂದು ಸಿಸ್ಟಮಿಕ್ ಡಿಸೆನ್ಸಿಟೈಸೇಷನ್ ಥೆರಪಿ ಅಂತ ಇದೆ. ಸಿಸ್ಟಮಿಕ್ ಡಿಸೆನ್ಸಿಟೈಸೇಷನ್ ಥೆರಪಿ ಅಂತ ಅಂದ್ರಲ್ಲಿ ನಾವೇನ್ ಮಾಡ್ತೇವೆ, ಫಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್, ಅವಳೆ ಅವಳ ವಿಷಯನವನ್ನು ಎಕ್ಸಾಮಿನ್ ಮಾಡುವಂತದ್ದು, ಆಮೇಲೆ ಫಿಂಗರ್ ಇನ್ಸರ್ಷನ್ ಮಾಡುವಂತದ್ದು, ಗ್ರೇಡೆಡ್ ಗ್ಲಾಸ್ ಡೈಲೇಟರ್ ಇನ್ಸರ್ಷನ್ ಮಾಡುವಂತ, ಹೀಗೆಲ್ಲ ಹಲವಾರು ಸ್ಟೆಪ್ಸ್ ಇದೆ. ಆಮೇಲೆ ಪ್ಯೂಬೋ ಕಾಕ್ಸಿಜಿಯಲ್ ಮಸಲ್ ಎಕ್ಸಸೈಸ್ ಅಂತ ಇದೆ, ಅದನ್ನು ಮಾಡಿಸುವಂತದ್ದು. ಆಲ್ಮೋಸ್ಟ್ ಒಂದೊಂದು ಸೆಷನ್ 45-60 minutes ತಗೊಂತದೆ. ಸೊ ಇದೆಲ್ಲ ಆದ ಮೇಲೆ ಒಂದು ಸಾಧಾರಣ 1 ತಿಂಗಳು 20 ದಿವಸದ ನಂತರ ಅವರದ ವಿಳಂಬದ ಮಧುಚಂದ್ರವನ್ನ ಮಾಡಿ ಈಗ ಅವರ 2 ಮಕ್ಕಳ ತಂದೆ ತಾಯಿಯಾಗಿ ಯಾವ್ದಾದ್ರೂ ಫಂಕ್ಷನ್ ಅಲ್ಲಿ ಸಿಕ್ಕಿದಾಗ ಒಂದು ಮುಗುಳ್ನಾಗೆ ಕೊಡುವಾಗ ಅದೇ ಸಂತೃಪ್ತಿಯ ಭಾವನೆ.
0: ಅಲ್ಲ ಅಲ್ಲ, ನಂಗೆ ಈಗ ಒಂದು ಡೌಟ್ ಆತಿಪ್ಪುದು ಈ ವಿಷಯದಲ್ಲಿ ಅಂತ ಕೇಂದ್ರೆ, ಈಗ ನೀವು ಇಂಥ ಸಂದರ್ಭಗಳಲ್ಲಿ ಯೂಶುವಲಿ ಈ ತರದೊಂದು ಮಿಸ್ಕನ್ಸೆಪ್ಷನ್ ಅಥವಾ ಸರಿಯಾದ ತಿಳುವಳಿಕೆ ಇಲ್ಲೇ ಇರೋದು ಹೆಚ್ಚಿನ ದಂಪತಿಗಳಲ್ಲಿದೆ. ದಟ್ಟು ಎಜುಕೇಟೆಡ್ ದಂಪತಿಗಳಲ್ಲಿ ಸಿಕ್ಕಾಪಟ್ಟೆ ಇದೆ. ಯೂಟ್ಯೂಬಿಗೆ ಹೋರೆ ಆ ವಿಡಿಯೋ ಈ ವಿಡಿಯೋ ಎಲ್ಲ ಸಿಕ್ಕುತ್ತೆ. ಅದು ಎಂತ ಸಿಕ್ಕರು, ಈ ವಿಷಯ ಬಂದಾಗ ಅವರಲ್ಲಿ ಫೇಲೇ ಆಗಿರ್ತಾರೆ. ಅಂದ್ರೆ ಅವ್ರು ಇಂಟರ್ ಕೋರ್ಸೇ ಮಾಡದೆ ಮಕ್ಕಳ ಇಲ್ಲ ಅಂತ ಇರ್ತಾರೆ 4-5 ವರ್ಷ. ನಿಮ್ಗೆ ತುಂಬಾ ಅನುಭವ ಆಗಿದ್ದು ಸಾಕ ಅಲ್ದಾ?
1: ತುಂಬಾ ಇದೆ, ತುಂಬಾ ಇದೆ. 12 ವರ್ಷ ಮಾಡದೇ ಇದ್ದವರು ಬಂದಿದ್ದಾರೆ ನನ್ನ.
0: ಓ ದೇವ, ಓಕೆ.
1: ಇಯರ್ಸ್ ಅವರಷ್ಟಕ್ಕೆ ಅವ್ರು ಮ್ಯಾಸ್ಟ್ರಿಬೇಷನ್ ಮಾಡ್ಕೊಂಡು ತೃಪ್ತಿ ಪಟ್ಕೊಂಡು ಒಳ್ಳೆ ಒಳ್ಳೆ ಹಸ್ಬೆಂಡ್ ಅಂಡ್ ವೈಫ್, ಒಳ್ಳೆ ಪೇರ್. ಬಟ್ ಶಿವಾಲಯ ಅರ್ಥ ಅಂದ್ರೆ ಮಕ್ಳು ಬೇಕೆಂಬ ಉದ್ದೇಶದಿಂದ ನನ್ನ ಹತ್ರ ಬಂದವರು.
0: ಓ ದೇವರೇ. ಓಕೆ, ಈಗ ಡಾಕ್ಟರ್ ಈ ಸಮಸ್ಯೆ ಹೆಣ್ಮಕ್ಳಿಗೆ ಆಪದಾ? ಯಾಕೆಂದ್ರೆ ಅಂದ್ರೆ ಈ ತರದ್ದು ನೀವೀಗಷ್ಟು ಒಂದು ಎಕ್ಸಾಂಪಲ್ ಹೇಳ್ರಿ ಅಲ್ಲ, ಹಿಂಗಿದೆ ಹೆಣ್ಮಕ್ಳಿಗೆ ಆಪದಾರೆ, ಈ ಸೈಕೋಥೆರಪಿ ಗಂಡ್ಮಕ್ಳಿಗೆ ಯಾವ ವಿಷಯದಲ್ಲೆಲ್ಲ ಬೇಕತ್ತ ಗಂಡನಿಗೆ?
1: ನೋಡಿ ನೋಡಿ, ಅದೇ ನಾನು ಹೇಳಿದ್ದು, ಬಂಜೆತನ ಎನ್ನುವುದು ನಮ್ಮ ಪ್ರಕಾರ ಹೆಣ್ಣುಗಳು ಮಾತ್ರ ಕಣ್ಣಿಗೆ ಕಾಣುದು. ಗರ್ಭಿಣಿಯ ನೋವು ನಲಿವನ್ನ ಆಸ್ವಾದಿಸುವಳು ಹೆಣ್ಣು, ಹಾಗೆ ಬಂಜೆತನದ ಸಂಕಟ ಅವಹೇಳನವನ್ನು ಅನುಭವಿಸುವುದು ಹೆಣ್ಣೆಯ. ಪುರುಷ ಪ್ರಧಾನ ಸಮಾಜದಲ್ಲಿ ಗಂಡಂದಿರ ಬಂಜೆತನ ಕಾರಣಗಳು ಮೇಲ್ನೋಟಕ್ಕೆ ಗೌಪ್ಯವಾಗಿರ್ತದೆ. ಆಕ್ಚುಲಿ ಒಂದು ಮಗು ಆಗ್ಲಿಕ್ಕೆ ಹೆಣ್ಣಿ ಎಷ್ಟು ಕಾರಣ ಅದಷ್ಟೇ ಅದೇ ಸಮಪಾಲು ಗಂಡು ಕೂಡ ಇರ್ತಾರೆ. ಇದೀಗ ನಾನು ಹೆಣ್ಣಿನ ಕೆಲವು ಕಾರಣಗಳನ್ನು ಹೇಳಿದ್ದು, ಕೆಲವೊಮ್ಮೆ ಗಂಡಿನಲ್ಲಿ ಕಾರಣ ಇರ್ತದೆ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರ್ತದೆ. ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದ್ರೆ ನೀರಿನ ದೌರ್ಬಲ್ಯ ಅಂತ. ಅದಕ್ಕೆ ಹಲವಾರು ಕಾರಣಗಳಿರ್ತದೆ. ನೀವು ಹೇಳ್ತೀರಿ ಏನ್ ಗೊತ್ತಾ, ಸೆಕ್ಸ್ ಎನ್ನುವಂಥದ್ದು ಒಂದು ಮನಸ್ಸಿನ ಒಂದು ಆಟ. ಸೆಕ್ಸ್ ಅನ್ನೋದು ಮನಸ್ಸಿನ ಒಂದು ಆಟ. ನೀವು ಆ ಹೊತ್ತಿನಲ್ಲಿ ಅವ್ರ ಎಂಗ್ಸೈಟಿ ಅಂತ ಪರ್ಫಾರ್ಮೆನ್ಸ್ ಗೆ ಒಂದು ಕಡೆಯಿಂದ ರಿಜೆಕ್ಟ್ ಆದಾಗ ಎರಡನೇ ಸರಿ ಮಾಡುವಾಗ ಗಂಡಸರಿಗೆ ನಿಮಿರ ದೌರ್ಬಲ್ಯ ಸಹ ಬರಬಹುದು, ಅಥವಾ ಬೇರೆ ಕಾರಣಗಳಿಂದ ಬರಬಹುದು, ಡಯಾಬಿಟಿಸ್ ಅದು ಎಲ್ಲ ಆ ಕಾರಣದಿಂದ ಕೂಡ ಇವಳಿಗೆ ಗರ್ಭನಿಲ್ಲದ ಇನ್ಫರ್ಟಿಲಿಟಿ ಕಾರಣ ಇರಬಹುದು. ಇವಳು ಸರಿ ಇದ್ದು ಅವನಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದ್ದು ಅವನಿಗೆ ಸೆಕ್ಷುವಲ್ ಪರ್ಫಾರ್ಮೆನ್ಸ್ ವೀಕ್ನೆಸ್ ಇದ್ದಾಗ ಅದಕ್ಕೂ ಕೂಡ ಥೆರಪಿ ಇದೆ. ತುಂಬಾ ಒಳ್ಳೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಗೆ ನನ್ನ ಹತ್ರ ಸಕ್ಸಸ್ಫುಲ್ ಥೆರಪಿ ಇದೆ ವಿದೌಟ್ ಮೆಡಿಕೇಶನ್. ಈಗ ಅಲೋಪತಿ ಅಲ್ಲ ಮೆಡಿಸಿನ್ ಎಲ್ಲ ಈಗ ನಾವು ಆ ಕೂಡಲೇ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಮಾತ್ರ ಕೊಡಬಹುದು, ಬಟ್ ಅವರ ಮೂಲ ಸಮಸ್ಯೆಯನ್ನು ಮೂಲ ಫೋಬಿಯಾವನ್ನು ತೆಗೆದು ಅವರಿಗೆ ಅದನ್ನು ಮನದಟ್ಟು ಮಾಡಿ ಯಾಕೆ ಏನು ಹೇಗೆ ಅಂತ ಅವರನ್ನು ಮನದಟ್ಟು ಮಾಡಿ ಅಂತ ಎರಡು ಮೂರು ಕೇಸ್ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ. ಅಂತ ಕೇಸ್ಗಳು ಬಹಳ ಇದ್ದೇವೆ. ಇರೆಕ್ಟೈಲ್ ಅಂದ್ರೆ ಮದುವೆಯಾಗಿ ಒಳ್ಳೆ ಲೈಫ್ ಇರ್ತದೆ, ಮಕ್ಕಳು ಇರ್ತದೆ, ಎಲ್ಲ ಇರ್ತದೆ, ಮಧ್ಯದಲ್ಲಿ ಇರೆಕ್ಟೈಲ್ ಡಿಸ್ಫಂಕ್ಷನ್ ಆಗಿ ಮತ್ತೆ ಪ್ರಾಬ್ಲಮ್ ಆಗುವಂತದ್ದು ಅಂತ ಸಂದರ್ಭದಲ್ಲೂ ಆಗುತ್ತೆ. ಸ್ಟಾರ್ಟಿಂಗ್ ಇಂದ ಫೋಬಿಯಾದಿಂದ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇರ್ಬೋದು, ಕೆಲವರಿಗೆ ಡಯಾಬಿಟಿಸ್ ಅಲ್ಲಿ ಹೈ ಇದ್ದಾಗ ಇರೆಕ್ಟೈಲ್ ಡಿಸ್ಫಂಕ್ಷನ್. ಸೊ ಅದರ ಮೂಲವನ್ನು ಪರಿಹಾರ ಮಾಡಿ ಆಮೇಲೆ ಅವ್ರಿಗೆ ಕೌನ್ಸಿಲಿಂಗ್ ಕೊಟ್ಟು ಅದಕ್ಕೂ ಒಂದು ಥೆರಪಿ ಇದೆ ಅದನ್ನು ಮಾಡಿ ಸರಿಪಡಿಸಿ ಮತ್ತೆ ಅವರು ಪ್ರೆಗ್ನೆಂಟ್ ಆದ ಉದಾಹರಣೆಗಳು ಬಹಳ ಇದೆ.
0: ಫೋಬಿಯಾದಿಂದ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದ್ರೆ ಯಾವ ತರ ಫೋಬಿಯಾ ಇರುತ್ತೆ ಡಾಕ್ಟರ್ ಅವರಿಗೆ?
1: ಅದು ಫೋಬಿಯಾ ಅಂದ್ರೆ ಫೋಬಿಯಾ ವರ್ಡ್ ಅನ್ನ ಅಷ್ಟು ಗಮನಕ್ಕೆ ತಗೊಳ್ಬೇಡಿ. ಎಂತ ಹೇಳಿದ್ರೆ ಕೆಲವೊಮ್ಮೆ ಒಂದ್ಸರ್ತಿ ಅವರು ಫೀಲ್ ಆಗಿರ್ತಾರೆ. ನೋಡಿ, ಗಂಡಸರಿದು ನಿಮ್ದು ಸೆಕ್ಷುವಲ್ ಕೆಪಾಸಿಟಿ ನಮ್ಗೆ ಎದುರಿಗೆ ಕಣ್ಣಿಗೆ ಕಾಣ್ತದೆ, ಯಾಕಂದ್ರೆ ಅವರದು ಎರೆಕ್ಟ್ ಆಗ್ತದಲ್ಲ ಪೆನ್ನಿಸ್, ಆಗ ನಮ್ಗೆ ಗೊತ್ತಾಗುತ್ತೆ. ಹೆಂಗಸರದು ಗೊತ್ತಾಗುದಿಲ್ಲ. ಹೆಂಗಸ್ರ ಆರ್ಗಾಸಮ್ ಅಂತ ಹೇಳ್ತೇವಲ್ಲ ನಾವು, ಸೆಕ್ಷುಯಾಲಿಟಿ ಆದ ಮೇಲೆ ಆಗುವ ಒಂದು ಸಂತೃಪ್ತಿ ಭಾವ ಗಂಡಿನಲ್ಲಿ ಕಂಡು ಬರ್ತದೆ, ಹೆಣ್ಣಿನಲ್ಲಿ ಕಂಡು ಬರುವುದಿಲ್ಲ ಹೊರನೋಟಕ್ಕೆ, ಅದು ಅವಳಿಗೆ ಮಾತ್ರ ಅನುಭವಕ್ಕೆ ಬರುವಂತದ್ದು. ಏನ್ ಗೊತ್ತಾ, ಹೆಚ್ಚಿನ ಸಂದರ್ಭದಲ್ಲಿ ಹೊರಗಿನ ಒತ್ತಡಗಳೆಲ್ಲ ಇರ್ತದೆ. ಇವರು ಮನೆಗೆ ಬಂದಾಗ ಸೆಕ್ಸ್ ಬೇಕಂತ ಹೇಳಿದಾಗ ಅವ್ರಿಗೆ ಒಂದ್ ವೇಳೆ ಮಾಡ್ಲಿಕ್ಕೆ ಪರ್ಫಾರ್ಮೆನ್ಸ್ ಆಗದಿದ್ರೆ ಅವ್ರಿಗೆ ಒಂದು ಸರಿ ಫೇಲ್ ಆದಾಗ ಎರಡನೇ ಸರ್ತಿ ಒಂಥರ ಭಯ ಆಗುತ್ತೆ, ತನಗೆ ಅವಳನ್ನು ತೃಪ್ತಿ ಪಡಿಸ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ. ಇಂಥ ಪೇಷಂಟ್ಗಳು ಬಹಳ ಬಂದಿದ್ದಾರೆ ನನ್ನ ಹತ್ರ.
0: ಓಕೆ, ಒಂದ್ಸಲ ಫೇಲ್ ಆದಾಗ ಅವ್ರಿಗೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುತ್ತೆ,
1: ಕಾಂಪ್ಲೆಕ್ಸ್ ಬಂದು ಅವರಿಗೆ ಭಯ ಜಾಸ್ತಿ ಆಗ್ತದೆ, ಗೊತ್ತಾಯ್ತಾ? ಆಗ ಅದು ಕಂಟಿನ್ಯೂ ಆಗ್ತಾ ಹೋದಾಗ ನಾವು ಅದನ್ನು ಥೆರಪಿ ಮೂಲಕ ಮತ್ತೆ ಹೆಂಡತಿಯನ್ನು ಕರೆದು ಡ್ಯುಯಲ್ ಕೌನ್ಸಿಲಿಂಗ್ ಮಾಡುದ್ರ ಮೂಲಕ ಅದೆಲ್ಲ ಡಿಪೆಂಡ್ಸ್ ಅಕಾರ್ಡಿಂಗ್ ಟು ದ ಪೇಷಂಟ್ ಇದು ಪರಿಸ್ಥಿತಿ ನೋಡ್ಕೊಂಡು ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಯಾವ ತರ ಡೇ ಮಾಡ್ಬೇಕು, ಹೆಂಡತಿಯನ್ನು ಸಹ ಕರೆಸ್ಬೇಕಾ, ಅವಳಿಗೂ ಕೌನ್ಸಿಲಿಂಗ್ ಬೇಕಾ, ಕೆಲವೊಮ್ಮೆ ಮ್ಯೂಚುವಲ್ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಸುಲಭ ಆಗ್ತದೆ ನಮ್ಗೆ.
0: ಕರೆಕ್ಟ್ ಕರೆಕ್ಟ್ ಕರೆಕ್ಟ್.
1: ಹಾಗೆ ದಿಸ್ ಇಸ್ ವೆರಿ ಸೆನ್ಸಿಟಿವ್ ಜ್ಯೋತಿ ಅವರೇ, ವೆರಿ ಸೆನ್ಸಿಟಿವ್. ಬಟ್ ನನ್ನದು ಇವತ್ತಿನವರೆಗಿದು ಪ್ರತಿಯೊಂದು ಕೇಸ್ ಕೂಡ ಸಕ್ಸಸ್ಫುಲ್ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ.
0: ವಾವ್, ಓಕೆ, ಕಂಗ್ರಾಚುಲೇಷನ್ಸ್ ಡಾಕ್ಟ್ರೆ.
1: ಥ್ಯಾಂಕ್ ಯು.
0: ಯಾಕೆ ಗೊತ್ತುಂಟಾ ಡಾಕ್ಟ್ರೆ, ಈಗ ಮಗು ಆಗ್ಲಿಕ್ಕೆ ಮಿಲನ ಕ್ರಿಯೆ ಆಗ್ಲೇಬೇಕು, ಅದಿಲ್ಲದೆ ಬೇರೆ ದಾರಿ ಇಲ್ಲ, ಅವರಿಬ್ರು ಸೇರ್ಲೇಬೇಕು ಅಲ್ವಾ? ಇಲ್ಲಿ ಸಮಸ್ಯೆ ಏನಂತ ಕೇಳಿದ್ರೆ, ಒಂದು ಹೆಂಡತಿಗ ಇಲ್ಲ ಗಂಡನಿಗ ಏನೋ ಒಂದ್ ಸಮಸ್ಯೆ. ಈಗ ಹೆಣ್ಮಕ್ಳಿಗಂತಂದ್ರೆ ಇನಿಷಿಯಲಿ ಮದುವೆ ಆದ ಹೊಸತ್ರಲ್ಲಿ ಅವ್ರ ಇಂಟರ್ ಕೋರ್ಸ್ ಮಾಡ್ಬೇಕಾದ್ರೆ ಅವ್ರಿಗೆ ಮೊದ್ಲೇ ಇರತ್ತೆ, ಅಯ್ಯೋ ನೋವತ್ತಂತೆ, ನೋವತ್ತಂಬ್ರ ನೋವತ್ತಂಬ್ರ, ಇಲ್ಲ ನಂಗ್ ಬೇಡ ಬೇಡ ಬೇಡ ಬೇಡ ಅಂತ ಹೇಳ್ಕೊಂಡ. ಅದು ಹ್ಯಾಂಗ್ ನೋವತ್ತ ಎಂತತ್ತ ಅದನ್ನ ತುಂಬಾ ಡೀಟೇಲ್ ಆಗಿ ಹೆಚ್ಚಿನವ್ರು ತಿಳ್ಕೊಂಡಕ್ಕ ಹೋಗಿರ್ತಿಲ್ಲ, ಆಯ್ತಾ? ಅಂತ ಸಂದರ್ಭದಲ್ಲಿ ಹೆಚ್ಚಿನವರು ಡಿಲೇ ಅಂದ್ರೆ ಕೆಲವ್ರದೆಲ್ಲ ತುಂಬಾ ಡಿಲೇ ಆಗ್ತದೆ, ಹಂಗೆ ಮದುವೆ ಒಂದ್ ವರ್ಷ ಆರು ಆತಿಲ್ಲ, ಯಾಕಂದ್ರೆ ಅವಳು ಬಿಡುದಿಲ್ಲ ಅವಳ ನೋವತ್. ಇಂಥ ಸಂದರ್ಭಗಳಲ್ಲಿ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಈ ತರ ಸಿಚುವೇಶನ್ ತುಂಬಾ ಹೆಣ್ಮಕ್ಳಿಗಿರುತ್ತೆ.
1: ಅಂತಹ ಸಂದರ್ಭದಲ್ಲಿ ಅವ್ರು ಬಂದಾಗ ಅದು ನಾನು ಪರಿಹಾರ ಮಾಡ್ಲಿಕ್ಕೆ ಆಗ್ತದೆ. ಇನ್ನೊಂದು ಕೇಸ್ ಹಾಗೆ, 4 ವರ್ಷ ಮದುವೆ ಆಗಿ ನಮ್ಮ ಇಲ್ಲಿ ಕರಾವಳಿ ಪ್ರದೇಶದವರು, ಅವರು ಅವಳ ಹತ್ರ ನಾನು ಅವ್ರು ಕೌನ್ಸಿಲಿಂಗ್ ಗೆ ಬಂದಾಗ ಅವಳನ್ನು ಮಾತಾಡ್ತಿದ್ದಾಗ ಅವಳಿಗೆ ಏನ್ ಗೊತ್ತಾ ಪ್ರಾಬ್ಲಮ್, ಚೈಲ್ಡ್ ಹುಡ್ ಅಲ್ಲಿ ಮೊಲೆಸ್ಟ್ರೇಷನ್ ಆಗಿದೆ ಅವಳಿಗೆ, ಅವಳ ಅಣ್ಣನ ಫ್ರೆಂಡ್ಸ್ ಗಳಿಂದಲೇ ರೆಗ್ಯುಲರ್. ಆ ಫೋಬಿಯಾದಿಂದ ಅವಳು ಮದುವೆ ಆದ ಮೇಲೆ ಬಿಟ್ಟಿರ್ಲಿಲ್ಲ. ಸೊ ಅದನ್ನು ಥೆರಪಿ ಮೂಲಕ ಅವಳನ್ನು ಗುಣಪಡಿಸಿ ಅವಳು ರೆಡಿ ಆಗುವಾಗ, ಇವನಿಗೆ 4 ವರ್ಷದಿಂದ ಅವಳ ಹತ್ರ ಹೋದಾಗ ಮಾಡ್ಲಿಕ್ಕೆ ಆಗದೆ ಆಗದೆ ಇವನಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗಿದೆ, ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅಂತ ಹೇಳ್ತಾರೆ, ಮಾಡ್ಲಿಕ್ಕೆ ಆಗೋದಿಲ್ಲ.
0: ಆಮೇಲೆ
1: ಇವನಿಗೆ ಟ್ರೀಟ್ಮೆಂಟ್, ಇಬ್ಬರಿಗೂ ಟ್ರೀಟ್ಮೆಂಟ್ ಕೊಟ್ಟು ಈಗ ಅವರಿಗೆ ಇಬ್ರು ಮಕ್ಕಳಿದ್ದಾರೆ, ದೇ ಆರ್ ಹ್ಯಾಪಿ.
0: ಓಕೆ, ಈಗ ಇನ್ನೊಂದು ನೀವ್ ಇದು ಹೇಳಿದಾಗ ನಂಗೆ ನೆನಪಾಯ್ತು, ಮೊಲೆಸ್ಟೇಷನ್ ಅಂತ ಹೇಳಿದಾಗ ಕೆಲವರಿಗೆ ಚೈಲ್ಡ್ ಹುಡ್ ಟ್ರೋಮಾಸ್ ಇರುತ್ತೆ, ಅವರ ಮನೆಯಲ್ಲಿ ಈ ಅಪ್ಪ ಅಮ್ಮನ ವಿಷಯದಲ್ಲಿ ಇಂತಹ ವಿಷಯಗಳಲ್ಲೇ ಏನೋ ಅವ್ರು ನೋಡಿರ್ತಾರೋ, ಅಥವಾ ಅವ್ರಿಗೇನೋ ರಾತ್ರಿ ಏನೋ ಅನುಭವ ಆಗಿರುತ್ತೋ ಏನೋ, ಅಥವಾ ಬೇರೆಯವರಿಂದ ಇಂತಹ ಅಂತ ಹೇಳ್ತಾರೆ ಅವ್ರಿಗೆ ಇಷ್ಟ ಇಲ್ಲದೇನೋ ಇವರಿಗೂ ಆಗಿರುತ್ತೆ. ಸೊ ಇಂತಹ ಸಂದರ್ಭಗಳು ಆತರ ಯಾವ್ಯಾವ ಕೇಸ್ಗಳು ನಿಮ್ಮಲ್ಲಿತ್ತು? ಕೆಲವರಿಗ ಅದರಿಂದ ನಮ್ಮ ಕೇಳುಗರೀಗ ಅಂತ ಸಮಸ್ಯೆಗಳಲ್ಲಿರೋರು ತುಂಬಾ ಜನ ಇಂಥದ್ದೇ ಟ್ರಾಮಾಗಳಲ್ಲಿರೋರು ಇರ್ತಾರೆ, ಸೊ ಅವ್ರಿಗೆ ಇದೊಂದು ಹೆಲ್ಪ್ ಆಗ್ಬಹುದು. ಒಂಚೂರು ಹೇಳಿ ಡಾಕ್ಟರ್, ಹಂಗಿಂದಲ್ಲ ಏನಾದ್ರು ಇದ್ರೆ.
1: ಅದೇ ಕೋಯಿಟಲ್ ಫೋಬಿಯಾ ಅಂತ ಹೇಳ್ತಾರೆ, ಅಂದ್ರೆ ಅವರಿಗೆ ಸೆಕ್ಷುವಲ್ ಗೆ ಹೆದರಿಕೆ ಆಗ್ತದೆ, ಯಾಕಂದ್ರೆ ಅವ್ರು ತನ್ನದ್ರಲ್ಲಿ ಬಹಳ ಬಹಳ ಅದನ್ನ ಅನುಭವಿಸಿ ಅದನ್ನ ತಡ್ಕೊಂಡಿರ್ತಾರಲ್ವಾ. ಅದಕ್ಕೆ ಒಂದು ಕೇಸ್ ನಾನು ಹೇಳ್ತೇನೆ, ಅದು ನಿಮ್ಮ ಈ ಕರಾವಳಿ ಪ್ರದೇಶದಲ್ಲೇ ಒಂದು ಗೇರ್ ಬೀಜ ಫ್ಯಾಕ್ಟ್ರಿ ಹೋಗುವ ಹುಡುಗಿ, ಅವಳ ಫ್ರೆಂಡ್ ನಮ್ಮ ಹತ್ರ ಬಂದದ್ದು, ಮೇಡಮ್ ಇವಳು ನಮ್ಮನ್ನು ಹುಡುಗಿ ನಮ್ಮನ್ನು ನೋಡಿದ ಕೂಡ ನಮ್ಮನ್ನು ಗಟ್ಟಿ ಹಿಡಿಯೋದು, ಬ್ರೆಸ್ಟ್ ಎಲ್ಲ ಮುಟ್ಟೋದಂತ ಬಂದಿ ಮಾಡ್ತಾಳೆ ಮೇಡಮ್, ಏನಿದು ಇವಳು ಅಂತ
0: ಹುಡುಗಿ ಮಾಡೋದು.
1: ಅದಕ್ಕೆ ಫ್ರೆಂಡ್ಸ್ ಬಂದಿರೋದು, ನೋಡಿದ್ರೆ ಅವಳದು ಅದೇ ಕತೆ, ಅವಳದು ಸಣ್ಣದ್ರಲ್ಲಿ ಗಂಡಸ್ರ ಹತ್ರ ಚೈಲ್ಡ್ ಹುಡುಗರ ಹತ್ರ ಅವಳಿಗೆ ಮೊಲೆಸ್ಟೇಷನ್ ಆಗಿದೆ. ಬಟ್ ಈಗ ಅವಳು ಅಡೋಲಸೆಂಟ್ ಗೆ ಬಂದಿದ್ದಾಳೆ, ಅವಳಿಗೆ ಸೆಕ್ಷುವಲ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಶಿ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಫೀಮೇಲ್, ಶಿ ಇಸ್ ಟ್ರೈನ್ ಟು ಅದನ್ನು ಸಪ್ರೆಸ್ ಮಾಡ್ಲಿಕ್ಕೆ ಅದನ್ನು ಟ್ರೈ ಮಾಡ್ತಾರೆ, ಬಟ್ ಬೇರೆಯವರಿಗೆ ತೊಂದರೆ ಆಗ್ತಾ ಇದೆ ಅದರಿಂದ. ಅದಕ್ಕೆ ಒಂದು ಟ್ರೀಟ್ಮೆಂಟ್ ಇದೆ. ಶಿ ಇಸ್ ಆಲ್ಸೋ ನೌ ಆಲ್ ರೈಟ್, ಶಿ ಇಸ್ ಲೀಡಿಂಗ್ ಹರ್ ನಾರ್ಮಲ್ ಲೈಫ್, ಬಟ್ ಶಿ ಇಸ್ ನಾಟ್ ಮ್ಯಾರಿಡ್, ಮದುವೆ ಆಗ್ಲಿಕ್ಕೆ ಒಪ್ಪಲಿಲ್ಲ, ಬಟ್ ಶಿ ಇಸ್ ಲೀಡಿಂಗ್ ಹರ್ ಸಕ್ಸಸ್ಫುಲ್ ಪೀಸ್ಫುಲ್ ಲೈಫ್. ಶಿ ಇಸ್ ಅಕ್ಸೆಪ್ಟೆಡ್ ಹರ್ ಪ್ರಾಬ್ಲಮ್, ನೌ ಶಿ ಇಸ್ ಕಮ್ ಔಟ್ ಆಫ್ ದಟ್ ಫೋಬಿಯಾ, ನೌ ಶಿ ಇಸ್ ಓಕೆ, ಶಿ ಇಸ್ ನಾಟ್ ಬಾದರಿಂಗ್ ಟು ಅದರ್ ಗರ್ಲ್ಸ್. ಹುಡುಗಿಯರು ಕೂಡ ತುಂಬಾ ಖುಷಿಯಲ್ಲಿದ್ದಾರೆ, ಚೆನ್ನಾಗಿದ್ದಾರೆ ಅವರ ಜೊತೆ, ಬಿಕಾಸ್ ಶಿ ಇಸ್ ಗುಡ್ ಲೈಕ್ ಗರ್ಲ್.
0: ಈಗ ಕೆಲವೊಂದು ಸಂದರ್ಭ ಇರುತ್ತೆ, ಈ ಸೆಕ್ಸ್ ಮಾಡೋದ್ರಲ್ಲಿ ಗಂಡನಿಗೂ ಆಸಕ್ತಿ ಇರೋದಿಲ್ಲ, ಕೆಲವೊಮ್ಮೆ ಹೆಂಡತಿಗೆ ಆಸಕ್ತಿ ಇರೋದಿಲ್ಲ, ಕೆಲವರಿಗೆ ತುಂಬಾ ಆಸಕ್ತಿ ಇರುತ್ತೆ, ಕೆಲವರಿಗೆ ಆಸಕ್ತಿನೇ ಇರೋದಿಲ್ಲ. ಇಂಥ ಸಂದರ್ಭಗಳಲ್ಲಿ ಹೆಂಗೆ ಹ್ಯಾಂಡಲ್ ಮಾಡುದು, ಮಕ್ಕಳ ಐಕಂದ್ರೆ ಹೆಂಗ್ ಮಾಡುದು?
1: ಅದು ಅದಕ್ಕೆ ಹೇಳೋದು, ನಮ್ಮ ಇಂಡಿಯನ್ ಕಲ್ಚರ್ ಅಲ್ಲಿ ಫಾರಿನ್ ಅಲ್ಲಾದ್ರೆ ನೀನ್ ಇಂಟ್ರೆಸ್ಟ್ ತೋರಿಸಲಿಲ್ಲ ನಾನು ಬೇರೆ ಹೋಗ್ತೇನೆ ಅಂತ ಹೇಳ್ತೀನಿ, ನಮ್ದು ಹಾಗೆ ಮಾಡಕ್ ಆಗಲ್ಲ. ಅದಕ್ಕೆ ಸಾಮರಸ್ಯ ಇರ್ಬೇಕು ಅಂತ ಹೇಳೋದು, ಅದಕ್ಕೆ ಗಂಡ ಹೆಂಡತಿಯಲ್ಲಿ ನೀವು ಸೆಕ್ಸ್ ಮಾಡುವಾಗ ಇವಳು ಮಲಗಿದ್ಯ ಅಂತ ಹೇಳೋದು, ಅರ್ಧ ನೀರುಳ್ಳಿ ಖಾಲಿ ಆಗಿದೆ ಸರ್, ಅರ್ಧಕ್ಕೆ ಇವನು ಮಾಡುವಾಗ ಮನೆ ಯೋಚನೆ ಮಾಡುದು, ಇವತ್ತು ಮೇಸ್ತ್ರಿಗಳ ನಾಳೆ 70 ಕಲ್ಲು ತರ್ಲಿಕ್ಕೆ ಹೇಳಿ, ಹಾಗಲ್ಲ. ಮನೆಗೆ ಬಂದ್ಮೇಲೆ ಸಾಮರಸ್ಯ ಜೀವನ ಅಂದ್ರೆ, ಸೆಕ್ಸ್ ಇಸ್ ನಾಟ್ ಎವ್ರಿಥಿಂಗ್ ಬಟ್ ಇಟ್ ಈಸ್ ದ ಪಾರ್ಟ್ ಆಫ್ ಮೇಜರ್ ಪಾರ್ಟ್ ಆಫ್ ದ ಹ್ಯಾಪಿ ಮ್ಯಾರಿಡ್ ಲೈಫ್. ಸೊ ಅದನ್ನು ನಾವು ಹೇಳಿಕೊಟ್ಟಲ್ಲ, ದೇ ಹ್ಯಾವ್ ಟು ಅದನ್ನು ಅವರು ರೂಢಿ ಮಾಡ್ಕೊಳ್ಬೇಕು. ಅದೇ ನಮ್ಮದು ಭಾರತೀಯ ಸನಾತನ ಧರ್ಮದ ಒಂದು ವೈಶಿಷ್ಟ್ಯತೆ, ಏನಂದ್ರೆ ನಾವು ಅದನ್ನು ಹೊಂದಿಕೊಂಡು ಗಂಡನ ಮನಸ್ಥಿತಿ ಹೇಗಿದೆ, ಹೆಂಡತಿ ಮನಸ್ಥಿತಿ ಹೇಗಿದೆ, ಬರೀ ಗಂಡನ ಮನಸ್ಥಿತಿ ಹೇಗಿದೆ ಅಂದ್ರೆ ಹೆಂಡತಿ ಮಾತ್ರ ಅಡ್ಜಸ್ಟ್ ಮಾಡ್ಕೊಂಡು ಹೋಗುದಲ್ಲ, ಹೆಂಡತಿ ಮನಸ್ಥಿತಿ ಹೇಗಿದೆ ಅಂದ್ರೆ ಗಂಡ ಕೂಡ ಅಡ್ಜಸ್ಟ್ ಮಾಡ್ಕೊಂಡು. ಅದಕ್ಕೆ ಈಗಿನ ಯಂಗ್ ಜನರೇಷನ್ ಭಯ ಪಡ್ತಾ ಇದ್ದಾರೆ ಮದುವೆ ಆಗ್ಲಿಕ್ಕೆ.
0: ನಿಜ ನಿಜ ಹೌದು,
1: ಬಿಕಾಸ್ ಮೋಸ್ಟ್ ಆಫ್ ದ ಚಿಲ್ಡ್ರನ್ಸ್ ಆರ್ ನೋಡಿದ್ದಾರೆ ಏನಂದ್ರೆ ದುಃಖದ ತಂದೆ ತಾಯಿಗಳನ್ನು ನೋಡಿದ್ದಾರೆ, ಹ್ಯಾಪಿ ಮದರ್ ಅನ್ನು ನೋಡೇ ಇಲ್ಲ ಹೆಚ್ಚಿನ ಮಕ್ಕಳು.
0: ಕರೆಕ್ಟ್ ಹೌದು.
1: ಸೊ ನೌ ದ ನವೇ ಡೇಸ್ ಚಿಲ್ಡ್ರನ್ಸ್ ಆರ್ ಒಪ್ಪುತ್ತಾ ಇಲ್ಲ ಅವರಿಗೆ, ಅವ್ರು ಬೇಡ ಅಂತ ಅನ್ನಿಸ್ತಾ ಇದೆ. ಹಾಗಾಗದಾಗಿ ಮಾಡ್ಬೇಕಾದ್ರೆ ನಾವು ಪೇರೆಂಟ್ಸ್ ಜಾಗೃತ ಆಗ್ಬೇಕು. ನಾವು ಅದಕ್ಕೆ ಹೋಗಿ ಕೊಡುವ ಒಂದು 1/2 ಗಂಟೆ 1 ಗಂಟೆ ನಮಗಾಗಿ ಕಳೆಯದಿದ್ರೆ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲದಾಗ ಇವರು ಬೇರೆ ಫೋರ್ ಪ್ಲೇಗಳನ್ನು ಮಾಡಿ ಅವರನ್ನು ದಣಿ ಖುಷಿ ಪಡಿಸಿದ್ರೆ ತಾನಾಗಿ ಒಪ್ಪ ಚಾನ್ಸ್, ಅದನ್ನೆಲ್ಲರಿಗೂ ಹೇಳಲಿಕ್ಕೆ ಆಗುದಿಲ್ಲಲ್ಲ ಜ್ಯೋತಿ, ದಟ್ ಇಸ್ ವೇರ್ ಅಂಡರ್ಸ್ಟ್ಯಾಂಡಿಂಗ್.
0: ಕರೆಕ್ಟ್ ಕರೆಕ್ಟ್ ಕರೆಕ್ಟ್.
1: ಅದಕ್ಕೆ ಏನಂತ ಹೇಳಿದ್ರೆ, ಮದುವೆ ಆಗುವ ಮೊದಲು, ಮದುವೆ ಆದ ನಂತರ ಮಧ್ಯ ಮಧ್ಯೆ ಒಂದೊಂದು ಕೌನ್ಸಿಲಿಂಗ್ ತಗೊಳ್ಳುವಂತದ್ದು, ಅಂದ್ರೆ ಮತ್ತೆ ಮಧ್ಯ ಮಧ್ಯೆ ಅವರ ಒಂದು ಬ್ರೇಕ್ ತಗೊಳ್ಳುವಂತದ್ದು, ಏಕತಾನತೆಯ ಬದುಕಿನಿಂದ ಹೊರಬರುವಂತದ್ದು, ಸಮಸ್ಯೆಗಳು ಇರ್ತದೆ. ಇದನ್ನೆಲ್ಲ ಉಳಿಸಿಕೊಳ್ಬೇಕಾದ್ರೆ ಈಗಿನ ಕಾಲದಲ್ಲಿ ಇದು ಅನಿವಾರ್ಯ ಅಂತ ನಾನು ಹೇಳ್ತೇನೆ.
0: ನಿಜ ಡಾಕ್ಟರ್, ನಿಮ್ ಮಾತನ್ನ ನಾನು 100% ಒಪ್ತೀನಿ. ಈಗ ಇನ್ನೊಂದು ವಿಷಯ ಅಂದ್ರೆ ಕಪಲ್ ಅಲ್ಲಿ ದಂಪತಿಗಳಲ್ಲಿ ಒಬ್ರು ತುಂಬಾ ರೊಮ್ಯಾಂಟಿಕ್ ಇರ್ತಾರೆ, ಇನ್ನೊಬ್ರಿಗೆ ಎಂಥದ್ದು ಬ್ಯಾಡ್, ಅವ್ರಿಗೆ ಎಂತ ಅನ್ಸುದೇ ಇಲ್ಲ, ಹಾಗಿರ್ತಾರೆ. ಈ ತರ ಕಾಂಬಿನೇಷನ್ ಗಳು ಇದ್ದಾಗ ಒಬ್ರಿಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಈಗ ಅವ್ರ ಹಾಸಿಗೆಯಲ್ಲಿ, ಆಯ್ತಾ, ಇನ್ನೊಬ್ರಿಗೆ ಇದ್ ಯಾರು ಮಾಡ್ತಾರೆ, ಮಾರ ಕೆಲಸ ಮಾಡಿಯೇ ಸಾಕಾಗಿರತ್ತ ಅನ್ನೋ ಒಂದು ಮೆಂಟಲ್ ಸ್ಟೇಟ್ ಅಲ್ಲಿ ಇರ್ತಾರೆ. ಅವರಿಬ್ರು ಹ್ಯಾಂಗ್ ಕಾಂಬಿನೇಷನ್ ಮಾಡ್ಕೊಂಡು ಹಾಕೋದು ಡಾಕ್ಟರ್? ಯಾಕಂದ್ರೆ
1: ಅವರು ಸಹ ಕೌನ್ಸಿಲಿಂಗ್ ಗೆ ಬರ್ಬೇಕು. ಆಗ ನಾವು ಅವರಿಗೆ ಯಾರು ವೀಕ್ ಇದ್ದಾರೆ, ಯಾರು ಜಾಸ್ತಿ ಇದ್ದಾರೆ, ಅವರನ್ನು ಕಾಂಪನ್ಸೇಟ್ ಮಾಡಿ ಹೇಗಿರುವುದಂತ ನಾವು ಅವರಿಗೆ, ಯಾಕಂದ್ರೆ ಅದನ್ನು ಇನ್ ಜನರಲ್ ಆಗಿ ಅವರ ಮನೆ ಪರಿಸ್ಥಿತಿ, ಅವಳ ಪರಿಸ್ಥಿತಿ, ಅವಳ ದೈಹಿಕ ಸ್ಥಿತಿ, ಇವನ ದೈಹಿಕ ಸ್ಥಿತಿ, ಮನೆಯಲ್ಲಿ ಹೇಗಿದೆ, ಡಿಪೆಂಡ್ಸ್ ಈಚ್ ಇಂಡಿವಿಜುವಲ್ ಇದು, ಈಚ್ ಕಪಲ್ ಇದು ಬೇರೆ ಬೇರೆ ಇರಬಹುದು. ಯಾಕೆ ಹಾಗೆ ಅಂತ ನಾವು ತಿಳ್ಕೊಂಡು ಅದನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯ ಇದೆ.
0: ಓಕೆ, ಇನ್ನೊಂದು ಈ ಇನ್ಫರ್ಟಿಲಿಟಿ ಸಮಸ್ಯೆಯಲ್ಲಿ ಇರೋರಿಗೆ ಏನಿಲ್ಲ, ಅವರು ಸೇರೋದೇ ಮಗು ಮಾಡಕ್ಕೆ ಅಂತ, ಅಂದ್ರೆ ಮಗು ಆಗ್ಲೇಬೇಕು, ಇವತ್ತು ನಾವಿಬ್ರು ಇಂಟರ್ ಕೋರ್ಸ್ ಮಾಡ್ತೀವಿ ಅಂತಾದ್ರೆ ನಮ್ಗೆ ಇವತ್ತು ಎಂತಾದ್ರೂ ಗರ್ಭ ನಿಲ್ಬೇಕು ಅನ್ನೋ ಇಬ್ಬರಿಗೂ ಎಕ್ಸ್ಪೆಕ್ಟೇಷನ್, ಅಥವಾ ಒಬ್ರಿಗೆ ತುಂಬಾ ಎಕ್ಸ್ಪೆಕ್ಟೇಷನ್ಗಳು ಇರುತ್ತೆ. ಈ ಅತಿಯಾದ ಎಕ್ಸ್ಪೆಕ್ಟೇಷನ್ ಅಂದ್ರೆ ಆ ಉದ್ವೇಗದಲ್ಲೇ ಇರ್ತಾರೆ, ಮಾಡುದೇ ಇದಕ್ಕೆ, ಅವರಿಗೆ ಮಾಡುದು ಎಂಜಾಯ್ಮೆಂಟ್ಗೆ ಅನ್ನೋ ತಲೆಯಲ್ಲಿ ಇರುವುದಿಲ್ಲ, ಇದಕ್ಕನ್ನೋದಂತ ಇಟ್ಕೊಂಡು ಮಾಡುವಾಗ ಎಂತೆಲ್ಲ ಆತ ಅವರಿಬ್ಬರ ಪರಿಸ್ಥಿತಿ?
1: ನನ್ನ ಹತ್ರ ಒಂದು ನಿಮ್ಗೆಲ್ಲ ಮೀಡಿಯಾದಲ್ಲಿ ಗುರುತೇ ಇರುವವರೇ ಇದ್ದಾರೆ, ಒಂದು ಇದ್ದಾರೆ, ಅವರು ಅವ್ರಿಗೆ ಏನಾಗಿದೆ ಅಂದ್ರೆ ಮದುವೆ ಆಗಿ ಈಗ 5-6 years ಆಯ್ತು, ಈಗ ಮಗು ಬೇಕಂತ ಯೋಚನೆ, ಮಗು ಬೇಕಂತ ಮುಂಚೆಯಿಂದ ಯೋಚನೆ ಇತ್ತು. ಮನೆಯಲ್ಲಿ ಹುಡುಗಿ ಮನೆಯಲ್ಲಿ ತಾಯಿದು ತುಂಬಾ ಪ್ರೆಷರ್, ದೇವಸ್ಥಾನಕ್ಕೆ ಹೋಗುದು ಅದು ಇದು ಇದು ಅದು ಅಂತ. ಹಾಗಿರುವಾಗ ಏನಾಯ್ತಂದ್ರೆ ಇವರು ತುಂಬಾ ಡಾಕ್ಟರ್ಸ್ ಅನ್ನೆಲ್ಲ ಅಟೆಂಡ್ ಆಗಿದ್ದಾರೆ, ಸೈಕಿಯಾಟ್ರಿಸ್ಟ್ ಅನ್ನು ಅಟೆಂಡ್ ಆಗಿದ್ದಾರೆ, ಗೈನಕಾಲಜಿಸ್ಟ್ ಅನ್ನು, ಅವ್ರು ಏನ್ ಮಾಡಿದ್ದಾರೆ ಇಂಥ ದಿನಗಳಲ್ಲಿ ಸೇರಿದ್ರೆ ಆಗತ್ತೆ ಹೀಗೆ ಬೇರೆ ಬೇರೆ ಡಾಕ್ಟರ್ ಬೇರೆ ಬೇರೆ ಹೇಳ್ತಾರೆ. ಇವರು ಮಗು ಆಗ್ಲಿಕ್ಕೆ ಸೇರುದು, ಆಗ ಏನಾಗ್ತದೆ ಇವನಲ್ಲಿ ಆಂಗ್ಸೈಟಿ ಪ್ರಾಬ್ಲಮ್ ಬಂತು.
0: ಓಕೆ,
1: ಆಗ ಇವನದು ಪರ್ಫಾರ್ಮೆನ್ಸ್ ಡಿಫಿಷಿಯನ್ಸಿ ಆಯ್ತು. ಅವಳಿಗೆ ಅದೇ ಟೈಮ್ಗೆ ಮೂಡಿಲ್ಲದಿದ್ರೆ ಸಹ ಮಾಡ್ಬೇಕು, ಅದು ಅನಿವಾರ್ಯತೆ. ಅದೇನ ನೋಡಿ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳಿದ್ದಾನೆ, ಕರ್ಮ ಮಾಡು, ಫಲದ ಅಪೇಕ್ಷೆ ಇಡ್ಬೇಡ, ಫಲದ ಅಪೇಕ್ಷೆ ಇಟ್ಟಾಗ ನಿನ್ನ ಕರ್ಮ ಫೇಲ್ ಆಯ್ತು, ಹಾಗೆ ಆಗತ್ತೆ. ಆಗ ಪುನಃ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೇಕಾಗ್ತದೆ.
0: ಓಕೆ,
1: ಅವನ ನೀರದವ್ರ ಬಲ್ಯಕ್ಕೆ ಒಂದು ಅವಳ ಆಸಕ್ತಿ ರಹಿತ ಜೀವನಕ್ಕೆ ಚಿಕಿತ್ಸೆ ಮಾಡಿ ಮತ್ತೆ ಪುನಃ ಅವರನ್ನು ಮೊದಲನ ಸ್ಥಿತಿಗೆ ತರಬೇಕಾಗ್ತದೆ. ಅದರಿಂದ ನಾವು ಗುರಿ ಮಗು ಆಗ್ಬೇಕಂತ ಸೇರುವುದಲ್ಲ, ನಾವು ನಮ್ಮ ಜೀವನವನ್ನು ಖುಷಿಯಾಗಿ ಕಳಿಬೇಕೆನ್ನುವಾಗ ಅದು ಬರ್ತದೆ. ಈಗ ನಾನು ನನ್ನ ವೃತ್ತಿಯಲ್ಲಿ ನಾನು ಒಳ್ಳೆ ಕೆಲಸ ಮಾಡಿದ್ರೆ ದುಡ್ಡು ಅದಾಗೆ ಬರ್ತದೆ, ದುಡ್ಡಿಗಾಗಿ ಕೆಲಸ ಮಾಡಿ ದುಡ್ಡು ಬರುದೇ ಇಲ್ಲ ನೋಡಿ.
0: ನಿಜ, ಸತ್ಯ.
1: ಹಾಗೆ ನಾವು ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೇಕು, ಕೃಷ್ಣ ಅದನ್ನೇ ಹೇಳಿದ್ದು ಕೊನೆ ತನಕನು, ನಿನ್ನ ಕರ್ತವ್ಯವನ್ನು ಯಾವ ತರ ಮಾಡ್ತಿ ಅದಕ್ಕನುಗುಣವಾಗಿಯೇ ನಾನು ಕೊಡುದಂತ. ನೀನು ಅಲ್ಲಿ 100 ರೂಪಾಯಿ ಬರ್ಬೇಕಂತ ಇಲ್ಲಿ ಕೆಲಸ ಮಾಡುದಲ್ಲ.
0: ಎಸ್, ಈಗ ಡಾಕ್ಟರ್ ಕೆಲವರು ಈ ಮಿಲನ ಕ್ರಿಯೆಯಲ್ಲಿ ಹೆಚ್ಚಾಗಿ ಇದಾಗತ್ತೆ ಏನು ಅಂದ್ರೆ, ಗಂಡ ಹೈ ಪರ್ಫಾರ್ಮೆನ್ಸ್ ಮಾಡ್ಬೇಕು, ಹಿ ಶುಡ್ ಪ್ರೂವ್ ಹಿಸ್ ಪುರುಷತ್ವ ಅಂತ, ಅವನು ತಲೆಯಲ್ಲಿ ಅವನ ತಲೆಯಲ್ಲೇ ಇಪ್ಪದು, ಇಂಥದ್ದೊಂದು ಆ ಮೆಂಟಾಲಿಟಿಗಳು. ಯಾಕಂದ್ರೆ ಈಗ ಹೇಳ್ತಾರೆ ಹೆಣ್ಮಕ್ಳು ಬೇಗ ಉದ್ರೇಕ ಆಗುದಿಲ್ಲ, ಅವ್ರಿಗೆ ಉದ್ರೇಕ ಆಗ್ಲಿಕ್ಕೆ ಸ್ವಲ್ಪ ಹೊತ್ತು ತಗೊಳ್ಳುತ್ತೆ, ಆದ್ರೆ ಅವ್ರ ಉದ್ರೇಕ ಸ್ಥಿತಿಗೆ ಹೋಪ್ ಹೊತ್ತಿಗೆ ಇಲ್ಲಿ ಗಂಡು ಮಕ್ಕಳದ್ದು ವೀರ್ಯಸ್ಖಲನ ಎಲ್ಲ ಆಗಿ ಬಿಡತ್ತ, ಅವ್ರದ್ದು ಕಡಿಮೆ ಇದಕ್ಕೆ ಹೋಗ್ಬಿಡ್ತಾರೆ ಟೆಂಪರ್ಗೆ, ಅವಳಿಗೆ ಇನ್ನು ಬೇಕಿರತ್ತ, ಬಟ್ ಅವನಿಗೆ ಮತ್ತೆ ಪ್ರೂವ್ ಮಾಡೋಕಿರತ್ತ, ಇಂಥದ್ದೆಲ್ಲ ಇರುತ್ತೆ. ಈ ಎಲ್ಲ ಸಮಸ್ಯೆಗಳು ದಟ್ ಮೊಮೆಂಟ್ ಅವ್ರು ಯಾವಾಗ ಇಬ್ರು ಮಿಲನ ಆಗ್ತಾರಲ್ಲ ಆ ಮೊಮೆಂಟ್ ಅಲ್ಲಿ ಆಗುವಂತಹ ಆ ಸಮಸ್ಯೆಗಳು, ಅದನ್ನೆಲ್ಲ ಹೆಂಗ್ ಹ್ಯಾಂಡಲ್ ಮಾಡು ಡಾಕ್ಟ್ರೆ?
1: ನೋಡಿ, ಅದರಲ್ಲಿ ಅವರಿಬ್ರು ಅದರಲ್ಲಿ ಅವರಿಬ್ರಿಗೂ ಏನು ಸಮಸ್ಯೆ ಇಲ್ಲ ಅಂತಂದ್ರೆ ಯು ವಿಲ್ ಲಿವ್ ಇಟ್. ಅವರಿಬ್ರಿಗೆ ಅದರಿಂದ ಸಮಸ್ಯೆ, ಯಾರ ಒಬ್ಳಿಗೆ ಹೆಂಡತಿಗ ಗಂಡನಿಗ ಸಮಸ್ಯೆ ಇದ್ದೀಗ ದೇ ಹ್ಯಾವ್ ಟು ಕಮ್ ಟು ದ ಥೆರಪಿಸ್ಟ್ ಅಂಡ್ ದೇ ಟೇಕ್ ದ ಕೌನ್ಸಿಲಿಂಗ್ ಅಂಡ್ ವಿಲ್ ಗಿವ್ ದ ಸಜೆಷನ್ ಫಾರ್ ದಟ್. ಎಲ್ಲರಿಗೂ ಹಾಗೆ ಆಗುದಿಲ್ಲ. ಈಗ ಎಷ್ಟೋ ಭಾರತೀಯ ದಂಪತಿಗಳು ನೋಬಡೀಸ್ 99% ಸ್ಯಾಟಿಸ್ಫೈಡ್ ಇರುವುದಿಲ್ಲ, ಮೋಸ್ಟ್ ಆಫ್ ದ ಲೇಡೀಸ್, ಬಟ್ ಅವರು ಅಡ್ಜಸ್ಟ್ ಆಗಿರ್ತಾರೆ, ಅದು ಲೈಫ್ ನಡೀತಾ ಇರ್ತದೆ. ಅದರಿಂದ ಅವರ ಫ್ಯಾಮಿಲಿಗೆ ಸಮಸ್ಯೆ ಆಗ್ತಾ ಉಂಟು, ಅವರ ಮನೆಯಲ್ಲಿ ವಾತಾವರಣದಲ್ಲಿ ಸಮಸ್ಯೆ ಆಗ್ತಾ ಉಂಟು ಎಲ್ಲ ಅಂತ ಅಂತ ಆದ್ರೆ ಅವ್ರದ್ದು ಕರೆಕ್ಟ್ ಖಂಡಿತ ಕೌನ್ಸಿಲಿಂಗ್ ಥೆರಪಿಗೆ ಬರಬೇಕು, ಅಲ್ಲಿ ನಾವು ಅದಕ್ಕೆ ಪರಿಹಾರ ಕೊಡ್ತೇವೆ.
0: ಆದ್ರೆ ಈ ಸೆಕ್ಷುವಾಲಿಟಿ ಲೈಂಗಿಕತೆ ಅಂತ ಬಂದಾಗ ಮಡಿವಂತಿಕೆ ಜಾಸ್ತಿ, ನಾವು ಇದನ್ನು ಯಾರ ಹತ್ರ ಮಾತಾಡಕ್ ಹೋತಿಲ್ಲ. ಗಂಡ ಬೈದದ್ದ ಗಂಡ ಹೊಡೆದೆಲ್ಲಾರು ಹೇಳುತ್ತ, ಬಟ್ ಹಾಸಿಗೆಯಲ್ಲಿ ಏನಾಗುತ್ತೆ ಆ ಕೋಣೆ ಒಳಗೆ ಅದನ್ನ ಹೆಚ್ಚಾಗಿ ನಾವು ಹೇಳ್ಕಂಬ್ ಹೋತಿಲ್ಲ. ಅಂಡ್ ಇನ್ನೊಬ್ರ ಹತ್ರ ಹೇಳ್ಕೊಂಬಿಡಿ, ನಾವೇ ಗಂಡ ಹೆಂಡತಿ ಡಿಸ್ಕಸ್ ಮಾಡುದಿಲ್ಲ, ಸಿ ನನ್ಗೆ ಇದ್ರ ಬಗ್ಗೆ ಅಷ್ಟು ಖುಷಿ ಆಯ್ಲಿಲ್ಲ, ನಾವ್ ಇನ್ನೊಂದ್ ತರ ಎಂತ ಮಾಡೋಕಾಗ, ನಾವ್ ಹಿಂಗ್ ಟ್ರೈ ಮಾಡೋಣ, ಇನ್ನೊಂದು ಆ ಡಿಸ್ಕಷನ್ ಗಳು ನಾವು ಮಾಡುದಿಲ್ಲ ಮಡಿವಂತಿಕೆ. ಅಲ್ಲಿ ಎಂತ ಇತ್ತು ಅದೇ ಮೊನೊಟನಸ್ ಪ್ರೊಸೆಸ್ ಮಾಡ್ಕೊಂಡು ಹಾಪದ್ ಬಿಟ್ರೆ ಕ್ಯಾನ್ ವಿ ಟ್ರೈ ಸಮಥಿಂಗ್ ಎಲ್ಸ್ ಅನ್ನುವಂಥದ್ಗಳನ್ನ ಮಾಡೋಕು ಹತ್ತಿಲ್ಲ. ಸೊ ಇಂಥದ್ಗಳು ಅವರ ದಾಂಪತ್ಯದ ಸವಿಯನ್ನ ಜಾಸ್ತಿ ಮಾಡಬಹುದಾ? ಯಾಕೆಂದ್ರೆ ಸೆಕ್ಸುವಾಲಿಟಿ ಲೈಂಗಿಕತೆ ದ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದೇರ್ ರಿಲೇಶನ್ಶಿಪ್. ಅದು ಚೆನ್ನಾಗಿದ್ದಷ್ಟು ಅವರಿಬ್ಬರ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ, ಮಗು ಕೂಡ ಆರೋಗ್ಯವಾಗಿ ಆರೋಗ್ಯವಂತ ಮಗು ಅವ್ರು ಎಂಜಾಯ್ ಮಾಡ್ಕೊಂಡು ಮಾಡಿದಷ್ಟು ಲೈಕ್ ಅಲ್ಲಿ ಹುಟ್ಟುತ್ತೆ ಅಂತ ಹೇಳ್ತಾರೆ. ಸೊ ಇಂಥದೊಂದು ಅಂಡರ್ಸ್ಟ್ಯಾಂಡಿಂಗ್ ಹೆಂಗಲ್ಲ ಬಪ್ಪ ಡಾಕ್ಟ್ರೆ?
1: ಇದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೇವೆ ನಾವು. ಅವರವರೊಳಗಿನ ಅಂಡರ್ಸ್ಟ್ಯಾಂಡಿಂಗ್ ಅದು, ಅದನ್ನ ನಿಜ ಓಪನ್ ಆಗಿ ನಾವು ಮಾತಾಡಬೇಕು. ನಾವು ಅದಕ್ಕೆ ಮಧ್ಯ ಮಧ್ಯ ಒಂದು ಸಣ್ಣ ಸಣ್ಣ ಗಂಡ ಹೆಂಡತಿಯೇ ಪ್ರೈವೇಸಿಯನ್ನು ಹುಟ್ಟು ಹಾಕೊಳ್ಬೇಕು. ಆಯ್ತಲ್ಲ, ಮತ್ತೆ ಹೆಣ್ಮಕ್ಳು ಹಾಗೆ ಮದುವೆ ಆದ ಮೇಲೆ ನೈಟಿ ಹಾಕೊಳ್ಳೋದು, ತಲೆ ಗೊಂಚು ಕಟ್ಟೋದು ಹೀಗಿರುತ್ತೆ, ಹಾಗಲ್ಲ. ಶಿಸ್ತು, ಕ್ಲೀನ್ಲಿನೆಸ್, ಸೌಂದರ್ಯವನ್ನು ಕಾಪಾಡಿಕೊಳ್ಳುವಂತದ್ದು, ಹೊಸತನವನ್ನು ಹುಡುಕಿಕೊಳ್ಳುವಂತದ್ದು, ಮತ್ತೆ ಓಪನ್ ಆಗಿ ಹೇಳುವಂತದ್ದು, ಇದನ್ನೆಲ್ಲ ಅವ್ರು ಮಾಡ್ಬೇಕು. ಅದಕ್ಕೆಲ್ಲ ಈಗ ಅಷ್ಟು ಮುಂದುವರಿಲ್ಲದಿದ್ರೆ ಈಗ ಇದೆ. ಅದಕ್ಕೋಸ್ಕರ ಪ್ರತಿಯೊಂದಕ್ಕೂ ಥೆರಪೀಸ್, ಈಗ ಪ್ರತಿಯೊಂದಕ್ಕೂ ಥೆರಪೀಸ್. ಮೊನೊಟೋನಸ್ ಅಂತ ಕಂಡು ಬಂದ ಕೂಡಲೇ ಅವರೇ ಅವರು ಸರಿ ಮಾಡ್ಕೊಳ್ಲಿಕ್ಕೆ ಆಗದಿದ್ದಾಗ ಥೆರಪಿಸ್ಟ್ ಹತ್ರ ಬರಲೇಬೇಕು. ಆಗ ಅವರ ದಾಂಪತ್ಯ ಜೀವನ ತುಂಬಾ ಸುಂದರವಾಗಿರ್ತದೆ. ನೋಡಿ, ಈ ಲೈಂಗಿಕ ಸಮಸ್ಯೆಗಳಿಂದ ಈ ಲೈಂಗಿಕ ತಪ್ಪು ಕಲ್ಪನೆಗಳು, ಅಪನಂಬಿಕೆಗಳು, ಮೂಢನಂಬಿಕೆ, ಮತ್ತೆ ಇದೇ ಏನಾಗಿದೆ ಅಂದ್ರೆ ಕೆಂಡದಂತೆ, ಒಂದು ಬೂದಿ ಮುಚ್ಚಿದ ಕೆಂಡದ ಹಾಗೆ ಎಲ್ಲರ ಒಳಗೆ ನೋವು ಬೇಗುದಿ ಉಂಟು. ಓಪನ್ ಆಗಿ ಮಾತಾಡ್ತಾ ಇಲ್ಲ. ಆದ್ರೆ ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಅಡ್ಡಿಲ್ಲ ಅಂತ ಹೇಳ್ತೇನೆ ನಾನು. ವಿದ್ಯಾವಂತರಲ್ಲದೆ ಅವಿದ್ಯಾವಂತರು ಕೂಡ ನನ್ನ ಗೂಗಲ್ ಸರ್ಚ್ ಮಾಡಿ ಬರ್ತಾರೆ, ಬಂದು ಪರಿಹಾರ ತಗೊಂಡು ಹೋಗ್ತಾರೆ. ನಂಗೆ ಭಾರಿ ಖುಷಿ ಆಗ್ತದಾಗ. ಮೇಸ್ತ್ರಿಗಳು ಅಥವಾ ಸಣ್ಣ ಕೆಲಸದವರು, ಗದ್ದೆ ಕೆಲಸದವರೆಲ್ಲ ಬಂದಾಗ ಬಹಳ ಖುಷಿ ಆಗ್ತದೆ. ಯಾರ ಹತ್ರ ಕೇಳಿ ಗೂಗಲ್ ಸರ್ಚ್ ಮಾಡಿ ನಿಮ್ಮ ಹತ್ರ ಬಂದದಂತಾರೆ. ಎಜುಕೇಟೆಡ್ ಹೇಗೂ ಬರ್ತಾರೆ ಬಿಡಿ. ಮತ್ತೆ ಹೋಗುವಾಗ ನಿಮ್ಗೆ ಸ್ಟಾರ್ ರೇಟಿಂಗ್ ಹಾಕುದಿಲ್ಲ ಮೇಡಮ್, ಯಾಕಂದ್ರೆ ನಾವು ಬಂದು ಗೊತ್ತಲ್ಲ. ಸ್ಟಾರ್ ರೇಟಿಂಗ್ ಹಾಕುದ್ ಬೇಡ, ನೀವು ಸ್ಟಾರ್ ಆಗಿದ್ರೆ ಸಾಕು ಹೇಳ್ತೇನೆ.
0: ಆಯ್ತಾ? ವೆರಿ ನೈಸ್. ಅಲ್ಲ, ನನ್ಗೆ ಇನ್ನೊಂದು ಇದ್ರಲ್ಲಿ ನೀವು ಹೇಳಿದ್ರಿ ಈಗ ಎಲ್ಲ ಬತ್ತಾ ಇದ್ರು ಅಂತ ಹೇಳಿದ್ರಿ, ಆದ್ರೆ ಯಾರಾದ್ರೂ ಅಲ್ಲ ನಮ್ಮಿಬ್ರು ಸೆಕ್ಸುವಲ್ ವಿಷಯ ಹೋಗಿ ಯಾರ ಹತ್ರ ಹೇಳುದು, ಆ ಡಾಕ್ಟರ್ ಹತ್ರ ಎಲ್ಲ ಹೇಳುದೆ ಬೇಡ ಅನ್ನುವಂತ ಒಂದು ಮಡಿವಂತಿಕೆ, ಯಾರ ಮಾತಾಡದೆ ಇರುವಂತದ್ದು, ಇದು ಇನ್ನು ತುಂಬಾ ಜನರಲ್ಲಿ ಇದೆ. ಈಗ ಸೈಕೋಥೆರಪಿ ಇನ್ನೊಂದು, ಅವ್ರಿಗೆ ಅರ್ಥ ಆಯ್ತು ಈಗ ನಮ್ಮ ಇನ್ಫರ್ಟಿಲಿಟಿಗೆ ಕಾರಣ ಇದು ಕೂಡ ಇರಬಹುದೇನೋ, ನಾವ್ ಯಾಕೆ ಒಂದು ಸೈಕೋಥೆರಪಿಸ್ಟ್ ಹತ್ರ ಹಾಪಕ್ಕಾಗ, ಒಂದು ಅವರಿಂದ ಯಾಕೆ ಅಡ್ವೈಸ್ ಕೌನ್ಸಿಲಿಂಗ್ ತಕ್ಕಂಕಾಗ, ಇಲ್ಲಿ ತನಕ ನಿಮ್ಗೆ ರೀಚ್ ಆಯ್ಕಲ್ಲ ಡಾಕ್ಟ್ರೆ, ಅಲ್ಲಿ ಬರ್ಕಲ್ಲ. ಅವ್ರಿಗೀಗ ಮಗು ಇಲ್ಲ ಅಂದ್ರೆ ಯಾವ್ದೋ ಡಾಕ್ಟರ್ ಹತ್ರ ಹೋದ್ರು ಇದ್ ಮಾಡ್ತಾರೆ, ಆ ಡಾಕ್ಟರ್ ಅಡ್ವೈಸ್ ಮಾಡ್ರೂ ಅಡ್ಡಿಲ್ಲ, ಸ್ಕ್ಯಾನಿಂಗ್ ಗಿನಿಂಗ್ ಮಾಡಿ ಓಕೆ ನಿಮ್ಗೆ ಎಂತ ಸಮಸ್ಯೆ ಇಲ್ಲ, ಯು ಶುಡ್ ಗೋ ಟು ದಿಸ್ ಥೆರಪಿ ಅಂತ. ಇಲ್ಲಾಂದ್ರೆ ಅವ್ರಿಗೆ ಹ್ಯಾಂಗ್ ಗೊತ್ತಾಯ್ಕದು? ಈಗ ಅವ್ರಿಗೊಂದು ಅರಿವು ಬರ್ಬೇಕಲ್ಲ ಡಾಕ್ಟ್ರೆ.
1: ಅದಕ್ಕೆ ನೀವು ನಿಮ್ಮಂತವ್ರು ಮೀಡಿಯಾದವ್ರು ಈ ತರ ಅರಿವು ಮೂಡಿಸ್ಬೇಕು. ಯಾಕಂದ್ರೆ ಈಗ ಸ್ವಲ್ಪ ಮಟ್ಟಿಗೆ ಅಡ್ಡಿಲ್ಲ, ಆದ್ರೆ ಇನ್ನೂ ಬೆಳವಣಿಗೆ ಆಗ್ಬೇಕು. ಯಾಕಂದ್ರೆ ಖರ್ಚು ಕಡಿಮೆ, ಮತ್ತೆ ಅಲ್ಪಾವಧಿಯಲ್ಲಿ ಅವರ ಸಮಸ್ಯೆ ಪರಿಹಾರ ಆಗ್ತದೆ. ನೀವು ಹೇಳಿದ ಹಾಗೆ ಮಕ್ಕಳಿಲ್ಲ ಅಂತ ಹೇಳಿ ಬರ್ತಾರೆ ಹೊರತು ಸೆಕ್ಷುವಲಿ ತೃಪ್ತಿ ಸಿಗ್ಲಿಲ್ಲ ಅಂತ ಬರುವವರು ಇದ್ದಾರೆ ಇತ್ತೀಚಿನ ಕಾಲದಲ್ಲಿ, ಯಂಗ್ ಜನರೇಷನ್. ಆಮೇಲೆ ಅದೇ ನಮ್ದು ಏಕತಾನತೆ ಉಂಟು, ನನಗೆ ಸಾಕಾಗುದಿಲ್ಲ, ಹಾಗೆಲ್ಲ ಬರುವವರು ಬಹಳ ಕಡಿಮೆ. ಅಂತವ್ರು ಕೂಡ ಬರ್ಬೇಕು, ಯಾಕಂದ್ರೆ ಜೀವನ ಒಂದು ಅನುಭವಿಸುವಂತ ಅನುಭವಿಸ್ಬೇಕು. ಅದನ್ನು ಏನಾದ್ರೂ ಸರಿಪಡಿಸಿಕೊಳ್ಳಿಕ್ಕಾದ್ರೆ ಸರಿಪಡಿಸಿಕೊಳ್ಳುವುದು ಒಳ್ಳೇದು ವಿಷಯ. ಅದನ್ನು ನೀವು ಮೀಡಿಯಾದವರು ಮತ್ತೆ ಸ್ವಲ್ಪ ಇದರ ಬಗ್ಗೆ ಎಲ್ಲ ಜಾಗೃತಿ ಮೂಡಿಸಿದ್ರೆ ಒಳ್ಳೇದಂತ ನಾನು ಹೇಳ್ತೇನೆ.
0: ಓಕೆ, ಸೊ ಇನ್ಫರ್ಟಿಲಿಟಿಗೆ ಈ ತರ ನಾವು ಸೆಕ್ಷುವಲಿ ನಮ್ಗೆ ಸರಿಯಾದ ಅಂದ್ರೆ ಲೈಂಗಿಕತೆ ಬಗ್ಗೆ ಸರಿಯಾದ ಅರಿವಿಲ್ಲದೆ ಇರೋದು ಕೂಡ ಒನ್ ಆಫ್ ದ ಮೇನ್ ರೀಸನ್ಸ್ ಅಂತ ಹೇಳ್ತ್ರಿ ಅಲ್ದಾ?
1: ಎಷ್ಟೋ ಸಂದರ್ಭದಲ್ಲಿ ಜ್ಯೋತಿ ಅವರೇ ಫಿಸಿಕಲಿ ಮೆಂಟಲಿ ಎಲ್ಲ ಕರೆಕ್ಟ್ ಇರ್ತಾರೆ, ಬಟ್ ಇಂಥ ಒಂದು ಸಣ್ಣ ಸಣ್ಣ ತಪ್ಪು ಕಲ್ಪನೆಗಳು, ಮೂಢನಂಬಿಕೆಗಳು, ಫೋಬಿಯಾಗಳು, ಮತ್ತೆ ಅದ ಚೈಲ್ಡ್ಹುಡ್ ಟ್ರಾಮಾಗಳು ಅಂತದೆಲ್ಲ ಆಗುವಂತದ್ದು, ಅದೇ ವೆಜೈನಿಸ್ಮಸ್ ಆಗುವಂತದ್ದು, ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರುವಂತದ್ದು, ಇಂಥದೆಲ್ಲ ಆಗಿ ಮಕ್ಕಳಾಗದೆ ಇರುವಂತದ್ದು ಉಂಟು. ಕೆಲವರು ಭಯದಿಂದ ಮೂಲೆಯಲ್ಲಿ ಕೂತ್ಕೊಂಡು ಬಿಡ್ತಾರೆ, ಹಾಗೆ ಕಳೆದು ಹೋಗ್ತದೆ ಜೀವನ. ಹಾಗಾಗಬಾರ್ದು ಅಂತ ನನ್ನ ಒಂದು ಆಶಯ.
0: ಒಂದು ಒಳ್ಳೆ ಅರಿವಿನ ಕಾರ್ಯಕ್ರಮ ಇದೆ. ಆಕ್ಚುಲಿ ಇದೊಂದು ಬಹಳ ಮುಖ್ಯ ಕಾರಣ. ಎಷ್ಟೋ ಜನಕ್ಕೆ ಲೈಂಗಿಕತೆ ಹೆಂಗ್ ಮಾಡುದು, ಗಂಡ ಹೆಂಡತಿ ಒಟ್ಟು ಹೆಂಗ್ ಮಿಲನ ಆಪದ್ ಅಂಬದೇ ಕಾಮನ್ ಬೇಸಿಕ್ ನಾಲೆಜ್ ಇಪ್ಪುದಿಲ್ಲ. ನಾಲೆಜ್ ಯಾರಿಗೂ ಇಪ್ಪುದಿಲ್ಲ, ಅದ್ ಮಾಡ್ತಾ ಮಾಡ್ತಾನೆ ಗೊತ್ತಾಗ್ತದೆ. ಬಟ್ ಸ್ಟಿಲ್ ಅದ್ರ ಬಗ್ಗೆ
1: ಹೇಳುವಾಗ ನಾನು ಒಂದು ಕತೆ ಹೇಳಿಬಿಡ್ತೇನೆ. ನನ್ನ ಪೇಷಂಟ್ ಕಾಯ್ತಾ ಇದ್ದಾರೆ.
0: ಹೇಳಿ ಹೇಳಿ.
1: ಅಂದ್ರೆ ಇದು ಲಾಂಗ್ ಬ್ಯಾಕ್ ಕತೆ. ಒಂದ್ ದಿವಸ ನಾನು ಬೆಳಿಗ್ಗೆ ಎದ್ದು ಮನೆಯಿಂದ ಹೊರಗೆ ಬರ್ತೇನೆ, ದೊಡ್ಡ ಸೆಟ್ ಏನೊಂದು 25-30 ಜನ ಬಂದಿದ್ದಾರೆ. ಬಂದಿದ್ದಾರೆ ಹುಡುಗ ಹುಡುಗಿ, ಹುಡುಗನ ತಂದೆ ತಾಯಿ ಹಿಂದಿನ ದಿವಸ ಇದ್ದಂತೆ ಅಂತ ನಮ್ಮ ನೋಟವೇ ಹೇಳ್ತದ್ದು. ಬಂದು ಒಳಗ್ ಬಂದು ಏನ್ ಹೇಳ್ತಾರೆ ಅಂದ್ರೆ, ಹುಡುಗ ಹೇಳ್ತಾನೆ ಹುಡುಗಿಗೆ ವಿಜಯನವೇ ಇಲ್ಲ ಅಂತ.
0: ಓಕೆ,
1: ಇಲ್ಲ ಅಂತ ಹೇಳ್ತಾನೆ ಅಂತ. ಅವನ ಹತ್ರ ಕೇಳುವಾಗ ಅವನ ಪ್ರಕಾರ ಅವನ ಹಾಗೆ ಅವಳ ಹತ್ರ ಇದೆ ಅಂತ ಅವನ ಹತ್ರ.
0: ಓಕೆ, ಆಮೇಲೆ
1: ದಿಸ್ ಇಸ್ ದ ಥಿಂಗ್ ಅಲ್ಲ, ಆಮೇಲೆ ಎಲ್ಲ ಸರಿ ಆಯ್ತು ಬಿಡಿ, ಅವರಿಗೂ ಮಕ್ಕಳಾಗಿ ಆರಾಮಿದ್ದಾರೆ ಈಗ.
0: ಸೊ ಅಲ್ಲಿ ಎಲ್ಲ ಎಲ್ಲೆಲ್ಲಿ ಇರ್ಬೇಕು ಅಲ್ಲ ಎಲ್ಲ ಇತ್ತು
1: ಇತ್ತು. ಅವನದು ಅವನ ಹತ್ರ ಇರುವ ಇರುವಂತದ್ದು ಅವಳ ಹತ್ರ ಇಲ್ಲ ಅಂತ ಅವನ ತಲೆ.
0: ಅಯ್ಯೋ
1: ರಿಯಲಿ ಜ್ಯೋತಿ, ದಿಸ್ ಇಸ್ ದ ನನ್ನ ಕೇಸ್ಗಳನ್ನ ನಿಮ್ಗೆ ಓಪನ್ ಆಗಿ ಹೇಳ್ತಾ ಇದ್ದೇನೆ.
0: ಓ
1: ಇನ್ನು ನೀವು ತುಂಬಾ ಕತೆ ಕೇಳಿದ್ರೆ ನಿಮ್ಗೆ ತಲೆ ದಿಸಿ.
0: ಅಪ್ಪ ಥ್ಯಾಂಕ್ ಯು ಡಾಕ್ಟರ್, ತುಂಬಾ ಖುಷಿ ಐತಿ. ಎಂತಕ್ಕಂದ್ರೆ ಕತೆ ಹೇಳದಕ್ಕಲ್ಲ, ಬಟ್ ಜನರಿಗೆ ಇಂತಹದ್ದು ನಮ್ಗೆ ಗೊತ್ತಿಲ್ಲ ಕಣಿ, ಈ ತರ ಒಂದು ಮೂಢ ನಂಬಿಕೆಗಳು, ಈ ತರದ್ದೊಂದು ಎಂತ ಹೇಳಿದ್ರೆ ತಲೆಯಲ್ಲಿ ಕಾನ್ಸೆಪ್ಟ್ಗಳು, ನನ್ ತರದ್ದೇ ಅವಳ ಹತ್ರ ಇಲ್ಲ ಅಂದ್ರೆ ಎಲ್ಲಿ ತನಕ ಇರ್ಬೋದು ಅಜ್ಞಾನ ಅಲ್ವಾ? ಇಷ್ಟು ಇಂತ ಸೋಷಿಯಲ್ ಮೀಡಿಯಾ ಯುಗ, ಇಂತ ಯೂಟ್ಯೂಬ್ ಯುಗ, ಎಲ್ಲಿ ನೋಡಿದ್ರು ಎಂತೆಂತದ ವಿಡಿಯೋಸ್ಗಳು ಇದ್ದು ಕೂಡ ಅದು ನೋಡಿ ಅಂತ ಹೇಳುದಲ್ಲ, ಬಟ್ ಅವೇರ್ನೆಸ್ ಅನ್ನೋದು ಲೈಂಗಿಕತೆ ಬಗ್ಗೆ ಇರಲೇಬೇಕು. ಗಂಡ ಹೆಂಡತಿ ಮದ್ಯಾಕ್ ಮುಂಚೆ ಇದನ್ನೊಂದು ಹೇಳಿ ಡಾಕ್ಟ್ರೆ, ಮದ್ಯಾಕ್ ಮುಂಚೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರೋದು ಎಷ್ಟು ಎಷ್ಟು ಎಷ್ಟು ಇಂಪಾರ್ಟೆಂಟ್?
1: ತುಂಬಾ ಇಂಪಾರ್ಟೆಂಟ್ ತುಂಬಾ. ನೋಡಿ, ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಮದುವೆ ಆಗುವ ಮೊದಲು ಹುಡುಗ ಹುಡುಗಿಯರು ಚರ್ಚಿಗೆ ಹೋಗಿ 10 ದಿವಸವ 11-15 ದಿವಸವ ಕೌನ್ಸಿಲಿಂಗ್ ಕ್ಲಾಸ್ ಕೊಡ್ತಾರೆ ಅವರು.
0: ಹೌದು,
1: ಅದರಲ್ಲಿ ಅವರು ಸೆಕ್ಸ್ ಅಂದ್ರೆ ಏನು, ಮದುವೆ ಆದ್ಮೇಲೆ ನಿಮ್ಗೆ ಮಕ್ಳು ಬೇಕಾದ್ರೆ ಯಾವಾಗ ಮಾಡ್ಕೊಂತೀರಿ, ಬೇಡದಿದ್ರೆ ಏನ್ ಮಾಡಿ, ಇದು ನೋಡಿ 2 ತಿಂಗಳಲ್ಲಿ ಕನ್ಸೀವ್ ಆಗಿ ಬರ್ದು ಮಗು ಬೇಡ ಅನ್ನೋದು, ಇದೆಲ್ಲ ತಪ್ಪು. ಯಾಕಂದ್ರೆ ಮೊದಲನೇದನ್ನು ತೆಗ್ಸಿದ್ರೆ ಆಮೇಲೆ ಗರ್ಭಕೋಶದ ತೊಂದರೆಗೆ ಮಕ್ಕಳೇ ಆಗದೆ ಇರುವ ಸಮಸ್ಯೆಗಳು ಬರ್ತವೆ. ಅಲ್ಲಿ ಆಗಲ್ಲ, ಅವ್ರು 15 ದಿವಸ ಫುಲ್ ಚೆನ್ನಾಗಿ ಹುಡುಗ ಹುಡುಗಿಯನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಅವರಿಬ್ಬರದು ಸಮ್ಮತಿಯನ್ನು ತಕೊಂಡೇ ಮದುವೆ ಮಾಡಿ, ಅದೊಂದು ಅವರದ್ದು ನನಗೆ ಬಹಳ ಇಷ್ಟದ ವಿಷಯ.
0: ಹಾ, ಇದೊಂದು ಹೇಳಿ ಡಾಕ್ಟರ್, ನೀವು ಒಂದ್ ಇನ್ಫಾರ್ಮೇಶನ್ ಹೇಳಿದ್ರೆ ನೋಡಿ, ಫಸ್ಟ್ ಪ್ರೆಗ್ನೆನ್ಸಿ 2 ತಿಂಗಳು 3 ತಿಂಗಳು ಜಸ್ಟ್ ಮದುವೆ ಆದ ಕೂಡಲೇ ಆಗ್ತಲ್ಲ, ತೆಗಿಸ್ತಾರಲ್ಲ, ಅದೆಷ್ಟು ಡೇಂಜರಸ್ ಡಾಕ್ಟರ್?
1: ತುಂಬಾ ಡೇಂಜರಸ್, ತುಂಬಾ ಡೇಂಜರಸ್. ಅದು ನಾನು ಹೆಚ್ಚಿನವರಿಗೆ ಒಪ್ಪುದೇ ಇಲ್ಲ. ಈಗ ಆಗಿದ್ದಾಗಿ ಹೋಯ್ತಲ್ಲ, ಮನೆ ಕಟ್ಲಿಲ್ಲ ಮೇಡಮ್, ಅತ್ತೆ ಮಾವನಿಗೆ ಸೌಖ್ಯ ಇಲ್ಲ, ಅದು ಮೊದ್ಲೇ ಗೊತ್ತಿಲ್ವ ನಿಮ್ಗೆ ಮದುವೆ ಆಗುವಾಗ? ಅದ್ರ ಮೊದ್ಲು ಬಂದು ಡಾಕ್ಟರ್ ಕನ್ಸಲ್ಟ್ ಮಾಡ್ಬೇಕಲ್ಲ, ಇಲ್ಗೀವಲ್ಲ, 1 ಇಯರ್ ನಿಮ್ಗೆ ಗ್ಯಾಪ್ ಕೊಡ್ತೇವಲ್ಲ ನಾವು ಅಂತ ಹೇಳ್ತೇನೆ.
0: ತುಂಬಾ ಖುಷಿ ಆಯ್ತು ಡಾಕ್ಟರ್.
1: ಅವರನ್ನೆಲ್ಲ ನಾನು ಗೈನಕಾಲಜಿಸ್ಟ್ಗೆ ರೆಫರ್ ಮಾಡ್ತೇನೆ, ಐ ಆಮ್ ನಾಟ್ ಹ್ಯಾಂಡ್ಲಿಂಗ್ ದ ಸಚ್ ಕೇಸಸ್, ದಟ್ ಇಸ್ ಗೈನಕಾಲಜಿಸ್ಟ್ ಕೇಸ್, ಬಟ್ ಐ ವಿಲ್ ಗಿವ್ ದ ಅವೇರ್ನೆಸ್ ಟು ದೆಮ್.
0: ಸೂಪರ್ ಸೂಪರ್.
1: ಮತ್ತೆ ಅವ್ರು ಏನ್ ಮಾಡ್ತಾರೆ ದಟ್ ಡಿಪೆಂಡ್ಸ್ ಟು ದೆಮ್.
0: ಎಸ್ ಡಾಕ್ಟರ್, ತುಂಬಾ ಖುಷಿ ಆಯ್ತು. ಸೈಕೋಥೆರಪಿ ಅಂದ್ರೆ ಎಂತಂತ ನಂಗೂ ಸರಿ ಗೊತ್ತಿರಲ್ಲ, ಈಗಲೇ ನಂಗೂ ಅರ್ಥ ಆದ್ದು. ಸೊ ನನ್ ಕಣಗಿದ್ದಾರೆ ಎಷ್ಟೋ ಜನ ಇದ್ದಾರೆ ಈ ಪ್ರಪಂಚದಲ್ಲಿ. ಸೊ ಎಲ್ರಿಗೂ ಇನ್ಫರ್ಟಿಲಿಟಿ ಅವೇರ್ನೆಸ್ ನ ಈ ವೀಕ್ ನಲ್ಲಿ ಇಂಥದ್ದು ಒಂದು ಸೊಲ್ಯೂಷನ್ ಗೆ ಹೊಯ್ಲಕ್, ಬರೀ ಮದ್ದು ನಾಟಿ ಔಷಧಿ ಸ್ಕ್ಯಾನಿಂಗ್ ಮಾಡ್ಕಂಡೆ ದೇವ್ರಿಗೆ ಹರಕಿ ಹೊತ್ತೆ ಇದು ಮಾತ್ರ ಅಲ್ಲ, ಮಿಲನ ಕ್ರಿಯೆ ಸರಿಯಾಗಿ ಮಾಡ್ತಾ ಇದ್ದೀವ ಅನ್ನೋ ಅರಿವು ಕೂಡ ಮಗು ಅಪ್ಪಕ್ಕೆ ತುಂಬಾ ಮುಖ್ಯ. ಇದ್ರ ಬಗ್ಗೆ ತುಂಬಾ ಚಂದ ಮಾತಾಡ್ರಿ ಡಾಕ್ಟ್ರೆ. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಜ್ಯೋತಿ ಅವರು, ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು.
0: ನಿಮಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಪ್ರಿಯ ಕೇಳುಗರೆ, ಇದು ಇನ್ಫರ್ಟಿಲಿಟಿ ಅವೇರ್ನೆಸ್ ವೀಕ್ ಬಂಜೆತನ ಅರಿವು ಸಪ್ತಾಹದ ಕಾರ್ಯಕ್ರಮ ಇಲ್ಲಿ ತನಕ ಕೇಂದ್ರದ ಡಾಕ್ಟರ್ ಉಷಾ ಹೇಮಂತ್ ಅವರು ನಮ್ಮೊಟ್ಟಿಗೆ ಇಷ್ಟು ಲೈಕ್ ಮಾತಾಡದ್ದು ಮತ್ತೊಮ್ಮೆ ಥ್ಯಾಂಕ್ ಯು ಅಂತ ಹೇಳ್ತಾ, ನೀವು ಕೇಂತ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತಿಕ್ವಕ
2: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
4: ಹಾ ಸುಶೀಲಕ್ಕ, ಮತ್ತೆಂತ ವಿಶೇಷ ಇತ್ತಾ? ವಿಶೇಷ ಎಂತ ಇಲ್ಲ ಸುಮಿತ್ರಕ್ಕ, ಮಗಳಿದು PUC ಮುಗಿತಾ ಬಂತು, ಮುಂದೆ ಯಾವ ಕಾಲೇಜ್ ಸೇರ್ಸದಂತ ಗೊತ್ತಾಗ್ತಿಲ್ಲ. ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಸಿ.
5: ಇಲ್ಲ, BA, BBA, BCOM, BSC, BCA ಎಲ್ಲಾ ಕೋರ್ಸು ಇತ್ತು.
4: ಆ ಕಾಲೇಜ್ ಅಡಿಲಿಯ
5: ಬಾರಿ ಸಾಪಿತ್ತೆ, ಇಲ್ಲೇ ಒಳ್ಳೊಳ್ಳೆ ಶಿಕ್ಷಕರು ಮತ್ತೆಲ್ಲ ಸೌಕರ್ಯಗಳು ಇತ್ತು. ಮತ್ ಮಕ್ಕಳದ್ದು ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಮಾಡೋಕೆ, ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ ಮಾಡೋಕೆ, ಮಕ್ಕಳನ್ನ ಸೋಷಲೈಸ್ ಮಾಡೋಕೆ NCC, NSS ಅಂತ ಹಲವಾರು ವೇದಿಕೆಗಳು ಕೊಡ್ತಿದ್ರು. ನಾ ಹೇಳಿದ್ರೆ ಅದೇ ಕಾಲೇಜಿಗೆ ಸೇರ್ಸಿ.
4: ಅಲ್ಲ ಸುಮಿತ್ರಕ್ಕ, ನನ್ ಮಗಳಿಗೆ ಬರೀ ಮಾತಾಡೋದ್ರಲ್ಲಿ ಆಸಕ್ತಿ ಜಾಸ್ತಿ, ಎಂತ ಮಾಡುದು?
5: ಅಂತ ಮಕ್ಕಳಿಗೆ ಕಾಲೇಜಾಗ ನಡೆಯುವ ಪ್ರೋಗ್ರಾಮ್ಸ್ ಅಲ್ಲೆಲ್ಲ ಭಾಷಣಕ್ಕೆಲ್ಲ ಅವಕಾಶ ಕೊಡ್ತ್ರು, ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗಿಪ್ಪು ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಗೆ ಪ್ರೋಗ್ರಾಮ್ ಕೊಡಕ್ಕೂ ಅವಕಾಶ ಕೊಡ್ತ್ರು. ನಾ ಹೇಳುದಾರೆ ಭಂಡಾರ್ಕರ್ಸ್ ಕಾಲೇಜ್ ಬೆಸ್ಟ್.
4: ಹಂಗಾದ್ರೆ ನಾ ಅದೇ ಕಾಲೇಜಿಗೆ ಸೇರಿಸ್ತೀನಿ.
5: ಮತ್ತೆಂತ ತಡ, ಬೇಗ ಅಡ್ಮಿಷನ್ ಮಾಡಿ, ಅಡ್ಮಿಷನ್ ಈಗಾಗ್ಲೇ ಓಪನ್ ಆಯ್ತು.
4: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.
0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಯುವ ಸ್ಪಂದನದಲ್ಲಿ. ಹೌದು, ಈಗ ನಮ್ಮ ಕರಾವಳಿಯವರು, ನಮ್ಮ ಬದಿಯರು ಎಲ್ಲಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಏ ನಂಗದಲ್ಲ ಬೇಡ, ISKS ಅಂದ್ರೆ ಅಯ್ಯ ಅಬ್ಯ ನಂಗ್ ಬೇಡಪ್ಪ ಅದಲ್ಲ, ನಾನು ಎಂತಾರು PUC ಮಾಡುದು, ಅದಾದ ಕೂಡಲೇ ಒಂದೇ ಎಂಜಿನಿಯರಿಂಗ್ ಇಲ್ಲ MBBS, ಅದಿಲ್ಲ ಅಂತಂದ್ರೆ ನೋಡೋಣ ಡಿಗ್ರಿ ಅಂತಾದ್ರು, ಇಲ್ಲಾಂದ್ರೆ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಪಟ್ಕಂದ್ ಓದಿ ರಪಕ್ಕಂದ್ ಕೆಲಸ ಸಿಕ್ಕಕ್ಕ. ಇದೆಂತ ಇಲ್ಲಾಂದ್ರೆ ತೊಂದ್ರೆ ಇಲ್ಲ, ನಮ್ದು ಹೋಟೆಲ್ ಬಿಸ್ನೆಸ್ ಇತ್ತ, ನಮ್ದು ಬೇಕರಿ ಇತ್ತ, ಅದು ಎಂತಂದ್ರೆ ಎಂತರ ಒಂದು ಹಾಕೊಂಡು ಬತ್ತಿ ಅಕ್ಕ ಎದಲ್ಲ ನಂಗೆ ಹೇಳ್ಬೇಡ ಅಂತ ಹೇಳುವಂತದ್ದು ಸರ್ವೇ ಸಾಮಾನ್ಯ. ಈಗ ನಮ್ಮಲ್ಲಿ ಕೋಚಿಂಗ್ ಸೆಂಟರ್ಗೆ ಹೋಗಿ ಓದ್ಕೊಂಡು ಅದು ಕೆಲಸ ಸಿಕ್ಕುದು ಹೌದಾ, ಲಕ್ಷಗಟ್ಟಲೆ ಜನ ಹಾಕ್ತಾರಪ್ಪ, ಆ ಲಕ್ಷಗಟ್ಟಲೆ ಜನರಲ್ಲಿ ಇಪ್ಪುದು ಒಂದು 1,000 ಹುದ್ದೆ, ಅದ್ರ ನಮ್ಗೆಲ್ಲ ಹತ್ತೌದೆ ಹೇ ಸುಮ್ನೆ ಆಯ್ಕ ಮತ್ತೆ ಅದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡ್ತಾ ಯಾಕಂತ್ರೆ. ಇಲ್ಲಿ ಮನೆಯವರು ಹಂಗೆ ಮಗು ಓದಿ ಆರ್ ಕೂಡ ನೆಕ್ಸ್ಟ್ ಮಂತ್ ಇಂದ ಸ್ಯಾಲ್ರಿ ಬರ್ಕ, ಇಲ್ಲಿ ಗಂಡೆ ಅಂತ ಕೆಲ್ಸಕ್ಕಿಲ್ಲ ಅಂದಲೇ ಅಂದ್ ಆಯ್ ಬಿಡತ್ ಹಂಗೆ ಇದೆಲ್ಲ ರಗ್ಲಿ ಬೇಡ ಅಂತ. ಈ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಸಾಕು ನಮ್ಗಲ್ದೆ ಅಂತ ಹೇಳಿ ಹಾಪ್ ಅಂತ ನಮ್ಮ ಮನೋಭಾವನೆ ಕರಾವಳಿಯವ್ರದ್ದು ಇವತ್ತಿಗೂ ಇದೆ. ಅಂಡ್ ಅದ್ರೊಟ್ಟಿ ನಂಗೆ ಹೇಗಳಿಕ್ ಅನ್ಸುದೆ ಅಂತ ಅಂದ್ಕೊಂಡ್ರೆ, ಈ ನಮ್ಮ ಕರಾವಳಿಯವರಿಗೆ ಅದ್ರ ಬಗ್ಗೆ ಗೈಡೆನ್ಸ್ ಇಲ್ಲ, ಅದ್ರ ಬಗ್ಗೆ ಪ್ರೇರಣೆ ಇಲ್ಲ. ಅಂದ್ರೆ ನಮ್ಗೆ ಯಾವಾಗ ಪ್ರೇರಣೆ ಅನ್ಸುತ್ತೆ, ನಮ್ಮದೇ ಟೀಚರ್ಸ್ ಬೇಕಾದಷ್ಟು ಜನ ಇದ್ದಾರೆ, ನಾವು ಹುಟ್ಟದಿಂದ ಕಾಮ್ದ ಅಣ್ಣ ಟೀಚರ್, ಅಕ್ಕ ಟೀಚರ್, ಮಾವ ಟೀಚರ್, ಮಾಯಿ ಟೀಚರ್, ಎಲ್ಲ ಟೀಚರ್, ಹಂಗ ನಮ್ಗೊಂದು ಟೀಚರ್ ಆಯ್ಕೊಂಬಗಾತ. ಹೆಚ್ಚಾಗಿ ಮಕ್ಕಳು ಹೆಂಗ್ ಡಿಸೈಡ್ ಮಾಡ್ತಂದ್ರೆ ಕಂಡು ಕಂಡು ಕಂಡು ಇನ್ಸ್ಪೈರ್ ಆತೋ ಹಾ ನಾನು ಓದೇ ಆತೆ. ಎಂಜಿನಿಯರ್ಸ್ ಈಗಂತೂ ಎಂಜಿನಿಯರ್ಸ್ ಟ್ರೆಂಡ್, ಅಯ್ಯ ಅಬ್ಬ ಎಲ್ಲ ಎಂಜಿನಿಯರ್ಸ್, ನಾನು ಎಂಜಿನಿಯರ್. ಸೊ ಇಂತಹ ಮನೋಭಾವ ಜಾಸ್ತಿ ನಮ್ಮಲ್ಲಿ. ನಾವು IAS ಆಫೀಸರ್, ನಮ್ಮ ಫ್ಯಾಮಿಲಿಯಲ್ಲಿ KS ಆಫೀಸರ್ಸ್ ಅಥವಾ ಇನ್ಯಾವುದೇ ಹುದ್ದೆಗಳು, ಸಿ ಗ್ರೇಡ್ ಹುದ್ದೆಗಳು ಅಂತಾರಲ್ಲ, ಅಂಥದ್ನೆಲ್ಲ ಕಾಂಬುದು ಭಾರಿ ಅಪರೂಪ. ಹಂಗೆ ನಮ್ಗೆ ಇನ್ಸ್ಪಿರೇಷನ್ ಇಪ್ಪುದಿಲ್ಲ. ಮತ್ತೆ ಗೌರ್ಮೆಂಟ್ ಜಾಬ್ ಅಂದ್ರೆ ಲಂಚ ಕೊಡ್ಕಾತೇನೋ, ಯಪ್ಪ ಅದೆಲ್ಲ ನಮ್ಗೆ ಆಬ್ದಲ್ಲ, ಸಿಕ್ಕತ್ತಂದ್ ಗ್ಯಾರಂಟಿ ಇಲ್ಲಿಯೇ ನಮ್ ಕಣಗಿದ್ದರಿಗೆಲ್ಲ ಆಬ್ದ ಹಾಬ್ದ ಅನ್ನೋ ಒಂದು ಕನ್ಕ್ಲೂಷನ್ ಗೆ ಬಿದ್ದು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಆದ್ರೆ ಇವತ್ತಿನ ದಿನದಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡೋದು ಬಹಳ ಮುಖ್ಯ. ಇತ್ತೀಚೆಗೆ ಸ್ವಲ್ಪ ಕರಾವಳಿಗರಲ್ಲಿ ಒಂಚೂರು ಒಲವು ಬರ್ತಿದೆ, ಅರಿವು ಮೂಡ್ತಾ ಇದೆ, ಒಂಚೂರು ನಾವು ಯಾಕೆ ಟ್ರೈ ಮಾಡೋಕಾಗ. ISKS ಈಗ ಅಲ್ದಿದ್ರು ಸೀಗ್ರೆಡ್ ಹುದ್ದೆಗಳಿಗೆಲ್ಲ ಈಗ ಒಂದ್ ಸ್ವಲ್ಪ ಟ್ರೈ ಮಾಡೋರು ಜಾಸ್ತಿ ಆಯ್ತು. ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡೋಕೆ ನಮ್ಮೊಟ್ಟಿಗೆ ವಿ ಶೈನ್ ಕೋಚಿಂಗ್ ಸೆಂಟರ್ ಕೋಟಾದ ನಿರ್ದೇಶಕರಾಗಿರುವಂತಹ ಹರೀಶ್ ಕುಮಾರ್ ಶೆಟ್ಟಿ ಅವರು. ಬರೀ ಇದರ ನಿರ್ದೇಶಕರು ಮಾತ್ರ ಅಲ್ಲ, PDO ಕೂಡ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್. ಹಾಗೆ ಅವರೊಟ್ಟಿಗೆ ಅವರ ತಮ್ಮ ಗಿರೀಶ್ ಕುಮಾರ್ ಶೆಟ್ಟಿ ಇವರು ಕೂಡ ವಿ ಶೈನ್ ಕೋಚಿಂಗ್ ಸೆಂಟರ್ ಕೋಟಾದ ಸಹ ನಿರ್ದೇಶಕರು, ಮತ್ತೆ ಇವರು ಕೂಡ PDO. ಇವರು ನಮ್ಮೊಟ್ಟಿಗಿದ್ರೆ ಹರೀಶ್ ಸರ್ ಮತ್ತೆ ಗಿರೀಶ್ ಸರ್, ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
6: ನಮಸ್ತೆ ಮೇಡಮ್. ನಮಸ್ತೆ.
0: ಹೆಂಗಿದ್ರೆ, ಹುಷಾರಿದ್ರ್ಯಾ?
6: ತುಂಬಾ ಆರಾಮಿತ್ತು.
0: ತುಂಬಾ ಆರಾಮಿತ್ತು, ಇದಕ್ಕೇನು ಖುಷಿ ಆಯ್ತು ಕಾಣಿ. ಈಗ ಸರ್, ನೀವು ವಿ ಶೈನ್ ಕೋಚಿಂಗ್ ಸೆಂಟರ್ ಎಂಬುದನ್ನು ಕೋಟಾದಲ್ಲಿ ಶುರು ಮಾಡ್ರಿ. ಈ ಕೋಟಾದಲ್ಲಿ ಶುರು ಮಾಡೋಕೆ ಕಾರಣ ಎಂತ ಅದನ್ನೊಂಚೂರು ಹೇಳಿಬಿಡಿ ಕಾಂಬ.
6: ನಾನು ಅವಾಗ ಒಂದು ಸಾಧಾರಣವಾಗಿ 2005 ನಾನು LLB ಮುಗಿಸ್ದೆ. ನನ್ನ ತಮ್ಮ ಸಹ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, ಅವನಿಗೆ ಜಾಬ್ ಸಿಕ್ಕಿತ್ತು ಅವಾಗ, ಸಿವಿಲ್ ಕಾನ್ಸ್ಟೇಬಲ್ ಆಗಿದ್ದಿದ್ರು. ಅವಾಗ ಏನು ಮಾಡಿದ್ರು, ಇಡೀ ಸ್ಟೇಟಲ್ಲಿ ಒಂದು 4,000 ಫಸ್ಟ್ ಡಿವಿಷನ್ ಕ್ಲರ್ಕ್ ಪೋಸ್ಟ್ ಕರೆದ್ರು, ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಮತ್ತು ಫಸ್ಟ್ ಡಿವಿಷನ್ ಕ್ಲರ್ಕ್ ಕರೆದ್ರು. ನಮಗೇನಾಯಿತು, ನಮಗೊಂದು ಸಾಧಿಸಬೇಕನ್ನೋ ಛಲ ಇತ್ತು. ಈ ಕರಾವಳಿ ಜಿಲ್ಲೆಯಲ್ಲೆಲ್ಲ ಸಾಧಾರಣವಾಗಿ ಗೌರ್ಮೆಂಟ್ ಜಾಬಿಗೆ ಸೇರೋರು ಕಡಿಮೆ, ನಾವೇನಾದರೂ ಮಾಡಿ ಸೇರಬೇಕೆನ್ನುವ ಹಂಬಲ ಇತ್ತು ನಮಗೆ. ನಾವೇನು ಮಾಡಿದ್ರು ಇಲ್ಲಿ, ನಾನು ಮತ್ತು ಗಿರೀಶ್, ನಾನು ಯಾವಾಗ LLB ಮಾಡಿ ಲೀಗಲ್ ಅಡ್ವೈಸರ್ ಆಗಿ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಒಂದು ಇದರಲ್ಲಿ, ಕಂಪ್ನಿಯಲ್ಲಿ, ನನ್ನ ಬ್ರದರ್ ಏನು ಹೇಳಿದ್ರು, ನಾನು ಇಲ್ಲಿ ಕೋಚಿಂಗ್ ಸೆಂಟರ್ ಇಲ್ಲ ಮರೆಯ, ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಲ್ಲ, ಉಡುಪಿಲಿಲ್ಲ, ನನಗೊಂದು ಹಣ ಒಂದು ಕೋಚಿಂಗ್ ಸೆಂಟರ್ ಹೇಳ ಅಂತ ಹೇಳಿದ್ರು. ಆವಾಗ ಬೆಂಗಳೂರಲ್ಲಿ ನಾಯಿಕೊಡೆಗಳಂತ ಇದೆ, ಪ್ರತಿ ನಿಮ್ಮ ಬೀದಿ ಬೀದಿಗಳಲ್ಲಿ ಕೋಚಿಂಗ್ ಸೆಂಟರ್. ನನ್ನ ಅಂದಾಜು ಇಡೀ ನಿಮ್ಮ ಬೆಂಗಳೂರಿನಲ್ಲೇ ಒಂದು 400-500 ಇರ್ಬೋದು ಇದೆ ಅನ್ಸುತ್ತೆ ಕೋಚಿಂಗ್ ಸೆಂಟರ್. ನಾನು ಅವಾಗ ಏನು ಮಾಡಿದೆ, ನನ್ನ ತಮ್ಮನಿಗೆ ಹೇಳ್ಕೊಂಡು, ನೀನು ಬಾ ಮರೆ ಬೆಂಗಳೂರಿಗೆ, ನಾನು ಸಹ ನಂಗೆ ಫ್ರೀ ಇರುತ್ತೆ ಸಂಡೆ, ನಾನು ನಿನ್ನೊಟ್ಟಿಗೆ ಇನ್ವಾಲ್ವ್ ಆತೆ ಅಂತ ಹೇಳಿ, ಅದಾವಾಗ ನಂಜುಂಡೇಗೌಡ್ರು ಅಂತ ಹೇಳಿ ಒಬ್ಬ ದೊಡ್ಡ ಪ್ರೊಫೆಸರ್ ಇದ್ದಿದ್ರು ಅವರು, ಅವರ ಕ್ಲಾಸಿಗೆ ಹೋಗಿ ಸೇರಿಕೊಂಡು ನಾನು ಮತ್ತು ನನ್ನ ತಮ್ಮ ಇಬ್ಬರು ಫಸ್ಟ್ ಡಿವಿಷನ್ ಕ್ಲರ್ಕ್ಗಳಲ್ಲಿ ರ್ಯಾಂಕ್ ಹುದ್ದೆ ಬಂತು. ಅಂದರೆ ನಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಫಸ್ಟ್ ರ್ಯಾಂಕ್ ಬಂದೆ, ನನ್ನ ತಮ್ಮ BO ಅಂದ್ರೆ ಇದು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಆಯ್ಕೆಯಾದರು. ಆ ಆಯ್ಕೆಯಾದ ನಂತರ ನಾವು ಇಲ್ಲಿ ಬಂದ ನಂತರ ನಾವು ಏನು ಕಷ್ಟ ಅನುಭವಿಸ್ತು ನೋಡಿ. ನಾವು ಕುಂದಾಪುರದಿಂದ ಹೋಗಿ ಬೆಂಗಳೂರಿನಂಥ PG ಇದ್ದುಕೊಂಡು ಅಲ್ಲಿ ಕಷ್ಟಪಟ್ಟು ಕೋಚಿಂಗ್ಗಳನ್ನು ಮಾಡ್ತಾ ಇತ್ತಲ್ಲ, ನಮ್ಗೆ ಯಾಕೆ ನಮ್ಮ ಊರಲ್ಲಿ ಒಂದು ಮಾಡಬೇಕು ಅನ್ನುವ ಒಂದು ಹಂಬಲ ಬಂತು. ಅದೇ ರೀತಿಯಾಗಿ ಆ ಸಂದರ್ಭದಲ್ಲಿ ನಾನು ಕೋಟಾ ಶ್ರೀನಿವಾಸ ಪೂಜಾರಿಯವರ ಆಪ್ತ ಸಹಾಯಕರಾಗಿ ದುಡಿತಾ ಇದ್ದೆ. ನಾನು ಮಾನ್ಯ ಅವರು ಆವಾಗ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಮತ್ತು ಸಚಿವರು ಸಹ ಆಗಿದ್ದರು. ಆವಾಗ ನಾನು ಹೇಳಿದೆ, ಸರ್ ಈ ರೀತಿಯಾಗಿ ಕರಾವಳಿ ಭಾಗದ ಮಕ್ಕಳಿಗೆ ಒಂದು ಕೋಚಿಂಗ್ ಸೆಂಟರ್ ಅಗತ್ಯ ಇದೆ, ನಾವೊಂದು ಮಾಡಬೇಕನ್ನುವ ಒಂದು ಕಲ್ಪನೆ ಕಲ್ಪನೆಗಳನ್ನ ಹೇಳಿದೆ. ಆವಾಗ ಆ ಕಲ್ಪನೆಗೆ ಸರಿಯಾಗಿ ಸಾಕಾರ ಇತ್ತು. ಕೋಟೆ ಶಿವರಾಮ ಕಾರಂತ ಥೀಮ್ ಪಾರ್ಕ್ ಅಲ್ಲಿ ಸರಿಸುಮಾರು 900,000 ವೆಚ್ಚದಲ್ಲಿ ಒಂದು ತರಗತಿಯನ್ನು ನಿರ್ಮಾಣ ಮಾಡಿ ಕೊಟ್ಟರು ಮೇಡಮ್. ಅದೇ ನಮ್ಮ ಈ ಒಂದು ಕೋಚಿಂಗ್ ವಿ ಶೈನ್ ಅಂತ ಹೇಳಿ, ನಾವು ಶೈನ್ ಆಗ್ಬೇಕನ್ನುವ ಉದ್ದೇಶದಿಂದ ವಿ ಶೈನ್ ಕೋಚಿಂಗ್ ಸೆಂಟರ್ ಅಂತ ಹೇಳಿ ಇವತ್ತು ಸಹ ನಾವು ನಡೆಸ್ಕೊಂಡು ಬರ್ತಾ ಇದೆ ಮೇಡಮ್. ಇದೇ ನಮ್ಗೆ ಪ್ರೇರಣೆ ಹೇಗೆ ಹೋಗ್ಬೇಕಂತ,
0: ಹೌದು
6: ಕರಾವಳಿಯವರು ಹೊಳಿಬೇಕಂತ ಹೇಳಿ ಅದು ಹಾಗೆ ಆಯ್ತು. ಆಕ್ಚುಲಿ ವಿ ಶೈನ್ ಕೋಚಿಂಗ್ ಸೆಂಟರ್ ಮಾಡಿದ ನಂತರ ಇಲ್ಲಿವರೆಗೆ ಸಾಧಾರಣ ನಾವು 2013-14 ನಾವು ಫಸ್ಟ್ ಬ್ಯಾಚ್ ಮಾಡ್ತು ವಿ ಶೈನ್ ಕೋಚಿಂಗ್ ಸೆಂಟರ್ ಮೂಲಕ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಹುದ್ದೆಯ ಕೋಚಿಂಗ್ ಮಾಡ್ತು. ಸಾಧಾರಣ ಒಂದು 20 ಪಿಡಿಒಗಳು ನಮ್ಮಲ್ಲಿ ಆಯ್ಕೆ ಆದ್ರು, ಆದ್ರೆ ಅದರಲ್ಲಿ ಅದು ಆಯ್ಕೆ ಆದ್ರೂ ಅಲ್ಲದೆ ಅವರು ಇವಾಗಲೂ ಸಹ ಉತ್ತಮ ಪಿಡಿಒ ಅಂತ. ಈಗ ನಾನು ಒಂದು ಉದಾಹರಣೆ ಕೊಡ್ತೇನೆ, ಗುರುಮೂರ್ತಿ ಅಂತ ಹೇಳಿ ಒಬ್ರು ಕೆರಾಡಿಯವರು, ಅವರು ಇಡೀ ಉಡುಪಿ ಡಿಸ್ಟಿಕ್ಟ್ ನಲ್ಲಿ ಫಸ್ಟ್ ರ್ಯಾಂಕ್ ಬಂದ್ರು. ನಂದೇ ಕೋಚಿಂಗ್ ಸೆಂಟರ್ ಅಲ್ಲಿ ನನ್ನ ತಮ್ಮ ಗಿರೀಶ್ ಶೆಟ್ಟಿ 4ನೇ ರ್ಯಾಂಕ್ ಬಂದ್ರು. ಪ್ರದೀಪ್ ಅಂತ ಹೇಳಿ, ಪ್ರದೀಪ್ ಶೆಟ್ಟಿ ಅಂತ ಹೇಳಿ ಹೆಬ್ರಿಯಲ್ ಕೆಲಸ ಮಾಡ್ತಾ ಇದ್ರು, ಅವರು ಸಹ ಒಳ್ಳೆ ರ್ಯಾಂಕ್ ಬಂದ್ರು. ಮತ್ತೆ ಅಂಕಿತಾ ಅಂತ ಹೇಳಿ ಒಬ್ಳು ಇದ್ರು, ಅವಳು ಸಹ ಈಗ ಫಸ್ಟ್ ರ್ಯಾಂಕ್ ಉಡುಪಿ ಜಿಲ್ಲೆಯಲ್ಲೇ ಫಸ್ಟ್ ರ್ಯಾಂಕ್ ಬಂದ್ರು. ಸುಧಾಕರ್ ಶೆಟ್ಟಿ, ಸಾಧಾರಣ ಒಂದು 20 ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಹುದ್ದೆ ಆಯ್ಕೆಯಾಗಿ ನಮ್ಗೆ ಮತ್ತೂ ಸಹ ಆ ಒಂದು ಕ್ಲಾಸ್ ನಡೆಸಬೇಕಂತ ತುಂಬಲ ಉಂಟಾಯ್ತು, ಪ್ರೇರಣೆ ಉಂಟಾಯ್ತು, ಒಳ್ಳೆ ರೀತಿ ನಡ್ಕೊಂಡು ಹೋಗ್ತಾ ಇದೆ ಮೇಡಮ್.
0: ಸೂಪರ್. ನಂಗೆ ಈಗ ನಾವಿದ್ದಾಗ್ಲಿಕ್ಕೂ ಹೇಳ್ತಾ ಇದ್ರೆ ಎಫ್ ಡಿ ಎ ಎಸ್ ಟಿ ಎ ಬರೀರಿ ಬರೀರಿ ಅಂತ, ಬಟ್ ನಮ್ಗೆ ಯೂಶ್ವಲಿ ಬರೀಕ್ ಅಂದ್ರೆ ಹೆಂಗೆ, ಉಳಿದ ಎಕ್ಸಾಮ್ ತರ ಹೋಗಿ ಬರುದಾ ಅನ್ನೋ ಒಂದು ಕಲ್ಪನೆ. ಹೆಂಗ್ ಬರೀಕ್ ಕೋಚಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಉದಾಹರಣೆಗೆ ನನ್ನ ಫ್ರೆಂಡ್ ಒಬ್ಳು ಬೆಂಗಳೂರಲ್ಲಿದ್ದು, ಅವಳು ಹೇಳ್ತಾ ಇದ್ಲ, ಇಲ್ಲ ಹೆಣ ಕೋಚಿಂಗ್ ಅಲ್ಲ ಹೊಯ್ಕತ್ತಿ, ಈ ಕಾಂಪಿಟೇಟಿವ್ ಎಕ್ಸಾಮ್ ಯಾವುದೇ ಬರುದಾರೆ ಕೋಚಿಂಗಿಗೆ ಹೊಯ್ಕತ್ತ. ಅದಕ್ಕೆ ನೆಕ್ಸ್ಟ್ ನನ್ನ ಪ್ರಶ್ನೆ, ಅಲ್ಲ ಈಗ ಇಲ್ಲಿ ಸ್ಪರ್ಧಾ ಚೈತ್ರ, ಸ್ಪರ್ಧಾ ಸ್ಫೂರ್ತಿ ಈ ತರ ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇಕಾಗಿರುವಂತ ಮ್ಯಾಗಝಿನ್ಗಳನ್ನ ಪಬ್ಲಿಷ್ ಮಾಡ್ತಾರೆ, ಅದು ನಮಗೆ ಸಿಕ್ಕತ್ತಿಲ್ಲ, ಪ್ರತಿ ತಿಂಗಳಿಗೆ ಬಪ್ಪಂತದ್ದು, ಇದನ್ನ ಅವರು ಕ್ವೆಶ್ಚನ್ ಪ್ಯಾಟರ್ನ್ ಹೆಂಗೆ, ಪಿ ಡಿ ಒ ಎಕ್ಸಾಮ್ ಆದ್ರೆ ಹೆಂಗೆ, ಎಫ್ ಡಿ ಎ ಆದ್ರೆ ಹೆಂಗೆ ಅಂತೆಲ್ಲ ಕೊಟ್ಟಿರ್ತಾರೆ. ಅದನ್ನ ಕೊಂಡ್ಕೊಂಡು ಓದ್ಕೊಂಡು ಕಲ್ತ್ರೆ ಸಾಕತ್ತಿಲ್ಲ, ಇನ್ನು ಕೋಚಿಂಗ್ ಅಲ್ಲ ಹೋಯ್ ಅಂತ ಮಾಡುದು ಈ ಮನೋಭಾವ, ಯಾಕಂದ್ರೆ ನಮ್ಗೆ ಗೈಡೆನ್ಸ್ ಇಲ್ಲ. ಆದ್ರೆ ನಾನು ನಿಮ್ಮನ್ನ ಅದೇ ಪ್ರಶ್ನೆ ಈಗ ಕೇಂಬುದು, ನಾವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಿಗೆ ಕಟ್ಕೊಂಡ ನಮ್ಮಷ್ಟಕ್ಕೆ ನಾವು ಸೆಲ್ಫ್ ಸ್ಟಡಿ ಮಾಡ್ಕೊಂಡು ಹೊರ ಸಾಕತ್ತ, ಇಲ್ಲ ಈ ಕೋಚಿಂಗ್ ಅನ್ನೋದು ಇನ್ನೆವಿಟೇಬಲ್, ಮೇಡಮ್ ನೀವು ಕೋಚಿಂಗ್ ತಗೊಳ್ಳೇಬೇಕು, ನಿಮ್ಗೆ ಪಾಸ್ ಆಗಕ್ಕೆ ಇದು ಒಳ್ಳೆ ರಹದಾರಿ ಅಂತ ನೀವು ಹೇಳಿದ್ರೆ ಹೇಳಿ ಕಾಮಂಜು.
6: ಈಗ ನಮ್ಮಲ್ಲಿ ಕರಾವಳಿ ಜಿಲ್ಲೆಯ ಮಕ್ಕಳಲ್ಲೊಂದು ಒಂದು ವಿಚಿತ್ರ ಮನೋಭಾವನೆ ಇದೆ. ಏನಂತ ಹೇಳಿದ್ರೆ, ಈ ರ್ಯಾಂಕ್ ಹೋಲ್ಡರ್ಸ್, ನಾವು ರ್ಯಾಂಕ್ ಹೋಲ್ಡರ್ಸ್, ನಾವು ಒಳ್ಳೆ ಇಂಟೆಲಿಜೆಂಟು, ಬೇರೆಯವರ ಜಿಲ್ಲೆಗಿಂತ ನಾವು ಇಂಟೆಲಿಜೆಂಟು, ಪ್ರತಿ ವರ್ಷ ಎಸ್ ಎಲ್ ಸಿ ರಿಸಲ್ಟ್, ಪಿ ಯು ಸಿ ರಿಸಲ್ಟ್ ನಾವೇ ಮೇಲುಗೈ ಸಾಧಿಸ್ತೇವೆ ಅಂತ ಆ ಒಂದು ಮನೋಭಾವ ಇದ್ದು, ಕರಾವಳಿಯ ಭಾಗದ ಜನ ಮಕ್ಕಳು ಓದುವುದೇ ಇಲ್ಲ ಯಾವುದು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಬೇಕಾದ್ರೆ ಡಿಗ್ರಿ ರ್ಯಾಂಕ್ ಹೋಲ್ಡರ್ ಬಂದರೂ ಅವ ಬೇಕಾದ್ರೆ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಚಿನ್ನದ ಪದಕ ಪಡೀಲಿ, 10 ಚಿನ್ನದ ಪದಕ ಪಡೀಲಿ, ಅವ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಫೇಲ್ ಆಗ್ತಾನೆ. ಯಾಕಂತ ಕಾಂಪಿಟೇಟಿವ್ ಎಕ್ಸಾಮ್ ಏನು ವಿಚಿತ್ರ ಅಂತ ಹೇಳಿದರೆ, ಅಲ್ಲಿ ಯಾವತ್ತು ನಿಮಗೆ 90 ಅಂತ ಅಲ್ಲ, ನೀನು ಎಷ್ಟು ನಿನಗೆ 100,000 ಪೋಸ್ಟಲ್ಲಿ ಕರೆದ್ರೆ, 100,000 100 ಪೋಸ್ಟ್ ಕರೆದ್ರೆ, 100,000 ಅಪ್ಲಿಕೇಶನ್ ಆಗಿದ್ರೆ ನೀನು 80 ಬರಬೇಕಂತೇಳಿ. ಆ ರೀತಿ ಇರುವಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ಅಗತ್ಯ ಇದೆ. ಯಾಕಂದ್ರೆ ಕೋಚಿಂಗ್ ಸೆಂಟ್ರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಹಿಸ್ಟ್ರಿ ಇದೆ ಈಗ ಫಾರ್ ಎಕ್ಸಾಂಪಲ್, ಹಿಸ್ಟ್ರಿಯಲ್ಲಿ ನೀವು ಬೇಕಾದ್ರೆ 25 ಓದಿದ್ರು ಹಿಸ್ಟ್ರಿನ ಓದಿ ಮುಗಿಸ್ಲಿಕ್ಕೆ ಆಗುದಿಲ್ಲ,
0: ಖಂಡಿತ ಇಲ್ಲ
6: ಅಲ್ವಾ. ಆ ಕೋಚಿಂಗ್ ಸೆಂಟರ್ ಏನಾಗುತ್ತೆ ಅಂತ ಹೇಳಿದ್ರೆ, ಹಿಸ್ಟ್ರಿಯಲ್ಲಿ ಯಾವ ಭಾಗದಲ್ಲಿ ಓದ್ಬೇಕು. ಈಗ ಭೂಗೋಳಶಾಸ್ತ್ರ, ನನ್ನ ತಮ್ಮ ಗಿರೀಶ್ ಶೆಟ್ಟಿ ಮುಂದೆ ಭೂಗೋಳಶಾಸ್ತ್ರದ ಬಗ್ಗೆ ಹೇಳ್ತಾನೆ. ಭೂಗೋಳಶಾಸ್ತ್ರ ಹಾಗೆ ಅದು ಹಾಗೆ ಸಿಕ್ಕಾಪಟ್ಟೆ ವಾಟ್ ಸಬ್ಜೆಕ್ಟ್, ಇಂಡಿಯನ್ ಜಿಯೋಗ್ರಫಿ ಇರದೆ, ಕರ್ನಾಟಕ ಜಿಯೋಗ್ರಫಿ ಇದೆ, ವರ್ಲ್ಡ್ ಜಿಯೋಗ್ರಫಿ ಇದೆ, ಫಿಸಿಕಲ್ ಜಿಯೋಗ್ರಫಿ ಇದೆ, ಸೋಷಿಯೋ ಇಕಾನಮಿಕ್ ಜಿಯೋಗ್ರಫಿ ಅಂತ ಬರುತ್ತೆ. ಈ ಇಷ್ಟೆಲ್ಲ ಇದ್ರೂ ಸಹ ನಾವು ಯಾವ ಭಾಗದಲ್ಲಿ ನಾವು ಕಾನ್ಸಂಟ್ರೇಷನ್ ಮಾಡಿ, ಈಗ ಕೆಲವು ಸಲ ಗೊತ್ತಿರುತ್ತೆ ಎಕ್ಸಾಮ್ ಯಾರು ಕ್ವಶನ್ ಪೇಪರ್ ಮಾಡ್ತಾನೆ, ನಾವು ಇಂಥ ಕಡೆನೇ ಕ್ವಶನ್ ಕೇಳ್ತಾನೆ ಅಂತ ಹೇಳಿ ಜಾಸ್ತಿ ಈ ಕಾಂಪಿಟೇಟಿವ್ ಯಾರು ಕೊಡ್ತಾರೆ ನೋಡಿ, ಅವ್ರಿಗೆ ಗೊತ್ತಿರುತ್ತೆ ಇಂಥ ಭಾಗದಲ್ಲಿ. ಈಗ ಮೊನ್ನೆ ಒಂದು ಇರಾನ್ ಮತ್ತೆ ಇಸ್ರೇಲ್ ಮತ್ತೆ ಅಮೆರಿಕ ಯುದ್ಧ ನಡೀತು, ಈ ಹೋರ್ಮು ಜಲಸಂಧಿ ಇದು ಜಿಯೋಗ್ರಫಿಯಲ್ಲಿ ಬರುತ್ತೆ, ಇದು ಏನಿದೆ, ಎಲ್ಲಿರುತ್ತೆ, ಹೇಗೆ ಎಷ್ಟು ದೇಶಗಳನ್ನು ಪ್ರತ್ಯೇಕಿಸುತ್ತೆ, ಈ ರೀತಿಯಾಗಿ ಕ್ವಶನ್ ಕೇಳ್ತಾರೆ. ಅಲ್ಲಿ ಮಲ್ಟಿಪಲ್ ಆಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ಗಳು ಜಾಸ್ತಿ ಕೇಳುದು. ಕೋಚಿಂಗ್ ಸೆಂಟ್ರಲ್ಲಿ ಏನಂತ ಹೇಳಿದರೆ, ಎಲ್ಲ ಸಹಪಾಠಿಗಳು ಸಹ ಡಿಸ್ಕಷನ್ ಇರುತ್ತೆ, ನಾವು ಈ ರೀತಿ ಕ್ವಶನ್ಗೆ ಹಾಕ್ತಾರೆ ಈ ರೀತಿ, ಅದಕ್ಕಾಗಿ ಕೋಚಿಂಗ್ ಸೆಂಟರ್ ಅತ್ಯಂತ ಸೂಕ್ತ ಅನ್ಸುತ್ತೆ. ಅದಕ್ಕಾಗಿ ನಾವಿಬ್ರು ಕೋಚಿಂಗ್ ಸೆಂಟರ್ಗೆ ಹೋಗಿದ್ದು.
0: ನೀವು ಅದಕ್ಕೆ ಹೋದ, ನೀವು ಬಾರಿ ಜಾನರು ಬಿಡಿ. ಈಗ ಎಂತಕ್ಕೆಂದ್ರೆ, ಈಗ ನೀವು ಹೇಳಿದ್ರೆ ಆಪ್ಷನ್ಗಳು ಮಲ್ಟಿಪಲ್ ನೋ ಆನ್ಸರ್ಸ್ ಇರುತ್ತಲ್ಲಿ, ನೀವು ಅದನ್ನ ಸೆಲೆಕ್ಟ್ ಮಾಡ್ಕ ಅಂತ ಆಬ್ಜೆಕ್ಟಿವ್ ಟೈಪ್ ತರದ್ದಲ್ಲ. ಸೊ ಅದಕ್ಕೆ ನಾ ಯಾವಾಗ್ಲೂ ಅನ್ಕೊಂಡ, ಏ ಕಾಂಪಿಟೇಟಿವ್ ಎಕ್ಸಾಮ್ ಈ ತರ ಮಲ್ಟಿಪಲ್ ಚಾಯ್ಸಸ್ ಇರುತ್ತಲ್ಲ, ಅದಾರೆ ಅಂದಾಜಿಗೆ ಒಂದು ಗುಂಡು ಹೊಡಸೆ ಅಲ್ಲೇ ಇರುತ್ತೆ, ನೀವೇನು ಡಿಸ್ಕ್ರಿಪ್ಟಿವ್ ಬರೋಕಿಲ್ಲಲ್ಲ, ಅಂದಾಜಿಗೆ ಅಲ್ಲಿದ್ದು ಇಲ್ಲಿದಕ್ಕೂ ಮ್ಯಾಚ್ ಮಾಡ್ಕೊಂಡು ಗುಂಡು ಹೊಡೋದು, ಅದೃಷ್ಟ ಇದ್ರೆ ಸಿಕ್ಕದ್ದು ಅದಕ್ಕೆಲ್ಲ ಎಂತ ತಲೆ ಕೆಡ್ಸ್ಕೊಂಬುದು ಅಂತ ಎಂತ ಹೇಳ್ತೀರಿ ಸರ್?
6: ಇಲ್ಲ ಆಕ್ಚುಲಿ ಕ್ವಶನ್ ಪೇ ಈಗ ಲಕ್ಷಾಂತರ ಜನ ಅರ್ಜಿ ಹಾಕಿರೋದ್ರಿಂದ ಯಾರು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಾರೆ ನೋಡು, ಅವರಿಗೆ ಪ್ರತಿ ಕ್ವಶನ್ ಅಲ್ಲಿ ಇವನ್ನ ನೆಗ್ದು ಹಾಕ್ಬೇಕಂತಾನೆ ಇದೆ, ಕಿವಿ ಹೂವು ಮುಡಿಸ್ತಾರ ಅಂತ ಹೇಳ್ತಾರಲ್ಲ ಆ ರೀತಿ. ನಾನೊಂದು ಸಿಂಪಲ್ ಉದಾಹರಣೆ ಕೊಡ್ತೇನೆ ನೋಡಿ. ಒಂದ್ಸಲ ಜನರಲ್ ಸೈನ್ಸ್ ನಲ್ಲಿ ಒಂದು ಕ್ವಶನ್ ಬಂದಿತ್ತು, ಕಬ್ಬಿಣಕ್ಕೆ ತುಕ್ಕು ಹಿಡಿದಾಗ ಕಬ್ಬಿಣದ ತೂಕ ಹೆಚ್ಚಾಗುತ್ತದೆ, ಕಬ್ಬಿಣದ ತೂಕ ಕಡಿಮೆ ಆಗುತ್ತದೆ, ಕಬ್ಬಿಣದ ತೂಕ ಅಷ್ಟೇ ಇರ್ತದೆ, ಯಾವುದೇ ವ್ಯತ್ಯಾಸ ಹೊಂದಿರುವುದಿಲ್ಲ ಅಂತೇಳಿ ನಾಲ್ಕು ಕ್ವಶನ್ ಕೊಡ್ತಾರೆ. ನಾವೆಂತ ಮಾಡುತ್ತೀವಿ ಕುಂದವರೋಧಿ ಮಕ್ಕಳು, ಕಬ್ಬಿಣಕ್ಕೆ ತೂಕು ಹಿಡಿದಂಗ ವರ್ಲಿ ಹಿಡಿದಂಗ ಅದಕ್ಕೆ ಹಾತ್ ಫುಲ್ ಆಳಿಕ ಅದು ಕಡಿಮೆ ಆಗ್ತದೆ ಎಣಿಸ್ಕಂತದ್ದು.
0: ಯೋಚನೆ
6: ನೀವೆಂತ ಮಾಡ್ತೀರಿ, ನೀವು ಅದೇ ಹಾಕಿ ಬಿಡ್ತೀರಿ.
0: ಕರೆಕ್ಟ್.
6: ಆವಾಗ ಎಂತ ಅದು ನಿಜವಾದ ಆನ್ಸರ್, ಕಬ್ಬಿಣಕ್ಕೆ ತುಕ್ಕು ಹಿಡಿದಾಗ ಕಬ್ಬಿಣದ ಭಾರ ಹೆಚ್ಚಾಗ್ತದೆ ಅನ್ನೋದೇ ಸರಿಯಾದ ಆನ್ಸರ್. ಇನ್ನೊಂದು ಕ್ವಶನ್, ಬ್ಯೂಟಿಫುಲ್ ಕ್ವಶನ್ ಕೇಳಿದರೆ ನೆಕ್ಸ್ಟ್ ಕಡೆ ಜಿಯೋಗ್ರಫಿ ಜನರಲ್ ಸೈನ್ಸ್ ಕ್ವಶನ್. ನಾವು ಈ ಕ್ವಶನ್ ಅಲ್ಲಿ ನಾವು ಎಣಿಸ್ಕೊಳ್ಳಿಲ್ಲ ಈ

0: ಸಂಗಾತಿಯನ್ನು ಕರೆಯುವುದು ಮತ್ತೆ ಬೇರೆ ಬೇರೆ ಯಾವ್ದೊಂದು ಕೊಟ್ಟಿದ್ದಾರೆ. ನಾವೆಂತ ಎಣಿಸ್ಕೊಳ್ಳುತ್ತೆ ಸಾಧಾರಣವಾಗಿ ಕರಾವಳಿ ನಾವೆಂಗು ತೋಡು ಬದಿಗೆ ಗೆದ್ದಿ ಬದಿಗೆ ಇಪ್ಪರಲ್ಲ, ನಾವೆಂತ ನಾವು ಮಳೆ ಬರುತ್ತದೆ ಅಂತ ನಾವು ಟಿಕ್ ಹಾಕ್ತೇವೆ ಸಾಮಾನ್ಯವಾಗಿ. ಬಟ್ ಅದು ನೈಜ ಆನ್ಸರ್ ಯಾವ್ದಂತ ಹೇಳಿದ್ರೆ ಸಂಗಾತಿಯನ್ನು ಕರೆಯಲು ಅಂತ ಹೇಳಿ.
1: ಇದು ಗೊತ್ತಿಲ್ಲ, ನಾವು ನಾವು ಕೆಪಿ ಬಗ್ಗೆ ಗೊತ್ತಿಲ್ಲ.
0: ಅಲ್ಲ ಅಲ್ಲ ಅಲ್ಲ ಸಿ ಅದ ಇದು ಡಿಫ್ರೆಂಟ್ ಅಂದ್ರೆ ನೀವು ಈ ಮಲ್ಟಿಪಲ್ ನಾಲ್ಕು ಕ್ವಶನ್ ಇರುವಾಗ ಯಾವ್ದಾದ್ರು ಒಂದು ಕ್ವಶನ್ ನಾವು ಆಯ್ಕೆ ಮಾಡ್ತೇವಂತಲ್ಲ ಅದು ಬರೀ ಸುಳ್ಳದು, ಅದಾಗುದೇ ಇಲ್ಲ. ನಾವು ಎಷ್ಟು ನಾನು ಗಿರೀಶ್ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವಾಗ ನಾವು ಸಹ ಫಸ್ಟ್ ಅದೇ ಎಣಿಸ್ಕೊಂಡು ಹಾಕಿ ನೂರಲ್ಲಿ ಕಡೆ ಹತ್ತು ಮಾರ್ಕ್ ಬಂದಿದ್ ನಮ್ಮಿಬ್ರು.
1: ಅಲ್ಲ ಅದು ಗಮ್ಮತ್ ಆಗದೆ ಅಷ್ಟೊತ್ತಿಗೆ ಆಕ್ಚುಲಿ ಆ ಮಲ್ಟಿಪಲ್ ಚಾಯ್ಸಸ್ ನ ಟಿಕ್ ಮಾಡ್ತಾ ಹೋದ್ರೆ ಬಾರಿ ಖುಷಿ, ನನ್ ಸರಿ ಎಂಬ ಗಾತ್ ಸರ್ ಕಾಡಿಕೆ ಒಂದು ಕೀ ಆನ್ಸರ್ಸ್ ಅವ್ರು ರಿಲೀಸ್ ಮಾಡ್ತಾರೆ ಕಾಣೆ, ಅದನ್ನ ಇಟ್ಕೊಂಡಿಲ್ಲ ಕಾಣ್ತಲ್ಲ ನಾವು ಎಲ್ಲ ತಪ್ಪು ತಪ್ಪು ತಪ್ಪು ತಪ್ಪು ತಪ್ಪು.
0: ಮೊದ್ಲು ಏನಾಗಿ ಈಗ ಮತ್ತೂ ಜಟಿಲ್ ಆಗ್ತದೆ ಏನಂತ ಹೇಳಿದ್ರೆ, ಮೊದ್ಲು ಡೈರೆಕ್ಟ್ ಆಗಿ ನಿಮ್ಗೆ ಆನ್ಸರ್ ಇತ್ತು, ಯಾವ್ದಾದ್ರು ಒಂದು ವಿಚಾರ ಕೊಟ್ಟರೆ ನಾಲ್ಕು ಆನ್ಸರ್ ಕೊಡ್ತಿದ್ರು. ಈಗ ಹಾಗಲ್ಲ, ಎ ಮತ್ತು ಬಿ ಎರಡೂ ಸರಿಯಾ, ಎ ಬಿ ಸಿ ಎರಡು ಮೂರು ಸರಿಯಾ, ಮೇಲಿನ ಎಲ್ಲವೂ ತಪ್ಪು. ಸಿ ಒಂದು ಯಾವ್ದಾದ್ರು ಒಂದು ವಿಚಾರದ ಮೇಲೆ ಡೆಪ್ತ್ ನಾಲೆಜ್ ಹೋಗಿ ಅದನ್ನ ಮಾಡ್ತಾ ಇದ್ರು. ಆವಾಗ ನಮ್ಗೆ ನೀವು ಓದ್ದೇ ಹೊರತು, ಅದು ಯಾವ್ದು ಸಮಗ್ರವಾಗಿ ಓದ್ದೇ ಹೊರತು ನಿಮ್ಗೆ ಯಾವುದೇ ಒಂದು ಕ್ವಶನ್ ರೈಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ.
1: ಇದೊಂದು ವರ್ಡ್ ಹೇಳ್ರಿ ಕಣಿ, ನೀವು ಓದದೇ ಅಲ್ಲ ಸಮಗ್ರವಾಗಿ ಓದದೆ ಚೂರ್ ಪಾರ್ ಕಣ್ಕೊಂಡಿಲ್ಲ ನಂಗೆ ಉತ್ತರ ಹೇಳ್ತೀನಿ ಅದನ್ನ ನೀವು ನಿಮ್ಮ ಎಕ್ಸಾಮ್ ಅಲ್ಲಿ ಬರೋದೇ ಸರಿ, ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ಆತಿಲ್ಲ. ಸಮಗ್ರವಾಗಿ ಓದ್ಬೇಕು, ಆ ವಿಷಯನ ಪೂರ್ತಿಯಾಗಿ ತಿಳ್ಕೊಂಡಾಗ ಮಾತ್ರ ಈ ಮಲ್ಟಿಪಲ್ ಚಾಯ್ಸಸ್ ಅಲ್ಲಿ ಆನ್ಸರ್ ಮಾಡೋಕೆ ಆಗ್ತು ಅಂತ ಹೇಳ್ತಿತ್ತು. ರೈಟ್ಲಿ ಸೆಡ್. ಅದೇ ಕಾರಣಕ್ಕೆ ಇವತ್ತಿನ ಈ ಜನರೇಷನ್ ಗೆ ಅರ್ಥ ಆಗ್ತಿತ್ತು ಕೋಚಿಂಗ್ ಬೇಕು.
0: ಖಂಡಿತ ಕೋಚಿಂಗ್ ಅಂದ್ರೆ ನಾವು ಒಂದು ಟೈಮಲ್ಲಿ ಒಂದು ಸಲ ಆದ್ರೂ ಕೋಚಿಂಗ್ ತಗೊಳ್ಳೇಬೇಕು. ಯಾಕಂತ ಹೇಳಿದ್ರೆ ನಮ್ಗೆ ಯಾವ ಪುಸ್ತಕ ಓದಬೇಕು, ಯಾವ ಪುಸ್ತಕಕ್ಕಿಂತ ನಾವು ಒಂದು ಸಬ್ಜೆಕ್ಟ್ ಮೇಲೆ ನೂರು ಪುಸ್ತಕ ಓದೋದಕ್ಕಿಂತ ಒಂದು ಪುಸ್ತಕವನ್ನು ನೂರು ಸಲ ಓದೋದೇ ಉತ್ತಮ ಅನ್ಸುತ್ತೆ. ಅದಕ್ಕಾಗಿ ಯಾವ ಸ್ಟ್ಯಾಂಡರ್ಡ್ ಪುಸ್ತಕ ಓದ್ಕೊಳ್ಬೇಕು, ಯಾವ ಪತ್ರಿಕೆ ಓದ್ಕೊಳ್ಬೇಕು, ಕರೆಂಟ್ ಈವೆಂಟ್ಸ್ ಅಂತ ಇರುತ್ತೆ ಆ ಕರೆಂಟ್ ಈವೆಂಟ್ಸ್ನ ಯಾವ ಕ್ವಶನ್ ನಾವು ತಗೊಳ್ಬೇಕು, ನ್ಯಾಷನಲ್ಸ್ ಇಶ್ಯೂಸ್ ಇದೆ, ಇಂಟರ್ನ್ಯಾಷನಲ್ ಇಶ್ಯೂಸ್ ಇದೆ, ಬಯೋಡೈವರ್ಸಿಟಿ ಬಗ್ಗೆ ಇದೆ, ಬೇರೆ ಬೇರೆ ವಿಚಾರದ ಬಗ್ಗೆ ಕರೆಂಟ್ ಈವೆಂಟ್ಸ್ಗಳು ನಡೀತಾ ಇರುತ್ತದೆ. ಅದಕ್ಕಾಗಿ ಕರೆಂಟ್ ಈವೆಂಟ್ಸ್ ಅನ್ನು ನಾವು ಕರೆಕ್ಟ್ ಆಗಿ ಕಲ್ತು ಇಟ್ಕೊಂಡಿರ್ಬೇಕು ಅಂತ ನನ್ನ ವಿಚಾರ.
1: ನನ್ಗನ್ಸೋದು ಸರಿ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಎಂತಕ್ಕಲ್ಲೊಂದು ರೆಡಿ ಆಗ್ಬೋದು, ವಿಷಯಗಳೊಂದು ಮಹಾಸಾಗರ, ಪ್ರತಿ ದಿನದಲ್ಲಿ ಎಷ್ಟು ವಿಷಯ ಆಗ್ತದೆ ಸರ್. ನೀವು ಕರೆಂಟ್ ಅಫೇರ್ಸ್ ಅಂದ್ರೂ ಹೆಂಗ್ ರೆಡಿ ಆಗ್ಬೋದು, ಈ ಕರೆಂಟ್ ಅಫೇರ್ಸ್ ನ ಇಟ್ಕೊಂಡ್ರೆ ಹೆಂಗ್ ರೆಡಿ ಆಗ್ಬೋದು ಒಂಚೂರು ಅದಕ್ಕೆ.
0: ಈಗ ಸಾಮಾನ್ಯವಾಗಿ ಒಂದು ಕ್ವಶನ್ ಪೇಪರ್ ಮಾಡುವಾಗ, ಈಗ ನೂರು ಮಾರ್ಕ್ ಜನರಲ್ ಕ್ವಶನ್ ಪೇಪರ್ ಮಾಡುವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು 15 ಕ್ವಶನ್ ಜಿಯೋಗ್ರಫಿ ಬಗ್ಗೆ, ಭೂಗೋಳ ಶಾಸ್ತ್ರದ ಬಗ್ಗೆ ಹಾಕ್ತಾರೆ, ಇನ್ನೊಂದು 15 ಕ್ವಶನ್ ಹಿಸ್ಟ್ರಿ ಬಗ್ಗೆ ಹಾಕ್ತಾರೆ, ಇನ್ನು ಮೆಂಟಲ್ ಎಬಿಲಿಟಿ ಅಂತಿದೆ ಮಾನಸಿಕ ಸಾಮರ್ಥ್ಯ ಅಂತ ಹೇಳಿ, ಆ ಮೆಂಟಲ್ ಎಬಿಲಿಟಿ ಬಗ್ಗೆ ಒಂದು 10 ಕ್ವಶನ್ ಹಾಕ್ತಾರೆ, ಇನ್ನೊಂದು 10 ಕ್ವಶನ್ 15 ಕ್ವಶನ್ ಈಗ ಹೇಳಿದ್ರಲ್ಲ ಕರೆಂಟ್ ಈವೆಂಟ್ಸ್ ಬಗ್ಗೆ ಆಗ್ತದೆ. ಕರೆಂಟ್ ಈವೆಂಟ್ಸ್ ಬಗ್ಗೆ ನಾನು ಒಂದು ವಿಚಾರ ಹೇಳಿದ್ ಅಂತ ಹೇಳಿದ್ರೆ, ಒನ್ ಇಯರ್ ಮನೋರಮ ಇಯರ್ ಬುಕ್ ಅಂತ ಹೇಳಿ ಒಂದು ಚೆನ್ನೈಯಿಂದ ಪಬ್ಲಿಕೇಶನ್ ಆಗ ಒಂದು ಬ್ಯೂಟಿಫುಲ್ ಪುಸ್ತಕ ಇದೆ, ಒಂದು 500 ಪೇಜ್ ಇರುತ್ತೆ. ಆ ಮನೋರಮ ಇಯರ್ ಬುಕ್ ನಲ್ಲಿ ಕರೆಂಟ್ ಈವೆಂಟ್ಸ್ ಅಂದ್ರೆ ದೈನಂದಿನ, ಈಗ ಫಾರ್ ಎಕ್ಸಾಂಪಲ್ ನೋಬೆಲ್ ಪ್ರಶಸ್ತಿ ಯಾರಿಗೆ ಸಿಕ್ತು, ದಾದಾ ಸಾಹಿ ಫಾಲ್ಕೆ ಪ್ರಶಸ್ತಿ ಯಾರು ಸಿಕ್ತು, ಕೆಲವು ಕ್ರೀಡೆಯಲ್ಲಿ ಇಂಥ ICC ಕ್ರೀಡೆ ಕ್ರಿಕೆಟ್ ಅಲ್ಲಿ ಯಾರು ವಿನ್ ಆದ್ರು, ಟೆನಿಸ್ ಲೋಕದಲ್ಲಿ ಯಾರು ವಿಚಾರಗಳು ವಿನ್ ಆದ್ರು, ಮೋದಿ ರೀಸೆಂಟ್ ಆಗಿ ಯಾವ್ಯಾವ ದೇಶಕ್ಕೆ ಹೋಗಿ ಯಾವ್ಯಾವ ದ್ವಿಪಕ್ಷೀಯ ಒಪ್ಪಂದಗಳನ್ನು ಮಾಡ್ಕೊಂಡ್ರ ಅಂತ ಬರ್ತದೆ. ಇತ್ತೀಚೆಗೆ ಯಾವ ಕ್ಷಿಪಣಿ ಪೃಥ್ವಿ 5 ಅಂತ ಇದೆ, ಅದು ಎಲ್ಲಿ ಯಾವ ಕ್ಷಿಪಣಿ ಭೂಮಿಯಿಂದ ಭೂಮಿಗೆ ನೆಗೆದ, ಹೀಗೆ ಬೇರೆ ಬೇರೆ ಭಾರತದಲ್ಲಿ ನಡೆಯುವಂತಹ ಸೈನ್ಸ್ ಅಂಡ್ ಟೆಕ್ನಾಲಜಿಗಳಾಗಲಿ ಅಥವಾ ಜಿಯೋಗ್ರಫಿಗಳಾಗಲಿ ಅಥವಾ ಬೇರೆ ಬೇರೆ ವಿಚಾರ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೂ ಕರೆಂಟ್ ಈವೆಂಟ್ಸ್ಗಳು ನಡೀತಿದೆ. ಇತ್ತೀಚೆಗೆ 106ನೇ ಸಂವಿಧಾನದ ತಿದ್ದುಪಡಿ ಮಾಡಿದ್ದಾರೆ, ಅದು ಯಾವ ವಿಚಾರಕ್ಕೆ ಅಂತ ಕೇಳ್ತಾರೆ. ನಿಮ್ಮಂತ ಮಹಿಳೆಯರಿಗೂ ಸಹ ಸಂವಿಧಾನದಲ್ಲಿ ಪ್ರಾಧಾನ್ಯತೆ ಕೊಡ್ತಾರೆ, 1/3 ಮಹಿಳೆಯರಿಗೆ ಲೋಕಸಭೆ ವಿಧಾನಸಭೆಯಲ್ಲಿ ಪ್ರಾಶಸ್ತ್ಯಗಳು ಕೊಡಬೇಕು 2028 ಇಲೆಕ್ಷನ್ ಅಲ್ಲಿ ಅಂತ ಹೇಳಿ. ಇದೆಲ್ಲ ಕರೆಂಟ್ ಈವೆಂಟ್ಸ್ಗಳು. ಅದಕ್ಕಾಗಿ ನಾವು ಏನು ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕಂತ ಹೇಳಿದ್ರೆ, ಡೈಲಿ ಒಂದು 1/2 ಗಂಟೆ ಒಂದು ಒಳ್ಳೆ ನ್ಯೂಸ್ ನೋಡ್ಕೊಳ್ಬೇಕು. ನ್ಯೂಸ್ ಅಂತ ಹೇಳಿದ್ರೆ ನೀವು ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಇಶ್ಯೂಸ್ ಬರೋದು, ನ್ಯಾಷನಲ್ ಇಶ್ಯೂಸ್ ಬರೋದಂತ ಒಂದು ಇಂಗ್ಲೀಷ್ ನ್ಯೂಸ್ಗಳೊಂದು 1/2 ಗಂಟೆ ನೋಡ್ಕೊಳ್ಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ಕನ್ನಡದಲ್ಲಿ ಪ್ರಜಾವಾಣಿ ಪೇಪರ್ ಮತ್ತು ಡೈಲಿ ಹಿಂದೂ ಪೇಪರ್ ಓದಬೇಕು. ಹಿಂದೂ ಪೇಪರ್ ಯಾಕೆ ಓದಬೇಕು ಅಂತ ಹೇಳಿದ್ರೆ, ನ್ಯಾಷನಲ್ ಈವೆಂಟ್ಸ್ ಮತ್ತು ಇಂಟರ್ನ್ಯಾಷನಲ್ ಈವೆಂಟ್ಸ್ ಬರುವುದೇ ಹಿಂದೂ ಪೇಪರ್ನಲ್ಲಿ. ನಾನು ಮತ್ತು ಗಿರೀಶ್ ಒಟ್ಟಿಗೆ ಓದ್ತಾ ಇದ್ವಿ ನಾವು. ನಾವೇನು ಮಾಡ್ತಾ ಇದ್ವಿ ಅಂತ, ಗಿರೀಶ್ ನೀನೊಂದು ಪೇಪರ್ ಓದು, ನಾನೊಂದು ಪೇಪರ್ ಓದ್ತೀನಿ, ನೀನು ಏನು ಈವೆಂಟ್ಸ್ಗಳನ್ನು ನೋಟ್ಸ್ ಮಾಡ್ತೀಯೋ ನಾನೊಂದು ಪೇಪರನ್ನು ನೋಡಿ ಈವೆಂಟ್ಸ್ ಮಾಡ್ತೇನೆ ಅಂತ ಹೇಳಿ ದಿನ ಅಪ್ಡೇಟ್ ಆಗ್ತಿದ್ವಿ ನಾವು.
1: ನಮ್ಗೆ ಅವಾಗ ಎಕ್ಸ್ಚೇಂಜ್
0: ಮಾಡ್ಕೊಳ್ತಿದ್ವಿ. ಮತ್ತೆ ಯಾವತ್ತು ಈ ಕಾಂಪಿಟೇಟಿವ್ ಎಕ್ಸಾಮ್ ಯಾವತ್ತು ಅಂತ ಹೇಳಿದ್ರೆ, ನೀನು ಎಷ್ಟು ಗಂಟೆ ಓದಿದೆ ಅಂತ ಅಲ್ಲ ವಿಚಾರ, ಅಲ್ಲ ನೀನು ಎಷ್ಟು ಕವರ್ ಮಾಡಿದ್ಯಾ, ಯಾವ್ಯಾವ ಭಾಗದಲ್ಲಿ ಕವರ್ ಮಾಡಿದ್ಯಾ ಅನ್ನೋದು ಸಹ ತುಂಬ ಇಂಪಾರ್ಟೆಂಟ್ಸ್ ಅನಿಸುತ್ತೆ. ಅದಕ್ಕಾಗಿ ಕರೆಂಟ್ ಈವೆಂಟ್ಸ್ ಸುತ್ತ ಅಬ್ಸರ್ವ್ ಈ ರೀತಿ ಅಂದ್ರೆ ಪೇಪರ್

0: ಪುಸ್ತಕಗಳನ್ನು ಓದ್ಕೊಂಡು ನಾವು ಮಾಡ್ಬೇಕು ಅನ್ನೋದು ಒಂದು ವಿಚಾರ ಮೇಡಮ್.
1: ನೀವು ಈಗ ಅಷ್ಟೇ ಹೇಳಿದ್ರಿ, ಮನೋರಮ ಇಯರ್ ಬುಕ್ ಬ್ಯೂಟಿಫುಲ್ ಬುಕ್, ತುಂಬಾ ಇನ್ಫಾರ್ಮೇಶನ್ ಕರೆಂಟ್ ಅಫೇರ್ಸ್ ಬಗ್ಗೆ. ಆದ್ರೆ ನಮ್ಮ ಗ್ರಾಮೀಣ, ಹೆಚ್ಚಾಗಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ, ಅವ್ರಿಗೆ ಎಂಥದೇ ಓದ್ಲಿ, ಕನ್ನಡದಲ್ಲೇ ಓದಕ್ಕೆ ಇದೊಂದು ಅಭ್ಯಾಸ ಇದೆ. ಅವ್ರು ತಲೆಂಗೆ ಮೆದ್ಲಂಗೆ ಹೋಗಿ ಅಲ್ಲಿ ಸ್ಟೋರೇಜ್ ಆಯ್ಕರೆ, ಅವ್ರಿಗೆ ಅಲ್ಲಿ ಕನ್ನಡದಿಂದ ಹೋರೆ ಕರೆಕ್ಟ್ ನಿಲ್ಲತ್. ಬೇಕಾದ್ರೆ ಇಂಗ್ಲಿಷ್ ಕ್ವಶನ್ ಅಲ್ಲಿ ಅವ್ರು ಆನ್ಸರ್ ಮಾಡಬಲ್ಲರು, ಬಟ್ ಇಲ್ಲಿಂದ ಅದು ಕನ್ನಡದಿಂದ ಹೋಯ್ಕೆ. ಈಗ ಮನೋರಮ ಇಯರ್ ಬುಕ್ ಕನ್ನಡದಲ್ಲಿ,
0: ಮನೋರಮ ಇಯರ್ ಬುಕ್ ಕನ್ನಡದಲ್ಲಿ ಇಲ್ಲದೇ ಇದ್ರು ಸಹ ಅದೇ ರೀತಿಯಾಗಿ ಕ್ಲಾಸಿಕ್ ಇನ್ಸ್ಟಿಟ್ಯೂಟ್ ಧಾರವಾಡದವರು ಕ್ಲಾಸಿಕ್ ಇಯರ್ ಬುಕ್ ಅಂತ ಹೇಳಿ ಕನ್ನಡದಲ್ಲಿ ಮಾಡಿದ್ದಾರೆ. ಅಂದ್ರೆ ಅದು ಸೇಮ್ ಅದ ಮನೋರಮ ಇಯರ್ ಬುಕ್ ಗೆ ಡಿಟ್ಟೋ ಕಾಪಿ. ಯಾಕಂದ್ರೆ ಈ ಉತ್ತರ ಕರ್ನಾಟಕದಲ್ಲಿ ನೋಡಿ, ಕೆಲವರೆಲ್ಲ ಈಗ ನಮ್ಮಲ್ಲೆಲ್ಲ ನಾವು ದೊಡ್ಡ ಇಂಟೆಲಿಜೆಂಟ್ ಅಂತ ಹೇಳ್ತೇವೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಬೆಳಿಗ್ಗೆ ಎದ್ದಿದ ಕೂಡಲೇ ಹಲ್ಲು ಉಜ್ಜುವ ಮೊದಲೇ ಅವ್ರ ಕೈಯಲ್ಲಿ ಪುಸ್ತಕ ಇರ್ತದೆ. ನಾವ್ ಎಣಿಸ್ಕೊಳ್ತೀವಿ ಬಾಗಲಕೋಟೆ ಬಿಜಾಪುರದ ಹುಡುಗ ಇಲ್ಲಿ ಬಂದ್ಕೊಂಡು ಹೇಗಪ್ಪ ಅವನಿಗೆ, ಅವ ಆಕ್ಚುಲಿ ಅವನ ತರಗತಿಯಲ್ಲಿ ಅಕಾಡೆಮಿಕಲಿ ಅವ ಅತ್ಯಂತ ವೀಕ್ ಆಗಿರ್ತಾ ಏನ್ ಗುದ್ದಿದ್ರು, ಬಟ್ ಅವರು ಕಾಂಪಿಟೇಟಿವ್ ಎಕ್ಸಾಮ್ ಬಂದಾಗ ನರಭಕ್ಷಕದ ಹುಲಿ ತರ ಇರ್ತಾರೆ. ನೀವು ಬೇಕಾದ್ರೆ ಇಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೋಡಿ, ಅಥವಾ ನೀವು ಯಾವುದೇ ಒಂದು ಗೌರ್ಮೆಂಟ್ ಇದ್ದು ನೋಡಿ, ಎಲ್ಲ ಧಾರವಾಡ ಹುಬ್ಳಿ ಗದಗ ಬಿಜಾಪುರ ಬಾಗಲಕೋಟೆ ಇಂಥ ಕಡೆ ಬರ್ತಾರೆ. ಯಾಕೆ ಹೇಳಿ, ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಆವಾಗಲೇ ಅವ್ರ ಮನೇಲಿ ಅಣ್ಣ ಇರ್ತಾನೆ. ಈಗ ನೀವು ಅವಾಗ ಹೇಳ್ತಿರಲ್ಲ ಇನ್ಸ್ಪಿರೇಷನ್ ಬೇಕು ಅಂತ. ಈಗ ನನಗೂ ನನ್ನ ತಮ್ಮನಿಗೂ ಇನ್ಸ್ಪಿರೇಷನ್ ಆಗಿದೆ ಅಂದ್ರೆ ಯಾವ್ದಂತ ಹೇಳಿ, ನಮ್ಮ ತಂದೆ ಪೊಲೀಸ್ ಜಾಬಲ್ಲಿ ಇದ್ರು. ಆವಾಗಲೇ ನನಗೂ ನನ್ನ ತಮ್ಮನಿಗೆ ಒಂದು, ನಮ್ಮ ತಂದೆನೂ ಹಾಗೆ ಹೇಳ್ತಿದ್ರು, ಮರೆ ಸರ್ಕಾರಿ ನೌಕರಿ ಸೇರಿದ್ರು ಏನಾದರೂ ಒಂದು ಉಪ್ಪು ಅನ್ನಾದ್ರೂ ತಿನ್ಬಹುದು ಅಂತ ಹೇಳಿ. ಅಲ್ಲ, ಅದು ಒಂದು ಪ್ರೇರಣೆ ಇರ್ಬೋದು. ಅಂದ್ರೆ ಈ ಉತ್ತರ ಕನ್ನಡ ಭಾಗದಲ್ಲಿ ಯಾಕೆಲ್ಲ ಜಾಬಲ್ಲಿ ಇರ್ತಾರೆ ಅಂತ ಹೇಳಿದ್ರೆ, ಅವರ ತಂದೆ ಆಗಲಿ ಅಣ್ಣ ಆಗಲಿ ಪ್ರತಿಯೊಬ್ಬ ಮನೆಯಲ್ಲಿ, ಈಗ ಕೊಡಗಿನಲ್ಲಿ ಪ್ರತಿ ಮನೆಯಲ್ಲಿ ಹೇಗೆ ಯೋಧ ಇರ್ತಾನೋ ಅದೇ ರೀತಿ ಉತ್ತರ ಕನ್ನಡದ ಭಾಗದಲ್ಲಿ ಈ ತರ ಅಟೆಂಡ್ ಆಗ್ತಾರೆ. ಮತ್ತೆ ಎಲ್ಲರೂ ನೋಡಿ, ಕೋಲಾರದಲ್ಲಿ ಹೈಯೆಸ್ಟ್ ಐಎಎಸ್ ಗಳಾಗುವುದು ಕರ್ನಾಟಕದ ಕರ್ನಾಟಕದಲ್ಲಿ ಬಿಹಾರ ಅಂತ ಹೇಳಿದ್ರೆ, ಬಿಹಾರ ಅಂತ ಕರಿತೀವಿ ಸ್ಪರ್ಧಾತ್ಮಕ ಪರೀಕ್ಷೆಗಳು. ಅಂದ್ರೆ ಬಿಹಾರಿಯನ್ಸ್ ಹೈಯೆಸ್ಟ್ ಐಎಎಸ್ ಆಫೀಸ್ ಆಗ್ತಾರೆ, ಹೈಯೆಸ್ಟ್ ಕೋಲಾರದವರು ಕೆಎಸ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಆ ರೀತಿ ಇನ್ಸ್ಪಿರೇಷನ್ ಹೋಗ್ತದೆ. ನೋಡು ಅವ ನೋಡು ಐಎಎಸ್ ಆಫೀಸರ್ ಆದ ಅವನ ತರ ನೀನಾಗ್ಬೇಕು, ಯಾವಾಗ ರೆಡಿ ಆಗ್ತಾನೆ ನೋಡಿ. ನಾವು ಎಷ್ಟೋ ಜನ ನೋಡ್ಬೋದು ಐಎಎಸ್ ಆಫೀಸರ್ ಆದಾಗಲಿ ಐಪಿಎಸ್ ಆಫೀಸರ್ ಆಗಲಿ, ಯಾರು ರ್ಯಾಂಕ್ ಹೋಲ್ಡರ್ಸ್ ಅಲ್ಲ, ಬಟ್ ಅವ್ರು ಒಂದು ಹೇಳ್ತಾರೆ ಅಂದ್ರೆ ಪ್ರೇರಣೆ ಹೇಳ್ತಾರೆ. ನಂಗಂದ್ರೆ ನನ್ನ ಕಾಲೇಜ್ನಲ್ಲಿ ಇಂಥ ಮೇಡಮ್ ನನಗೆ ಪ್ರೇರಣೆ ಆದ್ರು, ನಾನು ಅವ್ರ ತರನೇ ಆಗ್ಬೇಕಂತ ಅನ್ನಿಸ್ತು, ಅದಕ್ಕೆ ನಾನು ಐಎಎಸ್ ದಾರಿ ಹಿಡಿದೆ ಅಂತ ಹೇಳಿ ಈ ತರ ಹೇಳ್ತಾರೆ. ಅಂದ್ರೆ ಮೋಸ್ಟ್ಲಿ ಪ್ರೇರಣೆಯೇ ನಮಗೆ ಸರ್ಕಾರಿ ನೌಕರಿಗೆ ಸೇರಿಸ್ಲಿಕ್ಕೆ ವಿಚಾರ ಅಂತ.
1: ವೆರಿ ಟ್ರೂ ಸರ್. ನಮ್ಮ ಕರಾವಳಿಯವರು ನನ್ನನ್ನು ಸೇರಿಸಿ, ನಾವು ಯಾಕೆ ಇದ್ರಲ್ಲಿ ಹಿಂದಂದ್ರೆ ನಮಗೆ ಆ ವಿಷಯದಲ್ಲಿ ಪ್ರೇರಣೆ ಇರಲಿಲ್ಲ, ಆ ಕಾರಣಕ್ಕೆ ನಾವು ಹಿಂದೆ. ಈಗ ನಾವು ಐಎಎಸ್ ಐಎಎಸ್ ಅಂತ ಹೇಳ್ತಾ ಇದ್ವಿ. ಈ ಐಎಎಸ್ ಮತ್ತೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅವೆಲ್ಲ ಯುಪಿಎಸ್ಸಿಯಲ್ಲೇ ಬಪ್ಪುದ?
0: ಇಲ್ಲ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಭಾರತ ಸಂವಿಧಾನದಲ್ಲಿ 314ನೇ ಆರ್ಟಿಕಲ್ ಲೋಕಸೇವಾ ಆಯೋಗದ ಬಗ್ಗೆ ಹೇಳುತ್ತೆ. ಲೋಕಸೇವಾ ಆಯೋಗ ಮತ್ತೆ ರಾಜ್ಯ ಸೇವಾ ಆಯೋಗ ಅಂತ ಹೇಳಿ, ಈ ಲೋಕಸೇವಾ ಆಯೋಗದವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೇಂದ್ರ ಮಟ್ಟದಲ್ಲಿರುವಂತ ಎ ಕೆಡರ್ ಮತ್ತೆ ಬಿ ಕೆಡರ್ ಹುದ್ದೆಯನ್ನು ಫಿಲ್ ಅಪ್ ಮಾಡ್ತದೆ ಕೇಂದ್ರದಲ್ಲಿ. ಅದೇ ರೀತಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಕರ್ನಾಟಕ ಲೋಕಸೇವಾ ಆಯೋಗದವರು ಕರ್ನಾಟಕದಲ್ಲಿ ಇರುವಂತ ಎ ಕೆಡರ್ ಹುದ್ದೆ ಮತ್ತೆ ಬಿ ಕೆಡರ್ ಹುದ್ದೆಯನ್ನು ಪ್ರತಿ ವರ್ಷ ಕರೀತದೆ. ಆದ್ರೆ ಕೆಪಿಎಸ್ಸಿ ಮತ್ತೆ ಯುಪಿಎಸ್ಸಿಗಿರುವ ಡಿಫರೆನ್ಸ್ ಏನಂತ ಹೇಳಿದ್ರೆ, ಯುಪಿಎಸ್ಸಿ ಅವರು ಪ್ರತಿ ವರ್ಷ ಕರೆಕ್ಟ್ ಆಗಿ ಎಕ್ಸಾಮ್ ನಡೆಸ್ತಾರೆ. ಅದು ಏನ್ ಎಟ್ಟೇನಿ, ನೀವು ಬೇಕಾದ್ರೆ ಭಾರತ ದೇಶದಲ್ಲಿ ಯುದ್ಧ ಸಹ ಆಗ್ಲಿ ತೊಂದರೆ ಇಲ್ಲ, ಬಟ್ ಯುಪಿಎಸ್ಸಿ ಅವರು ಮಾತ್ರ ಪ್ರತಿ ವರ್ಷ ಯುಪಿಎಸ್ಸಿ ಐಎಎಸ್ ಎಕ್ಸಾಮ್ ಮಾಡೋದಂತೂ ಬಿಡುವುದೇ ಇಲ್ಲ. ಇದು ಪ್ರತಿ ವರ್ಷ 2000 ರ್ಯಾಂಕ್ ಯಾರು 2000 ನೀವು ನೋಡಿದಾಗ ಇರುತ್ತೆ. ಆದ್ರೆ ಕೆಪಿಎಸ್ಸಿ ಹಾಗಲ್ಲ, ಅಲ್ಲಿ ಕ್ವಶನ್ ಪೇಪರ್ಸ್ ಪ್ಯಾಟರ್ನ್ ಸಹ ಮೊದಲು ಡಿಫ್ರೆಂಟ್ ಇದ್ದಿತ್ತು. ಇವಾಗ ಏನ್ ಮಾಡಿದ್ರೆ, ಇತ್ತೀಚಿನ 3-4 ವರ್ಷಗಳಲ್ಲಿ ಹೇಗೆ ಐಎಎಸ್ ಮಾದರಿಯಲ್ಲಿ ಹೇಗೆ ಮಾಡ್ತಾರೋ ಅದೇ ಕೆಎಸ್ ಮಾದರಿಯಲ್ಲಿ ಸಹ ಮಾಡ್ತಾರೆ. ಬಟ್ ಯುಪಿಎಸ್ಸಿಗೂ ಮತ್ತೆ ಕೆಪಿಎಸ್ಸಿಗೂ ಡಿಫರೆನ್ಸ್ ಏನಂತ ಹೇಳಿದ್ರೆ, ಅಲ್ಲಿನ ಮಟ್ಟಗಳು ಅಂದ್ರೆ ಯುಪಿಎಸ್ಸಿಯಲ್ಲಿ ಐಎಎಸ್ ಕ್ವಶನ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ತುಂಬಾ ಕ್ಲಿಷ್ಟಮಯವಾಗಿರ್ತದೆ. ಬಟ್ ಕೆಎಸ್ ನಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕರ್ನಾಟಕವನ್ನೇ ಇಟ್ಕೊಂಡು, ಅಂದ್ರೆ ಕರ್ನಾಟಕ ರಾಜ್ಯವನ್ನೇ ಇಟ್ಕೊಂಡು ಜಾಸ್ತಿ ಕ್ವಶನ್ಗಳು ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯುಪಿಎಸ್ಸಿ ಆದ್ರೆ ಪ್ಯಾಟರ್ನ್ ಹಿಸ್ಟ್ರಿ ಮಾಡುವಾಗ ಇಂಡಿಯನ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಎಲ್ಲ ತಗೊಳ್ತಾರೆ. ಆದ್ರೆ ಕರ್ನಾಟಕ ಕೆಪಿಎಸ್ಸಿ ಮಾಡುವಾಗ ಕರ್ನಾಟಕ ಹಿಸ್ಟ್ರಿನೇ ಜಾಸ್ತಿಯಾಗಿ ಒತ್ತು ಕೊಡ್ತಾರೆ. ಇಲ್ಲಿ ಡಿಫರೆನ್ಸ್ಗಳು ಮೇಡಮ್. ಮತ್ತೆ ಸಾಮಾನ್ಯವಾಗಿ ಐಎಎಸ್ ನ, ಈಗ ನೀವು ಐಎಎಸ್ ವಿಚಾರ ಹೇಳಿದ್ರಿ, ಆಕ್ಚುಲಿ ಈ ಭಾಗದಲ್ಲಿ ಐ ಎ ಎಸ್ ಮಾಡುವವರು ತುಂಬಾ ಕಡಿಮೆ. ನಾ ಕೆ ಎಸ್ ಮಾಡಿದಾರೆ ಅನ್ಸುತ್ತೆ, ಯಾಕಂದ್ರೆ ನಮ್ಮ ಬಂಡಕಾಸ್ ಕಾಲಿನ ರಾಜು ಮೊಗವೀರ್ ಅಂತ ಇರ್ಬೋದು ಅವರು. ಆವಾಗ ಫಸ್ಟ್ ನನ್ನ ಮನ್ಸು ಕೆ ಎಸ್ ಮಾಡಿದ್ರೆ ರಾಜು ಮೊಗವೀರ್, ಸಾಧಾರಣ ಒಂದು 25 ವರ್ಷದ ಹಿಂದೆ ಅನ್ಸುತ್ತೆ. ಅದಾದ್ಮೇಲೆ ನಮ್ಮಲ್ಲಿ ಕರ್ಕಿಯಲ್ಲಿ ಗೌತಮ್ ಶೆಟ್ಟಿ ಅಂತ, ಗೌರವ್ ಶೆಟ್ಟಿ ಅಂತ ಇದ್ದಾರೆ, ಅವರು 2011 ಫಸ್ಟ್ ರ್ಯಾಂಕ್ ಬಂದಿದ್ರು ಇಲ್ಲಿ.
1: ಹೌದಾ?
0: ಬಂಡಕಾಸ್ ಕಾಲೇಜ್ನ ವಿದ್ಯಾರ್ಥಿ. ಸಿ, ಈ ರೀತಿ ಆದಷ್ಟು ಕೇಸ್ಗಳು ಕರಾವಳಿಯಲ್ಲಿ ಇರ್ತದೆ.
1: ಅದು ಕೆ ಎಸ್, ನೀವು ಹೇಳ್ತೀರಾ
0: ಕೇಸ್. ಐ ಎ ಎಸ್ ಮಾಡಿದವರು ಅತ್ಯಂತ ವಿರಳ. ಏನೋ ಈ ತರ ಕುಂಡಿಯಾಗಿ ಹೋಗಿ ಇಲ್ಲಿನವ್ರು ಮೊನ್ನೆ ಒಬ್ರು ಮಾಡಿದ್ರು ಐ ಎ ಎಸ್, ಐ ಎ ಎಸ್ ಸಿಕ್ಲಿಲ್ಲ, ಐ ಆರ್ ಎಸ್ ಸಿಕ್ತದೆ. ನಾ ಹೇಳ್ತೇನೆ, ಈ ಲೋಕಸೇವಾ ಇದು ಕೇಂದ್ರ ಲೋಕಸೇವಾ ಆಯೋಗದವರು ಏನ್ ಮಾಡ್ತಾರೆ, ಪ್ರತಿ ವರ್ಷ ಮೇ ಟೈಮ್ನಲ್ಲಿ ಪ್ರಿಲಿಮಿನರಿಗೆ ಅಪ್ಲಿಕೇಶನ್ ಹಾಕ್ತಾರೆ. ಇದರಲ್ಲಿ ಮೂರು ಇದಿದೆ, ಪ್ರಿಲಿಮ್ಸ್, ಮೇನ್ಸ್ ಮತ್ತೆ ಇಂಟರ್ವ್ಯೂ ಅಂತ ಹೇಳಿ. ಸಾಧಾರಣವಾಗಿ 2050 ಮಾರ್ಕ್ಗಳು ಒಟ್ಟು ಮಾರ್ಕ್ ಇರುತ್ತೆ ಅದರಲ್ಲಿ. ಪ್ರಿಲಿಮ್ಸ್ ಅಲ್ಲಿ ಏನಂತ ಹೇಳಿದ್ರೆ ಎರಡು ಸಬ್ಜೆಕ್ಟ್, ಒಂದು ಕರೆಂಟ್ ಇವೆಂಟ್ಸ್, ಇನ್ನೊಂದು ಸಿ ಸ್ಯಾಟ್ ಅಂತ ಇರುತ್ತೆ, ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳಿ. ಇದು ಒಟ್ಟು 400 ಅಂಕದಲ್ಲಿ. ಆದ್ರೆ ಇಲ್ಲಿ ಈ ಸಿ ಸ್ಯಾಟ್ ಅಂತ ಬರುತ್ತಲ್ಲ, ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್, ಅದು ಜಸ್ಟ್ ಎಲಿಜಿಬಿಲಿಟಿ, 35% ಸಿಕ್ಕರೆ ಮಾತ್ರ ಸಾಕು. ಪ್ರಿಲಿಮ್ಸ್ ಅಲ್ಲಿ ಬರೋದು ಖಾಲಿ ಆಬ್ಜೆಕ್ಟಿವ್ ಟೈಪ್ಸ್, ಮಲ್ಟಿಪಲ್ ಚಾಯ್ಸಸ್. ಸಾಧಾರಣ ಈಗ 500,000 ಜನ ಅಪ್ಲಿಕೇಶನ್ ಹಾಕಿದ್ರೆ ಒಂದು 10,000 ಜನ ಅಥವಾ ಎಷ್ಟೇ ಹಾಕ್ಲಿ, ಒಂದು 500 ಪೋಸ್ಟ್ ಇದ್ರೆ ಒಂದು 5,000 ಜನರನ್ನು ಮೇನ್ಗೆ ಅವರು ಇದು ಮಾಡ್ತಾರೆ, ಮೇನ್ ಎಕ್ಸಾಮಿಗೆ. ಮೇನ್ ಎಕ್ಸಾಮ್ ಅಲ್ಲಿ ನಿಮ್ಮ ಆಬ್ಜೆಕ್ಟಿವ್ ಟೈಪ್ಸ್ ಅಲ್ಲ, ಅಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ಸ್ ನೀವು ತುಂಬಾ ವಿಸ್ತಾರವಾಗಿ ಬರೀಬೇಕು. ಅದರಲ್ಲಿ ಸಬ್ಜೆಕ್ಟ್ ಆಗಿದೆ, ಎಸ್ ಎ ಬರೀಲಿಕ್ಕೆ ಹೇಳ್ತಾರೆ, ನ್ಯಾಷನಲ್ ಇಶ್ಯೂಸ್, ಇಂಟರ್ನ್ಯಾಷನಲ್ ಇಶ್ಯೂಸ್ 250 ಮಾರ್ಕಿಗೆ, ಕಡೆ 3-4 ಪೇಪರ್ ಜನರಲ್ ನಾಲೆಜ್ ಪೇಪರ್ ಇದೆ, ಇನ್ನೊಂದು ಅದರಲ್ಲಿ ಇಂಪಾರ್ಟೆಂಟ್ ಪೇಪರ್ ಏನಂತ ಹೇಳಿದ್ರೆ ನೈತಿಕತೆ ಮತ್ತು ಸಮಗ್ರತೆ ಅಂತ ಹೇಳಿ ಒಂದು 250 ಮಾರ್ಕಿನ ಪೇಪರ್ ಇದೆ. ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ ಅಂತೇಳಿ. ಅಲ್ಲಿ ಒಬ್ಬ ಐ ಎ ಎಸ್ ಆಫೀಸರ್ ಆಗ್ಬೇಕಾದ್ರೆ ಒಂದು ನೀವು ಐ ಎ ಎಸ್ ಒಂದು ಪುಸ್ತಕ ನೀವು ಅದಿಷ್ಟು ಓದಿದ್ರೆ ಇದೆಯಲ್ಲ, ಅವನು ಆ ತರ ಶೇಪ್ ಆಗ್ತಾನವ. ನಾವು ಸೊಸೈಟಿಗೆ ಯಾವ ರೀತಿ ನಾನು ಕೊಡಬೇಕು, ಸೊಸೈಟಿಯಲ್ಲಿ ನಾನು ಯಾವ ರೀತಿ ನಿಲ್ಬೇಕು, ಅದೇ ಇಂಟಿಗ್ರಿಟಿ ಅಂತ ಹೇಳಿದ್ನಲ್ಲ. ಸಿವಿಲ್ ಸರ್ವಿಸ್ ನಲ್ಲಿ ನೀವು ಟೈಮಿಂಗ್ ಬಳಕೆ ಮಾಡ್ತೀರಾ, ಸಿವಿಲ್ ಸರ್ವಿಸ್ ಅಲ್ಲಿ ನಿನ್ನ ಮೌಲ್ಯಗಳು ಮತ್ತು ಆದರ್ಶಗಳು ಯಾವುದು, ಸಮಾಜವನ್ನು ನೀನ್ ಹೇಗೆ ಬದಲಾವಣೆ ಮಾಡಬೇಕು, ಇಮೋಷನಲ್ ಇಂಟೆಲಿಜೆನ್ಸಿ ಅಂತ ಇದೆ. ಕೆಲವು ಸಲ ನಿಮ್ ತಂದೆನೇ ಬಂದು ನಿನ್ನೆ ಎದುರು ಕೂತ್ಕೊಂಡು ಆ ಜಮೀನ್ ಪತ್ರವನ್ನು ಮಾತಾಡ್ತಾ ಇರುವಾಗ ನೀ ತಂದೆ ಬಗ್ಗೆ ಅಂದ್ರೆ ಇಮೋಷನಲ್ ಇಂಟೆಲಿಜೆನ್ಸ್ ಮ್ಯಾನೇಜ್ ಅಂತ ಹೇಳಿ, ನಮ್ಮ ತಂದೆ ಬಂದಿದ್ದಾರೆ ನಾನು ಅವ್ರಿಗೆ ಮಾಡಿಕೊಡ್ಬೇಕು, ಆ ವಿಚಾರಗಳೆಲ್ಲ ಅದರಲ್ಲಿ ಹೇಳ್ತಾರೆ. ಸಿ, ಅದೆಲ್ಲ ಮೇನ್ ಎಕ್ಸಾಮ್ ಅಲ್ಲಿ ಇದೆ, ಅದ್ರಲ್ಲಿ ನೀವು ತುಂಬಾ ವಿಸ್ತಾರವಾಗಿ ಬರೀಬೇಕು. ಒಬ್ಬ ಐ ಎ ಎಸ್ ಆಫೀಸರ್ನ ಆನ್ಸರ್ ಪೇಪರ್ ಹೇಗಿರುತ್ತೆ ಅಂದ್ರೆ ಅಲ್ಲಿ ಅವ ಕೊಡುವ ಆನ್ಸರ್ ಅವನ ವ್ಯಕ್ತಿತ್ವ ನಿರೂಪಣೆ ಮಾಡುತ್ತೆ ಆ ಪೇಪರ್ನಲ್ಲಿ. ಸಿ, ಅದೆಲ್ಲ ಎಕ್ಸ್ಪ್ಲನೇಷನ್ ಆಗ್ತದೆ. ಕಡೆಗೆ ಇಂಟರ್ವ್ಯೂ ಒಂದು 275 ಮಾರ್ಕ್ ಇಂಟರ್ವ್ಯೂ ಇದೆ, 275 ಮಾರ್ಕ್. ಅದರಲ್ಲಿ ಮತ್ತೂ ಓವರೆಗೆ ಹಾಕ್ತಾರೆ. ಕೆಲವು ಸಲ 7-8 ಸಲ ಎಕ್ಸಾಮ್ ಬರೆದವನು ರ್ಯಾಂಕ್ ಹೋಲ್ಡರ್ಸ್ ಇರ್ತಾರೆ, ಎಮ್ ಎಸ್ ಸಿ ಮಾಡಿಯೋ ಗೋಲ್ಡ್ ಮೆಡಲ್ ತಗೊಂಡು ರ್ಯಾಂಕ್ ಹೋಲ್ಡರ್ಸ್ ಇರ್ತಾರೆ, ಅವರು ಸರ್ ಪಾಸ್ ಆಗ್ಲಿಕ್ಕೆ ಆಗುದಿಲ್ಲ 7-8 ಅಟೆಂಪ್ಟ್ಗೆಲ್ಲ. ಅಂದ್ರೆ ಪೇಷನ್ಸ್ ಬೇಕು. ಕೆಲವು ಸಲ ನಾನೇ ತುಂಬಾ ಬುದ್ಧಿವಂತ ಅಂತ ಹೇಳಿ 2 ಅಟೆಂಪ್ಟ್ಗೆ ಅವ ನರ್ವಸ್ ಆಗಿ ಹೊರಗಡೆ ಬಂದರಿದ್ರು. ಕೆಲವು ಸಲ ನಾನೇ ಅತಿ ಹೆಡ್ಡ, ನಾನು ಹೆಡ್ಡ ಅಂತ ಹೇಳಿ ತಿಳಿದು ಯಾರು ಓದಿ ಬರೀತಾರೆ ನೋಡಿ, ಅವ್ರು ಆಗ್ತಾರೆ. ಮತ್ತೆ ಇದರಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ, ಈ ಆಪ್ಷನ್ ಸಬ್ಜೆಕ್ಟ್ ಅಂತ ಇದೆಯಲ್ಲ ನೋಡಿ, ಅದೊಂದು 500 ಮಾರ್ಕಿಗೆ ಇದೆ ಆಪ್ಷನ್ ಸಬ್ಜೆಕ್ಟ್. ನೀವು ಡಿಗ್ರಿಯಲ್ಲಿ ಕಲಿತ ಯಾವ ಸಬ್ಜೆಕ್ಟ್ ಅನ್ನು ಬೇಕಾದ್ರೆ ಆಯ್ಕೆ ಮಾಡಬಹುದು. ಪೇಪರ್ ಅಕೌಂಟೆನ್ಸಿ, ಬಾಟ್ನಿ, ಬಯೋಲಜಿ, ಆಂಥ್ರೋಪಾಲಜಿ, ಅನಿಮಲ್ ಹಸ್ಬೆಂಡ್ರಿ, ಹೀಗೆ ಸಿವಿಲ್ ಇಂಜಿನಿಯರಿಂಗ್. ನೀವು ಯಾವ ಡಿಗ್ರಿಯಲ್ಲಿ ಯಾವ್ದು ಓದ್ತೀರಾ ನೋಡಿ, ಒಂದು ಸಬ್ಜೆಕ್ಟ್
1: ಅದನ್ನು
0: ಆ ಸಬ್ಜೆಕ್ಟ್ ಓದ್ಬೇಕು. ಆದ್ರೆ ಲಾ ಸಬ್ಜೆಕ್ಟ್ ಸಹ ಕೇಳ್ತಾರೆ, ಸೋಷಿಯೋಲಜಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇಕೋನಾಮಿಕ್ಸ್, ಜಿಯೋಗ್ರಫಿ, ಜಿಯೋಲಜಿ, ಸಾಧಾರಣ 32 ಸಬ್ಜೆಕ್ಟ್. ಇನ್ನೊಂದು ವಿಚಾರ ಇದೆ, ಇದೆಲ್ಲವನ್ನು ನಮ್ಮ ಕನ್ನಡದಲ್ಲೂ ಬರೀಬಹುದು.
1: ಐ ಎ ಎಸ್
0: ಅನ್ನು ನೀವು ಕನ್ನಡ ನೋಡಿ, ಸಂವಿಧಾನದ 8 ಶೆಡ್ಯೂಲ್ ನಲ್ಲಿ ಭಾಷೆಗಳಂತ ಇದೆ, 22 ಭಾಷೆಗಳಿದೆ, ಒಡಿಸಿ, ಕನ್ನಡ, ತಮಿಳು, ತೆಲುಗು, ಹೀಗೆ 22 ಭಾಷೆಯಲ್ಲೂ ನಾವು ಮೇನ್ ಎಕ್ಸಾಮ್ ಬರೀಬಹುದು. ಅದಕ್ಕೆ ಅಲ್ವಾ ಕನ್ನಡದಲ್ಲಿ, ಕನ್ನಡದ ಪ್ರಥಮ ಐ ಎ ಎಸ್ ಆಫೀಸರ್ ಶಿವರಾಮನ್ ಮನೆ ತೀರಿ ಹೋದ್ ನೋಡಿ, ಫಸ್ಟ್ ಕನ್ನಡದಲ್ಲಿ ಐ ಎ ಎಸ್ ಬರೆದ ದೌರೆ. ಹೌದೌದು, ಅವ್ರು ಅವಾಗ ಕನ್ನಡ ಆಪ್ಷನ್ ತಗೊಂಡ್ರು, ಮತ್ತೆ ಎಲ್ಲ ಪೇಪರ್ ಅನ್ನು ಕನ್ನಡದಲ್ಲೇ ಬರೆದು ಐ ಎ ಎಸ್ ಮಾಡಿದ್ರು. ನೀವು ಕೆಲವು ಸಲ ಹೇಳ್ಬೋದು, ಅಯ್ಯೋ ನನಗೆ ಕನ್ನಡ, ನಂಗೆ ಇಂಗ್ಲಿಷ್, ನಂಗೆ ಪುವರ್ ಇದೆ, ಕನ್ನಡ ಮೀಡಿಯಂ ಮಕ್ಕಳ ಕೆಲಸ ಎಣಿಸ್ಕೊಳ್ಬಹುದು. ಕನ್ನಡ ಮೀಡಿಯಂ ಅಲ್ಲೂ ಸಹ ನೀವು ಸಬ್ಜೆಕ್ಟಿವ್ ಬರೆದು ಎಷ್ಟೋ ಜನ ಕನ್ನಡ ಮೀಡಿಯಂ ನಿಂದ ಬರೆದು ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಇತ್ತೀಚೆಗೆ. ಅದೇ ಹೇಳಿದಲ್ಲ, ಐ ಎ ಎಸ್ ಅಂದ್ರೆ ಇಷ್ಟು ಸಬ್ಜೆಕ್ಟ್ ಇದೆ, ಇಂಟರ್ವ್ಯೂ ಸಾಧಾರಣವಾಗಿ 2075 ಮಾರ್ಕ್ ಇದ್ ಮಾಡ್ತಾರೆ. ಇದು ಒಂದು ಭಾಗ. ಕೇಸ್ ಅದೇ ಮಾದರಿಯಲ್ಲಿ ಇರ್ತದೆ ಮೇಡಮ್, ಸಬ್ಜೆಕ್ಟ್ ಅಲ್ಲ.
1: ಓಕೆ, ಇದ್ರ ಮಧ್ಯದಲ್ಲಿ ಒಂದು ಇಂಟ್ರಪ್ಷನ್. ಈಗ ನೀವು ಹೇಳಿದ್ರಿ ಐಎಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಕನ್ನಡದಲ್ಲೂ ಬರೀಲಕ್ಕ ಅಥವಾ ನಿಮ್ಮ ಎನಿ ಮಾತೃಭಾಷೆಯಲ್ಲಿ ಬರಿ, ಮಾತೃಭಾಷೆ ಅಂದ್ರೆ ನಿಮ್ಮ ರಾಜ್ಯ ಭಾಷೆ, ಆಡಳಿತ ಭಾಷೆ ಅಲ್ದಾ? ನೀವು ಕೊಂಕಣಿ ಮಾತಾಡೋದ್ರ ಅದ್ರಲ್ಲಿ ಬರುಕಾತಿಲ್ಲ, ಕುಂದಾಪುರ ಕನ್ನಡದಲ್ಲಿ
0: ಬರುಕಾತಿಲ್ಲ,
1: ಕನ್ನಡದಲ್ಲಿ ಬರಿಬಹುದು ಅಥವಾ
0: ಒಡಿಸಿ. ಕನ್ನಡದಲ್ಲಿ ಆರತಿ ಅಂತಲ್ಲ, ಯಾವ ಸಂವಿಧಾನದ 8ನೇ ಶೆಡ್ಯೂಲ್ ನಲ್ಲಿ 22 ಭಾಷೆ ಮಾತ್ರ ಮಾನ್ಯತೆ ಇರುವ ಭಾಷೆ ಅಂತ ಇದೆಯಲ್ಲ, ಆ ಭಾಷೆಯಲ್ಲಿ ಮಾತ್ರ ಬರೀಬಹುದು.
1: ಓಕೆ, ಈಗ ನನ್ನ ಪ್ರಶ್ನೆ, ನಮ್ಮ ಕನ್ನಡದವರೇ ಈ ಕನ್ನಡದಲ್ಲೇ ಓದಿ ಕನ್ನಡದಲ್ಲೇ ಬರೆದ್ರು ಕನ್ನಡದಲ್ಲೇ ಪಾಸ್ ಆದ್ರು, ಈ ಐಎಎಸ್ ಆಫೀಸರ್ಸ್ ಗಳನ್ನ ಬರೀ ಒಂದೇ ಅವರ ರಾಜ್ಯದಲ್ಲಿ ಹಾಕುವಂತದ್ದೇನು ಇಲ್ಲ, ಎಲ್ಲೂ ಹಾಕಬಹುದು ಅವರನ್ನ.
0: ಹೌದು, ಇದೊಂದು ಒಳ್ಳೆ ಕ್ವಶನ್.
1: ಅವ್ರು ಹೆಂಗ್
0: ಈಗ ಅಲ್ಲ, ಅದಕ್ಕಿಂತ ಒಂದು ವಿಚಾರ ಏನಂತ ಹೇಳಿದ್ರೆ, ಸಾಧಾರಣವಾಗಿ 500 ಪೋಸ್ಟ್ ಇರುತ್ತಂತ ಮಾಡುವ. ಈ 500 ಪೋಸ್ಟ್ ಅಂತ ಹೇಳಿದ್ರೆ ಐಎಎಸ್ ಅಂತ ಅಲ್ಲ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC ಅವರು ಕೆಡರ್ ಹೇಗೆ ಏ ಜಾಬ್ಗೆ ಸಂಬಂಧಪಟ್ಟಿವೆ ಅಂತ, ಅದು ಐಎಎಸ್ ಆಗ್ಬಹುದು, ಇಂಡಿಯನ್ ಪೊಲೀಸ್ ಸರ್ವಿಸು ಆಗ್ಬಹುದು, ಇಂಡಿಯನ್ ಫಾರಿನ್ ಸರ್ವಿಸು ಆಗ್ಬಹುದು, ಇಂಡಿಯನ್ ರೆವಿನ್ಯೂ ಸರ್ವಿಸ್ ಆಗಿರ್ಬಹುದು, ಇಂಡಿಯನ್ ಪೋಸ್ಟಲ್ ಸರ್ವಿಸು ಆಗಿರ್ಬಹುದು, ಇಂಡಿಯನ್ ಅಕೌಂಟ್ ಸರ್ವಿಸ್ ಆಗಿರ್ಬಹುದು, ಇಂಡಿಯನ್ ಇಕನಾಮಿಕ್ ಸರ್ವಿಸ್ ಬೇರೆ ಬರುತ್ತೆ, ಅದು ನಾನು ನೆಕ್ಸ್ಟ್ ಹೇಳ್ತೇನೆ. ಅಂದ್ರೆ ಸಾಧಾರಣವಾಗಿ 45-50 ಪೋಸ್ಟ್ ಅಂದ್ರೆ ಪೋಸ್ಟ್ಗಳ ಹುದ್ದೆಗೆ ಅಲ್ಲಿ ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಐಎಎಸ್ ಹುದ್ದೆ 50 ಇರುತ್ತೆ, ಆವಾಗ ರ್ಯಾಂಕ್ ಯಾರು ಹೈಯೆಸ್ಟ್ ಬರ್ತಾ ನೋಡಿ ಅವನ್ ಪೋಸ್ಟ್ ತಗೊಳ್ತಾನೆ. ಅದರಲ್ಲೂ ಕ್ಯಾಟಗರಿ ಮಾಡ್ತಾರೆ, ಜನರಲ್ ಮೆರಿಟ್ ಇದೆ, ಶೆಡ್ಯೂಲ್ಡ್ ಕಾಸ್ಟ್ ಇದೆ, ಅದರಲ್ಲಿ ಇದೆ, OBC ಇದೆ, ಅದರಲ್ಲೆಲ್ಲ ಮೀಸಲಾತಿ ಇದೆ, ಆ ಪೋಸ್ಟಿಗೆ ಮಾಡ್ತಾರೆ. ಸಾಧಾರಣವಾಗಿ 500 ಪೋಸ್ಟ್ ಇದ್ದಾಗ ಒಂದು 100 ರ್ಯಾಂಕ್ ಒಳಗಡೆ ಬಂದವನು ಐಎಎಸ್ ತಗೊಳ್ತಾನೆ ಸಾಧಾರಣವಾಗಿ. ಕೆಲವೊಂದು ಸಲ ಫಸ್ಟ್ ರ್ಯಾಂಕ್ ಇದ್ದವನು IPS ತಗೊಂಡಿದ್ದುಂಟು, ಕೆಲವರಿಗೆ ನಾ ಡ್ರೆಸ್ ಹಾಕೊಳ್ಬೇಕು ಅವ್ರ ಇಚ್ಛೆ ಅದು. ಈಗ ಕಿರಣ್ ಬೇಡಿ ಎಲ್ಲ ಮೇ ಬಿ ನನ್ನ ಅವರು ಎಲ್ಲ ಇದ್ದಾರಲ್ಲ, ಅವಾಗ IPS ತಗೊಂಡ್ರು, ಮೇ ಬಿ ಅವ್ರು ಒಳ್ಳೆ ರ್ಯಾಂಕಲ್ಲೇ ಬಂದಿರ್ಬೋದು, ಬಟ್ ಅದನ್ನು ಬಿಟ್ಟು ಹಾಕಿ IPS ತಗೊಂಡಿರ್ಬೋದು. ಶಂಕರ್ ಬೀದಿ ಅವ್ರ ಮಗಳು ಹಾಗೆ, ಅವರು ಒಳ್ಳೆ ರ್ಯಾಂಕ್ ಬಂದಿದ್ರು, ಅವರು ಸಹ ISA ತಗೊಂಡ್ರಲ್ಲ ಹೇಳಿದ್ರು. ಈ ರೀತಿಯಾಗಿ ಕ್ಯಾಟಗರಿ ಇರುತ್ತೆ. ನೀವು ನಿಮ್ಗೇನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಮೇನ್ ಎಕ್ಸಾಮ್ ಆದ ಕೂಡಲೇ ನಿಮಗೆ ಒಂದು ಆಪ್ಷನ್ ಕೊಡ್ತಾರೆ, ನಿಮ್ಗೆ ಫಸ್ಟ್ ಆಪ್ಷನ್ ಯಾವುದು, ಸೆಕೆಂಡ್ ಆಪ್ಷನ್ ಯಾವುದು, ಥರ್ಡ್ ಆಪ್ಷನ್ ಯಾವುದು ಅಂತ ಹೇಳಿ.
1: ಇಂಟರ್ವ್ಯೂಗಿಂತ ಮುಂಚೆ
0: ಇವನಿಗೆ ಹೈಯೆಸ್ಟ್ ರ್ಯಾಂಕ್ ಯಾವ್ದು ಅಪ್ಲೈ ಮಾಡ್ತಾನೋ, ಇವನ ಮಾರ್ಕ್ ವೈಸ್ ನೋಡಿ, ಇವನ ಫಸ್ಟ್ ರ್ಯಾಂಕ್ ಅಲ್ಲಿ ಇದ್ದಾನೆ, ಇವನ್ ಇದೇ ಕೇಳಿದಾನೆ, ಇವನಿಗೆ ಇದೇ ಕೊಡ್ಬೇಕಂತ ಹೇಳಿ ಹೀಗೆ ನಡೀತದೆ. ಇನ್ನೊಂದು ಸಣ್ಣ ಸೂಕ್ಷ್ಮತೆ ನಾನು ಹೇಳಿಲ್ಲ, ನೀವು ಕನ್ನಡದಲ್ಲೇ ಬರಿಬಹುದು ಅಂತ ಕೇಳ್ತಾರೆ, ಬಟ್ ಪ್ರಿಲಿಮಿನರಿ ಎಕ್ಸಾಮ್ ಅಂತ ಇದೆಯಲ್ಲ, 2 ಪೇಪರ್, ಅಲ್ಲಿ ಇಂಗ್ಲಿಷ್ ಮತ್ತೆ ಹಿಂದಿ ಮಾತ್ರ ಭಾಷೆನ ಬಳಸ್ತಾರೆ. ನೀವು ಎಲ್ಲಿ ಬರೀತೀರ ನೋಡಿ, ಡಿಸ್ಕ್ರಿಪ್ಟಿವ್ ಆಗಿ ಬರೀತಾರ ನೋಡಿ, ಅಲ್ಲಿ ಮಾತ್ರ ಲ್ಯಾಂಗ್ವೇಜ್ ಯಾವುದು 8ನೇ ಶೆಡ್ಯೂಲ್ ನಲ್ಲಿ ಹೇಳಿದಂತ ಲ್ಯಾಂಗ್ವೇಜ್ ಅನ್ನು ಬಳಸ್ತಾರೆ ಮೇಡಮ್.
1: ಆದ್ರೆ ಇಲ್ಲಿ ನೀವು ಪ್ರಿಲಿಮಿನರಿ ಹೇಳಿದ್ರಿ, ಐಎಎಸ್ ಗೆ ಪ್ರಿಲಿಮಿನರಿಯಲ್ಲಿ ಇಂಗ್ಲಿಷ್ ಮತ್ತೆ ಹಿಂದಿ ಮಾತ್ರ ಇರುತ್ತೆ, ಮೇನ್ಸ್ ಅಲ್ಲಿ ಡಿಸ್ಕ್ರಿಪ್ಟಿವ್, ಬಟ್ ಕ್ವೆಶ್ಚನ್ಸ್ ಇರೋದು ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಮಾತ್ರವಾ?
0: ಅವ ಅವಾಗ ಭಾಷೆಗಳನ್ನು ಹಾಕಿರ್ತಾನಲ್ಲ, ಆ ಭಾಷೆಯಲ್ಲೇ ಬರುತ್ತೆ.
1: ಸೊ ಆ ಕ್ವೆಶ್ಚನ್ ಪೇಪರ್
0: ಭಾಷೆಯಲ್ಲೇ ಬರುತ್ತೆ.
1: ಓಕೆ, ಎಸ್. ನನ್ನ ಪ್ರಶ್ನೆ ಇಲ್ಲಿ ಎಂತ ಇತ್ತು ಅಂದ್ರೆ, ಈಗ ಕನ್ನಡದಲ್ಲಿ ಬರಿತಾ ಇದ್ದಾರಂದ್ರೆ ಅವ್ರು ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಅಂದ್ರೆ ಅಷ್ಟು ನಂಗೆ ಅರ್ಥ ಆತಿಲ್ಲ, ಅದಕ್ಕಿಂತ ಲೈಕ್ ಕನ್ನಡದಲ್ಲಿ ಬರಿತೇನೆ ನಾನು, ಅವ್ರಿಗೆ ಮಾತಾಡೋಕ್ಕೂ ಬರ್ಕಲ್ಲ. ಈಗ ಬೇರೆ ಬೇರೆ ಯಾವ್ದೋ ರಾಜ್ಯಕ್ಕೆ ಹಾಕ್ರಪ್ಪ, ಹಿಂದಿ ಇಂಗ್ಲಿಷ್ ಯಾವ್ದಾದ್ರು ಬೇಕಲ್ಲ, ಸರ್ವೈವಲ್ ಲ್ಯಾಂಗ್ವೇಜ್.
0: ಸಾಮಾನ್ಯವಾಗಿ ಯಾವುದೇ ಒಬ್ಬ ಕನ್ನಡ ಮೀಡಿಯಂ, ಈಗ ಮೊನ್ನೆ ಒಬ್ಬ ಸಿವಿಲ್ ಸರ್ವಿಸ್ ಗೆ ಎಂಟ್ರಿ ಆದ, ನೀವು ಹೇಳಿದ್ರಲ್ಲ ಕನ್ನಡ ಇಂಗ್ಲಿಷ್ ಬರುವುದಿಲ್ಲ ಅಂತೇಳಿ, ಸಾಧಾರಣವಾಗಿ ಯಾರೇ UPSC ಸ್ಟಡಿ ಮಾಡುವರು ಇದ್ದಾರಲ್ಲ ನೋಡಿ, ಅವರು ಪದವಿ ಆದ ನಂತರ ಅವರು ಕೆಲವು ಪುಸ್ತಕಗಳನ್ನು ಓದುವಾಗಲೇ ಅವರು ಕೆಲವು ಸಲ ಕೋಚಿಂಗ್ ತಗೊಳ್ತಾರೆ, ಕೆಲವು ಸಲ ನಾವು ಇಂಟರ್ವ್ಯೂ ಹೋದಾಗ ನಾ ಇಂಗ್ಲಿಷ್ ನಂಗೆ ಬೇಕೇ ಬೇಕು, ಯಾಕಂದರೆ ಬೋರ್ಡ್ನಲ್ಲಿ ಇದ್ದವರೆಲ್ಲ ಏನು ಇಂಟರ್ವ್ಯೂ ಪ್ಯಾನಲ್ ಇರ್ತಾರಲ್ಲ, ಎಲ್ಲ ಅತಿರತ ಮಹಾರಾತ್ರೆ IAS ರಿಟೈರ್ಡ್ ಆಫೀಸರ್ಸೇ ಇರ್ತಾರೆ, ಅವ್ರ ಹತ್ರ ನಾನು ಇಂಗ್ಲಿಷ್ ಕಮ್ಯುನಿಕೇಷನ್ ಮಾಡಬೇಕು ಅನ್ನೋ ಮಟ್ಟಿಗೆ ತಕ್ಕ ಮಟ್ಟಿಗೆ ಅವರು ಕರೀತಾರೆ. ಕೆಲವು ಸಲ ಅವರಿಗೆ ಗೊತ್ತಿರುತ್ತೆ ಇವನಿಗೆ ಕನ್ನಡ ಇದು ಇಂಗ್ಲಿಷ್ ಭಾಷೆಗಳ ಜ್ಞಾನ ಅಷ್ಟು ಫ್ಲೂಯೆನ್ಸಿ ಆಗಿ ಮಾತಾಡೋದಿಲ್ಲ, ಆವಾಗ ಅವರೇ ಕೋಆಪರೇಟ್ ಮಾಡ್ತಾರೆ ಯಾರಿಗೆ ಕ್ಯಾಂಡಿಡೇಟ್ಸ್ಗೆ, ಅವರೇ ಕೆಲವು ಸಲ ಕನ್ನಡದಲ್ಲಿ ಮಾತಾಡ್ತಾರೆ. ಮೇನ್ ಉದ್ದೇಶ ಅಂತ ಹೇಳಿದ್ರೆ ನನ್ನ ಎದುರೇ ಕೂತ್ಕೊಂಡವನಿಗೆ ಮ್ಯಾನೇಜೇಬಲ್ ಕಮ್ಯುನಿಕೇಷನ್ ಇಂಗ್ಲಿಷ್ ಇದೆಯಾ, ಒಬ್ಬ ಆಫೀಸರ್ ಹತ್ತೆ, ಈಗ ಫಾರ್ ಎಕ್ಸಾಂಪಲ್ ಅವನೇ ಎಕ್ಸಾಮ್ ಬರ್ದ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ಗೆ ಸೇರ್ತಾನೆ, ಆವಾಗ ಅವನು ಅಂಬಾಸಿಡರ್ ಆಗಿ ಬೇರೆ ಬೇರೆ ಕಡೆ ಮಾತಾಡಬೇಕಲ್ಲ ಇಂಗ್ಲಿಷ್ ಕಮ್ಯುನಿಕೇಷನ್. ಈಗ ಜೈಶಂಕರ್ ಇದ್ದಿದ್ರೆ, ಇವಾಗ ನಮಗೆ ವಿದೇಶಾಂಗ ಸಚಿವರು, ಅವ್ರು ಮೊದಲು IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಫಾರಿನ್ ಸರ್ವಿಸಲ್ಲೇ ಇದು ವಿದೇಶಾಂಗ ಇದರಲ್ಲೇ ಇದ್ದು ನೀತಿಯಿಂದ ಇದ್ದು ಅವರನ್ನು ಈ ಹುದ್ದೆಗೆ ಹಾಕೊಂಡಿದ್ದು. ಅಂದರೆ ಮ್ಯಾನೇಜೇಬಲ್ ಇರಬೇಕು, ಕನ್ನಡ ಸ್ವಲ್ಪ ಬಂದು ಇಂಗ್ಲಿಷ್ ಸ್ವಲ್ಪ ಬಂದರೂ ಅಡ್ಲ, ಬಟ್ ಅವನ ಒಂದು ವ್ಯಕ್ತಿತ್ವ ಒಬ್ಬ IAS ಆಫೀಸರ್ಗೆ ಸೂಟೇಬಲ್ ಅನ್ಸುತ್ತಾ ಅಂತ ನೋಡಿದ್ರೆ ಸಾಕಾಗುತ್ತೆ ಅಷ್ಟೇ.
1: ಓಕೆ, ನಂಗೆ ಈ KS ಆದ್ರೆ ನೀವು ಕನ್ನಡದಲ್ಲೂ ಬರಿಬಹುದು, KS
0: ಕನ್ನಡದಲ್ಲೂ ಬರಿಬಹುದು, ಇಂಗ್ಲಿಷ್ ಅಲ್ಲೂ ಬರಿಬಹುದು. ಹೌದು, ಆಲ್ಮೋಸ್ಟ್ ಎಲ್ಲ ಇಂಗ್ಲಿಷ್ ಮೀಡಿಯಂ ಮಕ್ಕಳೇ KS ಪಾಸ್ ಆಗುದು, ನಾನು ನೋಡಿರ್ತೇನಲ್ಲ. ಹೌದು, ಅವ್ರಂದ್ರೆ ಇಂಗ್ಲಿಷ್ ನಲ್ಲಿ ಸ್ವಲ್ಪ ಸೋರ್ಸ್ಗಳು ಸ್ವಲ್ಪ ಒಳ್ಳೆ ಮೆಟೀರಿಯಲ್ ಸಿಗುತ್ತೆ, ಕನ್ನಡದಲ್ಲಿ ಮೆಟೀರಿಯಲ್ಗಳು ಜಾಸ್ತಿ ಸಿಗುದಿಲ್ಲ, ಒಳ್ಳೆ ಒಳ್ಳೆ ಆಥರ್ ಸಿಗುದಿಲ್ಲ. ಕೆಲವೆಲ್ಲ ಈಗ ಜಿಯೋಗ್ರಫಿ ಇದೆ ರಂಗನಾಥ್ ಅಂತ, ನಾನು ತಮ್ಮ ಹೇಳ್ತೇನೆ ನೆಕ್ಸ್ಟ್ ರಂಗನಾಥ್ ಅವರು PDO ಎಕ್ಸಾಮ್ಗಳನ್ನು ಹೇಗೆ ತಯಾರಾಗಬೇಕಂತ ನೀವು ಕ್ವಶನ್ ಕೇಳಿದ್ರೆ ಗಿರೀಶ್ ಅವರು ಹೇಳ್ತಾರೆ. ನಾನು IAS ಬಗ್ಗೆ ನಾನು ಹೇಳ್ತೇನೆ. ಅದೇ ಕೆಲವು ಮೆಟೀರಿಯಲ್ ಜಿಯೋಗ್ರಫಿ ಇಂಗ್ಲಿಷ್ ಮೆಟೀರಿಯಲ್ ಬೆಸ್ಟ್ ಮೆಟೀರಿಯಲ್. ಈಗ IAS ನಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಇರುತ್ತೆ, ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಅದಕ್ಕೆಲ್ಲ ಇಂಗ್ಲಿಷ್ ಮೆಟೀರಿಯಲ್ಲೇ ಬೇಕಾಗುತ್ತೆ ನಮಗೆ. ಅಂದ್ರೆ IAS ನಲ್ಲಿ ಸಿಲೆಬಸ್ ಇದೆಯಲ್ಲ ಒಂದು, ಅದು ಸಾಗರದಷ್ಟೇ. ನಿಮ್ಗೆ ನಿಮ್ಗೆ ಆಯುರ್ವೇದಿಕ್ ವಿಚಾರಗಳು ಸಹ ನೀವು IAS ನಲ್ಲಿ ನೀವು ಓದ್ಕೊಳ್ಬೇಕು, ಜೈವಿಕ ತಂತ್ರಜ್ಞಾನ ಓದ್ಕೊಳ್ಬೇಕು, ನ್ಯಾನೋ ಟೆಕ್ನಾಲಜಿ ಓದ್ಬೇಕು, ಸ್ಪೇಸ್ ಟೆಕ್ನಾಲಜಿ ಓದ್ಕೊಳ್ಬೇಕು.
1: ಹಂಗಂದ್ರೆ IAS ಯಾವ ವರ್ಷದಿಂದ ಅಥವಾ ASKS ಎರಡಕ್ಕೂ ಯಾವ ಇಯರ್ ಅಂದ್ರೆ ಆ ಮಗು ಎಷ್ಟು ದೊಡ್ಡದಾದ್ರಿಂದ ಶುರು ಮಾಡಿ?
0: ಇದೊಂದು ಒಳ್ಳೆ ಕ್ವಶನ್, ಇಷ್ಟರಲ್ಲಿ ನೀವು ಕೇಳಿಲ್ಲ. ಆಕ್ಚುಲಿ IAS 21 ವರ್ಷದಿಂದ ಜನರಲ್ ಮೆರಿಟ್ ಆದ್ರೆ 21 ವರ್ಷದಿಂದ 32 ವರ್ಷಗಳಿಗೆ ಜನರಲ್ ಮೆರಿಟ್. ಯಾವಾಗ 21 ವರ್ಷ ಎಲಿಜಿಬಿಲಿಟಿ ಆಗಿದನು ಆವಾಗ IAS ಹಾಕ್ಬಹುದು. ಈಗ ಫಾರ್ ಎಕ್ಸಾಂಪಲ್ ಫೈನಲ್ ಇಯರ್ ಡಿಗ್ರಿ ಓದ್ತಾ ಇರುವಾಗಲೂ ಸಹ ಅಮ್ಮ ಪ್ರಿಲಿಮ್ಸ್ ಎಕ್ಸಾಮ್ ಬರಿಬಹುದು, ಬಟ್ ಮೇನ್ ಎಕ್ಸಾಮ್ ಎಂಟರ್ ಆಗುವಾಗ ಅಮ್ಮ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ ಸಬ್ಮಿಟ್ ಮಾಡ್ಬೇಕಷ್ಟೇ.
1: ಓಕೆ, ಮೇನ್ಸ್ ಗೆ ಹೋಗಪತ್ತಿಗೆ
0: ಮೇನ್ಸ್ ಗೆ ಹೋಗುವಾಗ
1: ಒಂದು ಪ್ರಿಲಿಮ್ಸ್ ಇಂದ ಮೇನ್ಸ್ ತನಕ ಎಷ್ಟು ಗ್ಯಾಪ್ ಇರುತ್ತೆ? ಎಷ್ಟು?
0: ಸಾಧಾರಣ ಒಂದು 5-6 ತಿಂಗಳ ಗ್ಯಾಪ್ ಇರುತ್ತೆ.
1: ಓಕೆ,
0: 5-6 ತಿಂಗಳ ಗ್ಯಾಪ್ ಇರುತ್ತೆ ಪ್ರಿಲಿಮ್ಸ್ ಆಗಬೇಕು ಮೇನ್ ಎಕ್ಸಾಮ್ ಬರಲಿಕ್ಕೆ. ಒಂದು 5-6 ತಿಂಗಳ ಗ್ಯಾಪ್ ಇರುತ್ತೆ. ಕೆಲವು ಸಲ ಕರ್ನಾಟಕದಲ್ಲಾದ್ರೆ KS ಅಲ್ಲಾದ್ರೆ 3-4 ತಿಂಗಳ ಗ್ಯಾಪ್ ಇರುತ್ತೆ, ಅಲ್ಲ ಅಲ್ಲೂ ಸಹ 4-5 ತಿಂಗಳ ಗ್ಯಾಪ್ ಇರುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ ಎಷ್ಟು ಅಟೆಂಪ್ಟ್ ಮಾಡಬಹುದು ಅಂತ ಹೇಳಿ,
1: ಎಷ್ಟು ಸಲ ಬರಲಿಲ್ಲ
0: ಅವ್ರ ಏಜ್ ವಿಚಾರ ಹೇಳ್ತೇನೆ. 21 ವರ್ಷದಿಂದ 32 ವರ್ಷದವರೆಗೆ ಜನರಲ್ ಮೆರಿಟ್ ಅಲ್ಲಿ ಬರೀಬಹುದು. 21 ವರ್ಷದಿಂದ 35 ವರ್ಷದವರು OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳ್ತಾರಲ್ಲ ಶಿಟ್ರು, ನಮ್ಮ ಈ ಕ್ಯಾಟಗರಿ ಅದರ್ ಬ್ಯಾಕ್ವರ್ಡ್ OBC ಅವರು 35 ವರ್ಷದವರೆಗೆ ಬರೀಬಹುದು. SC ST ಆದ್ರೆ 37 ವರ್ಷದವರೆಗೆ ಬರೀಬಹುದು. 21 ವರ್ಷದಿಂದ 37 ವರ್ಷದವರೆಗೆ ಇನ್ನೊಂದು ಕ್ಯಾಟಗರಿಯಲ್ಲಿ ಬರುತ್ತೆ ಈ ವಿಕಲಚೇತನರು ಅಂತ ಹೇಳಿ, ಅವ್ರು ಮಾತ್ರ 21-42 ವರ್ಷದವರೆಗೆ ಬರೀಬಹುದು.
1: ವಿಶೇಷ ಚೇತನರು
0: ಬರೀಬಹುದು, ಅಂದ್ರೆ ವರ್ಷದವರೆಗೆ ಬರೀಬಹುದು. ಆದ್ರೆ ಎಷ್ಟು ಅಟೆಂಪ್ಟ್ ಲಿಮಿಟ್ ಇದೆ ಇಲ್ಲಿ, ಎಷ್ಟು ಸಲ ಬರೀಬಹುದು ಅಂತ ಹೇಳಿ.
1: ISKS ಸೇಮ್ ರೂಲ್?
0: ಸೇಮ್ ರೂಲ್. ಜನರಲ್ ಮೆರಿಟ್ ಆದ್ರೆ 6 ಸಲ ಬರೀಬಹುದು, ಅದೇ OBC ಆದ್ರೆ 9 ಸಲ ಬರೀಬಹುದು. SC ST ಮಾತ್ರ ಅನ್ಲಿಮಿಟೆಡ್. 21 ವರ್ಷದಿಂದ 42 ವರ್ಷದವರೆಗೂ ಬರೀಬಹುದು.
1: ವಿಶೇಷಚೇತನರಿಗೆ
0: 9 ಸಲ ಬರೀಬಹುದು. ಅಂದ್ರೆ ಇಲ್ಲಿ ಹೇಗೆ OBC ಹೇಳಿದ್ದಾರೆ 9 ಸಲ ಅಂತ ಹೇಳಿ, ಅದೇ ರೀತಿ ವಿಶೇಷಚೇತನರಿಗೆ 9 ಸಲ ಬರೀಬಹುದು ಮೇಡಮ್.
1: ಇಲ್ಲಿ ನಾನು ಕೇಮ್ ಕಿತ್ ನಂಗೆ ಎಂತ ಗೊತ್ತಿತಾ
0: ಹೇಳಿ ಮೇಡಮ್,
1: ಮೀಸಲಾತಿ ISKS ಅಲ್ಲಿ ಹೆಂಗೆ ಈಗ PDO ಆ ಎಕ್ಸಾಮ್ಗಳಲ್ಲೆಲ್ಲ ರೂರಲ್ ಸರ್ಟಿಫಿಕೇಟ್, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇದಕ್ಕೆಲ್ಲ
0: ಅಲ್ಲಿ ಹೇಗಂತ ಹೇಳಿದ್ರೆ, ಮೀಸಲಾತಿ ಎಲ್ಲ ಸೇಮ್. ಯಾವಾಗ ನೋಟಿಫಿಕೇಶನ್ ಮಾಡುವಾಗಲೂ 500 ಪೋಸ್ಟ್ಗೆ ಜನರಲ್ ಮೆರಿಟ್ ಗೆ ಇಂತಿಷ್ಟು, ಅದರಲ್ಲೂ ಜನರಲ್ ಮೆರಿಟ್ ಅಲ್ಲಿ ರೂರಲ್ ಅಂತ ಇಂತಿಷ್ಟು. ಸಿ ಜನರಲ್ ಮೆರಿಟ್ ಮೇಲ್ ಮತ್ತೆ ಫಿಮೇಲ್ ಇಂತಿಷ್ಟು ಅಂತ ವರ್ಗೀಕರಣ ಮಾಡಿ ಹಾಕ್ತಾರೆ.
1: ಹೈದರಾಬಾದ್ ಕರ್ನಾಟಕ ಹಾಗಲ್ಲ,
0: ಅದಕ್ಕೆ ಇಲ್ಲಿ ಮಾತ್ರ, ಇಲ್ಲಿ ಸ್ಟೇಟ್ ಅಲ್ಲಿ ಮಾತ್ರ ಹೈದರಾಬಾದ್ ಕರ್ನಾಟಕ ಅಂತ, ಅಲ್ಲಿ ಹಾಗಿರುವುದಿಲ್ಲ. ಅಲ್ಲಿ ಜನರಲ್ ಮೆರಿಟ್, SC ST, OBC, ವಿಶೇಷ ಚೇತನ ಆ ಭಾಗ ಮಾಡ್ತಾರೆ. ಬಿಟ್ರೆ ಕರ್ನಾಟಕದಲ್ಲಿ ಇದೆ, ಕರ್ನಾಟಕದಲ್ಲಿ ಈಗ ಹೈದರಾಬಾದ್ ಕರ್ನಾಟಕದಲ್ಲೇ ಬೇರೆ ಅವರಿಗೆ 90 ಪೋಸ್ಟ್ ಇರ್ತಾರೆ. PDO ಎಕ್ಸಾಮ್ ಆಗ ಆ ಭಾಗಕ್ಕೆ ಬೇರೆ ಕ್ವಶನ್ ಪೇಪರ್ ಬೇರೆ ಸಹ ಮಾಡಿರ್ತಾರೆ.
1: ಸೊ ಈ ಮೀಸಲಾತಿ ಇದು ನಾನು ಕೇಳಿದ್ದು ISKS ಗೆ ಗ್ರಾಮೀಣ ಸರ್ಟಿಫಿಕೇಟ್, ರೂರಲ್ ಸರ್ಟಿಫಿಕೇಟ್
0: ಇದೆ
1: ಕನ್ನಡ ಮೀಡಿಯಂ, ಅದು ಸಹ ಅದಕ್ಕೆ ಅಪ್ಲೈ ಆಗ
0: ಕನ್ನಡ ಮೀಡಿಯಂ ಅಲ್ಲ, ಇಲ್ಲಿಲ್ಲ ನಿಮ್ಮ IAS ನಲ್ಲಿಲ್ಲ. IAS ನಲ್ಲಿ ನಿಮ್ಗೆ ವಿಚೇತನರು ಗ್ರಾಮೀಣ ಇರಬಹುದು, ರೂರಲ್ ಇರಬಹುದು, ಬಿಟ್ರೆ ಮತ್ತೆ ಈ ರೀತಿ ಬೇರೆ ಬೇರೆ ಇಲ್ಲ. ಮತ್ತೆ ಅಲ್ಲಿ ವಿಶೇಷ ಸಂದರ್ಭದಲ್ಲಿ ಅವರು ಭೂಮಿ ಹೋಗಿರುತ್ತೆ, ಭೂಮಿ ಕಳ್ಕೊಂಡಿರ್ತಾರೆ, ಆ ರಿಸರ್ವೇಶನ್ ಎಲ್ಲ ಅದರಲ್ಲಿ ಕೊಡ್ತಾರೆ
1: ಇರುತ್ತೆ.
0: ಎಲ್ಲ ಸಾಧಾರಣವಾಗಿ ನನ್ನಂದಾಜು ಒಂದು 500 ಪೋಸ್ಟ್ ಕರೆದ್ರೆ ಒಂದು 25-30 ಪೋಸ್ಟ್ ಅಂತ ಪೋಸ್ಟ್ಗೆ ಮೀಸಲಾಗಿರ್ತಾರೆ ಅಷ್ಟೇ.
1: ಓಕೆ, ಈ ISKS ನ ಯಾವ ವರ್ಷದಿಂದ ಅಂದ್ರೆ ತಯಾರಿ ಶುರು ಮಾಡ್ಕ?
0: ಈಗ ಅದು ಇದೊಂದು ಒಳ್ಳೆ ಕ್ವಶನ್. ಯಾಕಂತ ಹೇಳಿದ್ರೆ ಸಾಧಾರಣವಾಗಿ 5ನೇ ಕ್ಲಾಸ್ ಇಂದ 10ನೇ ಕ್ಲಾಸ್ ವರೆಗೆ ನಮ್ಗೆ ಬೇಸಿಕ್ಲಿ ಸೋಷಿಯಲ್ ಸ್ಟಡೀಸ್ ಬರುತ್ತೆ, ಇಕೋನಾಮಿಕ್ಸ್ ಬರುತ್ತೆ. ಅದು ಕನ್ನಡ ಮೀಡಿಯಂಕ್ಕಿಂತ ನೀವು NCERT ಓದ್ತಿರಲ್ಲ, ಈ ಇಂಗ್ಲಿಷ್ ಮೀಡಿಯಂ CBSE ಸಿಲೆಬಸ್ ಓದ್ತಾರಲ್ಲ, ಆ ಮಕ್ಕಳಂತೂ SLC ವರೆಗೆ ಆಲ್ಮೋಸ್ಟ್ ನಿಮ್ಗೆ ನಮ್ಗೆ ಪ್ರಿಲಿಮಿನರಿಗೆ ಏನ್ ಬೇಕಾಗುತ್ತೆ ನೋಡಿ, ಆ ಪ್ರಿಲಿಮಿನರಿ ಸಬ್ಜೆಕ್ಟ್ ಪ್ರಿಲಿಮಿನರಿ ಪರೀಕ್ಷೆ ಬೇಕಾಗುದಲ್ಲ ಇಲ್ಲೇ ತಗೊಳ್ಳೋದು, ಇಲ್ಲೇ ಓದ್ಬೇಕು. ಆವಾಗ ನಾವು ಕೆಲವೊಂದು ಹಿಂಟ್ಸ್ ಅಲ್ಲ ಆ ಓದುವ ಟೈಮಲ್ಲಿ ಮನೋರಮಾ ಇಯರ್ ಬುಕ್ ಓದ್ಕೊಂಡು ನಾವು ಲಿಂಕ್ ಕೊಟ್ಕೊಂಡ್ರೆ 5ನೇ ಕ್ಲಾಸ್ ಇಂದ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಸೋಷಿಯಲ್ ರಿಫಾರ್ಮ್ಸ್ ಅಂತ ಬರುತ್ತೆ, ರಾಜಾರಾಮ್ ಮೋಹನ್ ರಾಯರು, ವಿವೇಕಾನಂದ, ದಯಾನಂದ ಸರಸ್ವತಿ ಅವರು ಮಾಡಿದಂತ ಇದು, ಮತ್ತೆ ಕೆಲವರು ವೈಸರಾಯ್ಗಳು, ಡಾಲೋಸಿ ಇರಬಹುದು, ಈಗ ಕಾರ್ನವಾಲಿಸ್ ಇರಬಹುದು, ಬೇರೆ ಬೇರೆ ಸುಧಾರಣೆಗಳನ್ನು ತರ್ತಾರೆ. ಅದೆಲ್ಲ ನಮ್ಗೆ ಈ ಸಬ್ಜೆಕ್ಟ್ ಇದೆ. ಮತ್ತೆ ಕರ್ನಾಟಕದಲ್ಲಿ ಕರ್ನಾಟಕದ ಚಾಲುಕ್ಯರಾಗಲಿ ಅಥವಾ ಕದಂಬರಾಗಲಿ ಅಥವಾ ಹೊಯ್ಸಳರಾಗಲಿ ಇವರ ಆಗಲಿ ಅಥವಾ ಮೌರ್ಯ ಸಾಮ್ರಾಜ್ಯದ ಚಿತ್ರಕಲೆ ಶಿಲ್ಪಕಲೆ ವಾಸ್ತುಶಿಲ್ಪದ ಕಲೆ ಮತ್ತೆ ಮೊಘಲರ ಆಡಳಿತ ಹುಮಾಯೂನು ಅಕ್ಬರು ಔರಂಗಜೇಬ್ ಅವರು ಏನೇನು ಕೋಟೆ ಕೊತ್ತಲಗಳನ್ನು ನಿರ್ಮಾಣ ಮಾಡಿದ್ರು ಯಾವ್ಯಾವ ಆಗ್ರಾ ಕೋಟೆ ಇರಬಹುದು ಅಥವಾ ಶಾಲಿಮಾರ್ ತೋಟೆ ಇರಬಹುದು ಕಾಶ್ಮೀರ ಹೀಗೆ ಅದೆಲ್ಲ ನಾವು ಇಲ್ಲಿ ನಾವು ಕಲ್ತ್ಕೊಂಡಿರ್ತೇವೆ. ನಾವು ಈಗ ಸೂಫಿ ಸಂತರು ಇರ್ಬೋದು ಕಬೀರ್ ಇವರೆಲ್ಲ ಇರ್ಬೋದು ಆ ವಿಚಾರಗಳು ಸಹ ಐದು ನಾವಂದ್ರೆ ಹೈಸ್ಕೂಲ್ನ ಒಳಗಡೆ ನಾವು ಕಲ್ತ್ಕೊಂಡಿರ್ತೇವೆ. ಬಟ್ ನಮ್ಗೆ ನಾವು ಎಕ್ಸಾಮಿಗೆ ಹೋದಾಗ ನಾ ಇದು SLC ಅಲ್ಲಿ ಓದಿದ್ನಲ್ಲ ಅನ್ನುವ ಒಂದು ವಿಚಾರಗಳು ಬರ್ತದೆ ಮೇಡಮ್.
1: ಎಕ್ಸಾಕ್ಟ್ಲಿ ಸರ್, ಹೆಚ್ಚು ಸಲ ನಾನು ಕೆಲವೊಂದು ಕಾಂಪಿಟೇಷನ್
0: ನಾವು ಅದಕ್ಕೆ ಹೇಳು ತಂದೆ ತಾಯಿಗಳಿಗೆ ನಾನು ಈ ರೇಡಿಯೋ ಕುಂದಾಪುರ 89.6 FM ಮೂಲಕ ನಾನು ಏನ್ ತಿಳಿಸ್ತೇನೆ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ನೀವು ಅಭಿರುಚಿಗಳನ್ನು ಬೆಳೆಸ್ಕೊಳ್ಬೇಕು. ಈಗ ನಾವು ಅವರಿಗೆ ಡೈಲಿಗೆ ನೀವು ಎಲ್ಲ ಮನೆಯಲ್ಲೂ ಕನ್ನಡ ಪೇಪರ್ ಮತ್ತೆ ಇಂಗ್ಲಿಷ್ ಪೇಪರ್ ತಂದಿರ್ತಾರೆ. ನಾವು ತಂದೆ ತಾಯಿಗಳು ಒಂಚೂರು ಒಂದು 5-10 ನಿಮಿಷ ಕೂತ್ಕೊಂಡು ನೋಡು, ಇವತ್ತು ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಆಯಿತು, ಈ ರೀತಿ ಒಪ್ಪಂದಗಳು ನಡೀತು, ಈ ರೀತಿ ಆಯಿತು. ಮೊದಲು ಸಹ ಮೊದಲು ಯುದ್ಧ ನಡೀತಿತ್ತು, ಮೊದಲು ಯುದ್ಧ ಟೈಮಲ್ಲೂ ಈ ಒಪ್ಪಂದಗಳಾಗ್ತಿತ್ತು ಗೊತ್ತಾ? ಈ ಆಂಗ್ಲೋ ಮೈಸೂರು ಯುದ್ಧದಲ್ಲ ಟಿಪ್ಪು ಸುಲ್ತಾನ್ ಮತ್ತೆ
1: ಟ್ರೀಟೀಸ್
0: ನಾವು ಓದ್ಲಿಲ್ವ? ಅದು ಕೆಲವು ಸಲ ಎಷ್ಟನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅವ್ ನನ್ನ ಮಕ್ಕಳನ್ನ ಅಡಯಿಟ್ಟ, ಪಾಣಿಪತ್ ಕದನ, ಒಂದನೇ ತರೇನ್ ಕದನ, ಎರಡನೇ ತರೇನ್ ಕದನ, ಪ್ಲಾಸಿ ಕದನ, ಬಕ್ಸಾರ್ ಕದನ,
1: ತಾಳಿಕೋಟೆ,
0: ತಾಳಿಕೋಟೆ ವಿಜಯನಗರ ಸಾಮ್ರಾಜ್ಯದಲ್ಲಿ ತಾಳಿಕೋಟೆ, ಆ ತಾಳಿಕೋಟೆ ಕದನದಲ್ಲೇ ವಿಜಯನಗರ ಸಾಮ್ರಾಜ್ಯ ಅಂತ ಆಗಿದೆ. ಅಳಿಯ ರಾಮರಾಯನ ರುಂಡವನ್ನ ಕಡಿತಾರಲ್ಲ ಶಾಹಿ ಸುಲ್ತಾನರು, ಬಿಜಾಪುರದ ಐದು ಶಾಹಿ ಸುಲ್ತಾನರು ಸೇರ್ಕೊಂಡ್ಸಿ ಇದ್ರಲ್ಲಿ ನಾವು ನಮ್ಗೆ ಅವಾಗ ನಾವು ಕೇಸ್ನಲ್ಲಿ ಓದುವಾಗ ಕೇಸ್ನಲ್ಲಿ ಹಾಗೆ ಈ ಕರ್ನಾಟಕ ಹಿಸ್ಟ್ರಿ ಓದುವಾಗ ಕರ್ನಾಟಕದ ಏಕೀಕರಣ ಇರ್ಬೋದು ಅಥವಾ ಬೇರೆ ಬೇರೆ ಪಾಳೆಯಗಾರರ ಆಡಳಿತ ಇರ್ಬೋದು ಅಥವಾ ಬ್ರಿಟಿಷರಿಗೆ ತೋರಿದ ಹಲಗಲಿಯ ಬೇಡರದಂಗೆ ಇರ್ಬೋದು, ವಿದುರಶ್ವಾತ ದುರಂತ ಇರ್ಬೋದು, ಶಿವಪುರದ ಧ್ವಜ ಸತ್ಯಾಗ್ರಹ ಇರ್ಬೋದು, ಅಂಕೋಲ ಉಪ್ಪಿನ ಸತ್ಯಾಗ್ರಹ ಆಗಿರ್ಬೋದು. ಸಿ ಇದೆಲ್ಲ ಎಲ್ಲಿ ಈ ನ್ಯಾಷನಲ್ ಮೂಮೆಂಟ್ ನಡೀತದಲ್ಲ ಅದು ಕರ್ನಾಟಕದಲ್ಲೂ ಸಹ ನಡೆದಿದೆ. ಅದೆಲ್ಲ ನಾವು SLC ಒಳಗೆ ಓದ್ತೇವೆ, ಅದು ಡಿಗ್ರಿ ಒಳಗೆ ನೀವು ಆರ್ಟ್ಸ್ ತಗೊಂಡ್ರಂತ ಅಂದ್ರೆ ಮಾಮೂಲಿಯಾಗಿ ಪೊಲಿಟಿಕಲ್ ಸೈನ್ಸ್ ಮತ್ತೆ ನೀವು ಹಿಸ್ಟ್ರಿ ಮ್ಯಾಕ್ಸಿಮಮ್ ಆರ್ಟ್ಸ್ ಸ್ಟೂಡೆಂಟ್ಗೆ ಸ್ವಲ್ಪ ಹಿಸ್ಟ್ರಿ ಕವರ್ ಆಗುತ್ತೆ.
1: ನಾನು ಇದನ್ನೇ ಕೇಳ್ ಕದಳಿದ್ದೆ, ಯಾಕಂದ್ರೆ ಯಾರೋ ಹೇಳ್ರಪ್ಪ ಈ ISKS ಆರ್ಟ್ಸ್ ತಕೊಂಡ್ರೆ ಬಾರಿ ಒಳ್ಳೆಯದು.
0: ಮೊದಲು ಈ ಪೇಪರ್ ಹೇಗಿತ್ತು ಅಂತ ಹೇಳಿದ್ರೆ ಮೊದಲು ಖಾಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತೆ ಇಂಡಿಯನ್ ಹಿಸ್ಟ್ರಿ ಇಕೋನಾಮಿಕ್ಸ್ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ರು. ಬರ್ತಾ ಬರ್ತಾ ಹೋಗುವಾಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಸಹ ಚೇಂಜ್ ಆಯಿತು. ಈವಾಗ ಜಾಸ್ತಿ ಏನಂತ ನೀವು ಎಲ್ಲ ವಿಚಾರದಲ್ಲೂ ತಿಳ್ಕೊಂಡಿರ್ಬೇಕು. ಈಗ ಒಬ್ಬ ಸೈನ್ಸ್ನ ಆದವನಿಗೆ ಅವನಿಗೆ ಹಿಸ್ಟ್ರಿ ಕಷ್ಟ ಆಗುತ್ತೆ. ಈಗ ಮೊನ್ನೆ ಮೊದಲು ಜನರಲ್ ಸೈನ್ಸ್ ಅಂತ ಕೇಳ್ತಿದ್ರು, ಈಗ ಪುನಃ ಈಗ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಬರುತ್ತೆ, ಬಯೋಡೈವರ್ಸಿಟಿ ಬರುತ್ತೆ, ಯಾವ ರೀತಿ ನಮಗೆ ಬಯೋಡೈವರ್ಸಿಟಿ ನಾವು ಕಾಪಾಡ್ಕೊಳ್ಬೇಕು, ಆ ರೀತಿಯಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳನ್ನು ಕೇಳ್ತಾರೆ, ಮೆಂಟಾಲಿಬಿಲಿಟಿ ಸಹ ಕೇಳ್ತಾರೆ. ಮೊದಲು ಮೆಂಟಾಲಿಬಿಲಿಟಿ ಜಾಸ್ತಿ ಕೇಳ್ತಾ ಇತ್ತು, ಇವಾಗ ರೀಸನಿಂಗ್ ಅಂಡ್ ಮೆಂಟಾಲಿಬಿಲಿಟಿ ಕೇಳ್ತಾರೆ. ನೀನು ಸರ್ತ ಹೋದ್ಯ, ಬಲಗಡೆ ತೀರಿದ್ಯ, ಮತ್ತೆ ನೀನು ಮೂಲ ಸ್ಥಾನ ಬರುವಾಗ ಎಷ್ಟು ಕಿಲೋಮೀಟರ್, ಇದೆಲ್ಲ ಮೆಂಟಾಲಿಬಿಲಿಟಿಲಿ ಇರುದು ಈ ವಿಚಾರ ಅಲ್ಲ. ಹಾಗಾಗಿ ಖಾಲಿ ಆರ್ಟ್ಸ್ ತಗೊಂಡವನಿಗೆ ಒಂದು ಕೆಪಾಸಿಟಿ ಏನಂತ ಹೇಳಿದ್ರೆ ಅವನು ಎಸ್ಸೆ ಬರೆಯುವ, ಅವನಿಗೆ ಬರೆಯುವ
1: ಡಿಸ್ಕ್ರಿಪ್ಟಿವ್
0: ಬರೀತಾರ ಅವ್ರೀಗ. ನಾನು ಹೇಳಿದ್ನಲ್ಲ ಮೈನ್ಸ್ ಎಕ್ಸಾಮ್ ನಲ್ಲಿ ಎರಡು ಪೇಪರ್ ಇದೆ, 125 ಮಾರ್ಕ್, ಒಂದು ನ್ಯಾಷನಲ್ ಇಶ್ಯೂಸ್ ಮತ್ತು ಇಂಟರ್ನ್ಯಾಷನಲ್ ಇಶ್ಯೂಸ್. ಅಲ್ಲಿ ಕೆಲಸ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಕ್ವಶನ್ ಹೇಳ್ತೇನೆ. ಅದೀಗ ಇತ್ತೀಚೆಗೆ ಇಸ್ರೇಲ್ ಅಮೆರಿಕ ಯುದ್ಧದಿಂದಾಗಿ ಭಾರತದ ವಿದೇಶಾಂಗ ನೀತಿ ಹೇಗೆ ಬದಲಾಯಿತು ಅನ್ನೋ ವಿಚಾರ. ಈಗ ಹಾರ್ಮೋಜ್ ಜಲಸಂಧಿಯ ಮೂಲಕ ಏನು ಸಮುದ್ರ ಬಿಡ್ತಾ ಇದ್ರಲ್ಲ, ಅದಕ್ಕೆ ಬದಲಾಗಿ ಇವತ್ತೊಂದು ಟ್ರೀಟಿ ಬಂದಿದೆ ಕೆಲವು, ಅಂದ್ರೆ ಈ ಮಧ್ಯಪ್ರಾಚ್ಯ ದೇಶಗಳು ಯುರೋಪ್ ಈ ರೀತಿಯಾಗಿ ಮಾರ್ಗವನ್ನು ಬಳಸ್ಕೊಂಡು ನಾವು ಬರಬೇಕು ಅನ್ನುವ ವಿಚಾರ. ಅದನ್ನ ನೀವು ಸಾಧಾರಣ 10-15 ಪುಟ ಬರಿಬೇಕು. ಆವಾಗ ಏನ್ ಬರಿಬೇಕಂತ ಹೇಳಿದ್ರಲ್ಲ, ಎಕ್ಸಾಂಪಲ್ ಕೊಟ್ಟಿದ್ದು ನೆಹರೂರವರ ವಿದೇಶಾಂಗ ನೀತಿ 1952 ಹೀಗಿತ್ತು, ಬದಲಾಗ್ತಾ ಬದಲಾಗ್ತಾ ಭಾರತದ ನೀತಿಗಳು ಯಾವ್ಯಾವ ರೀತಿ ಕಡೆ ಜಾರ್ಕೊಳ್ತು ಅನ್ನುವ ವಿಚಾರಗಳು ಹೇಳ್ಬೇಕು. ಅಂದ್ರೆ ಅದಕ್ಕೆ ಹೇಳುದು, ಒಬ್ಬ IAS ಯಾರು ಕಲಿತ ನೋಡಿ ಅವನಿಗೆ ಸಮಗ್ರ ಜ್ಞಾನ ಇರಬೇಕು, ಯಾವ ಹಿಡಿತ ಇದೆಯೋ ಅದಕ್ಕೆ ಅಲ್ವಾ. ನೀವು ಒಬ್ಬ IAS ಆಫೀಸರ್ ಹತ್ರ ಕೂತ್ಕೊಂಡಾಗ ಡಿಸ್ಕಷನ್ ಮಾಡಿದಾಗ ನಿಮ್ಮ ಮಾತುಗಳನ್ನೆಲ್ಲ ಕೇಳ್ತಾನೆ, ಕಡೆ ಲಾಸ್ಟ್ ಅವಂದೇ ಅದು ಡಿಸಿಷನ್ಗೆ ಬರ್ತಾನೆ, ಯಾಕಂದ್ರೆ ಅವ್ ಅಷ್ಟು ಓದ್ಕೊಂಡಿರ್ತಾನೆ.
1: ಕರೆಕ್ಟ್ ಕರೆಕ್ಟ್ ಸರ್. ಈಗ ನಂಗೆ ಇಷ್ಟೆಲ್ಲ ಕೆಂಬತ್ತಿಗೆ ಅಬ್ಬಾ ಇಷ್ಟಪ್ಪ ಓದ್ಕಲ್ಲ ಮರ ISKS ಮೊನ್ನೆ ಅನ್ಕೊಂತಿದ್ದೆ, ಚೇ ಲೈಫಲ್ಲಿ ಒಂಚೂರು ISKS ಸ್ವಲ್ಪ ಸೀರಿಯಸ್ ಟ್ರೈ ಮಾಡಿದ್ರೆ ನಂಗೂ ಒಂದು ಸಿಕ್ತಿತ್ತೇನೋ ಜಾಬ್. ಇದೆಲ್ಲ ಕೆಂಬತ್ತಿಗೆ ಇತ್ತಲ್ಲ, ಸ್ವಲ್ಪ ಓದಕ್ಕಿಲ್ಲಿ ಇದನ್ನ ಕೇಳಿ ನಂಬೋದ್ರೆ
0: ಇಲ್ಲಾಂದ್ರೆ ಕೆಲವು ಸಲ 21-22 ವರ್ಷಕ್ಕೆ IAS ಆದವರು ಇದೆ, ಫಸ್ಟ್ ಅಟೆಂಪ್ಟ್ ಅಲ್ಲಿ ಆದವರಿದ್ರು. ಇಲ್ಲಿ ಏನಂತ ಹೇಳಿದ್ರೆ ಕೆಲವು ಸಲ ಯಾವುದು ಒಬ್ಬ ಹುಡುಗ ಯಾವುದು ಒಂದೇ ಸೆಕ್ಟರ್ ಮೇಲಕ್ಕೆ, ಈಗ ನಾನು ಎಲ್ಲೇ ಬಿ ಮಾಡಿದೆ, ನಾನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ವಶನ್ ಕೊಟ್ಟರೆ ತುಂಬ ಅದ್ಭುತವಾಗಿ ಬರೀತೇನೆ. ನಾನು ಯಾವುದೇ ಒಂದು ಪಾರ್ಟ್ನಲ್ಲಿ ಮಾತ್ರ ನಾವು ಕಂಟಿನ್ಯೂಟಿ ಇರಬಾರ್ದು, ನಾವು ಎಲ್ಲ ಪಾರ್ಟ್ನಲ್ಲಿ ಸಮಾನವಾಗಿ ತಗೊಂಡೋದ್ರೆ ಮಾತ್ರ ಸಕ್ಸಸ್ ಆಗ್ತಾರೆ. ಈಗ ಕೆಲವರು ಎಷ್ಟೋ ಜನ IAS ಆಫೀಸರ್ ಆಗಿದ್ದಾರೆ, ಸಾಧಾರಣವಾಗಿ ಒಂದೇ ಅಟೆಂಪ್ಟ್ ಅಲ್ಲ, 5-6 ಅಟೆಂಪ್ಟ್ಗಳನ್ನು ಕಟ್ಟಿ ಕಟ್ಟಿ ಕಟ್ಟಿ ನಾನು ಇಲ್ಲೇ ಇರಬೇಕು. ನಿಮಗೆ 3-4 ಸಲ ಬರೆದ ನಂತರ ಇತ್ತಲ್ಲ, ನಾನು ಏನೇ ಆದರೂ ನಾನು ಇಲ್ಲೇ ಇದ್ದು ನಾನು ಸಾಧಿಸಿ ಹೊರಗೆ ಬರಬೇಕೆನ್ನುವ ಮನೋಭಾವನೆ ಇರುತ್ತೆ. ಈ IAS ಮತ್ತು UPSC ಏನು ಓದ್ತಾರೆ ನೋಡಿ, ಅವ್ರು ಒಂದ್ಸಲ ನೀವು ಆ ರುಚಿ ನೋಡಿದ್ರೆ ಮತ್ತೆ ಬಿಡುವುದೇ ಇಲ್ಲ, ಅವರು ಸಕ್ಸಸ್ ಆಗಿ ಅವ್ರು ಹೊರಗೆ ಬರಬೇಕು ಅಂತ ಎಷ್ಟೋ ಜನರಿದ್ದಾರೆ. ಮತ್ತೆ ಇನ್ನೊಂದೇನಂದ್ರೆ ಫೇಲ್ಯೂರ್ ಆದರೆ ಇದ್ದಾರಲ್ಲ, ಅವ್ರು ಒಳ್ಳೆ ಕೋಚಿಂಗ್ ಸೆಂಟರ್ ಮಾಡ್ಕೊಂಡಿರ್ತಾರೆ ದೆಹಲಿಯಲ್ಲ.
1: ಅಲ್ಲ, ನನಗೆ ಇದರಲ್ಲಿ ಎರಡು ಯೋಚನೆಗಳು. ಒಂದು, ಈ ಕೋಚಿಂಗ್ ಸೆಂಟರ್ ಅಷ್ಟು ಸಕ್ಸಸ್ಫುಲ್ಲಿ ರನ್ ಮಾಡ್ತಾರಲ್ಲ, ಅವರು ಮುಂದೆ ಕುಕಣ ಯೋಚನೆ ಮಾಡೋದು, ಅಲ್ಲ ಇಷ್ಟು ಲೈಕ್ ಪಾಠ ಮಾಡೋರಿಗೆ IAS ಪಾಸ್ ಮಾಡ್ಲಿಕ್ಕಿದಿತ್ತಲ್ಲ ಅಂತ. ಆಯ್ತಾ, ಇಲ್ಲಿ ಸುಮ್ಮನೆ ಕೋಚಿಂಗ್ ಮಾಡಬಹುದು.
0: ಇಲ್ಲಿ ಕೆಲವು ಸಲ 2-3 ವಿಚಾರಗಳು ಬರುತ್ತೆ. ಒಂದು, ಅವ ಪ್ರೆಸೆಂಟೇಶನ್ ಮಾಡುವವನು ಒಳ್ಳೆ ಪೇಪರ್ ಅನ್ನು ಕೊಟ್ಟಿರಬಹುದು, ವ್ಯಾಲ್ಯೂಯೇಟರ್ ಮೈಂಡ್ ಅಲ್ಲಿ ಡಿಫ್ರೆಂಟ್ ಗಳಿರುತ್ತೆ, ಆ ವ್ಯಾಲ್ಯೂಯೇಷನ್ ಸಹ ಡಿಫ್ರೆಂಟ್ ಆಗಿ ನಡೀತಾ ಇರುತ್ತೆ. ಈಗ ಅಂತದ್ದು ಆಗೋದು ಕಡಿಮೆ, ಯಾಕಂತ ಹೇಳಿದ್ರೆ ಇಂಥ ಕ್ವಶನ್ ಗೆ ಇಂಥ ಪಾಯಿಂಟ್ ಇರಬೇಕಂತ ಹೇಳಿ ಮೊದಲೇ ಒಂದು ಪ್ರೂಫ್ ಕೊಟ್ಟಿರ್ತಾರೆ. ಆದ್ರಿಂದ ಆ ಪ್ರೂಫ್ ಅಲ್ಲಿ ಕೆಲವು ಬಂದ ಪಾಯಿಂಟ್ ಗಳು ಯಾವ್ದು ಇಂಪಾರ್ಟೆಂಟ್ ಅದನ್ನ ಗಣನೆಗೆ ತೆಗೆದುಕೊಂಡೇ ಕ್ಲಿಯರ್ ಮಾಡ್ತಾರೆ. ಅದಕ್ಕಾಗಿ IAS ನಲ್ಲಿ ಅವ್ಯವಹಾರ ನಡೆಯುವಂತ 100-100 ಕಡಿಮೆ.
1: ಹಾ, ಇದು ಅಲ್ಲಿ ಲಂಚ ಗಿಂಚ ಎಂತ ನಡೆಯುವುದಿಲ್ಲ.
0: IAS ನಲ್ಲಿ 1 ರೂಪಾಯಿ ಲಂಚ ನಡೆಯುವ. ಈಗ ನಾನು, ನನ್ನ ತಮ್ಮ ಫಸ್ಟ್, ನನ್ನ ತಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಅದ, ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಎಕ್ಸಾಮ್ ಬರ್ದಲ್ಲಿ ತೇರ್ಗಡೆ ಅದ, FDA ಬರ್ದ, PDO ಬರ್ದ, ನಾನು ಹಾಗೆ ನಾನು ಒಂದು 4-5 ಎಕ್ಸಾಮ್ ಬಂದು 1 ರೂಪಾಯಿ ನಾನು ಲಂಚ ಕೊಡಲಿಲ್ಲ. ನೀವು ಇವತ್ತು ಬೇಕಾದ್ರೆ ಕೇಳಿ, ಯಾರ್ಯಾರು ಗೌರ್ಮೆಂಟ್ ಎಂಪ್ಲಾಯಿ ಇದಾರೆ ನೋಡಿ, ಒಬ್ಬರ ಹತ್ರ ಲಂಚ ಕೊಟ್ಟು ಬಂದಿರ ಕೇಳಿ, ಯಾರು ಬಂದಿಲ್ಲ. ಆ ಲಂಚ ಕೊಡ್ಕೊಂಬಂದ ಯಾರು ಗೊತ್ತಾ, ಯಾರು ಸೆಲೆಕ್ಟ್ ಆಗಿಲ್ಲ ಕಾಣಿ, ಅವ್ನು ಹೇಳುದು ಅದು ಬರೀ ಗಡ ದುಡ್ಡು ಗಡ, ನೀವು ಅಲ್ಲಿ ಹೋಗ್ಬೇಡ.
1: ಸೆಲೆಕ್ಟ್ ಆಯ್ತಿದ್ದಾರೆ. ಈಗ IAS ಬಗ್ಗೆ ವಾಪಸ್ ನಾನೊಂದು ಕೇಂದ್ರ, ನಮ್ಮ ಬದಿ ಮಕ್ಕಳ IAS ಹೊಯ್ಕಂದ್ರೆ ಯೂಶ್ವಲಿ ನಾನು ನೋಡ್ದಂಗೆ IAS ಕೋಚಿಂಗ್ ಡೆಲ್ಲಿಯಲ್ಲೆಲ್ಲ ಒಳ್ಳೆ ಇರುತ್ತೆ. ಈಗ IAS ಮಾಡ್ಕೊಂಬ ಹೆಚ್ಚಾಗಿ ಡೆಲ್ಲಿಗೆ ಹೋಗಿ ಕೋಚಿಂಗ್ ತಕೊಂಡ್ ಜಾಸ್ತಿ. ಈಗ ನಮ್ ಬದಿಯರ ಈ ಮಾತೆಲ್ಲ ಕೇಂದ್ರಪ್ಪ ಇನ್ಸ್ಪಿರೇಷನ್ ಬಂತೀಗ ಅವರಿಗೆ, ನಾನೊಂದು IAS ಮಾಡ್ಕ ಅಂತ ಹೇಳಿ ಹೇಳಿದ್ರೆ ಎಲ್ಲಿ ಕೋಚಿಂಗ್ ಬೆಸ್ಟ್ ವಿಷಯನಲ್ಲಿ IAS ಕೋಚಿಂಗ್?
0: ನಮ್ಮ ಬೆಂಗಳೂರಿನಲ್ಲಿ ರಾಜ್ಕುಮಾರ್ ಅಕಾಡೆಮಿ ಅಂತ ಇದೆ. ರಾಜ್ಕುಮಾರ್ ಫ್ಯಾಮಿಲಿ ಅವರು ಒಂದು ಒಳ್ಳೆ ಅದ್ಭುತವಾದ ಒಂದು ಅಕಾಡೆಮಿ ಮಾಡಿದ್ರು. ನಮ್ಮ ಊರ್ನೇರ ಅದು ಉಪೇಂದ್ರ ಶೆಟ್ಟರ್ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಅಂತ ಹೇಳಿ ಮಾಡಿದ್ರು ಬೆಂಗಳೂರಿನಲ್ಲಿ, ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಅಂತೇಳಿ. ಅಲ್ಲಿಯೂ ಸಹ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಮತ್ತೆ ರಾಜ್ಕುಮಾರ್ ಅಕಾಡೆಮಿಯಲ್ಲೂ ಸಹ ಪ್ರತಿ ವರ್ಷ ಒಂದು 25-25 ಜನ IAS ಆಗ್ತಾರೆ. ಇನ್ನೂ ಒಂದು ವಿಚಾರ ಗೊತ್ತಾ ನಿಮ್ಗೆ, ಕೆಲವು ಸಲ ಕೋಚಿಂಗ್ ಸೆಂಟರ್ ಇಲ್ಲದೆ ಇದ್ದು, ಇಲ್ಲಿ ಒಂದು ದಿನ ಕೋಚಿಂಗ್ ಸೆಂಟರ್ಗೆ ಹೋಗದೆ ಇದ್ದು IAS ಮಾಡಿದವರು ಇದ್ದಾರೆ. ಅದು ಹೇಗಂತ ಹೇಳಿದ್ರೆ, ಬೆಳೀತಾ ಬೆಳೀತಾ ತಂತ್ರಜ್ಞಾನಗಳು ಜಾಸ್ತಿ ಆಗಿದೆ. ನಮ್ಮ ಎಲ್ಲ ಇದರಲ್ಲಿ ನಮ್ಮ ಶೇರ್ ಮಾಡ್ತಾರೆ. ಇನ್ಸೈಟ್ಸ್ ಅಂತ ಹೇಳಿ ಒಂದು ವೆಬ್ ಇದೆ, ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಅಲ್ಲಿ ಹೋದ್ರೆ ನಿಮ್ಗೆ ಪ್ರತಿ ಪ್ರಿಲಿಮಿನರಿ ಎಕ್ಸಾಮಿಗೆ ನೀವು ಹೇಗೆ ಓದಬೇಕು, ಯಾವ ಪುಸ್ತಕ ಓದಬೇಕು, ಮೇನ್ಸ್ ಎಕ್ಸಾಮಿಗೆ ಹೇಗೆ ಓದಬೇಕು, ಎಲ್ಲ ನಿಮ್ಗೆ ಆನ್ಲೈನಲ್ಲೇ ಸಿಗುತ್ತೆ. ನಿಮ್ಗೆ ಮೇನ್ ಶಾರ್ಪ್ ಇರಬೇಕು. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಒಂದು ಇಬ್ಬರು ತಂಡನ ನೀವು ರಚನೆ ಮಾಡ್ಕೊಳ್ಬೇಕು. ಅವೊಂದಿಷ್ಟು ಕಲೆಕ್ಟ್ ಆಗ್ತಾನೆ ನೋಟ್ಸ್, ನಾನೊಂದಿಷ್ಟು ಕಲೆಕ್ಟ್ ಮಾಡ್ತೇನೆ, ಅವೊಂದಿಷ್ಟು ಶೇರ್ ಮಾಡ್ತಾ, ನಾನೊಂದಿಷ್ಟು ಶೇರ್ ಮಾಡ್ತೆ. ನಮ್ಮಲ್ಲಿ ಯಾವಾಗ ಈ ಸ್ಪಿರಿಚುವಲ್ IAS ಸ್ಪಿರಿಚುವಲಿಟಿ ಬರುದು ಯಾವ ಅಂತ ಹೇಳಿದ್ರೆ, ನಮ್ಮೊಳಗಿನ ಡಿಸ್ಕಷನ್, ನಾವೇ ಒಂದು ಮ್ಯಾಟರ್, ನಾವೇ ಒಂದು ಸಂಗತಿಯನ್ನು ತೆಗೆದುಕೊಂಡು ನಾವೇ ಇಬ್ರು ಡಿಸ್ಕಷನ್ ಮಾಡುದು, ಅವ್ ಅದನ್ನ ತಪ್ಪು ಹೇಳುದು. ಈಗ ಯಾವತ್ತಲ್ಲೂ IAS ಕ್ವಶನ್ ಪೇಪರ್ ಅಲ್ಲಿ ಅಥವಾ KS ನಲ್ಲಿ ಡೈರೆಕ್ಟಿವ್ ಕ್ವಶನ್ ಇಲ್ಲ, ಇಂಥ ಒಂದು ವಿಚಾರವನ್ನು ನೀವು ವಿಶ್ಲೇಷಿಸಿ ಅನಾಲಿಟಿಕಲ್ ಮಾಡಿ ಬರೀರಿ ಅಂತ, ಆವಾಗ ಒಬ್ಬ IAS ಮೈಂಡ್ ಈ ರೀತಿ ಬರೀತಾನಂತ ವಿಚಾರ.
1: ವಾವ್, ಸೂಪರ್. ಆಕ್ಚುಲಿ ನನಗೆ ನೀವು ಹೇಳುವತ್ತಿಗೆ, ನಮ್ಮ ವಿಜಯ್ ಕುಮಾರ್ ಈಗಿನ ಜಿಲ್ಲಾ ಪಂಚಾಯತ್ನ ಪ್ರಾಜೆಕ್ಟ್ ಡೈರೆಕ್ಟರ್ ಇದ್ದಾರಲ್ಲ, ಅವರು KS ಮಾಡಿದ್ದು ಯಾವುದೇ ಕೋಚಿಂಗ್ ಹೋಗಿಲ್ಲ, ನಾನು ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೆ, 10,000 ಸ್ಕ್ರೀನ್ಶಾಟ್ ತಗೊಂಡಿದ್ರಂತೆ ಇನ್ಸ್ಟಾಗ್ರಾಮ್ ನಲ್ಲಿ. ಈ KS ಪಾಸ್ ಮಾಡೋದಕ್ಕೆ ಕ್ವಶನ್ ಪೇಪರ್ಸ್ 10,000 ಸ್ಕ್ರೀನ್ಶಾಟ್ ತಗೊಂಡೆಲ್ಲ ಓದಿ ಎಲ್ಲ ಪಾಸ್ ಆದವರು. ಈ ತರ ಚಾನ್ಸಸ್ ಇರುತ್ತೆ, ಆದ್ರೆ ಕೋಚಿಂಗ್ ಸೆಂಟರ್ಗೆ ಹೋದ್ರೆ ಒಂದು ಡೈರೆಕ್ಷನ್ ಗೊತ್ತಾಗ್ತದೆ ಹ್ಯಾಂಗ್
0: ಪ್ರಿಪೇರ್. ಖಂಡಿತವಾಗ್ಲು.
1: ಹರೀಶ್ ಕುಮಾರ್ ಶೆಟ್ಟರ್ ಹತ್ರ ಮತ್ತೆ ನಮ್ಮ ಗಿರೀಶ್ ಕುಮಾರ್ ಶೆಟ್ಟರ್ ಹತ್ರ ಇನ್ನು ಮಾತಾಡೋದಿತ್ತು, ಸದ್ಯಕ್ಕೆ ಸಮಯ ಆಗಿರೋದ್ರಿಂದ ಈ ಸಂಚಿಕೆ ಮುಗಿಸ್ತಾ ಇತ್ತ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತು. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಯುವ ಸ್ಪಂದನ. ರೇಡಿಯೋ ಕುಂದಾಪುರ 89.6 FM, ಭಂಡಾರಕರ್ ಸಾರ್ವಜನಿಕ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ ಕೇಂತಾರಿ. ಥ್ಯಾಂಕ್ ಯು.
2: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
3: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
4: ನನ್ ಬಣ್ಣ ತಸ್ ಕಾಲೇಜ್ ಅಂತ ಡಿಸೈಡ್ ಮಾಡಿ ಆಯ್ತು. ನನ್ ಡಿಸಿಷನ್ ಮಧ್ಯೆ ನೀವು ತಲೆ ಹಾಕ್ರೆ ಜಾಗೃತಿ.
5: ಎಂತ ಜೋರ್ ಮರೆ ಹೆಣ್ಣ. ಆಯ್ತಕ್ಕೆ, ನಿನ್ನ ಭಂಡಾರ್ಕರ್ಸ್ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತೆ.
6: ಬಿಎ, ಬಿಎಸ್ಸಿ, ಬಿಕಾಂ, ಬಿಬಿಎ ಮತ್ತು ಬಿಸಿಎಗಳ ಅಡ್ಮಿಷನ್ಗಾಗಿ ಬನ್ನಿ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ. ಉತ್ತಮವಾದ ಲ್ಯಾಬೊರೇಟರೀಸ್, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್, ಕಂಪ್ಯೂಟರ್ ಸೈನ್ಸ್ ಬ್ಲಾಕ್, ಆಡಿಯೋ ವಿಜುವಲ್ ಹಾಲ್ಸ್, ಲೈಬ್ರರಿ ಅಂಡ್ ಮ್ಯೂಸಿಯಂ, ಸೆಪರೇಟ್ ಕಾಮನ್ ರೂಮ್ಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್, ಆಡಿಟೋರಿಯಂ ಅಂಡ್ ಪ್ಲೇ ಗ್ರೌಂಡ್, ಇಂಡೋರ್ ಗೇಮ್ಸ್ ಕಾಂಪ್ಲೆಕ್ಸ್, ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಗರ್ಲ್ಸ್, ಓಪನ್ ಏರ್ ಥಿಯೇಟರ್, ಲೇಡೀಸ್ ಹಾಸ್ಟೆಲ್, ಕಮ್ಯುನಿಟಿ ರೇಡಿಯೋ, ರೇಡಿಯೋ ಕುಂದಾಪುರ, ಬಾಟನಿಕಲ್ ಗಾರ್ಡನ್, ಸೈನ್ಸ್ ರಿಸರ್ಚ್ ಲ್ಯಾಬ್, ಐಒಟಿ ಲ್ಯಾಬ್ ಅಂಡ್ ಡೇಟಾ ಸೈನ್ಸ್ ಲ್ಯಾಬ್. ಅಡ್ಮಿಷನ್ ಓಪನ್ ಆಗಿದೆ. ಬನ್ನಿ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು, ಕುಂದಾಪುರ, ಶಾಸ್ತ್ರಿ ಸರ್ಕಲ್.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು, ಇವತ್ತು ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಯಾರಿದ್ರು ನಮ್ಮೊಟ್ಟಿಗೆ ಸ್ಪೆಷಲ್ ಗೆಸ್ಟ್ ಅಂತ ಕೇಳ್ರೆ ಅವರು ಬೇರೆ ಯಾರೂ ಅಲ್ಲ, ನಮ್ಮ ಕರಾವಳಿಯ ಪ್ರಸಿದ್ಧ ನಿರೂಪಕರು, ಉಪನ್ಯಾಸಕರು. ಮೊನ್ನೆಯಷ್ಟೇ ಸ್ಪಾರ್ಕ್ ನಿರೂಪಣಾ ರತ್ನ ರಾಜ್ಯ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡವರು. ಇವರು ನಮ್ಮ ಉದಯ್ ನಾಯಕ್ ಸರ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
7: ನಮಸ್ತೆ ಮೇಡಮ್.
1: ಹೆಂಗಿದ್ರಿ ಸರ್, ಹುಷಾರಿದ್ರೆ?
7: ಹುಷಾರಿದ್ದೆ ಮೇಡಮ್.
1: ಸರಿ, ಓಕೆ ಸರ್, ಒಂದು ಖುಷಿ ಆಯ್ತು. ಸ್ಪಾರ್ಕ್ ನಿರೂಪಣ ರತ್ನ ಅವಾರ್ಡ್ ರಾಜ್ಯ ಪ್ರಶಸ್ತಿ ನಿಮ್ಗೆ ಸಿಕ್ತಂತ ಹೇಳಿ ಭಾರಿ ಖುಷಿ ಆಯ್ತು. ಕಂಗ್ರಾಚುಲೇಷನ್ಸ್ ನಿಮ್ಗೆ.
7: ಥ್ಯಾಂಕ್ ಯು ಮೇಡಮ್.
1: ಅದು ಹೆಂಗ್ ಸರ್, ಅದು ಯಾವ ತರ ಅದರದ್ದು ಆಯ್ಕೆ ಪ್ರಕ್ರಿಯೆ?
7: ಸ್ಪಾರ್ಕ್ ಅಕಾಡೆಮಿ ಅಂತ ಹೇಳಿದ್ರೆ ಬೆಂಗಳೂರಿನ ಒಂದು ಶ್ರೇಷ್ಠವಾದ ಅಕಾಡೆಮಿ ಅದು. ಆ ಮೂಲಕ ಪ್ರತಿ ವರ್ಷ ಟೀಚರ್ಸ್ಗೆ ಮತ್ತೆ ಉಪನ್ಯಾಸಕರಿಗೆ ಪ್ರಸಿದ್ಧ ಪಡೆದಂತ ನಿರೂಪಕರು ಆ ಟೀಚರ್ಸ್ ಮತ್ತೆ ಉಪನ್ಯಾಸಕರು ಆಗಿದ್ರೆ ಅವರಿಗೊಂದು ಪ್ರಶಸ್ತಿ ಕೊಡ್ತಾರೆ ಅವರು. ಅದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಕೇಳಿದ್ರು, ನಮ್ಮ ಫ್ರೆಂಡ್ ಒಬ್ಬರು ನಂಗೆ ಕಳಿಸಿದ್ರು, ನಾನು ಅಪ್ಲೈ ಮಾಡಿದ್ದೆ. 232 ಜನ ಆ ರಾಜ್ಯದ ಎಲ್ಲರೂ ಕೂಡ ಅದಕ್ಕೆ ಅಪ್ಲೈ ಮಾಡಿದ್ರು, ನಾನು ಕೂಡ ಒಬ್ಬ ಅದರಲ್ಲಿ. 236 ಜನ ಏನ ಅಭ್ಯರ್ಥಿಗಳು ಅಪ್ಲೈ ಮಾಡಿದ್ರು ಮೇಡಮ್. ಮಾನದಂಡ ಹೇಗಿದೆ ಅಂತ ಹೇಳಿದ್ರೆ 7 ದಿನಗಳ ಕಾಲ ಆನ್ಲೈನ್ ಕ್ಲಾಸ್ ಕೊಡ್ತಾರೆ, ನಿರೂಪಣೆಗೆ ಸಂಬಂಧಪಟ್ಟಂತ ಕ್ಲಾಸ್. ಅದ್ಭುತ ಕ್ಲಾಸ್ ಕೊಟ್ಟಿದ್ರು, ತುಂಬಾ ಖುಷಿ ಆಯ್ತು ನನಗೆ. ಒಂದಿಷ್ಟು ರೂಢಿಸಿಕೊಂಡೆ ನಾನು, ನಂಗೆ ಅತಿ ಅಗತ್ಯವಾಗಿ ಬೇಕಾಗಿರುವಂತ ಪಾಯಿಂಟ್ಸ್ ಗಳೆಲ್ಲ ಸಿಕ್ತು. ಅದಾದ ಮೇಲೆ ಒಂದು ರಿಟರ್ನ್ ಎಕ್ಸಾಮ್ ಮಾಡ್ತಾರೆ, 10 ಕ್ವಶನ್ ಕೇಳ್ತಾರೆ. ಆ ಕ್ವಶನ್ ಗೆ ಅನುಗುಣವಾಗಿ ನಾವು ಆನ್ಸರ್ ಕೊಡಬೇಕಾಗತ್ತೆ. ನಾವು ಅಪ್ಲೈ ಮಾಡಿದ್ವಿ, ಅದು ಕಳಿಸ್ಕೊಟ್ಟಿದ್ವಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಪ್ರಕ್ರಿಯೆ ಹೇಗಪ್ಪ ಅಂದ್ರೆ, ನೀವು ಇದುವರೆಗೆ ಯಾವ ಯಾವ ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡಿದ್ರಿ, ಆ ನಿರೂಪಣೆಗೆ ಸಂಬಂಧಪಟ್ಟಂತಹ ಚಿತ್ರಗಳ ಸಾಕ್ಷ್ಯಚಿತ್ರಗಳು, ಆ ಸಾಕ್ಷ್ಯಚಿತ್ರಗಳ PDF ಅನ್ನ ಅವ್ರಿಗೆ ಕಳಿಸಿಕೊಡ್ಬೇಕು. ಕಳಿಸಿಕೊಟ್ಟ ಆದ್ಮೇಲೆ ಅವರು top 10 ಲಿಸ್ಟ್ ಅನ್ನ ಮಾಡ್ತಾರೆ. ಆ top 10 ಅಲ್ಲಿ ನಾನು ಕೂಡ ಒಬ್ಬ. ತುಂಬಾ ಖುಷಿ ಆಯ್ತು. ಅದಾದ ಮೇಲೆ ಮೇಡಮ್ ಇಂಟರ್ವ್ಯೂ, ಆನ್ಲೈನ್ ಇಂಟರ್ವ್ಯೂ ಮಾಡ್ತಾರೆ. 15 ನಿಮಿಷಗಳ ಕಾಲ ಇಂಟರ್ವ್ಯೂ ತಗೊಳ್ತಾರೆ. ಇಂಟರ್ವ್ಯೂ ತಗೊಳ್ಳುವವರು ತುಂಬಾ ಶ್ರೇಷ್ಠ ನಿರೂಪಕರೇ ಆಗಿರ್ತಾರೆ ಅವರು. ಸೊ ಹಾಗಾಗಿ 15 ನಿಮಿಷಗಳ ಕಾಲ ಇಂಟರ್ವ್ಯೂಲ್ಲಿ ಒಂದಿಷ್ಟು ಕ್ವಶನ್ಸ್ ಕೇಳಿದ್ರು, ಒಂದು ಪ್ರೋಗ್ರಾಮ್ ಕಾನ್ಸೆಪ್ಟ್ ಅನ್ನ ಕೊಟ್ರು, ಈ ಪ್ರೋಗ್ರಾಮ್ ಬಂದ್ರೆ ನೀವು ಹೇಗೆ ನಿರೂಪಣೆ ಮಾಡ್ತೀರಾ ಅಂತಕ್ಕಂಥದನ್ನ ಕೊಟ್ರು. ಸೊ ಅದನ್ನ ನಾವು ಮಾಡಿ ತೋರಿಸಿದ್ವಿ. ತುಂಬಾ ಖುಷಿ ಆಯ್ತು ಅವರಿಗೆ. 1-2 days ಅಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಿದ್ರು. ಇಷ್ಟೆಲ್ಲ ಪ್ರೊಸೆಸ್ ಆದ ಮೇಲೆ ತುಂಬಾ ಖುಷಿ, ಅಂದ್ರೆ ಎಲ್ಲರ ಪ್ರೀತಿಯ ಸಹಕಾರ ಇದ್ದೇ ಇದೆ. ನನಗೆ ಆಲ್ ಓವರ್ ಕರ್ನಾಟಕದಲ್ಲಿ ಫಸ್ಟ್ ಬಂತು.
1: ಫಸ್ಟ್?
7: ಓಕೆ ಮೇಡಮ್.
1: ಓಕೆ,
7: ಖಂಡಿತ. ಥ್ಯಾಂಕ್ ಯು.
1: ಕಂಗ್ರಾಚುಲೇಷನ್ಸ್ ಸರ್ ನಿಮ್ಗೆ.
7: ಥ್ಯಾಂಕ್ ಯು ಮೇಡಮ್.
1: ಆ ದೊಡ್ಡ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿಯೇ ಅಷ್ಟು ಜನ 235-239 ವಿದ್ಯಾರ್ಥಿಗಳಿರುವಂತಹ ಆ ಸ್ಪರ್ಧೆಯಲ್ಲಿ ನಮ್ಮೂರಿನ ನೀವು ನಿರೂಪಕರಾಗಿ ಗೆದ್ದು ಬಂದ್ರಲ್ಲ, ಅದು ನಮಗೆ ಭಾರಿ ಖುಷಿ, ಭಾರಿ ಹೆಮ್ಮೆ.
7: ಥ್ಯಾಂಕ್ ಯು ಮೇಡಮ್.
1: ಉಪನ್ಯಾಸದ ಜೊತೆಗೆ ನಿರೂಪಣೆಯನ್ನ ನೀವು ಮಾಡ್ತಾ ಇರೋರು.
7: ಹೌದು.
1: ಇದಕ್ಕೆ ನೀವು ಟೈಮ್ ಅಲ್ಲಿ ಹ್ಯಾಂಗ್ ಮ್ಯಾನೇಜ್ ಮಾಡ್ಕಂತ್ರಿ ಸರ್?
7: ಮೇಡಮ್, ಏನಾದ್ರೂ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಮಗೇರಿ ಗೋಪಾಲಕೃಷ್ಣ ಅಡಿಗರು ಒಂದು ಮಾತು ಹೇಳಿದ್ರು, ಏನಾದ್ರೂ ಮಾಡುತ್ತಿರುತ್ತಮ್ಮ ಸುಮ್ಮನೆ ಕೋರ್ಬೇಡ ಅಂತ ಹೇಳಿ. ಅದಕ್ಕನುಗುಣವಾಗಿ ಬರೀ ಟೀಚಿಂಗ್ ಅನ್ನೋದಕ್ಕಿಂತ ಪ್ರವೃತ್ತಿ ನ ನಿರೂಪಣೆ ಯಾವತ್ತು ನಾನು ನಿರೂಪಣೆಯಲ್ಲಿ ತುಂಬಾ ನನಗೆ ಖುಷಿ ಇದೆ. ಯಾಕಂದ್ರೆ ಇವತ್ತು ಜಿಲ್ಲೆ ರಾಜ್ಯದ ಬೇಕಾದಷ್ಟು ವೇದಿಕೆ ಹತ್ತಿದ್ದೇನೆ, ಹೊಸ ಹೊಸದನ್ನು ಕಲಿತಾ ಇದ್ದೇನೆ, ಆ ಖುಷಿ ನನಗೆ ಇದೆ. ಬಟ್ ನಮ್ಮ ಮನೆಯವರು, ನನ್ನ ಮಿಸ್ಸಸ್, ನನ್ನ ಮಗಳು ತುಂಬಾ ಸಪೋರ್ಟ್ ಮಾಡ್ತಾರೆ ಈ ಪ್ರೋಗ್ರಾಮ್ ಅಂತ ಹೇಳಿ ಬಂದಾಗ. ಎಲ್ಲರ ಬೆಂಬಲ ಪ್ರೋತ್ಸಾಹವನ್ನ ತಗೊಂಡು ಅದು ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೇನೆ ಮೇಡಮ್.
1: ಓಕೆ, ಟೈಮ್ ಮ್ಯಾನೇಜ್ ಮಾಡಿಕೊಂಡು ನೀವು ಇಂತಹ ಅವಕಾಶಗಳನ್ನು ಅದ್ಭುತವಾಗಿ ಬಳಸಿಕೊಳ್ತಾ
7: ಇದ್ದೀರಿ.
1: ಈಗ ನಾ ಎಂತ ಕೇಂಬುದಂದ್ರೆ, ಈ ನಿರೂಪಕರ ಆಯ್ಕರೆ ಅವ್ರ ಹತ್ರ ಏನು ಬೇಸಿಕ್ ಮೂಲಭೂತ ಕ್ವಾಲಿಟೀಸ್ ಗುಣಗಳು ಇರ್ಕ?
7: ಮೇನ್ ಆಗಿ ಮಾತಿನ ಬಂಡವಾಳ. ಒಳ್ಳೆಯ ಕನ್ನಡ ಇದ್ರೆ, ಒಳ್ಳೆ ಇಂಗ್ಲಿಷ್ ನಾಲೆಜ್ ಇದ್ರೆ ಖಂಡಿತವಾಗಿ ಒಬ್ರು ಒಳ್ಳೆ ನಿರೂಪಕರಾಗಲಿ ಸಾಧ್ಯತೆ ಇದೆ. ಒಂದಿಷ್ಟು ನುಡಿಮುತ್ತುಗಳೆಲ್ಲ ಬೇಕಾಗತ್ತೆ ಆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಅದನ್ನ ಹೇಳಬೇಕು ಅಂತಾದ್ರೆ. ಸೊ ಪ್ರೇಯರ್ ಮಾಡುವಾಗ, ವೆಲ್ಕಮ್ ಸ್ಪೀಚ್ ಮಾಡುವಾಗ, ಉದ್ಘಾಟನೆ ಮಾಡುವಾಗ, ಸ್ಪೋರ್ಟ್ಸ್ ಅಂತ ಹೇಳಿ ಬಂದಾಗ, ಅಥವಾ ಸಾಂಸ್ಕೃತಿಕ ವೈಭವ ಅಂತ ಹೇಳಿ ಬಂದಾಗ, ಒಂದಿಷ್ಟು ಥಾಟ್ಸ್ ಎಲ್ಲ ಇದ್ರೆ ಒಂದು ಒಳ್ಳೆ ನಿರೂಪಕರಾಗಲಿ ಸಾಧ್ಯತೆ ಇದೆ. ಸೊ ಹಾಗಾಗಿ ಅವೆಲ್ಲವನ್ನ ನಾನು ರೂಢಿಸಿಕೊಂಡಿದ್ದೇನೆ, ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು.
1: ಓಕೆ, ಇನ್ನಷ್ಟು
7: ಪಳಗ್ಲಿಕ್ಕೆ
1: ಪಳಗ್ಲಿಕ್ಕೆ. ಈಗ ನಾ ಎಂತಕ್ಕೆ ಎಂಬುದು ಗೊತ್ತಾ, ಈ ನಿರೂಪಕರಿಗೆ ಓದುವ ಹವ್ಯಾಸ ಅನ್ನೋದು ಎಷ್ಟು ಸಹಕಾರಿಯಾಗ್ತ?
7: ತುಂಬಾ ಸಹಕಾರಿಯಾಗತ್ತೆ. ನಾನು ತುಂಬಾ ಓದ್ತೇನೆ, ಒಂದಿಷ್ಟು ಸೋತು ಗೆದ್ದವರ ಸ್ಟೋರೀಸ್ ಎಲ್ಲ ಓದು ಜಾಸ್ತಿ ನಾನು. ಬಿಕಾಸ್ ಆಫ್ ದ ರೀಸನ್ ಏನಂತ ಹೇಳಿದ್ರೆ ಮೇಡಮ್, ಒಂದೊಡ್ಡ ಪ್ರೋಗ್ರಾಮ್ ಇದೆ, ಒಂದು 10-15 ನಿಮಿಷ ನಾನು ಮಾತಾಡಬೇಕಾಗತ್ತೆ. ಆ ಸಮಯದಲ್ಲಿ ನಾನು ಆ ಸೋತು ಗೆದ್ದವರ ಸ್ಟೋರೀಸ್, ಈ ಥಾಟ್ಸ್ ಗಳನ್ನ ಹೇಳ್ತಾ ಹೋದ್ರೆ ಪ್ರೇಕ್ಷಕರನ್ನ ನಾನು ಅಟ್ರಾಕ್ಷನ್ ಮಾಡ್ಕೊಳ್ಳಿಕ್ ಸಾಧ್ಯತೆ ಇದೆ. ಹೌದು, ಅದನ್ನು ರೂಢಿಸಿಕೊಂಡಿದ್ದೇನೆ ನಾನೀಗ.
1: ಸೊ ನೀವು ಅದಕ್ಕೋಸ್ಕರ ಅದೇನೋ ಪೂರ್ವ ತಯಾರಿ ಎಂಬತರ ಓದ್ರಿ, ಅಥವಾ ಓದಿದ್ದನ್ನ ಇಲ್ಲಿ ಬೇಕಾದಲ್ಲಿ ಅಳವಡಿಸ್ಕೊಂಡ್ರಿ. ಅದರಲ್ಲಿ ಹೇಳಿ ಕೇಳಿ ನೀವು ಕನ್ನಡ ಉಪನ್ಯಾಸಕರು ಅಲ್ದಾ? ಅದೆಷ್ಟು ಸಹಕಾರಿ ಆಯ್ತು ನಿಮ್ಗೆ ಕನ್ನಡ ಮಾತಿಗೆ?
7: ತುಂಬಾ ತುಂಬಾ ಹೆಲ್ಪ್ ಆಯ್ತು ಮೇಡಮ್. ಯಾಕಂದ್ರೆ ನಾನು ಹೇಳ್ತಾರೆ, ನುಡಿಯಲ್ಲಿ ಮುತ್ತು, ನಡೆಯಲ್ಲಿ ಗತ್ತು, ಗಾನದಿ ಗಮ್ಮತ್ತು, ಕನ್ನಡ ಪದಗಳ ಕಿಮ್ಮತ್ತು, ಕಲಿತರೆ ಜ್ಞಾನದ ಅಪಾರ ಸಂಪತ್ತು, ಇದು ಕನ್ನಡ ಭಾಷೆಯ ಗಮ್ಮತ್ತು ಅಂತ ಹೇಳ್ತಾರಲ್ಲ. ನಾನು ಬೇರೆ ಬೇರೆ ವಿಷಯಗಳಲ್ಲಿ ನಾನು ಆಲ್ರೆಡಿ ಮಾಸ್ಟರ್ ಆಫ್ ಆರ್ಟ್ಸ್ MA ಮಾಡಿದ್ದೇನೆ, ಕನ್ನಡವು ಇನ್ನೊಂದು. ಸೊ ಆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಅದನ್ನ ಬಳಸ್ಕೊಳ್ಳೇಬೇಕಾಗತ್ತೆ, ಅದನ್ನು ಬಳಸ್ಕೊಳ್ತಾ ಇದ್ದೇನೆ.
1: ಓಕೆ, ನನಗೆ ಯಾವಾಗಲೂ ಅನ್ಸೋದು, ಈ ನಿರೂಪಕರು ಮಧ್ಯದಲ್ಲಿ ಒಂದು ನುಡಿಮತ್ತು, ಇಲ್ಲ ಮಧ್ಯದಲ್ಲಿ ಯಾರೋ ಕವಿಯ ಒಂದು ಕವಿಯ ಕವಿತೆಗಳು, ಅಥವಾ ಯಾವುದೋ ಮಹಾಭಾರತ, ಇಲ್ಲ ನಮ್ಮ ರಾಮಾಯಣದ ಸಂದರ್ಭ ಸನ್ನಿವೇಶಗಳು, ಅಥವಾ ಇನ್ಯಾವುದೋ ಕಾದಂಬರಿಯ ಸನ್ನಿವೇಶಗಳು, ಅಥವಾ ಪ್ರಸ್ತುತ ಬದುಕಿನ ಸನ್ನಿವೇಶಗಳು, ಇದನ್ನೆಲ್ಲ ಪೋಣಿಸ್ತಾ ಹೋದ್ರೆ ಆ ನಿರೂಪಣೆ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತದೆ. ನೀವು ಕವಿಯ?
7: ಕವಿಯಲ್ಲ ಮೇಡಮ್, ಅಷ್ಟು ದೊಡ್ಡ ಮಟ್ಟ ಬೆಳಿಲ್ಲ ನಾನು. ಒಂದಿಷ್ಟು ಬರೀತೇನೆ, ಆದರೆ ಅದು ನಿರಂತರವಾಗಿ ಬರಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವೇ, ಯಾಕಂದ್ರೆ ಕಾರ್ಯದ ಒತ್ತಡ, ಪ್ರೋಗ್ರಾಮ್ಗಳು ಇತ್ಯಾದಿ ಇತ್ಯಾದಿ ಇರೋದ್ರಿಂದ. ಬಟ್ ಪ್ರಯತ್ನ ಯಾವತ್ತೂ ಜಾರಿಯಲ್ಲಿದೆ.
1: ಜಾರಿಯಲ್ಲಿದೆ.
7: ಹೌದು,
1: ಈಗ ಜಿಪಿ ರಾಜರತ್ನಂ ಅವರ ರತ್ನನ್ ಪದಗಳು ಇರ್ಬೋದು, ಮಂಕುತಿಮ್ಮನ ಕಗ್ಗ DVG ಅವರದ್ದು ಇರ್ಬೋದು, ಇಂಥವನ್ನೆಲ್ಲ ಹೆಕ್ಕಿ ತಂದು ಮಾತಿನ ಮಧ್ಯದಲ್ಲಿ ಪೋಣಿಸಿದ್ರೆ ಅದರ ಬೆಲೆಯೇ ಜಾಸ್ತಿ
7: ಆಗ್ಬಿಡುತ್ತೆ.
1: ನೀವು ಅದನ್ನ ತುಂಬಾ ಚಂದ ಮಾಡ್ತೀರಿ, ನಾ ಕೇಳಿದೆ. ಸೊ ಅದು ಹ್ಯಾಂಗದ, ಆ ಹೊತ್ತಿ ಪಟಕ್ಕಂತ ನೆನಪಾಯ್ಕಲ್ಲ ಸರ್, ಹ್ಯಾಂಗದ?
7: ತುಂಬಾ ಖುಷಿ ನಂಗೆ DVG ಅವರ ಕಗ್ಗದಲ್ಲಿ ಇರ್ತಕ್ಕಂತಹ ನುಡಿಮುತ್ತುಗಳು. ವಹಿಸು ಕೆಲ ಭಾರಗಳ, ಸಹಿಸು ಕೆಲ ನೋವುಗಳ, ಪ್ರಹರಿಸಲಿ ಅನಿತು ಯುಕ್ತಗಳನ್ನರಿತು, ಧೈರ್ಯದಿ ನಿಮ್ಮ ಮನಸ್ಸಿಟ್ಟು ಕುಣಿ ಕುಣಿದು ವಿಹರಿಸಲಾತ್ಮಯದಿ ಮಂಕುತಿಮ್ಮ ಅಂತ ಹೇಳಿ. ಇದನ್ನ ಯಾಕೆ ಹೇಳಿದೆ ಅಂತ ಹೇಳಿ, ಜೀವನದಲ್ಲಿ ಕಷ್ಟಗಳು, ನೋವುಗಳು, ಸಂಕಟಗಳು ಬಂದೇ ಬರ್ತವೆ, ಅವೆಲ್ಲವನ್ನ ಎದುರಿಸ್ಕೊಂಡು ಮುಂದಕ್ಕೆ ಹೋದ್ರೆ ಒಂದು ಒಳ್ಳೆ ದಿನ ಬಂದೇ ಬರ್ತದೆ ಅಂತಕ್ಕಂತಹದ್ದು. ಬರೀ DVG ಅವ್ರ ಮಾತುಗಳು ಮಾತ್ರ ಅಲ್ಲ, ಒಂದಿಷ್ಟು ಕವಿಗಳ ಮಾತುಗಳನ್ನು ನಾನು ಕಲ್ತ್ಕೊಂಡಿದ್ದೇನೆ. ಒಂದು DVG ಕಕ್ಕದಲ್ಲಿ 25-30 ಥಾಟ್ಸ್ಗಳು ನನಗೆ ಗೊತ್ತಿದೆ, ಅಥವಾ ಬೇಂದ್ರೆಯವರದ್ದು, ಕುವೆಂಪು ಅವರದ್ದು, ಅವೆಲ್ಲ ನಾನು ಯಾಕೆ ಕಲಿತೆ ಅಂದರೆ ಸಂದರ್ಭಕ್ಕೆ ಅನುಗುಣವಾಗಿ ನಿರೂಪಣೆಯಲ್ಲಿ ಬಳಸ್ಕೊಂಡ್ರೆ ಅದೊಂದು ಎಫೆಕ್ಟಿವ್ ನಿರೂಪಣೆ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂತ ಮನೋಭಾವನೆ ನಂದು.
1: ಹಾಂಗಾಗಿ ನಿಮ್ಗೆ ಬಾಯಿ ತೆಗೆದ್ರು ಒಂದಲ್ಲ ಒಂದು ಮುತ್ತಿನ ತೋರಣ ಆ ನುಡಿ ಮುತ್ತಿನಲ್ಲಿ ಬಂದು ಬಿಡುತ್ತೆ ಅಂತ ಹೇಳ್ಕೊಂಡೆ.
7: ಹೌದು ಮೇಡಮ್.
1: ಆದ್ರೆ ಈ ನಿರೂಪಣೆ ಆ ಪ್ರವೃತ್ತಿ ಆಗದ್ದು ಯಾವ ವಯಸ್ಸಿನಿಂದ, ಅಂದ್ರೆ ವಿದ್ಯಾರ್ಥಿ ಆಗಿದ್ದ ಅಥವಾ ಈಗ ಉಪನ್ಯಾಸಕರಾದ್ಮೇಲೆ ಅವಕಾಶಗಳು ಬಂದಾಗ ಮತ್ತಷ್ಟು ಇದಾದ, ಹ್ಯಾಂಗದ?
7: ನಾನು BEd ಮಾಡುವ ಸಮಯದಲ್ಲಿ ಫಸ್ಟ್ ಇಯರ್ಸ್ ಮಕ್ಕಳನ್ನ ನಾವು ವೆಲ್ಕಮ್ ಮಾಡಬೇಕಾಗುತ್ತೆ. ಆ ಸಮಯದಲ್ಲಿ ನಂಗೊಂದು ಅಪರ್ಚುನಿಟಿಯನ್ನ ಕೊಟ್ಟರು, ಆ ಸಮಯವನ್ನ ಬಳಸ್ಕೊಂಡು ಆವಾಗ ಲೆಕ್ಚರ್ಸ್ ತುಂಬಾ ಚೆನ್ನಾಗಿ ಮಾಡಿದೆ ಉದಯ್ ಅಂತ ಹೇಳಿ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ರಲ್ಲ, ಬಹುಶಃ ಇವತ್ತು ರಾಜ್ಯದವರೆಗೆ ಹೋಗ್ಲಿಕ್ಕೆ ಒಂದು ಸಹಕಾರಿ ಆಯ್ತು. ಸಮಟೈಮ್ ನಮ್ಗೆ ಫ್ರೀಯೇ ಸಿಗುವುದಿಲ್ಲ. ಈ ನವೆಂಬರ್ ಡಿಸೆಂಬರ್ ಬಂತು ಅಂದ್ರೆ ಎಸ್ಪೆಷಲಿ ಸ್ಕೂಲ್ ಪ್ರೋಗ್ರಾಮ್ಸ್ ಗಳು, ಈಗ ಹೆಚ್ಚಿನವರು ನನ್ನ ಫ್ರೆಂಡ್ಸ್ ಆಗಿದ್ದಾರೆ ಸ್ಕೂಲ್ ಟೀಚರ್ಸ್, ನಮ್ದೊಂದು ಸ್ಕೂಲ್ ಡೇ ಇದೆ ಸರ್, ಅದನ್ನ ನಿರ್ವಹಿಸಿ ಕೊಡಿ. ಕಂಟಿನ್ಯೂ ಒಂದು 20-25 ಪ್ರೋಗ್ರಾಮ್ ಮಾಡಿದ್ದು ಉಂಟು ನವೆಂಬರ್ ಡಿಸೆಂಬರ್ ಮಂತ್ ಅಲ್ಲಿ. ಸೊ ಆ ಖುಷಿ ಇದೆ ಮೇಡಮ್, ಹೊಸತನ ಕಲಿತಾ ಇರ್ತೇವೆ ಅಂತಕ್ಕಂತ ಖುಷಿ ಇದೆ. ಅದಕ್ಕೆಲ್ಲ ಕಾರಣ ಎಲ್ಲರ ಸಪೋರ್ಟ್ ಹಾಗೆ.
1: ಓಕೆ, ನೀವು ಈ ತರ ನಿರಂತರವಾಗಿ ಮಾಡಬೇಕಾದ್ರೆ ನಿಮ್ಗೂ ಸ್ಟ್ರೈನ್ ಆಗ್ತ, ಇಲ್ಲಿಗೆ ನಿಮ್ಮ ಉಪನ್ಯಾಸದ ತಯಾರಿಯು ಮಾರ್ಕ ಮಕ್ಕಳ ಪಾಠ ಮಾಡ್ಕಲ್ಲ, ಆ ಜವಾಬ್ದಾರಿ ಇದೆ. ಈಚೆ ನಿರೂಪಣೆ ಅಂದ್ರೆ ಅದಕ್ಕೂ ತಯಾರಿ ಬೇಕಾ, ಸುಮ್ನೆ ಕೈ ಬೀಸ್ಕೊಂಡು ಹಾಪ್ಕೋತಿಲ್ಲ, ಅದು ಬೇಕಾದ್ನೆಲ್ಲ ಹ್ಯಾಂಗ್ ಸರ್ ಮಾಡ್ತೀರಿ ನೀವು?
7: ಎಲ್ಲವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಮೇಡಮ್, ಯಾವ್ದು ಆಗುದಿಲ್ಲ ಅಂತ ಹೇಳಿ ಅಲ್ಲ, ಬಟ್ ಸಮಯಕ್ಕನುಗುಣವಾಗಿ ಅದನ್ನ ಬಳಸ್ಕೊಂಡ್ರೆ ಎಲ್ಲವೂ ಸಾಧ್ಯ ಇದೆ. ಆಗುದಿಲ್ಲ ಅನ್ನೋದು ಯಾವುದು ಕೂಡ ಇಲ್ಲ. ಬಟ್ ಇದುವರೆಗೆ ನಂಗೆ ಎಲ್ಲಿಯೂ ತೊಂದರೆ ಆಗಲಿಲ್ಲ. ನನ್ನ ಕ್ಲಾಸ್ ರೂಮ್ ಟೀಚಿಂಗ್ ಇರ್ಬೋದು, ಕಾಲೇಜ್ ಪ್ರೋಗ್ರಾಮ್ಸ್ ಇರ್ಬೋದು, ಕಾಲೇಜ್ ವರ್ಕ್ ಇರಬಹುದು, ನೋ ಅದು ಯಾವುದಕ್ಕೂ ನಾನು ತೊಂದರೆ ಮಾಡಲಿಲ್ಲ, ಮುಂದೂ ಮಾಡುವುದಿಲ್ಲ, ಸಾಧ್ಯ ಆದಷ್ಟು ಬಳಸ್ಕೊಂಡು ಮಾಡ್ತಾ ಇರ್ತೇನೆ ಅಂತ.
1: ಈಗ ನಿದ್ದೆ ಬಿಡುಕಿರತ್ತೆ, ಹೆಚ್ಚಿನ ಕಾರ್ಯಕ್ರಮಗಳು ರಾತ್ರಿ ಇರುತ್ತೆ,
7: ಹೌದು,
1: ಬೆಳಗಿನ ಜಾವದವರೆಗೆ ಇರುತ್ತೆ,
7: ಹೌದು,
1: ಕಡಿ ಬಂದು ಮತ್ತೆ ನಿಮ್ಮ ಕೆಲಸಕ್ಕೆ ನೀವು ಹಾಜರಾಯ್ಕೆ ಇರುತ್ತೆ,
7: ಹೌದು ಹೌದು.
1: ಅಷ್ಟೊತ್ತಿಗೆ ನಿಮ್ ಮೂಡ್ ಎಲ್ಲ ಹ್ಯಾಂಗಿರುತ್ತೆ, ಯಾಕಂದ್ರೆ ಇದು ಯೂಶುವಲಿ ಆಪ್ ಅಂತದ್ದು, ಹ್ಯಾಂಗಿರುತ್ತೆ
7: ರಾತ್ರಿ 1 ಗಂಟೆ 2 ಗಂಟೆ ಸಭಾ ಕಾರ್ಯಕ್ರಮಕ್ಕೆ ಗೆಸ್ಟ್ 8 ಗಂಟೆ ಬರ್ತಾರೆ ಅಂತ ಹೇಳಿದಾಗ 9 ಗಂಟೆ 10 ಗಂಟೆ ಆಗಿದ್ದಿರ್ತದೆ, ನೀವು ನೋಡಿದ್ರಿ. ಆಮೇಲೆ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬೇಕಾದ್ರೆ ಆ ಸ್ಕೂಲ್ ಅವ್ರು ಬಂದಿಲ್ಲ, ಈ ಟೀಮ್ ಬಂದಿಲ್ಲ ಅಂತ ಹೇಳಿ ಹೇಳಿ ಒಂದು 11 ಗಂಟೆಗೆ ಸ್ಟಾರ್ಟ್ ಆಗೋದಿರ್ತದೆ, 2 ಗಂಟೆ ಮುಗಿಯುವುದು ಇರ್ತದೆ. ಬಟ್ ಅದು ಯಾವುದು ಕೂಡ ಅಲ್ಲೇ ಬಿಟ್ಟು ಬರ್ಬೇಕು, ಯಾಕಂದ್ರೆ ನೆಕ್ಸ್ಟ್ ಡೇ ನಾನು ಒಂದಿಷ್ಟು ಮಕ್ಕಳು ನಾನು ಟೀಚ್ ಮಾಡಬೇಕು, ನನ್ನಿಂದ ಆ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಇದುವರೆಗೆ ನನ್ನ ಲೈಫಲ್ಲಿ ಒಂದು 18 ವರ್ಷ ಸರ್ವಿಸ್ ಆಯಿತು, ನನ್ನ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಒಂದ್ ದಿವಸನೂ ಆ ತರದ ಸಮಸ್ಯೆಗಳು ಆಗ್ಲಿಲ್ಲ, ಮುಂದೆ ಆಗಬಾರ್ದು ಅಂತ ಹೇಳಿ ಇದ್ದೇನೆ.
1: ಆದ್ರೆ ಹೆಚ್ಚಿನ ನಿರೂಪಕರು ಅತಿಥಿಗಳಿಗೆ ಭಾಷಣ ಮಾಡೋ ಕೊಡೋದಕ್ಕಿಂತ ನಿರೂಪಕರೇ ಜಾಸ್ತಿ ಮಾತಾಡ್ತಾರೆ, ಅಂದ್ರೆ ಅವರ ಭಾಷಾ ಪಾಂಡಿತ್ಯ, ಭಾಷಾ ಪ್ರೌಢಿಮೆ, ಅವರ ನಿರರ್ಗಳವಾದ ಮಾತನ್ನ ಎಲ್ಲ ಕೇಳಕ್ ಕಾಣ್ಕಂತ ಅವ್ರಿಗೊಂದು ಆಸೆ, ಅದನ್ನಲ್ಲೂ ಪ್ರಯೋಗ ಮಾಡಕ್ಕೆ ನಿರೂಪಕರಾಗಿ ಹೋದಾಗ ಮಾತ್ರ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ?
7: ಖಂಡಿತ ಮೇಡಮ್, ನಾನು ಅದನ್ನ ನೋಡಿದ್ದೇನೆ. ಏನ್ ಬೇಕು ಸಮಯಕ್ಕೆ ಅನುಗುಣವಾಗಿ ಅಷ್ಟೇ ಹೇಳಿ ಮುಗಿಸಿದ್ರೆ ಚಂದ, ಯಾಕಂದ್ರೆ ನಮ್ಮ ಮಾತುಗಳಿಗಿಂತ ಅತಿಥಿಗಳ ಮಾತು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರು ಯಾವ ಅತಿಥಿಗಳಾಗ್ಲಿ, ನಮ್ಮ ಮಾತನ್ನು ಕೇಳಲಿಕ್ಕೆ ಬರುವುದಲ್ಲ, ಅತಿಥಿಗಳು ಫಾರ್ ಎಕ್ಸಾಂಪಲ್ ಆಗಿ ರಿಸೋರ್ಸ್ ಪರ್ಸನ್ ಬಂದಿದ್ದಾರೆ, ಒಳ್ಳೆ ಮಾತಾಡ್ತಾರೆ, ನನ್ನ ಮಾತು ಇಂಪಾರ್ಟೆಂಟ್ ಅಲ್ಲ ಅಲ್ಲಿ, ಅವ್ರ ಮಾತು ಇಂಪಾರ್ಟೆಂಟು. ನಾನು ಹೇಳೋದಿಷ್ಟೇ, ಆ ಸಮಯಗಳಲ್ಲಿ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನೀವು ಮಾತಾಡಿ, ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಸಮಯ ಸಂದರ್ಭ ನೋಡ್ಕೊಳ್ಳಿ, ಅದನ್ನು ನೋಡಿಕೊಂಡು ನೀವು ಮಾತಾಡಿ. ಇಲ್ಲ ಕಾರ್ಯಕ್ರಮ ತುಂಬ ಲೆಂದಿ ಇದೆ, ತುಂಬ ಬೋರ್ ಆಗ್ತಾ ಇದೆ, ಮಧ್ಯೆ ಮಧ್ಯೆ ಥಾಟ್ಸ್ಗಳನ್ನು ಅಥವಾ ನ್ಯಾನೋ ಕಥೆಗಳು ಅಂತ ಹೇಳಿ, ಬಟ್ ತುಂಬ ಇಂಟ್ರೆಸ್ಟಿಂಗ್ ನ್ಯಾನೋ ಕಥೆಯನ್ನು ಹೇಳಿ ಅಲ್ಲ, 1-2 ನಿಮಿಷದಲ್ಲಿ ಮುಗ್ದು ಹೋಗುತ್ತೆ. ನಮ್ಮ ಮಾತಿನ ಬಂಡವಾಳವೇ ಪ್ರಧಾನ ಆಗಬಾರ್ದು ಅಂತ ನಾನು ಹೇಳೋದು ಮೇಡಮ್.
1: ಸೊ ನೀವು ಸ್ಕ್ರಿಪ್ಟ್ ಎಲ್ಲ ಮಾಡ್ಕೊ ಹೋದ್ರೆ ಸರ್ ಹೆಂಗೆ?
7: ಸ್ಟಾರ್ಟಿಂಗಲ್ಲಿ ಮಾಡ್ತಾ ಇದ್ದೆ ಮೇಡಮ್. ಇವತ್ತು ದೇವರು ಒಂದು ಒಳ್ಳೆ ಶಕ್ತಿ ಕೊಟ್ಟಿದ್ದಾನೆ. ಈ ಪ್ರೋಗ್ರಾಮ್ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡ್ತೇವೆ, ಇವ್ರಿಗೆಷ್ಟು ಇವ್ರಿಗೆಷ್ಟು, ಬೈ ಚಾನ್ಸ್ ಇವ್ರು ಆ ಟೈಮ್ ಅಲ್ಲಿ ಬರ್ದಿದ್ರೆ ಏನ್ ಮಾಡುದು, ಮೊದಲು ವ್ಯವಸ್ಥೆ ಮಾಡ್ಕೊಳ್ತೇವೆ. ಎಷ್ಟೋ ಪ್ರೋಗ್ರಾಮ್ಗಳಿಗೆ ಹೋದಾಗ, ನಿನ್ನೆ ನೈಟ್ ಒಂದು ಪ್ರೋಗ್ರಾಮ್ ಹೋಗಿದ್ದೆ, ಅಲ್ಲಿಯ ಯುವಕರು ಹೇಳುದು, ಸರ್ ನಾವು ಆದ್ರೆ ಆ ಪ್ರೋಗ್ರಾಮ್ ಖಂಡಿತವಾಗಿ ಸಕ್ಸಸ್ ಆಗೋದಿಲ್ಲ ಆಗಿತ್ತು, ಅದು ಹೆಂಗ್ ಮ್ಯಾನೇಜ್ ಮಾಡಿದ್ರಿ, ನಂಗೆ ಯಾವ ಅಜೆಂಡಾ ಕೊಡ್ಲಿಲ್ಲ, ಗೆಸ್ಟ್ ಬಂದು ಸ್ಟೇಜ್ ಅಲ್ಲಿ ಕೂತ್ಕೊಂಡಾಯ್ತು, ಒಬ್ರು ಸ್ವಾಮೀಜಿ ಕೂತ್ಕೊಂಡಾಯ್ತು, ಪ್ರೋಗ್ರಾಮ್ ನ ರೂಪುರೇಷೆಯೇ ಕೊಡ್ಲಿಲ್ಲ, ನಾವು ಅದಕ್ಕೆ ರೆಡಿ ಇರ್ಬೇಕು, ಅದು ಮಾಡಿದ್ದೇವೆ. ಸೊ ಆ ಖುಷಿ ಇದೆ,
1: ಸ್ಪಾಂಟಾನಿಟಿ. ಅದ್ರ ಒಟ್ಟಿಗೆ ನೋಡಿ, ನೀವೇ ಆಗ ಹೇಳಿದ್ರೆ ನಿಮ್ಮ ತಯಾರಿ ವಿಷಯದಲ್ಲಿ ಸ್ಪಾರ್ಕ್ ನಿರೂಪಣಾ ರತ್ನ ರಾಜ್ಯ ಪ್ರಶಸ್ತಿ ಪಡ್ಕೊಂಡಾಗ ತರಬೇತಿ, ರಾಜಕೀಯ ಕಾರ್ಯಕ್ರಮಗಳಾದ್ರೆ ಹೇಗೆ, ಧಾರ್ಮಿಕ ಕಾರ್ಯಕ್ರಮಗಳಾದ್ರೆ ಹೇಗೆ, ಶೈಕ್ಷಣಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆ ವೇದಿಕೆಗೆ ತಕ್ಕಂತೆ ನಿಮ್ಮ ನಿರೂಪಣಾ ಶೈಲಿಯನ್ನು
7: ಬದಲಾಯಿಸ್ಕೊಂಡ್ರೆ
1: ಹೆಂಗ್ ಬದಲಾಯಿಸ್ಕೊಂಡ್ರೆ, ಈಗ ಸ್ವಾಮೀಜಿ ಬಂದು ಕೂಕಂಡಿರ, ಅವರನ್ನ ಮುಖ್ಯವಾಗಿ ನಾವು ಸಂಬೋಧನೆ ಮಾಡೋದೇ ವೆರಿ ಇಂಪಾರ್ಟೆಂಟ್,
7: ಅದೇ ಇಂಪಾರ್ಟೆಂಟ್
1: ಅಲ್ದ, ಬೇರೆಯವ್ರನ್ನೆಲ್ಲ ಕರ್ದಂಗೆ ಶ್ರೀ ಶ್ರೀ ಅಂತ ಕರೆದು ಹೆಂಗ್ ನಿಭಾಯಿಸ್ತೀರಿ ನೀವು?
7: ಅದಕ್ಕೆ ಹಿಂದೆ ನಾವು ತುಂಬಾ ತಯಾರಿ ಮಾಡ್ಕೊಂಡಿರ್ಬೇಕು. ನಾಳೆಗೆ ಸ್ವಾಮೀಜಿ ಬರ್ತಾ ಇದ್ದಾರೆ, ಅವರನ್ನು ಹೆಂಗ್ ಕರಿಬೇಕು, ಧಾರ್ಮಿಕ ಕಾರ್ಯಗಳನ್ನ ಹೇಳಬೇಕು, ಅವ್ರು ಏನೆಲ್ಲ ಮಾಡಿದ್ದಾರೆ ಅಂತ ಹೇಳಿ. ನಿನ್ನೆಯ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗೆ ನಂಗೆ ತುಂಬಾ ಖುಷಿಯಾಗಿ ಹೋಗುವಾಗ ಆಶೀರ್ವಾದವನ್ನು ಮಾಡಿ ಹೋದ್ರು, ತಯಾರಿ ಮಾಡ್ಕೊಂಡಿದ್ವಿ. ದಟ್ಸ್ ವೆರಿ ಇಂಪಾರ್ಟೆಂಟ್ ಮೇಡಮ್, ಯಾಕಂದ್ರೆ ಬೇರೆ ಬೇರೆ ಧರ್ಮದ ಗುರುಗಳು ಬಂದಾವಾಗ್ಲೂ ಕೂಡ ಹಾಗೆ, ಅವರಿಗೆ ಸಂಬಂಧಪಟ್ಟಂತ ಕೆಲವು ಪಾಯಿಂಟ್ಸ್ಗಳು, ಮಾಡಿದ ಕೆಲಸಗಳು ಇವೆಲ್ಲ ಹೇಳಿಕೊಂಡು, ಮತ್ತೆ ಪದನಾಮ ಗೆಸ್ಟ್ಗಳದ್ದು ಅದು ವೆರಿ ಇಂಪಾರ್ಟೆಂಟ್. ಆ ಪದನಾಮಗಳಲ್ಲಿ ವ್ಯತ್ಯಾಸ ಆಗಿ ಏನೇನೂ ಆಗೋದೆಲ್ಲ ಇರ್ತದೆ. ಸೊ ಫೈನಲಿ ತುಂಬ ಪ್ರಾಬ್ಲಮ್ಸ್ ಆಗೋದೆಲ್ಲ ಕಂಡಿದ್ದೇವೆ ನಾವು. ಸೊ ಅದೆಲ್ಲ ಜಾಗ್ರತೆ ಮಾಡ್ಕೊಳ್ಬೇಕು ಅಂತ ನಾನು ಹೇಳೋದು ಮೇಡಮ್.
1: ತುಂಬಾ ಜಾಗ್ರತೆ, ಅದಕ್ಕೆ ಆತಿಲ್ಲ. ಆಮೇಲೆ ಇನ್ನೊಂದು, ನೀವಾಗ ಹೇಳಿದ್ರಿ ನಿನ್ನೆ ಹೋದ ಕಾರ್ಯಕ್ರಮದಲ್ಲಿ ಅಜೆಂಡಾಗಳೇ
7: ಕೊಟ್ಟಿಲ್ಲ,
1: ಬಟ್ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತಲ್ದ ಅಂದ್ರೆ ನೀವು ಸಮಯವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ. ಫಾರ್ ಎಕ್ಸಾಂಪಲ್ ನೀವೀಗ ಹೋಗಿ ದೀಪ ಹಚ್ಚಿ ಉದ್ಘಾಟನೆ ಅಂತ ಹೇಳ್ತೀರಿ, ಅಲ್ಲಿ ಕಾಲ್ ದೀಪನೇ ಇಡ್ಲ. ಸೊ ಆಗ ಇನ್ನೊಂಥರ, ಮತ್ತೆ ಈಗ ಹೂ ಕೊಡುವರು ಯಾರ, ಹೂ ಕೊಡುದು ಇತ್ತ ಇಲ್ಲಿ ಅವರಲ್ಲಿ, ಪ್ರಾಸ್ತಾವಿಕ ಮಾತಾಡ್ತಾರೆ ಇಲ್ಲಿಯಾ, ಸೊ ಇಂಥದ್ದೆಲ್ಲ ಇರುತ್ತೆ. ಸೊ ಅದೆಷ್ಟು ಇಂಪಾರ್ಟೆಂಟ್, ಮೊದಲೇ ನಾವು ಆರ್ಗನೈಸರ್ ಜೊತೆಗೆ ಕಾಂಟ್ಯಾಕ್ಟ್ ಆಯ್ಕೊಂಡ ಒಂದ್ ನಾಲ್ಕು ಒಂದ್ ವಾರ ಮುಂಚೆನೆ ಅವ್ರದ್ ಏನೆಲ್ಲ ಅವ್ರ ಎಕ್ಸ್ಪೆಕ್ಟೇಷನ್ ಗಳಿದಾವೆ, ಅವ್ರು ಎಂತ ಮಾಡ್ಕೊಂಡ್ರೆ ಅಂದ್ಕೊಂಡಿರ್, ಕೆಲವರಲ್ಲಿ ತುಂಬಾ ಕ್ರಿಯೇಟಿವ್ ಇಬ್ಬರಲ್ಲ, ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಇವುಗಳ ಪ್ರಾಮುಖ್ಯತೆಯನ್ನ ಹೇಳಿ ಸರ್.
7: ಅಂತ ಸಮಯದಲ್ಲಿ ನಿಮ್ಗೆ ಸಿಗ್ಲೇ ಇಲ್ಲ, ಅಜೆಂಡಾ ಸಿಗ್ಲಿಲ್ಲ, ಹೋಗುಚ ಕೊಡೋರು ಸಿಗ್ಲಿಲ್ಲ, ಇನ್ನೋಗ್ರೇಷನ್ ಯಾರಂತ ಗೊತ್ತಿಲ್ಲ, ಯಾವತ್ತೂ ಕೂಡ ವೇದಿಕೆಯ ಮುಂದೆ ನಿಂತ್ಕೊಂಡು ಕರಿಬೇಡಿ, ತಕ್ಷಣ ವೇದಿಕೆ ಹಿಂದಕ್ಕೆ ಕರೀರಿ. ಕರೆದು ಬಂದು ಎರಡು ನಿಮಿಷದಲ್ಲಿ ಮುಗಿಸ್ಬೇಕು, ತುಂಬ ಸ್ಪೀಡ್ ಇರಬೇಕು ಅಂತ, ಜಾಗ್ರತೆ ತುಂಬ ಸ್ಪೀಡ್ ಇರಬೇಕು. ವೇದಿಕೆ ಹಿಂದಕ್ಕೆ ನಿನ್ನೆ ಹಾಗೆ ಮಾಡಿದೆ, ವೇದಿಕೆ ಹಿಂದಕ್ಕೆ ಕರೆದೆ, ಎಲ್ಲ ಬಂದರು, ಪಟಪಟಪಟ ಹೇಳಿದ್ರು, ಪಟಪಟ ಬರ್ಕೊಂಡೆ. ಇಮಿಡಿಯೇಟ್ಲಿ ನಾವು ಅಂದ್ಕೊಂಡದೆಲ್ಲ ಆಯಿತು. ವೇದಿಕೆ ಮುಂದೆ ಹೋಗಿ ನಾವು ನೀನ್ ಬಾ ಏನ್ ಕತೆ ಇದು ಅಂತ ಹೇಳಿದ್ರೆ ಖಂಡಿತ ಅಭಾಸ ಆಗುತ್ತೆ. ಅದು ಲೈವ್ ಪ್ರೋಗ್ರಾಮಿಗೆ ಹೋದ್ರೆ ತುಂಬಾ ಡೇಂಜರ್, ಏನ್ ಮಾಡ್ರೆ ಇವ್ರು ಹೋಗಿದ್ದಾರೆ ಏನ್ ಕತೆ ಇವ್ರದ್ದು ಅಂತ ಹೇಳಿ ಜನ ಮಾತಾಡ್ತಾರೆ, ಬಿಟ್ರೆ ಅಲ್ಲಿ ಫ್ಯಾಕ್ಟ್ ಏನಾಗಿದೆ ಅದನ್ನ ಅಬ್ಸರ್ವ್ ಅಂತಿಲ್ಲ.
1: ಇನ್ನು ಕೆಲ ಸಂದರ್ಭ ಇರುತ್ತೆ ಅಂತಂದ್ರೆ ಅತಿಥಿಗಳ ಮಾತಾಡೋಕ್ ನಿಂತ್ರೆ ಹೇಳುದೇ ಇಲ್ಲ, ಆಕ್ಚುಲಿ ಒಂದ್ ಗಂಟೆಯಲ್ಲಿ ಆ ಸಭಾ ಕಾರ್ಯಕ್ರಮ
7: ಮುಗಿಬೇಕು,
1: ಇನ್ನೊಂದು ಐದು ಜನ ಮತ್ತೆ ಮಾತಾಡೋಕಿದ್ರ, ಇವ್ರು ಮಾತಾಡೋಕ್ ಮೈಕ್ ಬಿಟ್ಟು ಬರ್ತಿಲ್ಲ. ಆಗ ನೀವೆಂತ ಮಾಡ್ತೀರಿ
7: ಆ ಸಮಯದಲ್ಲಿ? ಒಂದಿಷ್ಟು ಅಪ್ಸೆಟ್ ಆಗೋದು ಸ್ವಾಭಾವಿಕ, ಯಾಕಂದ್ರೆ ನೆಕ್ಸ್ಟ್ ಕಲ್ಚರಲ್ ಪ್ರೋಗ್ರಾಮ್ ಇದೆ, ಮತ್ತೆ ಅವ್ರು ರೆಡಿ ಆಗಿದ್ದಾರೆ. ಶಾಲಾ ಮಕ್ಕಳ ಕಾರ್ಯಕ್ರಮಕ್ಕಿಂತದ್ಕೆಲ್ಲ ಹೋದ ಅನುಭವ ನಾ ಹೇಳುದು, ಆಯ್ತು 9:00 ಶಾಲಾ ಮಕ್ಕಳ ಕಾರ್ಯಕ್ರಮ ಸ್ಟಾರ್ಟ್, 11:00 ಯಾರು ಸ್ಟೇಜ್ ಮುಗ್ದಿಲ್ಲ. ಆ ಮಕ್ಕಳು ಸಣ್ಣ ಮಕ್ಕಳು, ಅಂಗನವಾಡಿಯೋ ಕೆಜಿಯೋ, ತುಂಬಾ ಕಷ್ಟ ಆ ಸಮಯದಲ್ಲಿ. ಈಗ ಚೀಟಿ ಕೊಡೋದೆಲ್ಲ ಕಾಮನ್ ಅದು, ಬಟ್ ಮೊದಲೇ ಹೇಳಿಟ್ರು ಒಳ್ಳೇದು, ಸರ್ ಪ್ರೋಗ್ರಾಮ್ ಹೀಗಿದೆ ಬಟ್ ಮಕ್ಕಳು ತಯಾರಿಯಲ್ಲಿ ಇದ್ದಾರೆ, ಚುಟುಕಾಗಿ ಮಾತಾಡಿ, ಅಥವಾ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕಾಮನ್ ಆಗಿ ಒಂದು ಲೈನ್ ಹೇಳಿ ಬಿಡುದು ಒಳ್ಳೇದು. ನಾನು ಹೇಳ್ತೇನೆ ತುಂಬಾ ಲಾಂಗ್ ಇದ್ರೆ, ಸಮಯದ ಅಭಾವ ಇದೆ, ಟೈಮ್ ಟೈಮ್ ಟೈಮ್ ಇಸ್ ಮನಿ, ಹೊತ್ತು ಹೊತ್ತು ಹೊತ್ತೇ ಹಣ. ಸೊ ಈ ಕಾರ್ಯಕ್ರಮ ಮಕ್ಕಳ ಕಾರ್ಯಕ್ರಮ ಜಾಸ್ತಿ ಇರುವುದರಿಂದ ಬಂದಿರುವ ಎಲ್ಲ ಅತಿಥಿಗಳು ಒಳ್ಳೆ ಮಾತಾಡುವ ಅತಿಥಿಗಳೇ ಆಗಿರ್ತೀರ. ಸೊ ಸಮಯದ ಅಭಾವ ಇರುವುದರಿಂದ ಎಲ್ಲ ಅತಿಥಿಗಳು ಶುಭ ಹಾರೈಸಬೇಕಂತ ಹೇಳಿದ್ರೆ ಒಂದು ಸ್ವಲ್ಪ ಎಫೆಕ್ಟ್ ಆಗಬಹುದು. ಏನು
1: ಏನು ಅದನ್ನ ಮೊದಲೇ ಚಂದದಲ್ಲಿ ಅವರಿಗೊಂದು ಸೂಚನೆ ಅಂತ ಹೇಳಿದ್ರೆ ಅಗ್ಲೇ ಆತಿಲ್ಲ. ಆಗ ಕೆಲವರು ನಾನು ಶುಭ ಹಾರೈಸ್ತೇನೆ ಅಂತ ಪಟ್ಟ ಕೂಕಂತ್ರ, ಇನ್ನು ಕೆಲವರು ನಾನು ಹೆಚ್ಚು ಮಾತಾಡೋದಿಲ್ಲ, ನಿರೂಪಕರ ಆಗಲೇ ಹೇಳಿರ ಪಟ್ಟ ಮುಗಿಸ್ಕಂದಳಿ ಅಂತೇಳಿ ಹೇಳಿ ಅವರು ಒಂದು 10 ನಿಮಿಷ ಮಾತಾಡುವರು ಅಲ್ದಾ. ಸೊ ಬಟ್ ಪ್ರತಿ ಒಂದು ಕಾರ್ಯಕ್ರಮಕ್ಕೂ ಒಂದು ಫಾರ್ಮ್ಯಾಟ್ ಅಂತ ಇರುತ್ತೆ, ಸಭಾ ಕಾರ್ಯಕ್ರಮಗಳಾದಾಗ ಅದು ಜಾಸ್ತಿ. ಈ ಬೇರೆ ಕಲ್ಚರಲ್ ಆದ ಇನ್ಫಾರ್ಮಲ್ ಆಗಿ ನೀವು ಎಂತ ಬೇಕಾದ್ರೂ ಮಾಡುಕ ಅಂತಹ ಒಂದು ಲಿಬರ್ಟಿ ನಿರೂಪಕನಿಗೆ ಇರುತ್ತೆ. ಈ ಸಭಾ ಕಾರ್ಯಕ್ರಮದ ಈ ಫಾರ್ಮ್ಯಾಲಿಟಿಗಳನ್ನ ನೀವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀರಾ ಹೆಂಗೆ?
7: ಮಾಡ್ಲೇಬೇಕು ಮೇಡಮ್. ಈಗ ಸರ್ಕಾರಿ ಕಾರ್ಯಕ್ರಮ ಆದ್ರೆ ನಿಜವಾಗಿ ಅವರದು ರಾಜಕೀಯ ವ್ಯಕ್ತಿಗಳದ್ದು ಅದು ತುಂಬಾ ಇಂಪಾರ್ಟೆಂಟ್. ಯಾರ ಹೆಸರು ಫಸ್ಟ್ ಕರಿಬೇಕು, ಯಾರು ಸೆಕೆಂಡ್ ಕರಿಬೇಕು, ಎಲ್ಲಿ ಎಲ್ಲಿ ಯಾವ ಹೆಸರು ಬರಬೇಕು, ಪ್ರೋಟೋಕಾಲ್ ವೆರಿ ಇಂಪಾರ್ಟೆಂಟ್ ಅಲ್ಲಿ. ಸೊ ನಾಳೆಗೆ ಮೀಡಿಯಾ ಇದೆ, ಮುಂದೆ ಲೈವ್ ಇರುತ್ತೆ ಸಮ್ ಟೈಮ್, ಹಾಗಾಗಿ ಅದ್ರ ಬಗ್ಗೆ ತುಂಬಾ ತುಂಬಾ ಜಾಗ್ರತೆ ಮಾಡಬೇಕಾಗತ್ತೆ. ಇಷ್ಟೂ ಜಾಗ್ರತೆ ಮಾಡಿ ಹೋದರೂ ನಾವು ಏನ್ ಪ್ಲಾನ್ ಮಾಡ್ಕೊಂಡು ಹೋಗಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಆ ಗೆಸ್ಟ್ಗಳು ಬಂದಿರುವುದಿಲ್ಲ, ಅದೆಲ್ಲ ನಾವು ನೋಡಿದ ಅನುಭವಗಳಿದ್ದಾವೆ. ಸೊ ತುಂಬಾ ಆಯೋಜಕರ ಹತ್ರ ತುಂಬಾ ಕಾಂಟ್ಯಾಕ್ಟ್ ಇರಬೇಕು ಆ ಸಮಯದಲ್ಲಿ, ಅಂದಾಗ ಅದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯತೆ ಇದೆ.
1: ಹಾಗೆ ಇನ್ನೊಂದು ಸನ್ನಿವೇಶ ಬರುತ್ತೆ, ರಾಜಕೀಯ ಕಾರ್ಯಕ್ರಮಗಳಾದ್ರೆ ಅಥವಾ ಯಾವುದೇ ಕಾರ್ಯಕ್ರಮ ರಾಜಕೀಯ ನಾಯಕರು ಅಲ್ಲಿದ್ರೆ ಅವ್ರವ್ರ ಟೈಮಿಗೆ ಬರೋದು, ಅವ್ರವ್ರು ಮಾತಾಡಿ ಮಾತ್ರ ಹೋಗೋದು. ಸೊ ಹಾಂಗಾಗಿ ನಾವು ಅದಕ್ಕೆ ಇಷ್ಟು ತಯಾರಿಯಲ್ಲಿ ಇರಕ್ಕೆ, ಈಗ ಅವ್ರು ಬತ್ತರ, ಅವ್ರು ಬಂದು ಅವ್ರನ್ನ ಕೂರ್ಸಕ್ ಸರಿಯತ್ತಿಲ್ಲ, ಅವ್ರು ಬತ್ತ ಬತ್ತ ಇಲ್ಲಿ ಮಾತಾಡೋರ ಮಾತ್ ನಿಲ್ಲಿಸಿ ಅವ್ರನ್ನ ಸ್ವಾಗತ ಮಾಡ್ಕತ್ತ, ಕಡೆಗೆ ಅವ್ರನ್ನ ಕೂರಿಸಿ ಒಂದು ಹೂ ಕೊಡ್ಕತ್ತ, ಅದಾದ್ಮೇಲೆ ಮತ್ತವರೇ ಮಾತಾಡ್ಕ, ಅಂತದೊಂದು ಧಾವಂತ ಇರತ್ತೆ. ಅದ್ರಷ್ಟ್ರಲ್ಲಿ ನಿಮ್ಗೆ ಇಬ್ರು ನಂಗೆ ಆಲ್ರೆಡಿ ಈಗ ಹೋಯ್ಕ ಬೇರೆ ಕಡೆ ಪ್ರೋಗ್ರಾಮ್ ಇದೆ ಅಂತ ನಿಮ್ಮ ಹತ್ರ ಕೇಳಿರತ್ರ, ಇಂಥ ಸಂದಿಗ್ಧತೆಗಳಿರತ್ತ, ಅದನ್ನೆಲ್ಲ ನೀವು ಹೆಂಗ್ ಡಿಸೈಡ್ ಮಾಡ್ತೀರಿ?
7: ತುಂಬಾ ಇಂಪಾರ್ಟೆಂಟ್ ಪರ್ಸನ್, ಈಗ ಫಾರ್ ಎಕ್ಸಾಂಪಲ್ ಆಗಿ ಮಾನ್ಯ ಶಾಸಕರು ಅಥವಾ ಸಚಿವರು ಅವ್ರು ಬಂದ್ರು, ಅವ್ರಿಗೆ ವೆರಿ ಇಂಪಾರ್ಟೆಂಟ್ ಇದೆ, ಅರ್ಜೆಂಟ್ ಇದೆ, ಹೋಗ್ಲೇಬೇಕು. ಬಟ್ ಆ ಟೈಮಲ್ಲಿ ಯಾವ ಉಳಿದ ಗೆಸ್ಟ್ಗಳಿದ್ದಾರೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಳ್ಳೇದು, ಸರ್ ಎಮ್ ಎಲ್ ಎ ಬಂದಿದ್ದಾರೆ ತುಂಬಾ ಅರ್ಜೆಂಟ್ ಇದ್ದಾರೆ, ಅದ 5 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ ಕಾರ್ಯಕ್ರಮ ಅವ್ರದ್ದು, ಸೊ ನೀವು ಆಮೇಲೆ ಮಾತಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಸರಿ ಆಗಬಹುದೇನು. ಆಗಿದ್ದು ಇದೆ, ಆಗಿದ್ದು ಇದೆ, ಆಗದೇ ಇದ್ದದ್ದು ಇದೆ.
1: ಆಗದಿದ್ದಾಗ ಅವರ ಮುನಿಸು ನಿರೂಪಕರ ಮೇಲೆ. ಓಕೆ, ಹಾಗೆಯೇ ಎಷ್ಟೊಂದು ಸಂದರ್ಭದಲ್ಲಿ ನಾವು ಕೆಲವರು ಮಾತುಗಳನ್ನ ಕಟ್ ಮಾಡಿದ್ದೆ ಅಂದ್ರೆ ಟೈಮ್ ಆಯ್ತು ಅಂತ, ಆಗಲೂ ಅವರ ಮುನಿಸು ನಿರೂಪಕರ ಮೇಲೆ. ಆಕ್ಚುಲಿ ಆರ್ಗನೈಸರ್ ಹೇಳ್ತಾರೆ ಸಾಕು ಅದನ್ನ ಕಟ್ ಮಾಡಿಸಿ ಅಂತ ಹೇಳ್ತಾರೆ, ಯಾಕಂದ್ರೆ ಇಷ್ಟೊತ್ತಿಗೆ ಮುಗಿಸಿ ಇನ್ನೊಂದು ಕಾರ್ಯಕ್ರಮ ಇದೆ ಅಂತ ಹೇಳಿ, ಬಟ್ ನಿರೂಪಕರಿಗೆ ಅವ್ರಿಗೆ ಹೇಳದೇ ಇರ್ಲಿಕ್ಕೆ ಆಗಲ್ಲ, ಹೇಳಲೇಬೇಕಾಗುತ್ತೆ. ಸೊ ಇವರು ಮುನಿಸಿಕೊಳ್ಳೋದು ನಿರೂಪಕರ ಮೇಲೆ ಇಂತಹ ಸಂದರ್ಭಗಳು ಇದ್ದಾವೆ. ಅದ ಎಷ್ಟೊಂದು ಸಂದರ್ಭ ಇರುತ್ತೆ, ನೀವು ಹೋದಲ್ಲಿ ಸರಿಯಾದ ಕರೆಂಟು ಮೈಕು ಇಂತಹ ವ್ಯವಸ್ಥೆಗಳೇ ಇರಲ್ಲ, ನಾವೇನೋ ನಿರೂಪಣೆಗೆ ದೊಡ್ಡದಾಗಿ ತಯಾರಿ ಮಾಡ್ಕೊಂಡು ಹೋಗಿರ್ತೀವಿ, ಅಲ್ಲೋಗಿ ನೋಡಿದ್ರೆ ಎಂತವ್ ಇರುವುದಿಲ್ಲ. ಇನ್ನೊಂದು ಕೆಲವು ಸಂದರ್ಭಗಳಿರುತ್ತೆ, ಅಲ್ಲಿ ಪ್ರೇಕ್ಷಕರೇ ಇರುವುದಿಲ್ಲ. ಇಂಥ ಸಂದರ್ಭಗಳು ಬಂದಿದಾವ ಲೈಫ್ ಅಲ್ಲಿ?
7: ಖಂಡಿತ ಮೇಡಮ್. ಸರ್, 2000 ಜನ ಸೇರ್ತಾರೆ, ಒಂದು ಅದ್ಭುತ ಕಾರ್ಯಕ್ರಮ, 200 ಜನ ಇಲ್ಲದೆ ಇರುವ ವೇದಿಕೆಗಳು ನೋಡಿದ್ದೇವೆ ನಾವು. ಸೌಂಡ್ ಮಟ್ಟಿಗೆ ಸೂಪರ್ ಸೌಂಡ್ ಅಂತ ಹೇಳ್ತಾರೆ, ಸೌಂಡ್ ಯಾರಿಗೂ ಕೇಳದೆ ಇರುವಂತ ಸೌಂಡ್ ನೋಡಿದ್ದೇವೆ ನಾವು. ಹಾಗಂತ ಅವ್ರನ್ನ ದೂರ್ತಾ ಇಲ್ಲ ನಾನು, ಬಟ್ ಇದೆಲ್ಲ ಆದ ಅನುಭವಗಳು. ನಾವು ನಮ್ಮ ನಿರೂಪಣೆ ಚೆನ್ನಾಗಿರ್ಬೇಕು ಅಂದ್ರೆ ಸೌಂಡ್ ವೆರಿ ಇಂಪಾರ್ಟೆಂಟ್. ಅಷ್ಟು ಚಂದದ ಸೌಂಡ್ ಇದ್ರೆ 50% ಸಕ್ಸಸ್ ಅದು. ನಾನು ಯಾವಾಗ್ಲೂ ಕಾರ್ಯಕ್ರಮಕ್ಕೆ ಹೋಗುವ ಮೊದಲು ಕೇಳುದು, ಸೌಂಡ್ ಯಾರಿಗೆ ಹೇಳಿದ್ದೀರಾ ಸರ್, ಯಾರ ಸೌಂಡು ಇವರು? ಹಾ, ರೆಡಿ. ಒಂದಿಷ್ಟು ಜನ ನಮ್ಮ ಕಾಂಟ್ಯಾಕ್ಟ್ ಪರಿಚಯದಲ್ಲಿದ್ದಾರೆ, ಗೊತ್ತಿದೆ ಅವ್ರಿಗೆ ನಾವು ಹೇಗೆ ಅಂತ ಗೊತ್ತಿದೆ. ಹಾಗೆ ಮಾಡ್ತಾರೆ. ಸೌಂಡ್ ಇಂಪಾರ್ಟೆಂಟು. ಪ್ರೇಕ್ಷಕ ಬಂಧುಗಳು ಅದೇ ಹೇಳಿದ್ನಲ್ಲ, ಹೇಳಲಿಕ್ಕೆ ಆಗುದಿಲ್ಲ ಮೇಡಮ್. ಅದು ಆ ಸಂದರ್ಭಕ್ಕೆ ಅನುಗುಣವಾಗಿ ಜೊತೆಯಾಗ್ತಾರೆ. ಸಭಾ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಹೋಗೋಣ, ಯಕ್ಷಗಾನ ಅಲ್ವಾ ಅಥವಾ ಕಲ್ಚರಲ್ ಪ್ರೋಗ್ರಾಮ್ ಅಲ್ವಾ, ಆ ಮೈಂಡ್ ಸೆಟ್ ಇದ್ದವರು ಇರ್ತಾರೆ. ಸೊ ಇದೆಲ್ಲ ನೋಡಿದ್ದೇವೆ.
1: ಸಂದರ್ಭಗಳು ಹೆಂಗಿರತ್ತೆ ಕೇಳಿದ್ರೆ, ನೀವೊಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಬಂದವರು ಗುರುತಿಸುವಿಕೆ ಅಂತ ಇರುತ್ತೆ. ಆಕ್ಚುಲಿ ಗುರುತಿಸುವಿಕೆ ಬಹಳ ಕಷ್ಟ ಅಂತ ನನಗೂ ಅನ್ಸೋದು. ಅವ್ರ ಸರಿ ಹೆಸರು ನಮಗ್ ಸರಿ ಗೊತ್ತಿರಲಿಲ್ಲ, ಇವ್ರು ಬಿಡಬೇಕೆ ಅಂತ ಒಂದ್ ಹೇಳಿ, ಅವರ ಡೆಸಿಗ್ನೇಷನ್ ಎಂತದ್ದು ಅದು ಸಮ ಗೊತ್ತಿರ್ತಿಲ್ಲ. ಇವರಿಗೂ ಆ ಕಾರ್ಯಕ್ರಮಕ್ಕೂ ಆ ಕಾರ್ಯಕ್ರಮ ಸಂಯೋಜಕರಿಗೂ ಎಂತ ಸಂಬಂಧ ಅದು ಗೊತ್ತಿರ್ತಿಲ್ಲ. ಇಂತ ಸಂದಿಗ್ಧತೆಗಳನ್ನ ಹೆಂಗ್ ನಿಭಾಯಿಸ
7: ಆಗಿದೆ ಅಂತ ಸಾಕಷ್ಟು ಆಗಿದೆ. ಒಂದ್ 8 ಜನ ಹೆಸರನ್ನ ಕೊಟ್ರು, ಆಮೇಲೆ ಆಯೋಜಕರು ಸುದ್ದಿ ಇಲ್ಲ, ಎಲ್ಲೆಲ್ಲೋ ಇರ್ತಾರೆ, ಬಂದಿದ್ದಾರೆ, ಲಾಸ್ಟ್ಗೆ ಹೆಸರೇ ಹೇಳಿಲ್ಲ ಅನ್ನೋದು ಕೂಡ ಬರಬಾರ್ದಲ್ಲ. ಸೊ ತುಂಬಾ ಜಾಗ್ರತೆ ಮಾಡ್ತೇವೆ ನಾವು. ಇಲ್ಲ, ಪ್ರೋಗ್ರಾಮ್ ಮುಗಿಯುವ ತನಕ ಗುರುತಿಸುವುದೇ ಮುಗಿಯುವುದಿಲ್ಲ ಮೇಡಮ್. ಸ್ವಾಗತ ಭಾಷಣ ಆಯ್ತು, ಎಲ್ಲ ಆಯ್ತು, ಧನ್ಯವಾದ, ಆದ್ರೂ ಗುರುತಿಸುವುದು ಮುಗಿಯುವುದಿಲ್ಲ. ಆತರ ಆಗಿದ್ದು ಉಂಟು. ನಾನು ಹೇಳೋದಿಷ್ಟೇ, ತುಂಬಾ ಜಾಗ್ರತೆ ಮಾಡ್ಬೇಕು ಆ ಟೈಮಲ್ಲಿ ಎಲ್ಲ. ಅವ್ರ ಮೈಂಡಲ್ಲಿ ಇದೆ, ನಾನು ಬಂದಿದ್ದೇನೆ, ಗುರುತಿಸ್ತಾರೆ ಇವರು ಅಂದದ್ದು ಇರ್ತದೆ. ನಾವು ಗುರುತಿಸದೇ ಇದ್ರೆ ಅವ್ರು ಬೇರೆ ಯಾರ ಮೇಲೆ ಹೊರೆ ಹಾಕೋದಿಲ್ಲ, ಗುರುತಿಸ್ತಿಲ್ಲ ಇವರು ಅಂತ. ನಮ್ಗೆ ಅವ್ರು ಯಾರು ಏನು ಗೊತ್ತೇ ಇರುವುದಿಲ್ಲ. ನಿರೂಪಕರ ಮೇಲೆ ಬರೋದದು. ಸೊ ತುಂಬಾ ಜಾಗ್ರತೆ ಮಾಡ್ಲೇಬೇಕಾಗತ್ತೆ.
1: ಮತ್ತೆ ಹೆಸರುಗಳನ್ನ ನೆನ್ಪಿಟ್ಕೊಳ್ಳೋದು.
7: ಹೌದು,
1: ಈಗ ಎಷ್ಟೊಂದು ಸಂದರ್ಭದಲ್ಲಿ ಪಟ ಪಡ ಬಂದಿರ್ತಾರೆ, ಎಲ್ಲ ಅಲ್ಲಿ ಬಂದು ಕೂಕೊಂಡಾಯ್ತು ಅಂದ್ರೆ ಇವ್ರ ಹೆಸರು ಹೇಳಿ ನಾವು ಬರ್ಕಂ ಪುರ್ಸುತ್ತಿಲ್ಲ, ಆ ಹೊತ್ತಿಗೆ ನೆನಪಿರತ್ತೆ ಮೈಂಡಲ್ಲಿ. ಇನ್ನೊಂದು 5 ನಿಮಿಷ ಆಪತ್ತಿಗೆ ಇನ್ನೊಂದು ಹೊತ್ತು ಹೆಸರು ಮಂಡಿಗೆ ಬಂದು ಆ ಹೆಸರು ಮರ್ತು ಹೊತ್ತು, ಅದು ಗಣೇಶನ ಸುರೇಶನ ರಮೇಶನ ಯಾವ ಹೆಸರು ಗೊತ್ತಿಲ್ಲ. ಸೊ ಈ ಅಂತ ಸಂದರ್ಭಗಳು ಬಂದಿದ್ವ ನಿಮ್ಮ ಲೈಫ್?
7: ಅಯ್ಯೋ, ಗೆಸ್ಟ್ಗಳು 8 ಸರ್, 8 ಜನ ಗೆಸ್ಟ್, ಮತ್ತೆ ಯಾರು ಇಲ್ಲ, 15 ಜನ ಗೆಸ್ಟ್. ಆ ಹೆಸರು ಇಲ್ಲ, ರೆಸಿಗ್ನೇಷನ್ ಇಲ್ಲ, ಹೆಸರು ಕರೀರಿ ಅಂತಾರೆ, ಅವ್ರು ಬಂದು ಕೂತ್ಕೊಳ್ತಾರೆ, ಅವ್ರು ಮಾತಾಡ್ತೇ ಅಂತಾರೆ. ಆ ಸಮಯಗಳು ಬಂದಾಗ ಆ ಸ್ಪಾಟ್ ಅಲ್ಲಿ ರೆಡಿ ಆಗೋದಿತ್ತಲ್ಲ, ಸಿಟ್ಟು ಬರುತ್ತೆ ಸಮ್ ಟೈಮ್. ಯಾಕಂದ್ರೆ ಕ್ಲಿಯರ್ ಆಗಿ ಆಯೋಜಕರು ಕೊಟ್ಟಿರೋದಿಲ್ಲ ಮಾಹಿತಿಯನ್ನ. ಪದನಾಮ ಹೇಳದೇ ಇದ್ರೆ ನನ್ನ ಪದನಾಮ ಹೇಳಿಲ್ಲ ಅಂತ ಹೇಳ್ತಾರೆ. ಇವೆಲ್ಲ ನಿಭಾಯಿಸ್ಕೊಂಡು ಹೋದ್ರೆ ಯಶಸ್ವಿ ನಿರೂಪಕ ಆಗತ್ತೆ, ಆಗುದಿಲ್ಲ ಅಂತಿಲ್ಲ. ಅದು ಇಂಪಾರ್ಟೆಂಟ್. ಸ್ಪಾಟ್ ಅಲ್ಲಿ ಏನ್ ಮಾಡ್ತೇವಲ್ಲ, ನಾವೇನೇ ಬಯಾಟ್ ಮಾಡ್ಕೊಂಡು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಹೋದ್ರೆ ನನ್ನ ಪ್ರಕಾರ ಅದು 100% ಫುಲ್ಫಿಲ್ ಆಗುದೇ ಇಲ್ಲ. ಆ ಟೈಮ್ ಅಲ್ಲಿ ಮಾಡೋದು ವೆರಿ ಇಂಪಾರ್ಟೆಂಟ್.
1: ಹಂಗೆ ನರ್ವಸ್ ಆಗಿದೆ, ನಗು ಮೊಗದಲ್ಲಿ ಮ್ಯಾನೇಜ್ ಮಾಡುದು ಕೂಡ ಎಷ್ಟೋ ನಿರೂಪಕರಲ್ಲಿ ಲಾಯ್ಕ್ ಮಾತಾಡ್ತಾರೆ, ಲಾಯ್ಕ್ ನಿರೂಪಣೆ ಮಾಡ್ತಾರೆ. ಎಲ್ಲರಿಗೂ ಆ ನಿರೂಪಕ ಬೇಕು ಅಥವಾ ನಿರೂಪಕಿ ಬೇಕು, ಅವರೇ ಬೇಕು. ಅದೇ ಧರ್ಮಕ್ಕೆ ಬಂದ್ ಮಾಡಿ ಕೊಟ್ರೆ ಅಡ್ಡಿಲ್ಲ ಮಗಿರುತ್ತೆ. ಇದ್ರ ಬಗ್ಗೆ ನಿಮ್ಮ ಅನುಭವ?
7: ಕುವೆಂಪುರ ಮಾತನ್ನ ಹೇಳಿದ್ರು ಮೇಡಮ್, ಬೆಳೆದು ಬೆಳೆಸುವುದು ಗೆಲುವು ಅಂತ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಒಂದು ಹಂತಕ್ಕೆ ಗುರುತಿಸಿಕೊಳ್ಳುವ ಟೈಮ್ ವರೆಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡುವ. ಯಾಕಂದ್ರೆ ನಿದ್ದೆ ಬಿಟ್ಟು, ಮನೆ ಬಿಟ್ಟು, ಫ್ಯಾಮಿಲಿ ಬಿಟ್ಟು ರಾತ್ರಿ 2-3 ಗಂಟೆವರೆಗೆ ನಾವು ನಿರೂಪಣೆ ಮಾಡ್ಲಿಕ್ಕೆ ಹೋದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡಿದ್ರೆ ನಮ್ಮ ಒಂದು ವ್ಯಾಲ್ಯೂ ಇಲ್ಲ ಅಂತ ಹೇಳಿ ಅರ್ಥ. ನಿಜ ಹೇಳ್ತೇನೆ ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಹಾಗೆ ಆಗಿದೆ. ನಾನು ಹೇಳೋದಿಷ್ಟೇ, ನಿರೂಪಕರಿಗೆ ಒಂದು ಒಳ್ಳೆಯ ಸಂಭಾವನೆ ಕೊಡಿ, ತುಂಬಾ ಅಂತ ನಾನು ಹೇಳ್ತಾ ಇಲ್ಲ, ಸಂಭಾವನೆ ಕೊಡಿ. ಫ್ರೀಯಲ್ಲಿ ಬನ್ನಿ ಮಾಡಿ, ಆ ಕಾಲ ಹೋಗಿದೆ. ನನ್ನ ಪ್ರಕಾರ ಅದು ಕಷ್ಟ. ನಾವೆಲ್ಲ ಬೆಳೆಯುವ ಟೈಮಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡಿದ್ದೇವೆ ಇವತ್ತು. ಯಾಕಂದ್ರೆ ನಮ್ಮ ವರ್ಕ್ ಬೇಕಾದಷ್ಟಿದೆ, ಮತ್ತೆ ನಿರೂಪಣೆ ನಮ್ಮ ಪ್ರವೃತ್ತಿ ಮೇಡಮ್. ನಾನೊಬ್ರು ಉಪನ್ಯಾಸಕ, ನಾನು ಅದನ್ನೇ ಮಾಡ್ಕೊಂಡು ಹೋಗುವುದಲ್ಲ, ಇದ್ರ ಜೊತೆಗೆ ಬೇರೆ ಬೇರೆ ವರ್ಕ್ಗಳಿದ್ದಾವೆ. ಸೊ ಕಂಪೇರ್ ಮಾಡಿದ್ರೆ ಸಂಭಾವನೆ ಇಲ್ಲದೆ ಇದ್ರೆ ಅದು ನಮ್ಮ ಮಾತುಗಳಿಗೆ ಅಥವಾ ಇದಕ್ಕೆ ಬೆಲೆ ಇಲ್ಲ ಅಂತ ಅರ್ಥ. ಸೊ ಬೇಕೇ ಬೇಕು ಸಂಭಾವನೆ. ಅದೇ ಲೈಫ್ ಅಲ್ಲ
1: ಬಟ್ ಬೇಕು.
7: ಈಗ ವೃತ್ತಿಪರ ನಿರೂಪಕರಿದ್ದಾರೆ, ಲೈಫ್ ಅದೇ ಇರುತ್ತೆ, ಅವರು ಅವರು ಇದೇ ಬೇರೆ, ಬಟ್ ನಮ್ಮದಲ್ಲ ಇದೇ ಬೇರೆ ಹಾಗೆ.
1: ಸೊ ಆದ್ರೆ ಸಂಭಾವನೆ ಬೇಕು
7: ಬೇಕು,
1: ಅದ್ರ ಬಗ್ಗೆ ಸ್ವಲ್ಪ ಭಾವನೆ ನಿಮ್ಮಲ್ಲೂ ಇರಲಿ ಕರೆಯುವಾಗ. ಅವ್ರ ಅವ್ರ ಪಾಪದವ್ರ ಮರೆ, ಅವ್ರು ಅಡ್ಡಿಲ್ಲ, ಅವ್ರು ಹಾಗೆ ಬಂದ್ ಮಾಡ್ತಾರೆ, ನೀನ್ ಕರೆ ಅಡ್ಡಿಲ್ಲ ಅಂತ. ಇವ್ರ ಪಾಪ ಇವ್ರ ದಾಕ್ಷಿಣ್ಯ ಬಿದ್ದು ಅವ್ರು ನಮ್ ಕೂತಿತ್ತಲ್ಲ ಅಂತ ಹೇಳ್ಕೊಂಡು ಈ ದಾಕ್ಷಿಣ್ಯದೊಳಗಿತ್ತಲ್ಲ ಹೋಯಿ, ಇವ್ರ ಟೈಮ್, ಇವ್ರ ಎನರ್ಜಿ, ಇವ್ರದ್ದು ಕಾರ್ ಇದು ಪೆಟ್ರೋಲ್ ಇಲ್ಲಿ ಮನೆಗ್ ಬೈಸ್ಕೊಂಡ್ ಎಲ್ಲಾ ಸೇರ್ಕೊಂಡ ಕಡೆಗೆ ಅಂತ ಕ್ವಾದ್ನೋದಕ್ಕಂತ
7: ಅನ್ನಿಸ್ಬಾರ್ದು ಅಂತ.
1: ಹಾಗೆ ಇನ್ನೊಂದು ಕೇಳೋದಾದ್ರೆ, ಈ ನಿರೂಪಣೆ ಅನ್ನೋದನ್ನ ನಾವು ವಿದ್ಯಾರ್ಥಿಗಳಿಗೆ ತುಂಬಾ ಚಂದದಲ್ಲಿ ಹೇಳ್ಕೊಡುದಾರೆ. ಯಾಕಂದ್ರೆ ಈ ಶಾಲಾ ದಿನಗಳಲ್ಲಿ, ಕಾಲೇಜು ದಿನಗಳಲ್ಲಿ ಅವ್ರಿಗೆ ವೇದಿಕೆಗಳನ್ನ ಕೊಟ್ಟರು ಅವ್ರು ತುಂಬಾ ಚಂದ ಬೆಳೀತಾರೆ, ತುಂಬಾ ಚೆನ್ನಾಗಿ ಬೆಳೀತಾರೆ. ಅದು ಸ್ಟಾರ್ಟ್ ಮಾಡ್ಬೇಕಾಗಿರೋದು ಆಕ್ಚುಲಿ ಅಲ್ಲೇ, ಮಕ್ಕಳ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಅಲ್ಲಿಂದ ಬೆಳೆಯುತ್ತೆ. ಅದನ್ನ ನಾವು ಹೆಂಗ್ ಮಾಡ್ಲಕ್ಕ
7: ಮೇಡಮ್? ನಾನು ಪ್ರೇರಣಾ ಯೂಟ್ಯೂಬ್ ಚಾನೆಲ್ ಅಂತ ಒಂದು ಚಾನೆಲ್ ಸ್ಟಾರ್ಟ್ ಮಾಡಿದೆ. ಯಾವಾಗ? ಕೊರೋನಾ ಟೈಮಲ್ಲಿ 2 ಇಯರ್ಸ್ ಕಂಟಿನ್ಯೂ ರನ್ ಮಾಡಿದ್ದೆ, ಬರೀ ನಿರೂಪಣೆ, ಮಕ್ಕಳಿಗೆ ನಿರೂಪಣೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು, ಒಂದಿಷ್ಟು ವೇದಿಕೆಯನ್ನು ಒದಗಿಸಿ ಕೊಟ್ಟೆ. ಆ ಮಕ್ಳು ಇವತ್ತು ಇಂಜಿನಿಯರ್ ಮಾಡ್ತಾ ಇದ್ದಾರೆ, ಕೆಲವೊಬ್ಬರು CA ಮಾಡ್ತಾ ಇದ್ದಾರೆ, CS ಮಾಡ್ತಾ ಇದ್ದಾರೆ, ಅದ್ಭುತ ನಿರೂಪಕರು ಆದವರು ಇದ್ದಾರೆ. ಆ ಖುಷಿ ನನಗಿದೆ. ಮಕ್ಕಳಿಗೆ ಅಂತಹ ವೇದಿಕೆಯನ್ನು ಕೊಟ್ಟರೆ ಬೆಳೆಸ್ಬೇಕು ಮಾತ್ರ ಅವರನ್ನ. ಈಗ ಕನ್ನಡದ ಕ್ಲಿಯರ್ ಕನ್ನಡ ಇರಲಿ, ಶುದ್ಧ ಕನ್ನಡ ಇರಲಿ, ಇಂಗ್ಲಿಷ್ ಚೆನ್ನಾಗಿರಲಿ, ಸಂದರ್ಭಕ್ಕೆ ಅನುಗುಣವಾಗಿ ಮಾಡಬೇಕು, ಯಾವ್ಯಾವ ಸ್ಟೇಜ್ ಅಂತ ನೋಡ್ಕೊಳ್ಳಿ. ಮಕ್ಕಳಿಗೆ ಅದನ್ನ ಕಲಿಸಿದ್ರೆ, ಒಂದು ಸಭಾ ಕಾರ್ಯಕ್ರಮ ನಿರ್ವಹಣೆಯನ್ನು ಮಕ್ಕಳಿಗೆ ಕಲಿಸಿದ್ರೆ ಖಂಡಿತ ಮಕ್ಕಳು ಇಂಪ್ರೂವ್ಮೆಂಟ್ ಆಗ್ತಾರೆ. ನಾಳೆಗೆ ಎಂತಹದ್ದೇ ಕಾರ್ಯಕ್ರಮ ಬರಲಿ, ಅದ್ಭುತವಾದಂತಹ ಕಾರ್ಯಕ್ರಮ ಮಾಡ್ಲಿಕ್ಕೆ ನನ್ನ ಸ್ಟೂಡೆಂಟ್ಸ್ ತುಂಬಾ ಜನ ಇದ್ದಾರೆ. ಇವತ್ತು ನಾವು ಬೆಳೆಸಿದವರು ಅಂದ್ರೆ ನನ್ನಿಂದನೇ ಆಯ್ತಂತ ನಾನು ಹೇಳ್ತಾ ಇಲ್ಲ, ಪುಷ್ ಮಾಡಿದ್ದೇವೆ ಮೇಡಮ್.
1: ವೆರಿ ನೈಸ್, ದಟ್ ಶುಡ್ ಹ್ಯಾಪನ್ ಆಕ್ಚುಲಿ ಇನ್ ಎವ್ರಿ ಸ್ಕೂಲ್ ಅಂಡ್ ಕಾಲೇಜಸ್. ಎಂತಕ್ಕಂದ್ರೆ ಮಕ್ಕಳಿಗದು ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡುತ್ತೆ, ಅವರ ಕಮ್ಯುನಿಕೇಶನ್ ಅನ್ನ ಇಂಪ್ರೂವ್ ಮಾಡುತ್ತೆ. ನಾಳೆ ಅವರಿಂದ ಯಾವ ಲೆವೆಲ್ಗೂ ಅದರಿಂದ ಹೋಗ್ಬಹುದು. ಯಾಕಂದ್ರೆ ನಾವುಗಳು ಕೂಡ ಕಾಲೇಜ್ ದಿನಗಳಲ್ಲಿ ಆ ವೇದಿಕೆಯನ್ನ ಬಳಸಿಕೊಂಡಿದ್ದಕ್ಕೆ ಇವತ್ತಿಲ್ಲಿ ಇಷ್ಟಪ್ಪ ಮಾತಾಡ್ತಿತ್ತು. ಕಾನ್ಫಿಡೆನ್ಸ್ ಬಂದದ್ದೇ ಆ ವೇದಿಕೆಗಳಿಂದ, ಅದನ್ನ ಮಕ್ಕಳಲ್ಲಿ ಇದ್ ಮಾಡ್ತಾರೆ. ನಮ್ಮಲ್ಲಿ ಹೆಚ್ಚಿನ ಕಡೆ ಎಂತ ಅಂದ್ರೆ, ಯಾರೋ ಒಬ್ಬರು ನಿರೂಪಕ ಲೈಕ್ ಮಾತಾಡ್ತಾರೆ, ಅದು ಯಾವ್ದೋ ಸ್ಟೂಡೆಂಟ್ ಇರ್ಬೋದು, ಇಲ್ಲ ಯಾವ್ದೋ ಲೆಕ್ಚರರ್ ಅಥವಾ ಟೀಚರ್ ಇರ್ಬೋದು.

0: ಆಗುತ್ತೆ, ಮತ್ತೆ ಗುರ್ತಿಸ್ಕೊಳ್ಳಿಕ್ ಈಸಿ ಅಂತ ಹೇಳಿ
1: ನಮ್ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಇರುತ್ತೆ. ನಾವು ಚಂದ ಕಾಣ್ತಿದ್ದೋ ಅನ್ನೋ ಕಾನ್ಫಿಡೆನ್ಸ್. ಹಾಗೆ ನೀವು ಆಗ ಹೇಳಿದ್ರಿ ಪ್ರೊಫೈಲ್ ಅಂದ್ರೆ ಪಿಪಿಟಿ ಅಲ್ಲಿ ಎಲ್ಲ ನಿರೂಪಕರಿಗೆ ಇದೆ ಒಂದ್ ಸಮಸ್ಯೆ, ಫೋಟೋ ಎಲ್ಲ ಸುಮಾರು ತೆಗ್ದಿರ್ತಾರೆ, ಹೋಗಿ ಬಂದ್ಮೇಲೆ ಆ ಫೋಟೋ ತಕೊಂಡ್ಕಲ್ಲ, ಅದನ್ನ ಹೆಂಗ್ ತಕೊಂಡ್?
0: ಅಯ್ಯೋ ಮೇಡಮ್ ಇದು ನಿಜ ಹೌದು, ಕಳಿಸ್ತೇನೆ ಸರ್ ನಾಳೆ ಪಕ್ಕ ಕಳಿಸ್ತೇನೆ. ಕೀಡಿ ಕೀಡಿ ಕೀಡಿ ಕೀಡಿ ಯಾವತ್ತೋ ಫೋಟೋ ಬರ್ತದೆ, ಎಲ್ಲ ಮುಗ್ದಿದೆ ಯಾವಾಗ, ಯೂಸ್ ಇಲ್ಲ. ಒಂದು ಕ್ರೇಜ್ ಎಲ್ಲರಿಗೂ ಇದ್ದೇ ಇರುತ್ತಲ್ಲ ಮೇಡಮ್. ನಾನು ಇಷ್ಟುವರೆಗೆ ಏನು ನಿರೂಪಣೆ ಮಾಡಿದ್ದೆ ನಂಗೆ ಗೊತ್ತು, ಒಂದಿಲ್ಲ ಒಂದ್ ದಿವಸ ಮುಂದೆ ಯೂಸ್ ಆಗಬಹುದು ಅಂತ ಅಂದುಕೊಂಡು ಸಾಧ್ಯ ಆದಷ್ಟು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವತ್ತು ಪ್ರೋಗ್ರಾಮ್ ಅದು ಇವತ್ತು ಸಿಗದೆ ಇದ್ರು ಸಾಧ್ಯ ಆದಷ್ಟು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ.
1: ಅದು ನಿಮಗೆ
0: ಪ್ಲಸ್, ಅದು
1: ಪ್ಲಸ್ ಆಯ್ತು. ಮೊನ್ನೆ
0: ಮೊನ್ನೆ ಮೊನ್ನೆ ನಿಜವಾಗಿ ನಿಜವಾಗಿ ಪ್ಲಸ್ ಆಯ್ತು.
1: ನಿರೂಪಣ ರತ್ನ ರಾಜ್ಯ ಪ್ರಶಸ್ತಿ ಒಪ್ಪಕ್ಕದು ಅದು ಒಂದು ಕಾರಣ ಆಯ್ತು. ನೀವು ಅದು ಇಟ್ಕೊಂಡ್ರೆ ಇದ್ರೆ ನೀವು ಎಲ್ಲಿಂದ ಪಿಪಿಟಿ ಎಲ್ಲ ಮಾಡಿ ಒಂದು ಪ್ರೊಫೈಲ್ ಮಾಡಿ ಕೊಡ್ತೀರಿ?
0: ಕಷ್ಟ ಕಷ್ಟ
1: ಅಲ್ದ? ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀರಿ. ಹಿಂಗ ಇಷ್ಟೆಲ್ಲ ಆಪತ್ತಿಗೆ ಈ ನಿರೂಪಣೆ ದಿನವೇ ಗಂಟ್ಲು ಕೆಟ್ಟರೆ ಸ್ವರ ಹಾರ ಕೆಮ್ಮು ಶುರು ಆದ್ರೆ ಈ ಸಮಸ್ಯೆ ಈ ಮಾತುಗಾರರಿಗೆ ಮತ್ತೆ ನಿರೂಪಕರಿಗೆ ಬಹಳಷ್ಟು ಅಮೂಲ್ಯ ಅನ್ಸೋದು ಅವರ ಧ್ವನಿ ಮತ್ತೆ ಮಾತು. ಸೊ ಇದನ್ನೆಲ್ಲ ಹೇಗೆ ಕಾಯ್ದಿಟ್ಟುಕೊಳ್ಳುವುದು?
0: ಏನು ಆಯುರ್ವೇದಿಕ್ ಮೆಡಿಸಿನ್ ಎಲ್ಲ ಹೇಳ್ತಾರೆ ಮನೆ ಮದ್ದು ಅಂತ ಹೇಳ್ತಾರೆ, ಅದೆಲ್ಲ ಈ ಕಾಳುಮೆಣಸು ಗೊತ್ತುಂಟಲ್ಲ ಅದೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿಕೊಂಡು ಹೆಂಗಾರು ಮಾಡಿ ಮ್ಯಾನೇಜ್ ಮಾಡಬೇಕು. ಯಾಕಂದ್ರೆ ಇವತ್ತು ಸಂಜೆ ಪ್ರೋಗ್ರಾಮು, ಇವತ್ತು ಬೆಳಿಗ್ಗೆ ನಂಗೆ ತುಂಬ ಟೈರ್ಡ್ ಆಗಿದೆ ಅಥವಾ ಆಗ್ತಾ ಇಲ್ಲ ಅಂದ್ರೆ ಬದಲಿ ವ್ಯವಸ್ಥೆ ಸ್ವಲ್ಪ ಕಷ್ಟ ಅವರಿಗೆ. ನಮ್ಮನ್ನ ನಂಬ್ಕೊಂಡಿರ್ತಾರೆ ಪಾಪ,
1: ಹೌದು
0: ನಮ್ಮನ್ನ ನಂಬ್ಕೊಂಡಿರ್ತಾರೆ. ಸೊ ಏನಾದರೂ ಮಾಡಿ ಮ್ಯಾನೇಜ್ ಮಾಡಲೇಬೇಕು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ ಒಂದು ವೀಕ್ ಇದೆ, ಒಂದು ವಾರ ಇದೆ, 4-5 ಡೇಸ್ ಇದೆ ಅಂದ್ರೆ ಏನೋ ಅದು ಬದಲು ವ್ಯವಸ್ಥೆ ಇವತ್ತು ನಮ್ಗೆ ಸರಿ ಆಗುತ್ತೆ ನಾಳೆ ಬರ್ತೆ ಅಂತ ಹೇಳ್ಬೋದು, ಅದೆಲ್ಲ ಆಗಿದ್ದುಂಟು. ಸೊ ನಾವು ಅದನ್ನ ಹೆಲ್ತ್ ಕಡೆನೂ ಕೂಡ ಗಮನ ಕೊಡ್ಬೇಕು ಮೇಡಮ್,
1: ತುಂಬಾ ಕೊಡ್ಬೇಕು.
0: ಹೌದು,
1: ಸ್ವರ ಧ್ವನಿ ಕೈ ಕೊಡ್ದಿದ್ದಾಗ ಕೈ ಹಿಡಿದು
0: ನಡೆಸಬೇಕಾಗುತ್ತೆ.
1: ಮತ್ತೆ ಟೈಮ್ಗೆ ರೀಚ್ ಆಗೋದು, ಪಂಕ್ಚುಯಾಲಿಟಿ ಫಾರ್ ನಿರೂಪಕ, ಹೌ ಇಂಪಾರ್ಟೆಂಟ್ ಇಟ್ ಇಸ್.
0: 8 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ 7:30 ಹೋಗಿ ರೀಚ್ ಆಗೋದಲ್ಲ, 1 ಗಂಟೆ ಮೊದ್ಲಾರು ಹೋಗ್ಬೇಕು. ಯಾಕಂದ್ರೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು 9 ಗಂಟೆಗೆ ಮಾಡ್ಲಿ, ಅವರು 10 ಗಂಟೆಗೆ ಮಾಡ್ಲಿ, ಅವ್ರು ಹಾಕಿದ್ರು ಟೈಮ್ 8 ಗಂಟೆಗೆ. 1 ಗಂಟೆ ಮೊದಲು ಹೋದ್ರೆ ಒಂದಿಷ್ಟು ಕಂಟೆಂಟ್ಗಳು ಅಥವಾ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಥವಾ ಇನ್ನೂ ಇನ್ಫಾರ್ಮೇಶನ್ ತಗೊಳ್ಳಿಕ್ಕಾಗುತ್ತೆ. ಹಾಗಾಗಿ ಇನ್ ಟೈಮಿಗೆ ಹೋಗೋದಕ್ಕಿಂತ ಬಿಫೋರ್ ಹೋಗಿ ನಾವು ರೆಡಿ ಆಗೋದು ತುಂಬಾ ಒಳ್ಳೇದು. ಅಲ್ಲಿ ಜನ ಇರ್ಲಿ ಇಲ್ದೇ ಇಲ್ಲಿ ಇಂಪಾರ್ಟೆಂಟ್. ಹೌದು,
1: ಕೆಲವೊಂದು ಸ್ಟೇಜ್ ಅಲ್ಲಿ ಸ್ವಯಂ ಸೇವಕರೇ ಇರೋದಿಲ್ಲ, ಸನ್ಮಾನಕ್ಕೂ ಕುರ್ಚಿ ತಕೊಂಡು ನಾವ್ ಹಿಡ್ಕತ್ ಇಲ್ಲ, ಯಾರ ಬಂದ್ರೆ ಇಷ್ಟ ಎಂತ ಮಾಡುದು, ಟೈಮ್ ಇಲ್ಲ, ಮತ್ತೆ ತಕೊಂಡ ಕುರ್ಚಿ ಇಡ, ಡಯಾಸನ್ ತೆಗ್ದು ಆಚೆಗಿಡ, ಪೋಡಿಯಂ ತೆಗ್ದು ಈಚೆಗಿಡ ಆಚೆಗಿಡ. ಸೊ ಇಂಥದ್ದೆಲ್ಲ ನೀವು ಮಾಡಿದ್ರೆ
0: 100% ಮೇಡಮ್, ಎಷ್ಟೋ ವೇದಿಕೆಯಲ್ಲಿ ಸನ್ಮಾನಕ್ಕೆ ಅನೌನ್ಸ್ ಮಾಡುದು ನಾನೇ, ಕುರ್ಚಿ ಇಡುದು ನಾನೇ, ಆಗಿದೆ ಅದೆಲ್ಲ ಅನುಭವಗಳಾಗಿದೆ.
1: ಯಾಕಂದ್ರೆ ನಾನು ಈ ಕಾರ್ಯಕ್ರಮದ ನಿರೂಪಕ ಒಂದು ಜಾಬ್ ಇಟ್ಕೊಂಡ್ರೆ
0: ಸಾಧ್ಯ ಇಲ್ಲ ಮೇಡಮ್ ಅಲ್ಲಿ. ಮತ್ತೆ ನಾನು ಪ್ರತಿ ಪ್ರೋಗ್ರಾಮಿಗೆ ಹೋದಾಗ ಎಸ್ಪೆಷಲಿ ಯುವಕ ಮಂಡಲದ ಕಾರ್ಯಕ್ರಮಗಳಿಗೆ ಹೋದಾಗ ಯುವಕರಿಗೆಲ್ಲ ಒಂದು 5 ನಿಮಿಷ ನಾನು ಮಾತಾಡಿಸ್ದೆ, ಇಲ್ಲಿ ನೋಡಿ ಈ ತರ ಮಾಡಿದ್ರೆ ಈ ಪ್ರೋಗ್ರಾಮ್ ಚಂದ ಬರ್ತದೆ, ಒಂದ್ ಸ್ವಲ್ಪ ರೆಡಿ ಆಗಿ ಆಯ್ತಾ ಅಂತ ಹೇಳಿ ಅಲ್ಲಿ ತಗೊಳ್ತಾರೋ ಬಿಡ್ತಾರೋ ಪಾಲಿಸ್ತಾರೋ ಗೊತ್ತಿಲ್ಲ, ಬಟ್ ಒಂದು ಗೈಡ್ ಮಾಡಿದ್ರೆ ಸ್ವಲ್ಪ ಜನ ಆದ್ರೂ ಆಗಬಹುದೇನು
1: ಅಂತ
0: ಅಂತ.
1: ಓಕೆ, ನೀವು ಮಕ್ಕಳಿಗೆ ಕೋವಿಡ್ ಟೈಮ್ ಅಲ್ಲಿ ನಿರೂಪಣ ಬಗ್ಗೆ
0: ಅಂದ್ರೆ ಏನ್ ಮಾಡಿದ್ದೇನೆ ಅಂದ್ರೆ ಯೂಟ್ಯೂಬ್ ಚಾನಲ್ ಸ್ಟಾಪ್ ಮಾಡಿದ್ದೇವೆ. ಇವಾಗ ನಾವು ಲೈವ್ ಅಂದ್ರೆ ಈ ನಮ್ಮ ಫಾರ್ ಎಕ್ಸಾಂಪಲ್ ಆಗಿ ನಮ್ಮ ಕಾಲೇಜ್ ನಲ್ಲಿ ಕಾರ್ಯಕ್ರಮಗಳು ಬಂದಾಗ ಮಕ್ಕಳಿಗೆ ಟ್ರೈನ್ ಮಾಡ್ತೇವೆ. ಪ್ರೆಸೆಸ್ ಡೇ ಬರುತ್ತೆ, ಟ್ಯಾಲೆಂಟ್ ಡೇ ಅಂತ ಹೇಳಿ ಬರ್ತದೆ, ಕಾಲೇಜ್ ಡೇ ಅಂತ ಹೇಳಿ ಬರ್ತದೆ. ಆ ಕಲ್ಚರಲ್ ಪ್ರೋಗ್ರಾಮ್ ಅನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಮಕ್ಕಳಿಗೆ ಬಿಟ್ಬಿಡ್ತೇವೆ, ಮಕ್ಕಳು ರೆಡಿ ಆಗ್ತಾರೆ. ಮಕ್ಕಳು PUC ಮುಗಿಸ್ಕೊಂಡು ಹೋಗುವಾಗ ಖುಷಿ ಏನು ಗೊತ್ತುಂಟ, ನಾನು ಈ ಕಾಲೇಜ್ ನಲ್ಲಿ ಈ ಪ್ರೋಗ್ರಾಮ್ ಅಲ್ಲಿ ಆಂಕರಿಂಗ್ ಮಾಡಿದ್ದೆ. ಆ ಖುಷಿ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ.
1: ಓಕೆ, ಬಟ್ ನಿಮ್ಮ ತರಬೇತಿ ಅವರಿಗೆ ಇರುತ್ತೆ?
0: ಇರುತ್ತೆ, ಖಂಡಿತ ಇರ್ತದೆ. ಹೌದು ಹೌದು, ಇದ್ದೇ ಇರುತ್ತೆ, ಪರ್ಫೆಕ್ಟ್ ಕಾರ್ಯಕ್ರಮ ಬರಬೇಕಾಗುತ್ತೆ.
1: ವೆರಿ ನೈಸ್, ಸೂಪರ್ ಸರ್, ಖುಷಿ ಆಯ್ತು.
0: ಥ್ಯಾಂಕ್ ಯು ಮೇಡಮ್.
1: ನಾವು ಇಬ್ರು ಮಾತಾಡಿದ್ವಿ ನಿರೂಪಣೆ ಬಗ್ಗೆನೆ.
0: ಹೌದು,
1: ಯಾಕಂದ್ರೆ ವಿಷಯ ಇದ್ದದ್ದೇ ನಿರೂಪಣೆ ಬಗ್ಗೆ, ಬಂದು ಕೂತ್ಮೇಲೆ ನಂಗೆ ಬೇರೆ ವಿಷಯ ಕಾಣ್ತಾ ಇರ್ಲಿಲ್ಲ. ನೀವು ಉಪನ್ಯಾಸಕರು, ಕನ್ನಡವನ್ನ ಪಾಠ ಮಾಡ್ತೀರಿ, ಬಹಳಷ್ಟು ಹುದ್ದೆಗಳನ್ನ ನಿರ್ವಹಿಸ್ತೀರಿ, ಅದೆಲ್ಲ ಓಕೆ. ಬಟ್ ನನ್ನ ಮುಂದೆ ಉದಯ ನಾಯಕ್ ಅವರು ಕೂತಾಗ ನಂಗೆ ಕಂಡದ್ದು ನಿರೂಪಣೆ. ಹಾಗಾಗಿ ನಿರೂಪಣೆ ಮಾತುಕತೆ ಕುಂದಾಪುರ ಮಾತುಕತೆ ಆಗಿ ಹೋಯ್ತು. ಅಡ್ಡಿಲ್ಲ ಸರ್, ನೀವು ಇಲ್ಲಿ ತನಕ ಬಂದು ನಮ್ಮೊಂದಿಗೆ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ತುಂಬಾ ಲಾಯಕ್ ಮಾತಾಡ್ರಿ. ಕುಂದಾಪುರ ಮಾತುಕತೆಯಲ್ಲಿ ಕುಂದಾಪುರ ಕನ್ನಡ ಮಾತ್ರ ಸ್ವಲ್ಪ ಆಚೆಚಿಗಾಯ್ತು. ಎಂತಕ್ಕೆ
0: ಅಂದದ ಭಾಷೆ, ಗಂಧದ ಭಾಷೆ, ಗತ್ತಿನ ಭಾಷೆ, ಗಮ್ಮತ್ತಿನ ಭಾಷೆ, ಅದ್ ನಮ್ ಕುಂದಾಪುರ ಕನ್ನಡ ಭಾಷೆ ಅಂತ ಹೇಳಿ ಕುಂದಾಪುರ ಕನ್ನಡ ದಿನಾಚರಣೆ ಮಾತ್ರ ಅಲ್ಲ, ಯಾವತ್ತೂ ಇರಬೇಕು. ಸೊ ನಾವು ಪಾಠ ಮಾಡುವ ಸಮಯದಲ್ಲಿ ಅಲ್ಲ ಬಳಸ್ಲಿಕ್ಕೆ ಸ್ವಲ್ಪ ಕಷ್ಟ, ಮನೆಯಲ್ಲೆಲ್ಲ ಬಳಸ್ಕೊಳ್ತಾರೆ. ನಿರೂಪಕರು ಏನ್ ಗೊತ್ತುಂಟಾ, ಆ ಕುಂದಾ ಪ್ರಕರಣ ಬಳಸ್ಕೊಡ್ತು

0: ತುಂಬಾ ಕಡಿಮೆ. ನಾ ಈಗ ಮಡಿಕೇರಿಗೆ ಹೋಗ್ತೇನೆ ಪ್ರತಿ ವರ್ಷ, ಅಲ್ಲಿ ಹೋಗಿ ಇದನ್ನ ಹೇಳಲಿಕ್ಕೆ
1: ಆಗುದಿಲ್ಲ.
0: ಹೆಚ್ಚಾಗಿ ನಮ್ದು ಅಚ್ಚ ಕನ್ನಡದನ್ನೇ ಇರ್ತದೆ, ಪ್ರಯತ್ನ ಇರ್ತದೆ.
1: ಆದ್ರೆ ಎಂತ ಗೊತ್ತ ಸರ್, ನಾನೊಂದು ಅಬ್ಸರ್ವ್ ಮಾಡಿದ್ದು, ನಮ್ಮಲ್ಲಿ ಈ ಮಾಸ್ಟರ್, ಉಪನ್ಯಾಸಕರು, ಲೆಕ್ಚರರ್ಸ್ ಎಲ್ಲ ಇರ್ತಾರಲ್ಲ, ಅವ್ರು ಹೆಚ್ಚಾಗಿ ಮೈಕ್ ಹಿಡಿದಿರ್ತಲ್ಲ, ಅವರು ಶಿಷ್ಟ ಕನ್ನಡವನ್ನೇ ಮಾತಾಡೋದು. ಅದೊಂದು ಅಭ್ಯಾಸ ಆಗಿ
0: ಹೋಗಿದೆ.
1: ಮೈಕ್ ಬಂತಂದ್ರೆ ಕುಂದಾಪುರ ಕನ್ನಡ ಮರ್ತೋಗ್ಬಿಡುತ್ತೆ. ಸೊ ಅದೊಂದು ಅರ್ಥ ನನ್ಗನ್ಸುತ್ತೆ, ನಾವು ಕಾನ್ಶಿಯಸ್ಲಿ, ಪ್ರಜ್ಞಾಪೂರ್ವಕವಾಗಿ ಸ್ವಿಚ್ ಆನ್ ಅಂಡ್ ಸ್ವಿಚ್ ಆಫ್, ಒನ್ ಬಟನ್, ಸ್ವಿಚ್ ಆನ್ ಕುಂದಾಪುರ ಕನ್ನಡ, ಎಸ್ ಈಗ ನಾವು ಮಾತಾಡ್ತಿದ್ದೋ ಕುಂದಾಪುರ ಕನ್ನಡದಲ್ಲಿ, ಸ್ವಿಚ್ ಆನ್ ನಾರ್ಮಲ್ ಕನ್ನಡ, ಓಕೆ ಈಗ ಮಾತಾಡ್ತಾ ಇರೋದು ನಾರ್ಮಲ್ ಕನ್ನಡ. ಸೊ ಹಾಂಗ ಒಂಚೂರು ಸ್ವಿಚ್ ಆನ್ ಸ್ವಿಚ್ ಆಫ್ ಆತ ಇದ್ರೆ ಅದು ಸ್ವಲ್ಪ ಕಷ್ಟ, ಯಾಕಂದ್ರೆ ಅದೇ ತರದಲ್ಲಿ ನಮ್ಮ ಸಿಸ್ಟಮ್ ಬಂದಿರೋದ್ರಿಂದ. ಆದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ನಿರೂಪಣೆ ಬಗ್ಗೆ ತುಂಬಾ ಚಂದ, ನಿಮ್ಮ ಮಾತಕ್ಕಿಂತ ನೀವು ತುಂಬಾ ಶಾರ್ಟ್ ಆಗಿ ಮಾತಾಡ್ತೀರಿ ಸರ್, ತುಂಬಾ ಉದ್ದಕ್ಕೆ ಹೇಳುದಿಲ್ಲ, ಹಾಗೆ ನಿಮ್ಮ ನಿರೂಪಣೆ ಕೂಡ ಸ್ವಲ್ಪ ಶಾರ್ಟ್ ಆಗಿ ಇರುತ್ತೆ ಅಂತ
0: ನಾನು ಖಂಡಿತ ಮೇಡಮ್.
1: ಎಷ್ಟೆಷ್ಟು ಕ್ರಿಸ್ಪ್ ಆಗಿ ಮಾತಾಡಕ್ ಸಾಧ್ಯವೋ ಅಷ್ಟು ಕ್ರಿಸ್ಪ್
0: ಮಾಡ್ತೀವಿ, ಸಾಕಾಗುತ್ತೆ ಸಾಕಾಗುತ್ತೆ.
1: ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು ಮೇಡಮ್.
1: ಕೇಳುಗ್ರೆ, ನಾವು ಇಷ್ಟು ಸರಿ ಮಾತಾಡಿದ್ದ ಉದಯ್ ನಾಯಕ್ ಅವ್ರ ಜೊತೆಗೆ ನಮ್ಮ ಕರಾವಳಿಯ ಪ್ರಸಿದ್ಧ ನಿರೂಪಕರು, ಹಾಗೆ ಹೆಮ್ಮಾಡಿ ಜನತಾ ಪಿಯು ಕಾಲೇಜಿನ ಕನ್ನಡ ಉಪನ್ಯಾಸಕರು, ಹಾಗೆಯೇ ಈಗ ಮೊನ್ನೆಯಷ್ಟೇ ಸ್ಪಾರ್ಕ್ ನಿರೂಪಣಾ ರತ್ನ ರಾಜ್ಯ ಪ್ರಶಸ್ತಿಯನ್ನ ಗಳಿಸಿಕೊಂಡವರು. ಈ ಕಾರ್ಯಕ್ರಮ ನಿಮ್ಗೆಲ್ಲ ಇಷ್ಟ ಆಯ್ತಂತ ಅನ್ಕಂತ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಕುಂದಾಪುರ ಆಪ್ ಮೂಲಕ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಟ್ಸ್ಆಪ್ ಮೆಸೇಜ್ ನಲ್ಲಿ ಕಳಿಸಬಹುದು. ನೀವು ಕೇಂದ್ರ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರಕಾರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ.
2: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ ವಿಶೇಷ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಕುಂದಾಪುರ ಮಾತುಕತೆಯಲ್ಲಿ ಇವತ್ತು ನಮ್ಮೊಟ್ಟಿಗೆ ಯಾರಿದ್ರು ಅಂತ ಹೇಳೋ ಮುಂಚೆ ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ ನಮ್ಮ ರೇಡಿಯೋ ಕುಂದಾಪುರ. ಹಾಗೆ ನಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ ಇಪ್ಪರಂದ್ರೆ ಅಚ್ಚ ಕುಂದಾಪುರ. ಆದ್ರೆ ಇಪ್ಪುದೀಗ ಬೆಂಗಳೂರಲ್ಲಿ, ಈಗ ಅಲ್ಲ, ಆಲ್ಮೋಸ್ಟ್ 40 ವರ್ಷ ಆಯ್ತೇನೋ. ತೊಲ್ಲೂರಿಂದ ಬೆಂಗಳೂರಿಗೆ ಹೋದವರು ಯೂಶ್ವಲಿ ನಮ್ಮಲ್ಲಿ ಆ ಟೈಮಲ್ಲಿ ನಂಬದಿಂದ ಬೆಂಗಳೂರಿಗೆ ಎಂತ ಹೋದ್ರಕ್ಕೆ ಅಂದ್ರೆ ಹೋಟ್ಲಿಗೆಲ್ಲ ಹೋತಿದ್ದೇನೆ ಅಲ್ದಾ. ಆದ್ರೆ ಇವ್ರು ಹೋದದ್ದು ಬೇರೆ ಪರ್ಪಸ್ಗೆ, ಅದೆಲ್ಲ ಹ್ಯಾಂಗಂತ ಕೆಂಬುಕಿತ್ತ. ಆ ಪರ್ಪಸ್ ಯಾವ್ದಕ್ಕೆ ಅಂದ್ರೆ ಸಿನಿಮಾಕ್ಕೆ, ಸಿನಿಮಾ ರಂಗದಲ್ಲಿ ನಾನು ಪಳಗ್ಬೇಕು ಅಂತೇಳಿ ಹೋದಾರ. ಅಥವಾ ಅದ್ರ ಹಿಂದೆ ಬೇರೆ ಪರ್ಪಸ್ ಇತ್ತು, ಅದನ್ನ ನಾನು ಮತ್ತೆ ಸ್ವಲ್ಪ ಹೊತ್ತಲ್ಲಿ ಕೇಂಬಾ. ಇವ್ರು ಯಾರು? ಇವರ ಸಿನಿಮಾ ಜರ್ನಿ, ಕಾಶಿನಾಥ್ ಅವ್ರ ಜೊತೆ, ಉಪೇಂದ್ರ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದವರು, ತಾವೇ ಸ್ವತಃ ನಿರ್ದೇಶಕರಾದವರು, ನಿರ್ಮಾಪಕರಾದವರು, ಜೊತೆಗೆ ರಾಜ್ಯ ಪ್ರಶಸ್ತಿ ಸ್ವರ್ಣ ಪದಕವನ್ನ ಗೆದ್ದುಕೊಂಡವರು ಸಿನಿಮಾಕ್ಕೆ. ಅವ್ರ ಬಗ್ಗೆ ನಾವೀಗ ಮಾತಾಡಕ ಯಾರಪ್ಪ ಇವರು ಅಂದ್ರೆ, ನನ್ ಅದರ್ ದ್ಯಾನ್ ರಾಜು ಕೊಠಾರಿ ಅವರು, ರಾಜೀವ್ ಕೊಠಾರಿ ಅವರು, ಶ್ರೀರಾಜ್ ಕೊಠಾರಿ ಅವರು, ಮೂರ್ ಹೆಸರು ಇವರಿಗೆ. ನೀವ್ರನ್ನ ರಾಜು ಅಂತಾನು ಕರಿಬಹುದು, ರಾಜೀವ್ ಅಂತಾನು ಕರಿಬಹುದು, ಶ್ರೀರಾಜ್ ಅಂತಾನು ಕರಿಬಹುದು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಹೆಂಗಿದ್ರಿ ಸರ್, ಹುಷಾರಿದ್ರ್ಯಾ?
3: ಸೂಪರ್
2: ಸೂಪರ್, ಐ ಲೈಕ್ ಇಟ್. ಓಕೆ, ಈಗ ನನ್ಗೊಂದು ಪ್ರಶ್ನೆ ಅಂತ ಗೊತ್ತಿತ್ತ, ನಾನು ಆಗ ಶುರು ಮಾಡ್ತೀನಿ ಹೇಳಿ. ಯೂಶ್ವಲಿ ನಂಬದಿರಲ್ಲ, ಆಗ 40 ವರ್ಷದ ಹಿಂದೆಲ್ಲ ಬೆಂಗಳೂರಿಗೆ ಹೋತ್ರಂದ್ರೆ ಹೆಚ್ಚಾಗಿ ಒಂದು 5ನೇ ಕ್ಲಾಸ್, 6ನೇ ಕ್ಲಾಸ್ ಅಥವಾ 4ನೇ ಕ್ಲಾಸ್, 3ನೇ ಕ್ಲಾಸ್ ಓದ್ಕೊಂಡ ಮನೆಯ ಕಡು ಬಡತನದ ಪರಿಸ್ಥಿತಿಯಿಂದ ಬೆಂಗಳೂರಿಗೋ ಬೊಂಬಾಯಿಗೋ ಹೋಟ್ಲಿಗೆ ಹೋಪಾರ, ಹೌದಲ್ಲ? ಆದ್ರೆ ನೀವು ಹೋದ ಪರ್ಪಸ್ ಬೇರೆ ಇತ್ತು, ಅಥವಾ ನೀವು ಹೋಟ್ಲಿಗೆ ಹೋದವರು ಇಲ್ಲಿಗೆ ಸಿನಿಮಾ ರಂಗಕ್ಕೆ ಬಂದ್ರೆ ಹ್ಯಾಂಗ್ ಸರ್? ಒಂಚೂರು ಹೇಳಿಕಂಬ.
3: ಅಲ್ಲ, ಆಗಿನ ಕಾಲ ತೀರಾ ಬಡತನದ ಕಾಲ. ಬಾಲ ಕಾರ್ಮಿಕನಾಗಿ ನಾನು ಒಂದಷ್ಟು ಕೆಲಸಗಳೆಲ್ಲ ಮೊದಲೇ ಮಾಡಿದ್ದೆ.
2: ಎಲ್ಲಿ ಮಾಡಿರಿ? ಬೆಂಗಳೂರಾಗ?
3: ಹೈದರಾಬಾದ್.
2: ಹೈದರಾಬಾದಾಗ? ಓಕೆ.
3: ಹಾ, ಬಾಲ ಕಾರ್ಮಿಕನಾಗಿ ಕೆಲಸ ಮಾಡಿದಾಗ್ಲೇ ಆಗ್ಲಿ ಒಂಥರ ಈ ಜೀತ ಪದ್ಧತಿ ಬಗ್ಗೆ ಎಲ್ಲ ಒಂದಷ್ಟು ಹೋರಾಟದ ಮನೋಭಾವ ಆ ಬಾಲ್ಯದಲ್ಲೇ ಬೆಳೀತು ನನಗೆ.
2: ಓಕೆ.
3: ಅದಾದ್ಮೇಲೆ ಬೆಂಗಳೂರಿಗೆ ಹೋದವನು ನಾನು ತೀರಾ ಶ್ರೀಮಂತಿಕೆಯಿಂದ ಹೋದವನಲ್ಲ. ಹೋಟ್ಲಲ್ಲೇ ಕೆಲಸ ಮಾಡ್ತಿದ್ದೆ, ಸಂಜೆ ಹೊತ್ತಿಗೆ ನಮ್ಮ ರಂಗಭೂಮಿಯ ಕಲಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇದ್ದೆ ಬೆಂಗಳೂರು ಟೌನ್ ಹಾಲಲ್ಲಿ. ಹಾಗೆ ನೊಂದ ಕಾರ್ಮಿಕರ ಧ್ವನಿಯಾಗಿ ಕಾರ್ಮಿಕ ಸಂಘ ಸಂಘಟನೆಯಲ್ಲಿ ಹೋರಾಟಗಳು ಮಾಡ್ತಿದ್ದೆ. ಅದೇ ಕಾರ್ಮಿಕ ಸಂಘಟನೆಯದು ಒಂದು ನಾಟಕ ತಂಡ ಇತ್ತು, ಅದರಲ್ಲಿ ಒಂದು ಅರಾಜಕೀಯ ಅಂತ ನಾಟಕ. ಆ ಅರಾಜಕೀಯ ನಾಟಕದಲ್ಲಿ ಮೊಟ್ಟ ಮೊದಲನೇ ಸಾರಿಗೆ ನಾನು ಬಣ್ಣ ಹಚ್ಚಿದ್ದು ಬೆಂಗಳೂರು ಟೌನ್ ಹಾಲಲ್ಲಿ. ಒಂದು ರುದ್ರ ಅಂತೇಳಿ ಒಂದು ವಿಲನ್ ಪಾತ್ರ. ಅಷ್ಟು ದೊಡ್ಡ ಪಾತ್ರ ಕೊಡುವುದಕ್ಕೆ ನಿರ್ದೇಶಕರಿಗೂ ಧೈರ್ಯ ಇರಲಿಲ್ಲ, ಇವ್ನು ಮಾಡ್ತಾ ಇಲ್ಲ ಅಂತೇಳಿ. ನನಗೂ ಧೈರ್ಯ ಇರಲಿಲ್ಲ, ಬಟ್ ಎಲ್ಲರೂ ಒತ್ತಾಯಕ್ಕೆ ಒಪ್ಪಿಕೊಂಡೆ. ನಾಟಕ ಶುರುವಾಯ್ತು. ಒಂದು ಸನ್ನಿವೇಶದಲ್ಲಿ ಡೈಲಾಗ್ ಮರ್ತೋಯ್ತು. ಮರ್ತೋಯ್ತು ಹೇಗೆ ಅಂತೇಳಿದ್ರೆ, ಒಂದು ಮಿನಿಸ್ಟರ್ ಚೆನ್ನಪ್ಪನ ತಮ್ಮ ಇವನು, ಎಲ್ಲ ಅಣ್ಣನೇ ಕೆಟ್ಟ ಹೆಸರು ಕೆಲಸನೇ ಮಾಡುದು ವಿಲನ್. ಒಂದು ಹುಡುಗಿ ಇವನ ಲವರ್ ಗರ್ಭಿಣಿ ಆಗಿರ್ತಾಳೆ, ಅವಳು ಬಂದು ಹೇಳ್ಕೊಳ್ತಾಳೆ, ಕಷ್ಟ ಹೇಳ್ಕೊಳ್ತಾಳೆ, ಮದುವೆ ಆಗುವ ಅಂತ ಹೇಳ್ತಾನೆ. ಇವನು ಮಾಮೂಲಿ ಇಲ್ಲ ನೀನು ಬೇಡ ತೆಗೆಸುವ ಅಂತೆಲ್ಲ ಹೇಳ್ತಾನೆ, ಒಪ್ಪುದಿಲ್ಲ ಅವಳು. ಕೊನೆಗೊಂದು ಜಗಳ ಶುರುವಾಗತ್ತೆ, ಜಗಳದಲ್ಲಿ ಅವಳು ಅವಮಾನ ಮಾಡ್ತಾಳೆ. ಆವಾಗ ನಾನು ಪ್ರೇಕ್ಷಕರ ಕಡೆಗೆ ನೋಡಿದೆ, ಎದುರುಗಡೆ ಲೈನಲ್ಲೆಲ್ಲ ನಮ್ಮ ಸ್ನೇಹಿತರುಗಳೇ ಕೂತ್ಕೊಂಡಿದ್ರು ಪ್ರೇಕ್ಷಕರಾಗಿ, ಎಲ್ಲ ನಗಾಡೋಕೆ ಶುರು ಮಾಡಿದ್ರು. ನಾನು ನಗು ಬಂತು, ಡೈಲಾಗ್ ಮರ್ತೋಯ್ತು. ತಲೆ ಕೆಳಗೆ ಹಾಕೊಂಡು ಸುಮ್ಮನೆ ನಿಂತ್ಕೊಂಡೆ, ಒಂದು ಅರ್ಧ ನಿಮಿಷ ನಿಂತ್ಕೊಂಡೆ. ಸೊ ಅಲ್ಲಿ ಈಗ ನನಗೊಂಥರ ಏನೋ ಇದಾಗುತ್ತೆ, ಈಗ ಮರ್ಯಾದೆ ಪ್ರಶ್ನೆ ಅಲ್ಲ ಅಂತೇಳಿ ಅಲ್ಲೇ ಡಿಸೈಡ್ ಮಾಡ್ಕೊಂಡೆ, ಏನು ಬೇಕಾದಾಗಲಿ ಡೈಲಾಗ್ ನಂಗೆ ಮರ್ತೋದು ಹೊಡಿಲ್ಲ, ಬಾಯಿಗೆ ಬಂದದ್ದು ಹೇಳೋದು ಅಂತೇಳಿ. ಕೊನೆಗೆ ಹಂಗೆ ತಲೆ ಎತ್ತು ಅಟ್ಟ ಹಸ್ದ ನೋಗಾಡ್ಕೊಂಡು ತಲೆ ಎತ್ತಿದೆ. ತಲೆ ಎತ್ತವನು, ಪತ್ರಿಕೆಗೆ ಹೋಗ್ತೀಯ, ನನ್ನ ಮಾನ ಹರಾಜ್ ಹಾಕ್ತೀಯ, ಮಾಧ್ಯಮದ ಮುಖಾಂತರ ಹೋರಾಟ ಮಾಡ್ತೀಯ, ನೀನು ಬದುಕಿದ್ರೆ ತಾನೆ ಅಂತೇಳಿ ಒಂದು ಅಟ್ಟಹಾಸದ ನಗು ರಕ್ಕಿಬಿಟ್ಟು ಕೂತಿಗೆ ಹೊಸ್ಬಿಟ್ಟು ಅವಳನ್ನಲ್ಲೇ ಸಾಯಿಸ್ಬಿಡ್ತೀನಿ.
2: ಅದು ಇರ್ಲಿಲ್ಲ, ಸೀನ್ ಆಗಿರ್ಲಿಲ್ಲ.
3: ಸೀನಲ್ಲಿ ಕೆಲವು ಇತ್ತು, ಕೆಲವು ಇಲ್ಲ. ಬಟ್ ಇಲ್ಲಿ ಮ್ಯಾನೇಜ್ ಮಾಡ್ಲೇಬೇಕು, ಇಲ್ಲಾದ್ರೆ ಮರ್ಯಾದೆ ಪ್ರಶ್ನೆ. ಈಗ ಆ ಸನ್ನಿವೇಶ ಅದೇನು ಜನರಿಗೆ ಪ್ರೇಕ್ಷಕರಿಗೆ ಏನ್ ಅನಿಸೋ ಗೊತ್ತಿಲ್ಲ, ಎಲ್ಲ ಚಪ್ಪಾಳೆ ತಟ್ಟೋ ಶುರು ಮಾಡಿದ್ರು. ನಾಟಕ ಮುಗಿದು ಹೊರಗೆ ಬಂದ ಮೇಲೆ ಒಂದಷ್ಟು ಜನ ಸ್ನೇಹಿತರೆಲ್ಲ ಕೇಳಿಸ್ರು ಮಠ, ಅಲ್ಲ ಮರ ನೀ ಇಷ್ಟೆಲ್ಲ ಎಲ್ಲಿ ಕಲ್ತ್ಕೊಂಡೆ ಮರೆ. ಆಮೇಲೆ ಒಂದಷ್ಟು ಸ್ನೇಹಿತರು ಒತ್ತಾಯ ಮಾಡಿದ್ರು, ಇಲ್ಲ ಇಲ್ಲ ನೀನು ಮುಂದೆ ಏನೋ ಒಂದು ಮಾಡ್ಬೋದು ನೀನು ಅಂತೇಳಿ ಆ ಇದರಲ್ಲಿ ಒಂದಷ್ಟು ಜನ ಕಾಶಿನಾಥ್ ಅದ್ರಕ್ಕೆ ನನ್ನನ್ನು ಕರ್ಕೊಂಡು ಹೋದ್ರು. ಅಲ್ಲಿ ಉಪೇಂದ್ರ ಸ್ಟ್ಯಾಂಡ್ ಡೈರೆಕ್ಟರ್ ಆಗಿದ್ರು, ವಿಮಾನ ಅವರು ಎಲ್ಲರೂ ಇದ್ರು, ಎಲ್ಲರೂ ನೋಡೋ ಊರ್ ಮನೆಯವರೇ ಅಲ್ಲಿ, ಎಲ್ಲರೂ ಊರ್ ಮನೆಯವರೇ ಇದ್ದೀರ. ಅಲ್ಲಿಂದ ಕಾಶಿನಾಥ್ ಆವಾಗ ಒಂದು ಅಜಗಜ ಅಂತರ ಅಂತೇಳಿ ಒಂದು ಸಿನಿಮಾ ಶುರುವಾಗ್ತಿತ್ತು, ಆ ಸಿನಿಮಾಕ್ಕೆ ಸೇರ್ಕೊಂಡೆ.
2: ಒಂದ್ ನಿಮಿಷ, ಈಗ ನೀವು ಕಾಶಿನಾಥ್ ಅವ್ರನ್ನ ಭೇಟಿ ಹಬ್ಬಕ್ಕೆ ಹೋದಾಗಳಿಗೆ ನೀವು ಕುಂದಾಪುರದ ಅವ್ರಿಗೆ ಗೊತ್ತಾಯ್ತು?
3: ಹೋದ್ಮೇಲೆ ಗೊತ್ತಾಯ್ತು.
2: ಹೋದ್ಮೇಲೆ ಅವರು ಕುಂದಾಪುರದಾರೆ.
3: ಹೌದು.
2: ಆ ಪ್ರೀತಿನ ನಿಮ್ಮನ್ನ ರಪ್ಪಕ್ಕ ಸೇರ್ಸ್ಕೊಂಡ್ರ ಅಥವಾ ಹೆಂಗೆ ಅಂತ? ನಮ್ ಬದಿಯರ ನಮ್ಮ ಊರಿನರನ್ನೋ ಒಂದು ಖುಷಿಯಿಂದ ಸೇರಿಸ್ಕೊಂಡ್ರ?
3: ಅಲ್ಲಿ ಸುಮಾರು ಜನ ಅವಕಾಶಗಳು ಕೇಳ್ಕೊಂಡು ಬರ್ತಾ ಇದ್ರು, ಅವ್ರ ಅವಕಾಶಗಳು ಕೊಡ್ತಾ ಇದ್ರು. ಅದರಲ್ಲಿ ನಾನು ಸ್ವಲ್ಪ ಊರ್ ಮನೆಯವನ್ ಅಂತೇಳಿ ಒಂದ್ರೆ ಒಂದ್ ರೀತಿಯ ಒಂದು ಅಟ್ಯಾಚ್ಮೆಂಟ್ ಜಾಸ್ತಿ ಆಯ್ತಲ್ಲ.
2: ಅಜಗಜಾಂತರ
3: ಅದು 25 ವಾರ ಓಡಿದಾನ ಅಂತ ಒಂದು ಟ್ರೆಂಡ್ ಸೆಟರ್ ಮೂವಿ ಅದು.
2: ನೀವ್ ಅದ್ರಲ್ಲಿ ಎಂತ ಮಾಡಿದ್ರಿ?
3: ನಾನು ಒಂದ್ ಸಣ್ಣ ಪಾತ್ರನು ಮಾಡಿದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ.
2: ಫಸ್ಟ್ ಟೈಮ್ ಸಿನಿಮಾದಲ್ಲಿ ಮುಖ ಕಾಂಬುದು ಹೆಂಗ್ ಅನಿಸ್ತು ನಿಮ್ಗೆ?
3: ಕಾಣಿಸ್ಕೊಳ್ಳುವ ಅಂತದ್ದು ಒಂದು ಆಸೆ ಇತ್ತಲ್ಲ, ಆಸೆ ಈಡೇರಿಸ್ಕೊಂಡಾಗ ಆಯ್ತು
2: ಅಷ್ಟೇ. ಕಡೆಗೆ
3: ಅಲ್ಲಿಂದ ಆ ಸಿನಿಮಾ ಮುಗಿದ್ಮೇಲೆ ಅಲ್ಲಿ ಉಪೇಂದ್ರ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ರು. ಆಮೇಲೆ ಉಪೇಂದ್ರ ಸ್ವಂತ ಡೈರೆಕ್ಷನ್ ಸಿನಿಮಾ ಶುರು ಮಾಡಿದ್ರು, ತರಲೆ ನನ್ನ ಮಗ ಅಂತೇಳಿ, ಜಗ್ಗೇಶ್ ಫಸ್ಟ್ ಟೈಮ್ ಹೀರೋ. ಆ ಸಿನಿಮಾದಿಂದ ಉಪೇಂದ್ರ ತಂಡಕ್ಕೆ ಸೇರ್ಕೊಂಡೆ. ಅಲ್ಲಿ ತರಲೆ ನನ್ನ ಮಗ, H2O ಸೂಪರ್ ಸ್ಟಾರ್, ಹೀಗೆ ಒಂದು 16 ವರ್ಷ ಉಪೇಂದ್ರ ಟೀಮ್ ನಲ್ಲಿ ಎಲ್ಲ ಸಿನಿಮಾಗಳಲ್ಲೂ ಎಲ್ಲ ವಿಭಾಗಗಳಲ್ಲೂ ಕೆಲಸ ಮಾಡಿ ಅನುಭವ ಪಡ್ಕೊಂಡು ಆ ಅನುಭವ ಮುಂದೆ ನನಗೆ ಸ್ವಂತ ನಿರ್ಮಾಣ ಸಂಸ್ಥೆ ತಯಾರು ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಆಯ್ತು.
2: ಉಪೇಂದ್ರ ಅವ್ರ ಜೊತೆ ಕೆಲಸ ಮಾಡೋದು ಹೆಂಗ್ ಅನಿಸ್ತು ನಿಮ್ಗೆ?
3: ಉಪೇಂದ್ರ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಎಲ್ಲ ಉಪೇಂದ್ರ ಸ್ಟಾರ್ ಆದ್ಮೇಲೆ ನೋಡ್ತಾರೆ, ಅದು ಬೇರೆ ರೀತಿ. ಆ ಸ್ಟಾರ್ ಆಗ್ಬೇಕಾದ್ರೂ ಮೊದಲೇ ತೀರಾ ಅಸಿಸ್ಟೆಂಟ್ ಡೈರೆಕ್ಟರ್ ಈ ಮಟ್ಟದಿಂದ ತೀರಾ ಬಡತನ ಇತ್ತು ಅವಾಗ. ಅವ್ರ ಅಪ್ಪಯಿಂದ ಒಂದು TVS 50 ಲೂನ ಇತ್ತು, ಆ ಲೂನದಲ್ಲಿ ಅವರು ನಾನು ಓಡಾಡ್ತಾ ಇದ್ವಿ. ಅದು ಎಲ್ಲೋ ಒಂದು 4 ಕಿಲೋಮೀಟರ್ ಹೋದ ತಕ್ಷಣ ಒಂಥರ ನಿಂತು ಹೋಗ್ತಿತ್ತು. ಅವಾಗ ನಾನು ಅವ್ರು ಕೂತ್ಕೊಳ್ಳೋದು, ನಾನು ತಳ್ಳುದು, ಸುಮಾರು ದೂರ ತಳ್ಕೊಂಡು ಓಡಿ ಹೋದ್ಮೇಲೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಓಡಿ ಹೋಗಿ ಹತ್ಕೊಳ್ಳುದು. ಆ ರೀತಿ ಇದರಲ್ಲಿ ಬಂದವರು, ಒಂಥರ ಜೀವನ ಒಳ್ಳೆ ಇತ್ತು ಅವಾಗಿನ ಕಾಲಕ್ಕೆ.
2: ಕಡೆಗೆ ನಿಮ್ಗೆ ಅವರ ಸಹವಾಸ ಅಂದ್ರೆ ಅವ್ರ ಹಲವು 16 ಮೂವಿಗಳಲ್ಲಿ ನೀವು ಕೆಲಸ ಮಾಡ್ರಲ್ಲ, ಅದು ನಿಮ್ಗೆ ಯಾವ್ಯಾವ ತರ ದೊಡ್ಡ ಅನುಭವ ಕೊಡ್ತು? ಈಗ ದೊಡ್ಡ ದೊಡ್ಡ ಪಿಕ್ಚರ್ ಅದಲ್ಲ.
3: ಅಲ್ಲ, ಅದೆಲ್ಲ ಟ್ರೆಂಡ್ ಸೆಟರ್ ಮೂವಿಗಳು ಅಂದ್ರೆ ಒಂದಷ್ಟು ಅನುಭವಗಳು ಸಿಕ್ತು ಅಲ್ಲಿಂದ.
2: ಈಗ ಉಪೇಂದ್ರ ಅವರ ಸಿನಿಮಾ ಎಲ್ಲರ ತರ ಅಲ್ಲ, ಈಗ ಕಾಶಿನಾಥ್ ಅವ್ರದ್ದು ಹೆಂಗ್ ಡಿಫ್ರೆಂಟ್ ಆಗಿತ್ತೋ ಉಪೇಂದ್ರ ಅವ್ರ ಸಿನಿಮಾ ಕೂಡ ಒಂಥರ ಡಿಫ್ರೆಂಟ್. ಅಂದ್ರೆ ನಾವೆಲ್ಲ ಅದನ್ನ ನಿರೀಕ್ಷೆ ಮಾಡಕ್ಕೂ ಸಾಧ್ಯ ಇರಲಿಲ್ಲ. ಬಂದ ಮೇಲೆ ಹಿಂಗ್ ಒಂದ್ ಪಿಕ್ಚರ್ ಬರ್ತಿತ್ತು, ಓಮ್ ಎಲ್ಲ ಅಂದ್ರೆ ಅರ್ಥಪ್ಪ ಅಂತದಲ್ಲ ಪಟಕ್ ಅಂತ ಹೇಳಿ ಹೇಳ್ಕೊಂಡು ಅದನ್ನ ಡಿಫ್ರೆಂಟ್ ಆಗಿ ಮಾಡಿರುವಂತದ್ದು. ಅದೆಲ್ಲ ನಿಮ್ಗಲ್ಲಿ ಅರ್ಥ ಆಗ್ತಿದ್ದ ನಿಮ್ಗಂದ್ರೆ ಆ ಕಾನ್ಸೆಪ್ಟ್ ಗೊತ್ತಾತಿದ್ದೀತ ಹೆಂಗ?
3: ಅಲ್ಲ, ಕಾನ್ಸೆಪ್ಟ್ ಅಂತ ಹೇಳಿದ್ರೆ ನಾವು ರಾತ್ರಿ ಒಂದು ಆವಾಗ ಎಲ್ಲ ಈ ಮೊಬೈಲ್ ಫೋನ್ ಇದೆಲ್ಲ ಇರ್ಲಿಲ್ಲ, ಲ್ಯಾಂಡ್ ಲೈನ್ ಫೋನ್. ಹಗಲು ಹೊತ್ತಿಗೆ ಕತೆ ಕೂತ್ಕೊಂಡ್ರೆ ಕಾನ್ಸೆಪ್ಟ್ ಗಳು ಬರುವುದಿಲ್ಲ, ಮತ್ತೆ ಯಾವ್ದೋ ಒಂದು ಫೋನ್ ಬರುತ್ತೆ, ಇನ್ನೊಂದು ಡಿಸ್ಟರ್ಬ್ ಏನೇನೋ ಒಂದು ಆಗ್ತಾ ಇರತ್ತೆ. ಅದಕ್ಕೆ ರಾತ್ರಿ ಒಂದು 9 ಗಂಟೆ ಮೇಲೆ ಲ್ಯಾಂಡ್ ಲೈನ್ ಫೋನ್ ಅನ್ನು ಎತ್ತಿ ಇಟ್ಟು ಕಿಟಕಿ ಬಾಗಿಲೆಲ್ಲ ಭದ್ರ ಮಾಡ್ಕೊಂಡು ಕತೆ ಕೂತ್ಕೊಂಡ್ರೆ, ಒಂದು 8 ಜನರದ ಒಂದು ಟೀಮ್ ಕತೆ ಕೂತ್ಕೊಂಡ್ರೆ ರಾತ್ರಿ 2:30 ಗಂಟೆಗೆ ಕೊನೆ ರೌಂಡ್ ಟೀ ಚಾ ಅಲ್ಲ, ರಾತ್ರಿ ಒಂದು 3 ಬೆಳಗಿನ ಒಂದು 4 ಗಂಟೆವರೆಗೆ ರಾತ್ರಿಯಲ್ಲಿ ಯಕ್ಷಗಾನ ಮಾಡಿ ಬೆಳಿಗ್ಗೆ ಮಲ್ಕೊಂಡಾಗೆ ರಾತ್ರಿ ಎಲ್ಲ ಕತೆ ಕೂತ್ಕೊಂಡು ಬೆಳಿಗ್ಗೆ ಜಾವ 4 ಗಂಟೆಗೆ ಮಲ್ಕೊಳ್ಳೋದು, ಹೇಳೋದು ಒಂದು 11 ಗಂಟೆ 12 ಗಂಟೆ ಆಗುತ್ತೆ ಮತ್ತೆ ಮರುದಿನ. ಸೊ ಆ ರೀತಿಯಲ್ಲಿ ಒಂದು ಕತೆಯಲ್ಲಿ ಎಲ್ಲರೂ ಇನ್ವಾಲ್ವ್ ಆಗ್ತಾ ಇರೋದ್ರಿಂದ ಅದೊಂದು ಸಿನಿಮಾ ಏನನ್ನೋದು ನಾವಲ್ಲಿ ಸಿನಿಮಾ ಪ್ರೇಕ್ಷಕ ಥಿಯೇಟರ್ ನೋಡ್ತಾನಲ್ಲ, ಅದೇ ರೀತಿ ನಾವು ಕತೆ ಕೂತ್ಕೊಂಡಲ್ಲಿ ನಮ್ಮ ಕಲ್ಪನೆ ಎಲ್ಲ ಸಿನಿಮಾ ನೋಡ್ತಾ ಇತ್ತು ನಾವು.
2: ಆತರ ಈಗ ಅಷ್ಟು ಜನ ಕೂತ್ಕೊಂಡು ಕತ್ತಿ ಬರದ್ರು ಕತ್ತಿ ಕನ್ಫ್ಯೂಸ್ ಆತಿಲ್ಲ?
3: ಅಲ್ಲ, ಈಗ ಮಜ್ಜಿಗೆಯಲ್ಲಿ ಬೆಣ್ಣೆ ಇತ್ತಂಬುದು ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೆ ಬೆಣ್ಣೆ ಮುದ್ದೆ ಸಿಕ್ಕತ್ತಾ? ಸತತವಾಗಿ ಕಡದಾಗ ಒಂಚೂರು ದಪ್ಪಾಗದ ಹಾಗೆ ಎಲ್ಲರೂ ಕೂತ್ಕೊಂಡು ಒಂದು ಡಿಸ್ಕಸ್ ಮಾಡಿದಾಗ ಒಂದು ಸನ್ನಿವೇಶಕ್ಕೆ ಒಂದು ವಿಶೇಷವಾದ ರೂಪ ಬರುತ್ತೆ,
2: ಎಲ್ಲ ಒಟ್ಟು ಸೇರಿ ಅರ್ಧ ಒಂದ್ ಚಿತ್ರನ ಮಾಡುದು.
3: ಹೌದು. ಅಲ್ಲ, ಇದೆಲ್ಲ ಸಿನಿಮಾ ಅನ್ನೋದು ಒಂದ್ ಮ್ಯಾನ್ ಶೋ ಅಲ್ಲ, ಇದು ಒಂದು ಟೀಮ್ ವರ್ಕ್ ಅದು.
2: ಸೊ ಎಲ್ಲರ ಒಂದು ಯೋಚನೆ ಕಲ್ಪನೆ ಊಹಾ ಪೋಹಗಳು ಎಲ್ಲದನ್ನು ಸೇರಿಸ್ರೆ ಅದೊಂದು ಅದ್ಭುತವಾಗಿರುವ ಒಂದು ಚಿತ್ರ ಆಯ್ತು ಅಂತ ಹೇಳ್ಕೊಂಡು.
3: ಹೌದೌದು.
2: ಸೊ ಇದು ಆದ್ಮೇಲೆ ಕಡೆಗೆ ನೀವು 16 ಚಿತ್ರ ನಮ್ಮ ಉಪೇಂದ್ರ ಜೊತೆ ಆಯ್ತು, ಆ ನಂತರ
3: 16 ವರ್ಷ ಉಪೇಂದ್ರ ಜೊತೆಲಿ ಇದಾದ್ಮೇಲೆ ಆಮೇಲೆ ಅವರು ಹೀರೋ ಅದು. ಡೈರೆಕ್ಟರ್ ಆಗಿದ್ದಾಗ ನಾನೊಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಮ್ಗೊಂದು ಇದಿರುತ್ತೆ. ಹೀರೋ ಆದ್ಮೇಲೆ ಇದು ಬೇಕಾಗಿಲ್ವಲ್ಲ, ಟೀಮ್ ಬೇಕಾಗಿಲ್ವಲ್ಲ ಅವಾಗ. ಆವಾಗ ನಾನು ಆ ಟೀಮಿಂದ ಹೊರಗೆ ಬಂದ್ಮೇಲೆ ಒಂದಷ್ಟು ಜನ ಇವನು ಕಾಶಿನಾಥ್ ಉಪೇಂದ್ರ ಟೀಮ್ನಲ್ಲಿ ಇದ್ದವನು ಅನುಭವಿ, ಮತ್ತೆ ಕಾಯಕ್ಕೆ ಬೇಕು ಕೈಲಾಸ ಅಂದ್ಕೊಂಡು ಇದು ಮಾಡ್ಕೊಂಡು ಬಂದವ್ ನಾವೊಂದು ಪೇಮೆಂಟ್ ಇಲ್ಲ ಊಟ ಇಲ್ಲ ಅನ್ನೋ ಕಾರಣಕ್ಕೆ ಕೆಲಸದ ಮೇಲೆ ಗಮನ ಕಮ್ಮಿ ಮಾಡ್ತಾ ಇರಲಿಲ್ಲ. ಯಾವುದೇನೇ ಇರಲಿ ಒಪ್ಪಿಕೊಂಡು ಕೆಲಸ ಆಗಲೇಬೇಕು, ಅದು ಎಷ್ಟೇ ಪ್ರಯತ್ನ ಆಗಲಿ ನಿಲ್ಲಿಸ್ತಿರಲಿಲ್ಲ. ಆ ಒಂದು ಇದ್ರ ಮೇಲೆ ಒಂದಷ್ಟು ಜನ ನನ್ನನ್ನು ಕರೀತಿದ್ರು ನನ್ನ ಸಿನಿಮಾದ ಇನ್ಚಾರ್ಜ್ ನೋಡ್ಕೊ ಅಂತೇಳಿ. ಹಾಗೆ ಒಂದಷ್ಟು ಸಿನಿಮಾಗಳನ್ನ ನನ್ನ ಇನ್ಚಾರ್ಜ್ ಬಂದಷ್ಟು ಒಂದು ಸಿನಿಮಾಗಳನ್ನ ನಾನು ಕುಂದಾಪುರಕ್ಕೆ ಕರ್ಕೊಂಡು ಬಂದು ಇಲ್ಲಿ ಶೂಟಿಂಗ್ ಮಾಡಿಸ್ತಿದ್ದೆ.
2: ಹೌದಾ?
3: ಹೌದು.
2: ಇಲ್ಲೆಲ್ಲ ಮಾಡಿಸ್ರಿ ನೀವು ಯಾವ್ಯಾವ ಜಾಗಕ್ಕೆಲ್ಲ ಹೋಗಿ?
3: ಈಗ 2016 ಭಗೀರಥ ಅಂತೇಳಿ ಒಂದು ಸೀರಿಯಲ್, ನಮ್ಮ ಊರ್ ಮನೆ ಕಲಾವಿದರಿಗೆ ತುಂಬಾ ಜನರಿಗೆ ಸೀರಿಯಲ್ ಅಲ್ಲಿ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಂತೇಳಿ ಆಸೆ ಇರುತ್ತೆ.
2: ಹೌದು.
3: ಆದ್ರೆ ಬೆಂಗಳೂರಿಗೆ ಅದಕ್ಕಾಗಿ ಹೋಗಿ ಅವಕಾಶ ಗಿಟ್ಸ್ಕೊಂಬಾತಿಲ್ಲ, ಆಗಳಿಗೆಲ್ಲ ಅವಕಾಶ ಗಿಟ್ಸೋದೇ ಬಹಳ ದೊಡ್ಡ ಕಷ್ಟ. ಆವಾಗ ಚನ್ನಪಟ್ಟಣದ ಹತ್ರ ಆ ಸೀರಿಯಲ್ ಶೂಟಿಂಗ್ ನಡಿಬೇಕಿತ್ತು, ಚನ್ನಪಟ್ಟಣದ ಹತ್ರ ಒಂದು ಅಬ್ಬೂರ್ ದೊಡ್ಡಿ ಅಂತೇಳಿ. ಆದ್ರೆ ಇನ್ಚಾರ್ಜ್ ನನಗೆ ಬಂತು, ಇನ್ಚಾರ್ಜ್ ನನಗೆ ಬಂದ ಮೇಲೆ ನಾನೇನು ನನಗೊಂದು ಇದಾಯ್ತು, ಇದನ್ನ ಇಲ್ಲೆಲ್ಲ ಮಾಡಬಹುದು, ಯಾಕೆ ತಗೊಂಡೆ ನಮ್ಮೂರ ಮಾಡೋಕ್ಕಾಗ ಅಂತೇಳಿ. ಪ್ರೊಡ್ಯೂಸರ್ಗೆ ಹೇಳಿದೆ, ನೋಡಪ್ಪ ಇಲ್ಲೆಲ್ಲ ಇಲ್ಲಿಗಿಂತ ಅದ್ಭುತವಾದ ಲೊಕೇಶನ್, ಅದ್ಭುತವಾದ ಪ್ರಕೃತಿ ಸೌಂದರ್ಯ ಎಲ್ಲ ನಮ್ಮ ಕಡೆ ಸಿಕ್ಕತ್ತೆ. ಆಮೇಲೆ ಈ ಹಳೆಯ ಕಾಲದ ಕೆತ್ತನೆ ಕಂಬಗಳಿರೋ ಮನೆ, ಹೆಬ್ಬಾಗ್ಲಿ ಮನೆ, ಈ ತರದೆಲ್ಲ ಏನೊಂದು ಅದರ ಸ್ವರೂಪನೇ ಬದಲು ಮಾಡುವ, ಮತ್ತೆ ಕಮ್ಮಿ ಖರ್ಚಲ್ಲಿ ಇಲ್ಲಿ ಏನ್ ಖರ್ಚಾಗ್ತಿತ್ತು ಇದಕ್ಕಿಂತ ಕಮ್ಮಿ ಖರ್ಚಲ್ಲಿ ನಾನು ನಮ್ಮೂರಲ್ಲಿ ಹೋಗಿ ಮಾಡಿಸಿಕೊಡ್ತೇನೆ. ಅವ್ರನ್ನ ಒಪ್ಪಿಸಿ ಇಲ್ಲೆಲ್ಲ ಒಳ್ಳೊಳ್ಳೆ ಒಂದಷ್ಟು ಹಳೆ ಮನೆಗಳಿಗೆಲ್ಲ ಹುಡುಕಾಟ ನಡೀತು. ಫಸ್ಟ್ ಕೆಂಚನೂರ್ ಮನೆ ನೋಡಿದ್ವಿ, ಅವ್ರು ಕೂಡ ಕೂಪ್ಲಿಲ್ಲ ನನಗೆ. ಆಜ್ರಿ ಆಜ್ರಿ ದೊಡ್ಡ ಮನೆ ಅಂತೇಳಿ, ಅದೊಂದು 300 ಹಿಂದಿನ ಮನೆ. ಹೆಬ್ಬಾಗ್ಲು ಕೆಂಪ ಕಂಬಗಳೆಲ್ಲ ಒಂಥರ ರಾಜರ ಮನೆ ತರನೇ. ಅದು ಆ ಮನೆಯಲ್ಲಿ ಶೂಟಿಂಗ್ ಇಟ್ಕೊಂಡು ಮುಖ್ಯ ಪಾತ್ರಕ್ಕೆ ಒಂದು 5-6 ಜನರು ಮಾತ್ರ ಬೆಂಗಳೂರಿನ ಕರ್ಕೊಂಡು ಬಂದಿದ್ದು. ಅದರಲ್ಲಿ ಒಂದು ವಾತಾಪಿ ಅಂತ ಒಂದು ಪಾತ್ರ, ಆ ವಾತಾಪಿ ಪಾತ್ರ ನಾವು ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ಏನೋ ಒಂದು ವಿಶೇಷತೆ ಇರಲಿ ಅಂತೇಳಿ ಆ ಒಂದು ಪಾತ್ರಕ್ಕೆ, ವಾತಾಪಿ ಅನ್ನೋ ಒಂದು ಪಾತ್ರಕ್ಕೆ ಕುಂದಾಪುರ ಕನ್ನಡ ಇಡುವ ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ವಿ. ಅಂದ್ರೆ ಆ ಪಾತ್ರ ಒಂದು 50 ಕಂತು, 50 ಕಂತು ಆದ್ಮೇಲೆ ಆ ಪಾತ್ರ ಬೇಡ ಅಂತೇಳಿ ಅಂತ ನಾವು ಅಂದ್ಕೊಂಡದ್ದು. ಆ ಪಾತ್ರ ತುಂಬಾ ವಿಶೇಷವಾಗಿ ಬಂತದ್ದು. ವಿಶೇಷವಾಗಿ ಬಂದ್ಮೇಲೆ ದೂರದರ್ಶನ ಆಫೀಸರ್ಸ್ ಹೇಳಿದ್ರು, ಇಲ್ಲ ಆ ಪಾತ್ರ ನೀವು ನಿಲ್ಸೋದು ಬೇಡ, ಯಾವ್ದನ್ ಬೇಕಾದ್ರೆ ಇದು ಮಾಡಿ ಆ ಪಾತ್ರ ಮುಂದುವರಿಸಿ, ಅದೇ ನಮ್ಗೆ ಇಲ್ಲಿ ಒಂದು ಪೆಕ್ಯುಲರ್ ಇದು ಕೊಡ್ತಾ ಇರೋದು ಅಂತೇಳಿ. ಹಂಗಾಗಿ ಆ ಪಾತ್ರ ಮುಂದುವರ್ಕೊಂಡು ಹೋಯ್ತು. ಆಮೇಲೆ ನಾನು ಅಲ್ಲಿ ನಿರ್ಮಾಪಕರಿಗೆ ಹೇಳಿದೆ, ನೀವು ಎಲ್ಲ ಕಲಾವಿದರನ್ನು ಬೆಂಗಳೂರಿಂದ ಕರ್ಕೊಂಡು ಬಂದು ಇಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡೋದು, ಇದೆಲ್ಲ ಖರ್ಚು ಜಾಸ್ತಿ ಆಗ್ತದೆ. ಹಾಗಾಗಿ ಇಲ್ಲೇ ಸಾಕಷ್ಟು ಕಲಾವಿದರು, ಬೈಂದೂರಿನ ಲಾವಣ್ಯ, ಸುರಭಿ, ಕಲಾವಿದರು ಬೇಕಾದಷ್ಟು ಜನ ನಮ್ಮಲ್ಲೇ ಸಿಗ್ತಾರೆ ಅಂತೇಳಿ ನಮ್ಮ ಸ್ನೇಹಿತರ ಬಳಗದಲ್ಲಿ ಒಬ್ಬೊಬ್ಬರನ್ನೇ ಸೆಲೆಕ್ಟ್ ಮಾಡ್ಕೊಂಡು ಇಡೀ ಸೀರಿಯಲ್ ತುಂಬಾ ಬರೀ ಕುಂದಾಪುರದವರೇ ಆಕ್ಟ್ ಮಾಡಕ್ಕೆ ಶುರು ಮಾಡಿದ್ರು. ಕುಂದಾಪುರದವ್ರು ಆಕ್ಟ್ ಮಾಡಿದ ತಕ್ಷಣ ಇದೇ ಭಾಷೆ ಇಡುವ ಅಂತ ನನ್ನ ಉದ್ದೇಶ ಏನಿದ್ದಿದ್ದ ಅಂತ ಹೇಳಿದ್ರೆ, ಒಂದು ಇಲ್ಲಿ ಕಲಾವಿದರಿಗೆ ಅವಕಾಶ ಆಗಿಕ, ಎರಡನೇದಾಗಿ ನಮ್ಮ ಭಾಷೆ ಫಸ್ಟ್ ಎದ್ದು ಕಾಣಿಕೆ, ಯಾಕಂದ್ರೆ ಸಿನಿಮಾ ಮತ್ತು ಸೀರಿಯಲ್ ಪ್ರಬಲವಾದ ಮಾಧ್ಯಮ, ನಾವು ಆ ಮಾಧ್ಯಮದ ಮುಖಾಂತರ ಕೋಟ್ಯಾಂತರ ಜನರಿಗೆ ತಲುಪಬಹುದು. ಇದಿತ್ತು. ಹಾಗಾಗಿ ಒಂದಷ್ಟು ಎಲ್ಲ 1.5 ಒಟ್ಟು ಆ ಸೀರಿಯಲ್ ಒಂದು 2.5 ಬಂತು. ಅದರಲ್ಲಿ 1.5 ಆಜರಿ ಸುತ್ತಮುತ್ತ ಕೊಡ್ಲಾಡಿ ಇಲ್ಲೇ ಎಲ್ಲ ಶೂಟಿಂಗ್, ಇಲ್ಲಿ ಕಲಾವಿದ್ರೆ ಇಲ್ಲಿ ಲೊಕೇಶನ್ ಎಲ್ಲ, ಒಂದು ಆ ಸೀರಿಯಲ್ ನನಗೊಂದು ಒಳ್ಳೆ ಹೆಸರು ತಂದು ಕೊಡ್ತು. ಯಾಕಂದ್ರೆ ಅಲ್ಲಿ ನಾನು ಹೋದಲ್ಲೆಲ್ಲ ನನ್ನ ಹೆಸರಲ್ಲಿ ಯಾರು ಕರೀತಿರ್ಲಿಲ್ಲ, ವಾತಾಪಿ ಬಂದ ಯಾಕಂದ್ರೆ ಆ ಪಾತ್ರ ವಾತಾಪಿ ಪಾತ್ರನೇ ಒಂದು ವಿಚಿತ್ರ ಪಾತ್ರ ಅದು.
2: ಅಷ್ಟು ಎಸ್ಟಾಬ್ಲಿಷ್ ಆಗಿತ್ತು ನಿಮ್ಮ ಪಾತ್ರ.
3: ಹೌದು. ಮತ್ತೆ ಶುದ್ಧ ಕುಂದಾಪುರ ಕನ್ನಡ ಮಾತಾಡ್ತಾ ಇತ್ತು. ಹಂಗಾಗಿ ಒಂದಷ್ಟು ಎಲ್ಲೋ ಮದುವೆ ಗಿದ್ವಿ ಯಾವ್ದೋ ಒಂದು ಸಮಾರಂಭಕ್ಕೆ ಹೋದಾಗಲ್ಲೆಲ್ಲ ನನ್ನನ್ನು ಗುರುತಿಸೋ ಜನ, ವಾತಾಪಿ ಬಂದ ಕಣ, ವಾತಾಪಿ ಬಂದ ಕಣ.
2: ಆ ಸೀರಿಯಲ್ ಹೆಸರು ಎಂತ ಸರ್?
3: ಭಗೀರಥ.
2: ಭಗೀರಥ ಅದು ಯಾವ್ದ್ರಲ್ಲಿ?
3: ಬೆಂಗಳೂರು ದೂರದರ್ಶನ.
2: ಬೆಂಗಳೂರು ದೂರದರ್ಶನ ಯಾವ ವರ್ಷ ಅದು?
3: ಅದು 2005-06 ಶುರುವಾಯ್ತು, 2.5 ಬಂತು.
2: ಓ ಓಕೆ. ಕಡೆಗೆ ನಿಮ್ಗೆ 50 ಎಪಿಸೋಡ್ಗೆ ವಾತಾಪಿ ನಿಲ್ಸುಕಾಯಿಲ್ಲ?
3: ಅಲ್ಲ, ವಾತಾಪಿ ನಿಲ್ಸುದಲ್ಲ, ಆ ವಾತಾಪಿ ಪಾತ್ರ ನಿಲ್ಸ್ಬೇಕಂತಿತ್ತಲ್ಲ, ಅದಕ್ಕೆ ಆ ದೂರದರ್ಶನ ಆಫೀಸರ್ಸ್ ಇಲ್ಲ ಇಲ್ಲ ಆ ಪಾತ್ರ ಮಾತ್ರ ನಿಲ್ಸ್ಬೇಡಿ, ಆ ಪಾತ್ರನ ಮುಂದುವರಿಸಿ, ಯಾಕಂದ್ರೆ ಈ ಒಂಥರ ಪೆಕ್ಯುಲರ್ ಲುಕ್ ಕೊಡ್ತಾ ಇರೋದೇ ಆ ಪಾತ್ರ, ಆ ಪಾತ್ರದ ಭಾಷೆ ಅಂತೇಳಿ. ಅದು 2.5 ಈ ಪಾತ್ರ ಕಂಟಿನ್ಯೂ ಆಗಿ ಬಂತು. ಒಂದಿನ ನಾನು ಬೆಂಗಳೂರಲ್ಲಿ ಒಂದು ಕಲ್ಯಾಣ ಮಂಟಪ, ಆ ಕೋಟಾ ಬ್ರಾಹ್ಮಣರ ಕೂಟ ಅಂತೇಳಿ ಹೇಳ್ತಾರೆ, ಹೆಚ್ಚಿನಾಗೆ ಊರ್ಬದೇವರದ ಕಾರ್ಯಕ್ರಮ ನಡೆದ ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಂಟಪ ಅಂತೇಳಿ, ಅಲ್ಲೊಂದು ಮದುವೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಹೋಗಿದೆ, ತುಂಬಾ ರಶ್ ಇತ್ತು, ಹೇಗೋ ಗೊಳಬಿಡಿಯಲ್ಲಿ ಊಟದ ಕ್ಯೂನಲ್ಲೆಲ್ಲ ರಶ್ ಇತ್ತು, ಎಲ್ಲ ಕೂತ್ಕೊಂಡಲ್ಲೇ ಆಯ್ತು. ಲಾಸ್ಟಿಗೆ ಒಂದು 5 ತಾಯಂದಿರು ಅಂದ್ರೆ ಸ್ವಲ್ಪ ಕೂದಲು ಬೆಳ್ಳಗಾಗು ಶುರುವಾಗಿದೆ, ಒಂದು ಹೆಚ್ಚು ಕಮ್ಮಿ 50 ಆಸ್ಪಾಸಿನವರು, ಒಂದ್ 4-5 ಕೂತ್ಕೊಂಡು ನನ್ನ ಕಡೆಗೆ ಬೆರಳು ತೋರಿಸಿ ಏನೋ ಹೇಳ್ತಾ ಇದ್ರು. ನನಗೆ ಎಂತ ಹೇಳ್ತಾರೆ ಇವ್ರು ನನ್ನ ಬಗ್ಗೆ ಅಂತೇಳಿ, ಕೊನೆಗೆ ಏನೋ ಈ ಗಡಿಬಿಡಿ ಓಡಾಡದಲ್ಲಿ ಕಾಲ್ಗೆಲ್ ಮೆಟ್ಟಿದ್ದೇನು ಅಂತ ನಾನು ಅನ್ಕೊಂಡೆ. ನಾವು ಅವರಾಗಿ ಮತ್ತೇನೋ ಕೇಳಿದ್ವಿ, ಒಂದ್ ಸಾರಿ ಕೇಳಿ ಕೈ ಮುಗಿದ್ವಿ ಹಾಪದ ಅಂತೇಳಿ ಕಳಗಿದ್ದೆ. ಕೊನೆಗೆ ಅವ್ರು ಬಂದು ಮಾತಾಡ್ಸಿದ್ರು, ವಾತಾಪಿ ಎಲ್ಲ ಕೇಳಿದ್ರು. ಅಲ್ಲಿಗೆ ನನಗೆ ಓ ಇವ್ರು ನಾನ್ ಕಾಲ್ಗಿಲ್ ಮೆಟ್ಟದಲ್ಲ ಇವರು ಹೆಂಗ ಗೊತ್ತಾಯ್ತು. ಕೊನೆಗೆ ಅದ್ರಲ್ಲಿ ಒಬ್ರು ಹೈದರಾಬಾದ್ನವರು, ಒಬ್ರು ಗೋವಾದವರು, ಇಬ್ರು ಧಾರವಾಡದವರು, ಅಲ್ಲೆಲ್ಲ ಇರೋರವರು, ಅವರು ಈ ವಾತಾಪಿಗೆ ಪಾತ್ರ ದಿನ ನೋಡೋರು. ಅವ್ರ ತಿಳಿದ್ವಿ, ಇಲ್ಲ ನಾವು ನಮ್ಮ ಭಾಷೆ ಇದು ನಮಗೆ ಇಲ್ಲಿ ಗೊತ್ತಾತಿಲ್ಲ, ಟಿವಿಯಲ್ಲಿ ಸಿನಿಮಾದಲ್ಲೆಲ್ಲ ನಮ್ಮ ಭಾಷೆ ಬಂದ್ರೆ ನಮ್ಗೊಂಥರ ಬಹಳ ಖುಷಿ, ಅದಕ್ಕೆ ನಾವು ಆ ಭಗೀರಥ ಬರೋ ಟೈಮ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಟಿವಿ ಎದುರು ಕೂಕಂತಿತ್ತು
2: ಅಂತ ಹೇಳ್ತಿದ್ರು
3: ಅಂತ ಹೇಳಿದ್ರು. ಅಂದ್ರೆ ಆ ಪ್ರಭಾವ ಎಲ್ಲಿವರೆಗೆ ಇರುತ್ತೆ ಅಂತ ಹೇಳಿದ್ರೆ, ನಮ್ಮ ಊರ ಮನೆಯವರು ಎಲ್ಲೇ ಇದ್ರು ಆ ಭಾಷೆ ಕೆಮ್ಮೆ ಬಿದ್ದ ತಕ್ಷಣ ಒಂಥರ ಚುಳ್ಳಾದ ಕೆಮ್ಮೆ.
2: ಹೌದು, ಸೊ ನಿಮ್ಮ ವಾತಾಪಿ ಪಾತ್ರ ಅಷ್ಟು ಫೇಮಸ್ ಆಯ್ತು.
3: ಅಷ್ಟು ಫೇಮಸ್
2: ಅಲ್ಲ, ನೀವ್ ಯಾವತ್ತಾರು ಆಕ್ಟರ್ ಐಕನ್ ಅನ್ಕೊಂಡಿದ್ದೀರ್ಯಾ?
3: ಆಕ್ಟರ್ ಐಕಂತ ಏನೋ ಒಂದು ಆ ರಂಗದಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕಂತೇಳಿ ಒಂದು ಗುರಿ ಇತ್ತು.
2: ಅದಕ್ಕೊಂದು ವೇದಿಕೆ ಸಿಕ್ತ ಅಲ್ದಾ. ಕಡಿಕೆ ನೀವು ಕಡಿಕೆ ಅಂತ ಇತ್ತು, ಕಡಿಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಪರ್ಕಕ್ಕೆಲ್ಲ ಬಂದ್ರಿ ನೀವು.
3: ಅದು ಓಮ್ ಮತ್ತು ಸ್ವಸ್ತಿಕಾ ಸಿನಿಮಾಗಳಿಗೆಲ್ಲ ವರ್ಕ್
2: ಮಾಡಿ. ಅದ್ರ ಬಗ್ಗೆ ಒಂಚೂರು ಹೇಳಿ, ಯಾಕಂದ್ರೆ ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು, ನಮ್ ಕುಂದಾಪುರದವರಂತೂ ಸಿಕ್ಕಾಪಟ್ಟೆ ಅಭಿಮಾನಿಗಳು. ಅಣ್ಣವ್ರು, ನಾವು ಅಣ್ಣವರಲ್ಲ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಂತಾನೆ ಎಂಬುದು ನಾವು. ಸೊ ಹೇಳಿ ಅದ್ರ ಬಗ್ಗೆ.
3: ಅದೇ ಅವ್ರದ್ದು ಓಮ್ ಸಿನಿಮಾಗೆ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ, ಅದರಲ್ಲೊಂದು ಪಾತ್ರನು ಮಾಡಿದ್ದೆ.
2: ಎಂತ ಪಾತ್ರ ಅದು?
3: ಕಾಲೇಜಲ್ಲಿ ಇದ್ದಾಗ ಶಿವರಾಜ್ ಕುಮಾರ್ ಸ್ನೇಹಿತ. ಆಮೇಲೆ ರೌಡಿಸಮ್ ಬಂದ್ಮೇಲೆ ನಾನು ಒಬ್ಬ ರೌಡಿ ಮಚ್ಚಿ ಇಡ್ಕೊಂಡು ನಾನು ಒಬ್ಬ ರೌಡಿ.
2: ಈಗ ಇನ್ನೊಂದ್ಸಲ ಪಿಕ್ಚರ್ ಕಾಣ್ಕಾಯ್ತ್ ನಾವು.
3: ಕೋಮಾ ಕೋಮಾ ಕೋಮಾ ಅಂತ ಒಂದು ಸಾಂಗ್ ಬರುತ್ತೆ. ಶಿವರಾಜ್ ಕುಮಾರ್ ಗೆ ಪ್ರೇಮ ಒಂದ್ ಕಿಸ್ ಕೊಡ್ತಾಳೆ, ಅವನು ತಲೆ ತಿರುಗಿ ಬಿದ್ದ ಸೈಕಲ್ ಸ್ಟ್ಯಾಂಡ್ ಮೇಲೆ ಬಿಡ್ತಾನೆ, ಸೈಕಲ್ ಎಲ್ಲ ಒಂದೊಂದೊಂದ ಬಿದ್ಕೊಂಡು ಹೋಗುತ್ತೆ.
2: ಹೌದು,
3: ಎಲ್ಲ ಬಿದ್ಕೊಂಡು ಹೋದ ತಕ್ಷಣ ಅವನಿಗೆ ಜ್ಞಾನ ತಪ್ಪಿ ಕೋಮಕ್ ಹೋಗಿ ಬಿದ್ದು ಬಿಡ್ತಾನೆ. ಯಾರು? ಶಿವರಾಜ್ ಕುಮಾರ್.
2: ಹಿಡ್ಕೊಂಡ್ ನೀವೇ
3: ಬಿದ್ದ ತಕ್ಷಣ ನನ್ನ ಎಂಟ್ರಿ ಆಗುತ್ತೆ, ನಾನು ಅವನ್ನೇ ನೋಡ್ಕೊಂಡು ಕೋಮಾ.
2: ನೀವೇ ಮರ್ರೆ, ಇದು ನಾವು ಈ ಹಾಡನ್ನ ಎಷ್ಟು ಸಲ ಕಂಡಿತ್ತು.
3: ಕೋಮಾ ಅಂತ ನಾನು ಹೇಳಿದ ತಕ್ಷಣ ಕೋಮಾ ಕೋಮಾ ಕೋಮಾ ಅಂತ ಹಾಡು ಶುರು ಆಗುತ್ತೆ.
2: ಹೌದು, ಅದು
3: ನೀವೇ.
2: ಇನ್ನೊಂದ್ಸಲ ಹೋಗಿ ಕಾಣ್ಕಾಯ್ತಿ ಆ ಹಾಡನ್ನ.
3: ಆಮೇಲೆ ಅವನಿಗೆ ಒಂದ್ಸರಿ ಸಿಗರೇಟ್ ಒಳಗೆ ಪಟಾಕಿ ಇಟ್ಟು ಇದ್ ಮಾಡ್ತಾರೆ ಅವನಿಗೆ. ಆವಾಗ ಅವ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗುದಲ್ಲ ನಾನೇ.
2: ಓಕೆ.
3: ಸೊ ಕಲಾವಿದನಾಗಿ ಮತ್ತೆ ಟೆಕ್ನಿಷಿಯನ್ ಆಗಿ ಎರಡು ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದೆ. ಸ್ವಸ್ತಿಕಲ್ಲೂ ಅಷ್ಟೇ,
2: ಸ್ವಸ್ತಿಕಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರು ಅಭಿನಯಿಸಿದ್ದು.
3: ಹೌದು
2: ಅಲ್ದಾ?
3: ಹೌದೌದು.
2: ಜಿ ಜಿ ಜಾ ಜಿ
3: ಅದೆಲ್ಲ ಸಿಮ್ಲದಲ್ಲಿ ಮಾಡಿದ್ದು. ಈಗ ಕೇಳಿದ್ರಲ್ಲ ನೀವು, ಈ ಸಾಂಗ್ಗೆ ಶೂಟಿಂಗ್, ಈ ಸಾಂಗ್ ಮತ್ತೆ ಕೆಲವು ಸೀನ್ ಶೂಟಿಂಗ್ ಮಾಡಕ್ಕೆ ನಾವು ಶಿಮ್ಲಾಗ್ ಹೋಗಿದ್ದೀವಿ. ಶಿಮ್ಲಾಗೆ ನಾವು ಹೋದ ಸೀಸನ್ ಹೇಗೆ ಅಂತ ಹೇಳಿದ್ರೆ, ನವೆಂಬರ್ ಡಿಸೆಂಬರ್ ಜನವರಿ ಅಲ್ಲಿ ಮೂರು ತಿಂಗಳು ಮೇಲಿಂದ ಐಸ್ ಬೀಳ್ತಾನೆ ಇರುತ್ತೆ ಸತತವಾಗಿ, ಹಗಲು ರಾತ್ರಿ ಐಸ್ ಬೀಳ್ತಾನೆ ಇರುತ್ತೆ. ಎಲ್ಲ ಸಿಲ್ವರ್ ವುಡ್ ಅಂತೇಳಿ ದೊಡ್ಡ ದೊಡ್ಡ ಎತ್ತರದ ಮರಗಳಿರುತ್ತೆ ಅಲ್ಲ, ಆ ಮರ ಎಲ್ಲ ಒಂದು 15-20 ಅಡಿ ಮರದ ಬುಡ ಎಲ್ಲ ಐಸಲ್ಲೇ ಮುಚ್ಚಿ ಹೋಗಿರುತ್ತೆ, ಮನೆ ಮೇಲೆ 3-3 ಅಡಿ ಐಸ್ ಕೂತ್ಕೊಂಡಿರುತ್ತೆ. ನಾವು ಒಂದು ಡೆಲ್ಲಿ ತನಕ ಹೋಗಿ ಡೆಲ್ಲಿಯಿಂದ ಆಚೆಗೆ ಒಂದು ಬಸ್ ತಗೊಂಡು ಹೋಗಿದ್ದೇವೆ. ಅದ್ರ ಲೊಕೇಶನ್ ಹುಡ್ಕೊಂಡು ಎಲ್ಲ ಹೋಯ್ತು. ನಮಗೆ ಬೇಕಾದ ಲೊಕೇಶನ್ ಎಲ್ಲ ಹುಡುಕಿ ಹೋದಾಗ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಒಂಥರ ಇಳಿಜಾರು ಪ್ರದೇಶ ಶಿಮ್ಲಾ ಎಲ್ಲ, ಒಂಥರ ಗುಡ್ಡಗಳು ಇದ್ರ ಪ್ರದೇಶ. ಒಂದು ವೆಹಿಕಲ್ ಬಿಟ್ಟಿರ್ತಾರೆ, ಅದು ರೋಡಲ್ಲಿ ಬಿದ್ದ ಐಸನ್ನೆಲ್ಲ ತೆಗಿತಾಗಿ ಸೈಡಿಗೆ ಹಾಕಿ ರೋಡ್ ಕ್ಲಿಯರ್ ಮಾಡಿ ಕೊಡ್ತಾ ಇರತ್ತೆ ಅದು ವೆಹಿಕಲ್ ಓಡಾಡೋ ರೋಡಿಗೆ. ಸೊ ಹೀಗೆ ಹೋಗ್ತಾ ಹೋಗ್ತಾ ಒಂದು ಕಡೆ ಏನಾಯ್ತು, ನಮ್ಮ ಬಸ್ಸು ಐಸಲ್ಲಿ ಹೋಗ್ದೋಯ್ತು. ಬಸ್ ಹಿಂದೆ ಈಗ ರಾಘವೇಂದ್ರ ರಾಜ್ಕುಮಾರ್ ಇದ್ರು, ಉಪೇಂದ್ರ, ನಮ್ಮ ಗೌರಿ ಶಂಕರ್ ಕ್ಯಾಮ್ರಾಮನ್ ಎಲ್ಲ ಇದ್ರು, ಇಬ್ರು ಹೀರೋಯಿನ್ ಇದ್ರು. ಬಸ್ಸು ಚಕ್ರ ಐಸಲ್ಲಿ ಹೋಗ್ದೋಯ್ತು, ಹಿಂದೆ ಹೋಗ್ತಿಲ್ಲ ಮುಂದೆ ಹೋಗ್ತಿಲ್ಲ.
2: ಕಡೆಗೆ ಎಂತ ಮಾಡ್ರಿ,
3: ಕಡೆಗೆ ಆ ಬಸ್ಸು ಅಲ್ಲಿ ನಿಂತು ಹೋಯ್ತಲ್ಲ, ಬಸ್ಸಿನ ಮೇಲೆ ಐಸ್ ಬೀಳ್ತಾನೆ ಐತ್, ಅಡಿ ಐಸ್
2: ಐಸ್
3: ಒಳಗೆ. ಇಲ್ಲಿ ಚಳಿ ಶುರುವಾಯ್ತು, ಚಳಿ ಶುರುವಾಗಿ ಎಲ್ಲ ಇದ್ದ ರಗ್ಗು ಪಗ್ಗು ಎಲ್ಲ ಸುತ್ತಕೊಂಡು ಒಬ್ಬೊಬ್ರು ಆತರ ಇದು ಮಾಡ್ಕೊಂಡು ಶುರು ಮಾಡ್ರಿ. ನಾನು ಒಂದಷ್ಟು ಚಳಿ ಪ್ರದೇಶ ಎಂದು ಗೊತ್ತಿತ್ತಲ್ಲ, ಒಂದಷ್ಟು ಯಾಲಕ್ಕಿ ಮತ್ತು ಲವಂಗ ಕಿಸಿ ಹಾಕೊಂಡು ಹೋಗಿದೆ, ಚಳಿ ತಡೆಯೋಕಾಗಿದೆ. 4 ಅಡಿ ಯಾಲಕ್ಕಿ ಲವಂಗ ಇಟ್ಕೊಂಡು ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡೆ ಇದರಲ್ಲಿ. ಸೊ ಹೀರೋಯಿನ್ಗಳು ಅವ್ರದೆಲ್ಲ ಪಚೀತಿ ಬಹಳ ಇದಾಗಿ ಹೋಯ್ತು. ಕೊನೆಗೆ ಯಾರಾದ್ರೂ ಸಪೋರ್ಟ್ ಮಾಡಿ ನಮ್ಮನ್ನ ಬಸ್ ಎತ್ತುತ್ತಾರೆ ಅಂದ್ಕೊಂಡ್ರೆ ಯಾರು ಸಪೋರ್ಟ್ ಮಾಡಲೇ ಇಲ್ಲ. ಒಂದು ಮಿಲಿಟರಿ ವ್ಯಾನ್ ಬಂತು, ಮಿಲಿಟರಿ ವ್ಯಾನ್ ಇವ್ರು ಏನೋ ಸಪೋರ್ಟ್ ಮಾಡ್ತಾರೆ ಅಂತ ಬಹಳ ಖುಷಿ ಆಯ್ತು ನಮಗೆ. ಅವ್ರ ಹತ್ರ ಸಪೋರ್ಟ್ ಕೇಳಿದ್ರೆ ಅವರು, ನೀವು ಇದನ್ನೆಲ್ಲ ಎತ್ತು ಪ್ರಯತ್ನ ಮಾಡಬೇಡಿ, ಬಸ್ ಒಳಗೆ ನೀವು ಸ್ವಲ್ಪ ಹೊತ್ತಿದ್ರೆ ನೀವು ಅಲ್ಲೇ ಫ್ರೀಜ್ ಆಗಿ ಹೋತ್ರಿ, ನೀವು ಅದ್ ಬಿಡಿ ಅಲ್ಲಿ, ಅದು ಇರಲಿ, ಅದೇ ನೀವು ಹೇಗೋ ವ್ಯವಸ್ಥೆ ಮಾಡ್ಕೊಂಡು ನೀವು ಎಲ್ಲ ಉಳ್ಕೊಂಡಿದ್ರೆ ಅಲ್ಲಿ ಹೋಯ್ನಿ ಅಂದ್ರು. ಅವ್ರು ಸಪೋರ್ಟ್ ಮಾಡಲಿಲ್ಲ, ಹಾಗೆ ಹೋದ್ರು. ಕೊನೆಗೆ ಯಾರೋ ಒಬ್ಬ ಪುಣ್ಯಾತ್ಮ ಲಾರಿಯನ್ನು ಲಾರಿಗೆ ರೋಪ್ ಕಟ್ಟಿ ನಮ್ಮ ಬಸ್ಸನ್ನು ಎಳೆದು ಎಳೆದು ಎಳೆದು ಒಂದು 2 ಗಂಟೆ ಪ್ರಯತ್ನ ಪಟ್ಟು ನಮ್ಮನ್ನ ಅಂತೂ
2: ಪುಣ್ಯಾತ್ಮ
3: ಮೇಲೆ ನಮ್ಗೆ ಬಸ್ ಚಲಿಸುವಂತ ಒಂದು ಹಂತಕ್ಕೆ ತಂದು ಬಿಟ್ಟ. ಕೊನೆಗೆ ನಾವೆಲ್ಲ ಬಂದು ನಮ್ಮ ಜಾಗ ಸೇರ್ಕೊಂಡ್ವಿ, ಬಚಾವ್ ಆಗಿ ಸೇರ್ಕೊಂಡ್ವಿ. ಕೊನೆಗೆ ಆ ಸಿನಿಮಾದಲ್ಲಿ ಹೇಗೆ ಅಂತ ಹೇಳಿದ್ರೆ, ರಾಘವೇಂದ್ರ ರಾಜ್ಕುಮಾರ್ ಪಾಕಿಸ್ತಾನಿ ಭಯೋತ್ಪಾದಕ, ಪಾಕಿಸ್ತಾನ್ ಪೈಂದಾಬಾದ್ ಅಂತೇಳಿ ಬಾಂಬ್ ಎಲ್ಲ ಬ್ಲಾಸ್ಟ್ ಮಾಡಿ ಬಾವುಟ ಹಾರಿಸ್ಬೇಕು. ಅಲ್ಲಿ ಎಲೆಕ್ಷನ್ ಟೈಮ್, ಈ ಸನ್ನಿವೇಶ ಅಲ್ಲಿ ಶೂಟ್ ಮಾಡೋ ಸಾಧ್ಯನೇ ಇಲ್ಲ ಅಂತ ಆಯ್ತು. ಒಂದು ಎರಡನೇದಾಗಿ ಯಾವುದು ಅನುಕೂಲ ಆಗ್ಲಿಲ್ಲ. ಮೂರು ದಿನ ಕಳೆದೋಯ್ತು. ಈ 3 ದಿನ ಕಳೆಯೋಷ್ಟರಲ್ಲಿ ಒಂದು ನಿರ್ಧಾರ ಆಯ್ತು, ಇಲ್ಲಿ ಶೂಟಿಂಗ್ ಮಾಡೋಕೆ ಆಗುದಿಲ್ಲ, ಬಂದಾರೆಯಲ್ಲಿ ವಾಪಸ್ ಹೋಗುದು. ಅಷ್ಟು ದೊಡ್ಡ ಇಡೀ ಟೀಮ್,
2: ಎಷ್ಟು ಜನ ಇದ್ದೀರಿ?
3: ಒಂದು 42 ಜನ ಇದ್ದು. ಅಷ್ಟು ಜನ ವಾಪಸ್ ಹೋಗುದು ಅಂತ ಆಯ್ತು. ಆ ಸಂದರ್ಭದಲ್ಲಿ ನಮ್ ಟೀಮ್ ನಲ್ಲಿ ನಾನೊಬ್ಬ ಕುಂದಾಪುರದವನು, ಉಪೇಂದ್ರ ಕುಂದಾಪುರದವ್ರು, ಆದ್ರೂ ಕುಂದಾಪುರ ಕನ್ನಡ ಏನ್ ಮಾತಾಡೋ ಗೊತ್ತಿಲ್ಲ ಅವ್ರಿಗೆ. ರಘುನಂದನ್ ಅಂತೇಳಿ ಒಬ್ರು ಹಿರಿಯಡ್ಕದವರು, ಒಬ್ರು ತುಳು ಅವರು ಇದ್ರು. ಆ ಸಂದರ್ಭದಲ್ಲಿ ನಮ್ಮ ಕುಂದಾಪುರ ಭಂಡಾರ್ಗಾಸ್ ಕಾಲೇಜಿನ ಮಾಜಿ ಪ್ರಿನ್ಸಿಪಲ್ರು
2: ಯಾರು,
3: ಮುರಾರಿ ತೋಳ್ಪಾಡಿ ಅಂತೇಳಿ, ಅವ್ರ ಮಗಳು ಸುಧಾ, ಅಲ್ಲಿ ಡಾಕ್ಟರ್
2: ಶಿಮ್ಲಾದಲ್ಲಿ
3: ಶಿಮ್ಲಾದಲ್ಲಿ ಡಾಕ್ಟರ್
2: ಅವ್ರ
3: ಗಂಡ ಆ ಶಿಮ್ಲಾ ಸಿಟಿಗೆ ಸೂಪರಿಂಟೆಂಡೆಂಟ್ ಪೊಲೀಸ್
2: ಎಸ್ಪಿ
3: ಅವ್ರ ಲಿಂಕ್ ಸಂಪಾದನೆ ಮಾಡಿ ಏನೋ ಆಯ್ತು ಅವ್ರಿಗೂ ಊರ್ ಮನೆಯವ್ರ ಅಂತ ಹೇಳಿ ಬಹಳ ಖುಷಿ ಆಯ್ತು. ಅದ್ರಲ್ಲಿ ನಾನು ಕುಂದಾಪುರ ಕನ್ನಡ ಮಾತಾಡಿದ ಮೇಲೆ ಅಂತೂ
2: ಫುಲ್ ಖುಷಿ,
3: ನಾನೇ ಅಲ್ಲಿ ಒಂಥರ ಮೇನ್ ಆಗ್ಬಿಟ್ಟೆ.
2: ಓಕೆ,
3: ಅದಾದ್ಮೇಲೆ ಮೊಬೈಲ್ ಫೋನ್ ಇದು ಯಾವ್ದು ಇರ್ಲಿಲ್ಲ ಆಗಿನ ಕಾಲಕ್ಕೆ. ಬೆಂಗಳೂರಿಗೆ ಒಂದು ಟ್ರಂಕ್ ಕಾಲ್ ಬುಕ್ ಮಾಡಿ ರಾಜ್ಕುಮಾರ್ ಕೈಯಿಂದ ಎಸ್ಪಿ ಅವ್ರಿಗೆ ಮಾತಾಡಿಸಿದ್ವಿ. ರಾಜ್ಕುಮಾರ್ ಮಾತಾಡಿದ ತಕ್ಷಣ ಎಸ್ಪಿ ಅವರು ಖುಷಿ ಅಂದ್ರೆ ಖುಷಿ.
2: ಓಕೆ,
3: ಇಮ್ಮಿಡಿಯೇಟ್ ಒಬ್ಬ ತ್ರಿಬಲ್ ಸ್ಟಾರ್ ಇನ್ಸ್ಪೆಕ್ಟರ್ ಅನ್ನು ಕರೆದ್ರು. ಇವರು ಶೂಟಿಂಗ್ ಮಾಡಬೇಕು, ಇವ್ರು ಎಷ್ಟು ದಿನ ಶೂಟಿಂಗ್ ಮಾಡಿದ್ರೆ ಅಷ್ಟು ದಿನ ನಮ್ಮ ಇಲಾಖೆಯಿಂದ ನೀವು ಇವರಿಗೆ ಸಪೋರ್ಟ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಒಬ್ಬ ಇನ್ಸ್ಪೆಕ್ಟರ್ ನಮ್ಮಿಂದ ಬಿಟ್ರು. ಶೂಟಿಂಗ್ ನಡೀತು, ಎಲ್ಲ ಶೂಟಿಂಗ್ ಮಾಡಿದ್ವಿ. ಶೂಟಿಂಗ್ ಎಲ್ಲ ಆದ್ಮೇಲೆ ಒಂದಿನ ಕೊನೆಯ ದಿನ ಇಡೀ ನಮ್ಮ ತಂಡಕ್ಕೆ ಊಟ ಹಾಕಿದ್ರು. ಊಟ ಹಾಕಿ ಕೊನೆಗೆ ಆಗಿ ಎಲ್ಲ ಒಳ್ಳೆ ರೀತಿಯಲ್ಲಿ ಮುಗಿಸ್ಕೊಂಡು ಬಂದ್ವಿ.
2: ಕಾಣಿ ಕುಂದಾಪುರ ಕನ್ನಡದ ಶಕ್ತಿ.
3: ಒಂದಿನ ನಾನು ವಜ್ರೇಶ್ವರಿಗೆ ಹೋಗಿದ್ದೆ, ಅವಾಗ ಇನ್ನು ಪುನೀತ್ ಸ್ಟಾರ್ ಆಗಿರ್ಲಿಲ್ಲ, ವಜ್ರೇಶ್ವರಿಯಲ್ಲಿ ಇರ್ತಾ ಇದ್ರು. ಅಲ್ಲಿಗೆ ಶಿಮ್ಲಾಗೂ ಕೂಡ ರಾಜ ಅವ್ರದ್ದು ಕಂಪ್ನಿ ಓನ್ ಪ್ರೊಡಕ್ಷನ್ ಅಲ್ವಾ,
2: ಸ್ವಸ್ತಿ
3: ಸ್ವಸ್ತಿಗೆ ಅದಕ್ಕೆ ಲೆಕ್ಕಾಚಾರ ನೋಡ್ಕೊಳ್ಳೋಕೆ ಪಾರ್ವತಮ್ಮನವ್ರಿಗೆ ಅಲ್ಲಿ ಚಳಿ ತಡೆಯೋಕೆ ಕಷ್ಟ ಅಂತೇಳಿ ಅವ್ರು ಬರಲಿಲ್ಲ. ಅವ್ರ ಬದಲಿಗೆ ಪುನೀತ್ ಮತ್ತು ಅವ್ರ ಗೆಳೆಯರದಲ್ಲ ಒಂದು ಗ್ಯಾಂಗ್ ಬಂದಿತ್ತು. ಅಲ್ಲಿ ಸ್ವಲ್ಪ ಫ್ರೆಂಡ್ಶಿಪ್ ಜಾಸ್ತಿ ಆಯ್ತು ನಮ್ದು ಪುನೀತ್ದೆಲ್ಲ, ಒಂದು ಒಂದಷ್ಟು ದಿನ ಒಂದು 18-20-21 ದಿನ ಅಲ್ಲಿ ಇದ್ದಾಗ. ಕೊನೆಗೆ ಒಂದಿನ ವಜ್ರೇಶ್ವರಿಯಲ್ಲಿ ಹೀಗೆ ಕುಂತಿದ್ದೆ, ಪಾರ್ವತಮ್ಮನವ್ರು ಬಂದ್ರು. ಬಂದ ತಕ್ಷಣ ನಾವೆಲ್ಲ ಒಂದು ಗೌರವಪೂರ್ವಕ ಹೋಗಿ ನಿಂತ್ಕೊಳ್ಳೋದು ಮಾಮೂಲಿ ಇದ್ದಿದ್ದೆ. ನಾನು ಅವ್ರು ಬಂದಿದ್ದು ನೋಡ್ಲಿಲ್ಲ, ಹಾಗೆ ಕೂತ್ಕೊಂಡಿದ್ದೆ. ಪುನೀತ ನಾನು ಮಾತಾಡ್ತಾ ಕೂತ್ಕೊಂಡಿದ್ದು ನೋಡ್ಲಿಲ್ಲ, ಹೆಜ್ಜೆ ಪೂಜದ ಮೇಲೆ ಕೈ ಇಟ್ರು. ಕೈ ಇಟ್ಟು ನೋಯ್ತಾವ್ ನೋಡ್ತೀನಿ ಪಾರ್ವತಮ್ಮ, ಎದ್ ನಿಂತ್ಕೊಂಡೆ. ಎದ್ ನಿಂತ್ಕೊಂಡ ತಕ್ಷಣ ನಗಾಡಿದ್ರು, ಅಲ್ಲ ಪುಣ್ಯಾತ್ಮ ನೀವು ಕರಾವಳಿಯವರು ಎಲ್ಲಿ ಹೋದ್ರು ಇರ್ತೀರಿ ಅನ್ನೋದು ಗೊತ್ತಿತ್ತು. ದೇಶದ ಗಡಿಯಲ್ಲಿ ಅಲ್ಲೂ ನಿಮ್ದೇ ಕಾರ್ಬಾರ, ನಿಮ್ಮವ್ರು ಅಲ್ಲಿ ಇಲ್ದಿದ್ರೆ ಶೂಟಿಂಗ್ ಆಗ್ತಿರ್ಲಿಲ್ಲ ಅಂತಲ್ಲಪ್ಪ.
2: ವಾಟ್ ಅ ಕಾಂಪ್ಲಿಮೆಂಟ್
3: ಅಂದ್ರೆ ಬಹಳ ಖುಷಿ ಆಯ್ತದ ನನಗೆ.
2: ವಾವ್, ನಂಗೆ ಖುಷಿ ಆಗ್ತಿದೆ ಈಗ. ಸೊ ಇದು ನೆನಪಿಸಿಕೊಳ್ಳಲೇಬೇಕಾದ ಘಟನೆ ಅಲ್ಲ.
3: ಆ ವಿಚಾರಗಳು ಅಲ್ಲಿಂದ ಮುಗಿಸ್ಕೊಂಡು ಬಂದ ತಕ್ಷಣ ಕುಂದಾಪುರಕ್ಕೆ ಬಂದವನು ಕುಂದಾಪುರ ಪೇಪರ್ ನಲ್ಲಿ ಅದ್ರ ಬಗ್ಗೆ ಒಂದು ಫುಲ್ ಪೇಜ್ ಆರ್ಟಿಕಲ್ ಬಂತು.
2: ಹೌದಾ?
3: 98 ಅನ್ಸುತ್ತೆ, 1998.
2: ಓಕೆ,
3: ಅದಾದ್ಮೇಲೆ 2009-10 ಇನ್ನೊಂದು ಸಿನಿಮಾ ಕುರುನಾಡು ಅಂತೇಳಿ. ಕುರುನಾಡು,
2: ಕುರುನಾಡು
3: ಅದಕ್ಕೆ 2 ಅವಾರ್ಡ್ ತಗೊಂಡಿರುವಂತ ಸಿನಿಮಾ ಅದು.
2: ಓಕೆ,
3: ಅದಕ್ಕೆ ನಮ್ಮ ಜಿ ಮೂರ್ತಿ ಅಂತೇಳಿ ಅವರು ಫಸ್ಟ್ ಟೈಮ್ ಡೈರೆಕ್ಟರ್, ಅವ್ರು ಮೊದಲು ಆರ್ಟ್ ಡೈರೆಕ್ಟರ್ ಆಗಿದ್ರು, ಫಸ್ಟ್ ಟೈಮ್ ಡೈರೆಕ್ಟರ್. ಅವರೊಂದು ಕೇರಳದ ಕಣ್ಣನೂರ್ ಹತ್ರ ಒಂದು ಜಾಗ ಎಲ್ಲ ನೋಡ್ಕೊಂಡು ಬಂದಿದ್ರು. ಅವ್ರಿಗೆ ಮೊದಲನೇ ನಿರ್ದೇಶನ ಸಿನಿಮಾ ಆಗಿರೋದ್ರಿಂದ ಅವರಿಗೆ ಎಲ್ಲದನ್ನು ಸರಿಯಾಗಿ ನಡೆಸಿಕೊಡುವಂತ ಒಬ್ಬ ಸಾರಥಿ ಬೇಕಾಗಿತ್ತು. ಅದಕ್ಕೆ ಆ ಜಾಗಕ್ಕೆ ನಾನು ಆಯ್ಕೆ ಆದೆ.
2: ಆ ಸಾರಥಿ ನೀವಾದ್ರೆ?
3: ನಾನದೆ. ನಾನು ಆದ್ಮೇಲೆ ನನ್ಗೆ ಅವಾಗ ಅನಿಸ್ತು, ಯಾಕೆ ಕೇರಳದಾಗ ಹೋಗಿ ಮಾಡೋದು, ನಮ್ಮಲ್ಲಿ ಯಾಕೆ ಮಾಡೋಕಾಗ. ಆ ಸೀರಿಯಲ್ ಮಾಡಿದಾಗ ಇನ್ನು ನಮ್ಮ ಸ್ನೇಹಿತರ ಒಳಗದ್ರು ಒಂದಷ್ಟು ಜನರಿಗೆ ಅವಕಾಶ ಮಾಡಿಕೊಡ್ಲಕ್ಕಲ್ಲ, ನಮ್ಮೂರಿಗೆ ಒಂದು ಶೂಟಿಂಗ್ ಮಾಡಿ ನಾನು ಒಂಚೂರಲ್ಲಿ ಮಿಂಚ್ಲಕ್ಕಲ್ಲಪ್ಪ
2: ಅಂತೇಳಿ.
3: ಹಾಗೆ ನಾನು ಬಂದ್ ಮಾಡಿಕೊಡು ಕಟ್ಟಿಲ್ಲ, ಆದ್ರೆ ಅಲ್ಲೆಲ್ಲ ಪರರಾಜ್ಯಕ್ಕೆ ಹೋಗೋದು ಬೇಡ, ನಮ್ಮ ರಾಜ್ಯದಲ್ಲಿ ಮಾಡುವ. ಪರರಾಜ್ಯದಲ್ಲಿ ಹೋಗಿ ಮಾಡ್ರೆ ನಾಳೆಗೆ ನಾವು ಮುಗಿಸ್ಕೊಂಡು ಬಂದ್ಮೇಲೆ ಏನೋ ಒಂದ್ ಸ್ವಲ್ಪ ಪೆಂಡಿಂಗ್ ವರ್ಕ್ ಉಳಿದ್ರೆ ಮತ್ತೆ ಇನ್ನೊಂದ್ಸರಿ ಅಲ್ಲಿಗೆ ಹೋಯ್ಕ, ಅಲ್ಲಿ ಹೋಯ್ಕಿದ್ರೆ ರಾಜ್ಯ ಸರ್ಕಾರದ ಪರ್ಮಿಷನ್ ತಗೊಂಡು, ವಾರ್ತಾ ಇಲಾಖೆ ಪರ್ಮಿಷನ್ ತಗೊಂಡು ಅದೆಲ್ಲ ರಗಳೆ ಬೇಡ, ಅಲ್ಲಿಕ್ಕಿಂತ ಅದ್ಭುತವಾದ ಜಾಗ, ಅಲ್ಲಿಗೆ ಅಲ್ಲಿಗಿಂತ ಕಮ್ಮಿ ಖರ್ಚಲ್ಲಿ ನಾನೇ ಮಾಡಿಕೊಡ್ತೀನಿ ಅಂದೇಳಿ ತಂದು ಇಲ್ಲಿ ಕುಂದಾಪುರಕ್ಕೆ ತಗೊಂಡ್ಬಂದೆ. ಕುಂದಾಪುರಕ್ಕೆ ತಗೊಂಡು ಬಂದು ನಾಡಗುಡ್ಡೆ ಅಂಗಡಿ, ಅಲ್ಲೊಂದು ನಾಗರಾಜ ಹೆಬ್ಬಾರ್ ಅಂತೇಳಿ, ಚುಂಗಿಗುಡ್ಡೆ ಪಟೇಲರ ಮನೆ ಅಂತೇಳಿ, ಅದೊಂದು ಬ್ರಾಹ್ಮಣರ ಸಂಪ್ರದಾಯಸ್ಥದ ಮನೆ ಹೆಬ್ಬಾಗ್ಲು, ನಾವು ಆ ಕತೆ ಕರೆಕ್ಟ್ ಆಗಿ ಇತ್ತದ್ದು. ಆ ಮನೆಯಲ್ಲಿ ಆ ಸಿನಿಮಾ ಶೂಟಿಂಗ್ ಮಾಡಿ. ನಾಗರಾಜ ಹೆಬ್ಬಾರ್ ಈಗ ನಾಗದೇವ್ರ ಪಾತ್ರಗಳವರು, ಈಗ ಮನೆ ಕೊಡುದಿಲ್ಲ ಶೂಟಿಂಗಿಗೆ, ಮನೆ ಕೊಟ್ಟರು. ಆ ಸಿನಿಮಾಗೆ ಒಂದು 2 ಅವಾರ್ಡ್ ಬಂತು. ಆ ಸಿನಿಮಾ ಇಲ್ಲಿ ಶೂಟಿಂಗ್ ಶುರುವಾದ್ಮೇಲೆ ನನ್ನ ಸ್ನೇಹಿತರ ಬಳಗದವರೆಲ್ಲ ಬಂದು ನಾನು ಅವರು ಇರುವ ಕೆಲವರೆಲ್ಲ ಬಿಟ್ಟು ಕೆಲಸ ಮಾಡಿ ಕೊಟ್ಟವರು ಇದ್ರು. ಆಮೇಲೆ ಒಂದಷ್ಟು ಬೇರೆ ಬೇರೆ ಪಾತ್ರಗಳಿಗೆ ಇಲ್ಲಿ ಲೋಕಲ್ ಕಲಾವಿದರು, ಲಾವಣ್ಯ ತಂಡ ಬೈಂದೂರು, ಗಿರೀಶ್ ಬೈಂದೂರು, ಯೋಗೇಶ್ ಬೈಂದೂರು, ಈ ತರ ಮತ್ತೆ ಸತೀಶಮ್ ನಾಯಕ್ ನಾಳ ತಾಲೂಕ್ ಪಂಚಾಯತ್ ಅಧ್ಯಕ್ಷರ್ ಆಗಿದ್ರು ಅವಾಗ, ಅವರೆಲ್ಲರೂ ಆ ಸಿನಿಮಾದಲ್ಲಿ ಪಾತ್ರ ಮಾಡಿದ್ರು. ಒಂದು ವಾಸು ಅಂತ ಒಂದು ಪಾತ್ರ, ಆ ಪಾತ್ರ ಕುಂದಾಪುರ ಕನ್ನಡ ಮಾತಾಡುತ್ತೆ, ಅದು ನಾನು. ಆಮೇಲೆ ಲೋಕಲ್ ಈಗ ಪ್ರೊಡ್ಯೂಸರ್ಗೆ ಹೆಂಗ ಹೇಳಿದೆ ಅಂತ ಹೇಳಿದ್ರೆ, ನೀವು ಕಲಾವಿದರನ್ನೆಲ್ಲ ಬೆಂಗಳೂರಿಂದ ಕಳಿಸಿ ಇಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ, ಅವ್ರಿಗೆ ಓಡಾಡೋಕೆ ಒಂದು ಕಾರ್ ಇದೆಲ್ಲ ಮಾಡೋ ಬದಲಿಗೆ ನಮ್ಮ ಕಲಾವಿದರೇ ಮಾಡ್ತಾರೆ, ಖರ್ಚು ಕಮ್ಮಿ ಆಗುತ್ತೆ ಅಂತ ಹೇಳಿ ನಮ್ಮ ಕಲಾವಿದರ ಆಯ್ಕೆ ಮಾಡ್ಕೊಂಡು, ನಮ್ಮ ಕಲಾವಿದರ ಆಯ್ಕೆ ಆದ್ಮೇಲೆ ಭಾಷೆ ನೀವು ಬೆಂಗಳೂರು ಭಾಷೆ ಅವ್ರಿಗೆ ಬರುವುದಿಲ್ಲ, ಅವ್ರಿಗೆ ಕನ್ನಡ ಕುಂದಾಪುರ ಕನ್ನಡದಲ್ಲೇ ಮಾತಾಡಲಿ ಅಂತೇಳಿ ಅವ್ರ ಕುಂದಾಪುರ ಕನ್ನಡದಲ್ಲೇ ಮಾತಾಡಿದ್ರು. ಈಗೆಲ್ಲ ಹಾಗೆ ಅದೊಂದು ಒಳ್ಳೆ ಸಿನಿಮಾ ಅದು. ಅದಾದ್ಮೇಲೆ ಅದೇ ಮನೆಯಲ್ಲಿ ಇನ್ನೊಂದು ಸಿನಿಮಾ ಮಾಡಿ, ಒಂದೂರಲ್ಲಿ ಅಂತೇಳಿ,
2: ಒಂದೂರಲ್ಲಿ
3: ಈ ಸಿದ್ಧಗಂಗಾ ಮಠದ ವಿಶೇಷ ಚೇತನ ಮಕ್ಕಳುಗಳು, ಆ ಮಕ್ಕಳನ್ನೆಲ್ಲ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಅದು.
2: ಒಂದೂರಲ್ಲಿ
3: ಆ ಮಕ್ಕಳು ಅವರಿಂದ ಕುಂದಾಪುರ ಕನ್ನಡ ಮಾತಾಡಿಸುವ ನೋಡಿದೆ, ಅದಾಗ್ಲಿಲ್ಲ, ಬಹಳ ಕಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಆ ನನ್ನ ಪಾತ್ರ ಮಾತ್ರ ಕುಂದಾಪುರ ಕನ್ನಡ ಮಾತಾಡ್ತು. ಆ ಸಿನಿಮಾಗ 5 ಅವಾರ್ಡ್ ಬಂತು. 5 ಅವಾರ್ಡ್ ಬಂತು. ಅವಾಗ ಜಗದೀಶ್ ಶೆಟ್ಟರ್ ಚೀಫ್ ಮಿನಿಸ್ಟರ್ ಹುಬ್ಳಿ ಧಾರವಾಡದಲ್ಲಿ ಸಹ ಫಂಕ್ಷನ್ ಎಲ್ಲ ಮಾಡಿದ್ರು. ಹಾಗೆ ಇದಾದ್ಮೇಲೆ ಇದೇ ತರ ಒಂದೊಂದೇ ನನ್ನ ಇನ್ಚಾರ್ಜ್ಗೆ ಯಾವ್ದಾದ್ರು ಬಂದಿದ್ರೆ ಸಿನಿಮಾ ಇರ್ಬೋದು ಸೀರಿಯಲ್ ಇರ್ಬೋದು ಅಂತ ನಾನು ಫಸ್ಟ್ ಇಲ್ಲಿ ಹಾಕೊಂಡ್ಬಿಡುದು.
2: ನಮ್ಮೂರಲ್ಲಿ
3: ಹಾಕೊಂಡ್ಬಿಡುದು. ಈಗ ಈ 2 ಸಿನಿಮಾದಲ್ಲಿ ಏನಾಯ್ತು, ಈಗ ಹೆಬ್ಬಾರ ಮನೆಯಲ್ಲಿ ಮಾಡಿದ 2 ಸಿನಿಮಾದಲ್ಲೇ ಕುರುನಾಡುಗೆ 2 ಅವಾರ್ಡ್ ಬಂತು, ಇದಕ್ಕೆ 5 ಅವಾರ್ಡ್ ಬಂತು.
2: 2 ಅವಾರ್ಡ್ ಎಂತಲ್ಲ ಬಂತು,
3: ಒಂದು ಕಲಾ ನಿರ್ದೇಶನಕ್ಕೆ, ಇನ್ನೊಂದು ಯಾವ್ದು ಒಟ್ಟಿಗೆ 2 ಅವಾರ್ಡ್ ಬಂತು ಆ ಸಿನಿಮಾ.
2: 5 ಅವಾರ್ಡ್ ಇದಕ್ಕೆ,
3: 5 ಅವಾರ್ಡ್ ಅದು ಕತೆಗೆ, ಅದಕ್ಕೆ ಎಲ್ಲ ವಿಭಾಗಗಳಿಗೆ ಬಂತು.
2: 5 ಅವಾರ್ಡ್
3: ಬಂತು.
2: ಓಕೆ,
3: 5 ಅವಾರ್ಡ್ ಬಂತು. ಆಮೇಲೆ ಜಗದೀಶ್ ಶೆಟ್ಟರ್ ಚೀಫ್ ಮಿನಿಸ್ಟರ್ ಆಗಿದ್ದ ಹುಬ್ಳಿ ಧಾರವಾಡದಲ್ಲಿ ಫಂಕ್ಷನ್ ಮಾಡಿದ್ರು. ಸೊ ಇವ್ರಿಗೆ ಇಲ್ಲೆಲ್ಲ ಏನಾಯ್ತು ಅಂತ ಹೇಳಿದ್ರೆ, ಶ್ರಮ ಪಟ್ಟು ಮಾಡಿಕೊಡುದು ನಾವು, ಅವಾರ್ಡ್ ಎಲ್ಲ ಬಂದಾಗ ಇವ್ರು ನಮ್ಮನ್ನು ಸ್ವಲ್ಪ ಅವಾಯ್ಡ್ ಮಾಡೋಕೆ ಸೈಡಿಗೆ ಹಾಕೋ ಶುರು ಮಾಡಿದ್ರು. ಸೊ ಇದು ನನಗೆ ಮನಸ್ಸಿಗೆ ಏನೋ ಒಂದು ರೀತಿ ಬೇಕಾಯ್ದಲ್ಲ ನಮಗೆ ಅಂತ ಅನಿಸ್ತು. ಆವಾಗ ಒಂದು ಛಲ ಹುಟ್ಕೊಂಡು ನನಗೆ, ನಾವು ಮಾಡಿಕೊಟ್ಟು ಇವ್ರು ನಮ್ಮನ್ನು ಯಾಮಾರಿಸುದ, ನಾವು ಮೋಸ ಹೋದ್ರೆ ಅವ್ರು ಮೋಸ ಮಾಡ್ತಾರೆ, ನಾವು ಮೋಸ ಹೋಗದೇ ಹೆಂಗೆ ಮೋಸ ಮಾಡ್ತಾರೆ,
2: ಕ್ಯಾರೆಕ್ಟ್,
3: ಅದಕ್ಕೆ ಇನ್ಮೇಲೆ ಬೇರೆ ಯಾರಿಗೆ ಕೆಲಸ ಮಾಡೋದು ಬೇಡ ಅಂತೇಳಿ ಆವಾಗ ಹುಟ್ಕೊಂಡಿದ್ದೆ ನಾನು ಸೂರ್ಯ ಎಂಟರ್ಟೈನರ್ಸ್. ಸೊ ನಂದೆ ಏನಿದ್ರು ನಮ್ದೆ ಒಂದು ಪ್ರಯತ್ನ ಮಾಡುವ ಅಂತೇಳಿ ಸೂರ್ಯ ಎಂಟರ್ಟೈನರ್ಸ್ ಹುಟ್ಟಿಕೊಂಡು ಆ ಸೂರ್ಯ ಎಂಟರ್ಟೈನರ್ಸ್ ನಲ್ಲಿ ಹಜ್ಜ ಅಂತ ಸಿನಿಮಾ ಆಯ್ತು. ಆ ಸಿನಿಮಾಗೆ ರಾಜ ಪ್ರಶಸ್ತಿಯಲ್ಲಿ ಶ್ರೇಷ್ಠ ಅತ್ಯುತ್ತಮ ಚಿತ್ರ ಸ್ವರ್ಣ ಪದಕನೂ ಬಂತು. ಈಗ ಅವರು ಮೊದಲು ನಾನು ಆ ಸಿನಿಮಾಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತಿದ್ನಲ್ಲ, ಅವರು ಅವಾರ್ಡ್ ಬಂದಾಗ ಅವಾರ್ಡ್ ಫಂಕ್ಷನ್ಗೆ ಹೋಗುವ ಅಂತೇಳಿ ನನ್ನನ್ನು ಕರ್ಕೊಂಡು ಹೋಗಿ ಎಲ್ಲ ರೆಡಿ ಮಾಡ್ಕೊಂಡು ಕೊನೆಗೆ ನಾನು ಬಿಟ್ಟು ಹೋಗಿದ್ರು. ಬಿಟ್ಟು ಹೋದಾಗ ನನಗೆ ಅನಿಸ್ತು ಸತ್ಯಧರ್ಮ ನ್ಯಾಯ ನೀತಿಗೆ ಇಷ್ಟನೇ ಬೆಲೆ ಇರೋದು ಅಂತ ಅನಿಸ್ತು. ಅವತ್ತು ನಾನು ಅವ್ರ ಜೊತೆಲಿ ಹೋಗಿದ್ರೆ ಪ್ರೇಕ್ಷಕನಾಗಿ ಕೂತ್ಕೊಂಡು ನೋಡ್ತಿದ್ದೆ ಅಷ್ಟೇ. ಸೊ ಅಲ್ಲಿ ನನಗೆ ಛಲ ಬಂತು, ಇಲ್ಲ ನಾನೇನಾದ್ರು ಮಾಡಬೇಕು ಅಂತೇಳಿ. ನಾನೇ ಸ್ವರ್ಣ ಪದಕ ತಗೊಳ್ಳುವಂತ ಸ್ಥಿತಿಗೆ ಅದು ನನಗೆ ಒಂದು ದಾರಿ ಮಾಡಿ ಕೊಡ್ತದೆ.
2: ಅದನ್ನೇ ಹೇಳುದು, ಆಪದೆಲ್ಲ ಒಳ್ಳೇದಕ್ಕೆ ಅಂತ.
3: ಆಮೇಲೆ ಆ ಸಿನಿಮಾಗೆ ಅವಾರ್ಡ್ ಬಂದ್ಮೇಲೆ ಒಂದು ದೊಡ್ಡ ದೊಡ್ಡ ಸಾಹಿತಿಗಳಿಗೆ ಅವರಿಗೆ ಇವರಿಗೆ ಅಂತೇಳಿ ವಾರ್ತಾ ಇಲಾಖೆ ಇದರಲ್ಲಿ ಒಂದು ಶೋ ಇಟ್ಟು. ಅದಕ್ಕೆ ಶೋ ಎಲ್ಲ ನೋಡ್ಕೊಂಡು ಬಂದ್ರು. ಗಿರೀಶ್ ಕಾಸರವಳ್ಳಿ ಅವರು ದೊಡ್ಡ ದೊಡ್ಡ ನಿರ್ದೇಶಕರುಗಳೆಲ್ಲ ಬಹಳ ಖುಷಿ ಪಟ್ಟರು. ಆವಾಗ ಕಾಸರವಳ್ಳಿ ಅವ್ರ ಮಗಳು ಅನನ್ಯ ಕಾಸರವಳ್ಳಿ ಒಂದು ಮಾತು ಹೇಳಿದ್ರು ನನಗೆ,
2: ಏನಂತ
3: ಅಣ್ಣ, ನಿನ್ಗೆ ಯಾರ ಮೇಲೆ ಸಿಟ್ಟಿತ್ತು ಏನೋ ಗೊತ್ತಿಲ್ಲ, ಏನ್ ಪ್ರೊಡ್ಯೂಸರ್ ಅದೇ ಗೊತ್ತಿಲ್ಲ, ಆದ್ರೆ ಆದ್ದೆಲ್ಲ ಒಳ್ಳೇದಕ್ಕೆ ಆಯ್ತು. ಯಾಕಂತ ಹೇಳಿದ್ರೆ ನಿನಗೆ ಏನೋ ಈ ರೀತಿ ಅಸಮಾಧಾನ ಆಗದೇ ಇದ್ರೆ ನೀನು ಕೇರಳಿ ನಿಲ್ಲುವುದಿಲ್ಲ ಇತ್ತು, ಕೇರಳಿ ನಿಲ್ಲದೆ ಇದ್ರೆ ನೀನು ಒಂದು ಸಂಸ್ಥೆ ನಿರ್ಮಾಣ ಮಾಡುವುದಿಲ್ಲ ಇತ್ತು, ಇನ್ನೊಂದು 10 ವರ್ಷ ಹೋದ್ರೂ ಉಪೇಂದ್ರ ಟೀಮ್ನಲ್ಲಿ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಹೀಗೆ ಇರ್ತಿದ್ದ, ಈಗ ನೀನು ಒಬ್ಬ ಸ್ವರ್ಣ ಪದಕ ವಿಜೇತ ನಿರ್ಮಾಪಕ ನಿರ್ದೇಶಕ ಎಲ್ಲ ಆಗ್ಬಿಟ್ಟ, ನಿನ್ಗೊಂದು ಐಡೆಂಟಿಟಿ ಬಂತು, ಒಳ್ಳೆ ಕೆಲಸ ಮಾಡಿದೆ ಅಣ್ಣ ಅಂತ ಹೇಳಿ.
2: ಒಳ್ಳೆ ಮಾತು.
3: ಆಮೇಲೆ ಅದ್ ಮಾತಾಡ್ತಾ ಇದ್ದಾಗಲೇ ಕಾಸರವಳ್ಳಿ ಅವ್ರು ಬಂದ್ರು. ಕಾಸರವಳ್ಳಿ ಅವ್ರು ಬಂದ್ಕೊಂಡು, ಏ ಒಳ್ಳೆ ಪ್ರಯತ್ನ ಮಾಡಿದೆ ಮಾರೆ, ನೀನು ಕ್ಯಾಮ್ರಾಮನ್ ಯಾರು ಅದು ಕೇಳಿದ್ರು. ಯಾಕೆ ಅಣ್ಣ ಕೇಳಿದೆ, ಅಲ್ಲ ನದಿ ಆ ಹೊಳೆ ಆ ದೋಣಿ ಅದನ್ನೆಲ್ಲ ಎಷ್ಟು ಅದ್ಭುತವಾಗಿ ತೋರಿಸಿದ್ರು ನೀವು, ಪ್ರಕೃತಿ ಸೌಂದರ್ಯನೇ ಹೀರೋ ಮಾಡಿಬಿಟ್ರಲ್ಲ ಅಂದ್ರೆ, ಇಲ್ಲ ಅಣ್ಣ ದೊಡ್ಡ ಎಕ್ಸ್ಪೀರಿಯನ್ಸ್ ಕ್ಯಾಮ್ರಾಮನ್ ಏನು ಅಲ್ಲ, ಗೆಳೆಯರ ಒಳಗನೆ ನಮ್ ಶ್ರಮ ಅಷ್ಟಿತ್ತು.
2: ಮತ್ ನಮ್ ಸೌಂದರ್ಯ, ನಮ್ಮ ಪ್ರಕೃತಿ ಸೌಂದರ್ಯ ನಮ್ ಕುಂದಾಪುರದ್ದು ಎಷ್ಟು ಲೈಕ್ ಇತ್ತು ಅಲ್ದ.
3: ಹೌದೌದು,
2: ಆಕ್ಚುಲಿ
3: ಆ ಹಜ್ಜಿಗೆ ಅದು ಒಂದು ಪ್ಲಸ್ ಪಾಯಿಂಟ್. ಹೊಳೆನ ದೋಣಿನ ತುಂಬಾ ಜನ ಸಿನಿಮಾದಲ್ಲಿ ತೋರಿಸಿದ್ರು, ನಮ್ಮ ತರ ಆ ತೋಡಲ್ಲೆಲ್ಲ ದೋಣಿನ ತಿರ್ಸ್ಕೊಂಡು ಹೋಗುವಂತದ್ದು ಯಾರು ಮಾಡಿರ್ಲಿಲ್ಲ.
2: ಹೌದಾ, ತೋಡಂಗಲ್ಲ ದೋಣಿ ಬಿಡ್ತಾರೆ.
3: ಹೀರೋಯಿನ್ ಹೀರೋ ಅವನ ದೋಣಿ ಅವನೇ ಓಡಿಸ್ತಾನೆ, ಹೀರೋಯಿನ್ ಅವಳು ದೋಣಿ ಅವಳೇ ಓಡಿಸ್ತಾಳೆ, ಒಂದ್ ಸ್ವಲ್ಪ ಇದ್ದ ತಕ್ಷಣ ಬುರ್ಕ ತೆಗಿತಾಳೆ ಓಡಿಸ್ತಾಳೆ, ಮತ್ತೆ ಬುರ್ಕ ಹಾಕೊಳ್ತಾಳೆ, ಡೈಲಾಗ್ ಬಂದ ತಕ್ಷಣ ಬುರ್ಕ ತೆಗಿ, ಆ ತರದ ಒಂಥರ ವಿಚಿತ್ರ. ಹೀರೋ ತಂದೆ ಪಾತ್ರ ಇಸ್ಮಾಯಿಲ್ ಸಾಹೇಬ್ ಅಂತೇಳಿ, ಅವನೊಬ್ಬ ಮಾತ್ರ ಅವನಿಗೆ ದೋಣಿ ಓಡಿಸೋನ್ ಇರ್ತಾನೆ, ರಾಜನ್ ತರ ಕೂತಿರ್ತಾನೆ, ಮತ್ತೆ ಎಲ್ಲ ಅವ್ರ ದೋಣಿ ಅವರೇ ಓಡಿಸ್ಕೊಂಡು ಹೋಗುದು. ಆ ಹೀರೋಯಿನ್ ತಂದೆ ಪಾತ್ರ ನಾನೇ.
2: ಓಕೆ, ನಿಮಗೆ ದೋಣಿ ಓಡಿಸೋ ಬರ್ತಿಲ್ಲ?
3: ದೋಣಿ ಓಡಿಸೋಕೆ ಅಲ್ಪ ಸ್ವಲ್ಪ ಬರುತ್ತೆ, ಬಟ್ ಇಲ್ಲಿ ಅವನು ಸ್ವಲ್ಪ ಗತ್ತಿನ ಅವನು ಯಾರನ್ನು ಕೇರ್ ಮಾಡೋನು ಅಲ್ಲ, ಆ ತರದ ಪಾತ್ರ ಅದು. ಆ ಪಾತ್ರಕ್ಕೂ ಬೇರೆ ಒಬ್ರು ಸೆಲೆಕ್ಟ್ ಆಗಿದ್ರು, ಅವರು ಬೆಂಗಳೂರಿಂದ ಬರೋಕೆ ಇನ್ನೋವಾ ಕಾರ್ ಕೇಳಿದ್ರು. ನಂಗೊಂಚೂರು ಬೆನ್ನು ಮರೆ, ಇನ್ನೋವಾ ಕಾರ್ ಕಳಿಸು ನಂಗೆ, ಮತ್ತೆ ನೋಡಲ್ಲಿ ಶರೋನ್ ಬಿಟ್ಟರೆ ಬೇರೆ ಎಲ್ಲೂ ಉಳ್ಕೊಳ್ಳೋಕೆ ವ್ಯವಸ್ಥೆ ನಂಗೆ ಸರಿಯಾಗುದಿಲ್ಲ, ನಾನು ಅವ್ರ ಒಬ್ರಿಗೆ ಇನ್ನೋವಾ ಕಾರು ಇನ್ನೊಬ್ಬ ಅವ್ರಿಗೆ ಒಂದು ಶರೋನಲ್ಲಿ ಕೊಡೋ ಅಷ್ಟು ಬಜೆಟ್ ನನ್ನ ಹತ್ರ ಇಲ್ಲ.
2: ಎಷ್ಟು ಬಜೆಟ್ ಅಲ್ಲಿ ಮುಗಿಸಿದ್ರಿ ನೀವು ಹಜ್ ಸಿನಿಮಾನ?
3: ಬಜೆಟ್ ಬಗ್ಗೆ ಬೇಡ ಬಿಡಿ ಕೇಳುದು, ಯಾಕಂತ ಹೇಳಿದ್ರೆ ಬಜೆಟ್ ಬಗ್ಗೆ ನಾವು ಹೇಳಿದ್ರು, ನಾವು ಹೇಳಿದ ಬಜೆಟ್ ಅಲ್ಲಿ ಬೇರೆಯವ್ರು ಸಿನಿಮಾ ಮಾಡೋಕೆ ಆಗುದಿಲ್ಲ.
2: ಅಲ್ಲ
3: ವ್ಯಕ್ತಿ ಅಂತ ಹೇಳಿದ್ರೆ ಒಬ್ಬ ಸಿನಿಮಾ ರಂಗದಲ್ಲಿ ಡೈರೆಕ್ಟರ್ ಪ್ರೊಡ್ಯೂಸರು ಕ್ಯಾಮ್ರಾಮನ್ ಅವ್ರವ್ರ ಅವ್ರವ್ರ ಕೆಲಸದ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ, ಎಲ್ಲವೂ ಗೊತ್ತಿರೋರು ಬಹಳ ಕಮ್ಮಿ. ಎಲ್ಲವೂ ಗೊತ್ತಿರೋ ನಮ್ಮ ಗುರುಗಳಂತ ಕಾಶೀನಾಥ ಅಂತವ್ರು ಎಲ್ಲ ಸಕಲ ಕಲಾವಲ್ಲವು. ಹಾಗಾಗಿ ನಾವು ಅಲ್ಲಿ ನನಗೆ ಎಲ್ಲ ವಿಭಾಗದಲ್ಲೂ ನನಗೆ ಉಪೇಂದ್ರ ಜೊತೆಲಿ ಇದ್ದಾಗಲೂ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಿದವನು. ಆದ್ರಿಂದ ಎಲ್ಲೆಲ್ಲಿ ಏನೇನು ಲಾಭ ನಷ್ಟಗಳು, ಎಲ್ಲಿ ಸೋರಿಕೆ ಎಲ್ಲ ಆಗುತ್ತೆ, ಎಲ್ಲಿ ಬಜೆಟ್ ಉಳಿಸಬಹುದು, ಎಲ್ಲಿ ದೊಂದು ವೆಚ್ಚ ಕಮ್ಮಿ ಮಾಡಬಹುದು, ಅದೆಲ್ಲ ನಮಗೆ ಗೊತ್ತಿರೋದ್ರಿಂದ ಮತ್ತೆ ಆ ಒಂದೊಂದು ಕೆಲವೊಂದು ನಾನು ಒಬ್ಬನೇ ಒಂದು ನಾಲ್ಕೈದು ಜನ ಮಾಡೋ ಕೆಲಸ ಮಾಡ್ಕೊಡ್ತೇನೆ. ಆರ್ಟ್ ಡೈರೆಕ್ಟರ್ಗೂ ನಾನೇ ಇದ್ಕೊಳ್ತೀನಿ, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ನಾನೇ ಇದ್ಕೊಳ್ತೀನಿ, ಪ್ರತಿಯೊಂದು ನಾನೇ ಮಾಡೋದ್ರಿಂದ ಅಲ್ಲಿ ಸುಮಾರು ಉಳಿಯುತ್ತೆ. ಮತ್ತೆ ಈ ಎಲ್ಲೆಲ್ಲಿ ಸೋರಿಕೆ ಸೋರಿಕೆ ಈ ಸಂಭಾವನೆಗಿಂತ ಸೋರಿಕೆ ಜಾಸ್ತಿ, ಅದು ನಮಗೆ ಗೊತ್ತಿರೋದ್ರಿಂದ ಮೂರ್ನಾಲ್ಕು ಜನ ವಿಭಾಗದ ಕೆಲಸ ನಾನು ಒಬ್ಬನೇ ಮಾಡ್ಕೊಳ್ಳೋದ್ರಿಂದ ನನಗೆ ಕಮ್ಮಿ ಬಜೆಟ್ ಎಲ್ಲ ಆಗುತ್ತೆ. ನಾನು ಒಂದು ಬಜೆಟ್ ಇಷ್ಟರಲ್ಲಿ ಆಗುತ್ತೆ ಅಂತೇಳಿ ಹೇಳಿದ್ರೆ ಯಾರೋ ಪುಣ್ಯಾತ್ಮ ಅದೇ ಬಜೆಟ್ ಇಟ್ಕೊಂಡು ಸಿನಿಮಾ ಮಾಡೋಕೆ ಬಂದರೆ ಅವನ ಹತ್ರ ಅವನು ತನ್ನ ದುಡ್ಡಿಗೆ ಕಾಲ್ಭಾಗ ಸಿನಿಮಾ ಆತಿಲ್ಲ, ಕಡೆಗೆ ಅವನೊಂದು ಒಂಥರ ತ್ರಿಶಂಕು ಸ್ವರ್ಗ ಅತ್ತು ಬಿಡುಕು ಇಲ್ಲ ಹಿಡುಕು ಇಲ್ಲ, ಅವ ಎಲ್ಲಿಂದ ಸಾಲ ಗಿಲ್ಲ ಮಾಡ್ಕೊಂಡು ಬಂದಿರ್ತನೋ ಎಂತ ಮಾಡಿರ್ತನೋ ಗೊತ್ತಿಲ್ಲ.
2: ಹೌದು, ಈಗ ನೀವು ಒಟ್ಟು ಎಷ್ಟು ವರ್ಷ ಈ ಸಿನಿಮಾ ಜರ್ನಿಯಲ್ಲಿ ಇದ್ರಿ?
3: 40 ವರ್ಷ ಆಯ್ತು.
2: 40 ವರ್ಷಗಳಿಂದ ಸಿನಿಮಾ,
3: 40 ವರ್ಷದ ಹಿಂದೆ ನಾನೊಬ್ಬ ಸಾಧಾರಣ ಅಸ್ಟೆಂಟ್ ಆಗಿ ಬಂದವನು. ಒಂದು ತೃಪ್ತಿ ಏನಿದೆ ಅಂತ ಹೇಳಿದ್ರೆ ನಾನು ಯಾರ ಹತ್ರ ಅವಕಾಶ ಕೇಳ್ಕೊಂಡು ಹೋಗಿ ವಂಚಿತನಾಗಿದ್ನೋ ಅವ್ರ ಎದುರುಗಡೆ ನಾನು ಸಿನಿಮಾ ಇದಾಗಿ ಅವಾರ್ಡ್ ಬಂತು.
2: ಅದೊಂದು ಖುಷಿ,
3: ಅದೊಂದು ಖುಷಿ ಏನಂತ ಹೇಳಿದ್ರೆ ಈಗ ನಾವು ನಾವೊಂದು ಸಿನಿಮಾ ರಂಗದ ಹಿನ್ನೆಲೆ ಇಟ್ಕೊಂಡು ಬಂದವರು ಅಥವಾ ಕೃಷಿ ತುಂಬಾ ದುಡ್ಡು ಇಟ್ಕೊಂಡು ಬಂದವರು ಆದ್ರೆ ಒಂದ್ ಬೇರೆ. ನಾವು ದುಡ್ಡಿನಲ್ಲೇ ಒಂದೊಂದೇ ಪೈಸಾ ಜಮಾ ಮಾಡಿ ಇಟ್ಟು ಆ ದುಡ್ಡಲ್ಲೇ ಸಂಸ್ಥೆ ನಿರ್ಮಾಣ ಮಾಡಿ ಆ ಸಿನಿಮಾ ಆ ಇದರಲ್ಲೇ ಸಿನಿಮಾ ಮಾಡಿ ಆ ಸಿನಿಮಾ ಮಾಡಿದ್ದು ಅಲ್ಲದೆ ಸ್ಪರ್ಧೆಗೆ ಹೋಗಿ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಸೋಲಿಸಿ ಅವಾರ್ಡ್ ಹೊಡ್ಕೊಂಡು ಬಂದಿರೋದು ಇದಲ್ಲ, ಅದಕ್ಕೆ ತುಂಬಾ ಜನರಿಗೆ ಕಣ್ಣು ಬಿತ್ತು. ಕೀಸೆಯಲ್ಲಿ ಒಂದು 10 ರೂಪಾಯಿ ಇಲ್ಲದೆ ಬತ್ತೆ ಒಂದು ಟೀ ಕುಡುಗು ದುಡ್ಡು ಇಲ್ಲದಾನು ಸಿನಿಮಾ ಸಂಸ್ಥೆ ನಿರ್ಮಾಣ ಮಾಡ್ದ, ಸಿನಿಮಾ ಮಾಡ್ದ, ಸಿನಿಮಾ ಮಾಡಲಿ, ಸ್ಪರ್ಧೆಯಲ್ಲಿ ನಮ್ಮನ್ನೇ ಸೋಲಿಸ್ಬಿಟ್ಟು ಗೋಲ್ಡ್ ಮೆಡಲ್ ಹೊಡ್ಕೊಂಡು ಹೋಗ್ಬಿಟ್ನಲ್ಲ ಅಮ್ಮ ಅನ್ನುವಂಥದ್ದು ಒಂದಷ್ಟು ಜನರಿಗೆಲ್ಲ ಇತ್ತು. ಎಂತ ಮಾಡೋಕ್ಕಾಗ್ತಿಲ್ಲ, ಅದಕ್ಕೆಂದ್ರೆ ಪ್ರತಿಭೆ ಯಾರಪ್ಪನ ಮನೆ ಸೊತ್ತು ಅಲ್ಲ.
2: ಅಷ್ಟೇ, ಸಾಧುರಿಂಗೆ ಸಾಧು ಮಾಧುರಿಂಗೆ ಮಾಧು. ಓಕೆ, ಈಗ ನಿಮ್ಮ ಈ ಜರ್ನಿಯಲ್ಲಿ ಸುಮಾರು ಸಲ ಪಿಕ್ಚರಿಗೆಲ್ಲ ಹೋಗಿ ಸೇರುದಂದ್ರೆ ಈಗಲೂ ಅಷ್ಟೇ, ಅದೊಂಥರ ಇನ್ಸೆಕ್ಯೂರ್ಡ್ ಪ್ರೊಫೆಷನ್, ಅಸುರಕ್ಷಿತ ಎಂತ ಅತ್ತಂತ ಹೇಳುಕಾತಿಲ್ಲ. ಈ ಒಂದು ಎಂಜಿನಿಯರ್ ಡಾಕ್ಟರ್ ಟೀಚರ್ ಇನ್ನಂತದಾರ ಒಂದಿಷ್ಟು ಸಂಬಳ ಬರ್ತದಲ್ಲಿ ಒಂದ್ ಲೆಕ್ಕ ಹಾಕಿ ಇಟ್ಕೊಂಡ್ಲ, ಇದ್ರಂಗೆ ಎಂತ ಅತ್ತ ನಿಮ್ಗೆ ಪ್ರಾಜೆಕ್ಟ್ ಕೈಯಲ್ಲಿದ್ರೆ ಏನಾದ್ರು ಒಂದ್ ಸಿಕ್ಕು, ಇಲ್ಲಾಂದ್ರೆ ಎಂತದೂ ಇಲ್ಲ. ಆಗಂಡೆ ಎಂತ ಮಾಡ್ತಾ, ಆಗಂಡೆ ಅಂತ ಕೆಲಸಕ್ಕೆ ಒಪ್ಪದ್ ಮಾಡುದಿಲ್ಲ ಅಂತಾನೆ ಹೇಳ್ತಾರೆ. ನಿಮ್ಗೆ ಹೆಂಗಿದ್ದಿತ್ತು ಆಗಿನ ಕಮೆಂಟ್ಗಳು ಕಾಂಪ್ಲಿಮೆಂಟ್ಗಳು?
3: ಅಲ್ಲ, ಕಮೆಂಟ್ಗಳು ಅಂತ ಹೇಳಿದ್ರೆ ಆಗ ನಮ್ಮ ಬಾಲ್ಯದ ಸಮಯ ಅಂತ ಹೇಳಿದ್ರೆ ತೀರಾ ಎಲ್ಲಾ ಹಳ್ಳಿಗಳಲ್ಲೂ ಬಡತನವೇ. ಆಮೇಲೆ ಡಾಕ್ಟರ್ ಇಂಜಿನಿಯರ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ದೊಡ್ಡ ಹಿನ್ನೆಲೆ ಫೈನಾನ್ಸಿಯಲ್ ಹಿನ್ನೆಲೆ ಬೇಕು, ಅದು ಇರುವುದಿಲ್ಲ, ಅದು ನಮ್ಮಂತವ್ರಿಗೆಲ್ಲ ಇರಲಿಲ್ಲ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಯಾರಾದ್ರೂ ಒಂದು ಸಾಧನೆ ಅಂತ ಮಾಡೋ ಹೋದಗಳಿಗೆ ಅದು ಅಷ್ಟು ಸುಲಭದ ದಾರಿ ಅಲ್ಲ, ಸುಲಭದ ದಾರಿ ಅಲ್ಲ ಅಂತ ಹೇಳಿದ್ರೆ ಎಲ್ಲದಕ್ಕೂ ರೆಡಿ ಇರಿ, ಮತ್ತೆ ಒಂದಷ್ಟು ಜನ ಉತ್ಸಾಹಕ್ಕೆ ತಣ್ಣೀರ್ ಎರ ಜೊತೆ ಜಾಸ್ತಿ ಇರ್ತಾರೆ, ಅದ್ರ ಬಜ್ಜಾದ್ ಮತ್ತೆ ಎಂತ ಮಾಡುದಿಲ್ಲ ಏನ ಅದ್ರಕ್ಕೆ ಎಂತ ಅತ್ತೆ ಅಲ್ಲ, ದುಡ್ಡಿದ್ದಕ್ಕೆ ಮಾಡೋಕಾತ್ಲೇ ಬರೀ ಕೈ ಹೋಗ್ಕೊಂಡು ಎಂತ ಮಾಡ್ತಾ ಇದೆ ಅಂದ್ರೆ ಈ ರೀತಿ ಒಂದಷ್ಟು ಅವಹೇಳನ ಮಾಡೋರು ಜಾಸ್ತಿ ಇರ್ತಾರೆ. ಹೆಚ್ಚಿನವ್ರು ಏನಾಯ್ತು ಅಂತ ಹೇಳಿದ್ರೆ ಈ ರೀತಿ ಅವಹೇಳನ ಆದ ತಕ್ಷಣ ಓ ಇದು ನಮಗೆ ಬೇಡ ಅಂತೇಳಿ ಅಲ್ಲೇ ಫಿಲ್ಟರ್ ಆತರು
2: ಅಲ್ಲೇ ಹೊಯ್ಕಂತರ
3: ಹೊಯ್ಕಂತರು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟು ಅವಮಾನಗಳು ಎದುರತ್ತೆ, ಆ ಅವಮಾನ ದಾಟ್ಕೊಂಡು ಮುಂದಕ್ಕೆ ಇನ್ನೊಂದು ಹೆಜ್ಜೆ ಮುಂದುವರೆ ಅನುಮಾನಗಳು ಶುರು ಆಗ್ತೀವಿ ಅಂತ ಮಾಡ್ತೇನೆ ಅಂತ. ಈ ಅವಮಾನ ಮತ್ತೆ ಅನುಮಾನ ಎರಡನ್ನೂ ಮೆಟ್ಕೊಂಡು ಮುಂದುವರೆ ಗೆಲುವು ಸಿಕ್ಕಿತ, ಆ ಗೆಲುವೇ ಸನ್ಮಾನ,
2: ಆ ನಂತರ ಸಿಗೋದೆ ಸನ್ಮಾನ. ಇದಕ್ಕೆ ಒಂದೊಂದು ದಾಟ್ಕೊಂಡು ನಾವು ಧೈರ್ಯದಲ್ಲಿ ಹೋಯ್ಕಂತ
3: ಆ ದಾಟದಲ್ಲಿ, ಯಾಕೆಂದ್ರೆ ಹೇಳಿದ್ರೆ ಇಲ್ಲಿ ಒಂದು ಸಮಸ್ಯೆ ಇಲ್ಲದೆ ಇರೋ ಜೀವನ ಇಲ್ಲ. ಸಮಸ್ಯೆನ ನಾವು ತಲೆ ಮೇಲೆ ಹೊತ್ಕೊಂಡ್ರೆ ಅದನ್ನ ನಮ್ಮ ಮೇಲೆ ಸವಾರಿ ಮಾಡುದು, ಸಮಸ್ಯೆನ ಕಾಲಡಿ ಹಾಕೊಂಡು ಮೆಟ್ಕೊಂಡು ನಾವು ಬೆಳೀತಾ ಹಬ್ಬದ ಕಲಿತು ಮಾತ್ರ ಸಾಧ್ಯ. ಯಾಕಂದ್ರೆ ಈಗ ನಾವು ಯಾವ್ದೋ ಯಾರೋ ಒಂದು ಮಕ್ಕಳು ಒಂದು ಪ್ರಯತ್ನಕ್ಕೆ ಹೋಗಿರ್ತಾರೆ ಸಾಧನೆಗೆ, ಆ ಸಾಧನೆ ಹಂತದಲ್ಲಿ ನಾವು ಅವರ ಆಸೆಗೆ ತಣ್ಣೀರ್ ಎರಚಿ ಅವ್ರು ಸಾಧನೆ ಮಾಡೋಕೆ ಆಗುದೇ ಇಲ್ಲ. ನಮ್ಮ ಹತ್ರ ಅವ್ರಿಗೆ ಸಹಾಯ ಮಾಡೋಕೆ ಆಗದೆ ಇದ್ರು ಹೋಯ್ಲಿ ಒಂದು ಬಾಯಿ ಮಾತಲ್ಲ, ಅದು ಇಲ್ಲ ಮಾರೆ ನೀನ ತ್ರಾತ್ ಮಾಡು ಮಾಡ ಅಂತೇಳಿ ಒಂಚೂರು ಪ್ರೋತ್ಸಾಹ ಕೊಟ್ರೆ ಅವ್ರು ಒಂದು ಸಾಧನೆ ಮಾಡ್ಕೊಂಡು ಹೋಗ್ತಾರೆ.
2: ನಿಜ ನಿಜ. ಈಗ ನಾಕೆ ಈಗ ಸಿನಿಮಾ ರಂಗ ಅಂದ್ರೆ ಅಲ್ಲಿ ಇಬ್ಬರಲ್ಲ ಸಮಯ ಇಲ್ಲ, ಅಂಬ್ರು ಪಿಕ್ಚರ್ ಫೀಲ್ಡ್ ಫಿಲಂ ಫೀಲ್ಡ್ ಸಮಯ ಇಲ್ಲ. ಒಂದು ಹೆಣ್ಗಳು ಹುಚ್ಚಿರುತ್ತೆ, ಮತ್ತೊಂದು ಕುಡುದು ಸಿಗರೇಟ್ ಸೇಂದದು ಆ ಬ್ಯಾಡ್ದಿದ್ದೆಲ್ಲ ತಿಂಬುದು ಅದೆಲ್ಲ ಇರುತ್ತಂಬ್ರ ಅಂತ ನಾಕೆ ಎಂಬುದು ನಿಮ್ಗೆ ಈಗ ಅಂತ ಅಂದ್ರ ಹೆಚ್ಚಿನವ್ರು ಕಂಡರ್ ಹಾಂಗಿರ್ತ್ರ ಅಲ್ದ ಸಿನಿಮಾ ಫೀಲ್ಡ್ ಅಂದ್ರೆ ಎಬ್ಬ ಆ ಸಿನಿಮಾದ ಫಿಲ್ಮ್ ಇಪ್ಪನಲ್ಲ ಮೋದಿ ಅಪ್ಪಕ್ಕಾಗ ಅಂತಾನೆ ಹೇಳ್ತಾರೆ ಆಕ್ಚುಲಿ ಹೆಣ್ಮಕ್ಕಳಿಗೆ ಹೇಳಿದ್ದಾರೆ. ಆದ್ರೆ ಅದೆಷ್ಟು ಸತ್ಯ ಎಷ್ಟು ಸುಳ್ಳು ಅದನ್ನ ಹತ್ತಿರದಿಂದ ಕಂಡರಿಗೆ ಗೊತ್ತು, ಮತ್ತೆ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಬೇರೆ ಬೇರೆ ಆತ ಹೋತ ನಾಕೆ ಎಂಬುದು ನಿಮ್ಗೆ ಅದು ಹೌದಾ? ನೀವ್ ಹೆಂಗಿದ್ರಿ ಅಲ್ಲಿ, ಯಾವ ತರ ಒಂಚೂರು ನಿಮ್ಮ ಅನುಭವ ಒಂಚೂರು ಹೇಳಿ ಸರ್ ಕೇಂಬರಿಗೆ, ಅದು ಒಂದು ಪಾಠ ಆತ ಹೇಳಿ.
3: ಈಗ ಸೂರ್ಯನ ಕಿರಣ ಜಗತ್ತಿನ ಎಲ್ಲ ಮೂಲೆಗೂ ಕೊಚ್ಚೆಗೂ ಹತ್ತ, ಬೃಂದಾವನಕ್ಕೂ ಬದತ್ತೆ, ಎಲ್ಲದಕ್ಕೂ ಬದ್ದು. ಎಲ್ಲಾದ್ರೂ ಅದಕ್ಕೆ ಸೂರ್ಯನ ಕಿರಣಕ್ಕೆ ಕೊಚ್ಚೆ ಅಂಟ್ಕಂತತ
2: ಇಲ್ಲ,
3: ಬೃಂದಾವನದ ಮೇಲೂ ಇರುತ್ತೆ, ಕೊಚ್ಚೆ ಹೊಂಡದ ಗೊಬ್ಬರದ ಹೊಂಡದಲ್ಲೂ ಇರುತ್ತೆ, ಇನ್ನೊಂದರಲ್ಲೂ ಇರುತ್ತೆ. ಹಾಗೆ ನಾವು ಯಾವ್ದು ಹೇಗೆ ಇರಲಿ, ನಾವು ನಾವಾಗಿರಕ್ಕೆ ಅಷ್ಟೇ. ಈಗ ನಾವು ಒಂದು ಯಾವುದೋ ಒಂದು ಚಟಕ್ಕೆ ದಾಸರಾಗಿ ನಾವು ಹೋದ್ರೆ ಅದು ನಮ್ಮನೆ ಇದು ಮಾಡ್ಕೊಳತ್ತೆ. ನಾವು ನಾವಾಗಿ ಇದ್ರೆ ನಮ್ಗೆ ಅದು ಯಾವುದು ಬೇಡ ಅಂತ ಇದ್ರೆ ಯಾವ ಕೆಟ್ಟದ್ದು ಏನಿಲ್ಲ. ಅಂದ್ರೆ ಹೆಚ್ಚಿನವ್ರು ಸಿನಿಮಾಗೆ ಬರೋರು ಶೋಕಿಗಾಗಿ ಬರೋರು ಜಾಸ್ತಿ. ಈ ಶೋಕಿಗಾಗಿ ಬರೋರು ಸಾಧನೆ ಮಾಡೋಕೆ ಖಂಡಿತ ಸಾಧ್ಯ ಇಲ್ಲ. ಸಾಧನೆ ಮಾಡೋಕೆ ಅಂತ ಬಂದವರು ಎಂತ ಕಷ್ಟಗಳನ್ನು ಸಹಿಸಿಕೊಂಡು ಹೋಗ್ತಾರೆ. ಈಗ ಎಲ್ಲರಿಗೆ ಹಂಗಾಗಿರುತ್ತೆ ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ಮುಂಚಿನ ಈಗ ನಮ್ಮ ನಾವೆಲ್ಲ ಎಂಟ್ರ್ ಆಗೋ ಟೈಮ್ನಲ್ಲಿ ಒಂದು ಅವಕಾಶ, ಒಂದು ಸಣ್ಣ ಅವಕಾಶ ಗಿಟ್ಟಿಸ್ಕೊಂಡು ಒಂದು ಎಂಟ್ರಿ ತಗೊಳ್ಳೋಕೆ ವರ್ಷಗಟ್ಟಲೆ ಶ್ರಮ ಪಡಬೇಕಾಗಿತ್ತು. ಈಗ ಆಗಲ್ಲ. ಈಗ ದುಡ್ಡಿದ್ರೆ ಭೂಮಿಗೆಲ್ಲ ಸಿಕ್ಕಾಪಟ್ಟೆ ಬೆಲೆ ಬಂದಿತ್ತು. ಈಗ ಯಾರೋ ಅಪ್ಪನೋ ಅಜ್ಜನೋ ಒಂದಷ್ಟು ಭೂಮಿ ಮಾಡಿರ್ತಾನೆ, ಈಗೆಲ್ಲ ಸೈಟ್. ಯಾರೋ ಒಬ್ಬ ಸಿನಿಮಾ ರಿಯಲ್ ಎಸ್ಟೇಟ್ ಮಕ್ಕಳು ಹೇಳ್ತಾರೆ, ಅಜ್ಜಂದ ಹತ್ತು ಸೈಟ್ ಇದೆ, ನಾ ಒಂದು ಎರಡು ಸೈಟ್ ಮಾಡಿ ಒಂದು ಸಿನಿಮಾ ಮಾಡುವ. ಸಿನಿಮಾ ಗೆದ್ರೆ ನಾವು ಇಡೀ ರಾಜ್ಯದಲ್ಲಿ ನಮ್ಗೊಂದು ಸನ್ಮಾನ. ವಾರ ಅಜ್ಜಂದು ಹೋಯ್ತು, ನಮ್ದೆಂತ ಹೋಯ್ತು. ಮತ್ತೆ ಅವ್ರು ಇಲ್ಲಿ ಶೋಕಿಗೆ ಶೋಕಿ ಮಾಡೋಕೆ ಬಂದವರು ಸಾಧನೆ ಖಂಡಿತ ಮಾಡೋಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಶ್ರಮ ಪಡೋಕೆ ಅವ್ರು ರೆಡಿ ಇಲ್ಲ. ಸಕ್ಸಸ್ ಬೇಕು, ಈ ಒಂಥರ ಫಾಸ್ಟ್ ಫುಡ್ ಇದ್ದಾಗೆ. ಆ ರೀತಿಯ ಜನಗಳು ಬರೋದ್ರಿಂದ ಈಗ ಸಿನಿಮಾ ಈಗ ಇವರಿಗೆ ಅನುಭವದ ಕೊರತೆಯಿಂದ ಇವರು ಲಾಸ್ ಮಾಡ್ಕೊಂಡು ಹೋಗ್ತಾರಲ್ಲ. ಇವರು ಲಾಸ್ ಮಾಡ್ಕೊಂಡು ಹೋದ ಕಂಡರೆ ಸಿನಿಮಾ ಕಂಡ್ರೆ ಹೆದರ್ಕಿ ಸುರತ್ತಾರೆ, ಓ ಬೇಡ ಮರೆ ಅವ ಲಾಸ್ ಮಾಡ್ಕೊಂಡು ನಮ್ಮ ಬೇಡ ಇದು. ಈ ರೀತಿ ಎಷ್ಟೋ ಜನ ಸಿನಿಮಾ ರಂಗಕ್ಕೆ ಬರೋಕೆ ಹೆದರ್ಕಂತ್ರಿ.
2: ಆದ್ರೆ ನೀವು ಎಂಥ ಸಂದರ್ಭದಲ್ಲೂ ಈ ತರ ಆಮಿಷಗಳಿಗೆಲ್ಲ ಒಳಗಾಗದೆ ರಾಜು ಕೊಠಾರಿ ಅವರು ಏನು ಅವರು ಹಾಗೆ ಉಳ್ಕೊಂಡ್ರು ಅಲ್ದ?
3: ಅಲ್ಲ, ಈಗ ನಾವು ನಮ್ಮ ಹತ್ರ ಏನಾದ್ರೂ ಹಿರಿಯರು ಮಾಡಿದ್ದು ಸಿಕ್ಕಾಪಟ್ಟೆ ಕೊಳಿತಾ ಇದ್ರೆ ನಮ್ಗೂ ಏನು ದುರಾಸೆ ಬರ್ತಿತ್ತೆ ಅನ್ನೋ ಗೊತ್ತಿಲ್ಲ. ಅಂತದೇನು ಇಲ್ಲದೆ ಇರೋದ್ರಿಂದ ಈಗ ಒಂದು ರೂಪಾಯಿ ನಷ್ಟ ಆದ್ರೂ ನಾವು ಎಷ್ಟೋ ವರ್ಷಗಳಿಂದ ದುಡ್ಡಲ್ಲಿ ಒಂದೊಂದೇ ರೂಪಾಯಿ ಕೂಡಿ ಇಟ್ಟು ದುಡ್ಡಲ್ಲ, ಅದರಲ್ಲೂ 10 paisa ಲಾಸ್ ಅವ್ರು ನಮ್ದೇ ಹೋಗುತ್ತಲ್ಲ. ಹಂಗಾಗಿ ಹಣದ ವ್ಯಾಲ್ಯೂ ಆಗ್ಲಿ, ಸಮಯದ ವ್ಯಾಲ್ಯೂ ಆಗ್ಲಿ, ಪ್ರಯತ್ನದ ವ್ಯಾಲ್ಯೂ ಆಗ್ಲಿ, ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಹೋದ್ರೆ ದಾರಿ ತಪ್ಪುವುದಿಲ್ಲ ಅನ್ನೋದು ನನ್ನ ಅನುಭವ.
2: ಚಿನ್ನದಂತ ಮಾತು. ಈಗ ನಿಮ್ಮ ಮುಂದಿನ ಪ್ರಾಜೆಕ್ಟ್ ಯಾವ್ದು ಸರ್? ಈಗ
3: ಮುಂದಿನ ಪ್ರಾಜೆಕ್ಟ್ ಪ್ರಯತ್ನ ನಡೀತಾ ಇತ್ತೆ, ಒಂದಷ್ಟು ಸ್ಟೋರಿ ರೆಡಿ ಆಗ್ತಾ ಇತ್ತೆ.
2: ನೆಕ್ಸ್ಟ್ ಕುಂದಾಪುರದಲ್ಲಿ ಕುಂದಾಪುರ ಕನ್ನಡದಲ್ಲಿ ಅದನ್ನ ಮೇಜರ್ ಆಗಿ ಇಟ್ಕೊಂಡು ಪಿಕ್ಚರ್ ಗೆ ಮಾಡುವಂತ ಪ್ಲಾನ್ ಗಳೇನಾದ್ರೂ ಇದ್ದಾವ?
3: ಈಗ ನಾನು ಸಾಮಾನ್ಯವಾಗಿ ಇಶ್ ಇರ್ಬೋದು, ಓಂ ಇರ್ಬೋದು, ಎ ಇರ್ಬೋದು, H2O ಇರ್ಬೋದು, ಸೂಪರ್ ಸ್ಟಾರ್ ಇರ್ಬೋದು, ಇದೆಲ್ಲ ಟ್ರೆಂಡ್ ಸೆಟ್ಟರ್ ಮೂವಿಗಳು, ಕೋಟ್ಯಾಂತರ ರೂಪಾಯಿ ಬಂಡವಾಳದ ಸಿನಿಮಾಗಳು, ಅಂತ ಸಿನಿಮಾಗಳಿಗೆಲ್ಲ ಕೆಲಸ ಮಾಡಿದವನು. ಹೆಚ್ಚಿನವರೆಲ್ಲ ಅದೇ ಕೇಳುದು ಅಲ್ಲ ಮರ, ನೀನು ಅಷ್ಟು ದೊಡ್ಡ ಸಿನಿಮಾಗಳಿಗೆ ಕೆಲಸ ಮಾಡಿದನು, ನೀನು ಕಲಾತ್ಮಕ ನಿಂದೆ ಯಾಕೆ ಚಾಲೆಂಜ್ ಮಾಡಿದೆ? ಸೊ ನಾನು ನಂದು ಅಂತ ಬಂದಾಗ, ನನ್ನ ಪ್ರೊಡಕ್ಷನ್ ಅಂತ ಬಂದಾಗ, ನಾನು ಫಸ್ಟು ಈ ಸಿನಿಮಾ ಮತ್ತು ಸೀರಿಯಲ್ ಇವೆಲ್ಲ ಒಂದು ಪ್ರಬಲವಾದ ಮಾಧ್ಯಮಗಳು, ಈ ಮಾಧ್ಯಮದ ಮೂಲಕ ಬರೇ ಮನರಂಜನೆಗೆ ಮಾತ್ರ ಸೀಮಿತ ಅಲ್ಲ ಅದು. ಈ ಮಾಧ್ಯಮದ ಮೂಲಕ ನಾವು ಸಮಾಜಕ್ಕೆ ಏನೋ ಒಂದು ಸಂದೇಶಗಳನ್ನು ಕೊಡಬಹುದು.
2: ಕರೆಕ್ಟ್.
3: ಹಾಗಾಗಿ ನನ್ನ ಸಂಸ್ಥೆಯಲ್ಲಿ ನಿರ್ಮಾಣ ಆಗುವ ಸಿನಿಮಾಗಳು ಸಮಾಜಮುಖಿ ಕಥೆಗಳ ಸಿನಿಮಾಗಳನ್ನು ಮಾತ್ರ ನಾನು ನಿರ್ಮಾಣ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಇಂಟರ್ನ್ಯಾಷನಲ್ ನಾನು ಕಾಂಪಿಟೇಷನ್ಗೆಲ್ಲ ಹೋಗುವಾಗ ಕಥೆಯಲ್ಲಿ ದಮ್ಮಿಲ್ಲದೆ ಇದ್ರೆ ಸೆಲೆಕ್ಷನ್ ಆಗುದಿಲ್ಲ. ಈಗ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಂತ ಹೇಳಿದ್ರೆ ಹಲವಾರು ದೇಶಗಳಿಂದ ಸಿನಿಮಾ ಕಾಂಪಿಟೇಷನ್ ಬಂದಿರ್ತವೆ ಅಲ್ಲಿಗೆ, ಹಲವಾರು ದೇಶಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರ್ತವೆ. ಆದ್ರೆ ಒಂದು ಫೆಸ್ಟಿವಲ್ ಬೇಕಾಗೋದು 250-300 ಸಿನಿಮಾ ಅಷ್ಟೇ.
2: ಕರೆಕ್ಟ್.
3: ಫಸ್ಟ್ ರೌಂಡ್ ಅಲ್ಲೇ ಹೆಚ್ಚಿನ 80% ಸಿನಿಮಾ ಫಸ್ಟ್ ರೌಂಡ್ ಅಲ್ಲೇ ಫಿಲ್ಟರ್ ಆಗಿ ಹೋಗಿರ್ತವೆ, ಅದನ್ನ ನೋಡುದು ಇಲ್ಲ ಅವ್ರು. ಸೊ ಇಲ್ಲಿ ಒಂದು ಸೆನಾಪ್ಸಿಸ್ ಮಾಡಿರ್ತೇವೆ, ಸಿನಿಮಾದ ಸಾರಾಂಶ ಒಂದು 1/2 page ಮಾಡಿರ್ತೇವೆ, ಅದಕ್ಕೊಂದು ಪೋಸ್ಟರ್ ಮಾಡಿರ್ತೇವೆ. ಈ ಪೋಸ್ಟರು ಮತ್ತೆ ಈ ಸೆನಾಪ್ಸಿಸು ಮತ್ತೆ ಈ ಸಿನಿಮಾ ಮೇಕರ್ ಇವನ ಹಿನ್ನೆಲೆ ಏನು, ಇವನ ಹಿಂದೆ ಏನ್ ಮಾಡಿದ್ದ, ಇವನ ಅನುಭವ ಏನು, ಇದೆಲ್ಲ ಕೌಂಟ್ ಆಗುತ್ತಲ್ಲ. ಇದೆಲ್ಲ ಏನು ಇಲ್ಲದೆ ಇದ್ರೆ ಫಸ್ಟ್ 80% ಮೊದಲನೇ ರೌಂಡ್ ಅಲ್ಲೇ ಫಿಲ್ಟರ್ ಆಗಿ ಹೋಗುತ್ತಲ್ಲ. ಕೊನೆಗೆ ಕಥಾ ಸಾರಾಂಶ ಮತ್ತೆ ಏನಾದ್ರೂ ಸಾರಾಂಶ ಇದ್ರೆ ಮಾತ್ರ ಉಳ್ಕೊಂಡು ಸೆಲೆಕ್ಟ್ ಆಗುತ್ತೆ, ಸೆಲೆಕ್ಟ್ ಆಗದ್ದು ಪ್ರದರ್ಶನ ಆಗುತ್ತೆ, ಇಲ್ಲದೆ ಇದ್ರೆ ಹೋಗುತ್ತೆ
2: ಅಷ್ಟೇ.
3: ಹಾಗಾಗಿ ನಾನು ನನ್ನ ಕಥೆಯಲ್ಲಿ ಸಮಾಜಕ್ಕೆ ಏನ್ ಹೇಳೋಕೆ ಹೊರಟಿದ್ದೀನಿ ಅನ್ನೋದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತೇನೆ. ಕಥೆಯಲ್ಲಿ ಸಾರಾಂಶನೇ ಇಲ್ಲದೆ ಇದ್ರೆ ಮಾಡಿ ಏನ್ ಪ್ರಯೋಜನ? ಈ ರೀತಿಯ ಸಿನಿಮಾಗಳು ನನ್ನ ಸಂಸ್ಥೆಯಲ್ಲಿ ತಯಾರಾಗ್ತವೆ.
2: ವೆರಿ ನೈಸ್, ಭಾರಿ ಖುಷಿ ಆಯ್ತು ನಂಗೆ ಕುಂದಾಪುರ ಕನ್ನಡದಲ್ಲೂ ನಿಮ್ಮಂತ. ಈಗಾಗಲೇ ನೀವು ಕುಂದಾಪುರ ಭಾಷೆ, ಕುಂದಾಪುರದ ಪಾತ್ರಗಳನ್ನೆಲ್ಲ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿರಿ, ಅದರಲ್ಲೂ ನೀವು ಗೆದ್ದಿರಿ. ಆದ್ರೆ ಫುಲ್
3: ಗೆದ್ದಿದೆ ಅಂದದಕ್ಕಿಂತ ಕುಂದಾಪುರ ಭಾಷೆಯಲ್ಲಿ ರವಿ ಬಸರವರು ಎಲ್ಲರೂ ಸಿನಿಮಾ ಮಾಡಿದ್ದಾರೆ. ಈಗ ಕಾಸರವಳ್ಳಿ ಅವರು ಮಾಡಿದ್ರು, ಉಮಾಶ್ರೀ ಅವರಿಗೆ ಒಂದು
2: ಗುಲಾಬಿ
3: ಟಾಕೀಸ್ ಎಲ್ಲ ಮಾಡಿದ್ದಾರೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಬೇರೆಯವ್ರು ಬಂದು ನಮ್ಮ ಭಾಷೆಯಲ್ಲಿ ಸಿನಿಮಾ ಮಾಡಿದಾಗ ಈ ಭಾಷೆ ಒಂದು ಚಂದದ ಭಾಷೆ, ಈ ಭಾಷೆ ಸೊಬಗನ್ನು ಬಳಸಿಕೊಳ್ಳೋಕೆ ಮಾಡ್ತಾರೆ ಬಿಟ್ರೆ, ಈ ಭಾಷೆ ಮೇಲೆ ಅವ್ರಿಗೆ ಹಿಡಿತ ಇರಲಿ ಇರೋದ್ರಿಂದ ಮೊದಲನೇ ಪದ ಕುಂದಾಪುರ ಭಾಷೆಯಲ್ಲೇ ಶುರು ಆತ್, ಮುಂದಿನ ಪದ ಬೆಂಗಳೂರು ಭಾಷೆ ಹೊತ್ತು, ಅಂದ್ರೆ ಭಾಷೆಯ ಹಿಡಿತ ಇಲ್ಲ. ಹಾಗಾಗಿ ನಮ್ದೇ ಅಂತ ಹೇಳಿದ್ರೆ ನಾವು ಆಡೋ ಭಾಷೆ ಅದು, ನಮ್ಗೆ ಎಲ್ಲ ಇದಕ್ಕೆ ಕರೆಕ್ಟ್ ಗೊತ್ತಿರುತ್ತೆ. ಈಗ ಬೇರೆ ಯಾರೇ ಏನೇ ಸಾಧನೆ ಮಾಡ್ರು ಕುಂದಾಪುರದ್ದೇ ಒಂದು ಸಂಸ್ಥೆಯಲ್ಲಿ ಕುಂದಾಪುರ ಕನ್ನಡದ ಸಿನಿಮಾನೇ ಮಾಡಿ ಕುಂದಾಪುರ ಪರಿಸರದಲ್ಲಿ ಶೂಟಿಂಗ್ ಮಾಡಿ ಆ ಸಿನಿಮಾ ರಾಜ್ಯ ಸರ್ಕಾರದಿಂದ ಸ್ವರ್ಣ ಪದಕ ಪಡ್ಕೊಂಡಿದ್ದಾಗಲಿ, ಅಂತಾರಾಷ್ಟ್ರೀಯ ಫೆಸ್ಟಿವಲ್ಗಳಲ್ಲಿ ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಲ್ಲಿ ಗೆದ್ದು ಅವಾರ್ಡ್ ತಗೊಂಡಿದ್ದಾಗ್ಲಿ, ಅದು ಕೀರ್ತಿ ನನಗೆ ಉಳ್ಕೊಳ್ಳುತ್ತೆ. ಯಾಕಂದ್ರೆ ಮುಂದೊಬ್ಬರು ಮಾಡಿದ್ರು ಕೂಡ ಪ್ರಥಮ ಮಾಡಿದವ್ರು ನಾನೇ ಆಗಿರ್ತೇನೆ.
2: ಕರೆಕ್ಟ್ ಕರೆಕ್ಟ್ ಕರೆಕ್ಟ್.
3: ಅದಂತೂ ಖಂಡಿತ ಖುಷಿ ಇದೆ ನನಗೆ, ಪ್ರಯತ್ನಕ್ಕೆ ಫಲ ಸಿಕ್ಕಿದೆ.
2: ಖುಷಿ ಆಯ್ತು ಸರ್, ತುಂಬಾ ಖುಷಿ ಆಯ್ತು ನಿಮ್ಗೆ ಕುಂದಾಪುರ ಕನ್ನಡದ ಮೇಲಿನ ಪ್ರೀತಿ ನಂಗೆ ಭಾರಿ ಖುಷಿ ಆಯ್ತು. 40-45 ವರ್ಷ ಆಯ್ತು ನೀವು ಬೆಂಗಳೂರಿಗೆ ಊರ್ ಬಿಟ್ಟಲ್ಲ ಹೋಯ್ ಅಲ್ಲ, ಅಷ್ಟು ಆರು ನಿಮ್ಗೆ ಅಲ್ಲಿನ ವ್ಯಾಮೋಹ ಅಂಟ್ಕೊಂಡ್ಲ. ನನ್ನೂರು, ನಮ್ ಬದಿ, ನಮ್ ಪ್ರಕೃತಿ, ನಮ್ ಭಾಷೆ, ನಮ್ ಬದಿಯರ್, ಇವ್ರಿಗೆ ಅವಕಾಶ ಕೊಡ್ಬೇಕು ಅಂಬುದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ರಿ. ಇದು ಎಲ್ಲರೂ ಒಂದು ನಿಮ್ಮಿಂದ ಕಲಿ
3: ಯೋಚನೆ ಮಾಡಿದ್ದು ಒಂದೇ ಅಲ್ಲ, ಅದ್ರಲ್ಲಿ ಗೆಲುವು ಕೂಡ ಸಿಗ್ತಲ್ಲ ಅನ್ನೋದೊಂದು ಖುಷಿ.
2: ಅದೇ ಅದೇ ಯೋಚನೆ ಮಾಡಿಕೊ ನೀವು ವಾಪಸ್ ಎಲ್ಲ ಟೀಮ್ ಅನ್ನು ಕರ್ಕೊಂಡು ಇಲ್ಲಿಗೆ ಬಂದ್ರೆ ಅಲ್ಲೆಲ್ಲಿಗೋ ಹಾಪದ್ ಬದ್ಲು, ಆಮೇಲೆ ಇಲ್ಲಿನವ್ರಿಗೆ ಅವಕಾಶ ಸಿಕ್ತು, ನಮ್ಮ ಇಲ್ಲಿನ ಪ್ರಕೃತಿ ಸೌಂದರ್ಯನ ಎಲ್ಲ ಎಲ್ಲೆಲ್ಲೋ ಕೂಕೊಂಡರು, ಎಲ್ಲೆಲ್ಲಿನವ್ರು ಕಾಂಬಕ್ಕೆ ಅವಕಾಶ ಆಯ್ತು ಅಲ್ದ, ಒಂದು ಮಾರ್ಕೆಟ್ ಸೃಷ್ಟಿ ಮಾಡಿದ್ರಿ. ಸೊ ಹಾಗಾಗಿ ನಿಮಗೆ ನಮ್ಮ ಈ ಕುಂದಾಪುರ ಮಾತುಕತೆಯಲ್ಲಿ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಬಂದು ಇಷ್ಟು ಹೊತ್ತು ಇಷ್ಟು ಲೈಕ್ ಮಾತಾಡೋದಕ್ಕೆ ಧನ್ಯವಾದಗಳು ಸರ್.
3: ನಮಸ್ಕಾರ.
2: ಓಕೆ, ಕೇಳುಗ್ರೆ ಎಂತ ಹೆಂಗಾಯ್ತು ಮಾತುಕತೆ, ಹೆಂಗಿತ್ತು? ನಮ್ಮ ರಾಜು ಕೊಠಾರಿ, ರಾಜೀವ್ ಕೊಠಾರಿ, ಶ್ರೀರಾಜ್ ಕೊಠಾರಿ, ಮೂರು ಹೆಸರು ಇವರಿಗೆ. ಆ ಮೂರು ಹೆಸರು ಅದೊಂದು ಹೇಳ್ಬಿಡಿ, ಹೆಂಗ್ ಬಂತದ್ ಮೂರು ಹೆಸರು ಒಬ್ರಿಗೆ?
3: ಸಾಮಾನ್ಯವಾಗಿ ಸಿನಿಮಾ ರಂಗದಲ್ಲಿ ಎಲ್ಲರಿಗೂ ಒಂದ್ ಎರಡೆರಡು ಹೆಸರು ಇರುತ್ತೆ. ಈಗ ಮುತ್ತುರಾಜ್ ಹೋಗಿ ರಾಜ್ಕುಮಾರ್ ಆರ್, ಕುಮಾರ್ ಹೋಗಿ ವಿಷ್ಣುವರ್ಧನ್ ಆರ್. ಇದೇ ರೀತಿಯಲ್ಲಿ ನಾನೊಂದು ಫಸ್ಟ್ ನಮ್ ನಾಟಕ ಗಿಟಕಲ್ಲ ನೋಡ್ಕೊಂಡು ಫಸ್ಟ್ ಕಾಶಿನಾಥ್ ಅವ್ನ ಮೀಟ್ ಮಾಡಿ ಎಲ್ಲ ಇದಾದಾಗ ರಾಜೀವ್ ಕೊಟ್ಟಾರಿ ಬದಲಿಗೆ ಶ್ರೀರಾಜ್ ಇರ್ಲಿ ಅಂದ್ಬಿಟ್ಟು ಅಲ್ಲೊಂದು ಹೆಸರು ಎಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡು ಶ್ರೀರಾಜ್ ಅಂತೇಳಿ
2: ನಾಮಕರಣ
3: ಆಯ್ತು. ನಾಮಕರಣ ಆದ್ಮೇಲೆ ನಾನು ಒಂದಷ್ಟು ಸೀರಿಯಲ್ಗೆ ಅದಕ್ಕೆ ಕೆಲಸ ಮಾಡ್ತೀನಲ್ಲ, ಪೇಮೆಂಟ್ ಅದೇ ಹೆಸರಲ್ಲಿ ಬರ್ತಿತ್ತು ಚೆಕ್. ಆ ಹೆಸರಲ್ಲಿ ಚೆಕ್ ಬರ್ತಾ ಇರೋದ್ರಿಂದ ಆ ಹೆಸರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಆಯ್ತು. ಆಗಳಿಕೆ ಎಲ್ಲ ಈ KYC PYC ಇದೆಲ್ಲ ಎಂತದ್ದು ಇರಲಿಲ್ಲ, ಆಧಾರು ಪಾದಾರು ಇದೆಲ್ಲ ಕಾನ್ಸೆಪ್ಟೇ ಇರಲಿಲ್ಲ. ಬ್ಯಾಂಕಿನಲ್ಲಿ ನಾವು ಎಂತ ಬರ್ಕೊಡ್ಕೊಳ್ಳ ಆ ಹೆಸರಲ್ಲಿ ಅಕೌಂಟ್, ಶ್ರೀರಾಜ್ ಕೊಟ್ಟ ಶ್ರೀರಾಜ್ ಅನ್ನೋ ಹೆಸರಲ್ಲಿ ಅಕೌಂಟು ಆಯ್ತು. ಅಕೌಂಟು ಆಯ್ತು, ಎಲ್ಲ ಚೆಕ್ ಬಂದಿದ್ದು ಅಲ್ಲೇ ಇದು ಮಾಡ್ತಾ ಇದ್ದೆ. ಅದೇ ಹೆಸರಲ್ಲಿ ಒಂದಷ್ಟು ಶೇರ್ಸ್ ಅದು ಇದು ಪರ್ಚೇಸ್ ಮಾಡಿದೆ. ಕೊನೆಗೆ ಶ್ರೀರಾಜನ್ನು ಹೆಸರಲ್ಲೇ ಒಂದಷ್ಟು ವರ್ಷ ಪ್ರಯತ್ನ ಪಟ್ಟು ಕೊನೆಗೆ ಕೆಲವರೆಲ್ಲ ನಮ್ಮನ್ನ ಬಳಸ್ಕೊಂಡ್ರು, ಅದ್ ಮಾಡಿದ್ರು ಇದ್ ಮಾಡಿದ್ರು ಯಾಮರ್ಸಿದ್ರು ಏನೇನು ಆಯ್ತಲ್ಲ. ಕೊನೆಗೆ ನಮ್ದೇ ಸಂಸ್ಥೆ ಅಂತ ಸಿನಿಮಾ ಸಂಸ್ಥೆ ನಿರ್ಮಾಣ ಮಾಡುವಾಗ ನಮ್ಮ ಒರಿಜಿನಲ್ ಹೆಸರೇ ಬರ್ಬೇಕಲ್ಲ ಅಲ್ಲಿ, ಶಾಲೆ ಸರ್ಟಿಫಿಕೇಟ್ ಅಲ್ಲಿ ಅಂತ ಇತ್ತ, ಇನ್ಕಮ್ ಇದರಲ್ಲಿ ಪ್ಯಾನ್ ಕಾರ್ಡ್ ಅಲ್ಲಿ ಅಂತ ಇತ್ತು, ಅದೇ ಹೆಸರು ಬರ್ಕಲ್ಲ. ಸೊ ಹಂಗಾಗಿ ಸೂರ್ಯ ಎಂಟರ್ಟೈನ್ಮೆಂಟ್ಸ್ ಗೆ ಪ್ರೊಪರೈಟರ್ ರಾಜೀವ್ ಕೊಠಾರಿ ಅಂತಾನೆ ಬಂತು. ನನಗೆ ಇನ್ನೊಂದ್ ಏನಂತ ಹೇಳಿದ್ರೆ ಶ್ರೀರಾಜ್ ಕೊಠಾರಿ ಅನ್ನೋ ಹೆಸರಲ್ಲಿ ಸಾಕಷ್ಟು ಹೆಸರು ಮಾಡಿದ್ದೆ, ಆದ್ರೆ ನನಗೆ ಅವಾರ್ಡ್ ಬಂದಿದ್ದು ರಾಜೀವ್ ಕೊಠಾರಿ ಅನ್ನೋ ಹೆಸರಲ್ಲೇ ಸ್ವರ್ಣ ಪದಕ ಬಂದಿದ್ದೆ.
2: ವಾವ್, ನೀ ಲಕ್ಕಿ ಹೆಸರು ಅದೇ ನಿಮ್ದು ಆರ್. ಓಕೆ, ಈಗ ರಾಜು ಕೊಠಾರಿ ಪ್ರೀತಿಯಿಂದ ಕರೆಯೋದಾ, ರಾಜು ಅಂತ ಶಾರ್ಟ್ ಆಗಿ ಕರೆಯೋದಾ?
3: ರಾಜು ಅಂತ ಮನೆಯಲ್ಲೆಲ್ಲ ಕರಿತಿದ್ರು. ರಾಜೀವ್ ಕೊಠಾರಿ ಅನ್ನೋದು ಈ ಒಂದು ಒಂದು ಉದಾಹರಣೆ ಹೆಂಗಾಯ್ತು ಅಂತ ಹೇಳಿದ್ರೆ, ನನಗೆ ನನ್ನ ಹಜ್ ಸಿನಿಮಾಕ್ಕೆ ಅವಾರ್ಡ್ ಬರುತ್ತೆ ಅಂತ ಹೇಳಿ ನನ್ನ ಕನ್ಸಲ್ಲು ಅನ್ಕಂಡ್ಲೆ. ಸ್ನೇಹಿತರು ಯಾರ್ಯಾರು ಸ್ವಲ್ಪ ದುಡ್ಡಿನ ಸಹಾಯ ಮಾಡಿರ ನಂಗೆ ಯಾವ ಸಿನಿಮಾ ಮಾಡೋತ್ತಿಗೆ. ಅವಾಗ ನಾನು ದಿನ ಎರಡು ಹೊತ್ತು, ಈಗಲೂ ನಾನು ದಿನ ಬೆಳಿಗ್ಗೆ 5 ಗಂಟೆಗೆ ಹೇಳ್ತೇನೆ, ದಿನ ಬೆಳಿಗ್ಗೆ 5 ಗಂಟೆಗೆ ಎದ್ದು ಹನುಮಾನ್ ಚಾಲೀಸ, ಮೃತ್ಯುಂಜಯ ಜಪ, ಮೃತ್ಯುಂಗಿರ ಜಪ, ಇದೆಲ್ಲ ಸೂರ್ಯೋದಯಕ್ಕಿಂತ ಮುಂಚೆ ನಂದಾಗಿರುತ್ತೆ. ಸೊ ಈ ನನ್ನ ಪ್ರಾರ್ಥನೆ ಸಮಯದಲ್ಲಿ ನಾನು ದೇವರನ್ನ ಏನ್ ಕೇಳ್ಕೊಳ್ತಾ ಇದ್ದೆ ಅಂತ ಹೇಳಿದ್ರೆ, ದೇವ್ರೇ ಯಾವತ್ತೂ ಸಾಲ ಮಾಡ್ದನಲ್ಲ, ಈಗ ಇದಕ್ಕೆ ಸಾಲ ಮಾಡಿದೆ. ಎಷ್ಟೋ ಜನ ಸಿನಿಮಾದಾರಿಗೆ ಹಾಕಿ ದುಡ್ಡು ಬರದೆ ಬೀದಿ ಪಾಲಾದ್ರೆ, ಎಷ್ಟೋ ಜನ ನನ್ನ ಕಣ್ಣೆದ್ರೆ ಇದ್ರು, ಆರು ನಾನೊಂದು ಹುಚ್ಚು ಸಾಹಸ ಮಾಡಿ ನಾನು ದುಡ್ಡದನ್ನ ಶೇಖರಣೆ ಮಾಡಿ ಇಟ್ಟದ್ದು ಅಲ್ಲದೆ ಸ್ನೇಹಿತರ ಹತ್ರ ತಗೊಂಡಿದ್ದೆ. ಆದರೆ ಲಾಭ ನಷ್ಟ ನಂಗೆ ಗೊತ್ತಿಲ್ಲ, ನಾನು ಹಾಕಿ ದುಡ್ಡು ನಂಗೆ ವಾಪಸ್ ಬರಲಿ. ಯಾಕೆಂತ ಹೇಳಿದ್ರೆ ಸಾಲುಗಾರನಾಗಿ ಸಾಯೋದು ಬೇಡ
2: ಅಂತ,
3: ಆ ತಗೊಂಡವರಿಗೆ ಕೊಟ್ಟು ಕೈ ಮುಗಿದು ಋಣಮುಕ್ತನಾಗೋಕೊಂದು ಅವಕಾಶ ಮಾಡಿ ಕೊಡು ದೇವ್ರೆ ಅಂತೇಳಿ ದೇವ್ರ ಹತ್ರ ಪ್ರತಿ ದಿನ ಕೇಳ್ಕೊಂತ ಇದ್ದೆ ನಾನು. ಆರು ಪೈಪೋಟಿಗಳಿರುತ್ತಲ್ಲ, ನಾವೆಲ್ಲ ಏನಂತ ಲಂಚ ಪಂಚ ಕೊಟ್ಟು ಮಾಡೋಕ್ಕಾಗುವಂತವ್ರಲ್ಲ, ಮತ್ತೆ ಒಂದು ಸತ್ಯ ಧರ್ಮಕ್ಕೆ ಏನೋ ಒಂದು ಬೆಲೆ ಸಿಗುತ್ತೆ ಅನ್ನೋಂಥದ್ದು ಒಂದು ಆಸೆ. ಮುಂದಿನ ಅವಾರ್ಡ್ ಎಲ್ಲ ಆಗೋ ಟೈಮಿಗೆ ಮನೋಹರ್ ಮನೆಗೆ ಹೋಗಿದ್ದೆ,
2: ವಿ ಮನೋಹರ್
3: ನನ್ನ ಗೆಳೆಯರು ಅವ್ರ ಮನೆಗೆ ಹೋಗಿದ್ದೆ. ಈಗ ನಾವು ಅಪರೂಪಕ್ಕೆ ಒಂದ್ಸರಿ ಎಲ್ಲರೂ ಕಷ್ಟ ಸುಖ ಮಾತಾಡ್ಕೊಂಡೆಲ್ಲ ಇದು ಮಾಡ್ಕೊಂಡಿರ್ತೀವಿ. ಆ ದಿನ ಸುಮಾರು ರಾತ್ರಿ ಲೇಟ್ ಆಯ್ತು, ಇಷ್ಟೊತ್ತಾಯ್ತಲ್ಲ ನೀನು ಊಟ ಮಾಡ್ಕೊಂಡು ಹಾಯ್ಕಂದೇಳಿ ಅವ್ರ ಅಡುಗೆಯರಿಗೆ ಹೇಳಿ ಅಡುಗೆ ಮಾಡಿಸ್ರೆ, ಅಡುಗೆ ಎಲ್ಲ ಮಾಡಿಸಿ ಊಟ ಆಗಿ 11:30 ಅವ್ರ ಮನೆಯಲ್ಲೇ ಇದ್ದೆ. ಅವ್ರ ಮನೆಯಿಂದ ನಮ್ಮ ಮನೆಗೆ ಒಂದೂವರೆ ಕಿಲೋಮೀಟರ್ ಅಷ್ಟೇ. ನಾನು ಒಂದು ಊಟ ಗಿಟ ಎಲ್ಲ ಮಾಡ್ಕೊಂಡು ಕೊನೆಗೆ ಎಲ್ಲ ಕಷ್ಟ ಸುಖಗಳೆಲ್ಲ ಮಾತಾಡ್ಕೊಂಡು ಇಲ್ಲದ ಮನೋರ ಒಂಚೂರು ಧೈರ್ಯ ಹೇಳಿ ಹೆದರ್ಕೊಂಡ್ಬೇಡ, ನಿಂದ ನೀನು ಯಾರಿಗೂ ಕೆಟ್ಟದ್ ಮಾಡಲಿಲ್ಲ, ನಿಂಗೆ ಒಳ್ಳೇದು ಆಗ್ತಾ ಇದೆ ಅಂತೇಳಿ ಹೇಳಿ ಏನೋ ಮಾಡಿ ಕಳಿಸಿಕೊಟ್ರು. ನಾನು ರಾತ್ರಿ 11 ಗಂಟೆಗೆ ಒಂದು 12 ಗಂಟೆಗೆ ಬಂದು ಮನೆಗೆ ಸೇರ್ಕೊಂಡೆ, 12 ಗಂಟೆಗೆ ಬಂದು ಮನೆಗೆ ಸೇರ್ಕೊಂಡೆ ಮಲ್ಕೊಂಡೆ ಇದೆಲ್ಲ ಆಯ್ತು. ಮರುದಿನ ನನ್ನ ಗೆಳೆಯರು ಒಬ್ರು ರವಿಕುಮಾರ್ ಅಂತೇಳಿ, ಅವರು ಸ್ವಲ್ಪ ಮಂಚನಬೆಲೆ ಡ್ಯಾಮ್ ಕಡೆ ಹೋಗಿ ಟೈಮ್ ಪಾಸ್ ಮಾಡ್ಕೊಂಡ್ಬರು ಬಾ, ಯಾಕೆ ಟೆನ್ಷನ್ ಮಾಡ್ಕೊಂಡಿದೆ ಅಂತ ಹೇಳಿ ನನ್ನ ಮಂಚನಬೆಲೆ ಡ್ಯಾಮಿಗೆ ಕರ್ಕೊಂಡ್ರು. ಡ್ಯಾಮ್ ಅಲ್ಲಿ ಕೂತ್ಕೊಂಡು ಟೈಮ್ ಸುಮ್ಮನೆ ಒಂದು ಟೈಮ್ ಪಾಸಿಗೆ ಏನೇನೋ ಕತೆ ಹೇಳ್ಕೊಂಡು ಡ್ಯಾಮ್ ನೀರು ಎದುರು ಕೂತ್ಕೊಂಡು ಸಂಜೆ ಹೊತ್ತು ಮಾಡ್ತಾ ಇತ್ತು. ಅಗಳಿಕೆ ಒಂದು ಫೋನ್ ಕಾಲ್ ಬಂತು ನಂಗೆ. ಯಾರ್ದು? ಮನೋಹರ್ದು. ಮನೋಹರ್ದು ಫೋನ್ ಕಾಲ್ ಬಂದು ಎಲ್ಲಿದ್ದೆ ಕೇಳಿದ್ರು. ತಲೆ ಕೆಟ್ಕೊಂಡು ನಾವು ಮೆನ್ಷನ್ ಮೇಲೆ ಡ್ಯಾಮ್ ಅಲ್ಲಿ ಬಂದು ಕೂತ್ಕೊಂಡಿದ್ದೆ ಮಾರ್ರೆ. ಆ ಕಾಲಲ್ಲಿ ನೀನು ಅಲ್ಲಿ ತಲೆ ಬಿಸಿ ಮಾಡ್ಕೊಂಡು ಅಲ್ಲಿ ಇದೆಲ್ಲ ಹೊರಟೋಯ್ತು, ಏನು ಯೋಚನೆ ಮಾಡ್ಬೇಡ, ನಿಂಗೆ ಅವಾರ್ಡ್ ಬಂದಿದೆ ಅಂದ್ರು. ನಾನು ನಿನ್ನೆ ರಾತ್ರಿ ಎಲ್ಲ ಮಾತಾಡ್ತಲ್ಲದೆ ನಮ್ಮಶಿಗೆ ಏನೋ ಒಂದು ಹೇಳ್ತಾರೆ ಅಂತ ಸುಮ್ಮನೆ ಹಾಕೊಂಡೆ. ಎಲ್ಲಿದ್ದ ಕೇಳಿದ್ರೆ ಮಂಚನ್ ಬರ್ರಿ, ಏ ಎಲ್ಲೆಲ್ಲ ಕೂಕಣೆ ಅಂತ ಮಾಡ್ತೇನೆ, ನಿಂದು ತಕ್ಷಣ ಬಾ, ನೀನು ಸಿಟಿಗೆ ಬಾ, ನಿನ್ಗೆ ಅವಾರ್ಡ್ ಬಂತ ಅಂದ್ ನಮ್ಮಶಿ ಹೇಳ್ತಾನೆ ಸುಮ್ಮನೆ ಹಾಕೊಂಡೆ. ಅದಾದ ತಕ್ಷಣ ನನ್ನ ಆಡಿಟ್ರು ಒಬ್ರು ಇದ್ರು, ಮಂಜುನಾಥ್ ರಾವ್ ಅಂತೇಳಿ ಆಡಿಟ್ರು, ಆಡಿಟ್ರು ಫೋನ್ ಮಾಡಿ, ಸರ್ ಎಲ್ಲಿದ್ದೀರಾ ಸರ್, ಸರ್ ಮಂಚನ್ ಬಲ್ಲೆ ಡ್ಯಾಮ್ ಅಲ್ಲಿ ಕೂತ್ಕೊಂಡಿದೆ ಅಂದೆ. ನಿಮ್ಗೆ ಅವಾರ್ಡ್ ಬಂದಿದೆ ಸರ್ ಅಂದ್ರು. ಅರೇ ಮನೋಹರ್ ಹೇಳ್ದಾಗ ನಾನು ತಮಾಷೆ ಮಾಡಿದ್ರು ಅನ್ಕೊಂಡೆ. ಈ ಎರಡನೇ ಕಾಲ್ ಬಂತಲ್ಲ, ಇದಾದ್ಮೇಲೆ ಇನ್ನೊಂದು ಎರಡು ಮೂರು ಕಾಲ್ ಹಿಂಗೆ ಬಂತು. ನಿಮ್ಗೆ ಹಂಗೆ ಗೊತ್ತಕಡಿದೆ, ಆನ್ಲೈನೆಲ್ಲ ಟಿ ವಿ ನೋಡಿ ಎಲ್ಲ ಸ್ಕ್ರೋಲಿಂಗ್ ಆಗ್ತಾ ಇದೆ, ನಿಮ್ದು ಹೆಸರು, ನಿಮ್ಮ ಸಿನಿಮಾ ಹೆಸರು, ನಿಮ್ಮ ಹೆಸರು ಎಲ್ಲ ಸ್ಕ್ರೋಲಿಂಗ್ ಆಗ್ತಾ ಇದೆ ಹಾಗೆ ಹೀಗೆ ಅಂದರು. ಅವಳಿಗೆ ಒಂಚೂರು ನನಗೆ ಹೌದಾ ಹೆಂಗೆ ಮರಿ ಅಂದ್ರೆ, ಇಮಿಡಿಯೇಟ್ ನನ್ನ ಫ್ರೆಂಡಿಗೆ ಹೇಳಿದೆ, ನಾವೆಲ್ಲ ಒಂಚೂರೇನು ಚಕ್ಕಲಿ ನೆಲಗಡಲೆ ತಗೊಂಡೋಗಿ ತಿನ್ಕೊಂಡು ಕೂತ್ಕೊಂಡಿದ್ದಲ್ಲೇ ಎಲ್ಲ ಖಾರ ಹೋಪತಿ ತಿಂಬ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡ್ಕೊಂಡು ಸೀದಾ ಒಂದೇ ಸ್ಪೀಡಲ್ಲಿ ಮನೆಗೆ ಬಂದು ನೋಡಿದ್ರೆ ನನ್ನ ಹೆಂಡತಿ ಮಗ ನಿಂತ್ಕೊಂಡು ಟಿ ವಿ ನೋಡ್ತಾ ಇದ್ರು, ಸ್ಕ್ರೋಲಿಂಗ್ ಅಲ್ಲಿ ಬರ್ತಿದ್ದೆ ಪೈ ಬೆಸ್ಟ್ ಫಿಲ್ಮ್ ಅವಾರ್ಡ್ಸ್ ಗೋಸ್ ಟು ಹಜ್ ಪ್ರೊಡ್ಯೂಸರ್ ರಾಜೀವ್ ಕೊಟ್ಟರ್ ಹಿಂದೆ ಎಲ್ಲ ಟಿ ವಿನಲ್ಲೆಲ್ಲ ಇದ್ರಲ್ಲಿ ಬರ್ತಾ ಇತ್ತು. ಒಂಥರ ಖುಷಿಯಾಗೋಯ್ತು ನನಗೆ, ಓ ದೇವ್ರು ನನ್ನ ಬಚಾವ್ ಮಾಡಿಬಿಟ್ಟ
2: ಅಲ್ಲ. ಆದ್ರೂ ನಿಮ್ ಧೈರ್ಯ ಮೆಚ್ಚಕ್ ಸರ್, ಸಿನಿಮಾ ನಿರ್ಮಾಪಕರಾಗುವುದೇನು ಸಾಮಾನ್ಯ ವಿಷಯ ಅಲ್ಲ ಅಲ್ಲ. ಕುಂದಾಪುರದವ್ರು ಯಾವ್ದ್ರಲ್ಲಾದ್ರೂ
3: ಅದೇ ಅದೇ ರಾಜ್ಯ ಪ್ರಶಸ್ತಿ ಆಯ್ತಾ, ಅದೇ ಅದೇ ಸಿನಿಮಾಕ್ಕೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಶ್ರೇಷ್ಠ ಅತ್ಯುತ್ತಮ ಚಿತ್ರ ಅಂತೇಳಿ ಅದೇ ಸಿನಿಮಾಕ್ಕೆ ಮತ್ತೆ ಅವಾರ್ಡ್ ಬಂತು.
2: ಮತ್ತೆ ಬಂತು
3: ಆ ಅವಾರ್ಡ್ ಫಂಕ್ಷನ್ ದಿನ ನಾನು ನಮ್ಗೆ ಅವಾರ್ಡ್ ಬರುತ್ತಂತ ಏನು ಗೊತ್ತಿಲ್ಲ, ಬೆಳಿಗ್ಗೆ ಬೇಗ ಎಲ್ಲ ಒಂದು ಕೆಲಸದ ಮೇಲೆ ಹೋಗಿದ್ದೆ, ಒಂದು ಕೈಯಲ್ಲಿ ಒಂದು ಡೈರಿ ಒಂದಷ್ಟು ಒಂದು ಫೈಲು ಎಲ್ಲ ಇತ್ತು. ಸಂಜೆ ಅದೇ ದಿನ ಅವಾರ್ಡ್ ಅನೌನ್ಸ್ ಅಂಬೇಡ್ಕರ್ ಭವನದಲ್ಲಿ. ನಾನು ಯೋಚನೆ ಮಾಡಿದೆ ಮನೆಗೆ ಹೋಗಿ ಫೈಲೆಲ್ಲ ಇಟ್ಟು ನಾನು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಅಂಬೇಡ್ಕರ್ ಭವನಕ್ಕೆ ಹೋಗೋದ್ರೊಳಗೆ ಸಮಾರಂಭ ಮುಗ್ದೋಗಿರೋದು. ಮುಖ ತೊಳೆದು ಬೇಡ ಎಂತ ಬೇಡ, ಹಿಂದೆ ಲೈನಲ್ಲಿ ಎಲ್ಲರೂ ಕೂತ್ಕೊಂಡು ಕಾರ್ಯಕ್ರಮ ಒಂದು ಕಂಡ್ಕೊಂಡು ಬಪ್ಪ ಅಂದೇಳಿ ಅದೇ ಫೈಲ್ನ ಹಾಗೆ ಬಗ್ಲಿ ಹಾಕೊಂಡು ಅದೇ ಬಗ್ಲಿ ಹಾಕೊಂಡು ಹಾಗೆ ಹೊರಟೆ. ಅಲ್ಲಿ ಹೋದ್ರೆ ರಾಜ್ಯಪಾಲರು ಚೀಫ್ ಗೆಸ್ಟ್ ಅಲ್ಲ, ಅವ್ರದ್ದು ಗನ್ ಗಿನ್ ಹಿಡ್ಕೊಂಡು ಎಲ್ಲ ನಿಂತ್ಕೊಂಡಿರು. ನಾನು ಬೇರೆ ಶುರು ಆದ್ಮೇಲೆ ಹೋದಾನ ನಾನು ನೋಡ್ರ ಮುಖ ಬೇವರು ಇಳಿಸ್ಕೊಂಡು ಒಂಥರ ಯಾವ ಇದು ಮಾಡ್ಕೊಂಡು ಬಗ್ಲಲ್ಲೆಲ್ಲ ಫೈಲೆಲ್ಲ ಹಾಕೊಂಡು ಹೋಯ್ನಲ್ಲ, ಅಲ್ಲಿ ಸೆಕ್ಯೂರಿಟಿ ಅವ್ರು ನಾನು ಒಳಗೆ ಬಿಡಲಿಲ್ಲ, ಒಳಗೆ ಬಿಡಲಿಲ್ಲ ಅಂತ ತಕ್ಷಣ ನಾನು ಹೇಳ್ತಾ ಇದ್ದೆ ನಾನು ಕಾಂಪಿಟೇಟರು, ನಾನು ಪ್ರೊಡ್ಯೂಸರ್ ಅಂತ ಹೇಳಿದ್ರು. ಮೇಲ್ಗಡೆ ಕಳಿಸ್ ತೋರಿಸಿದ್ರು ಅವ್ರು ಬಾಲ್ಕನಿಗೆ ಹೋಗು ಅಂತೇಳಿ. ಬಾಲ್ಕನಿಗೆ ಹೋಗ ನಂಗೆ ಇಷ್ಟ ಇಲ್ಲ, ನಾನು ಇಲ್ಲೇ ಹಿಂದ್ಗಡೆ ಹಿಂದ್ಗಡೆ ಲೈನಲ್ಲಿ ನಿಂತ್ಕೊಂಡೆ, ಕಂಡು ಹೋಪು ಅಂತೇಳಿ. ಅವ್ರು ಬಿಡೋಕೆ ರೆಡಿ ಇಲ್ಲ, ನಾನು ಹೋಪ್ ಬಾಲ್ಕನಿಗೆ ಹೋಪ ನಾನು ರೆಡಿ ಇಲ್ಲ. ಕೊನೆಗೆ ಒಂದು ಎರಡು ನಿಮಿಷ ಆಯ್ತು ಹಂಗೆ ಜಾರ್ಖಂಡ್ ಹಂಗೆ ಹೋಗ್ಬಿಟ್ಟೆ ಒಳಗೆ. ಅವ್ರು ಮತ್ತೆ ಒಳಗೆ ಬಂದೇನು ಎಳಿತ್ರ ಅಂದ್ಕೊಂಡೆ ಅವ್ರಿಗೆ ಒಳಗೆ ಒಳಗೆ ಬರಲಿಲ್ಲ ನನ್ನ. ನಾನು ಹೆಜ್ಜೆ ಇಟ್ಟ ತಕ್ಷಣ ನನ್ನ ಹೆಸರು ಅನೌನ್ಸ್ ಆಗ್ತಾ ಇದೆ, ಬೆಸ್ಟ್ ಫಿಲಮ್ ಗೋ ಅವಾರ್ಡ್ಸ್ ಗೋಸ್ ಟು ಹಜ್ ಪ್ರೊಡ್ಯೂಸರ್ ರಾಜೀವ್ ಕೊಠಾರಿ ಅಂತೇಳಿ. ಒಂಥರ ಆಶ್ಚರ್ಯ ಆಗೋಯ್ತು ನನಗೆ, ಈಗ ನಾನು ಹೊರಗೆ ಇದ್ದೀರು ನಂಗೆ ಮತ್ತೆ ಅವ್ರು ಕರೆಯೋದಿಲ್ಲ. ಇಮ್ಮಿಡಿಯೇಟ್ ಓಡಿದೆ, ಆ ಎಲ್ಲ ಬಗ್ಲಲ್ಲಿ ಇದ್ದ ಫೈಲ್ ಹಾಗೆ ಇಟ್ಕೊಂಡು ಸ್ಟೇಜ್ಗೆ ಹೋದೆ. ಸ್ಟೇಜ್ಗೆ ಹೋದ್ರೆ ರಾಜ್ಯಪಾಲರು, ವಾರ್ತಾ ಮಂತ್ರಿಗಳು, ವಾರ್ತಾ ಇಲಾಖೆ ಮಹಾನಿರ್ದೇಶಕರು, ಪುನೀತ್ ರಾಜ್ಕುಮಾರ್ ಚೀಫ್ ಗೆಸ್ಟ್. ನಾನು ಸ್ಟೇಜ್ಗೆ ಹೋದ ತಕ್ಷಣ ಪುನೀತ್ಗೆ ಆಶ್ಚರ್ಯ, ಯಾಕಂದ್ರೆ ಪುನೀತ್ಗೆ ನಾನು ಶ್ರೀರಾಜ್ ಅಂತ ಗೊತ್ತು, ನಾನು ರಾಜೀವ್ ಕೊಠಾರಿ ಅಂತ ಪುನೀತ್ಗೂ ಗೊತ್ತಿಲ್ಲ. ಇಲ್ಲಿ ರಾಜೀವ್ ಕೊಠಾರಿನ ಅನೌನ್ಸ್ ಮಾಡಿದ್ರೆ ನಮ್ಮ ಶ್ರೀರಾಜ್ ಹಾಕುವ ಸ್ಟೇಜ್ ಹಚ್ತಾ ಇದ್ದಾನೆ ಅಂತ ಪುನೀತ್ಗೆ. ಆದ್ರೆ ರಾಜ್ಯಪಾಲರಿದ್ರೆ ರಾಜ್ಯಪಾಲರಿದ್ರೆ ಅಂತ ಮಾತಾಡೋಕಿಲ್ಲ. ಸರಿ, ಅವಾರ್ಡ್ ನ ಒಳಗಡೆಯಿಂದ ಅದನ್ನು ಹಿಡ್ಕೊಂಡು ಬಂದ್ರೆ ಯಾರು, ವಾರ್ತಾ ಇಲಾಖೆ ಮಹಾನಿರ್ದೇಶಕರು ಹಿಡ್ಕೊಂಡು ಬಂದು ವಾರ್ತಾ ಮಂತ್ರಿಗಳಿಗೆ ಕೊಟ್ಟರು. ವಾರ್ತಾ ಮಂತ್ರಿಗಳ ಕೈಯಿಂದ ಅದನ್ನ ತಗೊಂಡು ನನಗೆ ಕೊಡೋಕೆ ರಾಜ್ಯಪಾಲರು ಆ ಕಡೆಗೆ ತಿರುಗಿದಾಗ ಪುನೀತ್ ನನ್ನ ಹತ್ರ ನೀನು ಯಾಕೆ ಬಂದೆ ಅಂತ ಕೇಳಿದ್ರು. ಆಮೇಲೆ ನಾನು ಹೀಗೀಗ ಅಂದೆ ಸುಮ್ಮನೆ. ಅದೇ ಕೊನೆಗೆ ರಾಜ್ಯಪಾಲರು ಬೆನ್ ತೊಟ್ಟಿದ್ರು, ಬೆನ್ ತೊಟ್ಟಿದ್ರು, ಕಿವಿ ಹಿಂಡಿದ್ರು, ಖುಷಿ ಹೋಗ ಯಾಕೆ, ಖುಷಿ ಹೋಗ ಯಾಕೆ ಅಂದ್ರು. ನನಗೆ ಆಶ್ಚರ್ಯ, ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗಿಂತ ದೊಡ್ಡವರು, ಅವರು ಅವ್ರು ಯಾರಿಗೂ ಬೆನ್ ತಟ್ಲು ಇಲ್ಲ, ಕಿವಿ ಹಿಂಡ್ಲು ಇಲ್ಲ, ಖುಷಿ ಹೋಗ ಹೇಗೆ ಅಂತ ಹೇಳಲು ಇಲ್ಲ. ನನಗೆ ಯಾಕೆ ಎರಡೆರಡು ಸರಿ ಬೆನ್ ತಟ್ರಿ ಇವರು, ಈ ಒಂಥರ ಯಕ್ಷ ಪ್ರಶ್ನೆ ಆಗೋಯ್ತು ನನಗೆ. ಅಡುಗೆ ಏನೇ ಇರಲಿ ಅಂತ ಹೇಳ್ಬಿಟ್ಟು ಅವಾರ್ಡ್ ತಗೊಂಡು ಬಂದು ಎದುರುಗಡೆ ಕೂಕೊಂಡೆ. ಎದುರುಗಡೆ ಕೂಕೊಂಡು ಯೋಚನೆ ಮಾಡಿದೆ, ಈ ರಾಜ್ಯಪಾಲರಿಗೆ ಅಂತ ಆಯ್ತು. ಕೊನೆಗೆ ನನಗೆ ಕ್ಲಾಶ್ ಆಯ್ತು, ವಜುಭಾಯಿ ವಾಲಾ ರಾಜ್ಯಪಾಲರು ಗುಜರಾತ್ನವರು, ಈ ಕೊಠಾರಿ ಅನ್ನೋದು ಜಾಸ್ತಿ ಇರೋದು ಗುಜರಾತ್ ಅಲ್ಲಿ, ಮಾರ್ವಾಡಿ ಕೊಠಾರಿಗಳು, ಅವ್ರೇನ್ ಅನ್ಕೊಂಡಿರ್ಬಹುದು ಅಂತ ಹೇಳಿದ್ರೆ, ಇವ ನಮ್ಮ ಗುಜರಾತಿ ಏನು ಇಲ್ಲಿ ಬಂದು ಕನ್ನಡ ಸಿನಿಮಾ ಮಾಡಿ ಅದು ಬೆಸ್ಟ್ ಫಿಲ್ಮ್ ಅವಾರ್ಡ್, ಗೋಲ್ಡ್ ಮೆಡಲ್ ಬರೋದು ವರ್ಷಕ್ಕೆ ಒಂದೇ ಸಿನಿಮಾಕ್ಕೆ, ವರ್ಷದಲ್ಲಿ 300-350 ಸಿನಿಮಾ ಆದ್ರೂ ಶ್ರೇಷ್ಠ ಅತ್ಯುತ್ತಮ ಒಂದಕ್ಕೆ ಮಾತ್ರ ಗೋಲ್ಡ್ ಮೆಡಲ್ ಬರೋದು, ಮತ್ತೆ ಉಳಿದಕ್ಕೆಲ್ಲ ಬೆಳ್ಳಿ ಪದಕ. ಆವಾಗ ನನ್ಗೆ ಅನಿಸ್ತು, ಓ ಇವರು ನನ್ನನ್ನು ಗುಜರಾತ್ನಾಗ ನಂದ್ಕೊಂಡು ಬೆನ್ ತಟ್ಟದಿರ್ಕ ಅಂತೇಳಿ. ಅವತ್ತು ನನಗೆ ಹೆಂಗೆ ಅಂತ ಹೇಳಿದ್ರೆ, ನಾನು ಕಾರ್ಯಕ್ರಮಕ್ಕೆ ಹೋಗೋಕೆ ಅವಕಾಶ ಇರಲಿಲ್ಲ, ಹೋದ್ರೂ ಅಲ್ಲೂ ಸೆಕ್ಯೂರಿಟಿ ನಂಗೆ ಒಳಗೆ ಬಿಡಲಿಲ್ಲ. ಅವ್ರಿಗೆ ಏನ್ ಅನಿಸ್ತು, ಇವನು ಯಾರು ಅಟೆಂಡರು ಎಂತ ಒಬ್ಬ ಇರ್ಬೇಕು, ಇವ್ನು ಪ್ರೊಡ್ಯೂಸರ್ ನಾನಂತ ಹೇಳ್ರ, ಅವ್ರು ನಂಬಲಿಲ್ಲ.

0: ರೇಡಿಯೋ ಕುಂದಾಪುರ 89.6 ಎಫ್ಎಂ. ಇದು ಭಂಡಾರ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತಕ್ಕ
1: ಹಾ ಶ್ವೇತಾ, ಮತ್ತೆ ಪಿ ಯು ಆರ್ ಮೇಲೆ ಎಂತ ಮಾಡ್ಕೊಂಡಿದೆ?
2: ನಾನ ಡಿಗ್ರಿ ಸೇರ್ಕೊಂಡಿದ್ದೆ, ಆದ್ರೆ ಆ ಕಾಲೇಜ್ ಸೇರು ನನಗೆ ಗೊತ್ತಲ್ಲ ಕಣ್ಣಂಗೆ.
1: ಭಂಡಾರ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಕೊ. ಬಿ ಎ, ಬಿ ಕಾಂ, ಬಿ ಬಿ ಎ, ಬಿ ಸಿ ಎ ಮತ್ತೆ ಬಿ ಎಸ್ ಸಿ ಹಂಗೆ ಆಸಕ್ತಿ ಇದ್ದವರಿಗೆ ಇದು ಒಳ್ಳೆ ಕಾಲೇಜ್.
2: ಅಲ್ಲ ಮರತಿ, ಆ ಕಾಲೇಜ್ ಒಳ್ಳೆ ಇತ್ತ ಹಂಗಾರೆ?
1: ಹೌದ್ ಮರತಿ, ಇದು ಸಮರ್ಪಿತ ಬೋಧಕ ವರ್ಗ ಮತ್ತೆ ಬೃಹತ್ ಮೂಲ ಸೌಕರ್ಯ ಉಳ್ಳ ಕಾಲೇಜ್. ಇಲ್ಲೇ ಲ್ಯಾಬ್ಸ್, ಲೈಬ್ರರಿ ಮತ್ತೆ ವಿದ್ಯೆ ಕಲಿಯಬೇಕಪ್ಪ ಎಲ್ಲಾ ಸೌಕರ್ಯದೂ ಇತ್ತು. ಅಷ್ಟೇ ಅಲ್ಲ, ಕ್ರೀಡೆಂಗ್ ಆಸಕ್ತಿ ಇದ್ದರಿಗೆ ಕ್ರೀಡೆಂಗೂ ಅವಕಾಶ ಕೊಡ್ತರು. ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗೆ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಇತ್ತು.
2: ಮತ್ತೆಂತ ಬೇಕು ಹೇಳ, ನೀನು ಬರ್ತಿಲ್ಲ ಹಂಗಾರೆ?
1: ಹೌದು, ಮತ್ತೆಂತ ತಡ, ಬೇಗ ಅಡ್ಮಿಷನ್ ಮಾಡ್ಕೊ. ಉತ್ತಮ ಶಿಕ್ಷಣಕ್ಕೆ ಉತ್ತಮ ಸಂಸ್ಥೆ ನಮ್ಮ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.
3: ನನ್ ಬಂಡಾರ್ಕರ್ಸ್ ಕಾಲೇಜ್ ಅಂತ ಡಿಸೈಡ್ ಮಾಡಿ ಆಯ್ತು. ನನ್ ಡಿಸಿಷನ್ ಮಧ್ಯೆ ನೀವು ತಲೆ ಹಾಕ್ರೆ ಜಾಗೃತಿ.
4: ಎಂತ ಜೋರ್ ಮರೆ ಈ ಹೆಣ್ಣ. ಆಯ್ತಕ್ಕನೆ, ನಿನ್ನ ಭಂಡಾರ್ಕರ್ಸ್ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತೆ.
3: ಬಿ ಎ, ಬಿ ಎಸ್ ಸಿ, ಬಿ ಕಾಂ, ಬಿ ಬಿ ಎ ಮತ್ತು ಬಿ ಸಿ ಎ ಗಳ ಅಡ್ಮಿಷನ್ ಗಾಗಿ ಬನ್ನಿ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ. ಉತ್ತಮವಾದ ಲ್ಯಾಬೊರೇಟರೀಸ್, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್, ಕಂಪ್ಯೂಟರ್ ಸೈನ್ಸ್ ಬ್ಲಾಕ್, ಆಡಿಯೋ ವಿಜುವಲ್ ಹಾಲ್ಸ್, ಲೈಬ್ರರಿ ಅಂಡ್ ಮ್ಯೂಸಿಯಂ, ಸೆಪರೇಟ್ ಕಾಮನ್ ರೂಮ್ಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್, ಆಡಿಟೋರಿಯಂ ಅಂಡ್ ಪ್ಲೇ ಗ್ರೌಂಡ್, ಇಂಡೋರ್ ಗೇಮ್ಸ್ ಕಾಂಪ್ಲೆಕ್ಸ್, ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಗರ್ಲ್ಸ್, ಓಪನ್ ಏರ್ ಥಿಯೇಟರ್, ಲೇಡೀಸ್ ಹಾಸ್ಟೆಲ್, ಕಮ್ಯುನಿಟಿ ರೇಡಿಯೋ, ರೇಡಿಯೋ ಕುಂದಾಪುರ, ಬಾಟನಿಕಲ್ ಗಾರ್ಡನ್, ಸೈನ್ಸ್ ರಿಸರ್ಚ್ ಲ್ಯಾಬ್, ಐಒಟಿ ಲ್ಯಾಬ್ ಅಂಡ್ ಡೇಟಾ ಸೈನ್ಸ್ ಲ್ಯಾಬ್. ಅಡ್ಮಿಷನ್ ಓಪನ್ ಆಗಿದೆ, ಬನ್ನಿ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರ, ಶಾಸ್ತ್ರಿ ಸರ್ಕಲ್.
5: ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬರ್ಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬರ್ಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬರ್ಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

Admissions open for BA, BSc, BCA, BCOM ಮತ್ತು BBA. Visit ಭಂಡಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಬಾರಂದಡೆ. ಇವತ್ತಿನ ನಮ್ಮ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನೀವು ಮಾತನಾಡಬೇಕಾದಂತ ವಿಷಯ ಯುಗಾದಿ. ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬವನ್ನ ಆಚರಿಸುವ ರೀತಿ, ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬವನ್ನ ಹೆಂಗೆಲ್ಲ ಆಚರಿಸ್ತೀರಾ ಎಂಬುದನ್ನ ನನಗೆ ಕಾಲ್ ಮಾಡಿ ಹೇಳಿ. ನೀವು ಕಾಲ್ ಮಾಡಬೇಕಾದ ನಮ್ಮ ನಂಬರ್ 8073829233, ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ. ನಿಮ್ಮ ಮಾತು ನನಗೆ ಇಷ್ಟ ಆದ್ರೆ ನನ್ನ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಕೊಡ್ತೆ. ಈ ಸಲದ ವಿನ್ನರಿಗೆ ಬಹುಮಾನ ಕೊಡ್ತಾ ಇರುವವರು ಧೃತಿ ಮೆನ್ಸ್ವೇರ್ನ ಮಾಲೀಕರಾದ ಸಂಪತ್ ಪೂಜಾರಿ ವಿನಾಯಕ ಹಂಗಳೂರು. ಇವರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ ಅಂತ ಹೇಳ್ತಾ, ವಿಷಯ ಗೊತ್ತಾಯ್ತಲ್ದ, ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬವನ್ನ ಹೆಂಗೆಲ್ಲ ಆಚರಣೆ ಮಾಡ್ತೀರಂತ ನಂಗೆ ಹೇಳಿ ಆಯ್ತಾ. ಅದನ್ನ ಚಂದ ಮಾಡಿ ಹೇಳಿ, ನೀವು ಚಂದ ಮಾಡಿ ಹೇಳಿದ್ದ ನಂಗೆ ಇಷ್ಟ ಆದ್ರೆ ನನ್ನ ಕಡೆಯಿಂದ ಒಂದು ಬಹುಮಾನ ಕೂಡ ಸಿಗುತ್ತೆ. ಹಾಗಾದ್ರೆ ಇನ್ನೊಂದ್ಸಲ ನಂಬರ್ ಹೇಳ್ತೆ ಕಣಿ, 8073829233, ಈ ನಂಬರ್ಗೆ ಕಾಲ್ ಮಾಡಿ ನನ್ನೊಟ್ಟಿಗೆ ಮಾತಾಡಿ ಬಹುಮಾನ ಗೆಲ್ಲಿ ಅಂತ ಹೇಳ್ತಾ, ಈಗ ಒಬ್ಬರು ಕಾಲರ್ ರೆಡಿ ಇದ್ರ ಯಾರಂತ ಹೇಳಿ ಕಾಂಬಂಗಾರೆ. ಹಲೋ.
2: ಹಲೋ ಸರ್, ನಮಸ್ಕಾರ.
1: ನಮಸ್ತೆ, ರೇಡಿಯೋ ಕುಂದಾಪುರ, ಯಾರು ಮಾತಾಡ್ತಾ ಇರೋದು?
2: ನನ್ನ ಹೆಸರು ಶರಣಮ್ಮ ಅಂತೇಳಿ, ನಾನು ಶಿವಮೊಗ್ಗದಿಂದ ಮಾತಾಡ್ತಾ ಇರೋದು ಸರ್.
1: ಹಾ ಸರ್, ಮೊದಲನೇದಾಗಿ ನಿಮ್ಗೆ ಯುಗಾದಿ ಹಬ್ಬದ ಶುಭಾಶಯಗಳು.
2: ನಿಮಗೂ ಕೂಡ ಸರ್ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಹಾ ಸರ್, ಇವತ್ತು ನಮ್ಮ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಎಂತ ಅಂತ ಹೇಳಿದ್ರೆ ಯುಗಾದಿ ಹಬ್ಬ. ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡ್ತೀರಾ ಅಂತ ಹೇಳ್ಬಹುದಾ?
2: ಖಂಡಿತ ಸರ್, ಖಂಡಿತ. ಯುಗಾದಿ ಹಬ್ಬವನ್ನ ನಮ್ಮ ಮಲೆನಾಡಿನ ವಿಭಾಗದಲ್ಲಿ ಯಾವ ತರ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಸರ್, ಮೊದಲನೇದಾಗಿ ಹಬ್ಬದ ದಿನ ಮನೆಯನ್ನ ಸ್ವಚ್ಛಗೊಳಿಸುವಂತದ್ದು, ಅಂಗಳವನ್ನ ಗುಡಿಸಿ ಸಗಣಿಯನ್ನ ಸಾರುವಂತದ್ದು, ಮಾವಿನ ಎಲೆಗಳನ್ನ ತೋರಣಗಳನ್ನ ಕಟ್ಟುವಂತದ್ದು, ಹಾಗೆ ಹೂವಿನಿಂದ ಅಲಂಕಾರಕೃತವಾಗಿ ಮನೆಯನ್ನ ಮಾಡುವಂಥದ್ದು, ಅದೇ ರೀತಿಯಲ್ಲಿ ಎಣ್ಣೆ ಸ್ನಾನವನ್ನ ಮಾಡುವಂಥದ್ದು, ಹಬ್ಬದ ದಿನ ಎಣ್ಣೆಯ ಸ್ನಾನವನ್ನ ಮಾಡುವಂಥದ್ದು.
1: ಹಾ ಹಾ, ಈ ಎಣ್ಣೆ ಸ್ನಾನ ಅಂತ ಹೇಳಿದ್ರಿ ಅಲ್ಲ, ಯುಗಾದಿ ದಿನನು ಎಣ್ಣೆ ಸ್ನಾನ ಮಾಡ್ತಾರೆ? ಯಾಕಂತ ಹೇಳಿದ್ರೆ ನಮ್ಮ ಬದಿಗೆಲ್ಲ ದೀಪಾವಳಿ ದಿನ ಎಣ್ಣೆ ಸ್ನಾನ ಮಾಡುವುದು ರೂಢಿ, ನಿಮ್ ಬದಿಯಲ್ಲಿ ಯುಗಾದಿ ದಿನನು ಮಾಡ್ತಾರ?
2: ಹೌದು ಸರ್, ಖಂಡಿತ ಯುಗಾದಿ ದಿನನು ಮಾಡ್ತಾರೆ, ಈಗ ದೀಪಾವಳಿಯ ಸಮಯದಲ್ಲೂ ಮಾಡ್ತಾರೆ, ಅದೇ ರೀತಿಯಲ್ಲಿ ಯುಗಾದಿ ಹಬ್ಬದ ಸಮಯದಲ್ಲೂ ಮಾಡ್ತಾರೆ, ಯಾಕಂದ್ರೆ ಶುಭ ದಿನ ಆದ ಕಾರಣ ಎಣ್ಣೆ ಸ್ನಾನ ಮಾಡುವಂತದ್ದು ಪದ್ಧತಿ. ಅದೇ ರೀತಿಯಲ್ಲಿ ಸರ್, ಈಗ ಬಣ್ಣ ಬಣ್ಣದ ರಂಗೋಲಿಯನ್ನ ಸಾರುತ್ತಾರೆ, ಒಂದು ವಿಶೇಷವಾದಂತಹ ಒಂದು ಸಾಂಪ್ರದಾಯಿಕವಾದಂತಹ ಒಂದು ಪದ್ಧತಿ ಸರ್ ಇದಿಷ್ಟು.
1: ಹಾ, ಈ ತರ ಅಂದ್ರೆ ಬೆಳಿಗ್ಗೆ ಬೇಗ ಎದ್ದ ಮನೆಯಲ್ಲನ್ನ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ತಳಿರು ತೋರಣಗಳನ್ನ ಮಾಡಿ ಆಮೇಲೆ ಬೇವು ಬೆಲ್ಲ ಏನು ಹಂಚಿ ತಿನ್ನೋದೇನಾದ್ರೂ ಇದೆಯಾ ನಿಮ್ ಕಡೆ?
2: ಹೌದು ಸರ್, ಬೇವು ಬೆಲ್ಲವನ್ನ ಹಂಚುವಂತದ್ದು, ಅದೇ ರೀತಿಯಲ್ಲಿ ಹಿರಿಯರಿಗೆ ನಾವು ಹಿರಿಯರ ಆಶೀರ್ವಾದವನ್ನ ಪಡೆದುಕೊಳ್ಳುವಂತದ್ದು, ಅದೇ ರೀತಿಯಲ್ಲಿ ಮಧ್ಯಾಹ್ನ ಅಂತ ಹಬ್ಬದ ಮಧ್ಯಾಹ್ನ ದಿನ ಅಂತ ಬಂದಾಗ ವಿಶೇಷವಾದಂತಹ ಹಬ್ಬದ ಊಟವನ್ನ ಮಾಡುವಂತದ್ದು, ಅದೇ ರೀತಿಯಲ್ಲಿ ಇನ್ನು ಸಂಜೆ ಇರುಳು ಕಳೆಯುತ್ತಾ ಇದ್ದ ಹಾಗೆ ಎಲ್ಲರೂ ಕೂಡ ಊರಿನವರೆಲ್ಲ ಸೇರಿ ಆ ಒಂದು ಚಂದಿರನನ್ನ ನೋಡಿ ಮತ್ತೆ ದೇವರ ಕೃಪೆಗೆ ಪಾತ್ರರಾಗುವಂತದ್ದು ಒಂದು ಪದ್ಧತಿ ಸರ್.
1: ಈ ಚಂದ್ರನ ನೋಡುದು ಅಂತ ಹೇಳಿದ್ರಲ್ಲ, ಅದು ಯಾವುದರ ಸಂಕೇತವಾಗಿ ನಿಮ್ ಕಡೆ ನೋಡುವಂತದ್ದು?
2: ಅಂದ್ರೆ ಒಂದು ಶುಭ ಸರ್, ಒಂದು ಶುಭ ದಿನ ಅಂತ ಹೇಳ್ತು, ಈ ಶುಭ ಯುಗಾದಿ ಅಂತ ಹೇಳಿದ್ರೆ ಒಂದು ಶುಭ ದಿನ, ಒಂದು ಸಂಭ್ರಮ ಸಡಗರ ಅಂತ ಹೇಳ್ಬಹುದು. ಅದೇ ರೀತಿಯಲ್ಲಿ ಆ ಒಂದು ಚಂದಿರನನ್ನ ನೋಡಿ ನಾವೊಂದು ಬೇವು ಬೆಲ್ಲವನ್ನ ಹಂಚಿ ತಿಂದ್ರೆ ಆ ಮುಂದೆ ಬರುವಂತ ದಿನಗಳ ಎಲ್ಲವೂ ಕೂಡ ಸಂಭ್ರಮ ಸಡಗರದಿಂದ ಇರ್ತದೆ ಎನ್ನುವಂಥದ್ದು ಒಂದು ಸಂಕೇತ ಸರ್.
1: ಹಾಗೆ ನೀವು ಈ ರೀತಿ ಎಲ್ಲ ಆಗಿ ಆಚರಣೆ ಮಾಡ್ಕೊಂಡು ಬರ್ತೀರಾ ಯುಗಾದಿ ಹಬ್ಬವನ್ನ. ಈಗ ನೀವು ಏನ್ ಮಾಡ್ಕೊಂಡಿರುವುದಂತ ಹೇಳಲಿಲ್ಲ ನನ್ಗೆ, ನೀವು ಏನ್ ಮಾಡ್ಕೊಂಡಿದ್ದೀರಾ?
2: ನಾನೀಗ ಕಾಲೇಜಲ್ಲಿ ಅಂತಿಮ ವರ್ಷದ ಪದವಿಯನ್ನ ನಾನು ಮಾಡ್ತಾ ಇದ್ದೇನೆ.
1: ಹೋಗೋದರ ಜೊತೆಗೆ ನಿಮ್ಗೆ ಹವ್ಯಾಸಗಳು ಏನಾದ್ರೂ ಇದೆಯಾ?
2: ಹೌದು ಸರ್, ನಾನು ಕಾಲೇಜಿಗೆ ಹೋಗ್ತಾನೆ, ನಾನು ಲೇಖನಗಳನ್ನ ಬರೆಯುವಂತದ್ದು, ಕವನಗಳನ್ನ ಬರೆಯುವಂತದ್ದು ನನ್ನ ಅಭ್ಯಾಸ ಸರ್.
1: ಈಗ ಕವನಗಳನ್ನು ಬರೀತೆ ಅಂತ ಹೇಳಿದ್ರೆ, ನಮ್ಮ ಈ ಫೋನಿನ ಕಾರ್ಯಕ್ರಮದಲ್ಲಿ ಒಂದು ಕವನದ ಝಲಕ್ ಹೇಳಿ ಕಾಂಬಂಗಾರೆ. ನಂಗೂ ಒಂಥರ ಕುತೂಹಲ ಇತ್ತು, ಯಾಕಂತ ಹೇಳಿದ್ರೆ ಇವತ್ತು ಫೋನಿನ ಕಾರ್ಯಕ್ರಮದಲ್ಲಿ ಒಂದು ಕವನ ಕೇಳಿದ್ರೆ ಹೇಗೆ ಅಂತ ಹೇಳಿ, ಕವನಗಳನ್ನ ಕೇಳುದು ಅಂತ ಹೇಳಿದ್ರೆ ನಂಗೆ ತುಂಬಾ ಇಷ್ಟ, ಅದರಲ್ಲೂ ನೀವು ಕವನಗಳನ್ನ ಬರೀತೀನಿ ಅಂತ ಹೇಳ್ರಿ, ಅದಕ್ಕೋಸ್ಕರ ಒಂದು ಕವನದ ಸಾಲುಗಳನ್ನ ಹೇಳಿ ಕಾಂಬ.
2: ಖಂಡಿತ ಸರ್, ಒಂದು ನಾನು ಅದ್ರ ಯುಗಾದಿ ಹಬ್ಬದ ಪ್ರಯುಕ್ತ ಮಾತನಾಡ್ತಿರೋ ಕಾರಣ ಯುಗಾದಿ ಹಬ್ಬದ ಬಗ್ಗೆ ಒಂದು ಕವನವನ್ನು ಹೇಳ್ತೇನೆ. ಕವನದ ಶೀರ್ಷಿಕೆ ನವ ಚೈತನ್ಯದ ಯುಗಾದಿ ಹಬ್ಬ ಅಂತ ಹೇಳ್ಬೋದು ಸರ್.
1: ಹೇಳಿ.
2: ಯುಗಾದಿ ಹಬ್ಬ ಹೊಸ ಹರುಷದ ಉಲ್ಲಾಸ, ವಸಂತ ಋತುವಿನ ಹೊಸ ಚಿಗುರಿನ ಮಂದಹಾಸ, ಮಾವಿನ ಹೂ ತೋರಣಗಳ ಸುಂದರ ನಿವಾಸ, ಹಸಿರು ಪ್ರಕೃತಿಯ ನವ ಚೈತನ್ಯದ ಸೊಗಸಿನ ಕೈಲಾಸ, ಹೊಸತನದ ಸಂಭ್ರಮದಿ ಯುಗಾದಿ ಹಬ್ಬ, ಕೋಗಿಲೆಯ ಹೊಸ ಗಾನದ ಸೊಬಗಿನ ಚರಣ, ಹೊಸ ನಾದದ ಬೆಳಗಿನ ಆಶಾ ಕಿರಣ, ಹಕ್ಕಿಗಳ ಚಿಲಿಪಿಲಿ ಕಲರವ ಮಿಂಚುತ, ಯುಗಾದಿ ನಗುವಿನ ಸೌಂದರ್ಯವು ಹೆಚ್ಚುತ, ಚೈತ್ರೋತ್ಸವದ ಹೊಸ ಶೃಂಗಾರ, ನೆಲಕ್ಕೆ ಸಗಣಿಯ ಹೊಸ ಸಿಂಗಾರ, ಬಣ್ಣ ಬಣ್ಣದ ರಂಗೋಲಿಯ ಹಾಕುತ, ಶುಭ ದಿನದಿ ಎಣ್ಣೆಯ ಸ್ನಾನ ಮಾಡುತ, ಹೊಸ ಬಟ್ಟೆಯ ಧರಿಸಿ ಸಂತಸದಿ ಶ್ರದ್ಧಾ ಭಕ್ತಿಯ ದೇವರ ಸ್ಮರಣೆ ಮಾಡುತ, ಕುಟುಂಬದೊಂದಿಗೆ ಒಡಗೂಡಿ ವಸಂತೋತ್ಸವ ಸಂಭ್ರಮವು ಆಚರಿಸುತ್ತ, ಆ ಇರುಳರಾತ್ರಿ ಸುಧಾಕರಣ ಸಣ್ಣ ಕಿರುನಗೆಯನ್ನ ಗಮನಿಸುತ್ತ ನಯನದಿ ನೋಡುವ ಆನಂದದಿಂದ ಹಿರಿಯರ ಆಶೀರ್ವಾದವ ಪಡೆಯುತ್ತ ಬೇವು ಬೆಲ್ಲವ ಹಂಚುತ್ತ ಕಹಿ ದಿನಗಳನ್ನ ಮರೆತು ಮರೆ ಮಾಡಿ ಹೊಸ ದಿನಗಳನ್ನ ನಮ್ಮದಾಗಿಸಿಕೊಳ್ಳಿ ಎನ್ನುವ ಮನಸಂತೋಷದ ಯುಗಾದಿ ಹಬ್ಬ. ಯುಗಾದಿ ಹಬ್ಬ ಬಂದಿದೆ, ಮನೆ ಮನೆಗೂ ಅರುಷವ ತಂದಿದೆ, ಸಿಹಿ ತಿನಿಸುಗಳು ಗಮ್ ಅಂದಿದೆ, ರುಚಿಯನ್ನು ಸವಿಯಲು ನಾಳೆಗೆ ಕಾದಿದೆ, ಹೊಸ ಕನಸುಗಳ ಸಂದೇಶವ ಹಾಡಿ ಹೊಸ ಬದುಕಿಗೆ ಉಲ್ಲಾಸವ ಬಂದಿದೆ, ಶುಭಾರಂಭದ ಉತ್ಸಾಹ ಯುಗಾದಿ ತಂದಿದೆ ತಂದಿದೆ ನಮ್ಮೆಲ್ಲರ ಈ ಸುಂದರ ಬಾಳಿಗೆ. ಇದು ನನ್ನ ಕವನ ಸರ್ ಯುಗಾದಿ ಬಗ್ಗೆ.
1: ತುಂಬಾ ಚೆನ್ನಾಗಿದೆ ಸರ್ ನಿಮ್ಮ ಕವನಗಳನ್ನು ಕೇಳ್ತಾ. ನಾ ಯಾಕಂತ ಹೇಳಿದ್ರೆ ನೀವು ಹೇಳಿರುವಂತ ಮಾತುಗಳು ನಿಮ್ಮ ಕವನದಲ್ಲಿ ತುಂಬಾ ಚಂದ ಮಾಡಿ ಅದನ್ನು ಕೂಡ ಚಿತ್ರಿಸಿದ್ದೀರಾ. ನನಗಂತೂ ತುಂಬಾ ಖುಷಿ ಆಯ್ತಾಯ್ತಾ, ನಿಮ್ಮ ಕವನ ಕೇಳಿ ನಿಮ್ಮ ಊರಿನ ಹಬ್ಬದ ಆಚರಣೆ ಕೇಳಿ ನನಗಂತೂ ತುಂಬಾ ಖುಷಿ ಆಯ್ತಾ. ಹೀಗೆ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಾ ಇರಿ, ನಮ್ಮೆಲ್ಲ ಕಾರ್ಯಕ್ರಮಗಳು ಬೆಳಿಗ್ಗೆಯಿಂದ ಸಂಜೆ ತನಕ ಪ್ರಸಾರ ಆಗುತ್ತೆ, ವೈವಿಧ್ಯಮಯ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಾ ಇರಿ. ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಇದುವರೆಗೆ ಶರಣ್ ಎಂ ಅವರು ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಅವರು ಆಚರಿಸುವಂತ ಯುಗಾದಿ ಹಬ್ಬದ ಬಗ್ಗೆ ಹೇಳಿದ್ರೆ, ಅದೇ ತರ ನಿಮ್ಗೂ ಕೂಡ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ನಾನು ಮಾತಾಡಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ ಆಯ್ತಾ. ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಹೇಗ್ ಆಚರಣೆ ಮಾಡ್ತೀರಾ ಅನ್ನೋದನ್ನ ನನ್ಗೆ ಹೇಳಿ, ಹಾಗೆ ನೀವ್ ಹೇಳಿದ್ದ ನನ್ಗೆ ಇಷ್ಟ ಆದ್ರೆ ನನ್ನ ಕಡೆಯಿಂದ ನಿಮ್ಗೊಂದು ಆಕರ್ಷಕವಾದ ಬಹುಮಾನ ಕೂಡ ಕೊಡ್ತೆ. ಇವತ್ತಿನ ವಿನ್ನರಿಗೆ ಆಕರ್ಷಕವಾದ ಬಹುಮಾನ ಕೊಡ್ತೇ ಇರುವವರು ಧೃತಿ ಮೆನ್ಸ್ವೇರ್ನ ಮಾಲೀಕರಾದ ಸಂಪತ್ ಪೂಜಾರಿ ವಿನಾಯಕ ಹಂಗಳೂರ್, ಇವ್ರ ಕಡೆ ಒಂದ ಆಕರ್ಷಕವಾದ ಬಹುಮಾನ ಸಿಗುತ್ತೆ ಅಂತ ಹೇಳ್ತಾ ಈಗ ಒಂದ್ ಕಾಲ್ ಬತ್ತಿತ್ತು. ಯಾರಂತ ಹೇಳಿ ಕಾಮಂಗರ್ ಅಲ್ದ?
3: ಹಲೋ
4: ಹಲೋ,
1: ನಮಸ್ತೆ.
4: ನಮಸ್ತೆ.
1: ರೇಡಿಯೋ ಕುಂದಾಪುರ ಯಾರು ಮಾತಾಡ್ತಿರೋದು?
4: ನಾನು ಅಕ್ಷಯ್ ಮರವಂತೆ ಅಂತ.
1: ಮೊದಲನೇದಾಗಿ ನಿಮ್ಗೆ ಯುಗಾದಿ ಹಬ್ಬದ ಶುಭಾಶಯಗಳು ಸರ್.
4: ನಿಮ್ಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್.
1: ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಯುಗಾದಿ ಹಬ್ಬ. ನಿಮ್ ಮನೆಯಲ್ಲಿ ಯುಗಾದಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತೀರಾ ಅಂತ ಹೇಳ್ಬಹುದಾ?
4: ಹೇಳ್ತೀನಿ ಸರ್. ನಮ್ಮ ಮನೆಯಲ್ಲಿ ಯುಗಾದಿ ಆಚರಣೆ ಎಂದರೆ ಬೆಳಿಗ್ಗೆ ದೇವರಿಗೊಂದು ಪೂಜೆ ಮಾಡಿ ಮನೆಯ ಮುಂಭಾಗದಲ್ಲಿ ರಂಗೋಲಿ ಹಾಕಿ ಬಾಗಿಲುಗಳಿಗೆ ಮಾವಿನ ಎಲೆಗಳ ತೋರಣ ಕಟ್ಟಿ ಬೇವು ಬೆಲ್ಲ ಹಂಚಿ ತಿನ್ನುವುದು ಮತ್ತು ಮಧ್ಯಾಹ್ನ ಸಿಹಿ ಊಟ ಮಾಡುವ ಪದ್ಧತಿ ಇದೆ. ಯುಗಾದಿಯು ಹಿಂದೂಗಳ ಪವಿತ್ರ ಹಬ್ಬ, ಇದನ್ನು ಹೊಸ ವರ್ಷವಾಗಿ ಆಚರಿಸಲಾಗುತ್ತದೆ ಸರ್.
1: ಇದೇ ನಿಮ್ಮ ಮನೆಯಲ್ಲಿ ಆಚರಿಸುವಂತ ಯುಗಾದಿ ಹಬ್ಬ. ಈಗ ಮರವಂತಿಯಿಂದ ಕಾಲ್ ಮಾಡಿದೀರಾ ಅಂತ ಹೇಳಿದ್ರಿ ಅಲ್ಲ, ನಿಮ್ಮೂರು ಮರವಂತಿಯ ಬಗ್ಗೆ ಸ್ವಲ್ಪ ಹೇಳ್ಬಹುದಾ?
4: ಇಂದು ನಾನು ಕರ್ನಾಟಕದ ಅತ್ಯಂತ ಸುಂದರವಾದ ಮತ್ತು ವಿಶಿಷ್ಟವಾದ ಕಡಲ ತೀರಗಳಲ್ಲಿ ಒಂದಾದ ಮರವಂತೆ ಬೀಚ್ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿದೆ. ಈ ಬೀಚಿನ ಪ್ರಮುಖ ಆಕರ್ಷಣೆ ಏನೆಂದರೆ, ಒಂದು ಬದಿಯಲ್ಲಿ ಅಬ್ಬರಿಸುವ ಅರಬ್ಬಿ ಸಮುದ್ರವಿದ್ದರೆ ಮತ್ತೊಂದು ಬದಿಯಲ್ಲಿ ಶಾಂತವಾಗಿ ಹರಿಯುವ ಸೌಪರ್ಣಿಕ ನದಿ ಇದೆ. ಈ ರೀತಿಯ ಅಪರೂಪದ ದೃಶ್ಯ ಭಾರತದ ಬೇರೆಲ್ಲೂ ಕೂಡ ಕಂಡು ಬರುವುದಿಲ್ಲ. ಸಂಜೆಯ ಸಮಯದಲ್ಲಿ ಇಲ್ಲಿನ ಸೂರ್ಯಾಸ್ತದ ದೃಶ್ಯ ಮನಮೋಹಕವಾಗಿರುತ್ತದೆ. ಆಕಾಶದ ಬಣ್ಣಗಳು ಸಮುದ್ರದ ಅಲೆಗಳ ಮೇಲೆ ಪ್ರತಿಫಲಿಸುವುದು ಪ್ರವಾಸಿಗರಿಗೆ ಹಬ್ಬದಂತಿರುತ್ತದೆ. ಬೀಚ್ಗೆ ಸಮೀಪದಲ್ಲಿ ಸುಂದರವಾದ ಮಾರಸ್ವಾಮಿ ದೇವಾಲಯವಿದೆ. ಸೌಪರ್ಣಿಕ ನದಿಯಲ್ಲಿ ದೋಣಿ ವಿಹಾರ ಮಾಡುವುದು ಒಂದು ವಿಶೇಷ ಅನುಭವ ನೀಡುತ್ತದೆ. ಅದರ ಜೊತೆಗೆ ಮೀನುಗಾರಿಕೆಯೇ ಇಲ್ಲಿನ ಜನರ ಪ್ರಾಮುಖ್ಯತೆಯಾಗಿದೆ. ಮರವಂತೆ ಬೀಚ್ ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಅದು ಪ್ರಕೃತಿ ಮಾತೆಯ ಅದ್ಭುತ ಕೊಡುಗೆ. ನಾವು ಇಂತಹ ಸುಂದರ ತಾಣಗಳನ್ನು ಭೇಟಿ ನೀಡಿದಾಗ ಅಲ್ಲಿನ ಸ್ವಚ್ಛತೆ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇಲ್ಲಿ ಪ್ರವಾಸಿಗರನ್ನು ಮತ್ತು ಭಕ್ತರನ್ನು ಕೈಬೀಸಿ ಕರೆಯುತ್ತಿರುವ ಕ್ಷೇತ್ರವೇ ನಮ್ಮ ಮರವಂತೆ. ನಮ್ಮ ಮರವಂತೆ ಇಷ್ಟೇ ಸರ್.
1: ತುಂಬಾ ಚಂದ ಮಾಡಿ ಮರವಂತೆ ಬಗ್ಗೆ ಹೇಳಿದ್ರ. ಇವತ್ತಿನ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮ್ಗೆ ಧನ್ಯವಾದಗಳು ಸರ್.
4: ಥ್ಯಾಂಕ್ ಯು ಸರ್. ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್.
1: ಧನ್ಯವಾದಗಳು ಸರ್. ಮರವಂತೆಯಿಂದ ಕಾಲ್ ಮಾಡಿ ಅಕ್ಷಯ್ ಅವರು, ಮರವಂತೆ ವಿಶೇಷತೆ ಅಲ್ಲಿನ ದೇವಾಲಯ ಹಾಗೆ ಅಲ್ಲಿನ ಜನರ ಬದುಕಿಗೆ ಆಸರೆಯಾಗಿರುವ ಮೀನುಗಾರಿಕೆಯ ಬಗ್ಗೆ ತುಂಬಾ ಚಂದ ಮಾಡಿ ಹೇಳಿದ್ರು. ನಿಮಗೂ ಮಾತಾಡಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಮನೆಯಲ್ಲಿ ಆಚರಿಸುವ ಯುಗಾದಿ ಹಬ್ಬದ ಬಗ್ಗೆ ನಂಗೆ ಹೇಳಿ. ಹಾಗೆ ಒಂದೊಳ್ಳೆಯ ಬಹುಮಾನ, ಇವತ್ತಿನ ವಿನ್ನರಿಗೆ ಆಕರ್ಷಕವಾದ ಬಹುಮಾನ ಕೊಡ್ತಾ ಇರುವವರು ಧೃತಿ ಮೆನ್ಸ್ವೇರ್ನ ಮಾಲೀಕರಾದ ಸಂಪತ್ ಪೂಜಾರಿ ವಿನಾಯಕ ಹಂಗಳೂರು, ಇವ್ರ ಕಡೆಯಿಂದ ಸಿಗುತ್ತೆ ಅಂತ ಹೇಳ್ತಾ ಯಾರೋ ಒಬ್ರು ಕಾಲ್ ಮಾಡ್ತಾ ಇದ್ರ. ಯಾರಂತೇಳಿ ಕಾಂಬಂಗರೆ.
3: ಹಲೋ.
4: ಹಲೋ,
3: ನಮಸ್ತೆ.
4: ನಮಸ್ತೆ.
3: ರೇಡಿಯೋ ಕುಂದಾಪುರ, ಯಾರು ಮಾತಾಡ್ತಾ ಇರೋದು?
4: ನಾನು ಅಕ್ಷಯ್ ಮರವಂತೆ ಅಂತ.
3: ಮೊದಲನೇದಾಗಿ ನಿಮ್ಗೆ ಯುಗಾದಿ ಹಬ್ಬದ ಶುಭಾಶಯಗಳು ಸರ್.
4: ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್.
3: ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಯುಗಾದಿ ಹಬ್ಬ. ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತೀರಾ ಅಂತ ಹೇಳ್ಬಹುದಾ?
4: ಹೇಳ್ತೀನಿ ಸರ್. ನಮ್ಮ ಮನೆಯಲ್ಲಿ ಯುಗಾದಿ ಆಚರಣೆ ಎಂದರೆ ಬೆಳಿಗ್ಗೆ ದೇವರಿಗೊಂದು ಪೂಜೆ ಮಾಡಿ ಮನೆಯ ಮುಂಭಾಗದಲ್ಲಿ ರಂಗೋಲಿ ಹಾಕಿ ಬಾಗಿಲುಗಳಿಗೆ ಮಾವಿನ ಎಲೆಗಳ ತೋರಣ ಕಟ್ಟಿ ಬೇವು ಬೆಲ್ಲ ಹಂಚಿ ತಿನ್ನುವುದು ಮತ್ತು ಮಧ್ಯಾಹ್ನ ಸಿಹಿ ಊಟ ಮಾಡುವ ಪದ್ಧತಿ ಇದೆ. ಯುಗಾದಿಯು ಹಿಂದೂಗಳ ಪವಿತ್ರ ಹಬ್ಬ. ಇದನ್ನು ಹೊಸ ವರ್ಷವಾಗಿ ಆಚರಿಸಲಾಗುತ್ತದೆ ಸರ್.
3: ಇದೇ ನಿಮ್ಮ ಮನೆಯಲ್ಲಿ ಆಚರಿಸುವಂತ ಯುಗಾದಿ ಹಬ್ಬ. ಈಗ ಮರವಂತಿಯಿಂದ ಕಾಲ್ ಮಾಡಿದೀರಾ ಅಂತ ಹೇಳಿದ್ರಿ ಅಲ್ಲ, ನಿಮ್ಮೂರು ಮರವಂತೆ ಬಗ್ಗೆ ಸ್ವಲ್ಪ ಹೇಳ್ಬಹುದಾ?
4: ಹಾ ಸರ್, ಇಂದು ನಾನು ಕರ್ನಾಟಕದ ಅತ್ಯಂತ ಸುಂದರವಾದ ಮತ್ತು ವಿಶಿಷ್ಟವಾದ ಕಡಲ ತೀರಗಳಲ್ಲಿ ಒಂದಾದ ಮರವಂತೆ ಬೀಚ್ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿದೆ. ಈ ಬೀಚಿನ ಪ್ರಮುಖ ಆಕರ್ಷಣೆ ಏನೆಂದರೆ, ಒಂದು ಬದಿಯಲ್ಲಿ ಅಬ್ಬರಿಸುವ ಅರಬ್ಬಿ ಸಮುದ್ರವಿದ್ದರೆ ಮತ್ತೊಂದು ಬದಿಯಲ್ಲಿ ಶಾಂತವಾಗಿ ಹರಿಯುವ ಸೌಪರ್ಣಿಕ ನದಿ ಇದೆ. ಈ ರೀತಿಯ ಅಪರೂಪದ ದೃಶ್ಯ ಭಾರತದ ಬೇರೆಲ್ಲೂ ಕೂಡ ಕಂಡುಬರುವುದಿಲ್ಲ. ಸಂಜೆಯ ಸಮಯದಲ್ಲಿ ಇಲ್ಲಿನ ಸೂರ್ಯಾಸ್ತದ ದೃಶ್ಯ ಮನಮೋಹಕವಾಗಿರುತ್ತದೆ. ಆಕಾಶದ ಬಣ್ಣಗಳು ಸಮುದ್ರದ ಅಲೆಗಳ ಮೇಲೆ ಪ್ರತಿಫಲಿಸುವುದು ಪ್ರವಾಸಿಗರಿಗೆ ಹಬ್ಬದಂತಿರುತ್ತದೆ. ಬೀಚ್ಗೆ ಸಮೀಪದಲ್ಲಿ ಸುಂದರವಾದ ಮಾರಸ್ವಾಮಿ ದೇವಾಲಯವಿದೆ. ಸೌಪರ್ಣಿಕ ನದಿಯಲ್ಲಿ ದೋಣಿ ವಿಹಾರ ಮಾಡುವುದು ಒಂದು ವಿಶೇಷ ಅನುಭವ ನೀಡುತ್ತದೆ. ಅದರ ಜೊತೆಗೆ ಮೀನುಗಾರಿಕೆಯೇ ಇಲ್ಲಿನ ಜನರ ಪ್ರಾಮುಖ್ಯತೆಯಾಗಿದೆ. ಮರವಂತೆ ಬೀಚ್ ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಅದು ಪ್ರಕೃತಿ ಮಾತೆಯ ಅದ್ಭುತ ಕೊಡುಗೆ. ನಾವು ಇಂತಹ ಸುಂದರ ತಾಣಗಳನ್ನು ಭೇಟಿ ನೀಡಿದಾಗ ಅಲ್ಲಿನ ಸ್ವಚ್ಛತೆ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇಲ್ಲಿ ಪ್ರವಾಸಿಗರನ್ನು ಮತ್ತು ಭಕ್ತರನ್ನು ಕೈಬೀಸಿ ಕರೆಯುತ್ತಿರುವ ಕ್ಷೇತ್ರವೇ ನಮ್ಮ ಮರವಂತೆ. ಇಷ್ಟೇ ಸರ್.
3: ತುಂಬಾ ಚಂದ ಮಾಡಿ ಮರವಂತೆ ಬಗ್ಗೆ ಹೇಳಿದ್ರ. ಇವತ್ತಿನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮ್ಗೆ ಧನ್ಯವಾದಗಳು ಸರ್.
4: ಥ್ಯಾಂಕ್ ಯು ಸರ್. ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್.
3: ಧನ್ಯವಾದಗಳು ಸರ್. ಮರವಂತೆಯಿಂದ ಕಾಲ್ ಮಾಡಿ ಅಕ್ಷಯ್ ಅವರು, ಮರವಂತೆ ವಿಶೇಷತೆ ಅಲ್ಲಿನ ದೇವಾಲಯ ಹಾಗೆ ಅಲ್ಲಿನ ಜನರ ಬದುಕಿಗೆ ಆಸರೆಯಾಗಿರುವ ಮೀನುಗಾರಿಕೆಯ ಬಗ್ಗೆ ತುಂಬಾ ಚಂದ ಮಾಡಿ ಹೇಳಿದ್ರು. ನಿಮಗೂ ಮಾತಾಡಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಮನೆಯಲ್ಲಿ ಆಚರಿಸುವ ಯುಗಾದಿ ಹಬ್ಬದ ಬಗ್ಗೆ ನಂಗೆ ಹೇಳಿ. ಹಾಗೆ ಒಂದೊಳ್ಳೆಯ ಬಹುಮಾನ, ಇವತ್ತಿನ ವಿನ್ನರಿಗೆ ಆಕರ್ಷಕವಾದ ಬಹುಮಾನ ಕೊಡ್ತಾ ಇರುವವರು ಧೃತಿ ಮೆನ್ಸ್ವೇರ್ನ ಮಾಲೀಕರಾದ ಸಂಪತ್ ಪೂಜಾರಿ ವಿನಾಯಕ ಹಂಗಳೂರು, ಇವ್ರ ಕಡೆಯಿಂದ ಸಿಗುತ್ತೆ ಅಂತ ಹೇಳ್ತಾ ಯಾರೋ ಒಬ್ರು ಕಾಲ್ ಮಾಡ್ತಾ ಇದ್ರ. ಯಾರಂತೇಳಿ ಕಾಂಬಂಗರೆ.
5: ಹಲೋ.
4: ಹಲೋ,
3: ನಮಸ್ತೆ.
4: ನಮಸ್ತೆ.
3: ರೇಡಿಯೋ ಕುಂದಾಪುರ, ಯಾರು ಮಾತಾಡ್ತಿರೋದು?
4: ನಾನು ಗಾಯಕ ರವಿ ಬನ್ನಾಡಿ.
3: ಹಾ ಸರ್, ನಮಸ್ತೆ.
4: ನಮಸ್ತೆ ಸರ್.
3: ಮೊದಲನೇದಾಗಿ ನಿಮ್ಗೆ ಯುಗಾದಿ ಹಬ್ಬದ ಶುಭಾಶಯಗಳು.
4: ತಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
3: ಧನ್ಯವಾದಗಳು ಸರ್. ಇವತ್ತಿನ ನಮ್ಮ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಯುಗಾದಿ ಹಬ್ಬ. ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತೀರಾ ಅಂತ ಹೇಳ್ಬಹುದಾ?
4: ಖಂಡಿತ ಸರ್. ಬೆಳಿಗ್ಗೆ ಎದ್ದು ನಾವು ಮನೆ ಮುಂದೆ ಸುಂದರವಾದಂತಹ ರಂಗೋಲಿಯನ್ನು ಇಟ್ಟು ದೇವರಿಗೆ ಪೂಜೆಯನ್ನ ಸಲ್ಲಿಸ್ತೇವೆ. ಆಮೇಲೆ ಬೇವು ಬೆಲ್ಲ ಅಂದ್ರೆ ಜೀವನದ ಕಹಿ ಅಂದ್ರೆ ಬೇವಿನ ಎಲೆ ಮತ್ತು ಸಿಹಿ ಅಂದ್ರೆ ಬೆಲ್ಲ. ಅದರ ಅನುಭವಗಳನ್ನ ಸಂಪ್ರದಾಯ ಪ್ರಕಾರವಾಗಿ ನಾವು ಅದನ್ನ ಎರಡೂ ಸೇರಿ ಅದು ಬೇವು ಬೆಲ್ಲದ ಪ್ರಕಾರವಾಗಿ ಯುಗಾದಿ ಹಬ್ಬವನ್ನ ಸುಂದರವಾಗಿ ಆಚರಿಸ್ತೇವೆ. ಆ ಬೇವು ಬೆಲ್ಲವನ್ನ ಮನೆಯಲ್ಲಿ ಇರುವಂತಹ ಎಲ್ಲ ಸಂಬಂಧಿಕರು ಇರ್ಬೋದು, ಹೊರ ಊರಿನಿಂದ ಬಂದಂತಹ ಸಂಬಂಧಿಕರು ಅವರಿಗೆಲ್ಲರಿಗೂ ನಾವು ಬೇವು ಬೆಲ್ಲದನ್ನ ನೀಡ್ತೇವೆ. ಅದರಲ್ಲಿರುವಂತಹ ಖುಷಿ, ಆ ಒಡನಾಟ, ಆ ಬಾಂಧವ್ಯ ಈ ಒಂದು ಯುಗಾದಿ ಹಬ್ಬದಲ್ಲಿ ಸಿಗ್ತದೆ ಅಂತ ಈ ಮೂಲಕ ನಾನು ಹೇಳ್ತಿದ್ದೇನೆ.
3: ಹೌದ್ ಸರ್, ಯಾಕೆಂತ ಹೇಳಿದ್ರೆ ಬೇವು ಬೆಲ್ಲ ಅನ್ನೋದು ಜೀವನದಲ್ಲಿ ಸಿಹಿ ಕಹಿ ಎರಡು ಕೂಡ ಒಂದೇ ನಾಣ್ಯದೆ ಎರಡು ಮುಖಗಳು. ಸಿಹಿ ಇದ್ದಲ್ಲಿ ಕಹಿ, ಕಹಿ ಇದ್ದಲ್ಲಿ ಸಿಹಿ, ಇವೆಲ್ಲ ಇದ್ದಾಗ ಮಾತ್ರ ಜೀವನವನ್ನ ಸುಂದರವಾಗಿ ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದೇ ನಮ್ಮ ಯುಗಾದಿ ಹಬ್ಬದ ಆಚರಣೆ ಅಲ್ವಾ?
4: ಮತ್ತೊಂದು ಏನಂದ್ರೆ ನಮ್ಮ ಮನೆಯಲ್ಲಿ ಇತ್ತೀಚಿನ ಕಾಲಘಟ್ಟದಲ್ಲಿ ಒಬ್ಬಟ್ಟು, ಹೋಳಿಗೆ ಅಥವಾ ಬೇರೆ ಬೇರೆ ಸಿಹಿ ತಿಂಡಿಗಳನ್ನ ಮಾಡ್ಲಿಕ್ಕೆ ನಾವು ಮುಂದಾಗಿದ್ದೇವೆ. ಈಗ ನಮ್ಮ
5: ಮನೆಯವರು ಹೋಳಿಗೆ ಒಬ್ಬಟ್ಟು ಅದೆಲ್ಲ ಮಾಡಿ ನಮ್ಮ ಮನೆಯ ಮಂದಿಗೆಲ್ಲರಿಗೂ ನೀಡ್ತಾರೆ. ಅದೊಂದು ಖುಷಿ, ಒಂದು ಹೋಳಿಗೆ ತಿನ್ಲಿಕ್ಕೆ ಅದು ಯುಗಾದಿ ಹಬ್ಬನೇ ಬರ್ಬೇಕು ಅನ್ನೋದು ಒಂದು ವಾಡಿಕೆ ಇದೆಯಲ್ಲ, ಹಾಗೆ ಹೋಳಿಗೆ ತಿನ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ.
1: ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ
5: ಆಚರಿಸ್ಕೊಳ್ತಾ? ಹೌದು
1: ಸರ್. ಮೊದಲನೇದಾಗಿ ನೀವು ಹೇಳಿದ್ರೆ ಗಾಯಕರು ಅಂತ ಹೇಳಿ, ಇವತ್ತು ಯುಗಾದಿ ಹಬ್ಬ ಕೂಡ ಹೌದು, ಬೇವು ಬೆಲ್ಲ ಹಂಚಿ ತಿಂತೀವಿ, ಅದರ ಜೊತೆಗೆ ನಿಮ್ಮ ಮಧುರವಾದ ಕಂಠ ಸಿರಿಯಲ್ಲಿ ಒಂದು ಹಾಡು ಕೇಳಿದ್ರೆ ನಂಗೂ ತುಂಬಾ ಖುಷಿ ಆಗ್ತಿದೆ ಕೇಳ್ಬೇಕಂತ ಹೇಳಿ, ಒಂದು ಹಾಡು
5: ಯುಗಾದಿಯ ಪ್ರಯುಕ್ತವಾಗಿ ಅದನ್ನ ಹಾಡು ಹೇಳ್ತೇನೆ.
1: ಓಕೆ ಸರ್.
5: ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ.

ಸಿಹಿಯಾಯ್ತು, ಬೆಲ್ಲ ಮೆಲ್ಲ ಚೇನಾಯ್ತು, ಮನೆಯ ತುಂಬ ನಗುವಿನ ತೋರಣ ತೂಗಿ ತೂಗಿತು, ಚಿಂತೆ ನೋವು ಹಗುರಾಯ್ತು, ಸುಗ್ಗಿ ಸಿರಿ ಮಳೆಯಾಯ್ತು, ಮನೆಯ ತುಂಬ ಹರುಷದ ಹೂರ.

0: ತುಂಬಾ ಖುಷಿಯಾಯ್ತು ಸರ್, ಸುಮಧುರ ಗೀತೆ ಒಂದನ್ನು ಹಾಡಿ ನನ್ಗಂತೂ ನಿಮ್ಮ ಮಧುರ ಕಂಠದಲ್ಲಿ ಕೇಳಿ ತುಂಬಾ ಖುಷಿಯಾಯ್ತು ಸರ್. ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದಗಳು.
0: ಇದುವರೆಗೆ ರವಿ ಬನ್ನಡೆ ಅವರು ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಅವ್ರ ಮನೆಯಲ್ಲಿ ಆಚರಿಸುವಂತ ಯುಗಾದಿ ಹಬ್ಬ ಅದರ ಜೊತೆಗೆ ಒಂದು ಹಾಡನ್ನು ಕೂಡ ಹಾಡಿದ್ರ, ನನಗಂತೂ ತುಂಬಾ ಖುಷಿಯಾಯ್ತು. ಅವರ ಮಧುರ ಗೀತೆಯನ್ನು ಕೇಳಿ ಇನ್ನಷ್ಟು ಖುಷಿ ಆಯ್ತು. ನಿಮ್ಗೂ ಕೂಡ ಇದೇ ರೀತಿ ಮಾತನಾಡಬೇಕು, ಬಹುಮಾನ ಗೆಲ್ಬೇಕು ಅಂತ ಇದ್ರೆ 8073829233 ಈ ನಂಬರ್ ಗೆ ಕಾಲ್ ಮಾಡಿ ಮಾತಾಡಿ ಬಹುಮಾನ ಗೆಲ್ಬಹುದು. ಇವತ್ತಿನ ವಿನ್ನರಿಗೆ ಬಹುಮಾನ ಕೊಡ್ತಾ ಇರುವವರು ಧೃತಿ ಮೆನ್ಸ್ವೇರ್ ನ ಮಾಲೀಕರಾದ ಸಂಪತ್ ಪೂಜಾರಿ ವಿನಾಯಕ ಹಂಗಳೂರು. ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ ಅಂತ ಹೇಳ್ತಾ ಈಗ ಒಬ್ಬರು ಕಾಲರ್ ಹಿಡಿದ್ರ, ಯಾರಂತ ಹೇಳಿ ಕಾಂಬಂಗಾರೆ. ಹಲೋ
2: ಹಲೋ,
0: ನಮಸ್ತೆ.
2: ನಮಸ್ತೆ,
0: ರೇಡಿಯೋ ಕುಂದಾಪುರ, ಯಾರು ಮಾತಾಡ್ತಿರೋದು?
2: ನಾ ಸುಧಾಕರ್ ನಾಯಕ್ ಅಂತ, ಮುದ್ದೂರಿಂದ.
0: ಸರ್, ಮೊದಲನೇದಾಗಿ ನಿಮ್ಗೆ ಯುಗಾದಿ ಹಬ್ಬದ ಶುಭಾಶಯಗಳು.
2: ಥ್ಯಾಂಕ್ ಯು ಸರ್, ನಿಮ್ಗೂ ಕೂಡ.
0: ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ, ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತೀರಾ ಅಂತ ಹೇಳಿ.
2: ನಮ್ಮನೆ ಬಾರಿ ಸಿಂಪಲ್ ಸರ್, ಬೇವು ಬೆಲ್ಲ ಹಂಚಿ ಮಧ್ಯಾಹ್ನ ಊಟ,
0: ಅಷ್ಟೇ. ಸಿಂಪಲ್ ಆಗಿ ಮಾಡಿಬಿಡ್ತೀರಾ?
2: ಸಿಂಪಲ್ ಆಗಿ ಮಾಡಿಬಿಡುತ್ತೆ.
0: ಸರ್, ನಿಮ್ ಮೊದಲನೇದಾಗಿ ಏನ್ ಮಾಡ್ಕೊಂಡಿದ್ದೀರಾ, ನಿಮ್ದು ಹವ್ಯಾಸಗಳೇನಾದ್ರೂ ಇದೆಯಾ?
2: ನಾ KSRTC ಡ್ರೈವರ್ ಆಗಿದ್ದೆ ಸರ್.
0: ಹೌದಾ? ಈಗ KSRTC ಡ್ರೈವರ್ ಅಂತ ಹೇಳಿದ್ರಿ, ಫ್ರೀ ಟೈಮ್ ಇದ್ದವಾಗ ನಮ್ಮ ರೇಡಿಯೋ ಕುಂದಾಪುರನ ಕೇಳ್ತಾ ಇರಿ ಆಯ್ತಾ? ವೈವಿಧ್ಯಮಯ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರ ಆಗತ್ತೆ ಆಯ್ತಾ?
2: ಕೇಳುತ್ತೆ ಸರ್, ಮಧ್ಯೆ ಟೈಮ್ ಸಿಕ್ಕಿದಾಗ ಕೇಳುತ್ತೆ ಸರ್.
0: ಹೌದಾ?
2: ಹೌದು.
0: ಅದ್ರ ಜೊತೆಗೆ ಹವ್ಯಾಸಗಳೇನಾದ್ರೂ ಇದೆಯಾ ಸರ್ ನಿಮ್ಗೆ ಫ್ರೀ ಇದ್ದವಾಗ?
2: ಹವ್ಯಾಸ ಅಂದ್ರೆ ಸರ್, ನಮ್ದು ತಿರುವಿನಲ್ಲಿ ಸ್ವಲ್ಪ ರೋಡ್ ಸೈಡ್ ಎಲ್ಲ ಕಡಿಯೋದು, ಮರ ಗಿಡ ಮರ ಎಲ್ಲ ಕಡಿಯೋದು, ಸ್ವಲ್ಪ ಚೊಕ್ಕ ಮಾಡೋದು, ಅಪಘಾತ ಆಗ್ಬಾರ್ದು ಅನ್ನೋ ಒಂದೇ ಉದ್ದೇಶ ಸರ್.
0: ಒಂದು ಒಳ್ಳೆ ಸಮಾಜ ಸೇವೆ ಮಾಡ್ತಿದ್ರ, ಫ್ರೀ ಟೈಮ್ ಸಿಗ್ದಾವಾಗ ತಿರುವುಗಳಲ್ಲಿ ಅಪಘಾತ ಆಗದ ಹಾಗೆ ಗಿಡಗಳೆಲ್ಲ ಬಂದಿದ್ರ ಅದನ್ನ ಕಡ್ದ ಸ್ವಚ್ಛಗೊಳಿಸಿ ಪರಿಸರಕ್ಕೆ ಒಂದು ಒಳ್ಳೆ ಪರಿಸರದಲ್ಲಿ ಯಾವ್ದೇ ತೊಂದರೆ ಆಗದ ಹಾಗೆ ನೋಡ್ಕೊಳ್ತಿದ್ದೀರಾ. ಇದು ಕೂಡ ಒಂದು ಸಮಾಜಮುಖಿ ಕೆಲಸ, ಒಂದು ಒಳ್ಳೆ ಕೆಲಸ ಅಂತಾನೆ ಹೇಳ್ಬಹುದು. ಹಾಗಾಗಿ ನನ್ ತುಂಬಾ ಖುಷಿ ಆಯ್ತು ನಮ್ಮ ರೇಡಿಯೋ ಕುಂದಾಪುರ ಕಡೆಯಿಂದ, ಹಾಗೆ ನನ್ನ ಕಡೆಯಿಂದ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇವೆ ಸರ್.
2: ಥ್ಯಾಂಕ್ ಯು ಸರ್, ನಿಮಗೂ ಕೂಡ.
0: ಇವತ್ತಿನ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
2: ಥ್ಯಾಂಕ್ ಯು ಸರ್.
0: ಇದುವರೆಗೆ ಸುಧಾಕರ್ ಅವರು ಕಾಲ್ ಮಾಡಿ ಅವ್ರ ಮನೆಯಲ್ಲಿ ಆಚರಿಸುವಂತ ಯುಗಾದಿ ಹಬ್ಬದ ಒಟ್ಟಿಗೆ ಅವರೊಂದು ಒಳ್ಳೆ ಸಮಾಜಮುಖಿ ಕೆಲಸ ಕೇಳಿ ನನಗಂತೂ ತುಂಬಾ ಖುಷಿ ಆಯ್ತು. ನಾವು ಮಾಡುವ ಯಾವುದೇ ಕೆಲಸ ಆದ್ರೂ ಆಗ್ಬಹುದು, ಅದು ಚಿಕ್ಕದಾಗ್ಲಿ ದೊಡ್ಡದಾಗಲಿ, ಆ ಸಮಾಜಕ್ಕೆ ಒಳ್ಳೇದಾಗತ್ತೆ ಅಂತ ಇದ್ರೆ ಅದು ಕೂಡ ಒಂದು ಒಳ್ಳೆಯ ಸಮಾಜ ಸೇವೆ ಅಂತಾನೆ ಹೇಳ್ಬಹುದಾಯ್ತಾ. ಈ ಕೆಲಸಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನೀವು ಕೂಡ ಕಾಲ್ ಮಾಡಿ ಮಾತಾಡಬಹುದು ಅಂತ ಹೇಳ್ತಾ 8073829233 ಈ ನಂಬರ್ ಗೆ ಕಾಲ್ ಮಾಡಿ ಮಾತಾಡಿ ಒಂದು ಒಳ್ಳೆ ಬಹುಮಾನ ಕೂಡ ಗೆಲ್ಲಿ ಆಯ್ತಾ. ಇವತ್ತಿನ ವಿನ್ನರಿಗೆ ಆಕರ್ಷಕವಾದ ಬಹುಮಾನ ಕೊಡ್ತಾ ಇರುವವರು ಧೃತಿ ಮೆನ್ಸ್ವೇರ್ನ ಮಾಲೀಕರಾದ ಸಂಪತ್ ಪೂಜಾರಿ ವಿನಾಯಕ ಹಂಗಳೂರು. ಇವ್ರ ಕಡೆಯಿಂದ ಆಕರ್ಷಕವಾದ ಬಹುಮಾನ ಸಿಗುತ್ತೆ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತೈತ, ಯಾರಂತ ಹೇಳಿ ಕಾಮಂಗರೆ. ಹಲೋ
3: ಹಲೋ,
0: ನಮಸ್ತೆ.
3: ನಮಸ್ತೆ.
0: ಇದು ರೇಡಿಯೋ ಕುಂದಾಪುರ, ಯಾರು ಮಾತಾಡ್ತಿರೋದು?
3: ಜಯಶ್ರೀ, ಕಟ್ಪೇಲ್ತರಿಂದ.
0: ಮೇಡಮ್, ಮೊದಲನೇದಾಗಿ ನಿಮ್ಗೆ ಯುಗಾದಿ ಹಬ್ಬದ ಶುಭಾಶಯಗಳು.
3: ನಿಮ್ಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು.
0: ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ, ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡ್ತೀರಂತ ಹೇಳ್ಬೇಕು ಮೇಡಮ್.
3: ನಮ್ಮನೆಯಲ್ಲಿ ಯುಗಾದಿ ಹಬ್ಬ ಸಿಂಪಲ್ ಆಗಿ ಆಚರಣೆ ಮಾಡ್ತೀವಿ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಮಧ್ಯಾಹ್ನ ಸಿ ಊಟ ಮಾಡ್ತೀವಿ ಸರ್, ಸಿಂಪಲ್ ಆಗಿ ಮಾಡ್ತೀವಿ.
0: ಹೌದಾ? ಈ ಬೇವು ಬೆಲ್ಲ ಹಂಚಿ ತಿನ್ನೋದೇನಾದ್ರು ಇತ್ತ?
3: ಮಾಡ್ತೀವಿ, ಮೊದ್ಲೆಲ್ಲ ಅಮ್ಮಲ್ಲಿ ಮಾಡ್ತಿದ್ರ, ಈಗ ಸಿಂಪಲ್ ಆಗಿ ಮಾಡ್ತೀವಿ
0: ಅಷ್ಟೇ. ಒಂದ್ ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದು, ಮತ್ತೆ ಮಧ್ಯಾಹ್ನ ಸಿಹಿ ಊಟ ಮಾಡುವಂತದ್ದು.
3: ಹೌದು, ಪಾಯಸ ಅಥವಾ ಹೋಳಿಗೆ ಅಂತ ಮಾಡ್ಕೊಂಡು ತಿಂತದ್ದು.
0: ಇಷ್ಟು ಸಿಂಪಲ್ ಆಗಿ ಯುಗಾದಿ ಆಚರಣೆ. ಯುಗಾದಿ ಆಚರಣೆ ಜೊತೆಗೆ ನಿಮ್ದು ಹವ್ಯಾಸಗಳೇನಾದ್ರೂ ಇತ್ತ ಮೇಡಮ್, ಅಥವಾ ನೀವು ಏನ್ ಮಾಡ್ಕೊಂಡಿದ್ದೀರಾ?
3: ನಾನು ಸಂಜೀವಿನಲ್ಲಿ LCRPI ಕೆಲಸ ಮಾಡ್ತಿದ್ದೆ. ನಾವು ಹೊಲ್ಸಿನ ಐಟಮ್ ಎಲ್ಲ ಮಾಡುತ್ತ, ಎಲ್ಸು ಮೇಳಗಳೆಲ್ಲ ಇರುತ್ತಲ್ಲ ಅಲ್ಲಿಗೆಲ್ಲ ಹೊತ್ತು, ಬೇರೆ ಬೇರೆ ಕಡೆ ಜಿಲ್ಲೆ ಹೊರ ಜಿಲ್ಲೆಗಳಿಗೆಲ್ಲ ಹೊತ್ತು ಹಲಸಿನಲ್ಲಿ ಅಲ್ಲೇ ಲೈವ್ ಅಲ್ಲಿ ಫುಡ್ ಮಾಡಿ ಕೊಡುವಂತ ನಮ್ ಕುಂದಾ ಪ್ರೊಫೆಷನ್, ಕಡ್ಬು, ಮುಳುಕ, ಕಬಾಬ್, ಮಂಚೂರಿ, ಪಚಡ ಅಂತ ಮಾಡ್ತೀವಿ, ತುಂಬಾ ಐಟಮ್ ಮಾಡ್ತೀವಿ.
0: ಹೌದಾ? ಈ ಹಲಸಿನ ಮೇಳಕ್ಕೆ ಹೋಗ್ತಾ ಇದ್ದೀರಿ ಅಂತ ಹೇಳಿದ್ರಿ ಅಲ್ಲ, ಎಲ್ಲೆಲ್ಲ ಹೋಗಿದ್ರಿ ಮೇಡಮ್ ನೀವು?
3: ನಾವ್ ಹಲಸಿನ ಮೇಳ ದೂರ ಅಂದ್ರ ಮೈಸೂರು, ಚಿಕ್ಕಮಂಗ್ಳೂರು, ಸಾಗರ, ಕುಂದಾಪುರ, ಉಡುಪಿ, ಮಂಗಳೂರು, ಎಲ್ಲ ಕಡೆ ಹೋಗ್ತಿವಿ. ಎಲ್ಲೆಲ್ಲ ಹಲಸು ಮೇಳ ಇರುತ್ತೆ ಅಲ್ಲೆಲ್ಲ ಹೋಗ್ತಿವಿ. ಈ ಸೈಡ್ ಈ ಸಲ ಹುಬ್ಳಿ ಅಲ್ಲೆಲ್ಲ ಇತ್ತು, ಹುಬ್ಳಿ, ದಾಂಡೇಲಿ, ಕುಂದಾಪುರದಲ್ಲಿ 9 ಹತ್ತ 11 ಕುಂದಾಪುರದಲ್ಲೂ ಹಲಸಿನ ಮೇಳ ಉಂಟು, ಕೃಷಿ ಮೇಳ, ಹಲಸಿನ ಮೇಳ, ಆರ ಮೇಳ ಎಲ್ಲ ಇತ್ತು.
0: ಮೇಡಮ್, ಈ ಹಲಸಿನ ಮೇಳಕ್ಕೆ ಹೋದಾಗ ಯಾವ ರೀತಿ ತಿಂಡಿಗಳನ್ನೆಲ್ಲ ಅಲ್ಲಿ ಮಾಡ್ತಿದ್ರ ನೀವು, ಅಂದ್ರೆ ಲೈವ್ ಆಗಿ ಮಾಡ್ಬೇಕಾ ಅಥವಾ ಫಸ್ಟ್ ಗೆ ಮಾಡಿ ಇಡ್ತಿದ್ರ?
3: ಇಲ್ಲ, ನಾವೆಲ್ಲ ಅಲ್ಲೇ ಲೈವ್ ಆಗಿ ಬಿಸಿ ಬಿಸಿ ಮಾಡಿ ಕೊಡುತ್ತ. ನಾವು ಕುಂದಾಪುರ ಸ್ಪೆಷಲ್ ಆಗಿ ಹಲಸಿನ ಕಡ್ಬು ಮತ್ತೆ ಸಾಗುನೆಲ್ಲಿ ಮಾಡತ್ತ, ಮುಳುಕ ಕಬಾಬ್, ಹಲಸಿನ ಕಾಯ್ದು, ಮಂಚೂರಿ, ಹಲಸಿನ ಪಾಯಸ, ಕೇಸರಿ ಬಾತು, ತುಂಬಾ ಒಂದು 12 ವೆರೈಟಿ ಮಾಡ್ತೀವಿ.
0: ಹೌದಾ?
3: ಮತ್ತೆ ಉಪ್ಪುಟ್ಟು ಪಚ್ಚಡಿ ಮಾಡ್ತೀವಿ, ಅಂದ್ರೆ ಅದು ಹಲಸಿನಕಾಯಿ ಎಲ್ಲ ಉಪ್ಪಿಗೆ ಹಾಕಿರೋದು, ಉಪ್ಪಿನಕಾಯಿ ಮತ್ತೆ ಹಲಸಿನ ಮೊದ್ಲಿನ ಕಾಲದಲ್ಲೆಲ್ಲ ಮಾಡ್ತಿದ್ರಲ್ಲ ಮಾವಿನಕಾಯಿ ದುಂಡಿಗೆ ಹಾಕುದು.
0: ಹೌದು,
3: ಅದೆಲ್ಲ ಮಾಡತ್ತ.
0: ಆತರ ಮೇಡಮ್, ಇದಕ್ಕೆ ಸ್ಫೂರ್ತಿ ಯಾರು ನಿಮ್ಗೆ, ಯಾಕಂತ ಹೇಳಿದ್ರೆ ಈ ತರ ಒಂದ್ ಕೆಲಸ ಮಾಡ್ಬೇಕು ನಾನು ಅಂತ ನಿಮ್ಗೆ ಒಂದ್ ಮನಸ್ಸಿಗೆ ಬಪ್ಪ ಕಾರಣ?
3: ಇದಕ್ಕೆಲ್ಲ ಸ್ಫೂರ್ತಿ ಅಮ್ಮಂದೆ, ಅಮ್ಮ ಮಾಡ್ತಿದ್ರ ಮೊದ್ಲಿಂದ, ಅಮ್ಮನಿಂದ ನಾವು ಕಲ್ತಿರೋದು. ಇದಕ್ಕೆ ಮತ್ ಫುಲ್ ಸಪೋರ್ಟ್ ನಮ್ಮ ಸಂಘ ಸಂಸ್ಥೆಗಳಿಂದ ಎಲ್ಲ, ನಾವು ಮಾರ್ಕೆಟಿಂಗ್ ಸಂಜೀವಿನಿಯಿಂದ ಮಾರ್ಕೆಟಿಂಗ್ ಮತ್ತೆ ಬ್ರಹ್ಮಾವರ ಕೃಷಿ ಕೇಂದ್ರದಿಂದ ಟ್ರೈನಿಂಗ್ ತಕೊಂಡು ಉಪ್ಪುಟ್ಟು ಪಚ್ಚಡಿ ಅದೆಲ್ಲ ಟ್ರೈನಿಂಗ್ ಕಲ್ತಿತ್ತು. ಅದರಿಂದಾನೆ ನಮ್ಗೆ ಈ ವರ್ಷ ಜನವರಿ 26 ಗಣರಾಜ್ಯೋತ್ಸವಕ್ಕೆ ಡೆಲ್ಲಿಗೆ ವಿಶೇಷ ಅತಿಥಿಯಾಗಿ ಕರೆದಿರ, ಅದೊಂದು ತುಂಬಾ ಖುಷಿ ಇತ್ತು. ನಾವು ಮಧ್ಯಮ ವರ್ಗದ ಜನರು ಅಷ್ಟು ದೂರ ಒಪ್ಪು ಅಂದೇಳಿ ಒಂಥರ ಹೆಮ್ಮೆ ಇತ್ತು. ಈ ಉದ್ಯೋಗದಿಂದಾನೆ ಅಷ್ಟು ದೂರ ಹೋದ ಅಂದೇಳಿ ಹೇಳೋಕೆ ಇಷ್ಟಪಡ್ತೆ.
0: ನಿಜವಾಗ್ಲೂ ಕಂಗ್ರಾಚ್ಯುಲೇಷನ್ ಹೇಳಬೇಕು ಮೇಡಮ್, ಯಾಕಂತ ಹೇಳಿದ್ರೆ ಹೆಣ್ಣು ಅಬಲೆ ಅಲ್ಲ ಸಬಲೆ ಅನ್ನೋದು ಒಂದು ಸ್ವ ಉದ್ಯೋಗದ ಮೂಲಕ ಸ್ವಾವಲಂಬನೆ ಬದುಕನ್ನ ಕಟ್ಟಿಕೊಂಡು ಈ ವರ್ಷ ನೀವು ಗಣರಾಜ್ಯೋತ್ಸವ ಪೀರಿಯಡ್ಗೆ ಅಲ್ಲಿ ಹೋಗಿದಿರಲ್ಲ, ತುಂಬಾ ಖುಷಿ ಆಯ್ತು ಮೇಡಮ್. ಎಲ್ಲರಿಗೂ ನೀವೊಂದು ಮಾದರಿ ಮಹಿಳೆ ಅಂತಾನೆ ಹೇಳ್ಬಹುದು. ಆ ಒಂದು ಗಣರಾಜ್ಯೋತ್ಸವ ಪೀರಿಯಡ್ಗೆ ಹೋಗಿದಿರಲ್ಲ ಮೇಡಮ್, ಅಲ್ಲಿ ಒಂದು ಅನುಭವಗಳನ್ನ ಹೇಳ್ಬಹುದು ನಮ್ಗೆ? ನಂಗೊಂದು ಕುತೂಹಲ ಇದೆ, ಯಾಕಂತ
3: ಹೇಳಿದ್ರೆ ತುಂಬಾ ಸಖತ್ ಐತೆ. ಎಂತಕಂದ್ರೆ ನಾವ್ ಇಂತ ಕಡು ಬಡವರು ಅಷ್ಟು ದೂರ ಆಬ್ಜನ್ ಅದು ಇಮೇಜ್ ಮಾಡ್ಕೊಂಡ್ ಕೈಲ ಅಂದ್ರೆ, ನ್ಯಾಷನಲ್ ಲೆವೆಲ್ ಹೋಟ್ಲ ನಮ್ಗೆ ಉಳುಕೆ ವ್ಯವಸ್ಥೆ ಮಾಡಿದ್ರು. ಎಲ್ಲಾ ಖರ್ಚು ಸರ್ಕಾರದ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವ್ರ ಎಲ್ಲಾ ಖರ್ಚು ಬರ್ಸದ್ ಮತ್ತೆ ಡೆಲ್ಲಿ ಅಂದ್ರೆ ನಾವೆಲ್ಲ ಟಿವಿಗೆಲ್ಲ ಕಾಣ್ತಿದ್ ಗಣರಾಜ್ಯೋತ್ಸವ ಹೆಂಗ ಅಂತಂದೇಳಿ. ಎಂತ ದುಡ್ಡಿದ್ದರಿಗೂ ಆತರ ಚಾನ್ಸ್ ಸಿಕ್ಕುದಿಲ್ಲ, ನಾವ್ ಹತ್ರದಿಂದ ಕಂಡಿತ್ತ. ಅದು ರಾಷ್ಟ್ರಪತಿಯಿಂದ ನಮ್ಗೆ ಆಹ್ವಾನ ಅಂತ ಹೇಳಿದ್ರೆ ತುಂಬಾ ಖುಷಿ. ಎಂತಕಂದ್ರೆ ಇನ್ವಿಟೇಷನ್ ಕಾರ್ಡ್ ಸಾಕೊಟ್ಟಿದ್ರು, ಒಂದು ಫಾಶ್ ಹೋಟ್ಲ ಎಲ್ಲ ನಾವು ಕರ್ನಾಟಕದಿಂದ 9 ಜನ ಹೋಯ್ತು. ಉಡುಪಿ ಜಿಲ್ಲೆಯಿಂದ ನಾವು ಒಬ್ಳೇ ಹೋದ್ದು ಅಂದ್ರೆ 2 ಗಂಟೆ ಅದು ಕಮ್ ಮತ್ತೆ ಅಲ್ಲಿ ಜೋಡಿ ಮೇಲೆ ಕರ್ದಿರ, ಒಬ್ರೊಬ್ರನ್ನ ಕರೀಲಿಲ್ಲ, ಗಂಡೆ ಹೆಂಡ್ತಿನಲ್ಲ ಇಬ್ರು ಇಬ್ರನ್ ಕರ್ದಿರ, ಒಬ್ಬರು ಸಪ್ರೇಟ್ ಸಪ್ರೇಟ್. ಅಂದ್ರೆ ನ್ಯಾಷನಲ್ ಲೆವೆಲ್ ಹೋಟ್ಲ ನಾವು ಇದುವರೆಗೂ ಅದ್ರಾಗೆ ಒಂದೊಂದ್ ದಿವಸಕ್ಕೆ 1,000 ಚಾರ್ಜ್ ಇರುತ್ತೆ ಒಂದು ರೂಮಿಗೆ. ಅಷ್ಟು ಬೆನಿಫಿಟ್ ಒಳ್ಳೆ ಆಯ್ತು.
0: ಅದೊಂದು ಅವಕಾಶ ನಿಮ್ಗೆ ಸಿಕ್ಕಿದೆ ಈಗ?
3: ಅವಕಾಶ ನಮ್ ಸಂಜೀವಿನಿಂದಾನೇ ಸಿಕ್ಕಿರು ಸರ್.
0: ಅಲ್ಲ ಇದೊಂದ್ ಯಾಕಂತ ಹೇಳಿದ್ರೆ ಎಲ್ಲ ನಾವು ಹುಡ್ಕೊಂಡು ಹೋಗಿ ನಾವು ಅಲ್ಲಿಗೆ ಹೋಗ್ಬೇಕಂತ ಅನ್ಕೊಂಡ್ರು ಕೆಲವು ಸಲ ಆಗಲ್ಲ ಬಿಡಿ, ನಿಮ್ಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಅದನ್ನ ಉಪಯೋಗಿಸ್ಕೊಂಡ್ರೆ ತುಂಬಾ ಖುಷಿ ಆಯ್ತು ಮೇಡಮ್. ಯಾಕಂದ್ರೆ
3: ಪ್ಲೇಸ್ ಗೆಲ್ಲ ಕರ್ಕೊಂಡು ಹೋಗಿದ್ರು, ಕುತುಬ್ ಮಿನಾರ್, ಪ್ರಧಾನಮಂತ್ರಿ ಸಂಗ್ರಹಾಲಯ, ತುಂಬಾ 3-4 ಪ್ಲೇಸ್ ಗೌರವ ಕರ್ಕೊಂಡು ಹೋಗಿದ್ರು. 3 ದಿವಸ ಏನು ಡೆಲ್ಲಲ್ಲೇ ಇದ್ದಿತ್ತು, ಫ್ಲೈಟ್ ಅಲ್ಲೇ ಹೋಗಿತ್ತು. ಫ್ಲೈಟ್ ಅನುಭವ ತುಂಬಾ ಖುಷಿ, ಲೈಫ್ ಅಲ್ಲಿ ಫಸ್ಟ್ ಟೈಮ್ ಫ್ಲೈಟ್ ಹತ್ತಿರೋದು.
0: ಇದೊಂದು ಮರೀಲಿಕ್ಕೆ ಆಗದೆ ಇರುವಂತ ಒಂದು ಕ್ಷಣ ನಿಮ್ಮ ಜೀವನದಲ್ಲಿ.
3: ಲೈಫ್ ಲೈಫ್ ಲಾಂಗ್ ಇದೊಂದು ಸ್ವೀಟ್ ಮೆಮೊರಿ.
0: ಖಂಡಿತವಾಗ್ಲೂ ಹೌದು ಮೇಡಮ್, ನನ್ಗಂತೂ ತುಂಬಾ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ನಮ್ಮ ಕಟ್ಬ್ಯಾಲ್ತೂರಿನ ಮಹಿಳೆಯೊಬ್ಬರು ಡೆಲ್ಲಿಯಲ್ಲಿ ನಡೆಯುವಂತ ಗಣರಾಜ್ಯೋತ್ಸವ ವೇರಡಿಗೆ ಹೋಗಿ ನಿಮ್ಮನ್ನ ನೀವು ಗುರುತಿಸಿಕೊಂಡಿದ್ರ, ಯಾಕಂತ ಹೇಳಿದ್ರೆ ಮಹಿಳೆ ಅಬಲೆ ಅಲ್ಲ ಸಬಲೆ ತೋರಿಸಿಕೊಟ್ಟಿದ್ದೀರಾ. ನಮ್ಮ ಈ ಫೋನಿನ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ಮಾತಾಡಿ ನಿಮ್ಮ ಅನುಭವಗಳನ್ನ ಹಂಚ್ಕೊಂಡ್ರಿ, ನಂಗಂತೂ ತುಂಬಾ ಖುಷಿ ಆಯ್ತು ಮೇಡಮ್. ಹೀಗೆ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರ ಆಗುವಂತ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಆಯ್ತಾ?
3: ಆಯ್ತು ಸರ್. ನಿಮ್ ರೇಡಿಯೋ ಕುಂದಾಪುರಕ್ಕೂ ತುಂಬಾ ಥ್ಯಾಂಕ್ ಯು ಸರ್, ನಮ್ಮಂತ ಮಹಿಳೆಯರಿಗೆ ಸಪೋರ್ಟ್ ಮಾಡ್ತಿದ್ರಲ್ಲ.
0: ತುಂಬಾ ಖುಷಿ ಆಯ್ತು ಮೇಡಮ್. ಹೀಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಆಯ್ತಾ? ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
3: ಆಯ್ತು ಸರ್.
0: ಜಯಶ್ರೀ ಅವರು ಇಂದಿರಾನಗರ ಕಟ್ಬೆಲ್ತೂರು ಇಲ್ಲಿಂದ ಕಾಲ್ ಮಾಡಿ ಯುಗಾದಿ ಹಬ್ಬದ ಒಟ್ಟಿಗೆ ಅವರ ಹಲಸಿನ ಹಣ್ಣಿನ ಮೇಳದಲ್ಲಿ ಭಾಗಿಯಾಗಿದ್ದು, ಹಾಗೆ ಗಣರಾಜ್ಯೋತ್ಸವ ಪರೇಡಿನಲ್ಲಿ ಭಾಗಿಯಾಗಿದ್ದು, ಅವಕಾಶ ಸಿಕ್ಕ ಆ ಕ್ಷಣವನ್ನು ಚಂದ ಮಾಡಿ ಹೇಳಿರ. ಹೆಣ್ಣು ಅಬಲೆ ಅಲ್ಲ ಸಬಲೆ, ಸಾಧಿಸಬೇಕೆನ್ನುವ ಛಲ ಇದ್ರೆ ಏನನ್ ಬೇಕಾದರೂ ಸಾಧಿಸಬಹುದು ಎನ್ನುವುದನ್ನ ಸಾಧಿಸಿ ತೋರಿಸಿದ ಹೆಮ್ಮೆಯ ಯಶೋಗಾಥೆಯನ್ನು ನಾವು ಈಗ ಜಯಶ್ರೀ ಅವರ ಮಾತುಗಳಲ್ಲಿ ಕೇಳಿದೆ. ಹಾಗೆ ನೀವು ಕೂಡ ಮಾತಾಡಬೇಕು ಅಂತ ಆಸೆ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ. ಹಾಗೆ ಇವತ್ತಿನ ವಿನ್ನರಿಗೆ ಆಕರ್ಷಕವಾದ ಬಹುಮಾನ ಕೊಡ್ತಾ ಇರುವರು ಧೃತಿ ಮೆನ್ಸ್ವೇರ್ ನ ಮಾಲೀಕರಾದ ಸಂಪತ್ ಪೂಜಾರಿ, ವಿನಾಯಕ ಹಂಗಳೂರು ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ ಅಂತ ಹೇಳ್ತಾ ಈಗ ಒಬ್ಬರ ಕಾಲರ್ ರೆಡಿ ಇದ್ರ, ಯಾರಂತ ಹೇಳಿ ಕಾಮಂಗಾರೆ. ಹಲೋ.
1: ಹಲೋ,
0: ನಮಸ್ತೆ.
1: ನಮಸ್ತೆ,
0: ಇದು ರೇಡಿಯೋ ಕುಂದಾಪುರ, ಯಾರು ಮಾತಾಡ್ತಾ ಇರೋದು?
1: ನನ್ನ ಹೆಸರು ಕಿಶನ್ ಅಂತ.
0: ಹಾ ಸರ್, ನಮಸ್ತೆ.
1: ನಮಸ್ತೆ.
0: ಯುಗಾದಿ ಹಬ್ಬದ ಶುಭಾಶಯಗಳು.
1: ನಿಮಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳು.
0: ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ, ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡ್ತೀರಂತ ಹೇಳ್ಬಹುದಾ?
1: ನಮ್ಮ ಮನೆಗೆ ಯುಗಾದಿ ಹಬ್ಬ ಬೆಳಿಗ್ಗೆ ಬೇಗ ಎದ್ದು ವಿಶೇಷವಾದ ಊಟ ಇರ್ತದೆ ಮಧ್ಯಾಹ್ನದಲ್ಲಿ. ಬೆಳಿಗ್ಗೆ ದೇವರಿಗೆ ಎಲ್ಲ ಚಂದ ಅಲಂಕಾರ ಮಾಡಿ ಪೂಜೆ ಎಲ್ಲ ಇರ್ತದೆ. ದೇವಸ್ಥಾನಕ್ಕೆ ಹೋಗಿ ಬರ್ತೇವೆ. ಮತ್ತೆ ಇದು ಗೋಯ್ ಬೀಜ ಸುಟ್ಟು ಪಾಯಸಕ್ಕೆ ಹಾಕುವ ಸಂಪ್ರದಾಯ ನಮ್ಮಲ್ಲಿದೆ, ಹಳೆ ಸಂಪ್ರದಾಯ. ಮತ್ತೆ ನಮ್ಮ ಮನೆಯಲ್ಲಿ ಸಿಹಿ ತಿನಿಸುಗಳನ್ನೆಲ್ಲ ಹಂಚಿಕೊಂಡು ಯುಗಾದಿ ಅಂದ್ರೆ ನಮ್ಗೆ ಹೊಸ ವರ್ಷದಂತೆ ಅದನ್ನು ಆಚರಿಸುತ್ತೇವೆ.
0: ಅಂದ್ರೆ ಈಗ ಯುಗಾದಿ ಅನ್ನೋದೇ ನಮ್ಗೆ ಒಂಥರ ಹೊಸ ವರ್ಷನೇ ಅಲ್ಲ ಈಗ?
1: ನಮ್ಮ ಹಿಂದೂಗಳ ಪಾಲಿಗೆ ಯುಗಾದಿ ಎಂಬುದು ಹೊಸ ವರ್ಷ.
0: ಹೊಸ ವರ್ಷ, ಹೌದು. ಇದ ನಿಮ್ಮ ನೀವೀಗ ಕುಂದಾಪುರದವರು ಅಂತ ಹೇಳಿದ್ರೆ ಅಲ್ಲ, ಈ ಹೊಟ್ಟು ಸುಡು ಶಾಸ್ತ್ರ ಅಂತ ಹೇಳಿ ಮಾಡ್ತಾರೆ ನಮ್ ಕುಂದಾಪುರ ಬದಗಲ್ಲ, ಅದೆಲ್ಲ ಏನಾದ್ರೂ ನಿಮ್ ಮನೇಲಿ ಮಾಡ್ತೀರಾ?
1: ಅದು ನಮ್ಮ ಅಮ್ಮನ ಮನೆ ಸೈಡ್ ಎಲ್ಲ ಮಾಡ್ತಾರೆ, ನಮ್ಮ ಮನೆ ಹತ್ರ ಇಲ್ಲ ಆ ಶಾಸ್ತ್ರ, ನಮ್ಮಲ್ಲಿ ಗೆದ್ದೆ ಅಂತ ಇಲ್ಲ.
0: ಒಟ್ಟಾರೆ ಸಿಂಪಲ್ ಆಗಿ ಯುಗಾದಿ ಹಬ್ಬದ ಆಚರಣೆ ಮಾಡ್ತೀರಾ?
1: ಹಾ, ಸಿಂಪಲ್ ಆಗಿ ಮಾಡ್ತೇವೆ.
0: ಇದ್ರೊಟ್ಟಿಗೆ ನಿಮ್ಗೆ ನೀವ್ ಏನ್ ಮಾಡ್ಕೊಂಡಿದ್ದೀರ ಮೊದಲನೇದಾಗಿ?
1: ನಾನು ಈಗ ಸೆಕೆಂಡ್ ಪಿ ಯು ಅಲ್ಲಿ ಓದ್ತಾ ಇದ್ದೀನಿ, ವೆಂಕಟರಮಣ ಕಾಲೇಜಿನಲ್ಲಿ.
0: ಹೌದಾ? ನಿಮ್ಗೆ ಹವ್ಯಾಸಗಳು ಏನಾದ್ರು ಅಂತ ಹೇಳಿ ಇತ್ತ? ಅಂದ್ರೆ ಈಗ ಫ್ರೀ ಟೈಮ್ ಇದ್ದವಾಗ ಹವ್ಯಾಸಗಳೇನಾದ್ರು ಇತ್ತ?
1: ಹವ್ಯಾಸ ಯಕ್ಷಗಾನ ಭಾಗವತನಾಗಿದ್ದೇನೆ.
0: ಹೌದಾ?
1: ಕಲಿತಿದ್ದೇನೆ.
0: ಹೌದಾ? ಈಗ ನಮ್ ಕಾರ್ಯಕ್ರಮ ಕಾಲ್ ಮಾಡಿರಿ, ನಂಗೂ ಒಂಥರ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ನೀವು ಭಾಗವತಿಕೆ ಮಾಡ್ತಾ ಇದ್ದೀರಾ ಅಂತ ಹೇಳ್ರಿ. ನಮ್ಮ ಕಾರ್ಯಕ್ರಮದಲ್ಲಿ ಒಂದು ತುಣುಕು ಭಾಗವತಿಕೆಯನ್ನ ಮಾಡ್ಬೋದಾ?
1: ಸರಿ, ಒಂದು ಬಾಮಿನಿಯನ್ನು ಹೇಳ್ತೇನೆ.
0: ಹಾ,

नारायण प्रियो अनंग मदापहरो वाराणसी पुरपत्यों

0: ತುಂಬಾ ಖುಷಿ ಆಯ್ತು ಸರ್. ನಿಮ್ಮ ಯುಗಾದಿ ಹಬ್ಬದ ಆಚರಣೆ ಒಟ್ಟಿಗೆ ಒಂದು ಭಾಗವತಿಕೆ ಕೂಡ ಮಾಡಿದಿರಾ.
1: ಧನ್ಯವಾದಗಳು.
0: ನನಗಂತೂ ತುಂಬಾ ಖುಷಿ ಆಯ್ತು ಆಯ್ತಾ. ಹಾಗೆ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರ ಆಗುವಂತ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಆಯ್ತಾ. ಇವತ್ತಿನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದಗಳು.
0: ಇಷ್ಟೊತ್ತಿನವರಿಗೆ ಕಿಸಾನ್ ಪೂಜಾರಿ ಬಾಳೆ ಹಿತ್ಲು ಕುಂದಾಪುರ ಇಲ್ಲಿಂದ ಕಾಲ್ ಮಾಡಿ ಅವ್ರ ಮನೆಯಲ್ಲಿ ಯುಗಾದಿ ಹಬ್ಬವನ್ನ ಆಚರಿಸುವ ರೀತಿಯನ್ನ ಹಾಗೆ ಅವರ ಹವ್ಯಾಸದ ಬಗ್ಗೆ ಕೂಡ ಕೇಳಿ ತುಂಬಾ ಖುಷಿ ಆಯ್ತು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಭಾಗವತಿಕೆ ಮಾಡೋದ್ರ ಮೂಲಕ ಒಂದಿಷ್ಟು ಜನಪ್ರಿಯತೆಯನ್ನು ಪಡೆದು ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಭಾಗವತಿಕೆ ಕೂಡ ಮಾಡಿದ್ದಾರೆ ಆಯ್ತಾ. ಇದೇ ರೀತಿ ನಿಮ್ಗೂ ಕಾಲ್ ಮಾಡಬೇಕು, ಮಾತಾಡಬೇಕು ಅಂತ ಆಸೆ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ಮಾತನಾಡಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಒಂದು ಆಕರ್ಷಕವಾದ ಬಹುಮಾನ ಕೂಡ ಇದೆ ಆಯ್ತಾ. ಇವತ್ತಿನ ವಿನ್ನರ್ಗೆ ಬಹುಮಾನ ಕೊಡ್ತಾ ಇರುವವರು ಧೃತಿ ಮೆನ್ಸ್ವರ್ನ ಮಾಲೀಕರಾದ ಸಂಪತ್ ಪೂಜಾರಿ ವಿನಾಯಕ ಹಂಗಳೂರು ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ ಅಂತ ಹೇಳ್ತಾ ಈಗ ಒಂದು ಕಾಲ್ ಬರ್ತಿತ್ತು. ಯಾರಂತ ಹೇಳಿ ಕಾಮಂಗರೆ.
2: ಹಲೋ.
3: ಹಲೋ,
2: ನಮಸ್ತೆ.
3: ನಮಸ್ಕಾರ.
2: ರೇಡಿಯೋ ಕುಂದಾಪುರ, ಯಾರು ಮಾತಾಡ್ತಿರೋದು?
3: ನಾನು ವಿಜಯ ಗುಂಗೊಳ್ಳಿ ಅಂತ.
2: ಹಾ ಸರ್, ಮೊದಲನೇದಾಗಿ ನಿಮ್ಗೆ ಯುಗಾದಿ ಹಬ್ಬದ ಶುಭಾಶಯಗಳು.
3: ನಿಮ್ಗೂ ಕೂಡ.
2: ಸರ್, ಇವತ್ತಿನ ನಮ್ಮ ಫೋನ್ ಇನ್ ಕಾರ್ಯಕ್ರಮದ ವಿಷಯ ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದ ಆಚರಣೆ ಹೆಂಗ್ ಮಾಡ್ತೀರಿ ಅಂತ ಹೇಳಿ ಸ್ವಲ್ಪ ಹೇಳಕ್ಕ.
3: ಹಾ, ಅಡ್ಡಿಲ್ಲ, ಖಂಡಿತ. ನಮ್ಮನೇಲಿ ಫಸ್ಟಿನ ದಿನಾನೇ ನಾವು ಫುಲ್ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಆಗುತ್ತೆ, ಮತ್ತೆ ನೈಟ್ ಅಲ್ಲಿ ಹೋಳಿಗೆ ಎಲ್ಲ ಮಾಡಿ ಶುರು ಮಾಡುತ್ತೆ. ಹೋಳಿಗೆ ಎಲ್ಲ ಮಾಡಿ ಇಟ್ಕೊಳತ್ತೆ. ಬೆಳಗ್ಗೆ ಎದ್ದ ಕೂಡಲೇ ದೇವರಿಗೆ ನೈವೇದ್ಯಕ್ಕೆ ಇಡ್ಲಿಕ್ಕೆಲ್ಲ ಬಿಳಿ ಕಡಲೆ ಇದೆಲ್ಲ ಪೌಡರ್ ಎಲ್ಲ ಮಾಡಿ ಅದಕ್ಕೆ ದೇವ್ರ ಬೆಲ್ಲನೆಲ್ಲ ಮಿಕ್ಸ್ ಮಾಡಿ ಅದನ್ನ ದೇವ್ರ ಪೂಜೆಗೆ ಇಡುತ್ತೆ. ದೇವ್ರ ಪೂಜೆ ಎಲ್ಲ ಆದ ನಂತರ ಅದನ್ನ ಪಕ್ಕದ ಮನೆಯವರಿಗೆ ಸ್ನೇಹಿತರಿಗೆ ಅದನ್ನ ತಿನ್ಸ್ಲಿಕ್ಕೆಲ್ಲ ಹೋಗುತ್ತೆ. ಅದಕ್ಕಿಂತ ಮುಂಚೆನೆ ಮನೆ ಹಿರಿಯವರಿಗೆಲ್ಲ ತಿನ್ಸಿ ಅವ್ರ ಆಶೀರ್ವಾದನ್ನೆಲ್ಲ ತಕೊಂಡು ಮತ್ತೆ ಈ ತರ ಅದನ್ನೆಲ್ಲ ಆಚರಣೆ ಮಾಡುತ್ತೆ. ಆ ದಿನ ಕೆಲವರೆಲ್ಲ ಉಪವಾಸ ಇರ್ತಾರೆ. ಮತ್ತೆ ನೈಟ್ ಅಲ್ಲಿ ಚಂದ್ರನ ನೋಡಕ್ಕಿರುತ್ತೆ. ಚಂದ್ರನ ನೋಡಕ್ಕಿಂತ ಮುಂಚೆ ಒಂದು ಸಂಜೆ ಹೊತ್ತಿಗೆ ಆ ಊರಿಂದ ಒಂದು ದೇವಸ್ಥಾನ ಇರುತ್ತಲ್ಲ, ಯಾವ್ದು ಈಶ್ವರ ದೇವಸ್ಥಾನ, ಎಲ್ಲ ಇಡೀ ವರ್ಷದ ಒಂದು ಯುಗಾದಿ ಫಲ ಅಂತ ನೋಡುತ್ತೆ ನಾವು ಆಗು ಹೋಗುಗಳನ್ನೆಲ್ಲ. ಅದನ್ನ ನೋಡ್ಕೊಂಡು ಬಂದು ನಮ್ಮ ಎಲ್ಲ ಮನೆಯವರಿಗೆಲ್ಲ ಹೇಳಿದ ನಂತರ ಸಂಜೆ ಹೊತ್ತಿಗೆ ನೈಟ್ ಅಲ್ಲಿ ಒಂದು ಚಂದ್ರನ ನೋಡುತ್ತೆ. ಚಂದ್ರನ ನೋಡಕ್ ಆ ದಿನ ಚಂದ್ರನ ನೋಡಿ ಚಂದ್ರನಿಗೆ ಅಕ್ಷತೆಗಳು ಹಾಕಿ ನಂತರ ಆ ದಿನದ ವಿಶೇಷ ಭೋಜನ ಏನಿರುತ್ತೋ ಅದನ್ನೆಲ್ಲ ತಿನ್ನುವಂತದ್ದು ಈ ರೀತಿಯಾದ ರಿವಾಜ್ ನಮ್ದೆಲ್ಲ ಯುಗಾದಿ.
2: ಇದೀಗ ಕುಂದಾಪುರದೇ ಮಾಡುದಾ ಅಥವಾ ನಿಮ್ದು ಬೇರೆ ಕಡೆ ಶಾಸ್ತ್ರ ಹೇಳಿದ್ರೆ?
3: ಇದಂದ್ರೆ ನಮ್ದು ಚಂದ್ರಮಾನ ಯುಗದಿದೆ, ನಮ್ಮ ಈ ಮಲ್ನಾಡ್ ಸೈಡ್ ಅಲ್ಲಿ ಮಾಡುವಂತದ್ದು ಜಾಸ್ತಿಯಾಗಿ. ನಾವು ಅದನ್ನೇ ರೂಢಿ ಮಾಡ್ಕೊಂಡಿಕ್ಕಿಲ್ಲ ಕೂಡ ಈ ಊರಲ್ಲಿ ಅದನ್ನೇ ಮಾಡ್ತಾ ಇತ್ತು.
2: ಒಟ್ಟಾರೆ ಹಾಗೆ ಹೇಳ್ಬೇಕಂತ ಹೇಳಿದ್ರೆ ಒಂದು ಸಿಂಪಲ್ ಆಗಿ ಒಂದು ಯುಗಾದಿ ಆಚರಣೆ, ಒಟ್ಟೆ ಒಂದು ವರ್ಷದ ಯುಗಾದಿ ಫಲವನ್ನ ಆ ವರ್ಷ ನೋಡುವಂತದ್ದು. ತುಂಬಾ ಖುಷಿ ಆಯ್ತು ನಿಮ್ಮ ಮನೆಯಲ್ಲಿ ಯುಗಾದಿ ಆಚರಣೆ ಹೇಗ್ ಮಾಡ್ತೀರಾ ಅನ್ನೋ ಚಂದ ಮಾಡಿ ಹೇಳಿರಿ. ಹಂಗೆ ಈಗ ನೀವು ಏನ್ ಮಾಡ್ಕೊಂಡಿದ್ದೀರಾ ಸರ್, ನಿಮ್ಮ ಹವ್ಯಾಸಗಳು ಏನಾದ್ರು ಇತ್ತ?
3: ನಾನು ಗ್ರಾಫಿಕ್ ಡಿಸೈನರ್. ಹವ್ಯಾಸ ಅಂದ್ರೆ ಹಾಡು ಹೇಳುದು, ಕವನ ಬರೆಯೋದು, ಕಥೆ ಬರೆಯೋದು, ಇಂಥದ್ದೆಲ್ಲ ಒಂದು ಹವ್ಯಾಸ ಇಟ್ಕೊಂಡಿದ್ದೆ.
2: ಈಗ ಹಾಡು ಹೇಳ್ತಿ ಅಂತ ಹೇಳ್ರಿ, ನಂಗೂ ಒಂಥರ ಒಂದು ಕುತೂಹಲ ಆತಿತ್ತಾಯ್ತಾ. ನಿಮ್ಮ ಧ್ವನಿಯಲ್ಲಿ ಒಂದು ಹಾಡು ಕೇಳ್ರಿ ಹೆಂಗೆ ಅಂತ ಹೇಳಿ, ಒಂದ್ ಎರಡು ಲೈನ್ ಹಾಡ್ಲಕ್ಕ.
3: ಖಂಡಿತ, ಸಿನಿಮಾ ಹಾಡಾಗತ್ತಲ್ಲ.
2: ಆಯ್ತು, ಓಕೆ, ಯಾವ್ದು ಬೇಕಾದ್ರೂ ಹಾಡ್ಬಹುದು.
4: ಕೆಣಕುತ್ತಿದೆ ನಿಮ್ಮ ಕಣ್ಣೋಟ, ಕುಣಿಸುತ್ತಿದೆ ನಿಮ್ಮ ಕಣ್ಣಾಟ, ಕೇಳಿಯಲು ನಿನ್ನ ಕನುವಿನ ಮಾತು, ಕಲಿಯಲು ಆಸೆ ಪ್ರಣಯದ ಪಾಠ, ಮಾಡುವುದೇನೀಗ ಕೆಣಕುತ್ತಿದೆ ನಿನ್ನ ಕಣ್ಣೋಟ.
2: ತುಂಬಾ ಖುಷಿ ಆಯ್ತು ಸರ್, ನಿಮ್ಮ ಧ್ವನಿಯಲ್ಲಿ ಒಂದು ಸುಮಧುರ ಗೀತೆನ ಹಾಡಿ ಯುಗಾದಿ ಆಚರಣೆ ಬಗ್ಗೆ ತಿಳಿಸಿಕೊಡ್ರಿ. ತುಂಬಾ ಖುಷಿ ಆಯ್ತಾ. ಹಿಂಗೆ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರ ಆಗುವಂತ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಆಯ್ತಾ.
3: ಖಂಡಿತ ಖಂಡಿತ.
2: ಇವತ್ತಿನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
3: ಸ್ವಾಗತ.
2: ವಿಜಯ್ ಗೊಂಗಳಿ ಅವರು ಕಾಲ್ ಮಾಡಿ ಯುಗಾದಿ ಆಚರಣೆಯ ಸಂಭ್ರಮದ ಒಟ್ಟಿಗೆ ಒಂದು ಸುಮಧುರ ಗೀತೆಯನ್ನು ಹಾಡಿ ನನ್ನನ್ನು ತುಂಬಾ ಖುಷಿ ಪಡಿಸಿದ್ರೆ ನೀವು ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ಮಾತನಾಡಿ ಬಹುಮಾನ ಗೆಲ್ಲಿ. ಇವತ್ತಿನ ವಿನ್ನರಿಗೆ ಆಕರ್ಷಕವಾದ ಬಹುಮಾನ ಕೊಡ್ತಾ ಇರುವವರು ಧೃತಿ ಮೆನ್ಸ್ವರ್ನ ಮಾಲೀಕರಾದ ಸಂಪತ್ ಪೂಜಾರಿ ವಿನಾಯಕ ಹಂಗಳೂರು. ಹಾಗಿದ್ಮೇಲೆ ಕಾಲ್ ಮಾಡ್ತಿರಲ್ದ, ನಿಮ್ಮ ಧ್ವನಿಗೆ ಧ್ವನಿಯಾಗಲು ನಾನ್ ಕಾಯ್ತಾ ಇದ್ದೀನಿ, ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕಂದ ಬರಂದಾಡಿ. ಹಾಗಿದ್ರೆ ಕಾಲ್ ಮಾಡಿ ಮನ್ಸ್ ಬಿಚ್ಚಿ ಒಂದೆರಡು ಮಾತಾಡಿ ಕಂಬ. ಈಗ ಒಂದ್ ಕಾಲ್ ಬರ್ತಿತ್ತ, ಯಾರಂತ ಹೇಳಿ ಕಾಮಂಗಾರೆ.
1: ಹಲೋ.
5: ಹಲೋ,
1: ನಮಸ್ತೆ.
5: ನಮಸ್ತೆ,
1: ರೇಡಿಯೋ ಕುಂದಾಪುರ, ಯಾರು ಮಾತಾಡ್ತಾ ಇರೋದು?
5: ನಾವು ಶ್ರೀನಿಧಿ ಅಡಿಗೆ ಅಂತ ಮಾತಾಡ್ತಾ ಇರೋದು.
1: ಎಲ್ಲಿಂದ ಸರ್?
5: ನಾವು ಇಲ್ಲಿ ಕಟ್ಟಬೇಳ್ತೀವ್ರ, ಕನ್ಯಾನದಿಂದ.
1: ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಯುಗಾದಿ ಹಬ್ಬ. ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತೀರಂತ ಹೇಳ್ಬೋದಾ?
5: ಹೇಳ್ಬೋದು. ಈ ಯುಗಾದಿ ಹಬ್ಬ ಅಂದ್ರೆ ನಾವು ಹೊರಗಡೆಯ ಪರಿಸರ ವಾತಾವರಣ ನೋಡಿಯೇ ನಮ್ಗೆ ಯುಗಾದಿ ಹಬ್ಬ ಬಂತಂತೇಳಿ ಗೊತ್ತಾಗ್ತದೆ. ಫಸ್ಟ್ ಆಫ್ ಆಲ್ ಫಸ್ಟ್ ಇಂದ ನಮ್ಮನೇಲಿ ಹೆಂಗ್ ಆಚರಣೆ ಮಾಡುದಂದ್ರೆ, ಬೆಳಿಗ್ಗೆ ಫಸ್ಟ್ ಹೊಟ್ಟು ಸುಡುದು ಅಂತೇಳಿ 9 ಹೆಡ್ಗೆ ಗೊಬ್ಬರ ಮತ್ತೆ 9 ಹೆಡ್ಗೆ ಹುಲ್ಲು ಅಥವಾ ದರ್ಲೆ, ಅದನ್ನ ಬೆಳಿಗ್ಗೆ ಬೇಗ ಬೆಳಿಗ್ಗೆ ಸೂರ್ಯೋದಯ ಹಾಕಿದ್ರೆ ಮುಂಚೆನೆ ಗದ್ದೆಗೆ ತಕೊಂಡು ಹೋಗಿ 9 ರಾಶಿ ಮಾಡಿ ಆ ಗೊಬ್ಬರಕ್ಕಲ್ಲ ಆ ಹಾಕಿದ 9 ಹುಲ್ಲು ರಾಶಿಗೆ ಬೆಂಕಿ ಹಾಕುದು. ಅದು ಯಾವ ಉದ್ದೇಶ ಕೇಳಿದ್ರೆ, ಹೊಸದಾಗಿ ನಾವು ಬೇಸಾಯವನ್ನು ಸ್ಟಾರ್ಟ್ ಮಾಡ್ತಿತ್ತು ಅನ್ನುವ ಲೆಕ್ಕದಲ್ಲಿ, ಅಂದ್ರೆ ಗದ್ದೆಗೆ ಗೊಬ್ಬರ ಹಾಕಿ ಸುಡ್ಮಣ್ ಮಾಡಿತ್ತನ್ನುವಂತ ಲೆಕ್ಕ, ಅದು ಮಾಡುವಂತದ್ದು ಫಸ್ಟ್. ಕಡೆಗೆ ಮತ್ತೆ ಮನೆಗೆ ಬಂದು ಸೂರ್ಯೋದಯ ಎಲ್ಲ ಆದ್ಮೇಲೆ ಮತ್ತೆ ಒಂದು ಹರಿವಾಣದಲ್ಲಿ ಒಂದು ಭತ್ತ ಹಾಕಿ ಅದ್ರ ಮೇಲೊಂದು ಕಾಯಿ ಇಟ್ಟು, ಕಾಯಿ ಅಂದ್ರೆ ಫುಲ್ ಇಡೀ ಕಾಯಿ ಸಿಪ್ಪೆ ಕೂಡ ಕಾಯಿ ಇಟ್ಟು ಅದಕ್ಕೆ ಈ ಕಾಡ್ಗೆಯಲ್ಲಿ ಕಣ್ಣು ಟೈಪ್ ಬರ್ದು ಮತ್ತೆ ಅದಕ್ಕೆ ನಾವು ಈ ಹೊಸದಾಗಿ ಕೊಟ್ಟಂತ ಫಲಗಳೆಲ್ಲ ಇರುತ್ತೆ, ಕೆಲವೊಂದು ಸೌತೆಕಾಯಿ ಎಲ್ಲ ಹಾಕಿರುತ್ತೆ ನಾವು, ಅದ್ರದ್ದು ಫಲಗಳ ತರಕಾರಿಗಳು, ತೊಂಡೆಕಾಯಿ ಆಗಿರುತ್ತೆ ಮತ್ತೆ ಗೇರು ಹಣ್ಣೆಲ್ಲ ಈ ಟೈಮಲ್ಲಿ ಅಷ್ಟು ಅದನ್ನೆಲ್ಲ ಇಟ್ಟು ದೇವರಿಗೆ ಪೂಜೆ ಮಾಡುದು. ಮತ್ತೆ ಮಧ್ಯಾಹ್ನ ವಿಶೇಷ ಅಂದ್ರೆ ಈ ಔಡೆಬೇಳೆ ಪಾಯಸ. ಔಡೆಬೇಳೆ ಪಾಯಸಕ್ಕೆ ಈ ಹಸಿ ಗೇರು ಬೀಜ ಇರುತ್ತಲ್ಲ ಅದನ್ನ ಕಡ್ದು ಆ ಹಸಿ ಬೀಜನ ಹಾಕಿ ಪಾಯಸ ಮಾಡುದು. ಮತ್ತೆ ಉದ್ದಿನ ದೋಸೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ನೈವೇದ್ಯ ಮಾಡಿ ಮಧ್ಯಾಹ್ನ ಊಟ ಮಾಡುವಂತದ್ದು ನಮ್ಮನೆಯಲ್ಲಿ ಇರುವಂತ ಕ್ರಮ. ಮತ್ತೆ ಆ ಇಟ್ಟಂತ ಈ ಭತ್ತದ ಮೇಲೆ ಕಾಯಿ ಇಟ್ಟಿರುತ್ತಲ್ಲ ಅದನ್ನ 9 ದಿವಸದ ಮೇಲೆ ದೇವರಿಗೆ ಒಡೆಯುದು, ಮತ್ತೆ ಅದ್ರ ಅಡಿ ಇಟ್ಟಂತಹ ಭತ್ತನ ಗದ್ದೆಗೆ ಹಾಕುವಂತಹ ಲೆಕ್ಕ. ಇಷ್ಟು ನಮ್ದು ಸಂಪ್ರದಾಯ ಯುಗಾದಿ ಹಬ್ಬದಲ್ಲಿ.
1: ತುಂಬಾ ಖುಷಿ ಆಯ್ತು, ಯಾಕಂದ್ರೆ ನಮ್ ಕುಂದಾಪುರ ಬದಿಗೆ ಹಾಗೆ ಅಲ್ಲ, ಅದೊಂದು ಹೊಟ್ಟೆ ಸುಡು ಶಾಸ್ತ್ರ ಅನ್ನೋದು ಹಿಂದಿನ ಕಾಲದಿಂದಲೂ ಪದ್ಧತಿಯಿಂದ ಬಂದಿರುವಂತದ್ದು. ಮತ್ತೆ ಅದರಲ್ಲೂ ಈ ಗಾಯಿ ಬೀಜವನ್ನ ಕಟ್ ಮಾಡಿ ಅದನ್ನ ಉಪಯೋಗಿಸುವಂತದ್ದು ಅದೊಂದು ತುಂಬಾ ವಿಶೇಷ ನಮ್ಮ ಕುಂದಾಪುರ ಬದಿಗೆ. ಈ ಒಂದು ಯುಗಾದಿ ಆಚರಣೆಯನ್ನ ತುಂಬಾ ಚಂದ ಮಾಡಿ ಹೇಳಿರಿ ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶ್ರೀನಿಧಿ ಅವರೇ.
5: ಓಕೆ, ಧನ್ಯವಾದಗಳು.
1: ಹೀಗೆ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರ ಆಗುವಂತ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಆಯ್ತಾ?
5: ಆಯ್ತಾಯ್ತು. ಓಕೆ,
1: ಇಷ್ಟೊತ್ತಿನವರಿಗೆ ಶ್ರೀನಿಧಿ ಅಡಿಗ ಕಬ್ಬೈಲು ಕಟ್ಬೆಳ್ತರು ಇಲ್ಲಿಂದ ಕಾಲ್ ಮಾಡಿ ಯುಗಾದಿ ಹಬ್ಬದ ಬಗ್ಗೆ ಹೇಳಿದ್ರೆ. ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ಮಾತನಾಡಿದ ಎಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಬಹುಮಾನ ಸಿಗುತ್ತೆ. ಇದು ಯುಗಾದಿ ಸ್ಪೆಷಲ್ ಅಂತ ಹೇಳ್ಬಹುದು, ಯಾಕೆಂತ ಹೇಳಿದ್ರೆ ಧೃತಿ ಮೆನ್ಸ್ವೇರ್ನ ಮಾಲೀಕರಾದ ಸಂಪತ್ ಪೂಜಾರಿ ವಿನಾಯಕ ಹಂಗಳೂರು ಇವ್ರ ಕಡೆಯಿಂದ ಈ ಬಹುಮಾನ ಸಿಗುತ್ತೆ. ಅದನ್ನ ಹೇಗೆ ತೆಗೆದುಕೊಂಡು ಹೋಗ್ಬೇಕಂತ ಹೇಳಿ ನಿಮ್ಗೂ ಕುತೂಹಲ ಇತ್ತಲ್ಲ, ಅದಕ್ಕೆ ಒಂದು ಸೊಲ್ಯೂಷನ್ ಏನಂತ ಹೇಳಿದ್ರೆ ರೇಡಿಯೋ ಕುಂದಾಪುರದ ಕಡೆಯಿಂದ ನಿಮ್ಗೆ ಕಾಲ್ ಬರುತ್ತೈತಾ, ಬಂದ್ಮೇಲೆ ನೀವು ನಿಮ್ಮ ಬಹುಮಾನವನ್ನ ತೆಗೆದುಕೊಂಡು ಹೋಗ್ಬಹುದಾಯ್ತಾ. ಇವತ್ತಿನ ಈ ಕಾರ್ಯಕ್ರಮ ಸುಂದರವಾಗಿ ರೂಪುಗೊಂಡು ಬರುವುದಕ್ಕೆ ಕಾರಣವಾದ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ, ಇವರ ಮಾರ್ಗದರ್ಶನದಿಂದಾಗಿ ಈ ಕಾರ್ಯಕ್ರಮ ಸುಂದರವಾಗಿ ರೂಪುಗೊಂಡಿತ್ತು. ಅವರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಡೆಯಿಂದ ತುಂಬುರದೇದ ಧನ್ಯವಾದಗಳನ್ನು ಹೇಳ್ತಾ ನಾನು ನಿಮ್ಗೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಸಿಕ್ತೆ. ಹಂಗಾರೆ ನಾ ಹೋಯ್ಬಪ್ಪದ, ನಮ್ಮ ಮನೆಯಲ್ಲಿ ಯುಗಾದಿ ಆಚರಣೆ ಇತ್ತಾಯ್ತಾ, ನಾನು ಅದರಲ್ಲಿ ಭಾಗಿಯಾಯ್ಕ. ನೀವು ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿ. ಹಂಗಾರೆ ನಾನು ನಿಮ್ಗೆ ಸಿಕ್ತೆ, ಹೋಯ್ ಬತ್ತೆಕ್ಕ. ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ.
6: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು, ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು, ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದಿಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಳಿ.

0: ಈ ಕೋಳಿ ಗೆಂಡಿ ಕಿಚ್ಚಿಡುಕೆ, ಇವ್ಕೊಂದ್ ಸಾವು ಬತ್ತಿಲತೆ.
1: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಈ ನೌಕ್ ಬತ್ತ ಮಾಯ.
0: ಇದೆಂತ ನಂಗೆ ತಾಚಿ ಹೇಳದ್ದ?
1: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಾಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನೆ.
0: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲ, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
1: ಈ ಹೆಂಗ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ, ಆ ಹಣ್ಣದ್ ಕೂದ್ಲಿರುತ್ತ, ಹಳ್ತಿನ ಕಾಲ್ದಾಗೆ ಕೂದ್ಲಿನ ಜಾಪಸಾನ ಹೆಂಗ್ಸಿಗೆ.
0: ಎಂತಂದೆ?
1: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ, ಪಾತ್ರ ಕೊಡ್ತರಂದ್ ಹೇಳದ್. ಅಲ್ಲಿ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ.
0: ನೀ ಎಲ್ಲಿ ವಾತೆ?
1: ಅಯ್ಯಯ್ಯ ಹೆಂಗ್ಸೆ, ಎಲ್ಲಿಗಾರು ಹಾಪತ್ತಿ ಎಲ್ಲಿಗಂದಳಿಕೆ ಅಂತರ. ನಾನ ಜಲ್ಜನ್ ಮನೆಗ್ ವಾತೆ, ತೊಟ್ಲಿಗೆ ಹಾಕುದಮ್ರಿ ಇವತ್.
0: ಎಂತ ಜಲ್ಜನ್ ತೊಟ್ಲಿಗೆ ಹಾಕುದ? ತೊಟ್ಲ ಇಸ್ಕ ಬೀಳುದಿಲ್ಲನ
1: ಜಲ್ಜನ್? ಅಲ್ದೆ ಜಲ್ಜನ್ ಮೊಮ್ಮಗಿನ, ಮನೆಯವ್ರನ್ನೆಲ್ಲ ಕರ್ಕ ಬಾಂದಿದ.
0: ಮನೆಯವ್ರನ್ನೆಲ್ಲ ಕರ್ಕ ಬಾಂದಿದ್ದಾಳ, ಹಂಗ ನಾ ಬೇಡ್ದ.
1: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇ.
0: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳ ಗೆಂಟ್ಲಿ ಸಿಕ್ಕಿ ಸೊತ್ತಾರು, ಯಾರ ಕೇಂಬರಿಲ್ಲ.
1: ಅಷ್ಟೇ ಅಲ್ದ, ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ್ಕ.
0: ನಂಗ್ ಕೂಳಾಕ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದ ಮನಿ ನಾಯಿ ಹೇಳಕ್ಕಿತ್ತ.
1: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಅದಿ ಮೇಲೆ ಹೊತ್ತಿ ಕೊಣದಿತ್ತ ಅದ? ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೆ ಹೆಚ್ಚತ್ ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
0: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ. ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
1: ಇಲ್ ಕಣಿ ಮಾಯ, ನನ್ನ ಅಪ್ಪನ ಜೊತೆಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
0: ಎಂತ ಎಂತ ಹೊಡಿತಿ ನಂಗೆ, ಹೊಡಿತೀಯ? ನನ್ನ ಸ್ವಾಸಿ ನನ್ ತಲೆ ಮೇಲ್ ಕಡು ಕಲ್ ಮಗಿ ನೇರ್ದಳೋ, ಯಾರು ಬದಿಯೋ.
2: ಅಬ್ಬ ಎಂತೈತೆ, ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ್ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೆಚಿ ಕಂಡ್ರೆ ಎಂತಂದ್ರೆ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
0: ಕಾಣ್ ಮಗ, ನೀನು ಎಂತಿ ನನ್ ಮ್ಯಾಳಿ ಹೊತ್ತು ಬತ್ತಳ.
1: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್, ನನ್ ಮಾಯಿ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪಾಯಿ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೇ ಅಂತ ನಿಮ್ ಅಬ್ಬಿ.
0: ಅಯ್ಯಯ್ಯ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ನಳಿ ಕಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
2: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ಲಿ ಕಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿ ಕೊಡ್ಕ ಹೆರಿ ಹೇಳಿ ನೀನು, ನಿಂಗ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
1: ಹೋಯ್ ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
2: ಸೊಡ್ಬೇಲ್ ಬಿಡ್ತೆ ಕಣ್ಣಿಂಗೆ. ಇಲ್ ಕಣ, ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿಪ್ಪಕ್ಕು ಸಾಕ. ಹಾಂಗೆ ಮಾಯಿನ ಹಿತ್ ತಬ್ಬಿ ಕಣ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರು ಚೋರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗುದೇತ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೆ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳೋ ನಾನು. ನೀನ್ ಹಿಂಗೆ ಚೊರಿ ಮಾಡ್ತಾ ಕಂಡ್ರೆ ಇನ್ನೊಂದ್ ಮದುವೆ ಆಯ್ಕತ್ ಕಣ.
1: ಏ ಬಬ್ಬರ್ಯಾ,

0: ಬ್ರೋ, ಐ ಆಮ್ ಥಿಂಕಿಂಗ್ ಯಾವ ಕಾಲೇಜ್ ಅಲ್ಲಿ ಅಡ್ಮಿಷನ್ ತಗೊಂಡ್ಲಿ ಅಂತ.
1: ಟೆನ್ಷನ್ ಯಾಕೆ ಬ್ರೋ, ಕುಂದಾಪುರದ ಭಂಡಾರಕಾಸ್ ಕಾಲೇಜ್ ಇದೆ ಅಲ್ಲ.
2: ಹೌದು, ಬನ್ನಿ ಕುಂದಾಪುರದ ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ. ಬ್ಯಾಚುಲರ್ ಆಫ್ ಆರ್ಟ್ಸ್ BA ಅಡ್ಮಿಷನ್ ಓಪನ್ ಆಗಿದೆ. HP, HSP, HEK, EJP. ಯಾಕೆ ನೀವು BA ನ ತಗೊಳ್ಬೇಕು ನಮ್ ಕಾಲೇಜ್ ಅಲ್ಲಿ ಅಂತಂದ್ರೆ, ವೈಡ್ ಕರಿಯರ್ ಅಪರ್ಚುನಿಟೀಸ್, ಸ್ಟ್ರಾಂಗ್ ಫೌಂಡೇಶನ್ ಇನ್ ಸೋಷಿಯಲ್ ಸೈನ್ಸಸ್, helps in competitive exams, build good leadership quality, develops communication and analytical skills, adar jothege experienced faculty, friendly learning environment, free adoption scheme, free computer class for only BA students, free midday meal facility, library facility, scholarship and endowment facility, study tour, extracurricular activities, and also Radio Kundapura 89.6 FM, nimma practical radio experience ge banni Bhandarkar's college ge. Admissions open. ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: జాబ్ దిశాకి కుందాపూర్ కన్నడ మాట్లాడి.
1: ಹಾ ಸುಶೀಲ್ ಅಕ್ಕ, ಮತ್ತೆಂತ ವಿಶೇಷ ಇತ್ತಾ?
2: ವಿಶೇಷ ಎಂತ ಇಲ್ಲ ಸುಮಿತ್ರ ಅಕ್ಕ, ಮಗಳಿದು PUC ಮುಗಿತಾ ಬಂತು. ಮುಂದ್ ಯಾವ ಕಾಲೇಜ್ ಸೇರ್ಸದಂತ ಗೊತ್ತಾಗ್ತಿಲ್ಲ.
1: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಸಿ.
2: ಇಲ್ಲ, BA BBA BCOM BSc BCA ಎಲ್ಲಾ ಕೋರ್ಸು ಇತ್ತು.
3: ಆ ಕಾಲೇಜ್ ಅಡಿಲಿಯ
2: ಬಾರಿ ಸಾಪಿತ್ತೆ. ಇಲ್ಲೇ ಒಳ್ಳೊಳ್ಳೆ ಶಿಕ್ಷಕರು ಮತ್ತೆಲ್ಲ ಸೌಕರ್ಯಗಳು ಇತ್ತು. ಮತ್ ಮಕ್ಕಳದ್ದು ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಮಾಡೋಕೆ, ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ ಮಾಡೋಕೆ, ಮಕ್ಕಳನ್ನ ಸೋಷಲೈಸ್ ಮಾಡೋಕೆ NCC NSS ಅಂತ ಹಲವಾರು ವೇದಿಕೆಗಳು ಕೊಡ್ತಿದ್ರು. ನಾ ಹೇಳಿದ್ರೆ ಅದೇ ಕಾಲೇಜಿಗೆ ಸೇರ್ಸಿ.
3: ಅಲ್ಲ ಸುಮಿತ್ರಕ್ಕ, ನನ್ನ ಮಗಳಿಗೆ ಬರೀ ಮಾತಾಡೋದ್ರಲ್ಲಿ ಆಸಕ್ತಿ ಜಾಸ್ತಿ, ಎಂತ ಮಾಡುದು?
2: ಅಂತ ಮಕ್ಕಳಿಗೆ ಕಾಲೇಜಾಗ ನಡೆಯುವ ಪ್ರೋಗ್ರಾಮ್ಸ್ ಅಲ್ಲೆಲ್ಲ ಭಾಷಣಕ್ಕೆಲ್ಲ ಅವಕಾಶ ಕೊಡ್ತಾರೆ. ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗಿಪ್ಪು ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಗೆ ಪ್ರೋಗ್ರಾಮ್ ಕೊಡಕ್ಕೂ ಅವಕಾಶ ಕೊಡ್ತಾರೆ. ನಾ ಹೇಳುದಾರೆ ಭಂಡಾರ್ಕರ್ಸ್ ಕಾಲೇಜ್ ಬೆಸ್ಟ್.
3: ಹಂಗಾದ್ರೆ ನಾ ಅದೇ ಕಾಲೇಜಿಗೆ ಸೇರಿಸ್ತೀನಿ.
2: ಮತ್ತೆಂತ ತಡ ಬೇಗ ಅಡ್ಮಿಷನ್ ಮಾಡಿ. ಅಡ್ಮಿಷನ್ ಈಗಾಗ್ಲೇ ಓಪನ್ ಆಯ್ತು.
1: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.

0: ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಶ್ರೋತೃಗಳೇ, ಭೂ ಕೈಲಾಸ ಎನ್ನುವಂತ ಒಂದು ಚಿತ್ರದ ಗೀತೆ, ದೇವ ದೇವ ಧವಳಾಚಲ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು ಆರ್ ಸುದರ್ಶನಂ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಈ ಒಂದು ಅದ್ಭುತವಾದಂತ ಗೀತೆಯತ್ತ ಸಾಗೋಣ. ಹಾಗೆ ಈ ಒಂದು ಚಿತ್ರ 1958 ತೆರೆ ಕಂಡಂತ ಒಂದು ವರ್ಷದ ಅದ್ಭುತವಾದಂತ ಗೀತೆ.
1: ಮಾನವ ಕೈಕೆ ಪುರಾಣವ ಚಂದ್ರ.

ಸತಿ ಪಾರ್ವತಿ ಮುಖ ಪಂಕಜವನು ಸತಿ ಪರತಿ ಪರಸತಿ ಪಾರ್ವತಿ ಮುಖ ಪಂಕಜವನು ಸತಿ ಪರತಿ ನಮೋನಮೋ ಲೀಲಾ ಜಾಗರಿ ಲೀಲಾ ಜಾಗರಿ.

Yeah.

ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6 ಸುಮಧುರವಾದಂತ ಹಳೆಯ ಚಿತ್ರ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಇದೀಗ ಕೇಳೋಣ ಓಹಿಲೇಶ್ವರ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ಒಂದು ಅದ್ಭುತವಾದಂತ ಗೀತೆ. ಈ ಒಂದು ಗೀತೆ ಯಾವುದೆಂದರೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೆ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಪಿ ಘಂಟಸಾಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ಹಾಗೆ ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನ, ಇದು 1956 ತೆರೆ ಕಂಡಿರುವಂತ ಒಂದು ವರ್ಷದ ಅದ್ಭುತವಾದಂತ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಕೇಳಿ ಆನಂದಿಸಿ.

ತಾಯಿ ಪಾಲು ವಿಷವದಾಗ ನ್ಯಾಯದಲ್ಲಿದೆ

ಸುಂದರ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಂದರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿಗಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಪೋಸ್ಟ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ. ಎರಡು ರಂಬೆಯ ನಡುವೆ ಬೆಳೆದ ಬಿಳಿ ಗುಲಾಬಿ ಹೂವಿದು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ರಘುನಾಥ್ ಪಾಣಿಗ್ರಾಣಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಆಹಾ ಎಂಥ ಒಂದು ಅರ್ಥಪೂರ್ಣವಾದಂತಹ ಭಾವನಾತ್ಮಕವಾದಂತಹ ಸುಶ್ರಾವ್ಯವಾದಂತಹ ಗಾಯನದಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರ 89.6 ಇದರಲ್ಲಿ ಕೇಳಿ ಆನಂದಿಸೋಣ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಈತನೀಗ ವಾಸುದೇವನು ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕನಕದಾಸರ ಒಂದು ರಚನೆಯನ್ನ ಕೇಳೋಣ. ಎಂ ವೆಂಕಟರಾಜು ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನವು ಕೂಡ ಈ ಒಂದು ಚಿತ್ರದಲ್ಲಿ ಮೂಡಿ ಬಂದಿದೆ. ಹಾಗೆ ಇದು 1962 ತೆರೆಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃಗಳೇ, ಸಾಟಿ ಇಲ್ಲದ ನಟ, ಮರೆಯಲಾಗದ ಅತಿ ಮಧುರವಾದಂತ ಗಾಯಕ, ಎಂತಹ ಅಪೂರ್ವ ಸಂಗಮ, ಬಣ್ಣಿಸಲು ಪದಗಳೇ ಸಾಲದು. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಇಂತಹ ಒಂದು ವೈಭವ ಬಂದಿದೆ ಬರಲಿ ಎಂದು ಕನ್ನಡಿಗರಾದ ನಾವೆಲ್ಲ ಆ ದೇವರ ಪಾದದಲ್ಲಿ ಪ್ರಾರ್ಥಿಸೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಇದು ಗಾಳಿ ಬಂದಾಗ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತ ಗೀತೆ. ಇದು 1956 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಶ್ರೋತೃಗಳೇ, ಕುಂಕು ಸೃಷ್ಟಿಯಲ್ಲಿ ಇಲ್ಲ, ನೋಡುವವರ ಒಂದು ದೃಷ್ಟಿಯಲ್ಲಿ ಇದೆ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯತ್ತ ಸಾಗೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಪ್ರತಿ ಕ್ಷಣ ಹೊಸ ರೂಪ, ಹೊಸ ಕ್ಷಣದೊಂದಿಗೆ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಇದೀಗ ಕೇಳೋಣ ಚಂದ್ರಕುಮಾರ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಗೆಜ್ಜೆ ಜನ್ ಜನ್ ಜನ್ ನಲಿದಾವೆ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕರೀಂ ಖಾನ್ ಅವರ ಒಂದು ರಚನೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಗೀತೆ ಮತ್ತೆ ಮತ್ತೆ ಕೇಳಬೇಕೆನಿಸುವಂತ ಒಂದು ಅತಿ ಮಧುರವಾದಂತ ಮಧುರ ಗೀತೆಗಳಲ್ಲಿ ಒಂದಾದಂತ ಕರೀಂ ಖಾನ್ ಅವರ ಒಂದು ಸಾಹಿತ್ಯದ ಒಂದು ಅದ್ಭುತವಾದಂತ ಗೀತೆ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಕಿತ್ತೂರು ಚೆನ್ನಮ್ಮ ಎನ್ನುವಂತ ಒಂದು ಚಿತ್ರದ ಗೀತೆ ಅಂತ ಪ್ರಸಾರ ಮಾಡ್ತಾ ಇದ್ದೀನಿ ಶ್ರೋತೃಗಳೇ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಎಸ್ ಜನಕಮ್ಮ ಹಾಗೂ ಕೋಮಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಇಂತಹ ಒಂದು ಅದ್ಭುತವಾದಂತ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ. ಎಂತಹ ಒಂದು ಅದ್ಭುತವಾದಂತ ಗೀತೆ, ಇಂತಹ ಗೀತೆಗಳನ್ನ ಕೇಳಿದ್ರೆ ಕಣ್ಣಿನಲ್ಲಿ ನೀರು ಬರುವಂತಹ ಒಂದು ಅದ್ಭುತವಾದಂತ ಗೀತೆ ಅಂತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ತಾವೆಲ್ಲರೂ ಈ ಒಂದು ಮಧುರವಾದಂತ ಗೀತೆಯನ್ನ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸಿ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಪ್ರತಿ ಕ್ಷಣ ಹೊಸ ರೂಪ ಹೊಸ ಕ್ಷಣದೊಂದಿಗೆ ನಿಮ್ಮ ಮುಂದೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್. ಅದುವೇ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ತಾಯಿ ತಂದೆಯ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ನಮ್ಮ ಗಂಟ ಸಾಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಗುಂಡೂರಾವ್ ಅವರ ಒಂದು ಅಮೋಘವಾದಂತಹ ರಚನೆ, ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಈ ಒಂದು ಚಿತ್ರ 1956 ತೆರೆ ಕಂಡಿರುವಂತಹ ಒಂದು ವರ್ಷ. ಕಲಾ ದೇವರಿಂದಲೇ ಮಾತ್ರ ಸಾಧ್ಯ, ಇಂತಹ ಅಭಿನಯ ಅವರೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ಗೆ ಮಾತ್ರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಟಿ ಜಿ ಲಿಂಗಪ್ಪ ಅವರು ಮತ್ತೆ ಮತ್ತೆ ಹುಟ್ಟಿ ಬರಲಿ, ಅದು ನಮ್ಮ ಕರುನಾಡ ಕನ್ನಡಿಗರಲ್ಲಿ ಅಂತ ಹೇಳ್ತಾ ಈ ಒಂದು ಗೀತೆಯನ್ನ ಮತ್ತೆ ಮತ್ತೆ ಕೇಳಬೇಕೆನಿಸುವಂತ ಒಂದು ಸುಂದರವಾದಂತ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಶ್ರೋತೃಗಳೇ, ತಾವೆಲ್ಲ ಕೇಳಿ ಆನಂದಿಸಿ, ನಿಮ್ಮೆಲ್ಲರ ಮೆಚ್ಚಿನ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಕುಂದಾಪುರ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅರ್ಥ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಹರಿ ನಾಮವೇ ಒಂದೇ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಇದೀಗ ಪ್ರಸಾರ ಮಾಡ್ತಾ ಇದೀವಿ ಶ್ರೋತೃಗಳೇ. ಇದು 1956 ತೆರೆ ಕಂಡಿರುವಂತಹ ಒಂದು ಚಿತ್ರದ ಅದ್ಭುತವಾದಂತಹ ಗೀತೆಯತ್ತ ಸಾಕ್ತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆ ನಾನು ಈ ಒಂದು ಗೀತೆಯತ್ತ ಸಾಗ್ತಾ ಇದ್ದೀನಿ ಶ್ರೋತೃಗಳನ್ನು.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿಗಳಿಯ ಸುಬ್ರಹ್ಮಣ್ಯ ಐತಾಳ್. ಇದೀಗ ಪ್ರೇಮ ಪಾಶ ಎನ್ನುವಂತಹ ಒಂದು ಚಿತ್ರದ ಗೀತೆ, ಹೂವೊಂದು ನಗುತ್ತಿದೆ ಅರಳಿ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ, ಸೂರಟ್ ಅಶ್ವಥ್ ಅವರ ಒಂದು ರಚನೆ, ಬಿ ವಿ ರಾಧಾ ಅವರ ಒಂದು ಅಮೋಘವಾದಂತಹ ನಟನೆ, ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲಿ, ಈ ಒಂದು ಚಿತ್ರದ ಹಾಡು ನಟನೆಯಂತೂ ಸೂಪರ್. ಇಂತಹ ಸುಮಧುರವಾದಂತಹ ಹಾಡುಗಳನ್ನ ಕೇಳುತ್ತಾ ಇದ್ದರೆ ಯಾವುದೋ ಒಂದು ಲೋಕಕ್ಕೆ ಹೋದಂತ ಒಂದು ಅನುಭವ. ಹಾಗೆ ಹಿಂದಿನ ಕಾಲದಲ್ಲಿ ರೇಡಿಯೋದಲ್ಲಿ ನೂರಾರು ಬಾರಿ ಕೇಳಿ ಹಾಡಿದಂತ ನೆನಪು ನನಗೆ ಈ ಒಂದು ಹಾಡನ್ನ ಕೇಳಿದಾಗ ನೆನಪಾಗುತ್ತದೆ. ಈ ಒಂದು ಹಾಡು ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿದ್ರೆ ಹೇಗಿರುತ್ತೆ ಅಂತ ನೋಡೋಣವೇ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಅನ್ನಪೂರ್ಣ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಹೃದಯ ವೀಣೆ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಈ ಒಂದು ಗೀತೆಯನ್ನು ಹಾಡಿದಂತ ಗಾಯಕರು ಡಾಕ್ಟರ್ ಪಿ ಬಿ ಶ್ರೀನಿವಾಸ್, ಹಾಗೆ ಈ ಒಂದು ಗೀತೆಯ ರಚನೆಕಾರರಾಗಿ ಜಿ ಉದಯ್ ಶಂಕರ್, ಸಂಗೀತ ನಿರ್ದೇಶಕರಾಗಿ ರಾಜನ್ ಮತ್ತು ನಾಗೇಂದ್ರ. ಇದು 1964 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಪಂಡ್ರಿಬಾಯ್, ಮಾಯಾವತಿ, ಆರ್ ನಾಗೇಂದ್ರ ರಾವ್ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತ ಗೀತೆ. ಹಾಗೆ ಶ್ರೋತೃಗಳೇ, ಮನಸ್ಸಿನಲ್ಲಿ ಉಳಿಯುವಂತಹ ಹಾಡು, ಯಾವಾಗಲೂ ಮೇಲೆ ಹಾಕುವಂತಹ ಈ ಹಾಡು ಹೇಳಿರುವುದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಏನೇ ಹೇಳಿ, ಈ ಹಾಡು ಕೇಳಿ ಮನಸ್ಸು ತುಂಬಿತು ಎಂದು ಹೀಗೆ ಹೇಳುತ್ತಾ, ಹೀಗೆ ಕೇಳ್ತಾ ಇದ್ದೀರಿ ರೇಡಿಯೋ ಕುಂದಾಪುರದಲ್ಲಿ ಬರುವಂತ ಸುಮಧುರವಾದಂತಹ ಕಾರ್ಯಕ್ರಮಗಳನ್ನ ಆಲಿಸಿ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯತ್ತ ಸಾಗ್ತಾ ಇದ್ದೀನಿ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಜೀವನ ಚಿತ್ರದ ಒಂದು ಗೀತೆ ಇದೆ, ಇದೆ ಸವಿ ಬಾಳ ದಿನ ಎನ್ನುವಂತಹ ಒಂದು ಅದ್ಭುತವಾದಂತ ಗೀತೆ. ಇದು 1964 ತೆರೆ ಕಂಡಂತ ಒಂದು ವರ್ಷದ ಚಿತ್ರದ ಗೀತೆ. ಇದು ಪಿ ಪಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಕಂಠಸಿರಿಯಲ್ಲಿ, ಸೂರತ್ ಅಶ್ವಥ್ ಅವರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನದ ಅದ್ಭುತವಾದಂತ ಗೀತೆ. ಇದು ಕೆ ಎಸ್ ಅಶ್ವಥ್, ಪಂಡರಿಬಾಯಿ ಹಾಗೂ ಬಸವರಾಜ್ ಅವರ ಒಂದು ಅಮೋಘವಾದಂತ ತಾರಾಗಣದ ಅದ್ಭುತವಾದಂತ ಗೀತೆ. ಹಾಗೆ ಅಮೋಘ, ಅದ್ಭುತ, ಅನನ್ಯ, ಅನಂತ, ಅಪೂರ್ವ, ಅಪ್ರತಿಮ, ಅಸಾಧಾರಣ, ಅನುಪಮ, ಐಶ್ವರ್ಯ, ಅಪರ್ಮ್ಯಾನ, ಅಚಂದ್ರಾರ್ಕ, ಅಜರಾಮರ, ಆ ದಿನಗಳು ಮತ್ತೆ ಬರುವುದಿಲ್ಲ ಎಂದು ಹೀಗೆ ಹೇಳುತ್ತಾ ಹೀಗೆ ಕೇಳ್ತಾ ಇರಿ. ರೇಡಿಯೋ ಕುಂದಾಪುರದಲ್ಲಿ ಬರುವಂತ ಸುಮಧುರವಾದಂತ ಕಾರ್ಯಕ್ರಮಗಳನ್ನ ಪ್ರತಿದಿನ ಕೇಳಿ ಆನಂದಿಸಿ. ಇದೀಗ ಒಂದು ಸುಂದರವಾದಂತ ಗೀತೆಯತ್ತ ಸಾಗೋಣ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಂದರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪೋಸ್ಟ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ, ಇಂದೇನು ಹುಣ್ಣಿಮೆಯೋ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಜಿ ವಿ ಅಯ್ಯರ್ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು 1964ರಲ್ಲಿ ತೆರೆ ಕಂಡಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

0: ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ. ಇದೀಗ ಕೇಳೋಣ ಸತಿಶಕ್ತಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ ಶ್ರೋತೃಗಳೇ. ಜಾರಿ ಬಿದ್ದೆಯ ಓ ಜಾಣ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾಹುಕಾರ್ ಜಾನಕಿ ಹಾಗೂ ಎಂ ವಿ ರಾಜಮ್ಮ ಅವರ ಒಂದು ಅಮೋಘವಾದಂತ ನಟನೆ, ಹಾಗೆ ಈ ಒಂದು ಚಿತ್ರ 1963 ತೆರೆ ಕಂಡಿರುವಂತಹ ಒಂದು ವರ್ಷ, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ಚಿತ್ರದಲ್ಲಿ ಅತ್ಯ ಅದ್ಭುತವಾದಂತಹ ನಟನೆಯ ಚಿತ್ರ, ಪೂರ್ಣ ಪ್ರಮಾಣದ ಚಿತ್ರವೂ ಕೂಡ ಹೌದು. ಈ ಹಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿನಯ ಸೂಪರ್, ನೀಳಕಾಯ ಹಾಗೆ ಮೂಗು, ಅವರ ಒಂದು ದೇಹದಾಢ್ಯ, ಸಂಭಾಷಣೆ, ವೈಖರಿ ಎಲ್ಲವೂ ಸೂಪರ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ತಾ ಈ ಒಂದು ಸುಂದರವಾದಂತ ಗೀತೆಯನ್ನ ಅದು ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ ಶ್ರೋತೃಗಳೇ.
1: ಬ್ರಹ್ಮಚಾರಿ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹೋಯ್ ಹೋಯ್ ಲಕ್ಷ್ಮಣ್ಣ, ಹೊಡಿಬೇಡಿ ಮಾರ್ರೆ. ಶೇ, ಎಂತ ಮಾಡ್ತಿದ್ರಿ ಮಾರ್ರೆ? ಪಾಪ ಆ ಮಗಿ ಯಾ ನಮ್ನಿ ಆಡಿದ್ರಿ? ಹಳ್ಳಿ ಚಪ್ಪಿ ಬಿದ್ದು ಸತ್ಗಿ ತೋರಿ ಎಂತ ಮಾಡ್ತೀರಿ? ಇಂತ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ್ತೆ ನಿಮ್ಗೆ?
1: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದ್ಲು ಜೈಲಿಗೆ ಹೋಗದೆ ಒಳ್ಳೇದು.
0: ಅಂತದ್ ಎಂತ ಮಾಡ್ತು ಮಾರ್ರೆ ಆ ಮಗು?
2: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದು ಮನಿಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದು.
0: ಅಂದ್ರೆ
2: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ, ಅದಕ್ಕೂ ವಿಡಿಯೋ ಮಾಡಿ ಮಾಡಿ ಹಾಕುದು ಮಾರ್ರೆ.
0: ಅಯ್ಯೋ, ಒಳ್ಳೆ ವಿಷಯ ಅಲ್ಲ ಮಾರ್ರೆ ಅದ. ಲಕ್ಷ್ಮಣಣ್ಣ, ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
2: ತುಂಬಾ ಜನ ಕಂಡ್ರೆ ಮಾತ್ರ ಇದ ಹಾಕು ವಿಡಿಯೋ ಕಾಂಬುದು. ಇದ್ರ ಕಣಂಗೆ ಹೋಗಿಲ್ದಿದ್ದಾಕ್ ಇದ್ದು ಅಲ್ಲ ಇದ್ರ ಫ್ರೆಂಡ್ಸ್ ಅವು ಮಾತ್ರ.
0: ಅದಿರ್ಲಿ, ಈಗ ಹೊರದ್ದೆಂದಕ್ಕೆ?
2: ಈ ಗಂಡ ಅಬ್ಬಯ್ಯ ಶಾಲೆಗೆ ಜೂಯಿ ಕರ್ಕೊಂಡು ಹತ್ರ ಒಂದು 500 ರೂಪಾಯಿ ಕೊಡಿ ಅಂತ ಕೇಂಡ. ನಾನ್ ಅದ್ಕೆ ಪ್ರಾಣಿನ್ ಕಾಂಬುಗ್ ಜೂಗೆ ಅಂತ ಕೊತೆಗಡ ಕನ್ನಡಿ ಎದುರು ನೀನೆ ನಿತ್ಕೋ ಫ್ರೀ ಆಗಿ ಕಾಣ್ಲ ಕಂದಿ. ಆ ಸಿಟ್ಟಿಗ್ ಆಗಂಡಿ ಎಂತ ಮಾಡಕ್ ಗೊತ್ತಿತೆ? ಮೊನ್ನೆ ಬೆಳಿಗ್ಗೆ ಮುಂಚೆ ದಹಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕೊಂಡು ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನೆ ಹೇಗೇಳ್ತಿದ್ರು ಮಾರ್ರೆ.
0: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದು ಇಲ್ಲ ಕಾಣಿ.
2: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗ್ಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದು ಬಿಟ್ಟರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತು ಮಾರ್ರೆ. ಕೇಳ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರ ಅಂತ. ಅಲ್ಲ, ನಾವಲ್ಲ ಶಾಲೆಗೆ ಹೋಗೋದು ಹಿಂಗಿದೀತೆ?
0: ಇಲ್ಲಿ ಕಾಣಿ ಲಕ್ಷ್ಮಣ್ಣ, ಮೊಬೈಲ್ ಯೂಸ್ ಮಾಡು ತಪ್ಪಲ್ಲ, ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿಯಾರೆ ಅಮೃತ ವಿಷ ತಂತ್ರಗಾಣಿ ಹಂಗೆ, ಯಾವ್ದು ಅತಿಯಾಪುಗಷ್ಟೇ.
2: ಅದು ಹೌದು ಶಂಕರಣ್ಣ.
0: ಹೋಯ್ ಅದು ಇಲ್ಲಿ ಇಲ್ಲ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ನಡಿ ಯೂಟ್ಯೂಬಿಗೆ ಹಾಕಿದ.
2: ಏ ಬೊಬ್ಬರ್ಯಾ
3: ನೀವು, ಹೋಗ್ಲಿಲ್ಲ ಮಾತಾ ಹೇಳ್ತಾ.

0: ಏನ್ ಮಾಬಲಣ್ಣ ಕೈಗೆ ನಮ್ಮನೆ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕು ಹೊತ್ತು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
0: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದ ಅಷ್ಟು ಕುಡುದ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕುಡುಕ್ ಒಂಚೂರು ಸಿಕ್ಕತ್ತ ಅಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
0: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ ಮಾರ್ರೆ, ದೊಡ್ಡದ್ ಮುಡನ್ ಮೀನ್ ಸಿಕ್ಕದ್ದ? ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರು ಸರಾಸರಿ ಒಂದು 5 ಕೆಜಿ ಇತ್ತು ಮಾರ್ರೆ.
0: ಹೌದಾ, ಚಾನ್ಸ್ ಹೊಡೆದ್ರೆ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
1: ಪೂರ್ತಿ ಕೇಳ ಮಾರ್ರೆ, ಮೀನನ್ ಹಿಡ್ಕ ಚೀಲಕ್ ಹಾಕದೌದ್ ಮಾರ್ರೆ, ಮನೆ ಬಂದ್ ಕಣ್ಣಂಗ್ ಚೀಲ ಸೋರಿತೆ, ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರ್ ಅವ್
0: ಅದು ನಮ್ಮ ಸುರೇಶ್ ಅಣ್ಣನ ಪಂಜಿ ಒಳಗ್ ಹೋಯ್ ಮಾರ, ಅವಸ್ಥೆ ಕಂಡ್ರೆ ಬೇಡ. ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನೆರಿ ಬಂದದ್ದೇ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್ತು.
0: ಅಲ್ಲ ಅದನ್ನ ಎಂತ ಮಾಡುದ? ಎಂತ ಮಾಡುದ, ಪಂಚಾಯತಿಗೆ ಕಂಪ್ಲೇಂಟ್ ಮಾಡುದ್.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ, ಪಾಪ ಅವ್ರು ಅವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹೇಗ್ ವಿಲೇವಾರಿ ಮಾಡ್ಕೊಂಡಿ ಗೊತ್ತಿಲ್ಲ ಮಾರ ಅವರಿಗೆ. ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
0: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ.
1: ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದ ದೊಡ್ಡ ದೊಡ್ಡ ಕಂಪನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ ಕಂಡ್ಕೊಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
0: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬರ್ತಿದ್ದೆ? ನಾನ ನನ್ನ ಒಂದು ಹಳಿ ರೈನ್ ಕೋಟ್ ಹೊರದೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
2: ಹೇಳ್ತಾ

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಈ ಕೋಳಿ ಗೆಂಡಿ ಕಿಚ್ಚುಡುಕೆ ಯೂ ಕಾನ್ ಸಾವು ಬತ್ತಿಲತೆ.
3: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಈ ನೌಕ್ ಬತ್ತ ಮಾಯ.
2: ಇದೆಂತ ನಂಗೆ ತಾಚಿ ಹೇಳದ್ದ?
3: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಾಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನೆ.
2: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲ, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
3: ಈ ಹೆಂಗ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ ಆ ಹಣ್ಣದ್ ಕೂದ್ಲಿರುತ್ತ? ಹಳ್ತಿನ ಕಾಲ್ದಾಗೆ ಕೂದ್ಲಿನ ಜಾಪಸಾನ ಹೆಂಗ್ಸಿಗೆ.
2: ಎಂತಂದೆ?
3: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂತ ಹೇಳದ್, ಅಲ್ಲಿ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ ಉಣಿಯಕ.
2: ನೀ ಎಲ್ಲಿ ವಾತೆ?
3: ಅಯ್ಯ ಹೆಂಗ್ಸೆ, ಎಲ್ಲಿಗಾರು ವಾಪತ್ತಿ ಎಲ್ಲಿಗಂದಳಿಕೆ ಅಂತ. ನಾನ ಜಲ್ಜನ್ ಮನೆಗ್ ವಾತೆ, ತೊಟ್ಲಿಗ್ ಹಾಕುದಮ್ರಿ ಇವತ್.
2: ಎಂತ ಜಲ್ಜನ್ ತೊಟ್ಲಿಗ್ ಹಾಕುದ? ತೊಟ್ಲ ಇಸ್ಕ ಬೀಳುದಿಲ್ಲನ
3: ಜಲ್ಜನ್? ಅಲ್ದೆ ಜಲ್ಜನ್ ಮೊಮ್ಮಗಿನ, ಮನೆಯರ್ನೆಲ್ಲ ಕರ್ಕ ಬಾ ಅಂದಿದ.
2: ಮನೆಯರ್ನೆಲ್ಲ ಕರ್ಕ ಬಾ ಅಂದಿದ್ದಾಳ, ಹಂಗ ನಾ ಬೇಡ್ದ.
3: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
2: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳ ಗೆಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
3: ಅಷ್ಟೇ ಅಲ್ದ ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀವ್ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ.
2: ನಂಗ್ ಕೂಳಾಕ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದು ಮನಿ ನಾಯಿ ಎಳಕಿತ್ತ.
3: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಅದಿ ಮೇಲೆ ಹೊತ್ತಿ ಕೊಣದಿತ್ತ ಅದ? ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೇ ಹೆಚ್ಚತ್ ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
2: ಹೌದಪ್ಪ ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ, ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ. ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
3: ಇಲ್ ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
2: ಎಂತ ಎಂತ ಹೊಡಿತಿ ನಂಗೆ ಹೊಡಿತ್ಯ? ನನ್ನ ಸ್ವಾಸಿ ನನ್ ತಲೆ ಮೇಲ್ ಕಡು ಕಲ್ ಮೋಗಿ ನೇರ್ದಳೋ, ಯಾರು ಬದಿಯೋ.
4: ಅಬ್ಬ ಎಂತೈತೆ, ನೀನು ಕೂಗತ್ಕಂಡ್ ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ್ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೀಚಿ ಕಂಡ್ರೆ ಎಂತಂದ್ರ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
2: ಕಾಣ್ ಮಗ ನೀನು ಎಂತಿ ನನ್ ಮ್ಯಾಳಿ ಒತ್ತು ಬತ್ತಳ.
3: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್, ನನ್ ಮಾಯಿ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪ ವರದಕ್ಷಿಣೆ ಕೊಟ್ಟಿನ, ನೀನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ ನಿಮ್ ಅಬ್ಬಿ.
2: ಅಯ್ಯಯ್ಯ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ನಳಿ ಕಂಡ್ರ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
4: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ಲಿ ಕಡಿನಂಗ್ ನಿತ್ಕಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ತ ಒಂದ್ ಮತ್ ಹೊತ್ತ ಅದನ್ನೆಲ್ಲ ನಾ ನಿಂಗೆ ಹೇಳಿಕೊಡ್ಕ, ಹೆರಿ ಹೇಳ್ ನೀನು, ನಿಂಗೆ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡು ಹೋಯ್ಕ.
3: ಹೋಯ್ ಅದ್ ಸುಧಾರಾಣಿ ಅಲ್ಲ ಸುಧಾರಣೆ.
4: ಸೊಡ್ಬೇಲ್ ಬಿಡ್ತೆ ಕಣ್ ನಿಂಗೆ. ಇಲ್ ಕಾಣ ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಗು ಸಾಕ, ಹಾಂಗೆ ಮಾಯಿನ ಹಿತ್ ತಬ್ಬಿ ಕಣ ಕಣ್ಕೊಂಡು ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರು ಚ್ವಾರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗುದೇತ. ಇಲ್ ಕಾಣೋ ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೆ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳೋ ನಾನ. ನೀನ್ ಹಿಂಗೆ ಚೊರಿ ಮಾಡ್ತಾ ಕಣ್ರೆ ಇನ್ನೊಂದ್ ಮದುವೆ ಆಯ್ಕತ್ ಕಣ.
3: ಏ ಬಬ್ಬರ್ಯಾ.
5: ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ఇప్పుడే జాబ్ దిశాకి కుందాపూర్ కన్నడ మాట్లాడి.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದಿಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ ಅಲ್ಲಲ್ಲ ಕೇಳಿ.

0: गले हो गई पहली नजर मेरी, जिंदगी के फैसले आजमाना दूँ अगर।
1: ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೋರೆ, ನೀ ಬಂದ್ ಬಿಡ್ಸುದ? ಅಲ್ಲ, ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
2: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ, ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
1: ಕನ್ಸು ಶಿಲಾ, ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಂಡಸಿನ ಬಗ್ಗೆ ಮಾತಾಡೋ ಒಳಗತ್ತಿಲ್ಲ ನಿಂಗೆ.
2: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂಕ್ ಹೋಗ್ದೇನು? ಅಲ್ಲ,
1: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
2: ನಂಗೆಂತ ಕೇಳ್ರಿ?
1: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ, ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಿಗ್ಗೆ ಗೆದ್ದೆ ನಿತ್ಕ ಉಯ್ಕಂತ್ರಿ ಅಲ್ಲ, ಕಂಡರ್ ಎಂತ ಅನ್ಕಂತಿಲ್ಲ? ಅಲ್ಲ, ನಂಗೆ ಆಡ್ದಿದ್ದ ಆರು ನರ್ಮನ್ಯರಲ್ಲ ಅಂತ ಹೇಳುದಷ್ಟೇ.
3: ಅಲ್ಲ ಗಿರ್ಜಾ, ಇಲ್ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ?
4: ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ,
3: ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
2: ಹೌದ್ ಗಿರ್ಜಕ್ಕ, ಆಗ್ಲಿನ್ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನ ಇಲ್ಲ, ನಟ್ಟಿಯೂ ಇಲ್ಲ. ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನರೇ ಮಾಡ್ತಿದ್ದೀರ. ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನೂ ಬಡ್ ಮಾಡಿ ಹಾಕಿತ್.
1: ಅದೆಂತ ಹೇಳ್ತಾರಲ್ಲ, ಕಲ್ತದ ಹೆಚ್ಚಾರೆ ಕಾಲ್ ಮೇಲತ್ತಂಬ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯು ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
2: ಹೇ ಅಲ್ಕಣ, ಅದೇರ್ ಮನಿದನು? ನಮ್ಮನೆ ಅಗಡೆ ಇತ್ತಲೆ
1: ಜಲ್ಜ, ಅದ್ ನಿಮ್ಮನಿದನು ಅಲ್ದ?
3: ಅಯ್ಯಯ್ಯೋ ದೇವ್ರೆ, ಆ ಗಂಡ್ಸಿನ ಹತ್ರ ದನಿನ್ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋ ಕಣಿತಲ್ಲ,
5: ಏ ಬಬ್ಬರ್ಯಾ.

ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಬಳಿ ಜಾ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಳಿ.

0: पहली नजर मेरी जिंदगी के फैसले आजमाना दो अगर
1: ಮಳಿ ಬಂದ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ ಅಲ್ಲ ನಮ್ಮನಿ ಗೆದ್ದೆಗೆ ಅಂತ ಸುರಂಗ ಮಾಡಿದ ನಿನ್ ಗಂಡ
2: ಕನ್ಸಿಲ್ಲ ನನ್ ಗಂಡನ್ ಸುದ್ದಿ ಬರ್ಬೇಡ ದೇವ್ರ ಕಣಗಿದ್ ಗಣಸಿನ ಬಗ್ಗೆ ಮಾತಾಡಿ ಒಳಗತಿಲ್ಲ ನಿಂಗೆ
1: ಅದಕ್ಕೆ ನಿನ್ನ ದೇವ್ರು ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕ ಹೋಗ್ದೇನು ಅಲ್ಲ
2: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ ನಿಂಗೆ ಎಂತ ಕದಲ್ಲ
1: ನಂಗೆ ಕೇಳ್ರಿ
2: ಅಯ್ಯಬ್ಬೆ ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ ಬೆಳ್ ಬೆಳಿಗ್ಗೆ ಗೆದ್ದೆ ನಿತ್ಕೊಂಡು ಇಡ್ಕಂತ್ರಿ ಅಲ್ಲ ಕಂಡರ್ ಎಂತ ಅನ್ಕಂತಿಲ್ಲ ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ
3: ಅಲ್ಲ ಗಿರ್ಜಾ ಇಲ್ಲಿ ಕಾಣ ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ ಇವ್ರ ಬಂದ್ ಬಿಡ್ಸ್ಲಕ್ಕ
4: ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ
3: ಇವ್ರ ಕಂಡ್ರೆ ಹಿಂಗ್ ಮಾಡ್ತಾರೆ
1: ಹೌದ್ ಗಿರ್ಜಕ್ಕ ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ ನಟ್ಟಿ ಮಾಡ್ತಿದ್ದಿತ್ತ ಈಗ ನಟ್ಟಿಗ್ ಜನೂ ಇಲ್ಲ ನಟ್ಟಿಯೂ ಇಲ್ಲ ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್ ನೀನೇ ಹೇಳ ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ ಎಲ್ಲ ಜನರೇ ಮಾಡ್ತಿದ್ದೀರ ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್
2: ಅದೆಂತ ಹೇಳ್ತಾರಲ್ಲ ಕಲ್ತದ ಹೆಚ್ಚಾರೆ ಕಾಲ್ ಮೇಲತ್ತಂಬ ಹೌದು ಒಪ್ಕಂಬ ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್ತು ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡುಕತ್ತ ಹೇಳಿ ಪ್ರಯೋಜನ ಇಲ್ಲ ಎಲ್ಲ ಕೈ ಮೀರಿ ಮುಂದ್ ಹೋಯೆ ಆರು ಎಂತದೇ ಹೇಳಿ ಆಗಳಿನ ಜೀವನವೇ ಚಂದ ಅಲ್ದ
1: ಹೇ ಅಲ್ಕಣ ಅದೇ ಮನಿದನು ನಮ್ಮನೆ ಆಗಡೆ ಇತ್ತಲೇ
2: ಜಲ್ಜಾ ಅದ್ ನಿಮ್ಮನಿದನು ಅಲ್ದ
3: ಅಯ್ಯಯ್ಯೋ ದೇವ್ರೆ ಆ ಗಣಸಿನ ಹತ್ರ ದನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಣಸ್ ಬಿಟ್ಕೋಕು ಕಣಿತಲ್ಲ
5: ಏ ಬಬ್ಬರ್ಯಾ

पहली नजर मेरी जिंदगी के फैसले आजमाना दूँ अगर

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಶಂಕರಣ್ಣ, ಅದ್ಯಾರು ನಿಮ್ಮ ಮನೆಗೆ ಬಂದದ್ದು?
1: ಅದ ದಲ್ಲಾಳಿ ಮಾರ್ರೆ.
0: ದಲ್ಲಾಳಿಯ? ಎಂತ ಮಗನಿ ಹೆಣ್ಣು ಹುಡ್ತಿದ್ರೆ?
1: ಅವನಿಗೆ ಕೂಳಾಕುದೇ ಹೆಚ್ಚ, ಇನ್ನು ಅವನು ಒಂದ್ ಕಟ್ಕ ಬಂದ್ರೆ ಇಬ್ರಿಗೂ ಧರ್ಮ ಕೂಳಾಕು, ನಂಗದೇ ಚಟುವನ.
0: ಮತ್ತೆ ದಲ್ಲಾಳಿ ಎಂತ ಬಂದದ?
1: ಅದ ಮೊನ್ನೆ ಒಂದ್ ದನಿಂದ ತಕ ಬಂದದ್ ಮಾರ್ರೆ, ಅದನ್ನ ಈಗ ಒಂದ್ ಮಾರಾಟ ಮಾಡಕ್ ಅದಕ್ಕೆ ದಲ್ಲಾಳಿನ ಕರೆದ ಒಂದ್ ಪಾರ್ಟಿ ಮಾಡಕ್ ಹೇಳಿದೆ.
0: ಅಯ್ಯೋ, ಮೊನ್ನೆ ತಂದದ್ದು ಇವತ್ ಕೊಡುದ? ಮರಲೇ ಮಾರ್ರೆ, ನಿಮ್ಗೆ ಸಾಕು ಕೇಳಿದ್ರ ಮೇಲೆ ತಂದದ್ದು ಎಂತಕ್ಕೆ?
1: ತಂದದ್ ನಾನಲ್ಲ ಮಾರ್ರೆ, ನಂಗೆ ಮೊನ್ನೆ ಮೂರ್ ದಿನ ಗಟ್ಟದ್ಮೇಲೆ ಚೂರ್ ಕೆಲಸ ಇದ್ದಿತ್ತು. ಈ ನನ್ ಮಗನ ಹತ್ರ ಒಂದ್ ದನ ಇತ್ತು ಮಾರ್ರೆ, ಕಂಡ್ ಕಂಡ್ ಲೈಕ್ ಇದ್ರ ಮಾತ್ರ ಸಾಕ್ಲಕ್ಕಮ್ಮಂಗಿದ್ರ ತಕ ಬಾ ಅಂದಿ.
0: ಗಂಡ ಅಡಿಲ್ದೆ ಒಳ್ಳೆ ಮೈಕೆ ತುಂಬದ್ದ ನೀನೆ ತಕ ಬಂದಿತೆ?
1: ಮೈಕೆ ತುಂಬದ್ ಹೌದು, ದನ ಲೈಕ್ ಇದ್ದದ್ದು ಹೌದು. ಆರೆ ದನಿ ಗಬ್ಬ ಕಟ್ಟುದಿಲ್ಲ ಮಾರ್ರೆ, ಈ ನನ್ ಮಗ ದನಿನೊಟ್ಟಿಗೆ ಐದು ಜೊತೆ ಮಾತ್ರ ಹಿಡ್ಕ ಬಂದಿದ ಮಾರ್ರೆ. ಅದಕ್ಕೆ ಆದಷ್ಟು ಬೇಗ ಯಾರಿಗಾರು ಕೊಡ್ಕ.
0: ಅಲ್ಲ, ಈ ಗಬ್ಬ ಕಟ್ತಿದ್ದ ನೀನ್ ಬೇರೆಯವ್ರಿಗೆ ಕೊಟ್ರೆ ಪಾಪ ಅವ್ರವ್ರು ಎಂತ ಮಾಡುದು? ಅವ್ರು ನಿಮ್ ಕಣೆಗೆ ದುಡ್ಡು ಕೊಟ್ಟು ಮೋಸ ಹೋಗ್ದ? ನೀವೊಂದ್ ಪಾರ ಸಾಕಲ್ಲ, ಎಂತ ಹಪ್ಪು ಬುದ್ಧಿ ಮಾರ್ರೆ ನಿಮ್ದ. ಛೇ, ನೀವು ನಮ್ ನೆರ್ಮನೆಯವರನ್ನಳಿ ಹೇಳ್ಕಂಕಿ ನಾಚಿಕೆ ಅತ್ತೆ.
1: ಅಲ್ಲ ಮಾರ,
0: ಬೇಡ ಮಾತಾಬೇಡಿ.
1: ಅಲ್ಲ ನಾ ಹೇಳತ್ತು,
0: ಅಲ್ಲ ಬೇಡ ಮಾತಾಬೇಡಿ.
1: ಅಲ್ಲ ಮಾರ, ನಾ ಹೇಳ,
0: ಅಲ್ಲ ಮಾತಾಬೇಡಿ.
1: ಸಾಕು ಸುಮ್ನಿರ, ಬುದ್ಧಿ ಹೇಳೋಕೆ ಎಲ್ಲ ಮುಂದ್ ಬತ್ರಿ. ಅನುಭವಿಸರಿ ಮಾತ್ರ ಗುದ್ದಿದ್ ಕಷ್ಟ ಅಂತ ಅಂದೇಳಿ.
0: ಅಲ್ಲ ಇಷ್ಟ ಮಾತಾಡ್ತಲ್ಲ, ಒಂದ್ ಕೆಲಸ ಮಾಡ, ಈ ದನ ನಾ ನಿಮ್ಮನೆ ಹೊಟ್ಟೆಗೆ ಕೊಡ್ಕೋ, ಒಂದ್ ರೂಪಾಯಿ ಕೊಡು ಬೇಡ.
2: ಏ ಬೊಬ್ಬರಿಯಾ.

ಪ್ರತಿ ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಅವರೆ ಅಲ್ಲ ಹೆಂಗ್ಸೆ, ನಿನ್ ಕಣ್ಣಂತ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಶಿಲ ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಣಸಿನ ಬಗ್ಗೆ ಮಾತಾಡಿ ಒಳಗತ್ತಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರು ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂಕ್ ಹೋಗ್ದೇನು? ಅಲ್ಲ
0: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
0: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಿಗ್ಗೆ ಗೆದ್ದೆ ನಿತ್ಕ ಹುಯ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ. ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನರಲ್ಲ ಅಂತ ಹೇಳುದಷ್ಟೇ. ಅಲ್ಲ ಗಿರ್ಜಾ, ಇಲ್ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ರು ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ರು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿ ಗಾಳ ಸಿಕ್ತಿದ್ದೀರ ನಟ್ಟಿ ಮಾಡ್ತಿದ್ದಿತ್ತ, ಈಗ ನಟ್ಟಿಗ್ ಜನೂ ಇಲ್ಲ ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ್ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ, ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್.
2: ಅದೆಂತೋ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಮ್ಮ. ಹೌದು ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್ತು. ಹಂಗಂದೇಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದಾ?
1: ಹೇ ಅಲ್ಕಣ, ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೇ
2: ಜಲ್ಜಾ, ಅದ್ ನಿಮ್ಮನಿದನು ಅಲ್ದಾ?
0: ಅಯ್ಯಯ್ಯೋ ದೇವ್ರೆ, ಆ ಗಣಸಿನ ಹತ್ರ ದನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದೆ, ಆ ಗಣಸ್ ಬಿಟ್ಕೋಕು ಕಣಿತಲ್ಲ.
3: ಏ ಬಬ್ಬರಿಯ,

ರವಿ ಬಸ್ರೂರವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಬಳಿ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಪ್ರಿಯ ಕೇಳುಗರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

0: ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯವ್ರ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆ ಹಂಗೆ ಹೆಕ್ಕ ತಿಂತಿಪ್ಪುದಪ್ಪ.
1: ಅವಳು ಸೊಕ್ಕ ಕಾಣ, ಅವಳು ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ ಅಂತಾಳ. ಅವಳು ಏರು ಪೂರ ಇಳಿಸಿ ಬತ್ತೆ ತಡಿ ನನಗೆ. ಎಂತದ ಚಿಕ್ಕು, ಎಂತ ಅಂದೆ ನಮ್ಗೆ?
0: ನಿಂಗಲ್ಲ ಅಂದದ್ದು, ನಿಮ್ಮನೆ ಕೋಳಿಗೆ ಅಲ್ಲ ಮರತಿಯ. ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರು ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನೆ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತು. ನಿಮ್ಮನೆಯ ಹರ್ಮೈಕದ್ ಹೈಡಿ ಬಂದ್ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಆದ್ರು ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
1: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗೆ ಬಿಟ್ಟದ್ ಕೋಳಿ. ಮತ್ ನನ್ ದೇವ್ರು ಬಂದು ನಿನ್ ಮೆಟ್ಕಂತಂದಳಿ ಒಂದ್ ಹೇಳ್ಬೇಡ ಮರತಿ.
0: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದು ಮೇಯುಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ಲಿ ತಿಂಬುದ ನಮ್ಮನಿ ಕಾಣದಲ್ಲೇ ಉಳ್ಚು.
1: ಆ ಹಿಂದ್ ಒಂದು ಸರ್ವನಾಶ ಆತು ಇಲ್ಲಪ್ಪ. ಈಗ ಹಾಂಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನಿ ಅಗಡೆಗೆ ಹಾಕೋದಷ್ಟೂ ಚಿಗ್ರಕೊಂಡಿದ್ದ ಬಸ್ಲಿನ ಒಂಚೂರೂ ಬಿಡ್ದೆ ತಿನ್ಕೊ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬೊಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
0: ಪ್ರಾಣಿ ಗೊತ್ತಾಗ್ತಾನ, ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ. ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೇನ ಇಟ್ಕೊ ಅಕ್ಕ.
1: ಎಂತ ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
2: ಹೆಂಗ್ಸ್ರೆ ನಗನಾಜಿಕೆ ಆದಿಲ್ಲ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ, ನೋಡೋರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ?
0: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯೆ ಬಂದದ್ದ?
1: ನೀನ 98 ಮೊದ್ಲೇ ಒಲಿತೆ, ತೋಡಿಗಿನ್ ಬೀಳ್ಬೇಡ. ಲುಂಗಿ ಪೂರ ಬಿಚ್ಚಿ ವಾಪ್ರೊಳಗೆ ಮನಿ ಸೇರ್ಕೊ ಹೋಗ.
0: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
3: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅಣಸದ್ದ ಕಚ್ಚಿ ಹರ್ದಾಕದ ಈ ಶೀನಣ್ಣನ್ ಮನಿ ನಾಯಿ.
0: ಹೌದಾ, ಆ ಕಿಚ್ಚಿಡದ್ ನಾಯ ಅದನ್ ಬೆಚ್ಚದಿಲ್ಲ ಇವತ್ತ.
2: ಇವ್ರಿಬ್ರು ಓಟಾರ ಏ ಬೊಬ್ಬರ್ಯಾ.

0: ಮಾಬಲಣ್ಣ ಕೈಗೆ ನಮ್ಮನಿ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕು ಹೊತ್ತು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
2: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದಷ್ಟು ಕೂಡುದಾ? ಯಾರಿಗ್ ಗೊತ್ತ, ಬಾಟ್ಲಿಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕೂಡುಕ್ ಒಂಚೂರು ಸಿಕ್ಕತ್ತಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
2: ಅದು ಜರಿಲಿ ಮಾರ್ರೆ. ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ ಮಾರ್ರೆ. ದೊಡ್ಡೊಂದು ಮೂಡನ್ ಮೀನ್ ಸಿಕ್ಕದ್ದಾ? ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರೂ ಸರಾಸರಿ ಒಂದು 5 ಕೆಜಿ ಇತ್ತು ಮಾರ್ರೆ.
2: ಹೌದಾ? ಚಾನ್ಸ್ ವಾಗ್ರಿ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
1: ಪೂರ್ತಿ ಕೇಣ ಮಾರ್ರೆ, ಮೀನನ್ ಹಿಡ್ಕ ಚೀಲಕ್ ಹಾಕೋದೌದು ಮಾರ್ರೆ. ಮನೆ ಬಂದ್ ಕಣ್ಣಂಗ್ ಚೀಲ ಸೋರಿತೆ, ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರಾವ್. ಅದು ನಮ್ಮ ಸುರೇಶ್ ಅಣ್ಣನ ಪಂಜಿ ಒಳಗ್ ಹೋಯ್ ಮಾರ, ಅವಸ್ಥೆ ಕಂಡ್ರ ಬೇಡ.
2: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ. ನ್ಯಾರಿ ಬಂದದ್ದೇ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್ತು.
0: ಅಲ್ಲ ಅದನ್ನ ಎಂತ ಮಾಡುದ? ಎಂತ ಮಾಡುದ? ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡುದು.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ. ಪಾಪ ಅವ್ರು ಅವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ. ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹೇಗ್ ವಿಲೇವಾರಿ ಮಾಡ್ಕೊಂಡಲ್ಲಿ ಗೊತ್ತಿಲ್ಲ ಮಾರ ಅವರಿಗೆ. ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
2: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ. ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದು ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ್ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೆದನ್ ಕಂಡ್ಕೊಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
0: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬರ್ತಿದ್ದೆ?
2: ನಾನಾ? ನನ್ನ ಒಂದು ಹಳಿ ರೈನ್ ಕೋಟ್ ಹೊರತೋಯ್ತು ಮಾರ್ರೆ. ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
3: ಹೇಳ್ತಾ

0: ಈ ಕೋಳಿ ಗೆಂಡಿ ಕಿಚ್ಚಿಡುಕೆ ಇವ್ಕೊಂದ್ ಸಾವು ಬತ್ತಿಲತೆ.
1: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಈ ನೌಕ್ ಬತ್ತ ಮಾಯ.
0: ಇದೆಂತ ನಂಗೆ ತಾಕ್ಷಿ ಹೇಳದ್ದ?
1: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನೆ.
0: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲ, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
1: ಈ ಹೆಂಗ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ, ಆ ಹಣ್ಣದ್ ಕೂದ್ಲಿರುತ್ತ, ಹಳ್ತಿನ ಕಾಲ್ದಾಗೆ ಕೂದ್ಲಿನ್ ಜಾಪಸಾನ ಹೆಂಗ್ಸಿಗೆ.
0: ಎಂತಂದೆ?
1: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ, ಪಾತ್ರ ಕೊಡ್ತರಂದ್ ಹೇಳದ್. ಅಲ್ಲಿ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ.
0: ನೀ ಎಲ್ಲಿ ವಾತೆ?
1: ಅಯ್ಯೋ ಅಯ್ಯೋ ಹೆಂಗ್ಸೆ, ಎಲ್ಲಿಗಾರು ಹಾಪತ್ತಿ ಎಲ್ಲಿಗಂದಳಿಕೆ ಅಂತರ. ನಾನ ಜಲ್ಜನ್ ಮನೆಗ್ ವಾತೆ, ತೊಟ್ಲಿಗೆ ಹಾಕುದಂಬ್ರಿ ಇವತ್ತ.
0: ಎಂತ ಜಲ್ಜನ್ ತೊಟ್ಲಿಗೆ ಹಾಕುದ? ತೊಟ್ಲು ಇಸ್ಕ ಬೀಳುದಿಲ್ಲನ?
1: ಜಲ್ಜನ್ ಅಲ್ದೆ, ಜಲ್ಜನ್ ಮೊಮ್ಮಗಿನ ಮನೆಯವ್ರನ್ನೆಲ್ಲ ಕರ್ಕ ಬಾಂದಿದ.
0: ಮನೆಯವ್ರನ್ನೆಲ್ಲ ಕರ್ಕ ಬಾಂದಿದ್ದಾಳ, ಹಂಗ ನಾ ಬೇಡ್ದ.
1: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
0: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳ ಗೆಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
1: ಅಷ್ಟೇ ಅಲ್ದ, ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ್ಕ.
0: ನಂಗ್ ಕೂಳ ಹಾಕ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದ ಮನಿ ನಾಯಿ ಹೇಳಕ್ಕಿತ್ತ.
1: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಅದಿ ಮೇಲೆ ಹೊತ್ತಿ ಕೊಡದಿತ್ತ ಅದ. ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೆ ಹೆಚ್ಚತ್ ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ.
0: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ, ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ. ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
1: ಇಲ್ ಕಣಿ ಮಾಯ, ನನ್ನ ಅಪ್ಪನ ಸೂತಿಗ್ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
0: ಎಂತ ಎಂತ ಹೊಡಿತಿ ನಂಗೆ, ಹೊಡಿತ್ಯ? ನನ್ನ ಸ್ವಾಸಿ ನನ್ ತಲೆ ಮೇಲೆ ಕಡು ಕಲ್ ಮಗಿ ನೇರ್ದಳೋ, ಯಾರು ಬದಿಯೋ.
2: ಅಬ್ಬ ಎಂತೈತೆ, ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ್ ಎತ್ಕ ಕುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೀಚಿ ಕಂಡ್ರೆ ಎಂತ ಅಂದ್ರ, ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
0: ಕಾಣ್ ಮಗ, ನಿನ್ ಎಂತಿ ನನ್ ಮ್ಯಾಳಿ ಹೊತ್ತು ಬತ್ತಳ.
1: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್. ನನ್ ಮಾ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗೆ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ ನಿಮ್ ಅಬ್ಬಿ.
0: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ನಳಿ ಕಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
2: ಸಾಕು ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ಲಿ ಕಡಿನಂಗ್ ನಿಂತ್ಕೊಂಡ ನೀವ್ ಇಷ್ಟೊತ್ತಡಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ತ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿ ಕೊಡ್ಕ ಹೆರಿ ಹೇಳಿ, ನೀನು ನಿಂಗೆ ಅಷ್ಟು ಗೊತ್ತಿಲ್ಲ, ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
1: ಹೋಯ್ ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
2: ಸೊಡ್ಬೇಲ್ ಬಿಡ್ತ ಕಣ್ಣಿಂಗೆ. ಇಲ್ ಕಾಣ, ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಗು ಸಾಕ. ಹಾಂಗೆ ಮಾಯಿನ ಹೆತ್ತ ಅಬ್ಬಿ ಕಣಂಗ್ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರು ಚ್ವಾರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗುದೈತ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೆ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳು ಅನ್ನಾನ. ನೀನ್ ಹಿಂಗೆ ಚೊರಿ ಮಾಡ್ತಾ ಕಂಡ್ರೆ ಇನ್ನೊಂದ್ ಮದುವೆ ಆಯ್ಕತ್ ಕಾಣ.
1: ಏ ಬಬ್ಬರ್ಯಾ.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಈ ಕೋಳಿಗೆಂಡಿ ಕಿಚ್ಚಿಡುಕೆ ಯೂಕೊಂದ್ ಸಾವು ಬತ್ತಿಲತೆ.
1: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಇನ್ನೌಕ್ ಬತ್ತ ಮಾಯ.
0: ಇದೆಂತ ನಂಗೆ ತಾಚಿ ಹೇಳದ್ದ?
1: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಾಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನೆ.
0: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲು, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
1: ಈ ಹೆಂಗ್ ಇಷ್ಟು ವರ್ಷ ಜೀವಿದ್ದೇ ಹೆಚ್ಚ ಆ ಹಣ್ಣದ್ ಕೂದ್ಲಿರುತ್ತ? ಹಳ್ತಿನ ಕಾಲದಾಗೆ ಕೂದ್ಲಿನ ಜಾಪಸಾನ ಹೆಂಗ್ಸಿಗೆ.
0: ಎಂತಂದೆ?
1: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂತ ಹೇಳದ್. ಅಲ್ಲಿ ವಲಿ ದಂಡಿ ಮೇಲೆ ಕೂಳು ಹಾಕಿ ಇಟ್ಟಿದೆ, ಊಣಿ ಅಕ್ಕ.
0: ನೀ ಎಲ್ಲಿಗೂ ಆತೆ?
1: ಅಯ್ಯ ಹೆಂಗ್ಸೆ, ಎಲ್ಲಿಗಾರು ವಾಪತ್ತಿ ಎಲ್ಲಿಗಂದಳಿಕೆ ಅಂತ. ನಾನ ಜಲ್ಜನ್ ಮನೆಗ್ ಹೋತೆ, ತೊಟ್ಲಿಗೆ ಹಾಕುದಮ್ರಿ ಇವತ್ತು.
0: ಎಂತ ಜಲ್ಜನ್ ತೊಟ್ಲಿಗೆ ಹಾಕುದಾ? ತೊಟ್ಲು ಇಸ್ಕ ಬೀಳುದಿಲ್ಲನ
1: ಜಲ್ಜನ್? ಅಲ್ದೆ ಜಲ್ಜನ್ ಮೊಮ್ಮಗಿನ, ಮನೆಯವ್ರನ್ನೆಲ್ಲ ಕರ್ಕ ಬಾ ಅಂದಿದ.
0: ಮನೆಯವ್ರನ್ನೆಲ್ಲ ಕರ್ಕ ಬಾ ಅಂದಿದ್ದಳ, ಹಂಗ ನಾ ಬೇಡ್ದ.
1: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪು ಪಲ್ಲಕ್ಕಿ ತರ್ಸ್ಕಷ್ಟೇನ್.
0: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳು ಗೆಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
1: ಅಷ್ಟೇ ಅಲ್ದ, ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀವ್ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ್ಕ.
0: ನಂಗ್ ಕೂಳಾಕ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದೋ ಮನಿ ನಾಯಿ ಹೇಳಕ್ಕಿತ್ತ.
1: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಅದಿ ಮೇಲೆ ಹೊತ್ತಿ ಕೊಣದಿತ್ತ ಅದ? ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕು ತೈಕಂ ಹೇಳ್ರೇ ಹೆಚ್ಚತ್ ಮತ್ತೆ. ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
0: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ. ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
1: ಇಲ್ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
0: ಎಂತ ಎಂತ ಹೊಡಿತೀಯ ನಂಗೆ, ಹೊಡಿತೀಯಾ? ನನ್ನ ಸ್ವಾಸಿ ನನ್ ತಲೆ ಮೇಲೆ ಕಡು ಕಲ್ಮೋಗಿ ನೇರ್ದಳೋ, ಯಾರು ಬದಿಯೋ.
2: ಅಬ್ಬ ಎಂತೈತೆ, ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದು ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೆಚಿ ಕಂಡ್ರೆ ಎಂತ ಅಂದ್ರೆ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
0: ಕಾಣ್ ಮಗ, ನೀನು ಎಂತಿ ನನ್ ಮ್ಯಾಳಿ ಒತ್ತು ಬತ್ತಳ.
1: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್, ನನ್ ಮಾಯಿ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ

0: ಹೇಳ್ತಿದ್ದ. ಇಲ್ಲಿ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ, ಹೆಣ್ತಿನ್ ಬಿಡ್ತೇ ಕೇಂದ್ರೆ, ಹೆಣ್ತಿನಾರು ಬಿಡ್ತಿ, ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳೋ ನಾನು. ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂದ್ರೆ ಇನ್ನೊಂದ್ ಮದುವೆ ಕತ್ಕಣ.
1: ಏ ಬಬ್ಬರ್ಯಾ.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: bunda pure. Io e la Rucchini siamo con la poeta da Vavre. Mi fa conta canta dalla pacca eccetera. Ma non ti pensi? E la che mi è ca?
1: Ho ho ho! I bilas bitte koligal.
0: Bundapura, yellowkini, still kuna poeti la bave, ifa kunta canta dalla pacca eccetera. Ma non ti pensi? E la che mi è ca? Kunta canta dalla pacca eccetera. Ma non ti pensi? E la che mi è ca?
1: Ho ho ho! I bilas bitte koligal, or manier kandange. ಎಷ್ಟೊತ್ತಿಗೂ ನಮ್ಮನೆಯಂಗೆ ಹೆಕ್ಕ ತಿಂತಿಪ್ಪುದಪ್ಪ. ಹೋಗ ಅವಳು ಸೊಕ್ಕ ಕಾಣ, ಅವಳು ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಸ್ ಬಿಟ್ಟವ ಅಂತಾಳ. ಅವಳಿಗೆ ಏರು ಪೂರ ಇರಿಸೆ ಬತ್ತೆ ತಡಿ ನನಗೆ. ಎಂತದ ಚಿಕ್ಕ, ಎಂತ ಅಂದೆ ನಮ್ಗೆ?
2: ನಿಂಗಲ್ಲ
0: ಕುಂದಾಪುರ ಎಲ್ಲರೂ ಕೇಳಿ ಸೇರ್ಕೊಂಡಪ್ಪ ಆಯ್ತಿದಾವೆ ಕುಂತ ಕಂತ ಗಲ್ಲ ಪಕ್ಕ ಸೇರ್ತದ. ನಾವು ಬಾನ್ಸ್ ಎಲ್ಲ ಕೇಮ್ಯಾಕ
1: ಹೌ ಹೌ ಹೌ. ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯರ್ ಕಂಡಂಗೆ. ಎಷ್ಟೊತ್ತಿಗೂ ನಮ್ಮನೆಯಂಗೆ ಹೆಕ್ಕ ತಿಂತಿಪ್ಪುದಪ್ಪ.
2: ಹೋಗ ಅವಳು ಸೊಕ್ಕ ಕಾಣ, ಅವಳು ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಸ್ ಬಿಟ್ಟವ ಅಂತಾಳ. ಅವಳಿಗೆ ಏರು ಪೂರ ಇರಿಸೆ ಬತ್ತೆ ತಡಿ ನನಗೆ.
1: ಎಂತದ ಚಿಕ್ಕ, ಎಂತ ಅಂದೆ ನಮ್ಗೆ? ನಿಂಗಲ್ಲ ಅಂದದ್ ನಿಮ್ಮನಿ ಕೋಳಿಗೆ. ಅಲ್ಲ ಮರಿತ್ಯ, ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರು ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನಿ ಸೋಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತು. ನಿಮ್ಮನಿಯ ಹರ್ಮೈಕದ್ ಹೈಡಿ ಬಂದ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಆದ್ರೂ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
2: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗ್ ಬಿಟ್ಟದ್ ಕೋಳಿ. ಮತ್ ನನ್ ದೈದೇವ್ರು ಬಂದು ನಿನ್ ಮೆಟ್ಕಂತ ಅಂದಳಿ ಒಂದ್ ಹೇಳ್ಬೇಡ ಮರತಿ.
1: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದ್ ಮೇಯುಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ಲಿ ತಿಂಬುದ ನಮ್ಮನಿ ಕಾಣದಲ್ಲೇ ಉಳ್ಚು. ಆ ಹಿಂಡ್ ಒಂದ್ ಸರ್ವನಾಶ ಆತು ಇಲ್ಲಪ್ಪ.
2: ಈಗ ಹಾಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನಿ ಅಗಡೆಗೆ ಹಾಕೋದಷ್ಟೂ ಚಿಗ್ರ ಕಂಡಿದ್ದ ಬಸ್ಲಿನ ಒಂಚೂರೂ ಬಿಡ್ದೆ ತಿನ್ಕೊ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
1: ಪ್ರಾಣಿ ಗೊತ್ತಾಗ್ತಾನ?

0: ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ. ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೆ ನೆಟ್ಕೋ. ಅಕ್ಕ
1: ಎಂತ, ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
2: ಹೆಂಗ್ಸ್ರೆ ನಗನಾಜಿಕಿ ಆದಿಲ್ಲ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ, ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ.
0: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯೆ ಬಂದದ್ದ?
3: ನೀನ 98 ಮೊದ್ಲೇ ಒಲಿತೆ, ತೋಡಿಗಿನ್ ಬೀಳ್ಬೇಡ, ಲುಂಗಿ ಪೂರ ಬಿಚ್ಚಿ ಅಪ್ರೊಳಗೆ ಮನಿ ಸೇರ್ಕೋ ಹೋಗ.
4: ಅಬ್ಬ, ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
5: ಅಬ್ಬ, ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅಣಸದ್ದ ಕಚ್ಚಿ ಹರ್ದಾಕದ ಈ ಶೀನಣ್ಣನ್ ಮನಿ ನಾಯಿ.
0: ಹೌದಾ, ಆ ಕಿಚ್ಚಿಡದ್ ನಾಯ ಅದನ್ ಬೆಚ್ಚದಿಲ್ಲ ಇವತ್ತ.
2: ಇವ್ರಿಬ್ರು ಓಟಾರ ಏ ಬೊಬ್ಬರ್ಯಾ.

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತು? ರಾತ್ರಿಯಿಂದ ನಿದ್ರಿ ಇಲ್ಲ ಕಾಂತಲ್ಲ, ಎಂತ ಆಟಕ್ಕೆ ಹೋಯ್ರಿಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆಮನಿ ಪ್ರಕಾಶ್ನ ಗಂಡಿನ ತಂಗಿ ಮುದ್ರಿಗೆಲ್ಲ ಮಾರೆ ನಿನ್ನೆ
0: ಅಲ್ಲಿಗೆ ಹೋದ್.
2: ಹೋ,
0: ಹಂಗ ನಿನ್ನೆ ನಿಮ್ಮ ಮನೆ ವಾರಿ ಕಿಚ್ಚುಟ್ಲೇಕ ಅಂತಲ್ಲ?
1: ಸಾಕ್ ಸುಮ್ನೇರ, ಏನ್ ಮನಿ ಮಂದಿಯೆಲ್ಲ ಒಬ್ಬ ನಮ್ಮನೆ ಊಟ ಅನ್ನೋದು?
0: ಯಾರೆಲ್ಲ ಹೋರಿ ಮತ್ತೆ?
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಂಡ್ತಿ. ಹೋಯ್, ಕೌಲ್ ಊಟ ಉಣದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾತಿ ಸೇರತ್. ನಾನು ಬಬ್ದ ಹಾಕೇನ ಹಂಗಾರ ಬಾ ಅಂದಿ. ಮಗಳ ಅಪ್ಪಯ್ಯ, ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿದ್. ಅದ್ರಲ್ಲಿ ಅವನು ಬಂದಳ. ಮಗ, ನನ್ನ ಒಬ್ಬನ್ ಬಿಟ್ಟಿಗೆ ಹತ್ರ ಕೇಂದ, ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ರನ್ನೇ ಬಿಡುಗಾತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡ್ ಹೋಗಿ ಬಂದ.
0: ಹಂಗಾರ ಮನೆ ಯಾರಲ್ಲ ಉಳಿದ್ರ?
1: ಮನೆ ಗುಂಡ ಒಬ್ಬ ಉಳಿದ್ನ.
0: ಅದು ಯಾರ?
1: ಅದ ನಮ್ಮನಿ ನಾಯ.
3: ಅದನ್ನು ಒಂದ್ ಯಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ.
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುದಿಲ್ಲ, ಇಲ್ದರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
0: ಗೌಜ್ ಎಂಬಕ್ಕೂ ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗೆ ಹೋಗಿ ಎಂತ ಡಿ ಜೆ ಹಾಕದ್ ಮಾರ್ರೆ. ರಾತ್ರಿಡೀ ನಿದ್ರೆ ಇಲ್ಲ, ನಮ್ದಾರು ಅಡಿಲ್ಲ, ಹೊಟ್ಟೆಗಿದ್ದ ದನಗಳು ಕುಂಚಾಡ್ತು. ಇವುಗಳ ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡೋಕಾಗ. ಈ ಮನ್ಸರಿ ಹೇಗಳ ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿ ಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನು ಇಲ್ದೆ ಫಂಕ್ಷನ್ ಮಾಡೋಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮಾರ್ರೆ, ಅವಳು ಮದಿ ಇವತ್ತೆ ಅಲ್ಲಿ ಹೊರಟೆ.
0: ಒಬ್ಬರೇ?
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
4: ಏ ಬೊಬ್ಬರಿಯಾ?

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಲಕ್ಷ್ಮಿಯ, ನಮ್ಮನಿ ಗಂಡ್ ನಿಮ್ಮನಿ ಬಂದಿತ ಮಾರತಿ. ಆಗಳಿಂದ ಹುಡುಕ್ತಾ ಇದ್ದೆ, ಚಾ ಮಾಡೋಕ್ ಸಕ್ಕರೆ ಖಾಲಿ ಆಯ್ತು, ಒಂಚು ಸಕ್ಕರೆ ಬೇಕಿತ್ತು. ಆ ಗಂಡಿನ ಹತ್ರ ತರಿಸುವ ಕಂಡ್ರೆ ಈ ಗಂಡ್ ಎಲ್ಲೂ ತೋರುದೇ ಇಲ್ಲಪ್ಪ.
1: ಹೌದಾ? ಇಲ್ಲ ಮಾರತಿ, ನಮ್ಮನಿ ಗಂಡು ಎಲ್ಲೂ ಕಾಂಬುಕಿಲ್ಲಪ್ಪ. ಸುಗುಳನ್ ಮನೆಗ್ ಹೋಯ್ರಕ್ ಅಂತಿಬ್ರು ಒಟ್ಟಿಂದ. ಅವಳ ಮಗನೊಟ್ಟಿಗೆ ಸೇರ್ಬೇಡಿ ಅಂದ್ರೆ ಸೇರಿ ಸೇರಿ ಪೂರ ಹಾಳಾಯ್ದು ನಮ್ಮನಿ ಮಕ್ಕಳ.
0: ಹೌದೆ, ನಮ್ಮನಿ ಗಂಡ ಆ ಗಂಡಿನೊಟ್ಟಿ ತಿರುಗುದ ಎರಡ್ ಮೂರ್ ಸಲ ಕಂಡಿದೆ ನಾನ್. ಆ ಕಿಚ್ಚಿಡ್ದಳ್ ಮೊನ್ನೆ ನನ್ ಮಗಿಗ್ ಬೈದಿದ್ದಾಳಂಬ್ರ, ಅವಳ ಮಗನ್ ಸೈಕಲ್ ಹಂಗೆ ಇವ ಆಡ್ತಿದ್ದ ಅಂದಿಕೆ.
1: ಹಾಂಗೆಲ್ಲ ಮಾಡುದ ಮರತಿಯವಳ? ನಮ್ಮನಿ ಮಕ್ಕಳಿಗೆ ಹೇಳ್ರೆ ಅವ್ಕ ಬಾ ಅಶು ಬತ್ತಿಲ್ಲ. ಅವಳ ಮನಿ ಬದಿಗೆ ಹೋಯ್ಬೇಡಿ ಅಂದ್ರೆ ಹೆಕ್ಕ ತಿಂಬೋ, 24 ಗಂಟೆ ಅಲ್ಲೇ ಸೊಕ್ತೈಕಂತು. ಬಿಲ್ಲಾಸ್ ಬಿಟ್ಟು ಹೋಯ್ದೋ ಸ್ವಲ್ಪ ಅಲ್ಲ, ಬರ್ಲಿ ಅವ ಇವತ್ ಮನೆಗೆ, ಒಂದೇನ್ ಬೇರಿ ಮಾಡ್ತೆ ಕಾಣಿವತ್.
0: ಯೋ, ಈ ಮಕ್ಳಿಗ್ ದೀಪಾವಳಿಗ್ ಒಂದ್ ರಜೆ ಕೊಟ್ಟು ಇವ್ರಗ್ಲಿ ಒಂದೆರಡು ಅಲ್ಲ ಮರತಿ. ನಿನ್ನೆ ಎಂತ ಇತ್ ಗೊತ್ತಾ, ನಮ್ಮನಿ ಅಬ್ಬಿಗ್ ಮೊದ್ಲೇ ಕಣ್ ತೋರುದಿಲ್ಲ. ಈ ಹೋಯ್ಡ್ ಗಂಡ ಆ ಡಮ್ ಡಮ್ ಅಂತತ್ತಲ್ಲ, ಆ ಪಟಾಕಿಗ್ ಬೆಂಕಿ ಹಚ್ಚಿ ಕಣ್ದಾಗ ಇಟ್ಟದ್ ಮರತಿ. ನಮ್ಮನಿ ಅಬ್ಬಿ ನಡ್ಕ ಬಪ್ಪತ್ತಿಗೂ ಆ ಪಟಾಕಿ ಹೊಡಕ್ಕೂ ಸಮ ಆಯ್ತ್ ಕಣ್. ಇಡೀ ಮನಿ ಗೌಜ್ ಬಿದ್ದಿತ್. ಈಗಲೂ ನಮ್ಮನಿ ಅಬ್ಬಿ ಹೆದ್ರಿಕಿಂದ ಹೊರಗ್ ಬರ್ಲೇ ಇಲ್ಲ ಗೊತ್ತಾ.
1: ಹೌದ ಮರತಿ, ಯಾರಿಗ್ ಹೇಳುದ್ ನಮ್ ಕಷ್ಟ. ಶಾಲಿ ಇದ್ದಿರಾರು ಆ ಮಕ್ಕಳ ಬೆಳಗಿನ ಸಾಯಂಕಾಲದವ್ರಿಗೆ ಅಲ್ಲೇ ಇರ್ತಿದ್ದ, ನಾವರು ನೆಮ್ದಂಗ್ ಇರ್ಲಕ್ಕಿದ್ದಿತ್. ಎಂತ ಗೊತ್ತಿತ್ತ, ನಾ ಧಾರಾವಾಹಿ ಕಾಣದೆ ಸ್ವಲ್ಪ ದಿನ ಆಯ್ಲ. ಆ ಗಂಡು ಒಂದ್ 24 ಗಂಟೆಗ್ ಬೊಂಬೆ ಹೇಗ ಕೂಕಂ ಮರತಿ, ಒಂದ್ ಗಳಿಗೆ ಆ ಟಿವಿಗೂ ಏನ್ ಪುರ್ಸೋತಿಲ್ಲ. ನಿನ್ನೆಯಿಂದ ಅಂತೂ ಆ ಪಟಾಕಿ ಶಬ್ದದೊಳ ಕೆಮಿ ಬೆಚ್ಕ ಕೂಕಂದಲ್ಲ ಮನೆ.
0: ನಮ್ಮನಿ ಗಂಡ್ಸಿಗ್ ಹೇಳದ್ ಭಾಷೆ ಬತ್ತಿಲ್ಲ. ಆ ನುಮ್ಮಿ 2000 ರೂಪಾಯಿ ಪಟಾಕಿ ಎಲ್ಲ ತಪ್ಪುದ ಮರತಿ. ಆ ದುಡ್ಡಿಗಂತೂ ಮರ್ಯಾದೆಯೇ ಇಲ್ಲ ಕಣ್. ಆಗಳಿಕೆಲ್ಲ ನಾವ್ ಆಚರಿಸಿದ ದೀಪಾವಳಿಯೇ ಬೇರೆ ಅಲ್ದ, ಹಿರಿಯರ್ ಹೇಳದ್ ಕೇಣ್ಕ ಇರ್ತಿದ್ದಿತ್. ಈಗಳಿನ್ ಮಕ್ಳ ಅಯ್ಯ ಅಬ್ಬೆ, ನೀನಂದ್ರೆ ನಿನ್ನಪ್ಪ ಅಂತ ಯಾರದ್ದು ಹೆದ್ರಿಕೆ ಇಲ್ಲ ಎಂತಿಲ್ಲ, ಹೇಳಿ ಉಪ್ಪ ಇಲ್ಲ ಬಿಡ.
1: ಹೌದ್ ಮರತ್ಯ, ಆಗಳಿನ್ ಹಬ್ಬವೇ ಚಂದು ಅಲ್ದ. ಅಯ್ಯ ಅಬ್ಬ, ಇದ್ಯಾರ ಮರತಿ ನಮ್ಮನಿ ಬಬ್ಬಿ ಹಾಕತ್? ಅಯ್ಯಯ್ಯೋ, ಹೊಲ್ಕಾಣ್ ಮರತಿ ಹುಲ್ ಕುತ್ರಿ ಬೆಂಕಿ ಬಿದ್ದಿತ್. ಅದ ನಮ್ಮನಿ ಮಕ್ಕಳಲ್ದ, ಅವಂತ ಮಾಡ್ತಿದ್ದ ಅಲ್ಲ.
0: ಅಯ್ಯಯ್ಯೋ, ಹೌದಲ್ಲೇ ಮರತಿಯ. ಅಲ್ಲ, ಸುಗುಣನ್ ಮನೆ ಹುಲ್ ಕುತ್ರಿ ಬೆಂಕಿ ಬಿದ್ದದಲ್ದ. ಬಾ ಬಾ, ಎಂತ ಇತ್ ಕಾಂಬಾ ಬಾ.
1: ಓಯ್ ಮೊಂಚಣ, ಇದ್ ಹೆಂಗ್ ಬೆಂಕಿ ಬಿತ್ ಮರ್ರೆ? ಈ ನಮ್ನ ಯಾರ್ ಬೀಡಿ ಸೇದಿ ಬಿಸಾಡದ್? ಅವ್ರ ಬಾಯಿಗೆ ಎಷ್ಟ್ ಮಣ್ಣು ಹಾಕೋಕೆ?
2: ಓಯ್, ನಿಮ್ ಮಕ್ಕಳ ಬಾಯಿಗೆ ಮಣ್ಣಾಕಿ, ಅದಕ್ಕೆ ಹೇಳು ಸಣ್ಣ ಸಣ್ಣ ಮಕ್ಕಳ ಕೈಗೆ ಪಟಾಕಿ ಎಲ್ಲ ಕೊಡುಗಾಗ. ಮೊನ್ನೆ ದೀಪಾವಳಿ ತಂದು ಪಟಾಕಿ ಇನ್ನೂ ಮುಗಿಲ್ಯಾಕ ಅಂತ ಅಲ್ಲಿ ನೆಲ ಚಕ್ರ ಹಚ್ಚಿ ಅದ್ರ ಕಾಲ ಫುಟ್ಬಾಲ್ ಆಡ್ಕೊಂಡು ಹುಳ್ ಕೂತ್ರಿ ದುಡಿ ಹುಳ್ ಕೂತ್ರಿ ಬೆಂಕಿ ಇಡ್ಸಿರಿ ಗಾಣಿ. ಎಂತ ಮಕ್ಕಳನ್ ಬೆಳೆಸಿರಿ ಹೆಂಗ್ಸ್ರ? ಯಾವ್ದೋ 4 ಮಕ್ಕಳು ಇದ್ದಿದ್ರು, ಅದ್ರಾಗ 2 ಮಕ್ಕಳು ನಿಮ್ದು ಅಂದ್ ಗೊತ್ತಾಯ್ತು. ಮತ್ತೆ ಇಡು ಓಡಿ ಹೋಯ್ದು, ಅವು ಕೈ ಸಿಕ್ಕಿದಿತ್ತ ಮಾಡ್ತಿದ್ದೆ ಅಷ್ಟೊತ್ತಿಗೆ.
0: ಹೌದಾ? ನಮ್ಮನಿ ಮಕ್ಳಂಬ್ರ ಏ ಧನುಷ, ಎಂತ ಮಾಡದ್ದ ಇದ ತಕ ಹೊತ್ತನ? ನಿಂಗೆ ಮನೆ ಬದಿ ಕೆಲ್ಸ ಮಾಡುದ್ ಬಿಡ್ಕೈಲಿ ಬೆಂಕಿ ಹಾಕಿದ್ಯಾ? ಅಪ್ಪಾಯ್ ಬರ್ಲಿ, ನಿಂಗ್ ಬಲಿ ಬಿಡಿಸ್ತೆ ಕಾಣಿ ಇವತ್ತ. ಮತ್ತಿಬ್ರು ಯಾರ ಅವ ನಿಮ್ಮೊಟ್ಟಿಗೆ ಓಡಿ ಹೋದವ?
3: ಅಮ್ಮ, ಅದ ಮಿಥುನ ಮತ್ತೆ ಸುದಿ.
0: ಎಂತ ಆ ಸುದಿ ಗಂಡ ಮೋಚಣ್ಣ? ಆ ಗಂಡ ನಿಮ್ಮ ಗಲ್ದ?
2: ಏ ಬೊಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಬಿಡ, ನೀ ಕೂಡ ಜಾಸ್ತಿ ಐತೆ, ಗಾಡಿ ನಾ ಓಡಿಸ್ತೆ.
1: ನಿನ್ನೆ ಮೊನ್ನೆ ಮೂರ್ ಚಕ್ರ ಸೈಕಲ್ ಓಡಿಸೋ ಕಲ್ತಾನ, ನಾನು ಬೈಕ್ ಬಿಡ್ತೀಯ. ಮೋಚ್ಕಾ ಕೂಗ ಇಲ್ಲ.
0: ಹೇ ಲಕ್ಷ್ಮಣ, ಹೆಲ್ಮೆಟ್ ಹೊಸ್ತಾನ? ಎಷ್ಟು ಕೊಟ್ಟೆ?
1: 1 ರೂಪಾಯಿ ಕೊಡ್ಲ.
0: ಅಂದ್ರೆ
1: ನನ್ನ ಅಪ್ಪಯಿಂದ ಮಾರೆ ಆಯ್ಕೊಂಡ್ ಹೋಯ್ಕೆ ಅಂತ ಹೇಳಿ ಒತ್ತನಿಕೆ ಮಾಡಿ ಕಳಿಸಿ ಕೊಡ್ರ.
0: ಓ, ಅದೇ ಎನ್ಸ್ಕೊಂಡಿ ನಿನ್ ತಲೆ ಮೇಲೆ ಗೊಬ್ಬರದ ಹೆಡ್ಗೆಯವ್ರು ಕಾಡ್ಲಕ್ಕ ಹೆಲ್ಮೆಟ್ ಕಮ್ಮಿ ಸಿಕ್ಕತ್ತ?
1: ಬೇರೆ ಕೆಲ್ಸ ಇಲ್ಲನ? ಇದನ್ನ ರೂಲ್ಸ್ ಎಂತ ಗೊತ್ತನ? ಪೊಲೀಸ್ರಿ ದುಡ್ಡು ಮಾಡ್ಕೊಂಡ್ ಹೇಳಿ ಅಷ್ಟೇ, ಮತ್ ನಮ್ ಮಂಡಿ ಹೊರ ಅವ್ರಿಗೇನ?
0: ಹೌದು, ಆ ಗೂಂಟ್ ಮಂಡಿ ಹೊರ ಎಷ್ಟ ಇದ್ರೆಷ್ಟ
1: ಎಂತ?
0: ಹೇ ಅಲ್ಕಣ, ಆ ಹೆಣ್ ಸೂಪರ್ ಇತ್ತಲ್ಲ.
1: ವಾವ್. ಅಯ್ಯೋ ದೇವ್ರೆ, ಯಾರು ಬನಿಯೋ?
2: ಅಲ್ಲ ಅದೇಂತ ಮಕ್ಕಳೇ, ಬಿದ್ದ?
1: ಅಲ್ಲ ಮರ್ರೆ, ಮಳೆಗಾಲದಾಗ ಆಣ್ ಬಿದ್ದಿತ್ತ ಕಾಂತಿತ್ತ.
2: ಓ ಘನ ಅಣ್ಬಾ ಕಾಟ ಅಣ್ಬಾ. ಏ ಮಂಗಿ ಅವ್ರು ಸಿಕ್ಕತ್ತಾನ?
0: ಓಯ್ ನಿಮ್ಗೆ ಅಂತ ಗಮ್ಮತ್ ಮಾಡತ್ತ ಮಂಗಿತ್ತ ಮರ್ರೆ, ಎತ್ತಿ ಮರ್ರೆ.
2: ಏ ತಡಿನಿ ಮಾರೆ, ಎತ್ತತಿ. ಅಯ್ಯೋ ಇದೆಂತ ಮಕ್ಕಳೇ, ಪ್ಯಾಂಟ್ ಅದ ಹೊರದೋಯ್ತ, ಮುಂಗಾಲ್ ಗಂಟೆಲ್ಲ ತೋರುತ್ತಲ್ಲ, ಎಂತ ನಾಯಿ ಬಾಯ್ ಅಂತ?
1: ಅಯ್ಯೋ ಅದು ಫ್ಯಾಷನ್ ಮರ್ರೆ, ನಾಯಿ ಹರದಲ್ಲ.
2: ಓ ಅದು ಒಂದ್ ಫ್ಯಾಷನ್ ಮರ್ರೆ. ಈ ಗಂಡಿನ ಮಂಡೆಂಗೆ ಅಂತ ಕಾಯ್ಕತ್ತದ ರಾಶಿ?
0: ಯೋದ್ ಕಾಯ್ಕತ್ತಲ್ಲ ಮರ್ರೆ, ಕೂದ್ಲಿ ಕಲರ್ ಹಾಕದ್.
2: ಅಲ್ಲ ಮರ್ರೆ, ನಿಮ್ಗೆ ಹರ್ಕಟ್ಟಿ ಪ್ಯಾಂಟ್ ಹಾಕೋಕತ್ತು, ಮಂಡಿ ಕಲರ್ ಹಾಕೋಕತ್ತು, ಇಪ್ಪುದು ಇಲ್ದೆ ಇಪ್ಪುದು ಎಲ್ಲ ಇಸ್ರೂಪ್ ಮಾಡೋಕತ್ತ, ಮಂಡಿ ಹೆಲ್ಮೆಟ್ ಮಾತ್ರ ಹಾಕೋಕತ್ತಿಲ್ಲ. ಅದ ಗಾಡಿ ಟ್ಯಾಂಕಿ ಮೇಲೆ ಇಡು ಕೊಟ್ಟದ್ದಲ್ಲ, ಅಸ್ಸಾಯ್ಲಿ ಅಲ್ಲಿ ಗೋಸ್ಲೋ ಅಂದಳಿ ಬೋರ್ಡ್ ಹಾಕದ್ ನಿಮ್ ಅಪ್ಪಿನ ಜಗ್ನಿಗ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋ ಕಾಯ್ದಿರ ಮೇಲೆ ಗಾಡಿ ತಗೊಂಡ್ ರೋಡಿಗೆ ಎಂತಕ್ ಬತ್ರಿ?
3: ಸ್ವಾರಿ ಅಣ್ಣ, ತಪ್ಪಾಯ್ತು, ಇನ್ ಹಿಂಗ್ ಮಾಡುದಿಲ್ಲ.
0: ಅಣ್ಣ ನಾವು ಬಿದ್ದದ ಆ ಹೆಣ್ ಕಾಣ್ಲಲ್ದ?
2: ಆ ಹೆಣ್ಣಲ್ಲ, ಇಡೀ ಊರ್ ಕಾಣ್ ಮೇಲ್ ಕಾಣ್ ಸಿಸಿ ಕ್ಯಾಮ್ರಾ.

0: ಏರ್ಲಕ್ಷ್ಮಣ್ಣ ಎಂತದು ಉರ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂದ್ರ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರ್ರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ
0: ಮಾನ ಮರದಿ ತೆಕ್ಕಂದ ಅಂತದ ಎಂತ ಇತ್ ಮಾರ್ರೆ? ಈಗ
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡ್ ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕಣದ ಕೌಂಚ ಹಾಕಿದ್ದಿದಿ.
0: ಈಗ ಕಾಂತಿ ಮುಂಜ ಹೈಡಿ ಎರಡೋ ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ.
1: ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ. ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಂಬಗೆ ಎಷ್ಟು ಲೈಕ್ ಅಲ್ಲ?
1: ಲೈಕ್ ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಗ್ತಾಗ ಹೇಳಿ ಶಾಲಿ ಕಳ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ಕ. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಬ್ಯೂ ಬೇಡ, ಊರು ಬೇಡ,
1: ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ತಂತ. ಏನೋ ನಾವ್ ಜೀವಿತ್ ಅಂತ ಹೇಳಿ ಒಬ್ರಬ್ಬಕ್ ಊರ್ ಬದಿ ಬತ್ತ ಅದೇ ಖುಷಿ.
2: ಅದ ಸಾಯ್ಲಿ ನಿನ್ ಕೈಗೆ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನೆ ಕಣ್ಣಂಗ್ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕ ಇದ್ದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡಿದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೇಕ ಬಂದೆ.
2: ಕೋಳಿ ಹೈಡಿ ಹುಂಜುವ
0: ಒಂದ್ ಹುಂಜ ಒಂದ್ ಹೈಡಿ
1: ಕಣ್ಣನ್ನು ಮಗನೆ, ನಮ್ಮನೆ ಕೋಳಿ ನಮ್ಮ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ.

0: ಶಂಕರಣ್ಣ, ಜರಿ ಕೊಟ್ಟಿಗೆ ಅಂತ ಹಿಡ್ಕೊ ಹತ್ತಿದ್ರಿ?
1: ಮತ್ತೆಂತಲ್ಲ ಸುರೇಶ್ ಅಣ್ಣ, ಮಗ ಇವತ್ತು ಬೆಂಗಳೂರಿಂದ ಊರಿಗೆ ಬಂದಿದ್ದ, ಅದಕ್ಕೆ ಮೀನ್ ತಗೊ ಹತ್ತಿದ್ದೆ.
0: ಓ, ಇವತ್ತು ಫುಲ್ ಗಮ್ಮತ್ ಹಂಗಾರೆ. ಆಯ್ಲಿ ಆಯ್ಲಿ.
1: ಸರಿ ಸುರೇಶಣ್ಣ, ಮತ್ತೆಗ?
0: ಹಾ ಶಂಕರಣ್ಣ.
1: ಇವಳೆ
2: ಯೋ ಎಂತ ಗಣಸೆ ಗೆಂಡಿ ಕಿತ್ಕ ಬರ್ಲತ್ರಿ? ಹೋಗೂರ್ ಕರೆದ್ರೆ ಬತ್ತಿಲಿ ಹಂಗಾರ ನಾನ?
1: ಅಲ್ಲ ಮರ್ದಿ, ನಂಗ ಊರ್ಲುಗಂದ್ಲ ಹೇಳಿ ನೀ ಎಂತ ಆಕಾಶ್ಮಾರಿಕಾಣ ಮಾಡ್ತೆ? ತಗೋ ಇದನ್ನ ಒಳಗ್ ತಗೋಣ.
2: ಎಂತ ಇದು?
1: ನಿನ್ ಕಣ್ಣಿಗೆ ಎತ್ ಮೆಟ್ಟಿತ್ತಾನ? ಮಗ ಬಂದಿದ್ದಂದೇಳಿ ಮೀನ್ ಹಿಡ್ಕ ಬಂದಿದ್ದಿ, ತಗೋ.
2: ಇದನ್ ಎಂತ ಮಾಡುದ?
1: ಅದನ್ ತೊಟ್ಲಿಗೆ ಹಾಕಿ ತೂಗಿ ಮನ್ಸ.
2: ಅಲ್ದೆ ಫ್ರೈ ಮಾಡುದ, ಸಾರ್ ಮಾಡುದ?
1: ಯೋ ಎಂತಾರು ಮಾಡ್ ಮಾರತಿ, ಸುಮ್ನೆ ಗೆಂಡಿಗೆ ಎಲ್ಲಿ ಬೇಡ.
3: ಡ್ಯಾಡಿ ಡ್ಯಾಡಿ.
1: ಹ ಹೇಳ್ ಕುಟುಂಬ, ಏನ್ ಮೂರು ಮುಕ್ಕಾಲ್ಗಳಿಗೆ ನನ್ನ ನುಂಟು ಮಾಡ್ಕೊಂಡದ್ದು?
3: ಡ್ಯಾಡಿ ಹಾಗಂದ್ರೇನು, ನನ್ಗೆ ಅರ್ಥ ಆಗಿಲ್ಲ.
1: ನೀನ್ ಬೆಂಗಳೂರಿಗೆ ಹೋದ್ ನಾಯಿ ಕಾಶಿಗೆ ಹೋಗಿ ಬಂದಂಗಾಯ್ತು ಮಾರ.
3: ಡ್ಯಾಡಿ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಸೇಯಿಂಗ್. ಅದಿರ್ಲಿ, ನಿಮ್ದು ಅಮ್ಮಂದು ಏನು ಬೆಳಿಗ್ ಬೆಳಿಗ್ಗೆ ಡಿಸ್ಟರ್ಬೆನ್ಸ್?
2: ಅಯ್ಯಯ್ಯೋ ಗಂಡೆ, ನೀನು ನಿನ್ ಹೋಗಿಲ್ದಿದ್ ಇಂಗ್ಲಿಷ್.
1: ಗಿಡ ಕೆಪ್ಪಿ ಹೂ ಗುದರ್ಸ್ತೆ ಕಣ, ಏನೊಂದ್ ಎರಡು ದಿನ ಬೆಂಗಳೂರಿಗೆ ಹೋಗಿ ಬಂದ್ರು ಕೂಡಲೇ ನಿಂದ ಟಸು ಪುಸು ಶುರು ಆಗ್ತಲ್ಲ. ಒಂದ್ ತಿಳ್ಕೊ, ನಿನ್ನ ಬೆಂಗಳೂರಿಗೆ ಕಳಿಸದ್ದ ನಾಲ್ಕು ಅಕ್ಷರ ಕಲ್ತ ಊರಿಗೆ ಊರಿನರಿಗೆ ಒಳ್ಳೇದ್ ಮಾಡ್ಲಿ ಅಂದಳಿ, ಊರನ್ನೇ ಮರಿಲಿ ಅಂದಳಿ ಅಲ್ಲ. ಇಲ್ ಕಾಣ, ಅಬ್ಬಿ ಭಾಷೆ ನೆನ್ಬಿಡುದು ಒಂದೇ, ಹಿತ್ತಬ್ಬಿನ ಬೆನ್ನಿ ಚೂರಿ ಹಾಕುದು ಒಂದೇ. ನಿನ್ನೆ ಮೊನ್ನೆ ವರೆಗೆ ಮಸೀರಂಗೆ ಮೂಗಂಗೆ ಸುಂಗುಳು ಹೊರ್ಸ್ಕೊಂಡು ಅಲ್ಲಿ ಮುಲ್ಲೆ ದಾನಿ ಸುಡ್ಕ ತಿಂದಿದ್ದ ನೀನೆ, ಈಗ ಇಂಗ್ಲಿಷ್ ಅರ್ಸ್ತ್ಯ? ಮಗನೇ ಇನ್ನೊಂದ್ ಸಲ ಮನಿ ಬದ ಕರ್ನಾಟಕ ಹಾರಿಸದ್ ಉತ್ತಾರೆ ಗ್ವಾಂಜಡಿ ಮೇಲೆ ಗುದ್ದತಿ ಕಣ.
4: ಸಾರಿ ಡ್ಯಾಡಿ, ಐ ವಾಂಟ್ ರಿಪೀಟ್ ಇಟ್ ಅಗೇನ್.
1: ಓ ಇಷ್ಟು ತರಿಗೆ ಹೇಳದ್ ಕೋಣ ಮುಂದ್ ಕಿನ್ರಿ ಬರ್ದಂಗ ಆಯ್ತು ಮಾರೆ.
2: ಸುಶೀಲಕ್ಕ, ಓ ಸುಶೀಲಕ್ಕ,
1: ಇದೊಂದ್ ಬಂತ್ ಕಣ ಊರು ಮಾರಿ.
2: ಓ ಜಲ್ಜ, ಏನ್ ಈ ಬದಿ ಬಂದಿದೆ? ಎಂತ ಇಲ್ಲ, ಮನೆಗ್ ನೆಂಟ್ರು ಬಂದಿರ, ಚಾ ಮಾಡು ಖಾಲಿ ಇಲ್ಲ.
1: ನಿಮ್ ಮನಿದ್ಯಾನಂತ ಕಂಪ್ನಿ ಕೆಲ್ಸಕ್ ಹೋಯ್ತಾ?
2: ಇಲ್ದೆ ಸ್ತ್ರೀ ಶಕ್ತಿ ಸಂಘದ ಮೀಟಿಂಗ್ ಹೋಯ್ತಾರ.
5: ಹಾಯ್ ಹಲೋ ನಮಸ್ಕಾರ, ನಾ ನಿಮ್ ಊರ್ ಮನಿ ಗಂಡ ರ್ಯಾಂಬೋ. ನಿಮಗೆಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಇವತ್ತು ನಮ್ಮ ಮನೇಲಿ ದೈದ್ ಭೋಗ ಹೇಗ್ ಮಾಡ್ತಾರಂತ ತೋರಿಸ್ತೀನಿ. ಹಾಗೆ ಎಲ್ಲರೂ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸರ್ಪ್ರೈಸ್ ಮಾಡಿ.
1: ರಾಮಲಿಂಗ, ಅಲ್ಲಿ ಈ ಗಂಡಿ ಎಲ್ ಸತ್ತಿತ್ತ ಹಂಗಾರೆ?
5: ನೋಡಿ ಗಾಯ್ಸ್, ಇವರೇ ನನ್ನಪ್ಪ ಕಾಳಿಂಗ.
1: ಬಿಡ, ನಿಂಗ್ ಎಂತ ಹೇಳದ್ ನಾನು, ಜಗ್ಲಿ ಮೇಲೆ ನಣಿ ಕೋಲಿಟ್ಟಿದ್ದಿ ತಕಬಾ ಅಂದ್ರೆ ಇಲ್ಲಿ ಮೊಬೈಲ್ ಇಡ್ಕೊಂಡು ಶೇರ್ ಮಾಡಿ ಅಚ್ಚರ್ ಮಾಡಿ ಕಳಿಸಿಕೆ ಮಾಡಿ ಅಂತೆಲ್ಲ. ಗಡ
5: ಅಪ್ಪಯ್ಯ, ಅದ ಹಾಂಗಲ್ಲ ಹೇಳ್ಬೇಡಿ, ನಾನ್ ವ್ಲಾಗ್ ಮಾಡ್ತಿದ್ದೆ.
1: ಅಲ್ಲ ಗಡ, ಅಲ್ಲಿ ದೈದ್ ಭೋಗ ಸಾಕೈತೆ, ನಿನ್ ಮತ್ತೊಂದ್ ಭೋಗುವ?
5: ಅಪ್ಪಯ್ಯ, ಅದು ಭೋಗ ಅಲ್ಲ ವ್ಲಾಗ್. ಅಂದ್ರೆ ನೀವು ಕೋಳಿ ಕೊಯ್ತ ವಿಡಿಯೋ ಮಾಡಿ ಯೂಟ್ಯೂಬ್ ಹಾಕ್ತೆ.

0: ಎಲ್ಲ ಕಾಂತ್ರ ಆಮೇಲೆ ನಾನ್ ಫೇಮಸ್ ಆತೆ.
1: ಹ, ನೀನೀಗ ಕೋಳಿ ಮೇಳಕ್ ಹೋಯ್ತು ವಿಡಿಯೋ ಮಾಡಿ ಹಾಕ, ನಾಳೆ ಪ್ರಾಣಿ ದಯ ಸಂಘದಲ್ಲಿ ಬಂದು ನನ್ ಮೇಳಕ್ ಹೋಯ್ಕ ಹೋತ.
0: ಯೋ ಹಾಂಗಲ್ಲ ಆತಿಲ್ಲಪ್ಪಯ್ಯ,
2: ಶಾಲಿಗೆ ಹೋಯ್ರಿ ಇದೆಲ್ಲ ಗೊತ್ತಾತಿದೆ.
1: ಶಬಾಷ್ ಮಗನೇ, ನಿನ್ ಹುಟ್ಸದಕ್ ಒಳ್ಳೆ ಮಾತಾಡ್ದೆ ಕಣ. ನಾನು ಶಾಲಿಗೆ ಹೋಯ್ದಿದ್ದಿರ್ಲಿ, ನೀನು ಶಾಲಿಗೆ ಹೋಗಿ ಎಂತ ಉದ್ದರ್ಸಿದೆ? ನೀನ್ ಶಾಲಿಗೆ ಹೋಗಿ ಉದ್ದರ್ಸದಾರು ಸ್ವಲ್ಪ.
2: ಹಾ ಹಾ, ನಂಗೆಲ್ಲ ಗೊತ್ತಿತ್ತಕ್ಕ.
1: ಎಲ್ಲ ಗೊತ್ತಿತ್ತ? ಹ, ಹಂಗಾರ ಗಾಂಧಿ ಜಯಂತಿ ಹೇಗಳಿ ಕೇಳ್ಕಂಬ.
2: ಗಾಂಧಿ ಜಯಂತಿ ಅದ
1: ನಿಂಗೆ ನರ್ಮನಿ ಜಯಂತಿ ಇದೆ ಗುರ್ತಿಲ್ಲ, ಇನ್ ಗಾಂಧಿ ಜಯಂತಿ ಗೊತ್ತಿರುತ್ತ? ಗಾಂಧಿ ಜಯಂತಿ ನವೆಂಬರ್ 33 ಅಲ್ದ ಗಡ.
0: ಹ, ನವೆಂಬರ್ 33 ನಂಗ್ ಗೊತ್ತಿದ್ದ, ನಿಮ್ಗ್ ಗೊತ್ತ ಇಲ್ಲ ಕಾಮನ್ ಟೆಸ್ಟ್ ಮಾಡದ.
1: ಥೋ, ನಾನ್ ಶಾಲಿಗೆ ಹೋಯ್ತಿ ತಪ್ಪ ಅಲ್ಲಗಡ, ನಿನ್ ಶಾಲಿ ಕಳ್ಸದ್ ತಪ್ಪ. ಇಲ್ದಿರೆ ಮೊನ್ನೆ ಬಜ್ಜಿ ಕುಟ್ಟುಕೆ ಕಡುಕಲ್ ಮಗಿನ ಎತ್ಕ ಬಂದಲ್ಲೇ, ಅರ್ಮನಿ ಜ್ಯೋತಿ ಮಗಿನ ಎತ್ಕ ಬಂದಲ್ಲೇ ಗೊತ್ತಾಯ್ತ್ ನೀನೆಷ್ಟ್ ಬುದ್ಧಿವಂತ ಅಂದಳಿ. ಇಲ್ಲಿ ಕೋಳಿಗ್ ಹೋಯ್ತು ವಿಡಿಯೋ ಮಾಡಿ ಹಾಕುದಲ್ಲ, ದೊಡ್ಡರ್ ಹ್ಯಾಂಗೆ ದೇಯ್ದ್ ಮನಿ ದೇದೇವ್ರ ಆಚಾರ ವಿಚಾರ ಇದನ್ನೆಲ್ಲ ಹ್ಯಾಂಗ್ ಉಳ್ಸ್ಕ ಬಂದಿರೋ, ನೀವು ಹಂಗೆ ಉಳ್ಸ್ಕೊಂಡ್ ಬೆಳ್ಸ್ಕೊಂಡ್ ಹೋಯ್ಕ. ಏನ
2: ಸಾರಿ ಅಪ್ಪ.
1: ಹಾ ಹಾ, ಇರ್ಲಿ ನಾನ್ ಹೋಯಿ ನಣಿಕೊಳ್ತಕ್ಕ ಬತ್ತೆ.
0: ಅಪ್ಪಯ್ಯ ಅಪ್ಪಯ್ಯ, ಗಾಂಧಿ ಜಯಂತಿ ಹೇಗಳಿಕೊಂದ್ ಹೇಳಿವೇನಿ?
1: ಗಾಂಧಿ ಜಯಂತಿ 33 ಅಲ್ದ ಗಡ.
0: ಏ ಬೊಬ್ಬರ್ಯಾ.

ಬಸ್ ಆಕು ಆಕು ಬಾರ ಹೋಗಲ್ಲ.

ਬਸ ਚਾਰ ਹੋ ਗਿਆ ਤੂੰ ਆਪਣੇ ਰਾਮ ਦਾ।

ಪ್ರತಿಯೊಂದು ರಾಮ ಪ್ರತಿಯೊಂದು ರಾಮ ಪ್ರತಿಯೊಂದು ರಾಮ ಪ್ರತಿಯೊಂದು

0: ಗಿಡ ನೀ ಕೂಡ ಜಾಸ್ತಿ ಆಯ್ತು, ಗಾಡಿ ನಾ ಓಡಿಸ್ತೇನೆ.
1: ನಿನ್ನೆ ಮೊನ್ನೆ 3 ಚಕ್ರ

0: ಸೈಕಲ್ ಓಡಿಸೋ ಕಲ್ತಾನ
1: ನಾನು ಬೈಕ್ ಬಿಡ್ತೀಯ ಮೋಚ್ಕಾಕ್ ಹೋಗಲ್ಲ.
2: ಹೇ ಲಕ್ಷ್ಮಣ, ಹೆಲ್ಮೆಟ್ ಹೊಸ್ತಾನ? ಎಷ್ಟು ಕೊಟ್ಟೆ?
1: 1 ರೂಪಾಯಿ ಕೊಡ್ಲ.
2: ಅಂದ್ರೆ
1: ನನ್ನ ಅಪ್ಪಯಿಂದ ಮಾರೆ ಆಯ್ಕೊಂಡು ಹೋಯ್ಕೆ ಅನ್ ಹೇಳಿ ಒತ್ತನಿಕೆ ಮಾಡಿ ಕಳಿಸಿ ಕೊಡ್ರ.
2: ಓ, ಅದೇ ಎನ್ಸ್ಕೊಂಡಿ ನಿನ್ ತಲೆ ಮೇಲೆ ಗೊಬ್ಬರದ ಹೆಡ್ಗೆ ಅವ್ರು ಕಾಡ್ಲಕ್ಕ ಹೆಲ್ಮೆಟ್ ಕಮ್ಮ ಸಿಕ್ಕತ್ತ?
1: ಬೇರೆ ಕೆಲ್ಸ ಇಲ್ಲೇನ? ಇದನ್ನ ರೂಲ್ಸ್ ಎಂತ ಗೊತ್ತನ? ಪೊಲೀಸ್ರಿ ದುಡ್ಡು ಮಾಡ್ಕೊಂಡ್ ಹೇಳಿ ಅಷ್ಟೇ, ಮತ್ ನಮ್ ಮಂಡಿ ಹೊರ ಅವ್ರಿಗೇನ?
2: ಹೌದು, ಆ ಗೋಂಟ್ ಮಂಡಿ ಹೊರ ಎಷ್ಟ ಇದ್ರೆಷ್ಟ
1: ಎಂತ?
2: ಹೇ ಅಲ್ಕಣ, ಆ ಹೆಣ್ ಸೂಪರ್ ಇತ್ತಲ್ಲ.
1: ವಾವ್! ಅಯ್ಯೋ ದೇವ್ರೆ, ಯಾರು ಬನಿಯೋ?
3: ಅಲ್ಲ, ಅದೆಂತ ಮಕ್ಕಳೇ ಬಿದ್ದ?
1: ಅಲ್ಲ ಮರ್ರೆ, ಮಳೆಗಾಲದಾಗ ಆಣ್ ಬಿದ್ದಿತ್ತ ಕಾಂತಿತ್ತ.
3: ಓ, ಘನ ಅಣ್ಬಾ ಕಾಟ ಅಣ್ಬಾ. ಏ, ನಂಗೆ ಎರಡು ಸಿಕ್ಕತ್ತಾನ?
2: ಓಯ್, ನಿಮ್ಗೆ ಅದ ಗಮ್ಮತ್ ಮಾಡತ್ತ ಮುಗಿತ್ತ ಮರ್ರೆ. ಎತ್ತಿ ಮರ್ರೆ.
3: ಏ, ತಡಿನಿ ಮಾರೆ, ಎತ್ತತಿ. ಅಯ್ಯೋ, ಇದೆಂತ ಮಕ್ಕಳೇ, ಪ್ಯಾಂಟ್ ಅದ ಹೊರದೋಯ್ತ, ಮುಂಗಾಲ್ ಗಂಟೆಲ್ಲ ತೋರುತ್ತಲ್ಲ, ಎಂತ ನಾಯಿ ಬಾಯ್ ಅಂತ?
1: ಅಯ್ಯೋ, ಅದು ಫ್ಯಾಷನ್ ಮರ್ರೆ, ನಾಯಿ ಹರದಲ್ಲ.
3: ಓ, ಅದು ಒಂದ್ ಫ್ಯಾಷನ್ ಮರ್ರೆ. ಈ ಗಂಡಿನ ಮಂಡೆಂಗೆ ಅಂತ ಕಾಯ್ಕತ್ತದ ರಾಶಿ?
2: ಯೋದ್ ಕಾಯ್ಕತ್ತಲ್ಲ ಮರ್ರೆ, ಕೂದ್ಲಿ ಕಲರ್ ಹಾಕದ್.
3: ಅಲ್ಲ ಮರ್ರೆ, ನಿಮ್ಗೆ ಹರ್ಕಟ್ಟಿ ಪ್ಯಾಂಟ್ ಹಾಕೋಕತ್ ಮಂಡಿ ಕಲರ್ ಹಾಕೋಕತ್ ಇಪ್ಪುದು ಇಲ್ದೆ ಇಪ್ಪುದು ಎಲ್ಲ ಇಸ್ರೂಪ್ ಮಾಡೋಕತ್ ಮಂಡಿ ಹೆಲ್ಮೆಟ್ ಮಾತ್ರ ಹಾಕೋಕಾತಿಲ್ಲ. ಅದ ಗಾಡಿ ಟ್ಯಾಂಕಿ ಮೇಲೆ ಇಡು ಕೊಟ್ಟದ್ದಲ್ಲ, ಅಸ್ಸಾಯ್ಲಿ ಅಲ್ಲಿ ಗೋಸ್ಲೋ ಅಂದಳಿ ಬೋರ್ಡ್ ಹಾಕದ್ ನಿಮ್ ಅಪ್ಪಯ್ಯನ ಜಕ್ನಿಗ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋ ಕಾಯ್ದಿರ ಮೇಲೆ ಗಾಡಿ ತಗೊಂಡ್ ರೋಡಿಗೆ ಎಂತಕ್ ಬತ್ರಿ?
4: ಸ್ವಾರಿ ಅಣ್ಣ, ತಪ್ಪಾಯ್ತು, ಇನ್ ಹಿಂಗ್ ಮಾಡುದಿಲ್ಲ.
2: ಅಣ್ಣ, ನಾವು ಬಿದ್ದದ ಆ ಹೆಣ್ ಕಾಣ್ಲಲ್ದ?
3: ಆ ಹೆಣ್ಣಲ್ಲ, ಇಡೀ ಊರ್ ಕಾಣ್ ಮೇಲ್ ಕಾಣ್ ಸಿಸಿ ಕ್ಯಾಮ್ರಾ.
5: ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೋ.

0: ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದಿಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

0: ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯವ್ರ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆ ಹಂಗೆ ಹೆಕ್ಕ ತಿಂತಿಪ್ಪುದಪ್ಪ.
1: ಅವ್ಳು ಸೊಕ್ಕ ಕಾಣ, ಅವ್ಳು ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ್ ಅಂತಾಳ. ಅವಳು ಏರು ಪೂರ ಇರಿಸಿ ಬತ್ತೆ ತಡಿ ನನಗೆ. ಎಂತದ ಚಿಕ್ಕ, ಎಂತ ಅಂದೆ ನಮ್ಗೆ?
0: ನಿಂಗಲ್ಲ ಅಂದದ್ ನಿಮ್ಮ ಮನೆ ಕೋಳಿಗೆ. ಅಲ್ಲ ಮರತಿಯ, ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರು ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನೆ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತು. ನಿಮ್ಮನೆಯ ಹರ್ಮೈಕದ್ ಹೈಡಿ ಬಂದ್ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಅದ್ರ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
1: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗೆ ಬಿಟ್ಟದ ಕೋಳಿ. ಮತ್ ನನ್ ದೇವ್ರು ಬಂದು ನಿನ್ ಮೆಟ್ಕಂತ ಅಂದಳಿ ಒಂದ್ ಹೇಳ್ಬೇಡ ಮರತಿ.
0: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದು ಮೇಯುಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ಲಿ ತಿಂಬುದ ನಮ್ಮನಿ ಕಾಣದಲ್ಲೇ ಉಳ್ಚು.

0: ಅವಕಾಶ ಅತು ಇಲ್ಲಪ್ಪ. ಈಗ ಈಗ ಹಂಗೆಲ್ಲ ಶಾಪ್ಗಳಿ ಹಾಕ್ಬೇಡ. ಮೊನ್ನೆ ನಿಮ್ಮ ಮನಿದನ ನಮ್ಮನೆ ಅಗಡೆಗೆ ಹಾಕೋದಷ್ಟೂ ಚಿಗ್ರಕೊಂಡಿದ್ದ ಬಸ್ಲಿನ ಒಂಚೂರು ಬಿಡದೆ ತಿನ್ಕೊ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬೊಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
1: ಪ್ರಾಣಿ ಗೊತ್ತಾಗ್ತಾನ ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ? ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೇ ನೆಟ್ಕೊ. ಅಕ್ಕ
0: ಎಂತ ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
2: ಹೆಂಗ್ಸ್ರೆ ನಗನಾಜಿಕೆ ಆದಿಲ್ಲ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ?
1: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯೆ ಬಂದದ್ದ?
0: ನೀನ 98 ಮೊದ್ಲೇ ವಾಲಿತೆ ತೋಡಿಗಿನ್ ಬೀಳ್ಬೇಡ. ಲುಂಗಿ ಪೂರ ಬಿಚ್ಚಿ ಅಪ್ರೊಳಗೆ ಮನಿ ಸೇರ್ಕೊ ಹೋಗ.
1: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
3: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅನ್ಸದ್ದ ಕಚ್ಚಿ ಹರ್ದಾಕದ ಈ ಶೀನಣ್ಣನ್ ಮನಿ ನಾಯಿಯೇ.
1: ಹೌದಾ? ಆ ಕಿಚ್ಚಿಡ ನಾಯ ಅದನ್ ಬೆಚ್ಚದಿಲ್ಲ ಇವತ್ತ.
2: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ.

0: ನಿನ್ನೆ ಹೊಗೆ ಮೀನು ಹಿಡ್ಕೋದ್ ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ, ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
1: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದ ಅಷ್ಟು ಕುಡುದ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕುಡುಕ್ ಒಂಚೂರು ಸಿಕ್ಕತ್ತಂದೇಳಿ.
0: ಮನ್ಸ್ರ ಜಾತಿಯ ಮಾರ ನೀನ,
1: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
0: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ ಮಾರ್ರೆ, ದೊಡ್ಡೊಂದು ಮುಡನ್ ಮೀನ್ ಸಿಕ್ಕದ್ದ?
1: ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರು ಸರಾಸರಿ ಒಂದು 5 ಕೆಜಿ ಇತ್ತು ಮಾರ್ರೆ. ಹೌದಾ? ಚಾನ್ಸ್ ಮಾಡ್ರಿ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ, ಫ್ರೈ ಮಾಡ್ರೆ?
0: ಪೂರ್ತಿ ಕೇಣ ಮಾರ್ರೆ, ಮೀನನ್ ಹಿಡ್ಕ ಚೀಲಕ್ ಹಾಕದೌದು ಮಾರ್ರೆ, ಮನೆ ಬಂದ್ ಕಣ್ಣಂಗ್ ಚೀಲ ಸೋರಿತೆ,
1: ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರಾವ್.
0: ಅದು ನಮ್ಮ ಸುರೇಶಣ್ಣನ ಪಂಜಿ ಒಳಗ ಹೋಯ್ ಮಾರ, ಅವಸ್ಥೆ ಕಂಡ್ರ ಬೇಡ.
1: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
0: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನೆರಿ ಬಂದದೆ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್.
1: ಅಲ್ಲ ಅದ ನೀ ಎಂತ ಮಾಡುದ? ಎಂತ ಮಾಡುದ? ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡುದು.
0: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ. ಪಾಪ ಅವ್ರು ಅವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹೇಗ್ ವಿಲೇವಾರಿ ಮಾಡ್ಕಂದ್ರೆ ಗೊತ್ತಿಲ್ಲ ಮಾರ ಅವರಿಗೆ. ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
1: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ.
0: ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದ ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೆದನ್ ಕಂಡ್ಕಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
1: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬರ್ತಿದ್ದೆ? ನಾನಾ? ನಂದು ಒಂದು ಹಳಿ ರೈನ್ ಕೋಟ್ ಹೊರದೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
2: ಏ ಬೊಬ್ಬರ್ಯಾ.
3: ಹೇಳ್ತಾ

0: ಈ ಕೋಳಿ ಗೆಂಡಿ ಕಿಚ್ಚಿಡುಕೆ, ಇವ್ಕೊಂದ್ ಸಾವು ಬತ್ತಿಲತೆ.
1: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಈ ನೌಕ್ ಬತ್ತ ಮಾಯ.
0: ಇದೆಂತ ನಂಗೆ ತಾಚಿ ಹೇಳದ್ದ?
1: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನೆ.
0: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲು, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
1: ಈ ಹೆಂಗ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ, ಆ ಹಣ್ಣದ್ ಕೂದ್ಲಿರುತ್ತ, ಹಳ್ತಿನ ಕಾಲ್ದಾಗೆ ಕೂದ್ಲಿನ್ ಜಾಪಸಾನ ಹೆಂಗ್ಸಿಗೆ.
0: ಎಂತಂದೆ?
1: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ, ಪಾತ್ರ ಕೊಡ್ತರಂದ್ ಹೇಳದ್. ಅಲ್ಲಿ ಒಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ.
0: ನೀ ಎಲ್ಲಿ ವಾತೆ?
1: ಅಯ್ಯೋ ಅಯ್ಯೋ ಹೆಂಗ್ಸೆ, ಎಲ್ಲಿಗಾರು ಹಾಪತ್ತಿ ಎಲ್ಲಿಗಂದಳಿಕೆ ಅಂತರ. ನಾನ ಜಲ್ಜನ್ ಮನೆಗೆ ವಾತೆ, ತೊಟ್ಲಿಗೆ ಹಾಕುದಮ್ರಿ ಇವತ್ತ.
0: ಎಂತ ಜಲ್ಜನ್ ತೊಟ್ಲಿಗೆ ಹಾಕುದ? ತೊಟ್ಲು ಇಸ್ಕ ಬೀಳುದಿಲ್ಲನ?
1: ಜಲ್ಜನ್ ಅಲ್ದೆ, ಜಲ್ಜನ್ ಮೊಮ್ಮಗಿನ ಮನೆಯರ್ನೆಲ್ಲ ಕರ್ಕ ಬಾ ಅಂದಿದ.
0: ಮನೆಯರ್ನೆಲ್ಲ ಕರ್ಕ ಬಾ ಅಂದಿದ್ದಾಳ, ಹಂಗ ನಾ ಬೇಡ್ದ.
1: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಹಬ್ಬಕ್ ಪಲ್ಲಕ್ಕಿ ತರ್ಸ್ಕಷ್ಟೇನ್.
0: ನೀನ್ ಇಲ್ಲಿ

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವ್ರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಕುಂದಾಪುರ ಕನ್ನಡ ಮಾತುಕತೆಯಲ್ಲ, ನಮ್ಮೊಟ್ಟಿಗೆ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಇವತ್ತು ಯಾರಿದ್ರು ಅತಿಥಿಯಾಗಿ ಅಂತ ಕೇಳಿದ್ರೆ, ಇವರು ಕುಂದಾಪುರದ್ರ ಅಥವಾ ನಮ್ಮ ಕುಂದಾಪುರ ಕನ್ನಡ ಮಾತಾಡೋರು ಅಂತ ಹೇಳೋಕ್ಕೆ ಹೆಮ್ಮೆ. ಯಾಕೆಂದ್ರೆ ಇವರಿರುವ ಪಂಚಾಯತ್, ಇವರು ಒಂದು ಕಾಲದಲ್ಲಿ ಅದಲ್ಲೇ ಅಧ್ಯಕ್ಷರಾಗಿದ್ದಾರೆ. ಆ ಪಂಚಾಯತ್ನ ಇಡೀ ದೇಶಕ್ಕೆ ದೇಶವೇ ತಿರುಗಿ ಕಾಣ್ತಿತ್ತು. ಅಲ್ಲಿಯ ಸರ್ಕಾರಿ ಶಾಲೆನ ಇವರು ಯಾವ ಮಟ್ಟಕ್ಕೆ ತಗೊಂಡೋಯ್ರಂದ್ರೆ ಇಡೀ ರಾಜ್ಯಕ್ಕೆ ರಾಜ್ಯವೇ ಇವತ್ತು ತಿರುಗಿ ಕಾಣ್ತಿತ್ತ. ಸೊ ಆ ಥರದ ಮಾದರಿಯಲ್ಲಿ ಮಾದರಿಯನ್ನು ಪ್ರತಿಯೊಂದರಲ್ಲೂ ಸೃಷ್ಟಿಸ್ತಾ ಹೋದವರು ಇವರು. ಸೊ ಇವರು ಬೇರೆ ಯಾರು ಅಲ್ಲ, ನಮ್ಮೊಟ್ಟಿಗಿರೋರು ವಣ್ಸೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿದ್ದಂಥ ಉದಯ್ ಕುಮಾರ್ ಶೆಟ್ಟಿ ವಣ್ಸೆ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ.
2: ಹೆಂಗಿದ್ರಿ ಸರ್, ಹುಷಾರಿದ್ರ್ಯಾ?
3: ಆರಾಮಿದ್ದೇನೆ.
2: ಆರಾಮಿದ್ರೆ ನಿಮ್ಮನ್ ಕಾಮಕ್ಕೆ ಖುಷಿ ಆತ್ಮಾರ್ರೆ. ಅದೊಂದು ಹೇಳ್ತಾರಲ್ಲ ಅಧೀಶಕ್ತಿ ಅಂತ ಹೇಳ್ಕಂಡ. ಸೊ ಕೆಲವರಿಗೆ ಅದೊಂದು ದೈವದತ್ವವಾಗಿ ಹುಟ್ಟಿನಿಂದನೇ ಬಂದಿರತ್ತೆ. ಅವ್ರು ನಾಯಕ ಅಂದ್ರೆ ನಾಯಕರು, ಅವ್ರು ಬಿಟ್ಕೊಡುದಿಲ್ಲ ಅಂತಾರು. ಇದು ಮಾಡ್ಕು ಮಾಡ್ಕೆ ಪರ್ಫೆಕ್ಟ್ ಆಗಿ ಮಾಡ್ಕು ಅಂಬುದೆಲ್ಲ. ಆದ್ರೆ ಇನ್ನೊಂದು ಖುಷಿ ಅಂತ ಕೇಳಿದ್ರೆ, ಪಂಚಾಯತ್ ನಮ್ಮ ಭಾರತಕ್ಕೆ, ನಮ್ಮ ಪ್ರಜಾಪ್ರಭುತ್ವಕ್ಕೆ ಈ ಗ್ರಾಮ ಪಂಚಾಯತ್ ಅನ್ನೋದು ಒಂದು ದೊಡ್ಡ ಕೊಡುಗೆ. ಈ ಸಣ್ಣ ಮಟ್ಟದಲ್ಲಿ ನಾವು ಬೆಳೆಸ್ಕೊಂಡು ಬೆಳವಣಿಗೆ ಮಾಡ್ಕೊಂಡು ಹೋದ್ರೆ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆತ್. ಪಂಚಾಯತ್ ಲೆವೆಲ್ನ ಬೆಳವಣಿಗೆ ಅನ್ನೋದು ದೇಶ ಮಟ್ಟದ ಬೆಳವಣಿಗೆ ಆತ್ ಅಂಬಂತದ್ದು. ವಣ್ಸೆ ಗ್ರಾಮ ಪಂಚಾಯತ್ನ ಇವತ್ತು ದೇಶಕ್ಕೆ ದೇಶವೇ ತಿರುಗಿ ಕಾಂತ. ಈಗ ಮೊನ್ನೆಷ್ಟು ಒಂದು ಅವಾರ್ಡ್ ಬಂತಲ್ಲ, ಎಂತ ಅವಾರ್ಡ್ ಅದೇ?
3: ನ್ಯಾಷನಲ್ ಪಂಚಾಯತ್ ಅವಾರ್ಡ್.
2: ನ್ಯಾಷನಲ್ ಪಂಚಾಯತ್ ಅವಾರ್ಡ್, ಅದಕ್ಕೆ ಎಷ್ಟು ಕೋಟಿ ಬಂತು ಸರ್?
3: ಹೆಲ್ದಿ ಗ್ರಾಮ ಪಂಚಾಯತ್ ವಿಭಾಗದಲ್ಲಿ ಬಂದಿದ್ದು 75 ಲಕ್ಷ ಆಲ್ರೆಡಿ ಬಂದಿದೆ.
2: 75 ಲಕ್ಷ ಬಹುಮಾನ ಆಗಿ ಬಂದಿತ್ತು ಅಲ್ದಾ? ಸುಮ್ಮನೆ ಬತ್ತಿಲ್ಲ, ನಿಮ್ಮಲ್ಲೊಂದು SLRM ಘಟಕನೂ ಇತ್ತು, ಅದಕ್ಕೂ ಸುಮಾರು ಅವಾರ್ಡ್ಗಳು ಬಂದಿತ್ತು. ಯಾರೇ ಇಲ್ಲಿ SLRM ಘಟಕ ಮಾಡೋದಾರು ಒಂದ್ಸಲ ವಿಸಿಟ್ ಕೊಡುದು ಎಲ್ಲಿಕ್ಕೆ ಅಂದ್ರೆ ವಣ್ಸೆ ಪಂಚಾಯತ್ಗೆ. ಮಾದರಿ ಪಂಚಾಯತ್ ಅಂತಾನೆ ಅದು ಹೆಸರುವಾಸಿ ಆಯ್ತು. ಸೊ ಹೇಳಿ ಸರ್, ನಮ್ಮ ಪಂಚಾಯತ್ನು ಈ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ಲಕ್ಕ ಅಂಬುದಕ್ಕೆ ಅದ್ಭುತ ಉದಾಹರಣೆ ನೀವು ಮಾಡಿರುವ ಸಾಧನೆಗಳು, ಅದ್ರ ಬಗ್ಗೆ ಒಂಚೂರು ಹೇಳಿಕಂಬ.
3: ಈ ವಣ್ಸೆ ಗ್ರಾಮ ಪಂಚಾಯತ್ ಅನ್ನೋದು ಬಹಳಷ್ಟು ಸಣ್ಣ ಪಂಚಾಯತ್, ಒಂದು 7 ಮೆಂಬರ್ ಇರತಕ್ಕಂಥ, ಒಂದು 3,250 ಜನಸಂಖ್ಯೆ ಇರತಕ್ಕಂಥ, ಒಂದು 20 ಲಕ್ಷ ಸ್ವಂತ ಸಂಪನ್ಮೂಲ ಇರತಕ್ಕಂಥ, ಅಂದರೆ ತುಂಬ ಕಡಿಮೆ ಆದಾಯ ಇರತಕ್ಕಂಥ ಒಂದು ಸಣ್ಣ ಗ್ರಾಮ ಪಂಚಾಯತ್. ಬಹುಶಃ ಒಂದು ಸಣ್ಣ ಗ್ರಾಮ ಪಂಚಾಯತ್ ಆದರೂ ಅದನ್ನು ನಾವು ಕರೆಕ್ಟ್ ಪ್ಲ್ಯಾನ್ ಆಗಿ ಡೆವಲಪ್ಮೆಂಟ್ ಮಾಡಿದರೆ ಬಹುಶಃ ಆ ಕಾರ್ಯಶೈಲಿಯಿಂದಾಗಿ ನಾವು ಇವತ್ತು ಹೆಸರು ಪಡ್ಕೊಂಡಂಥದ್ದು. ಬಹುಶಃ ಆ ಹಣಕಾಸು ಅದೆಲ್ಲ ಏನು ದೊಡ್ಡ ಮೇಜರ್ ಮ್ಯಾಟರ್ ಅಲ್ಲ, ಬಟ್ ನಮ್ಮ ಪ್ಲ್ಯಾನ್ ಏನಿದೆ ಬಹುಶಃ ಅದೇ ನಮಗೆ ಹೆಸರನ್ನು ತಂದುಕೊಡ್ತದೆ. ಸೊ ನಾವು ವಣ್ಸೆ ಗ್ರಾಮ ಪಂಚಾಯತಲ್ಲಿ ನಾವೊಂದು ಪ್ಲ್ಯಾನ್ ಮಾಡಿ ಬಹುಶಃ 4 ವಿಭಾಗದಲ್ಲಿ ಮೇಜರ್ ಆಗಿ ಕೆಲಸ ಮಾಡ್ತಿದ್ದೇವೆ. ಇವತ್ತೊಂದು ವಿಶ್ವಸಂಸ್ಥೆ ಏನು ಹೇಳ್ತಿದೆ, 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತೇಳಿ ಫಿಕ್ಸ್ ಮಾಡಿದೆ. ಅಂದರೆ 17 ವಿಭಾಗಗಳಲ್ಲಿ ಕೆಲಸ ಮಾಡಬೇಕಂತೇಳಿ. ಬಹುಶಃ ಅದೆಲ್ಲದೂ ನಾವು ಮಾಡುವಂಥದ್ದೆಲ್ಲ ಕೆಲವೊಂದು ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕಾಗ್ತದೆ, ಕೆಲವೊಂದು ರಾಜ್ಯ ಮಟ್ಟದಲ್ಲಿ ಮಾಡಬೇಕಾಗುತ್ತೆ, ಪಂಚಾಯತ್ ಮಟ್ಟದಲ್ಲಿ ಕೆಲವೊಂದು ಮಾಡಲಿಕ್ಕಾಗೋದಿಲ್ಲ, ಕೆಲವೊಂದು ಮಾಡಲಿಕ್ಕಾಗ್ತದೆ. ಬಟ್ ಅದೇ ರೀತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಒಂದು 9 ವಿಭಾಗಗಳಲ್ಲಿ ಕೆಲಸ ಮಾಡಲಿಕ್ಕೆ ನಿರ್ದೇಶನವನ್ನು ನೀಡಿದೆ. ಬಟ್ ಅದರಲ್ಲಿ ನಾವು ನಮ್ಮ ಇತಿಮಿತಿಯಲ್ಲಿ ಏನು ಮಾಡ್ಬೋದು, ನಮ್ಮ ಹಣಕಾಸಿನ ಇತಿಮಿತಿಯನ್ನು ನೋಡಬೇಕು, ನಮ್ಮ ಕೆಲಸದ ಕಾರ್ಯಗಳ ಇತಿಮಿತಿಯಲ್ಲಿ ನೋಡಿಕೊಂಡು ನಾವು ಒಂದು 4 ವಿಭಾಗಗಳಲ್ಲಿ ಜಾಸ್ತಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಒಂದು ಶಿಕ್ಷಣ, ಇನ್ನೊಂದು ಆರೋಗ್ಯ, ಇನ್ನೊಂದು ನೈರ್ಮಲ್ಯ, ಇನ್ನೊಂದು ಮಹಿಳಾ ಸಬಲೀಕರಣ.
2: 4
3: ವಿಭಾಗಗಳಲ್ಲಿ ವಿಶೇಷವಾಗಿ ಕೆಲಸ. ಸಾಮಾನ್ಯವಾಗಿ ಒಂದು ಗ್ರಾಮ ಪಂಚಾಯತ್ ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ತೆರಿಗೆಯನ್ನು ಸಂಗ್ರಹ ಮಾಡ್ತದೆ, ರಾಜ್ಯ ಸರ್ಕಾರದಿಂದ ಅನುದಾನ ಬರ್ತದೆ, ಶಾಸನಬದ್ಧ ಅನುದಾನ ಬರ್ತದೆ, ಕೇಂದ್ರ ಸರ್ಕಾರದಿಂದ 15 ಹಣಕಾಸು ಆಯೋಗದ ಅನುದಾನ ಬರ್ತದೆ. ಬಹುಶಃ ಇದನ್ನೆಲ್ಲ ಬಳಸ್ಕೊಂಡು ಕ್ರಿಯೋಜನೆ ಮಾಡ್ತಾರೆ, ಸ್ಯಾಲರಿಗೆ ಖರ್ಚು ಮಾಡ್ತಾರೆ, ಅಥವಾ ಬೇರೆ ಬೇರೆ ವಿಭಾಗಗಳಿಗೆ ಖರ್ಚು ಮಾಡಿ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡೋ ಮೂಲಕ, ಅಥವಾ ಅದರಲ್ಲಿ ಬೇರೆ ಬೇರೆ ವಿಭಾಗಗಳಿದೆ, SC/ST ಸಂಬಂಧಪಟ್ಟಂಥದ್ದು ಇರ್ಬೋದು 25% ಇದೆ, ವಿಕಲಚೇತನರಿಗೆ 5% ಇದೆ, ಕ್ರೀಡಾ ಚಟುವಟಿಕೆಗೆ 2% ಇದೆ, ಹಾಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಉಳಿದನ್ನು ಖರ್ಚು ಮಾಡ್ತಾರೆ, ಅದರಲ್ಲಿ ಯಶಸ್ಸನ್ನು ಕಾಣ್ತಾರೆ. ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಇದು ನಮ್ಮ ಒಂದು ಭಾಗ ಮಾತ್ರ. ನಾವು ಮಾಡಬೇಕಾದದಂತೂ ಇನ್ನಷ್ಟು ಸಾಕಷ್ಟು ಇದೆ. ಈಗಾಗಲೇ ಹೇಳಿದಾಗೆ ಆ ಸಸ್ಟೈನಬಲ್ ಡೆವಲಪ್ಮೆಂಟ್ಸ್ ಗೋಲ್ ಇರ್ಬೋದು, ಅಥವಾ ನಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಸ್ವರಾಜ್ ಪಂಚಾಯತ್ ಅಧಿನಿಯಮ 58 ಒಂದಷ್ಟು ಮಾಡಬೇಕಾದ ಪ್ರಕಾರಗಳನ್ನು ವಿಧಿಸಿದ್ದಾರೆ. ಅದರಲ್ಲಿರ್ತಕ್ಕಂಥ ಕೆಲವೊಂದಷ್ಟು ವಿಚಾರಗಳಿರ್ಬೋದು, ಇದನ್ನೆಲ್ಲ ಆಯ್ಕೆ ಮಾಡ್ಕೊಂಡು ನಮ್ಗೆ ಯಾವ್ದು ಮಾಡ್ಬೋದು ಅನ್ನೋದು ನಾವು ಆಯ್ಕೆ ಮಾಡ್ಕೊಂಡಂಥದ್ದು. ಶಿಕ್ಷಣದಲ್ಲಿ ನೀವು ಈಗಾಗಲೇ ಹೇಳಿದಾಗೆ ನಾವು ಒಂದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ, ಅದು ಮೊದಲು 800 ಮಕ್ಕಳು ಏಕಕಾಲದಲ್ಲಿ ಕಲಿತಂಥ ಒಂದು ಶಾಲೆಯಾಗಿದೆ. ಬಹುಶಃ 2000 ತುಂಬ ಪೀಕ್ ಸೆಜಲಿದ್ದಂಥ ಶಾಲೆ, 2010 ಬರುವಾಗ ಹೆಚ್ಚು ಕಡಿಮೆ ಎಲ್ಲ ಕಡೆಯಲ್ಲೂ ಮಕ್ಕಳ ಸಂಖ್ಯೆ ಇಳಿಮುಖ ಆಗ್ತಾ ಬಂತು. ಬಹುಶಃ ನಮ್ಮ ಶಾಲೆ ಇದರಿಂದ ಹೊರತಾಗಿಲ್ಲ. 2015 ಬರುವಾಗ 89 ಮಕ್ಕಳಾದರು. ಅದ್ರ ಹಿಂದೆ 2 ಒಂದನೇ ಕ್ಲಾಸಿಗೆ ಅಡ್ಮಿಷನ್ ಇಲ್ಲ. ಅದು ಏನು ಸೂಚಿಸ್ತದೆ ಅಂತ ಹೇಳಿದ್ರೆ, ಮುಂದಿನ 5 ನಿಮ್ಮ ಶಾಲೆ ಬಾಗಿಲಾಕಬೇಕು ಅನ್ನೋದನ್ನ ಸೂಚಿಸ್ತದೆ ಅದು, ಆ ಅಂಕಿಅಂಶಗಳು. ಹಾಗಾಗಿ ನಾವು ಅದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಮಾನ ಮನಸ್ಸುಗಳ ಸೇರಿಕೊಂಡು ಒಂದು ಪ್ಲಾನ್ ಅನ್ನು ಮಾಡಿದ್ವಿ. ಇದೇನು ಸರ್ಕಾರ ಕೊಟ್ಟಂಥ ಯೋಜನೆಗಳಲ್ಲ, ನಾವೇ ಒಂದು ಆಲೋಚನೆ ಮಾಡಿದಂಥದ್ದು. ಸ್ವಲ್ಪ ಈ ಟ್ರಯಲ್ ಆ್ಯಂಡ್ ಎರರ್ ಮೆಥಡನ್ನು ಬಳಕೆ ಮಾಡ್ತೇವೆ. ಆರಂಭದಲ್ಲಿ 1 ಡೆಪಾಸಿಟ್ ಮಾಡಿ ಅದ್ರ ಇಂಟ್ರೆಸ್ಟಲ್ಲಿ ಸ್ಕೂಲನ್ನು ರನ್ ಮಾಡಬೇಕು ಅಂತೇಳಿ ಪ್ಲಾನ್ ಹಾಕಿದ್ವಿ. ಒಂದು 15 ಡೆಪಾಸಿಟ್ ಆಗುವಾಗ ಅದು ನಮಗೆ ಸಾಕಾಯಿತು, ಮತ್ತೆ ಮಾಡಲಿಕ್ಕಾಗಲಿಲ್ಲ. ನಂತರ ಒಂದು ಚಾರಿಟೇಬಲ್ ಟ್ರಸ್ಟನ್ನು ಮಾಡಿಕೊಂಡು ಆ ಟ್ರಸ್ಟಿನ ಮೂಲಕ ಶಾಲೆಯನ್ನು ದತ್ತು ಪಡೆದುಕೊಂಡು 11 ಆ ಶಾಲೆಯನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ ಪೋಷಕರ ಬೇಡಿಕೆ ಮೇರೆಗೆ ಉಡುಪಿ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಆಂಗ್ಲ ಮಾಧ್ಯಮ ವಿಭಾಗವನ್ನು ಅಲ್ಲಿ ಆರಂಭವನ್ನು ಮಾಡಿದ್ವಿ. LKG UKGಯನ್ನು
2: ಪೋಷಕರೇ ಬೇಕು ಅಂದದಕ್ಕೆ
3: ನಾವು ಆ್ಯಕ್ಚುಲಿ ಇಂಗ್ಲೀಷನ್ನು ಮಕ್ಕಳಿಗೆ ಸ್ಪೀಕಿಂಗ್ ಸ್ಕಿಲ್ಗಳನ್ನು ಜಾಸ್ತಿ ಮಾಡಬೇಕು ಅನ್ನುವ ಆಲೋಚನೆಯನ್ನು ಅಷ್ಟೇ ಇಟ್ಕೊಂಡು, ಇಂಗ್ಲೀಷಲ್ಲಿ ಮಕ್ಕಳನ್ನ ಜಾಸ್ತಿ ತಯಾರು ಮಾಡಬೇಕು ಅನ್ನೋ ಆಲೋಚನೆಯನ್ನು ಅಷ್ಟೇ ಇಟ್ಕೊಂಡು ನಾವು ಆಲೋಚನೆ ಮಾಡಿದ್ದು. ಮಾಧ್ಯಮ ಮಾಡುವ ಪ್ಲಾನ್ ಇರಲಿಲ್ಲ. ಇದೆಲ್ಲ 2014-2016 ಮಧ್ಯೆ ನಾವು ಬೇರೆ ಬೇರೆ ಮೆಥಡ್ಗಳನ್ನು ಮಾಡ್ತಾ ಬಂದು, ಬಟ್ ಪೋಷಕರ ಬೇಡಿಕೆ ಏನೇ ಉಂಟಂತ ಹೇಳಿದ್ರೆ ನಮಗೆ ಇಂಗ್ಲೀಷ್ ಮಾಧ್ಯಮವೇ ಬೇಕು. ನೀವು ಇಲ್ಲಿ ಇಂಗ್ಲೀಷ್ ಮಾಧ್ಯಮವನ್ನು ಮಾಡಿದರೆ ನಾವು ಖಾಸಗಿ ಶಾಲೆಗೆ ಹೋಗ್ತೇವೆ ಅಂತ ಹೇಳಿದ್ರಿಂದ ಪೋಷಕರ ಬೇಡಿಕೆ ಅನುಸಾರ ನಾವು ಇಂಗ್ಲೀಷ್ ಮೀಡಿಯಂ ಅನಿವಾರ್ಯವಾಗಿ ಆರಂಭ ಮಾಡಬೇಕಾಯಿತು. ಬಟ್ 2019 ಅದು ಲೀಗಲೈಸ್ ಆಯಿತು, ಗೌರ್ಮೆಂಟ್ ಸಹ ಅದಕ್ಕೆ ಪರ್ಮಿಷನ್ ಕೊಡ್ತು. ಟ್ರಸ್ಟನ್ನು ಮಾಡಿಕೊಂಡು ಇಲ್ಲಿ ತನಕ ಸುಮಾರು 3 ಹಣವನ್ನು ಆ ಶಾಲೆಗೆ ಮೂಲಗಳಿಂದ ವಿನಿಯೋಗಿಸಿದ್ದೇವೆ. ಎಲ್ಲ ಕಟ್ಟಡಗಳನ್ನು ಆಲ್ಮೋಸ್ಟ್ ದಾನಿಗಳೇ ಮಾಡಿಕೊಟ್ಟಂಥದ್ದು, ಸಭಾಭವನ ದಾನಿಗಳು, ಇಡೀ ಶಾಲೆ ಇವತ್ತು ಸೋಲಾರಲ್ಲಿ ರನ್ ಆಗ್ತಾ ಇದೆ. 1 ಸ್ವಂತ ಬಸ್ ಇದೆ, 2 ಬಾಡಿಗೆ ಬಸ್ಸನ್ನು ತಗೊಂಡಿದ್ದೇವೆ. ಶುದ್ಧ ಕುಡಿಯುವ ನೀರ ಘಟಕ ರೋಟರಿಯಿಂದ ಕೊಟ್ಟಿದಂಥ 1 ರೋಟರಿಯ ಗ್ಲೋಬಲ್ ಗ್ರ್ಯಾಂಟಲ್ಲಿ 28 ತಗೊಂಡು ಬಂದಿದ್ದೇವೆ. ಹೈಟೆಕ್ ಶೌಚಾಲಯ ಇದೆ, ಅದೆಲ್ಲ ಕಂಪ್ಯೂಟರ್.
2: ಹೈಟೆಕ್ ಶೌಚಾಲಯ ಅಂದ್ರೆ ಅಂತ ಸರ್?
3: ರೋಟರಿಯಿಂದಲೇ ನಾವು ಮಾಡಿಸಿರುವಂಥದ್ದು, ರೋಟರಿಯ ಗ್ಲೋಬಲ್ ಗ್ರ್ಯಾಂಟಲ್ಲಿ ಅಂದರೆ ಸುವ್ಯವಸ್ಥಿತವಾದ

0: ಹಾಗೆ ತುಂಬಾ ಚೆನ್ನಾಗಿರೋ ಶೌಚಾಲಯನ ರೆಡಿ ಮಾಡಿ ಕೊಟ್ಟಿದ್ದೇವೆ. ಹಾಗೆ ಬಹುಶಃ ಒಂದಷ್ಟು ಅಡಿಷನಲ್ ಟೆಕ್ಸ್ಟ್ ಬುಕ್ ಅನ್ನ ಸಹ ಮಕ್ಕಳಿಗೆ ಇಂಗ್ಲಿಷ್ ಗ್ರಾಮರ್ ಇರ್ಬೋದು, ಜನರಲ್ ನಾಲೆಜ್ ಇರ್ಬೋದು, ಹಾಗೆ ಡ್ರಾಯಿಂಗ್ ಇರ್ಬೋದು, ಒಂದನೇ ಕ್ಲಾಸಿಂದ ಕಂಪ್ಯೂಟರನ್ನು ಕಲಿಸ್ತಾ ಇದ್ದೇವೆ. ಹಾಗೆ ಹಿಂದಿಯನ್ನು ಸಹ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಈ ರೀತಿಯಲ್ಲಿ ಒಂದು 5 ಟೆಕ್ಸ್ಟ್ ಬುಕ್ಕನ್ನು ಸಹ ಎಡಿಷನಲ್ ಆಗಿ ಕೊಡ್ತಾ ಇದ್ದೇವೆ, ಮತ್ತು ನೋಟ್ ಅದೆಲ್ಲ ಫ್ರೀ ನೋಟ್ಬುಕ್ಕನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ. ಒಂದು ಜೊತೆ ಯೂನಿಫಾರ್ಮನ್ನು ಸಹ ಮಕ್ಕಳಿಗೆ ಕೊಡ್ತಾ ಇದ್ದೇವೆ, ಬೆಲ್ಟ್ ಐ ಡಿ ಕಾರ್ಡನ್ನು ಕೊಡ್ತಾ ಇದ್ದೇವೆ, ಹಾಗೆ ಒಂದು ಟ್ರ್ಯಾಕ್ ಸೂಟನ್ನು ಸಹ ಕೊಡ್ತಾ ಇದ್ದೇವೆ. ಇದೆಷ್ಟು ಎಲ್ಲವೂ ಉಚಿತವಾಗಿ ಇರ್ತದೆ. ಬಹುಶಃ ಇದರ ಜೊತೆಯಲ್ಲಿ ಅಂದರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಬೇಕಾದ ಏನು ಅಂದರೆ ಬಹುಶಃ 2016 ನಾವು ಪ್ರತಿ ಹೆಚ್ಚಿನ ತರಗತಿಗಳಲ್ಲಿ ಪ್ರೊಜೆಕ್ಟರನ್ನು ಅಳವಡಿಸಿದ್ದೇವೆ. ಸುಮಾರು 8 ಕೆಳಗೆ ಒಳ್ಳೆ ಉತ್ತಮವಾದ ಕಂಪ್ಯೂಟರ್ ಲ್ಯಾಬ್ ನಮ್ಮಲ್ಲಿದೆ. ನಂತರ 5 ಹಿಂದೆಯೇ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ ಇಟ್ಕೊಂಡು, ಬಹುಶಃ ಈ ಭಾಗದಲ್ಲಿ ಖಾಸಗಿ ಶಾಲೆಯಲ್ಲೂ ಸಹ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ 5 ಕೆಳಗೆ ಇರಲಿಲ್ಲ, ಇವತ್ತೆಲ್ಲ ಶಾಲೆಯಲ್ಲಿದೆ, 5 ಹಿಂದೆ ಇರಲಿಲ್ಲ. ನಾವು 5 ಕೆಳಗೆ ಕಿಯೋನಿಕ್ಸಿಂದ CSRL ಅನುದಾನದ ಮೂಲಕ ತಂದು ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ ಇಟ್ಕೊಂಡು ನಮ್ಮ ಟೀಚರ್ಸ್ ಪಾಠ ಮಾಡ್ತಾಯಿದ್ರು. ಇವತ್ತು ಅದರ ಮುಂದುವರಿದ ಭಾಗವಾಗಿ ಅಂದರೆ ಇವತ್ತು ತಮ್ಗೆ ಗೊತ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇಡೀ ಪ್ರಪಂಚದಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತರ್ತಾ ಇದೆ. ನಮ್ಮ ಮಕ್ಕಳು ಸಹ ಬದಲಾವಣೆ ಜೊತೆಯಲ್ಲಿ ನಮ್ಮ ಮಕ್ಕಳು ಹೆಜ್ಜೆ ಹಾಕಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಮಕ್ಕಳಿಗೂ ಸ್ವಲ್ಪ ಶಿಕ್ಷಣ ದೊರಕಬೇಕು, ಸ್ಪರ್ಧಾತ್ಮಕ ಬದುಕಿನಲ್ಲಿ ಅವರು ಜೊತೆಯಾಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು AI ಟೀಚರ್ ಐರಿಸ್ ಅನ್ನುವ AI ಟೀಚರನ್ನು ಸಹ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಬಹುಶಃ ಬಹಳಷ್ಟು ಪ್ರಚಾರವನ್ನು ಅದು ಪಡ್ಕೊಂಡಿದೆ. 20 ಭಾಷೆಗಳಲ್ಲಿ ಸಂವಹನ ಮಾಡ್ತಾ ಇದೆ ಅದು. LKG ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ನೀವು ಏನೇ ಶಿಕ್ಷಣಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆಗಳನ್ನ ಕೇಳಿ ಅದು ಉತ್ತರ ಕೊಡ್ತದೆ. ಹಾಗೆ ಜನರಲ್ ನಾಲೆಜ್ ಸಂಬಂಧಪಟ್ಟ ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಸಹ ಅದು ಉತ್ತರ ಕೊಡ್ತೇವೆ ಅಂತ AI ಟೀಚರನ್ನು ಸಹ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಬಹುಶಃ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಈ ರೀತಿಯಾದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಕೆಲಸಗಳನ್ನು ನಾವು ಮಾಡಿದ್ದೇವೆ. ಹಿಂದೆ ನಮಗೆ ಆರೋಗ್ಯಕ್ಕೆ ಕೆಲಸ ಮಾಡ್ಬೋದು ಅನ್ನೋದು ಗೊತ್ತದ್ದೇ ನಮಗೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ. ಅಲ್ಲಿವರೆಗೆ ನಾವು ಆರೋಗ್ಯ ಅನ್ನೋದು ಆರೋಗ್ಯ ಇಲಾಖೆ ಕೆಲಸ ಅಂತೇಳಿ ತಿಳ್ಕೊಂಡದ್ದು ನಾವು. ಬಟ್ ಗ್ರಾಮ ಪಂಚಾಯತಿನ ಕೆಲಸ ಅಂತ ಗೊತ್ತದ್ದು ಕೋವಿಡ್ ಬಂದಂಥ ಸಂದರ್ಭದಲ್ಲಿ. ಅಲ್ಲಿ ಆದಂಥ ಏನೊಂದು ಒಂದಷ್ಟು ಯಶಸ್ಸನ್ನು ಕಂಡುಕೊಂಡು ನಂತರ ನಾವು ಪ್ಲ್ಯಾನ್ ಮಾಡಿದೆ ಯಾಕಂತೇಳಿದ್ರೆ ಈಗ ಸಮುದಾಯ ಉಪಶಮನ ಆರೈಕೆ ಕೇಂದ್ರವನ್ನು ಆರಂಭ ಮಾಡಲಿಕ್ಕೆ ಆಲೋಚನೆಯನ್ನು ಮಾಡಿದ್ವಿ. ಇದು ಈ ದೇಶದಲ್ಲಿ ಕೇರಳದಲ್ಲಿ ಮಾತ್ರ ಇಷ್ಟುವರೆಗಿದೆ. ನಾವು ಒಂದು 3 ಕೇರಳಕ್ಕೆ ಹೋಗಿ ಅಧ್ಯಯನ ಮಾಡಿ ಬಂದು ಕಮ್ಯುನಿಟಿ ಪಾಲಿಟಿಕರನ್ನು ನಮ್ಮ ಹೊಣೆಯಲ್ಲಿ ಇವತ್ತು ನಡೀತಾ ಇದೆ. ನಮ್ಮ ಪಂಚಾಯತ್ ವತಿಯಿಂದಲೇ 2 ಫಿಸಿಯೋಥೆರಪಿಸ್ಟ್ ಇದ್ದಾರೆ, 2 ಸ್ಟಾಫ್ ನರ್ಸ್ ಇದ್ದಾರೆ, 1 ಕೌನ್ಸಿಲರ್ ಇದ್ದಾರೆ, 1 ಅಟೆಂಡರ್ ಇದ್ದಾರೆ. 24x7 ಆಂಬ್ಯುಲೆನ್ಸ್ ಸರ್ವಿಸ್ ಇದೆ. ಹಾಗೆ 2 ವೆಹಿಕಲ್ ರೆಂಟೆಡ್ ವೆಹಿಕಲನ್ನು ತಗೊಂಡು ಬಹುಶಃ ಮನೆ ಮನೆಗೆ ಹೋಗಿ ಏನು ಕ್ರೋನಿಕ್ ಡಿಸೀಸಿಂದ ಸಫರ್ ಆಗ್ತವೆ ಅಥವಾ ಲೈಫ್ ಥ್ರೆಟನಿಂಗ್ ಡಿಸೀಸಿಂದ ಸಫರ್ ಆಗ್ತವ್ರು ಇರ್ಬೋದು, ಏಜ್ ಆಗಿ ಬೆಡ್ಡಿಡನ್ ಆದವಂಥವ್ರು ಇರ್ಬೋದು, ಮೆಂಟಲಿ ಡಿಪ್ರೆಸ್ ಆಗದವ್ರು ಇರ್ಬೋದು, ಅಥವಾ ನೋಡ್ಕೊಳ್ಳಲು ಇಲ್ಲದೆ ಇರತಕ್ಕಂಥ ಹಿರಿಯ ನಾಗರಿಕರು, ಬಹುಶಃ ಇವರನ್ನು ಉದ್ದೇಶವಾಗಿ ಇಟ್ಕೊಂಡು ಈ ಯೋಜನೆಯನ್ನು ಆರಂಭ ಮಾಡಿದಂಥದ್ದು. ಇವತ್ತು ನಮ್ಮ 7 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದನ್ನು ವಿಸ್ತಾರ ಮಾಡಿದ್ದೇವೆ. 305 ಜನ ಪೇಷೆಂಟನ್ನು ನಾವು ಇವತ್ತು ಹ್ಯಾಂಡಲ್ ಮಾಡ್ತಿದ್ದೇವೆ. ಇದರಲ್ಲಿ 71 ಪೇಷೆಂಟ್ ಬೆಡ್ಡಿಡನ್ ಆಗಿದ್ದಾರೆ. ಬಹುಶಃ ಇದು ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಆರಂಭ ಆದಂತ
1: ಇದು ನಿಮ್ಮ ನಿರಾಮಯ ಕ್ಲಿನಿಕ್
0: ನಿರಾಮಯ ಸೊಸೈಟಿಯ ಮೂಲಕ ಇದು ಅನುಷ್ಠಾನ ಆಗ್ತಾ ಇದೆ. ನಿರಾಮಯ ಸೊಸೈಟಿ ಅಂತ ಹೇಳಿದ್ರೆ ನಾವು ಅದರ ಆಡಳಿತ ಮಾಡ್ಲಿಕ್ಕಾಗಿದೆ, ಯಾಕಂದ್ರೆ 7 ಪಂಚಾಯತ್ ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ನಮ್ಮ ಪಂಚಾಯತಿಗೆ ಉಳಿದ 6 ಪಂಚಾಯತ್ಗಳ ಮೇಲೆ ಅಧಿಕಾರ ವ್ಯಾಪ್ತಿ ನಮ್ದು ಇರುವುದಿಲ್ಲ. ಹಾಗಾಗಿ ನಾವೇನು ಮಾಡಿದೀವಿ ಅಂತೇಳಿದ್ರೆ 7 ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು PDO ಸೇರಿಕೊಂಡು ಒಂದು ಸೊಸೈಟಿಯನ್ನು ಆರಂಭ ಮಾಡಿದ್ದೇವೆ. ಅದಕ್ಕೆ ಟೆಕ್ನಿಕಲ್ ಸಪೋರ್ಟಿಗೆ ಒಂದಷ್ಟು ಬೇರೆ ತಂಡ ಇದೆ. ಹಾಗೆ ಬಹುಶಃ ಅಧಿಕಾರಿಗಳ ಮಾರ್ಗದರ್ಶನಕ್ಕಾಗಿ ಇನ್ನೊಂದು ಅಧಿಕಾರಿಗಳ ಒಂದು ತಂಡ ಇದೆ. ಈ ರೀತಿಯಲ್ಲಿ ನಿರಾಮಯ ಸೊಸೈಟಿ ಇವತ್ತು ರಾಜ್ಯದಲ್ಲಿ ವಿಶೇಷವಾಗಿ ಇವತ್ತು ಬೇರೆ ಎಲ್ಲೂ ಇಲ್ಲದಿರತಕ್ಕಂಥ ಯೋಜನೆ ನಮ್ಮ ಹೊಣೆಯಲ್ಲಿ ಅನುಷ್ಠಾನ ಆಗ್ತಾ ಇದೆ.
1: ಈ ಪ್ಲಾನ್ ಎಲ್ಲ ಯಾರು ಸರ್ ಇಷ್ಟು ಚಂದದಲ್ಲಿ ಪ್ಲಾನ್ ಮಾಡ್ಕಂದ್ರೆ ಅದರ ಹಿಂದಿರುವ ಆ ಮಾಸ್ಟರ್ ಮೈಂಡ್ ಯಾರು? ನೀವೇ
0: ನಾವೇ ಅಂತೇಳಿ ಹೇಳಿಕ್ ಇದೊಂದು ಟೀಮ್ ವರ್ಕ್.
1: ಆದ್ರೂ ಒಂದು ಯೋಚನೆ ಒಬ್ರಿಗೆ ಫಸ್ಟ್ ವರ್ಕಲ್ಲ, ಅದ್ ನಿಮ್ದೇ
0: ಖಂಡಿತ.
1: ನಮ್ಮ ಉದಯ್ ಕುಮಾರ್ ಶೆಟ್ರದ್ದು
0: ಅಂದ್ರೆ ನಮ್ಗೆ ದೇವರು ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಸಾಮಾನ್ಯ ಆವಾಗಲೇ ಹೇಳಿದೆ ನಾನು, ಈ ಹಣ ವೋಟ್ ಮಾಡುವಂಥದ್ದು, ಕ್ರಿಯೋಜನೆ ಮಾಡುವಂಥದ್ದು ಇದು ಒಂದು ಭಾಗ ಮಾತ್ರ ಅಂತೇಳಿ. ಇದನ್ನು ಎಲ್ಲರೂ ಮಾಡ್ತಾರೆ, ನಾವು ಅಧ್ಯಕ್ಷರೇ ಬೇಕಂತಿಲ್ಲ ಅಥವಾ ಅಧಿಕಾರಿಗಳಿದ್ರು ಮಾಡ್ಕೊಂಡು ಹೋಗ್ತಾರೆ. ಬಟ್ ದೇವ್ರು ನಮಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಡಿಫ್ರೆಂಟ್ ಆಗಿ ಒಂದು ಕೆಲಸವನ್ನು ಮಾಡಬೇಕು. ತನ್ಮೂಲಕ ಆ ಮಾಡುವ ಕೆಲಸ ಈ ಸಮಾಜಕ್ಕೆ ಲಾಭ ಆಗಬೇಕು. ಇದೆಲ್ಲ ಮಾಡಿದ್ರೆ ತನ್ನಿಂದ ತಾನೇ ನಾವು ಬೆಳಿಲಿಕ್ಕೆ, ಅದ್ರ ಜೊತೆಯಲ್ಲಿ ಬೆಳಿಲಿಕ್ಕೆ ಖಂಡಿತ ಅವಕಾಶ ಆಗ್ತದೆ ಅನ್ನೋದು ನಾವು ಕಂಡ್ಕೊಂಡಂತ ಸತ್ಯ.
1: ನಿಜ, ಇಷ್ಟೆಲ್ಲ ಸಾಧನೆ ಆಪದ್ರಲ್ಲಿ ಮುಂಚೆ ಸಾಧನೆ ಆದದ್ದು ನಿಮ್ದು SLRM ಘಟಕ, ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣಾ ಘಟಕ. ನಿಮ್ದು ಎಷ್ಟು ಮಾದರಿ ಐತಂದ್ರೆ ಯಾರೆಲ್ಲ ಬಂದ್ರೆ ನಿಮ್ಮ ಈ ಮಾದರಿ ಘಟಕನ ಕಾಂಬಕ್ಕೆ?
0: ಬಹುಶಃ ಈ ರಾಜ್ಯದ ರಾಜ್ಯದಲ್ಲಿರ್ತಕ್ಕಂಥದ್ದು 6,000 ಗ್ರಾಮ ಪಂಚಾಯತ್ಗಳು.

0: ಸಾವಿರಕ್ಕೂ ಅಧಿಕ ಗ್ರಾಮ ಪಂಚಾಯತ್ಗಳು ನಮ್ಮ ಪಂಚಾಯತ್ಗೆ
1: ಭೇಟಿ
0: ಕೊಟ್ಟಿದೆ, ಭೇಟಿ ನೀಡಿದೆ. ಹಾಗೆ ನಮ್ಮ ಅಂದಿನ ಗ್ರಾಮೀಣಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡರು ಸಹ ಬಂದಿದ್ರು. ಬಹುಶಃ ಒಂದು 20 ಜನ IAS ಅಧಿಕಾರಿಗಳು ನಮ್ಮಲ್ಲಿ ಹೆಚ್ಚು ಕಡಿಮೆ ಭೇಟಿಯನ್ನು ನೀಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳು, ಬಹಳಷ್ಟು ಶಿಕ್ಷಣ ಸಂಸ್ಥೆಗಳು, ಸಾಕಷ್ಟು NGOಗಳು, ಹಾಗೆ ಬೇರೆ ಬೇರೆ ರಾಜ್ಯದ ಸಂಸ್ಥೆಗಳು, ಇವನು ವೆಸ್ಟ್ ಬೆಂಗಾಲ್ ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಹೈದರಾಬಾದ್ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದಲೂ ಸಹ ಇಲ್ಲಿಗೆ ಭೇಟಿಯನ್ನು ನೀಡಿದ್ದಾರೆ. ಹಾಗೆ ನೇಪಾಳದಿಂದಲೂ ಸಹ ಭೇಟಿಯನ್ನು ನೀಡಿ ನೇಪಾಳದಲ್ಲಿ ಒಂದು ಮುನ್ಸಿಪಾಲ್ಟಿಯಲ್ಲಿ ಇವತ್ತು ಇದನ್ನು ಇದೇ ಸೇಮ್ ಮಾಡೆಲ್ನ ಅಲ್ಲಿ ಡೆವಲಪ್ಮೆಂಟ್ ಮಾಡಿ ಅನುಷ್ಠಾನ ಮಾಡ್ತಾ ಇದ್ದಾರೆ.
1: ಯಾವ ಥರದ ಮಾಡೆಲ್ ಹ್ಯಾಂಗಿತ್ತು ಈಗ ನಮ್ಗೀಗ ಒಂದು ಕಾಂಬ ಕಾಯಿಲ್ಲ, ಅಟ್ಲೀಸ್ಟ್ ನೀವು ರೇಡಿಯೋದಂಗೆ ಒಂದ್ಸಲ ಹೇಳ್ರೆ ಇಲ್ಲಿ ಕೇಂಬರಿಗೆ ಅದು ಹಾ ಹಿಂಗಿತ್ತು ಅಂತ ಒಂದು ಅರ್ಥ ಅಪ್ಪಂಗೆ ಹೇಳುದಾರೆ. ಹ್ಯಾಂಗೆ
0: ಅಂದ್ರೆ ಈ ಹಸಿಕ್ ಮತ್ತು ಒಣಕಸವನ್ನ ಪ್ರಾಥಮಿಕ ವರ್ಗೀಕರಣವನ್ನ ಮನೆ ಹಂತದಲ್ಲೇ ಮಾಡಿ ಕೊಡ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಸಹ ಮಾಡಿದ್ದೇವೆ ಆರಂಭದಲ್ಲಿ. ಅಂದ್ರೆ 2017 ನಾವು ಆರಂಭ ಮಾಡಿದವರು, ಆವಾಗ ಗ್ರಾಮ ಪಂಚಾಯತ್ ಹಂತದಲ್ಲಿ ಎಲ್ಲೂ ಈ ಕೆಲಸ
1: ಇರಲಿಲ್ಲ.
0: ನಾವು 2017 100% ಮನೆಯಿಂದ ತ್ಯಾಜ್ಯವನ್ನು ತರುವ ಮೂಲಕ ತ್ಯಾಜ್ಯ ಮುಕ್ತ ಗ್ರಾಮ ಪಂಚಾಯತ್ ಅಂತೇಳಿ 2017 ಘೋಷಣೆ ಮಾಡಿಕೊಂಡವರು. ಹಸಿ ಮತ್ತು ಒಣಕಸವನ್ನು ಅಲ್ಲಿ ವಿಭಾಗ ಮಾಡಿಕೊಟ್ರೆ ಒಣಕಸವನ್ನು ತಂದು ನಾವು ನಮ್ಮ ಸೆಂಟರ್ನಲ್ಲಿ 50 ವಿಧಗಳಾಗಿ ಅದನ್ನು ವಿಂಗಡಿಸ್ತೇವೆ. 50 ವಿಧಗಳಲ್ಲಿ ಸುಮಾರು 42 ವಿಧಗಳಿಗೆ ಇವತ್ತು ಮಾರುಕಟ್ಟೆ ಬೆಲೆ ಇದೆ. ಅದು ಸುಮಾರು 80 ರೂಪಾಯಿಯಿಂದ ಹಿಡಿದು 50 ಪೈಸೆ ತನಕ ಇದೆ. ಅಂದರೆ ಒಂದೊಂದು ಐಟಮಿಗೆ ಒಂದೊಂದು ರೇಟ್ ಇದೆ. 42 ಐಟಮಿಗೆ ರೇಟ್ ಇದೆ. ಒಂದು 8 ಐಟಮಿಗೇನು ರೇಟ್ ಇಲ್ಲ. ಅದನ್ನು ನಾವೇ ಪೇಮೆಂಟ್ ಮಾಡಿ, ಟ್ರಾನ್ಸ್ಪೋರ್ಟ್ ಕಾಸ್ಟನ್ನು ಪೇಮೆಂಟ್ ಮಾಡಿ ಬಾಗಲಕೋಟೆ ಕಳಿಸಿಕೊಡ್ತೇವೆ, ಸಿಮೆಂಟ್ ಫ್ಯಾಕ್ಟ್ರಿ ಕಳಿಸಿಕೊಡ್ತೇವೆ.
1: ಅದನ್ನು ಸಿಮೆಂಟ್ ಬಳಕೆಯಲ್ಲಿ ಬಳಸ್ತಾರೆ,
0: ಅಲ್ಲಿ ಬರ್ನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಬಹುಶಃ ಈಗ ನಾವು ಆರಂಭ ಮಾಡುವಾಗ ಒಂದು ಸಣ್ಣ ಬಜೆಟ್ ಹಾಕ್ಕೊಂಡು ಬರೀ ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 3 ಹಳೆ ಕ್ವಾರ್ಟರ್ಸ್ 3 ಒಟ್ಟಿಗೆ ಇತ್ತು. ಆ 3 ಕ್ವಾರ್ಟರ್ಸನ್ನು ಬಳಸ್ಕೊಂಡು ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟಲ್ಲಿ ಮಾಡಿದ್ದು. ಆವಾಗ ನಮ್ಮ ಹತ್ರ VAPs ಬಂದವರಿಗೆ ಟೀ ಕುಡಿಲಿಕ್ಕೆ ಕೊಡಲಿಕ್ಕೂ ನಮ್ಮ ಹತ್ರ ಹಣಕಾಸಿನ ತೊಂದರೆ ಇತ್ತು. ಬಟ್ ಇಚ್ಛಾಶಕ್ತಿ ಇದ್ರೆ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಆವಾಗಲೇ ಹೇಳಿದಾಗ ನಮ್ಮ ಪಂಚಾಯತಿನ ಸ್ವಂತ ಸಂಪನ್ಮೂಲ ಸಹ ಇಲ್ಲ, ಸರ್ಕಾರದಿಂದ ಸಿಕ್ಕಿದ್ದು ನಮ್ಗೆ ಕೇವಲ 60 ಲಕ್ಷ ರೂಪಾಯಿ ಮಾತ್ರ. ಬಟ್ ಬೇರೆ ಬೇರೆ ಬೇರೆ ಬೇರೆ ಮೂಲಗಳಿಂದ, ಯಾವುದೆಲ್ಲ ಮೂಲಗಳಿಂದ ಸಾಧ್ಯವೋ ಅದರ ಎಲ್ಲ ಮೂಲಗಳಿಂದ ಒಟ್ಟು ಮಾಡಿ ಸುಮಾರು 2.5 ಕೋಟಿ ಇನ್ವೆಸ್ಟ್ಮೆಂಟ್ ಇವತ್ತು ಅಲ್ಲಿ 2 ಎಕರೆ ಜಾಗದಲ್ಲಿ ಅದು ಎಸ್ಟಾಬ್ಲಿಷ್ ಆಗಿದೆ. 7 ಪಂಚಾಯತಿನ ತ್ಯಾಜ್ಯವನ್ನು ಇವತ್ತು ಹ್ಯಾಂಡಲ್ ಮಾಡ್ತಾ ಇದೆ. ಮತ್ತು ವಿಶೇಷ ಅಂತ ಹೇಳಿದ್ರೆ ನಾವು ಆರಂಭ ಮಾಡಿ 9 ವರ್ಷ ಆಯಿತು. 1 ವರ್ಷ ಸ್ವಲ್ಪ ಕಷ್ಟದಲ್ಲಿ ನಡೆಸಿದ್ದೇವೆ. ಅಂದರೆ ಒಂದೇ ಪಂಚಾಯತ್ ಮಾಡುವಾಗ ಒಂದು 30-40 ಸಾವಿರ ರೂಪಾಯಿ ನಷ್ಟದಲ್ಲಿತ್ತು. ನಂತರ ಪಕ್ಕದ ಒಂದು ಪಂಚಾಯತನ, ಚಿತ್ತೂರು ಪಂಚಾಯತನ ತಗೊಂಡ್ವಿ. ಆವಾಗ ಒಂದು 10-15 ಸಾವಿರ ನಷ್ಟ ಆಗಲಿ ಸ್ಟಾರ್ಟ್ ಆಯಿತು. ಒಂದು 6 ತಿಂಗಳಾಗುವಾಗ ನಾವು ಪಕ್ಕದ ಚಿತ್ತೂರು ಪಂಚಾಯತನ ತಗೊಂಡ್ವಿ. ಆವಾಗ ಒಂದು 10-15 ಸಾವಿರ ರೂಪಾಯಿ ನಷ್ಟ ಆಗಲಿಕ್ಕೆ ಆರಂಭವಾಯಿತು. ಅದರ ನಂತರ ಪಕ್ಕದ ಇಡೂರು ಕುಂಜಾಡಿ ಪಂಚಾಯತನ 1 ವರ್ಷ ಆಗುವಾಗ ತಗೊಂಡ್ವಿ. ಅಲ್ಲಿಗೆ ಸ್ವಲ್ಪ ಅಲ್ಲಿಂದಲ್ಲಿ ಆಗಲಿ ಸ್ಟಾರ್ಟ್ ಆಯಿತು. ನಂತರ ಆಲೂರು, ಹಕ್ಲಾಡಿ, ಹೆಮ್ಮಾಡಿ, ಕೆರಡಿ ಒಟ್ಟಿಗೆ 7 ಪಂಚಾಯತಿ ನಾವು ಎಷ್ಟನ್ನು ಇವತ್ತು ಹ್ಯಾಂಡಲ್ ಮಾಡ್ತಾ ಇದ್ದೇವೆ. ಸತತ 8 ವರ್ಷಗಳಿಂದ ಲಾಭದಾಯಕವಾಗಿ ನಡೀತಾ ಇದೆ. 20 ಜನ ಕೆಲಸಗಾರ ಇವತ್ತಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ಒಂದು 20-30 ಸಾವಿರ ರೂಪಾಯಿ ಆದಾಯವನ್ನು ಕಂಡುಕೊಳ್ತಾ ಇದ್ದೇವೆ. ಬಹುಶಃ ಇದು ಅಲ್ಲಿಯ ವಿಶೇಷ. ಅದೇ ರೀತಿಯಲ್ಲಿ ಹೇಗೆ ಒಣಕಸವನ್ನು ವಿಂಗಡಣೆ ಮಾಡ್ತೇವೆ, ಅದೇ ರೀತಿಯಲ್ಲಿ ಹಸಿಕಸವನ್ನು ಸಹ ವಿಂಗಡಣೆ ಮಾಡ್ತೇವೆ. ಸುಮಾರು 10 ವಿಧಗಳಲ್ಲಿ ಹಸಿಕಸವನ್ನು ವಿಂಗಡಣೆ ಮಾಡ್ತಾ ಇದ್ವಿ. ಬಹುಶಃ ಈಗ ಸ್ವಲ್ಪ ವರ್ಕ್ ಲೋಡ್ ಸ್ವಲ್ಪ ಜಾಸ್ತಿ, ಕೆಲವೊಂದು ಐಟಮ್ ಅನ್ನು ಸ್ಟಾಪ್ ಮಾಡಿದ್ದೇವೆ.
1: ಆ ಹಸಿಕಸನು ನಿಮಗೆ ಕೊಡ್ತೀರಾ ಊರ್ ಬದಂಗೆ?
0: ಅಂದ್ರೆ ಇಲ್ಲಿ ಗುಂಪು ಮನೆಗಳಿದೆ, ಅಲ್ಲೆಲ್ಲ ಹಸಿಕಸ ಕೊಡ್ತಾರೆ. ಮತ್ತು ಕಮರ್ಷಿಯಲ್ ಏನಿದೆ, ಅದು ಮ್ಯಾರೇಜ್ ಹಾಲ್ ಇರ್ಬೋದು, ಮನೆಯಲ್ಲಿ ಆಗುವಂಥ ಫಂಕ್ಷನ್ ಇರ್ಬೋದು, ಮನೆಯಲ್ಲಿ ನಮ್ಮ 7 ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲೇ ಮನೆಯಲ್ಲಿ ಒಂದು ಫಂಕ್ಷನ್ ಆಗುವುದಾದ್ರೆ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ನಾವು ವೆಹಿಕಲ್ ಇಟ್ಟು ಆ ಕಸವನ್ನು ತಂದು,
1: ಅಂದ್ರೆ ಬಾಳಿಯಲ್ಲಿ ಅದೆಲ್ಲ
0: ಫುಡ್ ವೇಸ್ಟ್ ಎಲ್ಲ ತರ್ತಾರೆ.
1: ಮತ್ತೆ
0: ಮ್ಯಾರೇಜ್ ಹಾಲ್ ಇಂದ ಆ ಫಂಕ್ಷನ್ ಇರುವ ದಿನ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ, ಹೋಗಿ ತಗೊಂಡು ಬರ್ತೇವೆ.
1: ನೀವೇನಾದ್ರು ಚಾರ್ಜ್ ಮಾಡ್ತಾರೆ ಅವರಿಗೆ ತಕ್ಕೊಪ್ಪದಕ್ಕೆ?
0: ಮಿನಿಮಮ್ 500 ರೂಪಾಯಿ, ಮ್ಯಾಕ್ಸಿಮಮ್ 1,000 ರೂಪಾಯಿ. ಅಂದ್ರೆ ವೇಸ್ಟ್ ಜನರೇಟ್ ಆಗಿ ಇದನ್ನ ಡಿಪೆಂಡ್ ಆಗಿ
1: ತುಂಬಾ ದೊಡ್ಡ ಮೊತ್ತ ಅಲ್ಲ ಸರ್?
0: ಖಂಡಿತ ಅಲ್ಲ,
1: ಅವ್ರು ಮಾಡೋ ಖರ್ಚಿಗೆ ಅದು ಎಂಥದ್ದು ಅಲ್ಲ.
0: ಅದನ್ನು ಬೇರೆ ಬೇರೆ ವಿಧಗಳಾಗಿ ಮೊದಲು 10 ವಿಧಗಳಾಗಿ ವಿಂಗಡಿಸಿ, ಬಹುಶಃ ಅದರಿಂದಲೇ ಕೋಳಿಮೊಟ್ಟೆ ಚಿಪ್ಪಿನಿಂದ ಕ್ಯಾಲ್ಸಿಯಂ ಪೌಡರ್ನ ಮಾಡ್ತಿದ್ವಿ. ಆಮೇಲೆ ಕಪ್ಪೆ ಚಿಪ್ಪು ಏನು ಅಥವಾ ಮಳಿ ಏನು ಹೇಳ್ತೇವೆ, ಅದರಿಂದ ಸುಣ್ಣವನ್ನು ಮಾಡ್ತಾ ಇದ್ವಿ. ಕಲರ್ ಕಲರ್ ಹೂವನ್ನು ಡಿವೈಡ್ ಮಾಡಿ ರಂಗೋಲಿ ಪೌಡರ್ ಮಾಡ್ತಾ ಇದ್ವಿ. ಹಾಗೆ ಟೆಂಡರ್ ಕೋಕೋನಟ್ ಏನಿದೆ ಅದನ್ನು ನರ್ಸರಿ ಮಾಡಲಿಕ್ಕೆ ಪ್ಲಾಸ್ಟಿಕ್ ತೊಟ್ಟೆ ಬದಲಾಗಿ ಅದನ್ನು ಬಳಕೆ ಮಾಡ್ತಾ ಇದ್ವಿ. ಆಮೇಲೆ ಸಿಟ್ರಿಕ್ ಫುಡ್ ಸ್ಕಿನ್, ಲಿಂಬು ಮೂಸಂಬಿ ಕಿತ್ತಲೆ ಸಿಪ್ಪೆಯನ್ನು ವಾಶ್ ಮಾಡಿ ಡ್ರೈ ಮಾಡಿ ಅದನ್ನು ಪೌಡರ್ ಮಾಡಿ ಶಿಕಾಕಾಯಿ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ಸೋಪ್ ನಟ್ ಪೌಡರ್ ಅದಕ್ಕೆ ಸ್ವಲ್ಪ ಹಾಕಿ ಸ್ವಲ್ಪ ಫಿಲ್ಟರ್ ಡ್ಯಾಶ್ ಹಾಕಿ 1 kg ಅಂದರೆ ವೆಸಲ್ ವಾಷಿಂಗ್ ಪೌಡರ್ನ ಸಹ ಮಾಡ್ತಾ ಇದ್ವಿ. ಬಟ್ ಇದೆಲ್ಲ ಸ್ವಲ್ಪ ಮಾರುಕಟ್ಟೆಯು ಸ್ವಲ್ಪ ಸಮಸ್ಯೆ ಆಯಿತು. ಆಮೇಲೆ ನಮ್ಮಲ್ಲೂ ಮಾಡ್ಕೊಳ್ಳಿಕ್ಕೆ ವರ್ಕರ್ಸಿನ ಪ್ರಾಬ್ಲಮ್ ಆಯಿತು. ಈಗ ನಾವು ಸಾಮಾನ್ಯವಾಗಿ ಕಾಂಪೋಸ್ಟಿಗೆ ಮಾತ್ರ ಫೋಕಸ್ ಮಾಡ್ತಾ ಇದ್ದೇವೆ. ಕಾಂಪೋಸ್ಟನ್ನು ಮೊದಲು ನಾವು ಗೋಮೂತ್ರ ಮತ್ತು ಸಗಣಿಯನ್ನ ಬಳಸಿ ಕಾಂಪೋಸ್ಟ್ ಮಾಡ್ತಿದ್ವಿ. ಬಟ್ ಇದು 9 ತಿಂಗಳಿಂದ 1 ವರ್ಷ ತನಕ ಅದು ಡಿಕಂಪೋಸ್ ಆಗ್ಲಿಕ್ಕೆ ಬೇಕಾಗ್ತಾ ಇತ್ತು. ನಂತರ ಗಾಜಿಯಾಬಾದ್ ಇಂದ ಬೇಕಷ್ಟು ಡಿಕಂಪೋಸರ್ ಅನ್ನ ತರಿಸಿ ಅದ್ರ ಮೂಲಕ ಕಾಂಪೋಸ್ಟ್ ಮಾಡ್ತಾ ಇದ್ವಿ. ಅದು ಒಂದು ಹೆಚ್ಚು ಕಡಿಮೆ ಒಂದು 6 ತಿಂಗಳು ಬೇಕಾಗ್ತಾ ಇತ್ತು. ಕಾಂಪೋಸ್ಟರ್ ಮೆಷಿನ್ ಅನ್ನ ಬಳಸಿ ಕಾಂಪೋಸ್ಟ್ ಅನ್ನ ಮಾಡ್ತಾ ಇದ್ವಿ. ಈಗ ಇಲ್ಲೂ ಇಲ್ಲದೆ ಇರತಕ್ಕಂಥ ಬ್ಲಾಕ್ ಸೋಜರ್ ಫ್ಲೈ ಲಾರ್ವ ಬಳಸಿ ಕಾಂಪೋಸ್ಟ್ ಅನ್ನ ಮಾಡ್ತಕ್ಕಂಥ ಒಂದು ಹೊಸ ವಿಧಾನವನ್ನ ಕಂಡುಕೊಂಡಿದ್ದೇವೆ. ಬಹುಶಃ ಇಲ್ಲೆಲ್ಲೂ ಇಲ್ಲ ಅದು. ಬ್ಲಾಕ್ ಸೋಜರ್ ಫ್ಲೈ ಅನ್ನುವಂಥದ್ದು ಪ್ರಕೃತಿಯಲ್ಲೇ ಇದೆ. ಅದು ನಮ್ಮ ಕಸ ಕೊಳೆದ ಕೂಡಲೇ ಅದು ಅಟ್ರಾಕ್ಟ್ ಆಗಿ ಬರ್ತದೆ, ಅಲ್ಲಿಗೆ ಬಂದು ಅಲ್ಲಿ ಬಂದು ಮೊಟ್ಟೆ ಇಡ್ತದೆ. ಇದು ಪ್ರಕೃತಿ ಸಹಜವಾಗಿ ನಡೀತಕ್ಕಂಥ ಕ್ರಿಯೆ. ಆದರೆ ನಮ್ಗೆ ಅದು ಅದನ್ನು ಒಟ್ಟು ಮಾಡೋದು ಕಷ್ಟ ಆಗ್ತದೆ ಅಂತೇಳಿ ನಾವು ಆರಂಭದಲ್ಲಿ ಹೈದರಾಬಾದಿಂದ 1 ಕೆಜಿ ಮೊಟ್ಟೆಯನ್ನು ತರಿಸಿದ್ದೇವೆ. 10,000 ರೂಪಾಯಿ ಕೊಟ್ಟು 1 ಕೆಜಿ ಮೊಟ್ಟೆಯನ್ನು ತರಿಸಿದ್ದೇವೆ. ಆ ಮೊಟ್ಟೆಯನ್ನು ಒಂದು ಬೌಲಲ್ಲಿಟ್ಟು ಅದರ ಅಡಿಗಡೆ ಒಂದು ಟ್ರೇಯಲ್ಲಿ ಅಕ್ಕಿಯ ತೌಡು ಏನಿದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಟರೆ ಆ 4 ದಿನ ಆಗುವಾಗ ಆ ಮೊಟ್ಟೆ ಒಡೆದು ಆ ತೌಡನ್ನು ವೆಟ್ಟಾಗಿರುವ ತೌಡನ್ನು ಸೇರಿಕೊಳ್ತದೆ. ಅಲ್ಲಿ ಒಂದು 4 ದಿನ ತೌಡಿನ ಅದರಲ್ಲಿ ಅದು ಬೆಳವಣಿಗೆ ಆಗ್ತದೆ. ಒಂದು ಚಿಕ್ಕ ಚಿಕ್ಕ ಲಾರ್ವಗಳಾಗ್ತದೆ. ಆ ಚಿಕ್ಕ ಲಾರ್ವವನ್ನು ನಾವು ಹಸಿಕಸ ತಿನ್ನಲಿಕ್ಕೆ ಬಿಡ್ತೇವೆ. ಅವು ತಿಂದು ದೊಡ್ಡದಾಗ್ತದೆ. ಸುಮಾರು 18 ದಿನಗಳ ಕಾಲ ಅದು ಹಸಿಕಸವನ್ನು ತಿಂತಾ ಇರ್ತದೆ. ತಿಂದು ಡೈಜೆಸ್ಟ್ ಮಾಡಿ ಅದು ಹೊರಗಾಕಿದ್ದೆ ನಮಗೆ ಕಾಂಪೋಸ್ಟ್. ಅದು ಎನ್ ಪಿ ಕೆ ವೆರಿ ಹೈ ಇರ್ತಕ್ಕಂಥದ್ದು. ನಮ್ಮ ಈ ಸದ್ಯದಲ್ಲಿ ವರ್ಮಿ ಕಾಂಪೋಸ್ಟ್ ಎನ್ ಪಿ ಕೆ ವೆರಿ ಹೈ ಇರ್ತದೆ. ಆಲ್ಮೋಸ್ಟ್ ವರ್ಮಿ ಕಾಂಪೋಸ್ಟ್ನ ಡಬಲ್ ಎನ್ ಪಿ ಕೆ ಅದರಲ್ಲಿ ಇದೆ. ಹಾಗಾಗಿ ರೈತರು ಅದು ಬಂದು ತಗೊಂಡು ಹೋಗ್ತಾರೆ.
1: ಅದಕ್ಕೆ ಚಾರ್ಜ್ ಇದೆ
0: 12 ಕೆಜಿಗೆ 12 ರೂಪಾಯಿಗೆ ಸೇಲ್ ಮಾಡ್ತೇವೆ. 18 ದಿನ ಸಾಧಾರಣ 15 ದಿನದ 18 ದಿನದ ಲಾರ್ವವನ್ನು ಇವತ್ತು ನಾಟಿ ಕೋಳಿ ಸಾಕುವವರು ತಗೊಂಡು ಹೋಗ್ತಾರೆ. ಹಾಗೆ ಸಿಗಡಿಯನ್ನು ಸಾಕುವವರು ಅಥವಾ ಮೀನನ್ನು ಸಾಕುವವರಿಗೆ ಅದು ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಉತ್ತಮ ಆಹಾರ. ಅದು ಲಾರ್ವ ಆದ ನಂತರ ಅದು ಬ್ಲ್ಯಾಕ್ ಆಗಿ ಪ್ಯೂಪರ್ ಸ್ಟೇಜಿಗೆ ಹೋಗ್ತದೆ. ಒಂದು 8 ದಿನ ಪ್ಯೂಪರ್ ಸ್ಟೇಜಿಗೆ ಹೋದ ನಂತರ ಅದು ಯಾವುದೇ ಫುಡ್ಡನ್ನು ತಿನ್ನೋದಿಲ್ಲ. ನಂತರ ಒಂದು 8 ದಿನ ಆದ ಕೂಡಲೇ ಮತ್ತೆ ಅದು ಮೂವ್ಮೆಂಟನ್ನು ಕಂಪ್ಲೀಟ್ ಸ್ಟಾಪ್ ಮಾಡ್ತದೆ. ಆ ಮೂವ್ಮೆಂಟ್ ಕಂಪ್ಲೀಟ್ ಸ್ಟಾಪ್ ಆದ ಕೂಡಲೇ ನಾವು ಅದನ್ನು ಕಲೆಕ್ಟ್ ಮಾಡಿ ಒಂದು ಕೇಜ್ ಇದೆ, ಕೇಜ್ ಒಳಗಡೆ ಇಡ್ತೇವೆ. ಅದು ಮತ್ತೊಂದು 4-5 ದಿನ ಆಗುವಾಗ ಅದು ತನ್ನ ಕೋಶವನ್ನು ಒಡ್ಕೊಂಡು ಹೊರಗೆ ಬಂದು ಫ್ಲೈಸ್ ಆಗಿ ಬರ್ತದೆ. ಫ್ಲೈಸ್ ಆದ ನಂತರ ಸುಮಾರು 5 ಅಥವಾ 6 ದಿನ ಅದು ಪುನಃ ಮೊಟ್ಟೆ ಇಡ್ತದೆ. ಒಂದು ಫ್ಲೈಸ್ ಸುಮಾರು 500 ಮೊಟ್ಟೆಗಳನ್ನ ಇಡ್ತದೆ. ಅವು ಮೊಟ್ಟೆ ಇಡಲಿಕ್ಕೆ 3 ರೀಪಿನ ಪಟ್ಟಿಯನ್ನು ಮಧ್ಯೆ ಸಣ್ಣದೊಂದು ಹಿಡಿ ಕಡ್ಡಿಯನ್ನು ಇಟ್ಟು ಗ್ಯಾಪ್ ಕೊಟ್ಟು ರಬ್ಬರ್ ಬ್ಯಾಂಡ್ ಹಾಕಿ ಒಂದು 3 ರೀಪನ್ನು ಅಲ್ಲಲ್ಲಿ ಇಟ್ಟಿರ್ತೇವೆ. ಅವು ಅದರ ಗ್ಯಾಪಲ್ಲಿ ಹೋಗಿ ಮೊಟ್ಟೆಯನ್ನು ಇಡ್ತದೆ. ಆ ಮೊಟ್ಟೆಯನ್ನು ಡೈಲಿ ಚಾಕುವಿನಿಂದ ಕಲೆಕ್ಟ್ ಮಾಡಿ ಪುನಃ ಬೌಲಲ್ಲಿಟ್ಟು ಅದೇ ಅಕ್ಕಿಯ ತೌಡಲ್ಲಿಟ್ಟು ಪುನಃ ಅದೇ ಸೈಕಲ್ 42 to 48 days ಲೈಫ್ ಸೈಕಲ್ ಅದು. ಪ್ಯೂಪರ್ ಸ್ಟೇಜಿಂದ ಫ್ಲೈಸ್ ತನಕ ಯಾವುದೇ ಫುಡ್ಡನ್ನು ಮುಟ್ಟೋದಿಲ್ಲ, ಈವನ್ ನೀರು ಸಹ ಕುಡಿಯೋದಿಲ್ಲ. ಓಕೆ, ಸ್ಟಿಂಗ್ ಮತ್ತು ಮೌತ್ ಎರಡೂ ಇಲ್ಲ. ಹಾಗಾಗಿ ನೇಚರ್ ಫ್ರೆಂಡ್ಲಿ. ಒಂದು 8 ದಿನ ಆಗುವಾಗ 7-8 ದಿನದಲ್ಲಿ ಅವು ಸತ್ತೋಗ್ತದೆ. ಪುನಃ ಅದು ಸಹ ನಮ್ಮ ಕಾಂಪೋಸ್ಟ್ ಆಗಿ ಕನ್ವರ್ಟ್ ಆಗ್ತದೆ. ಇದು ಬ್ಲ್ಯಾಕ್ ಸೋಜರ್ ಫ್ಲೈ ಲಾರ್ವಾದ ವಿಶೇಷ.
1: ಅಲ್ಲ, ಇದನ್ನೆಲ್ಲ ಇಷ್ಟು ರಿಸರ್ಚ್ ಮಾಡಿ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದು ನೀವೇನದು?
0: ಇಲ್ಲ ಅಂದರೆ ನಾವು ಯಾರು ಅನುಭವಿಗಳಿದ್ದಾರೋ ಅವರದೆಲ್ಲ ಅನುಭವಗಳೀಗ ನಾವು ತಗೊಳ್ತೇವೆ. ಈಗ ಪ್ಯಾಲಿಟಿ ಕೇರನ್ನು ಮಾಡ್ತಾ ಇದ್ದೇವೆ. ಅದು ಆ್ಯಕ್ಚುಲಿ ಡಾಕ್ಟರ್ ಮಾಡ್ತಕ್ಕಂಥ ಕೆಲಸ. ನಾವೇನು MBBS ಮಾಡಿದವರಲ್ಲ, ನಾನು ಮಾಡಿದ್ದು BSc. MBBS ಏನು ಮಾಡಿದವರಲ್ಲ. ಹಾಗಾದರೆ ಆ MBBS ಮಾಡಿದವರು ಅಥವಾ ಅದರಲ್ಲಿ ಹೈಯರ್ ಸ್ಟಡಿ ಮಾಡಿದವರ ಕಾಂಟ್ಯಾಕ್ಟಲ್ಲಿ ನಾವಿರ್ತೇವೆ. ನಮ್ಗೆ ಯಾವುದು ಗೊತ್ತಿಲ್ಲೋ ಅದು ಯಾರ ಹತ್ರ ಗೊತ್ತಿದೆಯೋ ಅವರಿಂದ ತಿಳ್ಕೊಳ್ತೇವೆ. ನನಗೆ ಈ ಬ್ಲ್ಯಾಕ್ ಸೋಜರ್ ಫ್ಲೈ ಲಾರ್ವಾದ ಒಂದು ಕಾನ್ಸೆಪ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದವರು ರಾಮಕೃಷ್ಣ ಆಶ್ರಮ ಮಂಗಳೂರವರು. ಒಂದು 4 ವರ್ಷಗಳ ಕೆಳಗಡೆ ಅದನ್ನ ನಮಗೆ ಕಲಿಸಿಕೊಟ್ರು.
1: ಮಂಗಳದೇವಿಯಲ್ಲಿದೆಯಲ್ಲ ಆಶ್ರಮ
0: ಅವರು, ಯಾಕಂದ್ರೆ ಅವರು ಅಲ್ಲಿ ಏಕಗಮ್ಯಾನಂದ ಸ್ವಾಮೀಜಿಯವರು ನಮ್ಮಲ್ಲಿಗೆ ನಮ್ಮ ಸೆಂಟರ್ನ ಹುಡ್ಕೊಂಡು ಬಂದಿದ್ರು. ಅವಾಗ ಎಲ್ಲೋ ಯಾರೋ ಹೇಳಿದ ಕೇಳಿ ಹುಡ್ಕೊಂಡು ಬಂದಿದ್ರು. ಇಲ್ಲಿ ಬಂದು ಡ್ರೈವರ್ಸಿ ಸಂಬಂಧಪಟ್ಟ ಹಾಗೆ ನಮ್ಮ ಕಾನ್ಸೆಪ್ಟ್ ಅನ್ನ ಅವರು ತಗೊಂಡು ಉಪ್ಪಿನ ಅಂಗಡಿಯಲ್ಲಿ ಆರಂಭ ಮಾಡಿದ್ರು. ಅವರ ವೆಟ್ ವೇಸ್ಟ್ ಕಾನ್ಸೆಪ್ಟ್ ಅನ್ನ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ವಿ. ಬಟ್ ಅದು ಅಂತ ಸಕ್ಸಸ್ ಅನ್ನ ನಮ್ಗೆ ಕಾಣಲಿಲ್ಲ. ಯಾಕಂದ್ರೆ ನಾವು ಆವಾಗ ಈ ಮೊಟ್ಟೆ ಇಡಿಸುವಂತದ್ದು ಫ್ಲೈಸ್ ಅಲ್ಲಿ ನಮ್ಮಲ್ಲಿ ರೆಡಿ ಮಾಡುವಂತದ್ದು ಈ ಕಾನ್ಸೆಪ್ಟ್ ಅವ್ರ ಹತ್ರ ಇರಲಿಲ್ಲ. ನಂತರ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ರೇವಣ್ಣನವರು ಒಬ್ಬ ಸೈಂಟಿಸ್ಟ್ ಬಂದರು. ಅವರಿಗೆ ನಾವೆಲ್ಲೂ ಇದನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಗೊತ್ತಾಯಿತು. ಅವ್ರು ಬಂದ ನಂತರ ಸ್ವಲ್ಪ ಒಂದಷ್ಟು ಐಡಿಯಾವನ್ನು ಅವ್ರು ಕೊಟ್ಟರು. ಅವ್ರು ಕೊಟ್ಟ ನಂತರ ಅದನ್ನೀಗ ಡೆವಲಪ್ಮೆಂಟ್ ಮಾಡಿದ್ದೇವೆ. ಎಲ್ಲ ಸ್ವಲ್ಪ ನಾನಾಗಲೇ ಹೇಳಿದಾಗ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ಆ ಎಲ್ಲ ಫ್ಲೈಸ್ಗಳು ಸಾಯ್ತಾ ಇತ್ತು. ಒಬ್ರು ಹೇಳಿದರು ನೀವು ಫ್ಯಾಷನ್ ಫ್ರೂಟ್ಸ್ ಬಳ್ಳಿಯನ್ನು ಅವರು ಇಡೀ ರೂಮಿಗೆ ಹಪ್ಸಿ ಅಂತೇಳಿ ಹೇಳಿದರು. ಬಹುಶಃ ಅದಾದ ನಂತರ ಇವತ್ತು ಟೆಂಪ್ರೇಚರ್ ಸಿಕ್ಕಾಪಟ್ಟಿ ಹೈ ಇದೆ, ಆದರೆ ಯಾವುದೇ ಫ್ಲೈಸ್ಗಳು ಇವತ್ತು ಸಾಯ್ತಾ ಇಲ್ಲ. ಮೊದಲು ನಾವು ಫಾಗಿಂಗ್ ಮಾಡಿದ್ವಿ, ಫ್ಯಾನ್ ಎಕ್ಸಾಸ್ಟ್.
1: ನೀವು ಯಾವ ಬಳ್ಳಿ ಹಾಕಿದ್ದೀಗ?
0: ಫ್ಯಾಷನ್ ಫ್ರೂಟ್ಸ್ ಇದು ರೂಮಿಗೆ ಹರಡಿಕೊಳ್ತದೆ.
1: ಇದು ಮನೆಗೆಲ್ಲ ಹಾಕಿದ್ರೆ ಇದು ಈ ಸಮ್ಮರಿಗೆ ಒಳ್ಳೇದೇ?
0: ಟೆಂಪ್ರೇಚರ್ ಮೇಂಟೈನ್ ಮಾಡ್ತದೆ. ಮೊದಲು ನಾವು ಫಾಗಿಂಗ್ ಮಾಡ್ತಾ ಇದ್ವಿ, ಎಕ್ಸಾಸ್ಟ್ ಫ್ಯಾನ್ ಫ್ಯಾನ್ ಯಾವ್ದು ಹಾಕಿದ್ರು ನಮ್ಮ
1: ಟೆಂಪರೇಚರ್
0: ಕೂಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇತ್ತು, ಸಾಯ್ತಾ ಇದ್ವು. ಬಟ್ ಇವತ್ತು ಏನು ಆಗ್ತಾ ಇಲ್ಲ, ಚೆನ್ನಾಗಿ ನಡ್ಕೊಂಡು ಈ ರೀತಿ ಬೇರೆ ಬೇರೆ ಬೇರೆ ಬೇರೆ ವಿಧಾನಗಳನ್ನ ಎಕ್ಸ್ಪರ್ಟ್ಸ್ ಇಂದ ಕಲಿತು ಇದು ಮಾಡ್ತೇವೆ. ಲಾರ್ವ ಉಚಿತವಾಗಿ ನಮ್ಗೆ ಸಿಗ್ತಾ ಇರೋದ್ರಿಂದ ನಮ್ಮಲ್ಲೇ ನಾಟಿ ಕೋಳಿಯನ್ನ ಸಾಕಿದ್ದೇವೆ, ಒಂದು 10 ದನವನ್ನ ಸಾಕಿದ್ದೇವೆ.
1: ದನನ್ನೆಂತ ಮಾಡ್ತೀರಿ ಸರ್? ಎಲ್ಲರ ಮನೆ ಹೊಟ್ಟೆ ಬಂದಾಯ್ತ, ಪಂಚಾಯತಲ್ಲಿ ದನ ಸಾಕ್ತಾ ಇದ್ದೀರಾ?
0: ಗೀರ್ ತಳಿ ಇದೆ, ಹಾಗೆ ಮಲ್ನಾಡ್ ಗಿಡ್ಡ ಇದೆ.
1: ಇದು ಪಂಚಾಯತ್ ಇದ್ದನ?
0: ಪಂಚಾಯತ್ಲೇ. ಮತ್ತೆ ಜೇನು ಸಾಕಿದ್ದೇವೆ, ಒಳ್ಳೆ ಜೇನು, ಪ್ಯೂರ್ ಜೇನು ಸಿಗ್ತಾ ಇದೆ. ಬಹುಶಃ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾರು ಆ ದಿಕ್ಕಿಗೆ ತಲೆ ಹಾಕೋದಿಲ್ಲ, ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಕೂಡ ತಲೆ ಹಾಕೋದಿಲ್ಲ. ಸಾಮಾನ್ಯ ನಮ್ಮಲ್ಲಿ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಲ್ಲಿ ಬರ್ತ್ಡೇ ಪಾರ್ಟಿಗಳು ನಡೀತದೆ, ನ್ಯೂ ಇಯರ್ ಪಾರ್ಟಿಗಳು ನಡೀತದೆ, ಬೇರೆ ಬೇರೆ ಟ್ರೈನಿಂಗ್ಗಳು ನಡೀತದೆ. ಹಾಗೆ ಅಂದ್ರೆ ಸ್ವಲ್ಪ ಆ ಕಾನ್ಸೆಪ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ.
1: ಓಕೆ, ನಿಮ್ದು ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲ ಸರ್, ನಿಮ್ದು ಬೆಸ್ಟ್ ಮ್ಯಾನೇಜ್ಮೆಂಟ್ ಆಕ್ಚುಲಿ. ಸೊ ತುಂಬಾ ಲೈಕ್ ಇತ್ತು ಅದ್ರ ಕತಿ ಕೇಮುಕೆ. ಸೊ ಹಾಗಾಗಿ ಆ SLRM ಘಟಕ ವಣಸೆ ಗ್ರಾಮ ಪಂಚಾಯತ್ದು ಇಡೀ ದೇಶಕ್ಕೆ ಮಾದರಿ SLRM ಘಟಕ ಅಂತೇಳಿ ಆಯ್ತು. ಈಗ ನಿಮ್ಮ ಪಂಚಾಯತ್ ವಿಷಯಕ್ಕೆ ನೀವಾಗ ಹೇಳಿದ್ರಿ, ಯಾವ್ಯಾವ ತರ ಕ್ರಿಯಾ ಯೋಜನೆ ಜಸ್ಟ್ ಮಾಡ್ರೆ ಸಾಲ, ದುಡ್ಡನ್ನು ವೋಟ್ ಮಾಡ್ಕ ಬಂದ್ರೆ ಸಾಲ, ಯಾವ ತರ ಅದನ್ನ ಇಂಪ್ಲಿಮೆಂಟ್ ಮಾಡ್ಕ, ಎಂತೆಲ್ಲ ಮಾಡ್ಲಕ್ಕ ಎಂಬುದನ್ನ ಪ್ಲಾನ್ ಹೆಂಗ್ ಮಾಡ್ಕ ಅಂಬುದು. ಅದರಲ್ಲಿ ಒಂದು ಮಂಡಿ ಅಲ್ಲ, ಸುಮಾರು ಮಂಡಿ ಇದ್ದಿಕ್ಕೂ ಸಾಕು. ಸೊ ಯಾರ್ದಲ್ಲ ಕರ್ತೃತ್ವ ಶಕ್ತಿ ಅಂತ ಹೇಳ್ತಾರಲ್ಲ, ಯಾರೆಲ್ಲ ಇದ್ದೀರಾ?
0: ಮನೆಗೆ ಒಂದು ಹಿಂದೆ ಒಂದಷ್ಟು ನಾವಂದ್ರೆ ಸ್ವಲ್ಪ ಫುಲ್ ಟೈಮ್ ಅದಕ್ಕೆ ಸ್ಪೆಂಡ್ ಮಾಡ್ತೇನೆ. ಅಂದ್ರೆ ನಮ್ಮ ವೈಯಕ್ತಿಕ ಜೀವನಕ್ಕೆ ಸ್ವಲ್ಪ ಕಡಿಮೆ ಟೈಮ್ ಅನ್ನ ಕೊಟ್ಟು ಪಂಚಾಯತ್ ವ್ಯವಸ್ಥೆಗೆ ಸ್ವಲ್ಪ ಜಾಸ್ತಿ ಟೈಮ್ ಅನ್ನ ಕೊಡ್ತೇನೆ. ಏನೇನು ಮಾಡ್ಬೋದು ಒಂದಷ್ಟು ಆಲೋಚನೆಗಳನ್ನ ಫ್ರೀ ಎಲ್ಲ ಇರುವಾಗ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇರ್ತೇವೆ, ಇದು ಒಂದು ಭಾಗ. ಬಟ್ ಯಾವುದೇ ಕೆಲಸಗಳನ್ನ ಮಾಡ್ಲಿಕ್ಕೆ ಒಬ್ಬರ ಹತ್ರ ಖಂಡಿತ ಸಾಧ್ಯ ಇಲ್ಲ, ಯಾಕಂದ್ರೆ ಒಂದು ಟೀಮ್ ವರ್ಕ್ ಇದ್ರೆ ಮಾತ್ರ ಅಲ್ಲಿ ಸಕ್ಸಸ್ ಆಗ್ತದೆ, ಒಬ್ಬರ ಪ್ಲಾನ್ ಖಂಡಿತ ಇಂಪ್ಲಿಮೆಂಟ್ ಆಗೋದಿಲ್ಲ. ನಾವು ನಮ್ಮ ಹತ್ರ ಒಂದು ಐಡಿಯಾಗಳು ಹೊಳೆದ್ರೆ ಅದು ನಮ್ಮ ತಂಡದ ಹತ್ರ, ಅಂದರೆ ನಮ್ಮ ಗ್ರಾಮ ಪಂಚಾಯತಿ 7 ಜನ ಮೆಂಬರ್ ಆಗಿರೋದ್ರಿಂದ ನಮ್ಮ ಪಂಚಾಯತಲ್ಲಿ ಒಂದು ಮೊದಲಿನಿಂದ ಒಂದು ಸುಮಾರು ನಾನು ಈಗ 3 ಬಾರಿ ವಣಸೆ ಗ್ರಾಮ ಪಂಚಾಯತ್ ಅಧ್ಯಕ್ಷನಾದವನು, ಒಂದು ಬಾರಿ ಉಪಾಧ್ಯಕ್ಷನಾಗಿದೆ. ಒಟ್ಟು 4 ಅವಧಿಗೆ ನಾನು ಅಲ್ಲಿ ಕೆಲಸ ಮಾಡಿದೆ. 2000 ಕಂಟಿನ್ಯೂಸ್ ಆಗಿ ನಾನು ಪಂಚಾಯತಲ್ಲಿ ಕೆಲಸ,
1: ಅದರ ಭಾಗವೇ ಆಗಿದ್ದೀರಿ,
0: ಅದರ ಭಾಗ ಆಗಿ ಹೋಗಿದೆ. ಹಾಗಾಗಿ ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಒಂದು ಹೆಚ್ಚು ಕಡಿಮೆ 40 ಜನರ ಒಂದು ತಂಡ ನಮ್ಮ ಗ್ರಾಮ ಪಂಚಾಯತಲ್ಲಿದೆ. ಅದರಲ್ಲಿ ಎಕ್ಸ್ ಪ್ರೆಸಿಡೆಂಟ್ಸ್, ಎಕ್ಸ್ ಮೆಂಬರ್ಸ್, ಆಮೇಲೆ ರಿಟೈರ್ಡ್ ಪೀಪಲ್ಸ್, ಸಂಘ ಸಂಸ್ಥೆಯ ಪ್ರತಿನಿಧಿಗಳು, ಒಟ್ಟಾರೆ ಈ ಊರಿನ ಅಭಿವೃದ್ಧಿಯ ಚಿಂತನೆ ಇರತಕ್ಕಂಥ ಒಂದು ಜನರ ತಂಡ ಅದು. ನಾವು ಏನೇ ಮಾಡೋದಿದ್ರು ಫಸ್ಟ್ ಅವ್ರ ಒಂದು ಮೀಟಿಂಗ್ ಕರೆದು ಅವರಿಗೆ ವಿಷಯ ಹೇಳ್ತೇವೆ, ಹೇಗೆ ಮಾಡ್ಬೋದಾ, ಹೇಗೆ ನಿಮ್ಮ ಅಭಿಪ್ರಾಯ ಹೇಗೆ ಅಂತೇಳಿ. ಸಾಮಾನ್ಯವಾಗಿ ಎಲ್ಲರೂ ಪಾಸಿಟಿವ್ ಆಗಿ ಸ್ಪಂದನೆ ಮಾಡ್ತಾರೆ. ನಂತರ ಅವರನ್ನೇ ಇಟ್ಕೊಂಡು ಮುಂದೆ ಇಟ್ಕೊಂಡು ಆ ಕೆಲಸವನ್ನು ಮಾಡ್ತಾ ಹೋಗ್ತೇವೆ. ಈಗ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟು ನಾನು ಏನು ಹೇಳಿದೆ, 2017 ಮಾಡುವಾಗ ನಾವು ಆರಂಭ ಮಾಡಿದ್ದು ಒಂದು ಶಾಲೆ ಪಕ್ಕದಲ್ಲಿ. ನಾನು ಆವಾಗಲೇ ಏನು ಹೇಳಿದೆ, ಒಂದು 354 ಮಕ್ಕಳಿರ್ತಕ್ಕಂಥ ಒಂದು ಶಾಲೆಯ ಕಂಪು ಆವರಣ ಗೋಡೆಗೆ ತಾಗಿ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಮಾಡಿರೋದು. ಆ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ನ ಒಳಗಡೆ ಅಂಗನವಾಡಿ ಇದೆ, ಎದುರು ಮಿಲ್ಕ್ ಡೈರಿ ಇದೆ, ಸುತ್ತಲೂ ಮನೆಗಳಿದೆ. ಅಂತ ಏರಿಯಾದಲ್ಲಿ ನಾವು ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ನ ಆರಂಭ ಮಾಡಿ 4 ಅಲ್ಲಿ ರನ್ ಮಾಡಿದ್ದೇವೆ.
1: ಅಲ್ಲ, ಇಲ್ಲೊಂದು ಪ್ರಶ್ನೆ, ವಾಸನೆ ಬತ್ತಿಲ್ಲ, ಈಗ ಯಾರೇ ಇಲ್ಲಿ SLRM ಘಟಕ ಮಾಡ್ತಾರಂದ್ರೆ ಮನೆ ಬದಿಗಂದ್ರೆ ಊರಿನವರೇ, ಅವರ ಪಂಚಾಯತ್ ಅಥವಾ ಮುನ್ಸಿಪಾಲಿಟಿ ಘಟಕ ಅಲ್ಲ ಆತಂದ್ರೆ ಎಲ್ಲರೂ ವಿರೋಧ ಮಾಡೋಕ್ ಶುರು ಮಾಡ್ತಾರಂದ್ರೆ ವಾಸನೆ ಬದತ್ ನಮ್ಗೆ ಲೈಕ್ ಅಮ್ಗೆ ಆತಿಲ್ಲ, ಇಲ್ಲಿ ಮಾಡೋದು ಬೇಡ ಬೇರೆ ಕಡೆ ಅಂತ. ನೀವು ಕೇಂದ್ರ ಅಂಗನವಾಡಿ ಒಳ್ಳೇದಿತ್ತು, ಮನೆಯೂ ಒಳ್ಳೇದಿತ್ತು, ಬರ್ಡೇ ಪಾರ್ಟಿ ಮಾಡ್ತು ನಾವಲ್ಲೇ, ಮೀಟಿಂಗ್ಗಳನ್ನ ಮಾಡುತ್ತಂತ್ರಿ ಮಾರ್ರೆ, ಅದು ಹೆಂಗೆ?
0: ಈಗ ನಾನು ಹೇಳಿಕೊಟ್ಟದ ಅದನ್ನೇ, ಈ 40 ಜನರ ತಂಡಕ್ಕೆ ನಾವು ಎಕ್ಸ್ಪರ್ಟನ್ನು ಕರೆಸಿ ಕನ್ವಿನ್ಸ್ ಮಾಡಿದ್ದೇವೆ. ಅಂದರೆ ಅದು ಹೀಗೆ, ನಾವು ದಿನ ಹಸಿಕಸವನ್ನು ಆಯಾ ದಿನದ ಹಸಿಕಸವನ್ನು ಆಯಾ ದಿನ ವಿಲೇವರಿ ಮಾಡ್ತೇವೆ, ಯಾವುದೇ ಕಾರಣಕ್ಕೆ ಮಾರನೇ ದಿನ ಇಟ್ಕೊಳ್ಳೋದಿಲ್ಲ. ಪ್ರತಿಯೊಂದು ಒಣಕಸವನ್ನು ಅದೇ ದಿನಕ್ಕೆ ವಿಲೇವರಿ ಮಾಡ್ತೇವೆ, ಹಸಿಕಸವನ್ನಂತೂ ದಿನಕ್ಕೆ 2 ಬಾರಿ ಕಲೆಕ್ಟ್ ಮಾಡ್ತೇವೆ. ಯಾಕಂದರೆ ಹೋಟೆಲಿನ ಮಧ್ಯಾಹ್ನದ ಹೋಟೆಲಿನ ವೇಸ್ಟ್ ಮಾರನೇ ದಿನ ಬೆಳಿಗ್ಗೆ ಉಳಿಬಾರ್ದು ಅಂತೇಳಿ ಅದನ್ನು ಅದೇ ದಿನ ಬೆಳಿಗ್ಗೆ 9:30 ಒಂದ್ಸರಿ ಹೋಗ್ತೇವೆ, ಮಧ್ಯಾಹ್ನ 3:30 ಒಂದ್ಸರಿ ಹೋಗ್ತೇವೆ. ಅದನ್ನು ಹಸಿಕಸ ಮಾರನೇ ದಿನಕ್ಕೆ ಉಳಿಯುವ ಸಾಧ್ಯತೆಗಳು ಇರುವುದಿಲ್ಲ. ಯಾವಾಗಲೂ ಕಸ ಒಂದು 24 ಆದರೆ ಮಾತ್ರ ಅದರಲ್ಲಿ ಬ್ಯಾಟ್ ಸ್ಮೆಲ್ ಬರ್ತದೆ. ನಾವು 12 ಒಳಗಡೆ ಅದನ್ನು ವಿಲೇವಾರಿ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೆ ಬ್ಯಾಟ್ ಸ್ಮೆಲ್ ಬರುವುದಿಲ್ಲ. ಆದ್ದರಿಂದ ನಾವು ಪ್ರಥಮವಾಗಿ ಆ 40 ಜನರಿಗೆ ಕನ್ವಿನ್ಸ್ ಮಾಡಿಕೊಂಡು ಆ 40 ಜನರನ್ನು ಇಟ್ಕೊಂಡು ಇಡೀ ಊರಿಗೆ ಕನ್ವಿನ್ಸ್ ಮಾಡಿದ್ದೇವೆ, ಅರಿವು ಅವೇರ್ನೆಸ್ ಪ್ರೋಗ್ರಾಮನ್ನು ಇಡೀ ಊರಿಗೆ ಮಾಡಿದ್ದೇವೆ. ಹಾಗಾಗಿ ನಮಗೆ ಸುಮಾರು ಒಂದು 80% ಜನರು ಆರಂಭದಲ್ಲಿ ಸಪೋರ್ಟ್ ಮಾಡಿದರು. ಮತ್ತು ನಮ್ಮ ಮೇಲೆ ನಂಬಿಕೆ ಇಟ್ಟು ಇವರು ಬ್ಯಾಡ್ದು ಮಾಡಲಿಕ್ಕೆ ಇಲ್ಲ ಅನ್ನುವ ವಿಶ್ವಾಸದಲ್ಲಿ ನಮಗಲ್ಲಿ ಮಾಡಲಿಕ್ಕೆ ಬಿಟ್ಟರು. ಸೊ 4 ಯಾರಿಗೂ ಆರೋಗ್ಯದ ತೊಂದರೆ ಆಗದೆ ಇರುವ ಹಾಗೆ, ಏನು ಮಕ್ಕಳಿಗಿರ್ಬೋದು ಅಥವಾ ಕೆಲಸಗಾರರಿಗಿರ್ಬೋದು, ಯಾರಿಗೂ ಏನೋ ತೊಂದರೆ ಆಗದೆ ಇರೋ 4 ಅದೇ ಜಾಗದಲ್ಲಿ ರನ್ ಮಾಡಿದ್ದೇವೆ. ನಂತರ 3 ಪಂಚಾಯತ್ ಇರುವಾಗಲೂ ಅಲ್ಲೇ ಮಾಡ್ತಿದ್ದೆ. ನಂತರ 7 ಪಂಚಾಯತ್ ಮಾಡುವಾಗ ಅಲ್ಲಿ ಜಾಗ ಕಡಿಮೆ ಆಯಿತು, ನಾವು 2 ಎಕರೆ ಜಾಗ ಹೊಸ ಜಾಗ ಮಾಡಿಕೊಂಡು ಅಲ್ಲಿಗೆ ಶಿಫ್ಟ್ ಆದ್ವಿ. ಈಗ 5 ವರ್ಷದಿಂದ ಅಲ್ಲಿ ಹೊಸ
1: ಪಂಚಾಯತ್ ಇದೆಯಾ ನಿಮ್ಮ?
0: ಏಳು
1: ಪಂಚಾಯತ್. ಓಕೆ, ಸೊ ಹಾಂಗಾಗಿ ವಾಸನೆ ಬತ್ತಿಲ್ಲ ಅಂತ.
0: ಮತ್ತೆ ನಮ್ಮ ಗ್ರಾಮ ಪಂಚಾಯತ್ನಲ್ಲೂ ಸಹ 7 ಜನ ಮೆಂಬರ್ ಇರುವಂತದ್ದು. ನಾವು ಏನೇ ವಿಚಾರಗಳು ಯಾರೇ ಒಬ್ಬರ ತಲೆಯಲ್ಲಿ ಏನಾದರೂ ಹೊಳೆದ್ರು ಅದನ್ನ ನಾವು ನಮ್ಮ ಟೀಮ್ ಮುಂದೆ ಇಡ್ತೇವೆ. ಅದನ್ನ ಯಾವುದು ಸರಿ ತಪ್ಪು ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿಕೊಂಡು ನಾವು ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ಲಾನ್ ಮಾಡ್ತೇವೆ. ಬಟ್ ಒಂದಂತ ಹೇಳಿದ್ರೆ ಒಂದು ಸರಿ ಯಾವ್ದನ್ನಾದ್ರೂ ಒಂದು ಇಂಪ್ಲಿಮೆಂಟ್ ಮಾಡ್ಬೇಕಂತ ಹೇಳಿ ಒಂದು ಡಿಸಿಷನ್ ತಗೊಂಡ್ರೆ ಮತ್ತೆ ಅದರಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ಅದು ಅದು ಸ್ವಲ್ಪ ಏನೋ ತೊಂದರೆ ಆದರೂ ಅದನ್ನು ಸರಿ ಮಾಡಿಕೊಂಡು ಅದನ್ನು ಅದ್ರ ತುದಿ ಮುಟ್ತೇವೆ ಬಿಟ್ಟರೆ ಅದು ಹಿಂದಕ್ಕೆ ಸರಿಯೋ ಪ್ರಶ್ನೆ ಇಲ್ಲ. ಯಾವುದೇ ಸಮಸ್ಯೆಗಳು ಎದುರು ಬರಲಿ ಅದನ್ನು ನಿಭಾಯಿಸಿಕೊಂಡು ನಾವು ಹೋಗುವಂತ
1: ಸೂಪರ್ ಸೊಲ್ಯೂಷನ್ ಹುಡ್ಕೊಂಡೇ ಹೋಗ್ಬೋದು ನೀವು. ಈಗ ನಿಮ್ಮ ನಿರಾಮಯ ಸೊಸೈಟಿ ಮೂಲಕ ಪ್ಯಾಲಿಯೇಟಿವ್ ಕೇರ್ ಎಲ್ಲ ಶುರು ಮಾಡ್ರಿ, ಎಲ್ಲೂ ಇಲ್ಲ ಇದೆ. ಅದರಲ್ಲೂ ನೀವು ಆಶಾ ವರ್ಕರ್ಸ್ನ ಬ್ಯೂಟಿಫುಲ್ ಆಗಿ ಬಳಸ್ಕೊಂಡ್ರಿ. ಅಂದರೆ ನಮ್ಮಲ್ಲಿ ಆಶಾ ವರ್ಕರ್ ಅಂದರೆ ಆ ಡೇಟಾ ತಕೊಂಬತ್ರ, ಹಾಂ ಬಸ್ರಿಯಾ, ಓಕೆ ಎಷ್ಟು ತಿಂಗಳಂದು ಬರ್ಕೊಂಬತ್ರ, ಮಗಿಗೆ ಆಮದು ಕೊಟ್ಟರೆ ಅಷ್ಟೇ, ಆ ಥರ ಅಂದರೆ ಇಲ್ಲಿ ನಮ್ಮ ಕಡೆಗಳೆಲ್ಲ ಈಗ ಆಶಾ ವರ್ಕರ್ಸ್ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಪಾಪ ಅವರು. ಆದರೆ ಈ ಥರ ಆದರೆ ನಿಮ್ಮಲ್ಲಿ ಇನ್ನೊಂದು ರೀತಿಯಲ್ಲಿಯೂ ಅವರನ್ನ ಹೆಂಗೆಲ್ಲ ನಾವು ಬಳಸ್ಕೊಳ್ಬಹುದು ಅನ್ನೋದನ್ನು ಯೋಚನೆ ಮಾಡಿ.
0: ನಾವು ಆರಂಭದಲ್ಲಿ ಪೇಷಂಟನ್ನು ಐಡೆಂಟಿಫೈ ಮಾಡಲಿಕ್ಕೆ, ಯಾಕಂದರೆ 7 ಪಂಚಾಯತ್ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಫುಲ್ ಎಲ್ಲದೂ ನಮ್ಮ ಕಂಟ್ರೋಲ್ ಹಿಡಿತದಲ್ಲಿ ಇರೋದಿಲ್ಲ. ಹಾಗಾಗಿ ಆರಂಭದಲ್ಲಿ ನಾವು ಆ ಒಂದು ಆಶಾ ವರ್ಕರ್ ಮೀಟಿಂಗನ್ನು ಆರಂಭದಲ್ಲಿ ಕರೆದಿದ್ದೆ. ಆಶಾ ವರ್ಕರ್ ಮೀಟಿಂಗ್ ಕರೆದು ಆಶಾ ವರ್ಕರ್ ಹತ್ರ ಒಂದಷ್ಟು ಲಿಸ್ಟನ್ನು ಕೊಡಲಿಕ್ಕೆ ಹೇಳಿದೆ. ಈ ರೀತಿಯ ಡಿಸೀಸಿನ ಸಿಂಪ್ಟಮ್ಸ್ ಇರುವಂಥ ಒಂದಷ್ಟು ಜನರ ಪಟ್ಟಿ ಕೊಡಿ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಅಂದರೆ ವಾರ್ಡಿಗೊಬ್ಬರು ಆಶಾ ಕಾರ್ಯಕರ್ತ ಇರ್ತಾರೆ, ಅವರಿಗೆ ಎಲ್ಲ ಮನೆಗಳ ಪರಿಚಯ ಇರ್ತದೆ. ಒಂದಷ್ಟು ಪಟ್ಟಿಯನ್ನು ನಮಗೆ ಕೊಟ್ಟರು. ಆ ಪಟ್ಟಿಯನ್ನು ಇಟ್ಕೊಂಡು ನಾವು KMC
1: ಮಣಿಪಾಲ್
0: ಅಡ್ಮಿನಿಸ್ಟ್ರೇಷನ್ ಜೊತೆಯಲ್ಲಿ ಹೋದ್ವಿ. ಅವ್ರ ಹತ್ರ ಕೊರಿಸ್ಕೊಂಡು KMC ಡಾಕ್ಟರ್ಸ್ ಟೀಮನ್ನು ನಮ್ಮಲ್ಲಿ ಕಳಿಸಿಕೊಟ್ಟರು. ಡಾಕ್ಟರ್ ಮತ್ತು ನರ್ಸ್ ಟೀಮನ್ನು ಏನು ಆಶಾ ವರ್ಕರ್ ಪಟ್ಟಿಯನ್ನು ಕೊಟ್ಟಿದ್ದಾರೆ ಆ ಮನೆಗೆ. ಯಾಕಂದರೆ ಎಲ್ಲ ನಮ್ಮದು ಮನೆಗೆ ಹೋಗಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಆಶಾ ವರ್ಕರ್ ಏನು ಪಟ್ಟಿ ಕೊಟ್ಟಿದ್ದಾರೆ ಅದನ್ನು ಆ ಮನೆಗೆ ಹೋಗಿ ವಿಸಿಟ್ ಮಾಡಿ ಮಣಿಪಾಲದ ಡಾಕ್ಟ್ರು ಅದು ನಮ್ಮ ಪ್ಯಾಲಿಯೇಟಿವ್ ಕೇರ್ ವ್ಯಾಪ್ತಿಯಲ್ಲಿ ಬರ್ತದೋ ಇಲ್ವೋ, ನಾವು ಅವ್ರನ್ನ ಹ್ಯಾಂಡಲ್ ಮಾಡಬೇಕು ಬೇಡವೋ ಅನ್ನೋದನ್ನು ಒಂದಷ್ಟು ಫೈನಲೈಸ್ ಮಾಡಿದರು. ನಂತರ ನಮ್ಮ ಒಂದು ಅಡ್ಮಿನಿಸ್ಟ್ರೇಷನ್ ಬೋರ್ಡ್ ಏನಿದೆ ನಾವು ಕೂತ್ಕೊಂಡು ಅದನ್ನು ಅಂತಿಮಗೊಳಿಸಿ ಯಾರಿಗೆಲ್ಲ ಸರ್ವಿಸ್ ಕೊಡಬೇಕು ಅನ್ನೋದನ್ನು ಫೈನಲ್ ಮಾಡಿದ್ದೇವೆ. ಅಂತಿಮವಾಗಿ ನಮಗೆ 305 ಪೇಷಂಟ್ ಸಿಕ್ಕಿದ್ದಾರೆ. ಈ ರೀತಿಯಲ್ಲಿ ಆಶಾ ವರ್ಕರನ್ನು ಸಹ ಬಳಸ್ಕೊಂಡಿದೆ. ಮತ್ತು ಈಗ ನಮ್ಮದೇ ಈಗ ನಮಗೇನು ತೊಂದರೆ ಆಗ್ತಾ ಇಲ್ಲ, ಯಾಕಂದರೆ ನಮ್ಮದೇ ಆದ ಟೀಮ್ ಬಿಲ್ಟಪ್ ಆಗಿದೆ. 6 ಜನ ಸ್ಟಾಫ್, ನಮ್ಮದೇ ಪಂಚಾಯತಿನ ಸ್ಟಾಫೇ 6 ಜನ ಇದ್ದಾರೆ. 2 ಫಿಸಿಯೋಥೆರಪಿಸ್ಟ್, 2 ಸ್ಟಾಫ್ ನರ್ಸ್, 1 ಕೌನ್ಸಿಲರ್, 1 ಅಟೆಂಡರ್, ಇಷ್ಟು ಜನ ಇದ್ದಾರೆ. ಬಹುಶಃ ವಿಶೇಷ ಅಂತ ಹೇಳಿದ್ರೆ ಜನರ ಬೇಡಿಕೆ ಜಾಸ್ತಿ ಇದೆ. ನಮ್ಮ ನಾವೇನು ನಿರೀಕ್ಷೆ ಮಾಡಿದ್ವಿ ಅದಕ್ಕಿಂತ ಜನರ ಬೇಡಿಕೆ ಜಾಸ್ತಿ ಇದೆ. ನಮ್ಮ ಸ್ಟಾಫ್ ಆ್ಯಕ್ಚುಲಿ ನಮಗೆ ಸಾಕಾಗ್ತಾ ಇಲ್ಲ. ಅಂದರೆ ಕೆಲವು ಕಡೆಯಲ್ಲಿ ಡೈಲಿ ಬನ್ನಿ ಅಂತ ಹೇಳ್ತಾರೆ, ಬಟ್ ನಮಗೆ 7 ಪಂಚಾಯತನ ಹ್ಯಾಂಡಲ್ ಮಾಡಬೇಕು. ನಾವು ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ತೀರಾ ಎಮರ್ಜೆನ್ಸಿ ಇರ್ತಕ್ಕಂಥ ಇದರಲ್ಲಿ ವಾರಕ್ಕೆ 3 ಸಾರಿ ಹೋಗ್ತೇವೆ. ಸ್ವಲ್ಪ ಎಮರ್ಜೆನ್ಸಿ ಇದ್ದರೆ ವಾರಕ್ಕೆ 2 ಸಾರಿ ಹೋಗ್ತೇವೆ. ಸುಮಾರು ನಾರ್ಮಲ್ ಆಗಿದ್ದರೆ ವಾರಕ್ಕೆ 1 ಸಾರಿ ಹೋಗ್ತೇವೆ. ಕೆಲವು ಕಡೆ 15 ದಿನಕ್ಕೊಂದು ಸರಿ ಹೋದರೂ ಸಾಕಾಗ್ತದೆ. ಕೆಲವು ಕಡೆ ಏನೂ ನಮಗೆ ಟ್ರೀಟ್ಮೆಂಟ್ ಅವರಿಗೆ ಏನೂ ಇರುವುದಿಲ್ಲ, ಖಾಲಿ ಯೋಗಕ್ಷೇಮ ವಿಚಾರಿಸ್ಕೊಂಡು ಬರುವಂಥ ಕಡೆಯಲ್ಲಿ ತಿಂಗಳಿಗೊಮ್ಮೆ ಹೋಗ್ತೇವೆ. ಈ ರೀತಿ ರೂಟ್ ಪ್ಲಾನನ್ನು ಮಾಡಿಕೊಂಡು ನಮ್ಮ ಸ್ಟಾಫ್ ಕೆಲಸವನ್ನು ಮಾಡ್ತಾ ಇದ್ದಾರೆ.
1: ಇವರಿಗೆಲ್ಲ ಪೇಮೆಂಟ್ ನಿಮ್ಮ ಪಂಚಾಯತ್ ಕಡೆಯಿಂದನೇ?
0: ಪಂಚಾಯತ್ ನಿರಾಮಯ ಸೊಸೈಟಿ ಏನು ಮಾಡಿದ್ದೇವೆ ಅದ್ರ ಮೂಲಕ
1: ಪೇಮೆಂಟ್
0: ಆಗ್ತಾ ಇದೆ. ಸರ್ಕಾರ ನಮಗೆ RDPR ಇಲಾಖೆ 7 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದೆ. ಹಾಗೆ ಹೆಲ್ತ್ ಸಸ್ ನಾವೇನು ಇಷ್ಟುವರೆಗೆ ಸರ್ಕಾರಕ್ಕೆ ಕಟ್ತಾ ಇದ್ವಿ, ಆ ಹೆಲ್ತ್ ಸಸ್ಸನ್ನು ಗೌರ್ಮೆಂಟಿಗೆ ಕಟ್ಟೋದು ಬೇಡ, ನಾವು ನಿರಾಮಯ ಸೊಸೈಟಿ ಕಟ್ಬೋದು ಅಂತೇಳಿ ಒಂದು ಆರ್ಡರ್ ಗೌರ್ಮೆಂಟಿಂದ ಹಾಕಿಸ್ಕೊಂಡಿದ್ದೇವೆ. ಅದ್ರ ಮೂಲಕ 10 ಲಕ್ಷ ರೂಪಾಯಿ ನಮಗೆ ಬರ್ತಾ ಇದೆ. ಇನ್ನು ಉಳಿದದ್ದು ಡೊನೇಷನ್ ಮೂಲಕ ಮತ್ತು CSR ಮೂಲಕ. ಈಗ MRP ಲೋನ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿದ್ದೇವೆ ಆಲ್ರೆಡಿ CSR ಮೂಲಕ. ಹಾಗೆ ಕೊಲ್ಲೂರು ದೇವಸ್ಥಾನ, ಮಾರಣಕಟ್ಟೆ ದೇವಸ್ಥಾನ ಮತ್ತು ಸಾಕಷ್ಟು ಸಾಮಾಜಿಕ ಚಟುವಟಿಕೆಗಳು ತೊಡಗಿಸಿದ ಟ್ರಸ್ಟ್ಗಳು ನಮ್ಮ ಹತ್ರ ನಮ್ಮ ಜಿಲ್ಲೆಯಲ್ಲಿ ಇವೆ. ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅದ್ರ ಮೂಲಕ ಹಣವನ್ನು ಒಟ್ಟು ಮಾಡಲಿಕ್ಕೆ ಕ್ರೋಢೀಕರಣ ಮಾಡಲಿಕ್ಕೆ ಆಲೋಚನೆ ಮಾಡ್ಕೊಂಡಿದ್ದೇವೆ. ವರ್ಷಕ್ಕೆ 53 ಲಕ್ಷ ರೂಪಾಯಿ ನಮಗೆ ಹೆಚ್ಚು ಕಡಿಮೆ ಬಜೆಟ್ ಬೇಕಾಗ್ತದೆ. ನಮ್ಮ ಹತ್ರ ಲಭ್ಯವಿರುವಂಥದ್ದು ಬರೀ 17 ಲಕ್ಷ ರೂಪಾಯಿ, ಉಳಿದದ್ದನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವು ಕ್ರೋಢೀಕರಣ ಮಾಡಬೇಕು. ಹಾಗೆ ನಮ್ಮ ಜಿಲ್ಲೆಯ ಹೆಚ್ಚಿನವರು ಎಜುಕೇಷನ್ ಪರ್ಪಸ್ಗೂ ಅಥವಾ ಜಾಬ್ ಪರ್ಪಸ್ಗೆ ಬೇರೆ ಬೇರೆ ದೂರದಲ್ಲಿರ್ತಾರೆ. ಅವರು ಮನೆಯಲ್ಲಿ ಎಲ್ಲಾದರೂ ಹಿರಿಯರು ಅಥವಾ ಯಾರಾದರೂ ಡೆತ್ ಆದರೆ ಅವರು ಬರುವುದು ತುಂಬ ಲೇಟ್ ಆಗ್ತದೆ. ಆ ಬಾಡಿ ಇಟ್ಕೊಳ್ಳಿಕ್ಕೆ ಕುಂದಾಪುರಕ್ಕೆ ಮಾರ್ಚರಿಗೆ ಬರಬೇಕು. ಇಲ್ಲಿರುವಂಥದ್ದು ಒಂದು 4 ಬಾಡಿ ಇಡಲಿಕ್ಕೆ ಮಾತ್ರ. ಹಾಗೆ ಅವರು ಬರುವವರೆಗೆ ಅವರು ಮನೆಯಲ್ಲೇ ಆ ಡೆಡ್ ಬಾಡಿಯನ್ನು ಇಟ್ಕೊಳ್ಳಿಕ್ಕಾಗಿ ಉಚಿತವಾಗಿ ಡೆಡ್ ಬಾಡಿ ಫ್ರೀಜರನ್ನು ಸಹ ನಾವು ಕೊಡಲಿಕ್ಕೆ ಪ್ಲಾನನ್ನು ಮಾಡ್ಕೊಂಡಿದ್ದೇವೆ.
1: ಉಚಿತವಾಗಿ
0: ಉಚಿತವಾಗಿ ನಮ್ಮ ಎಲ್ಲ ಸೇವೆಗಳು ಉಚಿತ, ಯಾವುದೇ 1 ರೂಪಾಯಿ ರಿಸೀವ್ ಮಾಡುವಂಥ ಪ್ರಶ್ನೆಯೇ ಇಲ್ಲ. ಈಗ ಹೇಳಿದಂಥ ಎಲ್ಲ ಸೇವೆಗಳು ಮತ್ತು ಸಣ್ಣ ಸಣ್ಣ ಐಟಮನ್ನು ಸಹ ಕೊಡ್ತೇವೆ. ವೀಲ್ ಚೇರ್ ಬೇಕಾದರೆ, ಪ್ಯಾಡ್ ಪ್ಯಾಂಪರ್ಸ್ ಬೇಕಿದ್ರೆ ಅಥವಾ ಕ್ಯಾಥೆಟರ್ ಬೇಕಿದ್ರೆ ಅಥವಾ ಇಂಥದ್ದೆಲ್ಲ ಸಣ್ಣ ಸಣ್ಣ ಐಟಮ್
1: ಈ ಸೌಲಭ್ಯ APL ಹೋಲ್ಡರ್ಗೂ ಇತ್ತ?
0: ಇಲ್ಲ, ನಮ್ಮ APL BPL ಅಂತ ಹೇಳಿ ಇಲ್ಲ. ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಸರ್ವಿಸ್ ಎಲ್ಲರಿಗೂ ಸಮಾನವಾದ ಸರ್ವಿಸ್ ಅನ್ನ ನೀಡ್ತೇವೆ.
1: ಸರ್ವರು ಸಮಾನರು,
0: ಸಮಾನರು, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಆರೋಗ್ಯ ಸಮಸ್ಯೆ ಅನ್ನೋದು ಸಫರ್ ಆಗುವಂತದ್ದು ಎಲ್ಲರೂ ಒಂದೇ. APL BPL ಅಲ್ಲಿ ನೋಡಿ ಕಾಯಿಲೆ ಬರುವುದಿಲ್ಲ, ಸಫರ್ ಆಗುವ ವ್ಯವಸ್ಥೆಗಳು ಒಂದೇ ಇರ್ತದೆ. ಕೆಲವರು ಏನ್ ಮಾಡ್ತಾರೆ, ನಾವು ನಮ್ಗೆ ಸ್ವಲ್ಪ ಹಣ ಸಹಾಯವನ್ನು ಶ್ರೀಮಂತರಾದವರು ಹಣ ಸಹಾಯವನ್ನು ಮಾಡುವವರು ಇದ್ದಾರೆ, ಖುಷಿಯಿಂದ ಏನಾದರೂ ಕೊಟ್ಟರೆ ತಗೊಳ್ತೇವೆ, ನಾವಾಗಿ ಏನನ್ನ ಯಾವ್ದನ್ನ
1: ಬಯಸುವುದಿಲ್ಲ. ಓಕೆ, ನಿಮ್ಮ ಒಂಚೆ ಪಂಚಾಯತ್ ಸಿಟಿಸನ್ಶಿಪ್ ನಮ್ಗೆಲ್ಲ ಸಿಗುತ್ತಾ? ಕಾಣಿ, ನಮ್ ಕೇಮತಿಗೆ ಅನ್ಸುತ್ತೆ, ಓ ಇದೇ ಪಂಚಾಯತ್ ಅಲ್ಲಿ ನಾವಿದ್ದೀರಾ ಆತಿದ್ದೇನೋ ಅಂತ. ಆ ತರ ಇರ್ಬೇಕು, ಆ ತರ ಇದೆ ಒಣಸೆ ಪಂಚಾಯತ್. ಅವ್ರದ್ದು ಇನ್ನೊಂದು ಕ್ರಾಂತಿಕಾರಿ ಹೆಜ್ಜೆ ಅಂತ ಕೇಂದ್ರ AI, ಎಲ್ಲಿ ಕೇಂದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಾವಿದ್ರಲ್ಲಿ ಎಂತ ಕಮ್ಮಿ ಅಂತ ಹೇಳಿ ಅವ್ರ ಶಾಲೆಗೆ 1.5 ಲಕ್ಷದ ಒಂದು AI ಟೀಚರ್ನೇ ಕರ್ಕೊಂಡ್ಬಂದ್ರು ಕಾಣಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂತಹ ಟೀಚರ್ ಮಕ್ಕಳಿಗೆ ಪಾಠ ಮಾಡೋಕೆ, ಅಯ್ಯಬ್ಯ ಈ ಟೀಚರ್ ಬಂದ ನಮ್ ಟೀಚರ್ ಅಲ್ಲ ಎಲ್ಲಿಗೆ ಹೋಗ್ದಪ್ಪ ಅಂತ ನೀವು ತಲೆ ಮೇಲೆ ಕೈ ಇಟ್ಕೊಂಡ್ಬೇಡಿ. ಆ ತರ ಏನ್ ಆತಿಲ್ಲ. ಆ ಟೀಚರ್ ಎಂತ ಮಾಡ್ತಾರೆ, ಅದನ್ನ ಯಾಕೆ ಈ ಶಾಲೆಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಒಣಸೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ, ಮುಂದನ್ನ ಸರ್ ಹೇಳಿ ಕಮ ಒಂದ್ಸಲ.
0: ಟೆಕ್ನಿಕಲಿ ಸಪೋರ್ಟ್ ತಗೊಂಡು, ಅಥವಾ ಈಗಾಗಲೇ ಪ್ರೊಜೆಕ್ಟ್ ನಮ್ಮ ಹತ್ರ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ, ಸ್ಮಾರ್ಟ್ ಇಂಟರಾಕ್ಟಿವ್ ಬೋರ್ಡ್ ಇದೆ, ಇದನ್ನೆಲ್ಲ ಬಳಸ್ಕೊಂಡು ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ನಾವು ಮೊದಲಿನಿಂದ ಸುಮಾರು 10 ವರ್ಷಗಳಿಂದ ಅದನ್ನು ಆಲೋಚನೆ ಮಾಡ್ತಾ ಬಂದವರು. ಬಟ್ ಪ್ರಸ್ತುತ AI ಒಂದು ಹವಾದಲ್ಲಿಗೆ ನಾವು ಇದ್ದೇವೆ. ಇಲ್ಲಿ ಎಲ್ಲ ಕಡೆ AI ಅಂತ ಇವತ್ತು ಹೇಳ್ತಾ ಇದ್ದಾರೆ. ಸೊ ನಮಗೊಂದು ಕ್ಯೂರಿಯಾಸಿಟಿ, AI ಹೇಗೆ ವರ್ಕ್ ಮಾಡ್ತದೆ. ಈ ಮೇಕರ್ ಲ್ಯಾಬ್ಸ್ ಅನ್ನುವ ಸಂಸ್ಥೆಯವರು ಕೇರಳದವರು, ಅವರು ಈ ದೇಶಕ್ಕೆ ಪ್ರಥಮ ಬಾರಿಗೆ ಐರಿಸ್ ಅನ್ನುವ ರೋಬೋ ಟೀಚರನ್ನು 2024 ಇಂಟ್ರೊಡ್ಯೂಸ್ ಮಾಡಿದರು. ಆವಾಗಲೂ ಸಹ ಅದರಲ್ಲಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಅದರ ಬಗ್ಗೆ ಸ್ವಲ್ಪ ಒಂದಷ್ಟು
1: ಮಾಹಿತಿಯನ್ನು ಕಲೆ ಹಾಕಿದ್ದೆ.
0: ಆವಾಗಲೇ 2024 2 ವರ್ಷ ಹಿಂದೆ ಸ್ವಲ್ಪ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೆ. ಬಟ್ ಅದರ ಕಾಸ್ಟ್ ಎಷ್ಟಂತ ನಮ್ಗೆ ಗೊತ್ತಿರಲಿಲ್ಲ. ಹೀಗೆ ಗೂಗಲ್ ಸರ್ಚ್ ಮಾಡ್ತಾ ಹೋಗ್ತಾ ಇರುವಾಗ ಒಂದೇನ ಅದರ ಕಾಸ್ಟ್ ನೋಡುವಾಗ 3 ಲಕ್ಷ ರೂಪಾಯಿ ಪ್ಲಸ್ GST ಅಂತೇಳಿ ಸಿಕ್ತು. ಸ್ವಲ್ಪ ನಾವು ಎಫೋರ್ಡೆಬಲ್ ಅನಿಸ್ತು, ಅಂದರೆ ಇದನ್ನು ಮನಸ್ಸು ಮಾಡಿದರೆ ನಾವು ಹಾಕ್ಬೋದು ಅನಿಸ್ತು. ನಂತರ ಅದರ ಕಾರ್ಯಚಟುವಟಿಕೆಗಳ ಬಗ್ಗೆ ಒಂದಷ್ಟು ಗೂಗಲಲ್ಲೇ ಸ್ವಲ್ಪ ಸ್ಟಡಿಯನ್ನು ಮಾಡಿದ್ವಿ. ನಂತರ ಅವ್ರ ಮೇಕರ್ ಲ್ಯಾಬ್ ಸಂಸ್ಥೆಗೆ ಫೋನ್ ಮಾಡಿ, ಹೀಗೆ ನಿಮ್ಮ ಅಲ್ಲಿ ಹೇಗೆ ವ್ಯವಸ್ಥೆ, ಹೇಗೆ ನಿಮ್ಮ ಹತ್ರ ಇದೆಯಾ, ಏನೇನು ಯಾವ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತೇಳಿ ಕೇಳಿದಾಗ ಅವರು ಡಿಟೇಲ್ ಆಗಿ ಹೇಳಿದರು. ಮತ್ತು 3 ಲಕ್ಷ ಪ್ಲಸ್ GST ಅಂತೇಳಿ ಹೇಳಿದರು. ಒಂದು ಪೀಸ್ ರೆಡಿ, ಪೀಸ್ ಬೇಕಾದ್ರೆ ರೆಡಿ ಇದೆ, ಒಂದು 20-25 ಡೇಸಲ್ಲಿ ನಿಮ್ಗೆ ಬೇಕಾದರೆ ನೀವು ಅಡ್ವಾನ್ಸ್ ಮಾಡಿದರೆ ಸಪ್ಲೈ ಮಾಡ್ತೇವೆ, ಮತ್ತು ನಿಮ್ಮ ಶಾಲೆ ಇನ್ಫಾರ್ಮೇಷನ್ ಅನ್ನೆಲ್ಲ ಕೊಟ್ಟರೆ ಅದರಲ್ಲಿ ಸಾಫ್ಟ್ವೇರಲ್ಲಿ ನಾವು ಅಪ್ಲೋಡ್ ಪ್ರೋಗ್ರಾಮಿಂಗ್ ಮಾಡಿ ಅದನ್ನು ಕೊಡ್ತೇವೆ ಅಂತ ಹೇಳಿದರು. ನಂತರ ನಾವು ನಮ್ಮ ಟೀಚರ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿಕೊಂಡು ಏನು ಮಾಡುವ ಅಂತೇಳಿ ಕೇಳಿದವಾಗ ಟೀಚರ್ಸು ಅದಕ್ಕೆಲ್ಲ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದರು, ಮಾಡುವ ಅಂತೇಳಿ ಹೇಳಿದರು. ನಂತರ ಅವರು ಮೇಕರ್ ಲ್ಯಾಬ್ ಸಂಸ್ಥೆ ಜೊತೆಯಲ್ಲಿ ಒಂದು ಗೂಗಲ್ ಮೀಟನ್ನು ಮಾಡಿ ಅವರು ಡೆಮೋವನ್ನು ಕೊಟ್ಟರು. ಡೆಮೋ ಕೊಟ್ಟು ಕೂಡಲೇ ನಮ್ಮ ಟೀಚರ್ಸ್ ಎಲ್ಲರಿಗೂ ಇಷ್ಟ ಆಯಿತು. ಕೂಡಲೇ ಇಮಿಡಿಯೇಟ್ ಅದನ್ನು 1 ಲಕ್ಷ ರೂಪಾಯಿ ಕೊಟ್ಟು ಅದನ್ನು ಬುಕ್ಕಿಂಗ್ ಮಾಡಿದ್ವಿ. ಬುಕ್ಕಿಂಗ್ ಮಾಡಿ ಮೊನ್ನೆ ಇತ್ತೀಚೆಗಷ್ಟೇ ಅದು ಇನಾಗ್ರೇಷನ್ ಆಯಿತು. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಾವು ಅಂದರೆ ಟೀಚರ್ಸಿಗೆ ಬದಲಿಯಾಗಿ ಅದನ್ನು ಬಳಕೆ ಮಾಡ್ತಾ ಇಲ್ಲ. ಹೇಗೆ ನಾವು ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡಿಗೆ ಒಂದು ರೂಮಲ್ಲಿ ಇಟ್ಕೊಂಡು ಯಾವುದು ತರಗತಿಯ ಯಾವ ಸಬ್ಜೆಕ್ಟಿನ ಟೀಚರ್ಸ್ ಬೇಕೋ ಅವರು ಆ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡಿಗೆ ಇರುವಲ್ಲಿಗೆ ಮಕ್ಕಳನ್ನು ಕರ್ಕೊಂಡು ಬಂದು ಅಲ್ಲಿ ಏನು ಇನ್ಫಾರ್ಮೇಷನ್ ಬೇಕೋ ಅದನ್ನು ಕಲಿಸ್ಕೊಂಡು ಆ ಪೀರಿಯಡನ್ನು ಅಲ್ಲಿ ಕಳೀತಾರೆ ನಮ್ಮ ಟೀಚರ್ಸ್. ಇದು ಹಾಗೆ ಈ AI ಟೀಚರ್ಸಿಗೂ ಸಹ ಒಂದು ರೂಮನ್ನು ರಿಸರ್ವ್ ಮಾಡಿದ್ದೇವೆ. ಈಗ 5ನೇ ಕ್ಲಾಸ್ ಬೇಕಾದರೆ 5ನೇ ಕ್ಲಾಸು, 6ನೇ ಕ್ಲಾಸ್ ಬೇಕಾದರೆ 6ನೇ ಕ್ಲಾಸು, 7ನೇ ಕ್ಲಾಸು, ಆ ಟೀಚರ್ಸು ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಮಕ್ಕಳನ್ನು ಆ ರೂಮಿಗೆ ಕರ್ಕೊಂಡು ಬಂದು ಅಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಬಹುಶಃ ಯಾವುದನ್ನು ಬೇಕಾದರೂ ಅದು ಪಾಠ ಮಾಡ್ತದೆ. LKGಯಿಂದ 12th ಸ್ಟ್ಯಾಂಡರ್ಡ್ ತನಕದ ಎಲ್ಲ ಶೈಕ್ಷಣಿಕ ವಿಷಯಗಳಿಗೆ ಉತ್ತರ ಕೊಡ್ತದೆ. ಸ್ವಲ್ಪ ಇಂಟ್ರ್ಯಾಕ್ಷನಿಗೆ ಅಲ್ಲಿ ಜಾಸ್ತಿ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು 40 ಮಿನಿಟ್ಸ್ ಪಾಠ ಮಾಡಲಿಕ್ಕೆ ಅದು ಸಾಮಾನ್ಯವಾಗಿ ಮಾಡೋದಿಲ್ಲ. ಒಂದು ವಿಷಯ ನಾವು ಯಾವ ವಿಷಯನ ಕೇಳಿದರೂ ಅದು ಅದಕ್ಕೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತದೆ. ಮತ್ತು ಇನ್ನು ಇದರಲ್ಲಿ ಫರ್ದರ್ ಏನೇ ಇನ್ಫಾರ್ಮೇಷನ್ ಬೇಕಂತೇಳಿ ಕೇಳಿದವಾಗ ನಾವು ಮತ್ತೆ ಇನ್ನು ಇದು ಬೇಕು ಇದು ಅಥವಾ ಇದು ಡಿಟೇಲ್ ಆಗಿ ಬೇಕಂತ ಕೇಳಿದ ಕೂಡಲೇ ನಾವು ಇಂಥದ್ದು ಡಿಟೇಲ್ ಆಗಿ ಬೇಕಂತ ಹೇಳಿದ್ರೆ ಮತ್ತೆ ಡಿಟೇಲ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತದೆ. ಹಾಗಾಗಿ ಇಂಟರಾಕ್ಷನ್ ಬೇಸ್ ಮೇಲೆ ಅದು ವರ್ಕ್ ಆಗ್ತಾ ಇದೆ.
1: ಓಕೆ, ಕನ್ನಡ ಆದರೆ ಕನ್ನಡ, ಇಂಗ್ಲೀಷ್ ಆದರೆ ಇಂಗ್ಲೀಷ್, 20 ಭಾಷೆ ಮಾತಾಡೋದು,
0: ಭಾಷೆ ಮಾತಾಡ್ತದೆ.
1: ಯಪ್ಪ, ಆದರೆ ಅದಕ್ಕೆ 40 ನಿಮಿಷ ಕಂಟಿನ್ಯೂಸ್ ಪಾಠ ಮಾಡೋಕ್ಕಾಗಿಲ್ಲ.
0: ಕಂಟಿನ್ಯೂಸ್ 40 ಮಿನಿಟ್ಸ್ ಪಾಠ ಮಾಡ್ತಾ ಇಲ್ಲ. ಇಂಟ್ರಾಕ್ಷನ್ ಅಂದರೆ ಅದು ತಯಾರು ಮಾಡಿದ ಉದ್ದೇಶವೇ ಟೀಚರಿಗೆ
1: ಪರ್ಯಾಯ ಅಲ್ಲ
0: ಟೀಚರ್ ಪೂರಕ ಟೀಚರ್ಗೆ ಪೂರಕವಾಗಿ. ಯಾವುದೇ ಇನ್ಫಾರ್ಮೇಶನ್ ಮಕ್ಕಳಿಗೆ ಅವ್ರ ಟೀಚರ್ಗೂ ಬೇಕನ್ನಿಸ್ತೋ ಅದನ್ನು ಕೇಳಿದ್ರೆ ಅದು ಹೇಳ್ತದೆ.
1: ಓಕೆ, ಅದಕ್ಕೆ
0: ಇಲ್ಲಿ ಬೇಕಾಗಿರೋದು ನಮಗೆ ಒಂದು ಇಂಟರ್ನೆಟ್ ವ್ಯವಸ್ಥೆಗಳು ಬೇಕಾಗ್ತದೆ ಮತ್ತು ಪವರ್ ಸಪ್ಲೈ. ಬ್ಯಾಕಪ್ ಇರ್ತದೆ ಬಟ್ ಪವರ್ ಸಪ್ಲೈ ಕಂಟಿನ್ಯೂಸ್ ಬೇಕಾಗ್ತದೆ.
1: ಓಕೆ ಓಕೆ,
0: ನಾವೊಂದು ಇಡೀ ಶಾಲೆ ಸೋಲಾರ್ ಅಲ್ಲಿ ರನ್ ಆಗ್ತಾ ಇರೋದ್ರಿಂದ ನಮಗೆ ಪವರ್ ಸಹ ಪ್ರಾಬ್ಲಮ್ ಇಲ್ಲ. ಇಂಟರ್ನೆಟ್ BSL ಇಂಟರ್ನೆಟ್ ಇದೆ, ಕೇಬಲ್ ಇಂಟರ್ನೆಟ್ ಸಹ ಎರಡು ಇಂಟರ್ನೆಟ್ ವ್ಯವಸ್ಥೆಗಳು ಸಹ ನಮ್ಮ ಸ್ಕೂಲಲ್ಲಿ ಇದೆ.
1: ಸೊ ರೀಚಾರ್ಜ್ ಮಾಡೋದಿದೆ, ರೀಚಾರ್ಜ್ ಮಾಡೋ ವ್ಯವಸ್ಥೆಯ
0: ಅಲ್ಲಿ ಇಂಟರ್ನೆಟ್ ನಾವು
1: ಅಲ್ಲ ಅದು ರೋಬೋ ಟೀಚರ್ AI ಐರಿಸ್ ಐರಿಸ್ಗೆ ಈಗ ಊಟಕ್ಕೆ ಹೊಟ್ಟೆಗೆಲೆ ಅಂತ ಹಾಕ್ತಾರೆ ನೀವು?
0: ಹೊಟ್ಟೆಗೆ ಅಂತ ಇಲ್ಲ, ಅದೇ ಹೇಳುದು ನೆಟ್ ಪವರ್ ಎರಡು ಹೇಳಕ್ ಬೇಕಾಗುವಂತ
1: ಅಷ್ಟೇ.
0: ಮತ್ತೆ ಸಾಫ್ಟ್ವೇರ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಅವರ ಅಲುವಾ ಮೈಕ್ರೋ ಲ್ಯಾಬ್ ಸಂಸ್ಥೆ ಕೇರಳ ಅಲುವಾದಲ್ಲಿ ಅವರು ಇದ್ದಾರೆ. ಅವ್ರ ಜೊತೆ ಅವ್ರಿಗೆ ಮಂತ್ಲಿ ಒಂದು ಇಯರ್ಲಿ ಒಂದು 25,000 ಪೇಮೆಂಟ್ ಮಾಡಬೇಕು. ಸಾಫ್ಟ್ವೇರ್ ರಿಲೇಟೆಡ್ ಏನೇ
1: ಮೇಂಟೆನೆನ್ಸ್ ಚಾರ್ಜ್
0: ಅವ್ರಿಗೆ ಕೊಡಬೇಕಾಗ್ತದೆ. ಇಲ್ಲಿ ಏನಾದರೂ ಸಮಸ್ಯೆಗಳಾದ್ರೆ ಅವರಿಗೆ ವಿಡಿಯೋ ಕಾಲ್ ಅಥವಾ ಕಮ್ಯುನಿಕೇಟ್ ಮಾಡಿದ್ರೆ ಅವರು ಅದನ್ನ ಸರಿ ಮಾಡಿ ಕೊಡ್ತಾರೆ ಸಣ್ಣ ಪುಟ್ಟ ಏನೋ ಸಮಸ್ಯೆಗಳಾದಲ್ಲಿ.
1: ಓಕೆ, ವೆರಿ ನೈಸ್ ಸರ್. ಆಕ್ಚುಲಿ ನೀವು ಇಂಥದ್ದೊಂದು ಇನಿಷಿಯೇಟಿವ್ ನಮ್ಮ ಊರಿನ ಪಂಚಾಯತ್ನಲ್ಲಿ ತಗೊಂಡು ಬಂದ್ರಲ್ಲ, ಈ ಎಲ್ಲ ಮಕ್ಕಳು ನಾವು ಅಣಸೆ ಶಾಲೆಗೆ ಹೋಗ್ತೋ ಅಂತಿದ್ದೊಮ್ರು, ನೀವೀಗ ಅದಕ್ಕೆ ಇನ್ನೊಂದು 2 ಎಕರೆ ತಗೊಂಡು ಶಾಲೆ ದಡ್ದು ಮಾಡ್ಕತ್ತ ಅಂತ ಐರಿಸ್ ಟೀಚರ್ನ ಕಾಂಬಕ್ಕೆ. ಯಾಕಂದ್ರೆ ಎಲ್ರಿಗೊಂದು ಕ್ರೇಜ್ ಈಗ ಹೆಂಗೆ ಮಾತಾಡ್ತಾರೆ ಹೆಂಗೆ ಪಾಠ ಮಾಡ್ತಾರೆ ತುಂಬ ಇದೆ. ಮತ್ತು ಸುಮಾರು ಶಾಲೆಗೆ ನಮಗೂ ಒಂದು 5 ಆತಿದ್ದೀತ ಅಂತಲೂ ಯೋಚನೆ ಮಾಡ್ತಾ ಇದ್ದಾರೆ. ಸೊ ವಣಸೆಯವರು ಅದಕ್ಕೊಂದು ಮುನ್ನೋಡಿ ಹಾಡಿದ್ರು ಅಂತ
0: ಅವರು ಭಾರಿ ಪ್ರಚಾರವನ್ನು ಕೊಟ್ಟರು. ಅಂದರೆ ಅಷ್ಟೆಲ್ಲ ಪ್ರಚಾರ ಆಗ್ತದೆ ಹೇಳಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಲಿಲ್ಲ. ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಇರಲಿ ಸ್ಕೂಲು. ಮಾಮೂಲಿ ಸರ್ಕಾರಿ ಶಾಲೆ ಅಂತ ಹೇಳಿದ ಕೂಡಲೇ ಆ ಕಡೆ ಯಾರು ತಲೆ ಹಾಕೋರಿಲ್ಲ ಅಂದರೆ ಎಲ್ಲರ ಮನಸ್ಸಲ್ಲಿ ಇರ್ತದೆ ಓ ಖಾಸಗಿ ಶಾಲೆ ಅಂದ್ರೆ ಕೂಡ ಸ್ಟ್ಯಾಂಡರ್ಡು, ಇದು ಸರ್ಕಾರಿ ಶಾಲೆ ಅಂದ್ರೆ ಕೂಡ ಸ್ವಲ್ಪ ನೆಗ್ಲೆಕ್ಟ್ ಅನ್ನುವ ಭಾವನೆಗಳಿರ್ತದೆ. ಯಾರು ಹೆಮ್ಮೆಯಿಂದ ನನ್ನ ಮಗು ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾರೆ ಅಂತೇಳಿ ಹೇಳಲಿಕ್ಕೆ ಬಯಸೋದಿಲ್ಲ. ಇವತ್ತು ಹಾಗಾಗಿದೆ ಪರಿಸ್ಥಿತಿ, ಹಾಗಾಗಿದೆ. ಆದರೆ ಬಹುಶಃ ಇಲ್ಲೆಲ್ಲ ನಮ್ಮ ಶಾಲೆಯಲ್ಲಿ ನೀವು ಖಾಸಗಿ ಶಾಲೆಯಲ್ಲೆಲ್ಲ ಇಷ್ಟೆಲ್ಲ ವ್ಯವಸ್ಥೆಗಳಿಲ್ಲ ಆಡ್ಲಿಕ್ಕೆ. ಖಾಸಗಿ ಶಾಲೆಯಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೇವೆ ಒಂದು ಪ್ಲೇ ಗ್ರೌಂಡ್ ಇರುವುದಿಲ್ಲ. ಆಮೇಲೆ ನಮ್ಮಲ್ಲಿ ಈಗ 4 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಕ್ಕಳಿಗೆ ಕಿಂಡರ್ ಗಾರ್ಡನ್ ಅಥವಾ ಆಡುವಂತ ಒಂದು ಆಡುವಂತದ್ದು ಒಂದು 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ವರ್ಷ ಅದನ್ನು ಸಹ ಇನಾಗ್ರೇಷನ್ ಮಾಡಿದ್ದೇವೆ. ಪ್ರತಿ ವರ್ಷ ಸೈನ್ಸ್ ಫೆಸ್ಟ್ ಅನ್ನ ಮಾಡ್ತಾ ಇದ್ವಿ. ಅಂದ್ರೆ ಬಹುಶಃ ಇದು ಸರ್ಕಾರಿ ಶಾಲೆಲ್ಲ ಸಾಮಾನ್ಯವಾಗಿ ಮಾಡುವುದಿಲ್ಲ. ಸೈನ್ಸ್ ಫೆಸ್ಟ್ ಅಂದ್ರೆ ಮಕ್ಕಳನ್ನ ಕ್ರಿಯೇಟಿವಿಟಿಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಪ್ರತಿ ವರ್ಷ ಸ್ಕೂಲ್ ಡೇ ನ ಪ್ರತಿ ವರ್ಷ ಮಾಡ್ತೇವೆ. ಸ್ಕೂಲ್ ಡೇ ಸಂದರ್ಭದಲ್ಲೂ ಸಹ ಕಲ್ಚರಲ್ ಫೆಸ್ಟ್ ಅಂತೇಳಿ ಮಾಡ್ತೇವೆ, ಸ್ಪೋರ್ಟ್ಸ್ ಫೆಸ್ಟ್ ಅಂತೇಳಿ ಮಾಡ್ತೇವೆ, ಹಳೆ ವಿದ್ಯಾರ್ಥಿಗಳಿಗೆ ಕ್ರೀಡೆಯನ್ನು ಮಾಡ್ತೇವೆ, ಹಾಗೆ ಪೋಷಕರಿಗೆ ಕ್ರೀಡಾ ಸ್ಪರ್ಧೆಯನ್ನು ಮಾಡ್ತೇವೆ. ಇದೆಲ್ಲ ಪ್ರತಿ ವರ್ಷ ಮಾಡ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಸೈನ್ಸ್ ಡೇ ದಿನ ಸೈನ್ಸ್ ಫೆಸ್ಟ್ ಅನ್ನು ಸಹ ಮಾಡ್ತಾ ಬಂದ್ವಿ. ಈ ವರ್ಷ ನಮ್ಮ ಟೀಚರ್ ಸ್ವಲ್ಪ ಡಿಫ್ರೆಂಟ್ ಆಗಿ 7 ಲ್ಯಾಂಗ್ವೇಜಸ್ ಅನ್ನ ಸಬ್ಜೆಕ್ಟ್ ಅನ್ನು ಇಟ್ಕೊಂಡು ರೈನ್ಬೋ ಫೆಸ್ಟ್ ಅಂತ ಹೇಳಿ ಒಂದು ಮಾಡಿದ್ರು. ಅಂದ್ರೆ ಕನ್ನಡದಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ಸೈನ್ಸ್, ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಕ್ರಾಫ್ಟ್ 7 ವಿಭಾಗಗಳಲ್ಲಿ ಮಾಡೆಲ್ಸ್ಗಳನ್ನು ತಯಾರು ಮಾಡಿ ಮೊದಲು ಸೈನ್ಸ್ ಮಾತ್ರ ಮಾಡ್ತಿದ್ವಿ, ಸರಿ 7 ವಿಭಾಗಗಳಲ್ಲಿ ಮಾಡೆಲ್ ಅನ್ನು ಮಾಡಿ ಸಾಕಷ್ಟು ಒಂದು 100 ಮಾಡೆಲ್ಸ್ ಅನ್ನ ಎಕ್ಸಿಬಿಷನ್ ಅನ್ನ ಮಾಡಿ.
1: ಬ್ಯೂಟಿಫುಲ್, ವೆರಿ ನೈಸ್.
0: ಇದೆಲ್ಲ ಸರ್ಕಾರಿ ಶಾಲೆಯಲ್ಲಿ ಡಿಫ್ರೆಂಟ್ ಆಗಿ ಮಾಡ್ತಕ್ಕಂತ ಒಂದು.
1: ಈಗ ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳು ಇದ್ದಾರೆ, ಸ್ಟ್ರೆಂತ್ ಎಷ್ಟು?
0: 334 ಮಕ್ಕಳು ಇದ್ದಾರೆ.
1: ವಾವ್, 80 ಹದ್ದು ಸೀದಾ ಜುಯ್ಯ 334. ಬ್ಯೂಟಿಫುಲ್ ಸರ್, ಖುಷಿ ಆಯ್ತು ಈ ಕತೆಗಳನ್ನ ಕೇಂಬಕ್ಕೆ. ಬಹುಶಃ ಈ ಕತೆ ಎಲ್ಲ ಶಾಲೆಗಳ ಕತೆಯಾರೆ, ನಮ್ಮ ಸರ್ಕಾರಿ ಶಾಲೆಗಳ ಕತೆ ಆದ್ರೆ ಎಷ್ಟು ಲೈಕ್ ಆತ್ತಲ್ಲ. ಆದ್ರೆ ಆ ಊರಿಗೆ ಒಬ್ರು ಉದಯ್ ಕುಮಾರ್ ಶೆಟ್ರ್ ಅಂತಾರೆ ಬೇಕಾತ್ತು. ಆದ್ರೆ ಈಗ ಕೊನೆಯದಾಗಿ ನಂದೊಂದು ಪ್ರಶ್ನೆ, ಒಂದು ಕ್ಯೂರಿಯಾಸಿಟಿ ಅಂತ ಕೇಂದ್ರೆ, ಅಲ್ಲ ನೀವು ನಿಮ್ಮನ್ನ ಸಂಪೂರ್ಣವಾಗಿ ಅಲ್ಲಿಗೆ ಸಮರ್ಪಿಸಿಕೊಂಡಿದ್ದೀರಾ ಅಥವಾ ಹೆಂಗೆ ಅಂತ?
0: ಜನರು ಅಪೇಕ್ಷೆ ಪಟ್ಟಿದ್ರು, ಹಾಗಾಗಿ ಸುಮಾರು 25 ವರ್ಷಗಳಿಂದ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಜನ ಎಷ್ಟು ದಿನ ಬಯಸ್ತಾರೋ ಅಷ್ಟು ದಿನ ಗ್ರಾಮ ಪಂಚಾಯತಿಯಲ್ಲಿ ಸೇವೆಯನ್ನು ಮಾಡಬೇಕು, ಅಥವಾ ದೇವರು ನಮಗೆ ಎಷ್ಟು ದಿನ ಅವಕಾಶಗಳನ್ನು ಕೊಡ್ತಾನೋ. ಈಗ ನಾನು ಗ್ರಾಮ ಪಂಚಾಯತ್ ಒಳಗಡೆ ಇಲ್ಲದೇ ಇದ್ದರೆ ನಾವು ಈ ಸೇವೆಯನ್ನು ಕೊಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕೆ ನಮ್ಮ ಹತ್ರ ಭಾಳಷ್ಟು ಹಣ ಇದ್ದರೆ ನಾವು ಇನ್ನೊಂದು ರೀತಿ ಟ್ರಸ್ಟ್, ಈಗ ಎಲ್ಲ ಕೆಲವರು ಒಂದಷ್ಟು ಜನ ಮಾಡ್ತಾರೆ, ಟ್ರಸ್ಟನ್ನು ಮಾಡಿಕೊಂಡು ಡೊನೇಷನನ್ನು ಕೊಡುವಂಥದ್ದು, ಬೇರೆ ಬೇರೆ ಕೆಲಸಗಳ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಬಟ್ ನಾವು ಅಷ್ಟು ಹಣಕಾಸಿನಲ್ಲಿ ಸರಿಯಾದ ಜಾಸ್ತಿ ವ್ಯವಸ್ಥೆಯಲ್ಲಿ ಇರುವವರಲ್ಲ, ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇರುವವರು. ಹಾಗಾಗಿ ಬಹುಶಃ ಪಂಚಾಯತ್ ಒಳಗಡೆ ಇರುವುದರಿಂದ ನನಗೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದಕ್ಕಿಂತ ಬಹುಶಃ ಒಂದು ನಮ್ಮದೊಂದು ತಂಡ ಇದೆಯಲ್ಲ, ಆ ತಂಡಕ್ಕೆ ಹಾಗೆ ವಣಸೆಯ ಗ್ರಾಮಸ್ಥರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಹೇಳಲೇಬೇಕು. ಈಗ ಮತ್ತೆ ನಮ್ಮ ಎಲ್ಲ ಸಕ್ಸಸ್ಸಿನ ಹಿಂದೆ ಈಗ ಶಾಲೆ ತಗೊಂಡ್ರೆ ಅಲ್ಲಿ ಶಿಕ್ಷಕರು ಒಂದು ಒಳ್ಳೆಯ ಒಂದು ಶಿಕ್ಷಕರ ತಂಡ ಇದೆ. ತಂಡ ಇರೋದ್ರಿಂದ ನಮ್ಗೆ ಅಲ್ಲಿ ನಾವು ನಮ್ಗೆ ಏನು ಆಲೋಚನೆ ಬರ್ತದೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹಾಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಬಂದ್ರೆ ಅಲ್ಲೊಂದು ಬ್ಯೂಟಿಫುಲ್ ತಂಡ ಇದೆ, ನಾವು ಏನು ಡೈರೆಕ್ಷನ್ ಕೊಡ್ತೇವೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಆ ತಂಡ ಇರೋದ್ರಿಂದ ನಮ್ಗೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಆಯ್ತು. ಹಾಗೆ ನಿರಾಮಯ ಸೊಸೈಟಿಗೆ ಬಂದ್ರೆ ಅಲ್ಲಿ ಒಂದು ನಿರಾಮಯ ಸೊಸೈಟಿ ಅಡ್ಮಿನಿಸ್ಟ್ರೇಷನ್ ಬೋರ್ಡ್ ಇರ್ಬೋದು, ಅಂದ್ರೆ ಎಲ್ಲರಿಗೂ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆಗಳು ಬೇಕಾಗಿರ್ತದೆ. ಹೊಂದಾಣಿಕೆ ಇಲ್ಲದಿದ್ರೆ ಖಂಡಿತ ಅದು ಮುಂದೆ ಹೋಗೋದಿಲ್ಲ. ನಾವು 7 ಪಂಚಾಯತ್, ಈಗ ಸಾಮಾನ್ಯವಾಗಿ ಒಂದು ಪಂಚಾಯತನ್ನೇ ಒಬ್ಬರಿಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಥವಾ ಅಭಿಪ್ರಾಯ ಭೇದಗಳು ಬರ್ತದೆ. ನಾವು 7 ಗ್ರಾಮ ಪಂಚಾಯತ್ಗಳು ಬೇರೆ ಬೇರೆ ಪಾರ್ಟಿಗೆ ಸೇರಿದವರಂತವ್ರು, ಬಟ್ ಆ 7 ಪಂಚಾಯತ್ಗಳು ಜೊತೆಯಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು. ಒಂದು ನಮ್ದು ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಆ ಬಾಡಿ ಸಪೋರ್ಟ್ ಆದರೆ, ಇನ್ನೊಂದು ನಮ್ಮ ಕೆಲಸಗಾರರ ತಂಡ. ಸೊ ಇದೆಲ್ಲ ಒಳ್ಳೆ ತಂಡ ಸಿಕ್ಕಿರೋದ್ರಿಂದ ನಮ್ಗೆ ಈ ರೀತಿ ಕೆಲಸಗಳನ್ನು ಮಾಡಲಿಕ್ಕಾಯಿತು. ಸೊ ಇದಲ್ಲದೆಯೂ ನಾವು ಬೇರೆ ಬೇರೆ ವಿಭಾಗಗಳಲ್ಲಿ ರೈತರಿಗೆ ಸಂಬಂಧಪಟ್ಟಾಗಿ ಒಂದು ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯನ್ನು ಮಾಡಿ ಅದರ ಚೇರ್ಮನ್ ಆಗಿಯೂ ಸಹ ಕೆಲಸ ಮಾಡ್ತಾ ಇದ್ದೇನೆ. ಕುಂದನಾಳ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಇದೆ ರೈತರಿಗಾಗಿ, ಹೇಳಿ ಕೇಂದ್ರ ಸರ್ಕಾರ 10,000 ಎಫ್ ಯು ನ ಆರಂಭ ಮಾಡ್ತು, ಅದರಲ್ಲಿ ಬಹುಶಃ
1: 10,000
0: ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ವುಮನ್ ಎಂಪವರ್ಮೆಂಟ್ ಸಂಬಂಧಪಟ್ಟಾಗಿ ಒಂದು CMTC ಅಂತೇಳಿ, ಈ ರಾಜ್ಯದಲ್ಲಿ 4 CMTCಗಳಿದೆ, ಒಂದು ದೊಡ್ಡಬಳ್ಳಾಪುರದಲ್ಲಿದೆ, ಒಂದು ಯಲ್ಲಾಪುರದಲ್ಲಿದೆ, ಒಂದು ಗದಗಲ್ಲಿದೆ, ಇನ್ನೊಂದು ಒಣಸೆಯಲ್ಲಿದೆ. ಅಂದ್ರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ತರಬೇತಿಗಳಿಗೆ ಸರ್ಕಾರವೇ ನಿಯೋಜನೆ ಮಾಡ್ತದೆ. ಆ ಪರ್ ಹೆಡ್ ಎಷ್ಟಂತೇಳಿ ಹೇಳಿ ಸರ್ಕಾರ ನಮ್ಮ GPL ನಮ್ಮ ಮಹಿಳೆಯರಿಗೆ ಹಣವನ್ನು ಪಾವತಿ ಮಾಡ್ತಾರೆ. ನಮ್ಮ ಮಹಿಳೆಯರು ಅದಕ್ಕೆ ಬೇಕಾದ ಎಲ್ಲ ಅರೇಂಜ್ಮೆಂಟ್ ರಿಸೋರ್ಸ್ ಪರ್ಸನಿಂದ ಹಿಡಿದು, ಅಂದರೆ ಯಾವ ಟ್ರೈನಿಂಗ್ ಅನ್ನೋದು ಡಿಪೆಂಡ್ ಆಗಿರ್ತದೆ. ಕೆಲವೊಂದಕ್ಕೆ ಸ್ಟೇಟಿಂದಲೇ ರಿಸೋರ್ಸ್ ಪರ್ಸನನ್ನು ಕಳಿಸ್ತಾರೆ, ಕೆಲವೊಂದಕ್ಕೆ ಡಿಸ್ಟಿಕ್ ಹಂತದಲ್ಲಿ, ಕೆಲವೊಂದಕ್ಕೆ ತಾಲೂಕು ಹಂತದಲ್ಲಿ ರಿಸೋರ್ಸ್ ಪರ್ಸನನ್ನು ನೇಮಕ ಮಾಡಿಕೊಂಡು ಊಟ ಕಾಫಿ ಅವರಿಗೆ ಸ್ಟೇ ಅರೇಂಜ್ಮೆಂಟ್ ಎಲ್ಲದನ್ನ ನಮ್ಮ GPLF ನ ಮಹಿಳೆಯರೇ, ಸಂಜೀವಿನಿಯ ಮಹಿಳೆಯರೇ ಮಾಡಿಕೊಂಡು ಆ ಸರ್ಕಾರ ಕೊಟ್ಟಂತ ಹಣದಲ್ಲಿ ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡು ಅವರಿಗೆ ಇವತ್ತು ಅದೊಂದು ಆದಾಯದ ಮೂಲವಾಗಿ ಕನ್ವರ್ಟ್ ಆಗಿದೆ.
1: ನೀವು NRLM ಸಂಜೀವಿನಿ ಅವರ ಬಗ್ಗೆ ಮಾತಾಡ್ತೀರಾ?
0: NRLM ಯೋಜನೆಯಲ್ಲಿ ನಾವು ಸಂಜೀವಿನಿ ಉಡುಪಿ ಜಿಲ್ಲೆಗೆ ಬಂದಂತದ್ದು 2019. ನಾವು 2018 ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಸ್ವಾವಲಂಬನ ತರಬೇತಿ ಕೇಂದ್ರವನ್ನು ಅಲ್ಲಿ ಒಣಸೆಯಲ್ಲಿ ಆರಂಭ ಮಾಡಿದ್ದೇವೆ. ಅದು ಆರಂಭ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ನಮ್ಮ ಮಹಿಳೆಯರು ಉಡುಪಿಯಲ್ಲಿ ಬ್ರಹ್ಮಾವರದಲ್ಲಿ ರುಡ್ ಸೆಟ್ ಇದೆ, ಮಣಿಪಾಲದಲ್ಲಿ ಸಿಂಡಾರ್ ಸೆಟ್ ಇತ್ತು ಅವಾಗ, ಬಹುಶಃ ಇಲ್ಲೆಲ್ಲ ತರಬೇತಿಗಳನ್ನ ಕೊಡ್ತಿದ್ರು, ಸಹನಿವಾಸ ತರಬೇತಿಯನ್ನ ಅಲ್ಲಿ ಕೊಡ್ತಾ ಇದ್ರು. ನಮ್ಮೂರಿನ ಮಹಿಳೆಯರು ಅಲ್ಲಿ ಹೋಗ್ಲಿಕ್ಕೆ ಬಯಸುದಿಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ದನ ಸಾಕೊಂಡಿದ್ದಾರೆ, ಸಣ್ಣ ಮಕ್ಕಳು ಶಾಲೆಗೆ ಹೋಗೋರಿದ್ದಾರೆ, ಹಿರಿಯರು ಮನೆಯಲ್ಲಿದ್ದಾರೆ, ಅವರಲ್ಲಿ ನೈಟ್ ಹಾಲ್ಟ್ ಆಗಿ ಟ್ರೈನಿಂಗ್ ತಗೊಳ್ಳಿಕ್ಕೆ ಬಯಸುದಿಲ್ಲ. ನಾನು ಅವಾಗ ಆಲೋಚನೆ ಮಾಡಿದ್ದು, ಇಲ್ಲೇ ನಾವು ರಿಸೋರ್ಸ್ ಪರ್ಸನ್ ಇಟ್ಟು ನಮ್ಮ ಊರಲ್ಲೇ ಮಹಿಳೆಯರಿಗೆ ತರಬೇತಿ ಕೊಟ್ಟರೆ ಹೇಗೆ ಅಂತೇಳಿ ಬಹುಶಃ ಅದಕ್ಕೆ ಒಂದು ಪ್ಲಾನ್ ಮಾಡಿ ಸ್ವಾವಲಂಬನ ಅನ್ನುವ ತರಬೇತಿ ಸಂಸ್ಥೆಯನ್ನು ಆರಂಭ ಮಾಡಿದ್ವಿ 2018. ನಂತರ ನಮ್ಮ ಮಹಿಳೆಯರಲ್ಲಿ ಯಾವ ತರಬೇತಿ ನಿಮಗೆ ಇಷ್ಟ ಕೇಳಿದ್ರೆ, ಆರಂಭದಲ್ಲಿ ಟೈಲರಿಂಗ್ ತರಬೇತಿ ನಮಗೆ ಕೊಡಿ ಅಂತೇಳಿ ಹೇಳಿದರು. 45 ಜನರ 3 ಬ್ಯಾಚನ್ನು ಮಾಡಿದ್ವಿ, 135 ಜನರಿಗೆ 6 ತಿಂಗಳು ತರಬೇತಿ, ಉಚಿತ ತರಬೇತಿ, ಒಟ್ಟಿಗೆ 1.5 ವರ್ಷ 3 ಬ್ಯಾಚನ್ ಮಾಡಿ 6 ತಿಂಗಳು ಉಚಿತ ತರಬೇತಿಯನ್ನು ಕೊಟ್ಟಿದ್ವಿ. ಎಲ್ಲ ಫ್ರೀ, ನಾವು ಯಾವುದೇ 1 ರೂಪಾಯಿ ಹಣವನ್ನು ತಗೊಳ್ಳಿಲ್ಲ. 135 ಮಹಿಳೆಯರಿಗೆ ತರಬೇತಿಯನ್ನು ಕೊಟ್ಟು ಇವತ್ತು ಅವರು ಕೆಲವರು ಟೈಲರಿಂಗ್ ಶಾಪನ್ನು ಇಟ್ಕೊಂಡಿದ್ದಾರೆ, ಕೆಲವರು ಮನೆಯಲ್ಲೇ ಇಟ್ಕೊಂಡು ಮಾಡ್ತಿದ್ದಾರೆ, ಕೆಲವರು ಬೇರೆಯವ್ರ ಜೊತೆ ಕೆಲಸ ಮಾಡ್ತಿದ್ದಾರೆ, ಒಟ್ಟು ಆದಾಯ ಮೂಲವನ್ನು ಕಂಡುಕೊಂಡಿದ್ದಾರೆ. ನಂತರ ಅವರಿಗೆ ಸಂಬಂಧಪಟ್ಟಾಗಿ ಅರಿ ವರ್ಕ್, ಎಂಬ್ರಾಯ್ಡ್ರಿ ವರ್ಕ್ ಇದೆಯಲ್ಲ, ಅದನ್ನು ಸಹ ಎಕ್ಸ್ಟ್ರಾ ಟ್ರೈನಿಂಗನ್ನು ಕೊಟ್ಟಿದ್ವಿ. ಹಾಗೆ ಬ್ಯಾಗ್ ತಯಾರಿ ಇರ್ಬೋದು, ಜೂಟ್ ಬ್ಯಾಗ್ ಇರ್ಬೋದು, ಜೇನು ಕೃಷಿ ಬಗ್ಗೆ, ಅಣಬೆ ಕೃಷಿ ಬಗ್ಗೆ, ಈ ರೀತಿ ಸಾಕಷ್ಟು ತರಬೇತಿಯನ್ನೆಲ್ಲ ನಾವು ಅವರಿಗೆ ಕೊಟ್ಟಿದ್ದೇವೆ. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರು ಯಾರು ಆದಾಯ ಇಲ್ಲದೆ ಕಷ್ಟದಲ್ಲಿದ್ದರು, ಬಟ್ ನಮ್ಮ ಮಹಿಳೆಯರು PPE ಕಿಟ್ ಮಾಸ್ಕನ್ನು ರೆಡಿ ಮಾಡ್ತಾ 35 ಜನ ಮಹಿಳೆಯರು ಪಂಚಾಯತ್ನ ಅಡಿಯಲ್ಲಿ ಒಂದು PPE ಕಿಟ್ ಮಾಸ್ಕನ್ನು ರೆಡಿ ಮಾಡ್ತಾಯಿದ್ರು, ಮತ್ತು ಚೂಡಿದಾರ ನೈಟಿ ಅದನ್ನು ರೆಡಿ ಮಾಡಿ ಸೇಲ್ ಮಾಡುವಂಥದ್ದು ಇರ್ಬೋದು, ಸ್ಕೂಲ್ ಯೂನಿಫಾರ್ಮನ್ನು ಮಾಡುವಂಥದ್ದು ಇರ್ಬೋದು, ಬಹುಶಃ ಇದನ್ನೆಲ್ಲ ಮಾಡ್ತಾಯಿದ್ರು. ನಂತರದಲ್ಲಿ ಸ್ವಲ್ಪ ಬರ್ತಾ ಬರ್ತದ್ದು ಕೆಲಸ ಮಾಡೋರ ಸಂಖ್ಯೆ ಸ್ವಲ್ಪ ಕಡಿಮೆಯಾಗಿ ಫರ್ಮ್ ಸ್ವಲ್ಪ ವೀಕ್ ಆಗಿದೆ. ಪುನಃ ಈಗ CMTC ಕಮ್ಯುನಿಟಿ ಮ್ಯಾನೇಜರ್ ಟ್ರೈನಿಂಗ್ ಸೆಂಟರ್ ಆರಂಭವಾಗಿದೆ, ಇದರ ಅಡಿಯಲ್ಲಿ ಅದನ್ನು ಪುನಃ ಬೇರೆ ಬೇರೆ ವಿಭಾಗಗಳನ್ನು ಹೊಸದಾಗಿ ಮಾಡಲಿಕ್ಕೆ ಈ ಆಲೋಚನೆಯನ್ನು ಮಾಡ್ಕೊಂಡಿದ್ದೇವೆ. ಇದು ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಕೆಲಸವನ್ನು ಸಹ ಮಾಡಿದ್ದೇವೆ.
1: ಖುಷಿಯಾದ ಸರ್ ಕೇಂಬಕ್ಕೆ, ಆಕ್ಚುಲಿ ಪಿಕ್ಚರ್ ಕಂಡಂಗೆ ಆಯ್ತು, ತುಂಬ ಖುಷಿ ಆಯ್ತು. ಈಗ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಪಿಕ್ಚರ್ ಎಲ್ಲ ಹಿಂಗೆ ಇರುತ್ತೆ, ಒಂದು ಗ್ರಾಮಕ್ಕೂ ಆ ಗ್ರಾಮವನ್ನು ಅಭಿವೃದ್ಧಿ ಮಾಡೋದು, ಅದು ಎಲ್ಲ ಥರದಲ್ಲೂ ರಾಮರಾಜ್ಯ ಥರ ಹಬ್ಬದು. ಸೊ ಆ ಥರದ್ದೊಂದು ಕತೆ ಕೇಂದಾಗಾಯಿತು, ಭಾರಿ ಖುಷಿ ಆಯಿತು. ಈ ಕತೆ ಬೇರೆ ಎಲ್ಲಿದ್ದಲ್ಲ, ನಮ್ಮ ಹತ್ರದ್ದೇ, ನಮ್ಮ ವಾಣ್ಸೆ ಗ್ರಾಮ ಪಂಚಾಯತ್ ಬಗ್ಗೆ. ಉದಯ್ ಕುಮಾರ್ ಶೆಟ್ರ್, ಅಲ್ಲಿ ಏನೆಲ್ಲ ಆಯಿತು, ಅಭಿವೃದ್ಧಿ ಹೆಂಗಾಯಿತು, ಅದ್ರ ಹಿಂದಿನ ಕೆಲಸಗಳು ಹೆಂಗಿತ್ತು, ಎಂಥ ಆತ ಇತ್ತು, AI ಟೀಚರು ಬಂದ್ರೆ ಈಗ ಮಕ್ಕಳಿಗೆಲ್ಲ, ಇದೆಲ್ಲದರ ಈ ಸಾಹಸ ಕತೆ, ಯಶಸ್ವಿ ಗಾಥೆ ಕೇಂದ್ರ ಭಾರಿ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಬಂದ ಕುಂದಾಪುರ ಮಾತುಕತೆಯಲ್ಲಿ ಇಷ್ಟು ಹೊತ್ತು ಮಾತಾಡೋದಕ್ಕೆ.
0: ಥ್ಯಾಂಕ್ ಯು ಮೇಡಮ್.
1: ಉದಯ್ ಕುಮಾರ್ ಶೆಟ್ರು ಒಂಡ್ಸೆ ಇವರ ಒಟ್ಟಿಗೆ ನಾವು ಇಷ್ಟು ತನಕ ಮಾತಾಡಿದ ಕೇಳುಗ್ರೆ, ಪಂಚಾಯತ್ಗಳು ಹಿಂಗೆ ಅಭಿವೃದ್ಧಿ ಆದ್ರೆ ಎಷ್ಟು ಲೈಕ್ ಆಗ್ತಲ್ಲ. ಆ್ಯಕ್ಚುಲಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಪಂಚಾಯತ್ಗಳು ಹಿಂಗೆ ಇರ್ಕ ಎಲ್ಲ ಪಂಚಾಯತ್ಗಳು ಒಟ್ಟು ಎಷ್ಟು 600 ಪಂಚಾಯತ್ ಕರ್ನಾಟಕದಲ್ಲಿ?
0: ಕರ್ನಾಟಕದಲ್ಲಿ 6,000 ಪಂಚಾಯತ್ ಇದೆ.
1: 6,000 ಪಂಚಾಯತ್ಗಳು ಹಿಂಗೆ ಆಯ್ಲಿ, ಭಾರತದಲ್ಲಿರೋ ಅಷ್ಟು ಪಂಚಾಯತ್ಗಳು ಲೆಕ್ಕ ನಂಗೆ ಗೊತ್ತಿಲ್ಲ, ಇದೇ ತರ ಇರಲಿ ಅಂತ.
0: ಕುಂದಾಪುರ ತಾಲೂಕು ಪಂಚಾಯತ್ ಒಕ್ಕೂಟದ ಅಧ್ಯಕ್ಷನಾಗಿ 2010 ಕೆಲಸ ಮಾಡ್ತೇವೆ. ಸುಮಾರು 15 ವರ್ಷಗಳ ಕಾಲ ತಾಲೂಕು ಅಂದ್ರೆ ಅವಿಭಜಿತ ಕುಂದಾಪುರ ಮತ್ತು ಬೈಂದೂರು ತಾಲೂಕು
1: ಪಂಚಾಯತ್ ಒಕ್ಕೂಟದ ಅಧ್ಯಕ್ಷರು ನೀವು.
0: ಅಧ್ಯಕ್ಷನಾಗಿ ಸಹ ಕೆಲಸ ಮಾಡ್ತಿದ್ದೆ.
1: ನಿಮ್ ಕಣಗಿದ್ದರ ಚಿರಾಯುವಾಗ್ಲಿ ಸರ್. ಅಕ್ಕ ಥ್ಯಾಂಕ್ ಯು ಕೇಳುಗ್ರೆ. ಸರಿ ಹಂಗ ನಾವ್ ಈ ಮಾತುಕತೆ ಮುಗಿಸಿ ಹೋಯ್ಬತ್ತ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ.
2: ಹೇ ಐಶಾ, ನೀನ್ ನಕ್ಕು ಒಂದ್ ಕಾಲೇಜ್ ಅಡ್ಮಿಷನ್ ತಕೊಂಡ.
3: ಯಾವ ಕಾಲೇಜ್?
2: ಇನ್ಯಾವ್ದು ಭಂಡಾರಕಾರ್ಸ್ ಕಾಲೇಜ್.
3: ನೀ ದೊಡ್ಡಾದ್ಮೇಲೆ ಯಾವ ಕಾಲೇಜ್ ಗೆ ಸೇರ್ಕೊಂಬೋದು?
2: ಇನ್ಯಾವ್ದು ಭಂಡಾರಕಾರ್ಸ್ ಕಾಲೇಜ್ ಗೆ ಸೇರುದು?
3: ನೀನ್ ಈಗಲೇ ಡಿಸೈಡ್ ಮಾಡ್ಬಿಟ್ಟಿಯಾ?
2: ಹೌದು, ಇಟ್ಸ್ ಮೈ ಡ್ರೀಮ್ ಕಾಲೇಜ್.
1: ಅಡ್ಮಿಷನ್ಸ್ ಓಪನ್ ಫಾರ್ BA, BSc, BCA, BCOM ಮತ್ತು BBA. ವಿಸಿಟ್ ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬರ್ ಕಟ್ಟೆ ಇವರು ನಮ್ಮ ಜೊತೆಗಿದ್ರ. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬರ್ ಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬರ್ ಕಟ್ಟೆ ನಮ್ಮೊಂದಿಗಿದ್ರ. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

0: 9.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಪ್ರಿಯ ಮನಸ್ಸೆ, ಮುದ್ದು ಮನಸ್ಸೆ, ಪೆದ್ದು ಮನಸ್ಸೆ. ಹೌದು, ನಮ್ಮ ಪ್ರಿಯ ಮನಸ್ಸೆ ಕಾರ್ಯಕ್ರಮದಲ್ಲಿ ಮನಸ್ಸುಗಳ ಬೇರೆ ಬೇರೆ ಬೇರೆ ಬೇರೆ ಸಮಸ್ಯೆಗಳ ನಾವು ಅಲ್ಲಿ ಮಾತಾಡಿತ್ತು. ಅದರಲ್ಲೂ ನಾನು ಯಾಕೆ ಹೀಗೆ ಎಂಬುದೊಂದು ಸಂಚಿಕೆಯಲ್ಲೇ ಹೋಗ್ಬಿಡ್ತ. ಅದರ ನಂತರ ಕೆಲವೊಂದು ಸಮಸ್ಯೆಗಳು, ಹದಿಹರೆಯದರ ಸಮಸ್ಯೆಗಳು, ವಿದ್ಯಾರ್ಥಿನಿಯರ ಸಮಸ್ಯೆಗಳು, ಇಂಥವನ್ನೆಲ್ಲ ಇನ್ ಸಪ್ರೇಟ್ ಆಗಿ ನಾವು ಮಾತಾಡೋದು ಇತ್ತು. ಆದ್ರೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ವಿಶೇಷವಾಗಿ ಇಬ್ರು ವಿದ್ಯಾರ್ಥಿನಿಯರಿದ್ದಾರೆ ನಮ್ಮ ಜೊತೆಗೆ. ನಮ್ಮ ಆಪ್ತ ಸಮಾಲೋಚಕಿಯಾಗಿರುವಂತಹ ಸ್ವರ್ಣ ಕುಂದಾಪುರ ಇವರೂ ಇದ್ದಾರೆ, ಜೊತೆಗೆ ಇನ್ನೊಬ್ರು ಅತಿಥಿ ಇದ್ದಾರೆ, ಸಿಂಧು ಐತಾಳ್ ಅವರು. ಇವರು ಪ್ರಸಿದ್ಧ ಬರಹಗಾರ್ತಿ, ಶಿಕ್ಷಕಿ, ಇವತ್ತು ನಮ್ಮ ಈ ಪ್ರಿಯ ಮನಸ್ಸೆ ಈ ಸಂಚಿಕೆಯಲ್ಲಿದ್ದಾರೆ. ನಮ್ಮೊಂದಿಗೆ ಇಬ್ರು ಹದಿಹರೆಯದ ಹೆಣ್ಮಕ್ಳಿದ್ದಾರೆ, ಒಬ್ರು ಹನಿ ಅಂತ ಹೇಳಿ, ಇನ್ನೊಬ್ರು ಪ್ರತೀಕ್ಷಾ ಅಂತ ಹೇಳಿ. ಇವತ್ತಿನ ಜನರೇಷನ್ ಅವರು ಏನು ಯೋಚನೆ ಮಾಡ್ತಾರೆ, ಈ ರಿಲೇಶನ್ಶಿಪ್, ಮದುವೆ ಇಂಥದ್ದೆಲ್ಲ ಬಂದಾಗ ಈಗಿನವರ ಯೋಚನೆಗಳು ಹೆಂಗಿರುತ್ತೆ ಅನ್ನೋದು ಹೆಚ್ಚಾಗಿ ಎಲ್ರಿಗೂ ಗೊತ್ತ. ಆ ಹೆಣ್ಣಿಗೆ ಮದುವೆ ಬ್ಯಾಡಮ್ರ, ಆ ಹೆಣ್ಣು ಮದುವೆ ಆತಿಲ್ಲಮ್ರ, ಅಯ್ಯೋ ಅಬ್ಬಿ ಅವನನ್ನ ಹ್ಯಾಂಗ್ ನಂಬುದು, ಅವ ಹ್ಯಾಂಗ್ ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಬ್ನಾನ ಅವನನ್ನ, ಇಂಥ ಪ್ರಶ್ನೆಗಳನ್ನ ಇಟ್ಕೊಂಡು ಎಷ್ಟೋ ಹೆಣ್ಮಕ್ಳು ಇವತ್ತು ಮದುವೆ ಬೇಡ, ಸಂಬಂಧ ಬೇಡ, ರಿಲೇಶನ್ಶಿಪ್ ಬೇಡ, ಈ ತರ ಬಾಂಡಿಂಗ್ಗಳು ಬೇಡ, ಅಥವಾ ಒಂದು ಕಮಿಟ್ಮೆಂಟ್ಗಳು ಬೇಡ, ಇಂಥದ್ದೆಲ್ಲ ಇಪ್ಪತ್ತಿಗೆ ಅದು ಯಾಕೆ ಆ ಮನಸ್ಥಿತಿ ಇರುತ್ತೆ, ಅದ್ರ ಹಿನ್ನೆಲೆ ಎಂತ ಇರುತ್ತೆ, ಅವ್ರಿಗೆ ನಿಜವಾಗಿ ಇರುವ ಡೌಟ್ಗಳು ಯಾವ್ದು, ಇದನ್ನೆಲ್ಲ ಇವತ್ತು ಕ್ಲಿಯರ್ ಮಾಡೋಕೆ ಈ ವಿಶೇಷ ಸೆಷನ್ ಅನ್ನ, ಈ ವಿಶೇಷ ಸಂಚಿಕೆಯನ್ನ ನಾವು ಇವತ್ತು ಶುರು ಮಾಡಿತ್ತ. ನಮ್ಮೊಟ್ಟಿಗೆ ನಮ್ಮ ಕುಂದಾಪುರದ ಆಪ್ತ ಸಮಾಲೋಚಕಿಯಾಗಿರುವ ಸ್ವರ್ಣ ಕುಂದಾಪುರ ಅವರು ಇವರ ಪ್ರಶ್ನೆಗಳಿಗೆಲ್ಲ ಉತ್ತರಿಸ್ತಾರೆ. ಅದ್ರ ಜೊತೆಗೆ ನಮ್ಮೊಂದಿಗಿರುವ ಸಿಂಧು ಐತಾಳ್ ಅವರು ಕೂಡ ಅವರ ಅಭಿಪ್ರಾಯವನ್ನ ಸೇರಿಸ್ತಾರೆ. ಯಾಕಂದ್ರೆ ಡಿಫ್ರೆಂಟ್ ಜನರೇಷನ್ಸ್ ಇವತ್ತು ಈ ಸ್ಟುಡಿಯೋದಲ್ಲಿದೆ. ಆಯಾಯ ಜನರೇಷನ್ ಅವರು ಸಂಬಂಧಗಳನ್ನ ಯಾವ್ಯಾವ ರೀತಿಯಲ್ಲಿ ಕಾಣ್ತಾರೆ ಎಂಬುದು ಇವತ್ತಿನ ಸಂಚಿಕೆಯಲ್ಲಿ ಗೊತ್ತಾಗ್ತ. ಹಂಗಾರೆ ಶುರು ಮಾಡುವಲ್ಲ.
2: ಓಕೆ, ವಿದ್ಯಾರ್ಥಿನಿಯರು ಹಾಗೂ ಸಿಂಧು ಐತಾಳ್ರವರೇ, ನಿಮ್ಗೆಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಿಮ್ಮ ಪ್ರಶ್ನೆಗಳನ್ನು ನೀವು ಕೇಳಿ, ನಾನೇ ನನ್ನ ಕೈಲಾದಷ್ಟು ಮಟ್ಟಿಗೆ ಉತ್ತರಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ನಿಮ್ಮ ಜೊತೆಗೆ ಸಿಂಧು ಐತಾಳ್ರವರು ಕೂಡ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಸೇರಿಸ್ತಾರೆ ಅವರಿಗೆ ತಿಳಿದ ರೀತಿಯಲ್ಲಿ. ಕೇಳಿ,
3: ಆಕ್ಚುಲಿ ಮದುವೆ ಬೇಕಾ?
2: ನಿಮ್ಗೆ ಏನ್ ಅನ್ಸುತ್ತೆ?
3: ಬೇಡ ಅನ್ಸುತ್ತೆ.
2: ಯಾಕೆ ಬೇಡ ಅನ್ಸುತ್ತೆ?
3: ಫ್ರೀಡಂ ಇರಲ್ಲ.
2: ಮತ್ತೆ
3: ಏನಾದ್ರು ಪರ್ಮಿಷನ್ ಮಾಡ್ಬೇಕಂದ್ರು ಗಂಡನ್ ಪರ್ಮಿಷನ್. ಆಮೇಲೆ ತುಂಬಾ ಜನ ಹೇಳ್ತಾರೆ ಮದ್ವೆ ಆದ್ಮೇಲೆ ನಮ್ಗೆ ಇಷ್ಟ ಬಂದಿರೋ ತರ ಇರಕ್ ಆಗಲ್ಲ, ರಿಸ್ಟ್ರಿಕ್ಷನ್ಸ್ ಇರತ್ತೆ, ಚಿಕ್ಕ ಪುಟ್ಟ ವಿಷಯಕ್ಕೂ ಗಂಡನ್ ಪರ್ಮಿಷನ್, ಮನೆಯವ್ರ ಪರ್ಮಿಷನ್ ತಗೋ. ಅದೇ ನಾವು ಮದ್ವೆ ಆಗ್ದೇನೆ ಇದ್ರೆ ನಮ್ ಲೈಫ್ ಹೇಗಿದ್ಯೋ ನಾವ್ ಅದ್ರ ಫ್ರೀಡಂ ಆಗಿ ಎಂಜಾಯ್ ಮಾಡ್ಬೋದು ಅಂತ.
2: ನೀವು ಎಲ್ಲಾದ್ರೂ ಈ ತರ ನೋಡಿದೀರಾ ಅಥವಾ ಹೇಳೋದನ್ನ ಬರೀ ಕೇಳಿದೀರಾ? ಫಿಲಮ್ ಅಲ್ಲ, ಫಿಲಮ್ ಇಸ್ ನಾಟ್ ರಿಯಲ್ ಲೈಫ್. ಫಿಲಮ್ ಅಲ್ಲಿ ಎಲ್ಲ ಎಕ್ಸಾಗರೇಟ್ ಮಾಡಿ ತೋರಿಸ್ತಾರೆ, ಫಿಲಮ್ ಅಲ್ಲಿ ಮರೆಸುತ್ತಾರೆ. ನಾವು ಮರೆಸುತ್ತವ ಇಲ್ಲಿ ರಿಯಲ್ ಲೈಫ್ ಅಲ್ಲಿ? ಇಲ್ಲ, ಫೈಟಿಂಗ್ ಮಾಡ್ತಾರೆ, ಬಿಲ್ಡಿಂಗ್ ಇಂದ ಹಾರ್ತಾರೆ, ಬೀಳ್ತಾರೆ, ಹತ್ತು ಗುಂಡು ಹೊಡೆದ್ರು ಸಾಯಲ್ಲ ಹೀರೋನಿಗೆ, ಈ ತರ ಎಲ್ಲ ತೋರಿಸ್ತಾರೆ. ನಿಜ ಜೀವನದಲ್ಲಿ ಆಗಲ್ಲ ಅಲ್ವಾ? ಫಿಲಮ್ ಅನ್ನು ಬಿಟ್ಟು ನಿಜ ಜೀವನದಲ್ಲಿ ನಿಮ್ಗೆ ಏನಾದ್ರು ಆ ತರ ಅನುಭವಗಳು ಆಗಿದೆಯಾ?
3: ನಿಜ ಜೀವನದಲ್ಲಿ ನೋಡಿರೋ ಪ್ರಕಾರ ಆತರ ಅನುಭವ ನನ್ಗೇನಾಗಿಲ್ಲ. ನಾನು ಹೇಳಿರೋದು ಕೇಳಿದೀನಿ, ತುಂಬಾ
2: ಹೇಳಿರೋದನ್ನ ಮಾತ್ರ ಕೇಳಿದ್ದೀರಿ. ಹೇಳಿರೋದನ್ನ ಕೇಳಿದ ತಕ್ಷಣ ಈ ತರ ನಿರ್ಧಾರಕ್ಕೆ ನೀವು ಬಂದಿದ್ದೀರಾ? ಅಥವಾ ನಿಮ್ಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ಬೋದು, ನಿಮ್ ತಂದೆ ತಾಯಿ ಅಥವಾ ನಿಮ್ ಪಕ್ಕದ ಮನೆಯವರು, ನಿಮಗ್ ಗೊತ್ತಿರೋ ರಿಲೇಶನ್ಶಿಪ್ ಅಲ್ಲಿ ಇರುವಂತಹ ಅಥವಾ ಮದ್ವೆ ಆಗಿರುವಂತಹ ದಂಪತಿಗಳಲ್ಲಿ ಸಮಸ್ಯೆಗಳು ಬಂದಿರೋದು, ಅದನ್ನ ಏನಾದ್ರೂ ನೋಡಿದ್ದಿದ್ರ ನೀವು?
3: ಈಗ ನಾನ್ ಹೇಳದಂದ್ರೆ ಈ ಜನರೇಷನ್ ಅಲ್ಲಿ ಇರೋರು ಹೇಗೆ ಅಂದ್ರೆ, ಅವ್ರನ್ನ ಯಾವ ತರ ಬಿಲೀವ್ ಮಾಡ್ಬೇಕು, ಅವ್ರ ಮೇಲೆ ಯಾವ ತರ ನಂಬಿಕೆ ಇಡ್ಬೇಕು, ಅವ್ರ ಥಾಟ್ಸ್ ಗಳೇನು ಏನು ಗೊತ್ತಾಗಲ್ಲ. ನಾವು ಮುಂದೆ ಇರೋ ತರ ನಮ್ ಇನ್ನೊಬ್ರ ಜೊತೆ ಅವ್ರು ಬೇರೆ ತರನೇ ಇರ್ತಾರೆ, ನಮ್ ಜೊತೆ ಇರೋ ತರನೇ ಇನ್ನೊಬ್ರ ಜೊತೆ ಇರ್ತಾರೆ ಅಂತ ಹೇಳಕ್ ಆಗಲ್ಲ ಅಲ್ವಾ?
2: ಹೌದು,
3: ಅದ್ ನಿಜ. ಹಾಗಾಗಿ ಏನಂದ್ರೆ ಹಳೆ ಕಾಲದಲ್ಲೆಲ್ಲ ಮದ್ವೆ ಆಗಿದ್ದಾರೆ ಹೇಗೆ ಅಂತಂದ್ರೆ, ಇವಾಗ್ಲೂ ಅವ್ರು ಚೆನ್ನಾಗೇ ಇದ್ದಾರೆ. ನನ್ನ ನೋಡಿದ ಪ್ರಕಾರ ನನ್ನ ಅಜ್ಜ ಅಜ್ಜಿ ಇರ್ಬೋದು, ನನ್ನ ಅಪ್ಪ ಅಮ್ಮ ಇರ್ಬೋದು, ಅವ್ರ ಎಷ್ಟೇ ಜಗಳ ಮಾಡ್ಕೊಂಡ್ಲಿ, ಅವ್ರ ಮದ್ವೆ ಎಷ್ಟೇ ಮನಸ್ತಾಪ ಬಂದ್ರು ಅವ್ರ ಒಟ್ಟಿಗೆ ಇದ್ದಾರೆ. ಆದ್ರೆ ಈಗಿನವ್ರು ಹೇಗೆ ಅಂತಂದ್ರೆ, ನೀನ್ ಹೇಳಿದ್ ನಾನ್ ಯಾಕೆ ಕೇಳ್ಬೇಕು, ನಾನ್ ಯಾಕೆ ಮಾಡ್ಬೇಕು, ಆತರ ಭಿನ್ನಾಭಿಪ್ರಾಯ ಇದ್ದಾಗ ಮುಂದೆ ಫ್ಯೂಚರ್ ಅಲ್ಲಿ ಅವ್ರ ಲೈಫ್ ಚೆನ್ನಾಗಿರಲ್ಲ ಅಂತ ನನ್ನ ಅಭಿಪ್ರಾಯ.
2: ನಾನು ಒಪ್ಕೊಳ್ತೇನೆ ಇದನ್ನ. ಇದಕ್ಕೆ ಒಂದ್ ಸ್ವಲ್ಪ ನಾವು ಡೀಟೇಲ್ ಆಗಿ ಕಾರಣಗಳನ್ನ ಅಥವಾ ಯಾಕೆ ಹೀಗಾಗ್ತಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ಸ್ವಲ್ಪ ಇದರಲ್ಲಿ. ಈಗ ಫಸ್ಟ್ ಗೆ ಮದುವೆ ಅಂತ ಹೇಳೋದ್ರ ಬಗ್ಗೆ, ಹಿಂದಿನ ಕಾಲದಲ್ಲಿ ಮದುವೆ ಅಂತ ಹೇಳಿದ್ರೆ ಯಾಕೆ ಈಗ ನೀವು ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಮದುವೆಯ ಕಾನ್ಸೆಪ್ಟೇ ಬೇರೆ ಇತ್ತು. ಮದುವೆ ಅಂತ ಹೇಳಿದ್ರೆ ಏನು, ಒಂದು ಕುಟುಂಬವನ್ನು ಚೆನ್ನಾಗಿ ಬೆಳೆಸುವಂಥದ್ದು ಅಥವಾ ಗಂಡ ಹೆಂಡತಿ ಹೊಂದಾಣಿಕೆ ಮಾಡಿಕೊಂಡು ಬದುಕುವಂಥದ್ದು, ಈ ಅಡ್ಜಸ್ಟ್ಮೆಂಟ್. ಅಥವಾ ನಾವು ಈ ವಿಷಯದ ಬಗ್ಗೆ, ಮದುವೆ ವಿಷಯದಲ್ಲಿ ನಾವು ಹಿಂದಿನ ಎಪಿಸೋಡ್ಗಳಲ್ಲಿ ತುಂಬ ಮಾತಾಡಿದ್ದೀವಿ, ಮದುವೆ ಅನ್ನುವಂಥದ್ದು ಬರೀ ನಮ್ಮ ಎಂಜಾಯ್ಮೆಂಟ್ಗೆ ಅಂತ ಹೇಳಿ ಮಾಡ್ಕೊಳ್ತಾ ಇರಲಿಲ್ಲ. ಮದುವೆ ಅನ್ನುವಂಥದ್ದು ನಮ್ಮ ಒಂದು ಉತ್ತಮವಾದಂಥ ವಂಶವನ್ನು ಮುಂದೆ ಬೆಳೆಸಲಿಕ್ಕೋಸ್ಕರ ಅಂತ ಹೇಳಿ, ಜೊತೆಗೆ ಎಲ್ಲಕ್ಕಿಂತ ದೊಡ್ಡದೇನೆಂದರೆ ತ್ಯಾಗ. ಜೊತೆಗೆ ನನಗೆ ಇದೇ ಬೇಕು, ನನ್ನ ಲೈಫ್ ಈ ಥರನೇ ಇರಬೇಕು ಅಂತ ಹೇಳೋದಕ್ಕಿಂತ ನಾವು ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅನ್ನುವಂತಹ ಒಂದು ಇದರಿಂದ, ಇಡೀ ಕುಟುಂಬ ಚೆನ್ನಾಗಿರಬೇಕು ಅನ್ನುವಂಥ ಕಾನ್ಸೆಪ್ಟಿಂದ ಮದುವೆಗಳಾಗ್ತಾ ಇತ್ತು. ನೀವು ಹೆಚ್ಚಿನ ಮದುವೆಗಳಲ್ಲಿ ಕೇಳಿರ್ಬೋದು, ಪರ್ಮಿಷನ್ ಕೂಡ ಅಂದರೆ ನಿಮ್ಗೆ ಒಪ್ಪಿಗೆನಾ ಅಂತ ಕೂಡ ಯಾರ ಹತ್ರನೂ ಕೇಳ್ತಾ ಇರಲಿಲ್ಲ ಹಿಂದಿನ ಕಾಲದಲ್ಲಿ. ಆದರೂ ಕೂಡ ಚೆನ್ನಾಗಿ ಬದುಕ್ತಾ ಇದ್ರು. ಈಗ ಮದುವೆ ಅನ್ನುವಂಥ ಕಾನ್ಸೆಪ್ಟ್ ಇದೆಯಲ್ಲ, ಅದು ಚೇಂಜ್ ಆಗಿದೆ. ಹೇಗೆ ಅಂತ ಹೇಳಿದರೆ, ಈಗ ಮದುವೆ ಅಂತ ಹೇಳಿದ್ರೆ ಒಂದು ಭಾವನಾತ್ಮಕ ಸುರಕ್ಷತೆ ಬೇಕು, ಇಮೋಷನಲ್ ಏನು ಸೆಕ್ಯೂರಿಟಿ ಅದು ಬೇಕು ಅಂತ. ಆಮೇಲೆ ಗೌರವ, ಏನು ಈಕ್ವಾಲಿಟಿ, ಗೌರವ ಕೊಡಬೇಕು. ಗಂಡ ಆದವನಿಗೆ ಮಾತ್ರ ನಾನು ತಗ್ಗಿ ಬಗ್ಗಿ ನಡ್ಕೊಂಡು ಏನು ಮಾಡಿದ್ರು ನಾನು ಪ್ರಶ್ನೆ ಮಾಡೋ ಹಾಗಿಲ್ಲ, ಅತ್ತೆ ಮಾವನ್ನೆಲ್ಲ ಕೈಕಲ್ಲಿ ಹಿಡ್ಕೊಂಡೇ ಆ ಥರ ಇರಬೇಕು ಅನ್ನುವಂಥದ್ದೆಲ್ಲ ಈಗ ಕಾನ್ಸೆಪ್ಟ್ ಇಲ್ಲ. ಈಗ ನಾನು ಅರ್ನ್ ಮಾಡ್ತೀನಿ ಅಂದರೆ, ಹೆಣ್ಮಕ್ಳು ಕೂಡ ಈಗ ಸ್ವತಂತ್ರರಾಗ್ತಾ ಇದ್ದಾರೆ ಅಲ್ವಾ, ಹೆಣ್ಮಕ್ಳು ಕೂಡ ದುಡಿತಾ ಇದ್ದಾರೆ, ಹಾಗಾಗಿ ನಾನು ದುಡಿತಾ ಇದ್ದೀನಿ, ನಾನು ಯಾಕೆ ಅವ್ರು ಹೇಳಿದಾಗೆ ಕೇಳಬೇಕು. ಹಿಂದೆ ಅದು ಇರಲಿಲ್ಲ, ಹೆಣ್ಮಕ್ಳಿಗೆ ಈ ಎಕನಾಮಿಕ್ ಫ್ರೀಡಮ್ ಏನಿತ್ತಲ್ಲ ಅದು ಇರಲಿಲ್ಲ. ಅವರಿಗೆ ಅವರು ಇಂಡಿಪೆಂಡೆಂಟ್ ಆಗಿ ಇರಲಿಲ್ಲ, ಡಿಪೆಂಡೆಂಟ್ ಆಗಿದ್ದರು. ನಾಳೆ ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳುವಂಥ ಪರಿಸ್ಥಿತಿ ಬಂದಾಗ ಹೋಗಿ ಏನು ಮಾಡೋದು, ಮಕ್ಕಳಿದ್ರೆ ಅದು ಅವ್ರನ್ನ ಸಾಕೋದು ಹೇಗೆ, ಅಥವಾ ನಾನು ಹೇಗೆ ಫೇಸ್ ಮಾಡೋದು ಸಮಾಜವನ್ನು. ಮತ್ತು ಈ ಡಿವೋರ್ಸ್ಗಳು ಅದನ್ನೆಲ್ಲ ಸಮಾಜ ಒಪ್ತಾ ಇರಲಿಲ್ಲ. ಮುಂಚೆ ಯಾರೋ ಒಬ್ಬರು ಮದುವೆ ಆದರೂ ಆಯಿತು ನಮಗೆ ಸೆಟ್ ಆಗಲ್ಲ ಇದು ಅಂತ ಹೇಳಿ, ನಾವು ದೂರ ಆಗ್ತೀವಿ ಅಂತ ಹೇಳಿ ಡಿವೋರ್ಸ್ಗೆ ಇದು ಮಾಡಿದರೆ ಆ ಡಿವೋರ್ಸ್ ಮಾಡಿದವರನ್ನು ಸಮಾಜ ಒಳ್ಳೆ ದೃಷ್ಟಿಯಿಂದ ನೋಡ್ತಾ ಇರಲಿಲ್ಲ. ಆದರೆ ಈಗ ಹಾಗಿಲ್ಲ, ಈಗ ಸಮಾಜ ಡಿವೋರ್ಸನ್ನು ಕೂಡ ಒಪ್ಕೊಂಡಿದೆ. ಆ ಒಪ್ಕೊಂಡಿರೋ ಕಾರಣ ಏನಾಗಿದೆ ಅಂತ ಹೇಳಿದ್ರೆ, ಒಪ್ಕೋತಾರಲ್ವಾ. ಈಗ ನಾವು ಈ ಡಿವೋರ್ಸ್ ಬಗ್ಗೆ ಮಾತಾಡುವಾಗ ಇದನ್ನ ತುಂಬ ಡೀಟೇಲ್ಡ್ ಆಗಿ ನಾವು ಮಾತಾಡಿದೀವಿ. ಒಂದು ಪ್ರಾಬ್ಲಮ್ ಬಂತು ಅಂತ ಹೇಳಿ ಆದ್ರೆ ಫಿಕ್ಸ್ ಮಾಡೋದಕ್ಕಿಂತ ಬ್ರೇಕ್ ಮಾಡೋದೇ ಸುಲಭ ಅನ್ನುವಂಥ ಮನಸ್ಥಿತಿಗೆ ಬಂದಿದ್ದಾರೆ ಈಗ ಯೂತ್. ಇದಕ್ಕೆ ತುಂಬ ಕಾರಣಗಳು ಇದೆ. ಈ ಡಿವೋರ್ಸ್ ಇದರಲ್ಲಿ ನಾವು ತುಂಬ ಅದ್ರ ಬಗ್ಗೆ ಮಾತನಾಡಿದೀವಿ. ನೀವು ಒಂದ್ಸಲ ಸಾಧ್ಯವಾದ್ರೆ ಆ ಇದನ್ನ ಕೇಳಿ, ಮತ್ತೆ ರಿಪೀಟ್ ಮಾಡೋದು ಅದನ್ನ ಬೇಡ. ಈಗ ಈಗಿನ ಒಂದು ಇದರಲ್ಲಿ ನಿಮ್ಮಂಥ ಯೂತ್ಸ್ಗಳು, ನೀವು ಮಾತ್ರ ಅಲ್ಲ, ಈ ಥರ ತುಂಬ ಜನ ಇದ್ದಾರೆ, ನಮಗೆ ಮದುವೆ ಬೇಡ ಯಾಕಂತ ಹೇಳಿದ್ರೆ ಹೇಗೆ ನಂಬೋದು, ಅವರನ್ನು ನಂಬೋದು ಹೇಗೆ, ಅಥವಾ ನಮಗೆ ಫ್ರೀಡಮ್ ಇರೋದಿಲ್ಲ, ಈ ಥರ ವಿಷಯಗಳು ತುಂಬ ಇದೆ. ಇದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾರೆ, ಡೈಲಿ ತೋರಿಸ್ತಾರೆ, ಬ್ರೇಕಪ್ ಆಯಿತು ಅಥವಾ ಅವನಿಗೆ ಇಷ್ಟು ಸಂಬಂಧಗಳಿದೆ, ಅವನಿಗೆ ಇಷ್ಟು ಮದುವೆ ಆಗಿದೆ, ಈ ಥರದ್ದೆಲ್ಲ ತೋರಿಸಿ. ಮತ್ತು ಸೀರಿಯಲ್ಗಳು, ಮೂವೀಸ್ಗಳು, ಇದರಲ್ಲೆಲ್ಲ ತುಂಬ ಚೀಟಿಂಗ್ ಮಾಡೋದನ್ನೇ ಹೈಲೈಟ್ ಮಾಡಿ ತೋರಿಸ್ತಾರೆ. ಅಂದರೆ ಯಾರೂ ಕೂಡ ಇಲ್ಲಿ ಟ್ರಸ್ಟ್ ವರ್ತಿನೇ ಇಲ್ಲ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾರೆ. ಸೊ ಆಬ್ವಿಯಸ್ಲಿ ಎಲ್ರಿಗೂ ಕೂಡ ಒಂದು ಡೌಟ್ ಬರುತ್ತೆ. ಜೊತೆಗೆ ಎಲ್ಲಿಯೋ ಈಗ ಓದುವಾಗ ಕಾಲೇಜ್ಗಳಲ್ಲಿ ಅಲ್ಲಿ ಇಲ್ಲಿ ಒಂದೆರಡು ಕೇಸ್ಗಳು ಇಂಥದ್ದೇ ಕಣ್ಣಿಗೆ ಬೀಳುತ್ತೆ. ಯಾವಾಗಲೂ ಒಂದು ಯಾರೋ ಒಂದು ಹುಡುಗ ಹುಡುಗಿ ಡೀಪಾಗಿ ಲವ್ ಮಾಡ್ತಾ ಇದ್ರು, ಕೊನೆವರೆಗೂ ಸ್ಯಾಕ್ರಿಫೈಸ್ ಮಾಡಿ ತುಂಬ ಚೆನ್ನಾಗಿದ್ರು ಅನ್ನುವಂಥ ಕತೆಗಳು ಹೊರಗಡೆ ಬರಲ್ಲ ಜಾಸ್ತಿ. ಯಾರೋ ಒಂದು ತುಂಬ ಚೀಟ್ ಮಾಡ್ತಾರೆ, ತುಂಬ ಇದು ಮಾಡ್ತಾರೆ, ಇಂಥ ವಿಷಯಗಳು ಬೇಗ, ನೆಗೆಟಿವ್ ಏನಿದೆ ಅಲ್ಲ ವಿಷಯಗಳು, ಅದು ಬೇಗ ಸ್ಪ್ರೆಡ್ ಆಗುತ್ತೆ ಸಮಾಜದಲ್ಲಿ, ಒಳ್ಳೆ ವಿಷಯಗಳು ಸ್ಪ್ರೆಡ್ ಆಗಲ್ಲ. ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲರೂ ಮೋಸ ಮಾಡ್ತಾರೆ, ಎಲ್ಲರೂ ಇದೇ ಥರ ಮಾಡ್ತಾರೆ. ಇನ್ನೂ ಒಂದು ಏನಾಗುತ್ತೆ ಅಂದರೆ, ಮಕ್ಕಳಲ್ಲಿ ಒಂದು ಡೌಟ್, ಈಗ ಆಲ್ರೆಡಿ ಅವನು ಮೂರ್ನಾಲ್ಕು ಲವ್ ಅಥವಾ ಏನೋ ಆಗಿದೆ, ಅಥವಾ ಅವಳು, ಹುಡುಗಿಯರು ಇರ್ಬೋದು, ಹುಡುಗರು ಇದ್ದಾರೆ ನಿಮ್ಮ ಥರನೇ ಇಲ್ಲ ಅಂತಿಲ್ಲ, ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಡೌಟ್ ಅವರಿಗೆ ಬರೋದೇನೆಂದರೆ, ನಾನು ನನ್ನನ್ನು ಅವನು ಮೊದಲಿನವಳೊಟ್ಟಿಗೆ ಅಥವಾ ಅವಳು ಮೊದಲಿನವನೊಟ್ಟಿಗೆ ಹೋಲಿಕೆ ಮಾಡ್ತಾ ಕೂತ್ಕೊಂಡ್ರೆ ಅಲ್ವಾ. ಅದು ಎರಡೂ ರೀತಿಯಲ್ಲಿ ಯೋಚನೆ ಮಾಡ್ಬೋದು, ಒಂದು ಪಾಸಿಟಿವ್ ಆಗಿ, ಇನ್ನೊಂದು ನೆಗೆಟಿವ್ ಆಗಿ. ಹೇಗೆ ಅಂತ ಹೇಳಿದ್ರೆ, ಪಾಸಿಟಿವ್ ಆಗಿ ಹೇಗೆ ಹೇಳಿದ್ರೆ, ಈಗ ಒಂದು ಹುಡುಗಿಯನ್ನು ಅವನು ಮುಂಚೆ ಒಂದು ಎರಡು ಮೂರು ಜನರನ್ನು ಲವ್ ಮಾಡಿದ್ದ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಹುಡುಗಿ ಒಂದು ಎರಡು ಮೂರು ಜನ ಹುಡುಗರನ್ನು ಲವ್ ಮಾಡಿದ್ಲು ಅಂತ ಇಟ್ಕೊಳ್ಳಿ. ಈ ಮದುವೆ ಆದಾಗ ಅವನು ಈ ಥರ ಮಾತಾಡ್ತಿದ್ದ ಬಟ್ ಇವಳು ಹಾಗೆ ಮಾತಾಡಲ್ಲ, ಅವನು ಈ ಥರ ಮಾತಾಡ್ತಿದ್ದ ಬಟ್ ಇವನು ಹಾಗೆ ಮಾಡಲ್ಲ, ಅವನು ಎಷ್ಟು ಕೇರ್ ಮಾಡ್ತಿದ್ದ ಅಥವಾ ಎಕ್ಸ್ಪ್ರೆಸಿವ್ ಆಗಿದ್ದ ಬಟ್ ಇವನು ತುಂಬ ಇಂಟ್ರೋವರ್ಟ್, ಇವನಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ, ಈ ಥರ ಕಂಪ್ಯಾರಿಸನ್ ಅಲ್ಲಿ ಶುರುವಾಗುತ್ತೆ. ಗೊತ್ತಾಯ್ತಾ? ಇದು ತುಂಬ ಇಷ್ಟಪಡ್ತಾ ಇರುವಾಗ. ಇನ್ನು ಕೆಲವು ಏನಾಗುತ್ತೆ ಅಂತ ಹೇಳಿದ್ರೆ, ಹುಡುಗರಲ್ಲಿ ಇದು ತುಂಬ ಜಾಸ್ತಿ ಕಾಣುತ್ತೆ. ಯಾವಾಗಲೂ ಒಂದು ಹುಡುಗಿ ಅವನಿಗೆ ಚೀಟ್ ಮಾಡಿದ್ಲು, ಅವರು ಹುಡುಗಿಯರನ್ನೇ ತುಂಬ ಹೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೇಟ್ ಮಾಡೋದಕ್ಕೆ ಶುರು ಮಾಡಿದಾಗ ಏನು ಮಾಡ್ತಾರೆ ಗೊತ್ತಾ, ಈಗ ಈ ಹುಡುಗಿ ತುಂಬ ಮದುವೆ ಆದವಳು ತುಂಬ ಒಳ್ಳೆಯವಳಾಗಿದ್ದರೂ ಕೂಡ ಅವರಿಗೆ ಆ ಹುಡುಗಿ ಹೇಳ್ದಾಗೆ ಅಂದರೆ ಮುಂಚಿನ ಒಂದು ಲವ್ವರ್ ಏನೋ ಮಾತಾಡಿದ ಒಂದು ಅದೇ ಡೈಲಾಗನ್ನು ಅಪ್ಪಿ ತಪ್ಪಿ ಇವಳಿಗೆ ಗೊತ್ತಿರಲ್ಲ ಮಾತಾಡಿದ್ಲು ಅಂತ ಹೇಳಿದ ತಕ್ಷಣ ಅವನಿಗೆ ಇವಳ ಮೇಲೂ ಕೂಡ ದ್ವೇಷ ಬರೋದಕ್ಕೆ ಶುರುವಾಗುತ್ತೆ. ಅಂದರೆ ಪಾಸಿಟಿವ್ ನೆಗೆಟಿವ್ ಎರಡೂ ಎಫೆಕ್ಟ್ಗಳು ಆ ರಿಲೇಷನ್ಶಿಪ್ಪಲ್ಲಿ ಆಗುತ್ತೆ. ಈ ಒಂದು ಕಾರಣದಿಂದ ಹೆಚ್ಚಿನವರು ಬೇಡ ನಮಗೆ ಅಂತ ಹೇಳ್ತಾರೆ. ಇನ್ನೂ ಏನಂದರೆ ಸಮಾಜದಲ್ಲಿ ಈಗ ಆಲ್ರೆಡಿ ನೋಡಿರ್ತಾರೆ, ತಂದೆ ತಾಯಿಗಳು ಜಗಳ ಆಡ್ತಿರ್ತಾರೆ, ಹೊಂದಾಣಿಕೆ ಮಾಡಿಕೊಳ್ಳಲ್ಲ. ಎಷ್ಟೋ ಇವತ್ತು ಸಿಂಗಲ್ ಪೇರೆಂಟ್ಗಳು ಇದ್ದಾರೆ. ಮೊನ್ನೆ ನಾನೊಂದು ಕೇಳಿದೆ, 55 ವರ್ಷ ಆಗಿದೆ ಈಗ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅವರು. ಇಂಥದ್ದೆಲ್ಲ ಆದಾಗ ಅವ್ರ ಮಕ್ಕಳುಗಳು ಸಹ ನೋಡ್ತಾರಲ್ಲ, ಸುತ್ತಮುತ್ತ ನೋಡ್ತಾರೆ, ಸುತ್ತಮುತ್ತ ಚೀಟಿಂಗ್ಗಳು ಜಾಸ್ತಿಯಾಗಿದೆ, ಮದುವೆ ಆದವರಲ್ಲಿ ಕೂಡ ಅಫೇರ್ಗಳು ಜಾಸ್ತಿಯಾಗಿದೆ. ಇದರಿಂದಾಗಿ ಈಗಿನ ಯೂತ್ಸ್ ನಮಗೆ ಇಂಥ ಮೋಸನೇ ಆಗೋದಾದರೆ ಇಂತಹ ರಿಲೇಷನ್ಶಿಪ್ಗಳು ನಮಗೆ ಬೇಡ ಅಂತ ಒಂದು ಕಾರಣಕ್ಕೆ ಬಂದಿರೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಇದಕ್ಕೆ ನಾನು ಹೇಳೋದಾದರೆ ಈ ಮೀಡಿಯಾಗಳು ಇವುಗಳು ಕೂಡ ಇದರಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತವೆ. ಮೀಡಿಯಾ ಅಂದ ತಕ್ಷಣ ನೀವು ಬರೀ ರೇಡಿಯೋ ಟಿ ವಿ ಅಂತ ಹೇಳಿ ಅಲ್ಲ, ಎಲ್ಲದು ಮೂವಿಯನ್ನು ಯಾವ ರೀತಿಯಲ್ಲಿ ಮಾಡ್ತಾರೆ, ಮೂವಿಯನ್ನು ಯಾವ ವಸ್ತುವನ್ನು ಯಾವ ಸಬ್ಜೆಕ್ಟನ್ನು ಇಟ್ಕೊಂಡು ಮಾಡ್ತಾರೆ, ಬರೀ ಚೀಟಿಂಗ್ಗಳನ್ನು ಅಥವಾ ಈ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಷನ್ಶಿಪ್ಗಳನ್ನು ಅದು ಓಕೆ ಓಕೆ ಅನ್ನುವ ಥರ ಆ ಥರ ಮಾಡಿದಾಗ ಆಬ್ವಿಯಸ್ಲಿ ಎಲ್ರಿಗೂ ಅದು ಒಂಥರ ಅಟ್ರಾಕ್ಷನ್. ಹೇಗೆ ಗೊತ್ತಾ ನಿಮಗೆ, ಒಂದು ಸುಳ್ಳನ್ನು 10 ಜನ ಹೇಳಿದ್ರು ಅಂದರೆ ಅದು ಸತ್ಯ ಆಗುತ್ತೆ ಅಲ್ವಾ? ಹಾಗಾಗಿ ಚೀಟಿಂಗ್ ಮಾಡೋದು, ನಾನು ನಿಮಗೆ ಹೇಳ್ತೀನಿ, ಒಂದು ಹುಡುಗಿ ನನಗೆ ಕೌನ್ಸಿಲಿಂಗಿಗೆ ಬಂದ ಹುಡುಗಿ, ಒಂದು 6-7 ಕ್ಲಾಸಿನ ಹುಡುಗಿ, ಒಂದು 40-45 ಏಜಿನ ಅವನ ಜೊತೆಗೆ ಒಂದು ಲವ್ ಅಂತ ಅವಳ ಇದರಲ್ಲಿ ಭಾಷೆಯಲ್ಲಿ ಅದು ಕೇಳಿದಾಗ ನಾನು ಹೇಳಿದೆ, ಅವನಿಗೆ ಮದುವೆ ಆಗಿದೆಯಲ್ಲ ಮಗು, ನಿನಗೆ ಈಗ ನಿನಗೆ ನಿನ್ನ ಮತವನ್ನು ಲವ್ವೇ ಅಂತ ಹೇಳಿ ಅಂದ್ಕೊಂಡ್ರು ಕೂಡ ಅದಕ್ಕೆ ಲೈಫ್ ಇಲ್ಲಲ್ಲ ಅಂತ ಹೇಳಿದಾಗ, ಟಿ ವಿಲಲ್ಲೆಲ್ಲ ತೋರಿಸ್ತಿದ್ದಾರಲ್ಲ, ನಾನು ಸೀರಿಯಲ್ಲೆಲ್ಲ ನೋಡಿದ್ದೀನಿ, ಈ ಥರ ಮಾಡಿದ್ರೆ ಓಕೆ ಅಂತ ಹೇಳಿದೆ ಅಲ್ವಾ ಅಂತ ಹೇಳಿ ಅವಳು ಈ ಥರ ತಪ್ಪಲ್ವಾ ಅಂತ ಒಂದು ಪ್ರಶ್ನೆ ಕೇಳಿದಾಗ ಮಕ್ಕಳು ಆ ಥರ ಅಂದರೆ ಇದ್ದೂ ಕೂಡ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೊ ಅದಕ್ಕೆ ನಾನು ನಿಮಗೆ ಕೇಳಿದೆ, ನಿಮ್ಮ ಸುತ್ತಮುತ್ತ ಈ ಥರ ಘಟನೆಗಳು ನಡೆದಿದೆಯಾ, ನೀವು ನೋಡಿದ್ದೀರಾ? ಹೇಳೋದು ಮೂವಿಯಲ್ಲಿ ತೋರಿಸೋದು ಇದೆಲ್ಲವೂ ಕೂಡ ಸತ್ಯವೇ ಆಗಿರೋದಿಲ್ಲ. ಯಾಕಂದರೆ ಎಷ್ಟೋ ವಿಷಯಗಳು ಹೊರಗಡೆ ಕಾಣೋದು ಅಥವಾ ಹೇಳೋದು, ಹೇಳೋರೇನು ಒಂದು ಹುಡುಗ ಹುಡುಗಿ ಇಲ್ಲೇ ಕಾಲೇಜಲ್ಲಿ ಮಾತಾಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ 100 ಕತೆ ಕಟ್ತಾರೆ. ಹಾಗಂತ ಸರಿಯಾಗಿರುತ್ತ ಅದು ಇಲ್ಲ. ಅವನು ಅವನ ತಂಗಿ ಅಂತ ಹೇಳಿ ಅನ್ಸ್ಕೊಂಡು ಮಾತಾಡಿರ್ಬೋದು, ಅಥವಾ ಇನ್ನೇನೋ ಒಂದು ನೋಟ್ಸ್ ಕೇಳೋದಕ್ಕೆ ಮಾತಾಡಿರ್ಬೋದು, ಬೇರೆ ಯಾರದ್ದೋ ವಿಷಯಗಳನ್ನು ಮಾತಾಡಲಿಕ್ಕೆ ಮಾತಾಡ್ತಿರ್ಬೋದು, ಅವರಿಬ್ಬರ ಮಧ್ಯೆ ಏನೋ ಇಲ್ಲದೆ ಇರ್ಬೋದು. ಆದರೆ ಕತೆ ಕಟ್ಟೋರು ಏನು ಮಾಡ್ತಾರೆ, ಅದನ್ನು ಕೇಳಿದವ್ರು ಏನು ಮಾಡ್ತಾರೆ, ಆ ಹುಡುಗ ಹುಡುಗಿಯನ್ನು ಒಂದು ಲೇಬಲ್ ಹಾಕಿಬಿಡ್ತಾರೆ, ಇವ್ರ ಲವರ್ಸ್ ಅಥವಾ ಇವ್ರ ಮಧ್ಯೆ ಏನೋ ಇದೆ ಅಂತ. ಸೊ ನಾವು ಹೇಳಿದ್ದನ್ನು ಕೆಲವೊಮ್ಮೆ ಹಿಂದಿನವರು ನೋಡಿ ಗಾದೆ ಮಾಡಿದ್ರು, ಕಣ್ಣಾರೆ ಕಂಡರೂ ಪರಂಬರಿಸಿ ನೋಡು ಅಂತ ಹೇಳಿ ಅಲ್ವಾ? ಹಾಗಾಗಿ ನಾವು ನೋಡಿದ್ದು ಕೇಳಿದ್ರ ಮೇಲೆ ನಾವು ಇದು ಮಾಡಲಿಕ್ಕೆ ಬರೋದಿಲ್ಲ. ನಾನು ಹೇಳೋದೇನೆಂದರೆ, ನಾವು ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ, ಪರ್ಫೆಕ್ಟ್ ಲವರ್ ಸಿಗಬೇಕು ಅಲ್ವಾ? ಬಟ್ ಪರ್ಫೆಕ್ಟ್ ಲವ್ ಮಾಡೋದಕ್ಕೆ ಕಲ್ತಿದ್ದೇವ ನಾವು? ಪರ್ಫೆಕ್ಟ್ ಲವ್ ಮಾಡೋದಕ್ಕೆ ಕಲ್ತಿದ್ದೇವ ನಾವು? ಪರ್ಫೆಕ್ಟ್ ಪಾರ್ಟ್ನರ್ ಬೇಕು ಅಂತ ಪ್ರತಿಯೊಬ್ಬರು ಆಸೆ ಪಡ್ತಾರೆ. ಪರ್ಫೆಕ್ಟ್ ಹುಡುಗ ನನಗೆ ಸಿಗಬೇಕು, ಅವನು ಯಾರನ್ನು ಲವ್ ಮಾಡಿರಬಾರ್ದು, ನಾನೇ ಫಸ್ಟ್ ಆಗಿರಬೇಕು ಅಂತ ಹೇಳಿರುತ್ತೆ. ಬಟ್ ನಾನೇ ಫಸ್ಟ್ ಆಗಿರೋದಕ್ಕೆ ಅಥವಾ ನನ್ನನ್ನು ಬಿಟ್ಟು ಇನ್ನು ಅವನು ಬೇರೆ ಹೋಗಬಾರ್ದು ಅಥವಾ ಅವಳು ಬೇರೆ ಹೋಗಬಾರ್ದು ಅನ್ನೋ ಇದರಲ್ಲಿ ಆ ನಿಟ್ಟಿನಲ್ಲಿ ಪರ್ಫೆಕ್ಟಾಗಿ ಲವ್ ಮಾಡೋದನ್ನು ನಾವು ಕಲ್ತಿದ್ದೇವ? ಇಲ್ಲ. ಈಗ ಯಾವುದೋ ಒಂದು ಇಬ್ಬರು ಕಪಲ್ಸ್ಗಳು, ಅದು ಲವರ್ಸ್ ಇರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು, ಗಲಾಟೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದೇ ಕಡೆಯಿಂದ ಆಗುತ್ತಾ? ಇಲ್ಲ ಅಲ್ವಾ? ಈ ವಿಷಯಗಳನ್ನು ನಾವು ಕಪಲ್ಸ್ ವಿಷಯದಲ್ಲಿ ಮಾತಾಡಿದ್ದೀವಲ್ಲ ಮೇಡಮ್, ತುಂಬ ಮಾತಾಡಿದ್ದೀವಿ. ಅಂದರೆ ಯಾವುದೇ ಒಂದು ಗಲಾಟೆ ಅಥವಾ ಒಂದು ಮನಸ್ತಾಪ ಬಂದಿದೆ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಬಂದಿರೋದಿಲ್ಲ. ಒಂದು ಕಡೆಯಿಂದ ಬಂದಿರೋದಿಲ್ಲ ಅಂದ ತಕ್ಷಣ ನೀವು ಅನ್ಕೊಳ್ಬೇಡಿ ಇಬ್ಬರದ್ದು ತಪ್ಪಿರುತ್ತೆ ಅಂತ. ಒಬ್ರದ್ದು ತಪ್ಪಿದ್ರೂ ಕೂಡ ಇನ್ನೊಬ್ಬರು ಒಪ್ಪನಾಗಿ ಮಾತಾಡ್ತಾರಾ? ಸಮಸ್ಯೆಗಳು ಬಂದಾಗ ನಾವು ಈಗಿನ ಯೂತ್ಸಲ್ಲಿ ನಾನು ನೋಡಿರೋ ಪ್ರಕಾರ ಸಮಸ್ಯೆಗಳು ಬಂದಾಗ ಒಂದ ಕೂಗಾಡ್ತಾರೆ, ಎದುರಿನವ್ರಿಗೆ ಮಾತಾಡೋದಕ್ಕೆ ಬಿಡಲ್ಲ ಅಲ್ವಾ? ಇನ್ನೊಂದೇನು ಹೆಚ್ಚು ಇದು ಮಾಡೋದಂತ ಹೇಳಿದ್ರೆ ಮೌನಕ್ಕೆ ಶರಣಾಗಿ ಬಿಡ್ತಾರೆ. ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ. ತಪ್ಪು ತಾನು ಮಾಡಿಲ್ಲ ಅಂತ ಹೇಳಿದ್ರು ಕೂಡ ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ, ಮೌನವಾಗಿ ಬಿಡ್ತಾರೆ. ಇದು ಅತ್ಯಂತ ಡೇಂಜರಸ್. ಮತ್ತೆ ಇಂಡಿಪೆಂಡೆಂಟ್ ಆಗಿರ್ತಾರಲ್ವಾ? ಸೊ ನಾನು ಯಾಕೆ ಹೇಳ್ದಂಗೆ ಕೇಳಬೇಕು, ಈಕ್ವಾಲಿಟಿ, ಈಕ್ವಾಲಿಟಿ ಇನ್ ಡಿಫರೆನ್ಸೆನ್ಸ್.
4: ಈಗ ಪ್ರತೀಕ್ಷಾ ಇಂಥ ಇನ್ಸಿಡೆಂಟ್ಗಳನ್ನೆಲ್ಲ ತುಂಬಾ ಕಂಡಿಪ್ಪು ಕೋಯಿ ಅವಳಿಗೆ ಹೆದರಿಕೆ ಅಲ್ಲ ಪ್ರತೀಕ್ಷಾ?
3: ಇಲ್ಲ, ಆತರ ನಾನು ಯಾರನ್ನು ನೋಡಿಲ್ಲ. ನಾನೊಂದು ಇಮ್ಯಾಜಿನೇಷನ್ ಅಲ್ಲಿ ಹೆಂಗೆ ಅಂದ್ರೆ ಈಗಿನ ಕಾಲದಲ್ಲಿ ಯಾರನ್ನ ನಂಬದಪ್ಪ ಅಂತಾನೆ ಗೊತ್ತಾಗಲ್ಲ. ಅದೇ ಹೇಳಿದ್ನಲ್ಲ, ಯಾವ ತರ ಇದ್ದಾರೆ, ತುಂಬಾ ಪ್ರೀತಿ ಮಾಡೋದರೇ ಮುಂದಿಂದ ಕಾಣ್ತಾರೆ, ಬಟ್ ಅವ್ರ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ ಅಲ್ಲ.
4: ನಾಟಕ ಅಂಬಾಗ ಆಗ್ತ ನಮ್ಮ ಹನಿ, ಹನಿದೊಂದು ದೊಡ್ಡ ಪ್ರಶ್ನೆ ಇತ್ತು. ಈಗ ಹನಿ ನಿಮ್ ಪ್ರಶ್ನೆ ಕೇಳಿ.
5: ಈಗ ಎಂತ ಅಂತ ಹೇಳಿದ್ರೆ, ಒಂದ್ ಹೆಣ್ಣು ಅಂದ್ಮೇಲೆ ಅವಳಿಗೆ ಮದ್ವೆ ಆಗ್ಲೇಬೇಕು ಅಂತ ಇದು ಹಿಂದಿನ ಕಾಲದಿಂದ ರೂಲ್ಸ್ ಇದೆ ಆಯ್ತಾ. ಇವಾಗ ಒಂದ್ ಅದೇ ಹೆಣ್ಣು ಮದ್ವೆ ಆಗ್ದಿನ ಅವಳ ಲೈಫ್ ನ ಅವಳು ಲೀಡ್ ಮಾಡ್ಬೋದಲ್ವಾ? ಯಾಕೆ ಸಮಾಜಕ್ಕೆ ಹೆದರ್ಬೇಕು? ನನ್ ಮದ್ವೆ ಆಗ್ಲಿಲ್ಲ ಅಂತ ಅವ್ರು ನೂರಾರು ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ, ಇವ್ರು ಮಾತಾಡ್ತಾರೆ, ಫ್ಯಾಮಿಲಿ ಅವ್ರು ಮಾತಾಡ್ತಾರೆ ಅಂತ ಯಾಕೆ ವರಿ ಮಾಡ್ಬೇಕು? ಮದ್ವೆ ಆಗ್ದೇನು ಲೈಫ್ ಲೀಡ್ ಮಾಡ್ಬೋದಲ್ವಾ? ಈಗ ಮದ್ವೆ ಆದ್ರೂ ಎಲ್ರು ಸಾಯ್ಲೇಬೇಕು, ಹಂಗೆ ಸಿಂಗಲ್ ಆಗಿದ್ರು ಸಾಯ್ಲೇಬೇಕು ಅಲ್ವಾ? ಹಂಗಿದ್ದಾಗ ಮದ್ವೆ ಬೇಕೇ ಬೇಕಾ?
4: ಓಕೆ, ಅದಕ್ಕೆ ಸಿಂಧು ಐತಲ್ರ ಹೇಳ್ತಾರೆ, ಹೇಳಿ ಮೇಡಮ್.
6: ಹೌದು, ನೀ ಹೇಳಿದ ಸರಿ, ಹೆಣ್ಣಾಗಿ ಹುಟ್ಟಿದ ಮೇಲೆ ಮದ್ವೆ ಆಗ್ಲೇಬೇಕು ಅಂತ ಏನಿಲ್ಲ. ಆದ್ರೆ ಬಹುಶಃ ನನ್ನ ಪ್ರಕಾರ ನಿನಗೆ ಎರಡು ರೀತಿದ, ಒಂದು ಸ್ವೇಚ್ಛಾಚಾರ, ಇನ್ನೊಂದು ಸ್ವಾತಂತ್ರ್ಯ. ಇವೆರಡರ ನಡುವಿನ ವ್ಯತ್ಯಾಸ ಗೊತ್ತಿದೆ ನಿನಗೆ? ಸ್ವೇಚ್ಛಾಚಾರ ಅಂತ ಹೇಳಿ ಅಂದ್ರೆ, ಒಂದು, ನನಗೆ ಯಾವುದೇ ಕಮಿಟ್ಮೆಂಟ್ ಬೇಡ, ನನಗೆ ಯಾವುದೇ ಜವಾಬ್ದಾರಿ ಬೇಡ, ನಂದು ನನಗೆ, ನನಗೆ ಯಾರು ಬೇಡ, ನಾನೊಬ್ಳೆ ನಾನು ಇರ್ತೀನಿ ಅನ್ನುವಂಥದ್ದು. ಸ್ವಾತಂತ್ರ್ಯ ಅನ್ನೋ ವಿಷಯಕ್ಕೆ ಬಂದ್ರೆ, ಅಂದ್ರೆ ಹೆಣ್ಣಿನ ವಿಷಯದಲ್ಲಿ ಸ್ವಾತಂತ್ರ್ಯ ಅನ್ನೋ ವಿಷಯಕ್ಕೆ ಬಂದ್ರೆ, ಒಂದು, ಮದುವೆ ಆಗಿಯೂ ಸಹ ಅವಳು ಜವಾಬ್ದಾರಿಯನ್ನ ನಿರ್ವಹಿಸ್ತಾಳೆ. ಹಾಗಂತ ಮದುವೆ ಆದ್ಮೇಲೂ ಸಹ ಅವಳು ತನ್ನದೇ ಆದ ಕಾಲ ಮೇಲೆ ನಿಂತ್ಕೊಂತಾಳೆ, ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾಳೆ, ತನಗೇನು ಬೇಕೋ ಅದೆಲ್ಲ ಕೆಲಸವನ್ನು ಅವಳು ಮಾಡ್ತಾಳೆ. ಈಗಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಇತ್ತು, ಮದುವೆ ಆದ ತಕ್ಷಣ ಮುಗ್ದೋಯ್ತು, ಅವಳು ತನ್ನ ಇಡೀ ಜೀವನವನ್ನ ತನ್ನ ಕುಟುಂಬಕ್ಕಾಗಿ ಮೀಸಲಿಡುತ್ತಿದ್ಲು ಅಂತ ಹೇಳಿ, ಹೌದಲ್ವಾ? ಅವಳ ಆಸೆ ಕನಸು ಏನಿದ್ರು ಅದೆಲ್ಲ ಅಲ್ಲೇ ಸ್ಟಾಪ್ ಆಗ್ತಿತ್ತು. ಆದ್ರೆ ಹೊಸ ಆಸೆ ಕನಸುಗಳು ಅಲ್ಲಿಂದ ಮತ್ತೆ ಶುರುವಾಗ್ತಿತ್ತು ಮದುವೆ ಆದ್ಮೇಲೆ, ಗೊತ್ತಾಯ್ತಾ? ಆದ್ರೆ ಇಲ್ಲಿ ಏನಾಗತ್ತೆ ಅಂತ ಅಂದ್ರೆ, ಯಾವುದೇ ಕಾರಣಕ್ಕೂ ಮದುವೆ, ಈಗ ನಾವು ಒಂದು ನಮ್ಮ ಶಾಲೆಯ ಒಂದು ಮೀಟಿಂಗ್ ಅಲ್ಲಿ ಸ್ವರ್ಣಕ್ಕ ಅವ್ರು ಹೇಳಿದ್ರು, ಏನ್ ಹೇಳಿದ್ರು ಅಂತಂದ್ರೆ, ಒಂದು ರಜಪೂತರ ರಾಣಿ ತನ್ನ ಗಂಡ ಹೆಂಡತಿನ ತುಂಬಾ ಇಷ್ಟಪಡ್ತಿದ್ನಂತೆ, ತುಂಬಾ ಹೊಸದಾಗಿ ಮದ್ವೆ ಆಗಿರ್ತಾನೆ, ತುಂಬಾ ಇಷ್ಟಪಡ್ತಿರ್ತಾನೆ. ಅದೇ ಟೈಮಲ್ಲಿ ಯುದ್ಧ ಘೋಷಣೆ ಆಗತ್ತೆ, ಯುದ್ಧಕ್ಕೆ ಹೋಗೋಕೆ ಇವನಿಗೆ ಮನಸ್ಸಿಲ್ಲ, ಮದ್ವೆ ಆದ ಹೊಸ್ತು ಹೆಂಡತಿಯನ್ನ ಬಿಟ್ಟು ಹೋಗ್ಬೇಕಲ್ಲಪ್ಪ ಅಂತ ಹೇಳಿ ಅವನಿಗಷ್ಟೇ. ಮತ್ತೆ ಯುದ್ಧಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಪತ್ರ ಬರೆದು ಕಳಿಸ್ತಾನಂತೆ, ನಾನ್ ಬಂದ್ಬಿಡ್ಲಾ ನಾಳೆ, ಹೋಗಿರ್ತಾನೆ ಜಸ್ಟ್ ಯುದ್ಧ ಮಾಡಕ್ಕೆ, ನಾನು ಬರ್ಲಾ ನಾಳೆ ಅಂತ ಹೇಳಿ ಕೇಳ್ತಾನಂತೆ. ಅದಕ್ಕೆ ಇವಳು ಏನ್ ಮಾಡ್ತಾಳೆ ಅಂತಂದ್ರೆ, ನಾನು ನಿಂಗೆ ಒಂದು ಗಿಫ್ಟ್ ಕೊಟ್ಟು ಕಳಿಸ್ತೀನಿ, ಅದನ್ನ ನೋಡಿ ನಿರ್ಧಾರ ಮಾಡು ಅಂತೇನೋ ಒಂದು ವಿಷಯ ಅದು. ಏನ್ ಗಿಫ್ಟ್ ಕೊಟ್ಟು ಕಳಿಸ್ತಾಳೆ ಅಂತಂದ್ರೆ, ಅವಳು ತನ್ನ ಶಿರವನ್ನ ಕಟ್ ಮಾಡಿ ಒಂದು ಬಾಕ್ಸ್ ಅಲ್ಲಿ ಇಟ್ಟು ಕೊಟ್ಟು ಕಳಿಸ್ತಾಳಂತೆ. ನಾನ್ ಹೇಳದ್ ಒಂದು, ಅವಳು ಹಾಗೆ ಇದ್ದು ಸತ್ರೆ ಈ ಕತೆ ಆಗ್ತಾ ಇರ್ಲಿಲ್ಲ, ಗೊತ್ತಾಯ್ತಾ? ಅವಳು ಸಿಂಗಲ್ ಆಗಿ ಇದ್ದು ಸತ್ತಿದ್ರೆ ನಾ ರಜಪೂತ ರಾಣಿಯ ವಿಷಯವನ್ನು ನಾನು ನಿನ್ನ ಹತ್ರ ಹೇಳ್ತಾನೆ ಇರ್ಲಿಲ್ಲ. ಅವಳು ಹೇಗ್ ಸತ್ಲು? ಮದ್ವೆ ಆದ್ಲು. ಅವಳಿಗೆ ಬೇಕಾಗಿದ್ದು ಏನು ಅಂತಂದ್ರೆ, ರಾಜ್ಯದ ಸಂರಕ್ಷಣೆ, ತನ್ನ ಗಂಡ ಒಳ್ಳೆಯ ರಾಜ ಆಗಿರ್ಬೇಕು, ಇರುವಂತಹ ಜನತೆಯನ್ನು ರಕ್ಷಣೆ ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಆಕೆ ತನ್ನ ಜೀವನವನ್ನ ಬಲಿದಾನವನ್ನಾಗಿ ಕೊಟ್ಲು, ಹೌದು ತಾನೆ? ಹಾ, ಹಾಗಿದ್ಮೇಲೆ ಒಂದು, ನಿನ್ ಹೇಳ್ದೆ ಮದ್ವೆ ಆಗಿಯೂ ಸಾಯ್ತೀವಿ, ಮದ್ವೆ ಆಗದೆ ಇದ್ರು ಸಾಯ್ತೀವಿ ಅಂತ ಹೇಳಿ, ಹಾಗಾದ್ರೆ ದೇಶಕ್ಕೆ ನಾವ್ ಏನ್ ಕೊಡ್ತೀವಿ, ಹಾಗೆ ಸತ್ರೆ ಏನ್ ಕೊಡ್ತೀವಿ? ನಿಮ್ದು ಒಂದಿಷ್ಟು ಆಲೋಚನೆ ಕ್ರಮಗಳಿರುತ್ತೆ, ನಾವ್ ಹೀಗಿರ್ಬೇಕು, ನಾವ್ ಹೀಗಿರ್ಬೇಕು, ಅಥವಾ ನಮ್ ದೇಶವನ್ನ ಹೀಗ್ ಮುಂದುವರ್ಸ್ಬೇಕು, ನಮ್ಮ ದೇಶಕ್ಕೆ ಇಂತಿಂತದ್ ನಾವು ಮಾಡ್ಬೇಕು ಅಂತ ನಿನ್ ತಲೆಯಲ್ಲಿ ಒಂದಿಷ್ಟು ಆಲೋಚನೆಗಳಿರುತ್ತೆ. ಅದನ್ನ ನಿನ್ನ ಮಕ್ಕಳಿಗೆ ತುಂಬಿ ನೀನ್ ಹೋಗು, ಪರವಾಗಿಲ್ಲ, ನಿನ್ನ ಮಕ್ಕಳು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಏನೂ ಇಲ್ಲದೆ ನೀನೊಬ್ಬೆ ಹೋದ್ರೆ ಏನ್ ಪ್ರಯೋಜನ? ನಿನ್ನ ಅಪ್ಪ ಅಮ್ಮ ಹೀಗೆ ಯೋಚನೆ ಮಾಡಿದ್ರೆ ಇವಾಗ ನೀವು ಮಾತಾಡಕ್ ಆಗ್ತಿ ತಗದ್ಕೊಂಡು, ಇಲ್ಲ ಅಲ್ವಾ? ಹಾಗಾಗಿ ವಿಷಯ ಏನು ಅಂತಂದ್ರೆ, ಸ್ವಾತಂತ್ರ್ಯನೂ ಬೇಕು, ಸ್ವೇಚ್ಛಾಚಾರ ಆಗಿರ್ಬಾರ್ದು. ಸ್ವೇಚ್ಛಾಚಾರ ಅಂದ್ರೆ ಪಲಾಯನವಾದ, ಅಂದ್ರೆ ನಾನು, ನನಗೆ ಏನೂ ಬೇಡ, ನಂಗೆ ಹೊಸ ಜೀವನ ಬೇಡ, ನನಗೆ ಯಾರು ಬೇಡ, ನಾನೊಬ್ಳೆ ಇರ್ತೀನಿ, ನನ್ನ ಹತ್ರ ದುಡ್ಡಿದೆ, ನಾನು ಹೇಗೋ ಜೀವನ ಮಾಡ್ಕೊಂತೀನಿ. ಹೌದು, ಅದು ಒಂದು ಏಜಿನ ತನಕ ಮಾತ್ರ. ನೆಕ್ಸ್ಟ್ ನಾವೊಂದು ಅಬೌವ್ 60 ಆದ್ಮೇಲೆ ನಮಗನ್ಸುತ್ತೆ, ನನಗೂ ಒಬ್ರು ಭಾವನಾತ್ಮಕವಾಗಿ ಒಂದ್ ಜೊತೆ ಬೇಕಿತ್ತೇನೋ ಅಂತ ಹೇಳಿ, ಆದ್ರೆ ಏನಾಗುತ್ತೆ, ಕಾಲ ಮಿಂಚಿ ಹೋಗಿರುತ್ತೆ. ಯಾಕಂದ್ರೆ ಒಂದೊಂದು ನಮ್ಮ ಒಂದೊಂದು ವಯಸ್ಸಿನ ಹಂತದವರೆಗೆ ನಮಗೆ ಒಂದೊಂದು ಆಲೋಚನೆಗಳು ಬರುತ್ತೆ, ಆದ್ರೆ ಆಲೋಚನೆ ಬರೋ ಟೈಮಲ್ಲಿ ನಮ್ ಕೈಲಿ ಏನು ಮಾಡಕ್ ಸಾಧ್ಯ ಇರೋದಿಲ್ಲ. ಆಗ ನಮ್ಮನ್ ಲಾಸ್ಟ್ ಕೊನೆಗಾಲದಲ್ಲಿ ನೋಡ್ಕೊಳೋದು ಯಾರು? ಯಾರು ಇಲ್ಲ ನೋಡ್ಕೊಳಕ್ಕೆ, ಹೌದಲ್ವಾ? ಹಾಗಾಗಿ ನೀನ್ ಹೇಳಿದ ವಿಷಯಕ್ಕೆ, ಮದ್ವೆ ಸ್ವಾತಂತ್ರ್ಯ ಬೇಕು, ಆದ್ರೆ ಮದ್ವೆ ಆಗಿಯೂ ನಾವು ಸ್ವಾತಂತ್ರ್ಯವನ್ನ ಪಡ್ಕೋಬಹುದು ಅಂತ ಹೇಳಿ.
2: ಇದಕ್ಕೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಇಮೋಷನಲ್ ರೀಸನಿಂಗ್ ಅಂತ ಹೇಳ್ತೀವಿ ನಾವು. ಅಂದ್ರೆ ನನ್ಗೆ ಅಸುರಕ್ಷಿತ ಅಂತ ಹೇಳಿ ಅನಿಸ್ತಾ ಇದೆ, ನನ್ಗೆ ಎಲ್ಲರೂ ಮೋಸಗಾರರು ಅಂತ ಹೇಳಿ ನನಗನಿಸ್ತಾ ಇದೆ, ಸೊ ಹಾಗೆ ಆಗತ್ತೆ ಅಂತ. ಅಂದ್ರೆ ಮೋಸ ಆಗತ್ತೆ, ಎಲ್ಲರೂ ಮೋಸಗಾರರೇ ಇದ್ದಾರೆ ನನಗ್ ಅನಿಸ್ತಾ ಇದೆ, ಅದಕ್ಕೋಸ್ಕರ ನಾನೇನ್ ಅನ್ಕೊಳ್ತೀನಿ, ಎಲ್ರು ಮೋಸಗಾರರೇ, ಬಟ್ ನನಗನ್ಸಿದ್ದೆಲ್ಲವೂ ಸತ್ಯ ಆಗಿರ್ಬೇಕು ಅಂತಿಲ್ಲ ಅಲ್ವಾ? ನನಗ್ ಅನಿಸ್ತಾ ಇದೆ, ಇದಕ್ಕೆ ನಾವು ಇಮೋಷನಲ್ ರೀಸನಿಂಗ್ ಅಂತ. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದಿದೆ, ನಾವು ಮುಂದೆ ಬರುವಂತಹ ನೋವುಗಳನ್ನ ತಪ್ಪಿಸಿಕೊಳ್ಳಿಕ್ಕೆ, ಈಗ ನೋ ರಿಸ್ಕ್ ನೋ ಪೇನ್ ಅಲ್ವಾ. ಇದಕ್ಕೆ ನಾವು ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಅಂದ್ರೆ ಇದು ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ. ನಮಗೆ ಭಯ ಇರುತ್ತೆ, ನಾಳೆ ನಾನೊಂದು ಹುಡುಗನ್ ಲವ್ ಮಾಡಿದೆ ಅಥವಾ ನಾನೊಂದು ಹುಡುಗನ್ ಮದ್ವೆ ಆದೆ, ಅವನಿಗೆ ಬೇರೆ ಹುಡುಗಿಯರೆಲ್ಲ ಇದ್ರೆ ಅಲ್ವಾ. ನಾನೊಂದು ವಿಷಯ ಹೇಳ್ತೀನಿ, ಒಂದು ವೇಳೆ ಮೋಸನೇ ಮಾಡೋದಾಗಿದ್ರೆ ಆಮೇಲೆ ಕೂಡ ಮಾಡ್ಬೇಕು ಅಲ್ವಾ. ಇಲ್ಲ ಅಂತ ಹೇಳಿದ್ರೆ, ಈಗ ನಾನು ಹೇಳ್ತೀನಿ ನಿಮ್ಗೆ ಒಂದು ಉದಾಹರಣೆ. ನಿಮ್ಗೊಂದು ಒಳ್ಳೆ ಹುಡುಗ ಸಿಕ್ಕದ, ಸೂಪರ್, ಯಾವುದ್ರಲ್ಲೂ ಸಮಸ್ಯೆ ಇಲ್ಲ, ಒಳ್ಳೆ ಓದಿದಾನೆ, ಯಾವುದೇ ಹುಡುಗಿಯರ ಸವಸ ಇಲ್ಲ, ಏನೂ ಇಲ್ಲ, ಆಯ್ತಾ. ಆದ್ರೆ ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ, ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಶನ್ನೇ ಇಲ್ಲ, ನಿಮ್ಮಿಬ್ಬರ ನಡುವೆ ಬಾಂಡಿಂಗೇ ಇಲ್ಲ, ಅದು ಫೇಲ್ ಆಗ್ಬೋದಲ್ವಾ. ಎಲ್ಲ ಸರಿ ಇದ್ದು ಕೂಡ ಫೇಲ್ ಆಗ್ಬೋದಲ್ವಾ, ಕಮ್ಯುನಿಕೇಶನ್ ಇಲ್ಲ, ಬಾಂಡಿಂಗ್ ಇಲ್ಲ, ಎಕ್ಸ್ಪ್ರೆಷನ್ ಇಲ್ಲ. ಅವನು ಒಳ್ಳೆ ಹುಡುಗ, ಏನೂ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಒಂದು ಹುಡುಗಿನೂ ಈ ಕಣ್ಣೆತ್ತಿ ನೋಡ್ದವನಲ್ಲ ಅಲ್ವಾ. ಸಮಸ್ಯೆಗಳು ಬರುತ್ತೆ ಅಂತ ಹೇಳಿದ್ರೆ ಹೆಂಗಿದ್ರು ಕೂಡ ಬರುತ್ತೆ. ಬಟ್ ನಾವು ಒಂದೇನು ಹೇಳೋದು, ನಮ್ಮಲ್ಲಿ ಅವೇರ್ನೆಸ್ ಇದ್ರೆ, ಓಕೆ, ಈಗ ಒಂದು ಹುಡುಗ ಯಾವುದೋ ಒಂದು ಹುಡುಗಿನ ಲವ್ ಮಾಡಿದ್ದ, ಎಲ್ಲವೂ ನಮ್ ಮನ್ಸ್ ಅನ್ನೋದು ನಮ್ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ ಅಲ್ವಾ. ಯಾವುದೋ ಒಂದು ಹುಡುಗಿ ಇಷ್ಟ ಆದ್ಲಪ್ಪ, ಬಟ್ ಹೋಗ್ತಾ ಹೋಗ್ತಾ ರಿಲೇಶನ್ಶಿಪ್ ಅಲ್ಲಿ ಗೊತ್ತಾಗತ್ತೆ ಅವನಿಗೆ ಗೊತ್ತಾಗತ್ತೆ ಯಾವ್ದು ಆ ಹುಡುಗಿ ನನ್ಗೆ ಮ್ಯಾಚ್ ಆಗಲ್ಲ, ನಂದು ಅವಳದ್ದು ಥಾಟ್ಸ್ ಮ್ಯಾಚ್ ಆಗಲ್ಲ, ಇದು ಸರಿ ಬರ್ತಾ ಇಲ್ಲ ಅಂತ ಹೇಳಿ ಬ್ರೇಕಪ್ ಆಗ್ಬಹುದು ಅಲ್ವಾ. ಬ್ರೇಕಪ್ ಆದ್ಮೇಲೆ ಹಾಗಾದ್ರೆ ಅವನೇನು ಜೀವನ ಇಡೀ ಒಂಟಿಯಾಗೇ ಬಾಳ್ಬೇಕಾ? ಅಥವಾ ಈಗ ಬೇರೆ ಹುಡುಗಿರು, ಒಂದ್ ಕಾಲೇಜ್ ಅಲ್ಲಿ ನಿಮ್ ಫ್ರೆಂಡ್ ಯಾರನೋ ಒಂದ್ ದೂರದಿಂದ, ಈಗ ಲವ್ ಆಗೋದೆಲ್ಲ ಹೆಂಗ್ ಗೊತ್ತಾ? ಅವ್ನ್ ಯಾವ್ದೋ ಒಂದು ಅಕಾಡೆಮಿಕ್ ಇದ್ರಲ್ಲಿ ಫಸ್ಟ್ ಇದಾನೆ ಅಂತ ಹೇಳಿದ ತಕ್ಷಣ ಫಸ್ಟ್ ಬರ್ತಾನೆ ಅನ್ನುವ ಒಂದು ಅಟ್ರಾಕ್ಷನ್ ಗೆ ಲವ್ ಆಗೋದು, ಅಥವಾ ಯಾವ್ದೋ ಸ್ಪೋರ್ಟ್ಸ್ ಅಲ್ಲಿ ಅವನು ಫಸ್ಟ್ ಬರ್ತಾನೆ ಅಂತ ಹೇಳಿದ ತಕ್ಷಣ ಅದನ್ನ ನೋಡಿ ಬೀಳೋದು ಅಂತ ಹೇಳ್ತಾರಲ್ಲ, ಲವ್ ಮಾಡೋದು, ಅದನ್ನ ನೋಡಿ ಇಷ್ಟ ಪಡೋದು. ಇದೆಲ್ಲ ಆಕ್ಚುಲಿ ಯಾವ್ದು ಲವ್ವೇ ಅಲ್ಲ, ಇದೆಲ್ಲ ಇನ್ಫ್ಯಾಚುಯೇಷನ್ಸ್, ಆಯ್ತಾ. ಈಗ ಇದೇ ಇರೋದು, ಟ್ರೂ ಲವ್ ನಿಮ್ಗೆ ಹುಡುಕಿದ್ರು ಸಿಗಲ್ಲ. ಇದೆಲ್ಲ ಏನು ಕ್ಷಣಿಕವಾದಂಥದ್ದು. ಯಾವ್ದೋ ಒಂದ್ ಚೆನ್ನಾಗಿರೋ ಡ್ರೆಸ್ ಹಾಕೊಂಡ್ ಬಂದ್ಲು, ನನ್ಗೆ ಇಷ್ಟ ಆದ್ಲು, ಅವ್ಳು ಚೆನ್ನಾಗಿ ಹಾಡ್ತಾಳೆ, ನನ್ಗೆ ಇಷ್ಟ ಆದ್ಲು, ಈ ತರದ್ದೆಲ್ಲ ಲವ್ಗಳು ಇರೋದು. ಮುಂಚೆ ಎಲ್ಲ ಈ ತರದ್ದೆಲ್ಲ ಅನ್ಸಿದ್ರೆ ಲವ್ ಆಗ್ತಿರ್ಲಿಲ್ಲ, ಯಾಕೆ ಗೊತ್ತಾ? ಈ ತರ ಮೊಬೈಲ್ಗಳು ಇರ್ಲಿಲ್ಲ, ಒಂದು ಲೆಟರ್ ಬರೆದ್ರೆ ಅದನ್ನ ಕೊಡೋ ಧೈರ್ಯ ಇರ್ಲಿಲ್ಲ, ಹತ್ತು ಲೆಟರ್ಗಳು ಬರ್ದು ಕಸದ ಬುಟ್ಟಿ ಸೇರ್ತಿದ್ವು. ಸೊ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಹಿಂದಿನ ಕಾಲದಲ್ಲೂ ಏನು ಯಾರನ್ನು ಯಾರು ಇಷ್ಟಪಟ್ಟಿರಲ್ಲ ಅಂತ ಏನು ಇಲ್ಲ. ನಿಮ್ಮ ಅಪ್ಪ ಅಮ್ಮ ಈಗ ಇದಾರಲ್ಲ, ಅವ್ರು ಯಾರನ್ನು ಇಷ್ಟಪಟ್ಟಿಲ್ಲ ಅಂತೇನಿಲ್ಲ, ಪಟ್ಟಿರ್ಬೋದು, ಬಟ್ ಅದು ಮುಂದೆ ಹೋಗಿಲ್ಲ, ಮುಂದೆ ಹೋಗೋದಕ್ಕೆ ಅವಕಾಶ ಸಿಕ್ಕಿಲ್ಲ, ಮೊಬೈಲ್ ಇರ್ಲಿಲ್ಲ. ಈಗಿನ ಮೊಬೈಲ್ಗಳು ಹೇಗೆ ಶುರು ಆಗುತ್ತೆ ಗೊತ್ತಾ? ಲವ್ಗಳು ಮೊಬೈಲ್ ಅಲ್ಲಿ ಒಂದು ಐ ಲವ್ ಯು ಅಂತ ಹೇಳಿ ಒಂದು ಹಾರ್ಟ್ ಸಿಂಬಲ್ ಕಳಿಸಿದ್ರೆ ಜಸ್ಟ್ ಮುಗೀತು. ನಾಳೆ ಇಷ್ಟ ಆಗ್ಲಿಲ್ವಾ, ಒಂದು ಹಾರ್ಟ್ ಬ್ರೇಕ್ ಆಗಿರೋದು ಸಿಂಬಲ್ ಕಳಿಸಿದ ತಕ್ಷಣ ಅಲ್ಲಿಗೆ ಬ್ರೇಕಪ್. ಇಂತ ಲವ್ ಸ್ಟೋರಿಗಳಿದೆ, ಬ್ಲಾಕ್ ಮಾಡಿದ್ರೆ ಆಯ್ತು, ಮುಗೀತು, ಮತ್ತೆ ಹೇಳಿ ಅರ್ಥ. ಸೊ ಇದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ನಾವು ಮದ್ವೆನೇ ಬೇಡ, ನನ್ನ ಹುಡುಗ ಮೋಸನೇ ಮಾಡವನಾಗಿರ್ತಾನೆ ಅಂತ ಹೇಳೋ ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಅನ್ಕೊಂಡಿರೋದು ತಪ್ಪು ಅಂತ ನಾನು ಖಂಡಿತವಾಗ್ಲು ಹೇಳಲ್ಲ, ಯಾಕಂದ್ರೆ ನೀವು ಅನ್ಕೊಂಡಿರೋದು ಸರಿನೇ. ಎಲ್ರಿಗೂ ಒಂದು ಮನಸ್ಸಿನಲ್ಲಿ ಬರುತ್ತೆ, ಹೌದು ಅವನು ಮೋಸನೇ ಮಾಡೋನಾಗಿದ್ರೆ, ಅವನು ತುಂಬಾ ಹುಡುಗಿಯನ್. ಅದೇ ತರ ನೀವು ಈಗ ಯಾರನ್ನೂ ಲವ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಮದ್ವೆ ಆಗೋ ಹುಡುಗನಿಗೂ ಡೌಟ್ಸ್ ಗಳು ಇರ್ಬೋದು, ಇವಳು ಎಷ್ಟು ಜನರನ್ನ ಲವ್ ಮಾಡಿದ್ಲೋ ಏನೋ, ಕಾಲೇಜಿಗೆ ಹೋಗ್ತಿದ್ಲಲ್ವಾ ಅಲ್ವಾ, ಆ ತರ ಇದು ಬರುತ್ತೆ. ಆವಾಗ ಏನ್ ಮಾಡ್ಬೇಕು? ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿಯಲ್ಲ, ಆಗ್ಲೇ ಅವರು ಸಿಂಧು ಅವರು ಹೇಳಿದ್ರು ತುಂಬಾ ಸ್ವಾತಂತ್ರ್ಯ ಈಗಿನ ಕಾಲದಲ್ಲಿ, ಅದೆಲ್ಲ ಹಿಂದಿನ ಕಾಲದಲ್ಲೇ ಇತ್ತು, ಸ್ವಾತಂತ್ರ್ಯ ಇಲ್ಲ, ಏನ್ ಬೇಕಾದ್ರೂ ಇದಿಲ್ಲ ಅಂತ ಹೇಳಿ ಆ ತರ. ಬಟ್ ಈಗಿನ ಕಾಲದಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಎಷ್ಟಿದೆಯೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಸ್ವಾತಂತ್ರ್ಯ ಇದೆ. ಆ ಸ್ವಾತಂತ್ರ್ಯವನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದನ್ನು ನಾವು ತುಂಬಾ ನೋಡ್ತಾ ಇದ್ದೀವಿ, ಗೊತ್ತಾಯ್ತಾ? ಸಮಾಜದಲ್ಲಿ ನೀವ್ ಏನ್ ಕನ್ಕ್ಲೂಷನ್ ಗೆ ಬಂದಿದ್ದೀರಲ್ಲ, ಆ ಕನ್ಕ್ಲೂಷನ್ ಅನ್ನ ಆಕ್ಚುಲಿ ಹುಡುಗರ ಸೈಡ್ ಇಂದ ನೋಡಿದ್ರೆ ಇನ್ನೂ ಜಾಸ್ತಿ ಕನ್ಕ್ಲೂಷನ್ ಗೆ ಅವ್ರು ಬರಬೇಕು. ಆ ತರ ಸಿಚುವೇಶನ್ಸ್ ಸಮಾಜದಲ್ಲಿ ಈಗ ಇದೆ. ಒಬ್ಬ ಆಪ್ತ ಸಮಾಲೋಚಕಿಯಾಗಿ ಈ ಫ್ಯಾಮಿಲಿ ಕೌನ್ಸಿಲಿಂಗ್ ಎಲ್ಲ ಇದು ಮಾಡುವಾಗ ನನಗ್ ಬಂದಿರೋ ವಿಷಯಗಳಲ್ಲಿ ಈಗ ನೋಡಿದ್ರೆ ಹೆಣ್ಮಕ್ಳು ಕೂಡ ಇರುವ ಕಾನೂನುಗಳನ್ನ ಮಿಸ್ಯೂಸ್ ಮಾಡಿಕೊಂಡು ಹರಾಜ್ ಮಾಡೋದು ಅಲ್ಲಿವರೆಗೆ ಈಗ ಬಂದಿದೆ. ಈಗ ಹುಡುಗಿಯರಿಗೆ ಸ್ವಾತಂತ್ರ್ಯ ಇಲ್ಲ ಅನ್ನುವಂಥದ್ದು ಎಲ್ಲೋ ರೂರಲ್ ಇದ್ರಲ್ಲಿ ಎಲ್ಲೋ ಒಂದೆರಡು ಕೇಸ್ಗಳಾಗ್ಬೋದು, ಬಿಟ್ರೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿಲ್ಲ. ಯಾಕೆ ಗೊತ್ತಾ? ಈಗ ಹೆಣ್ಣು ವಿದ್ಯಾವಂತೆ, ಎಲ್ಲೋ ಅವಿದ್ಯಾವಂತರು ನಿಮ್ಗೆ ಸಿಗಲ್ಲ, ಹೆಚ್ಚಿನ ಇದರಲ್ಲಿ 99% ವಿದ್ಯಾವಂತರು ಹೆಣ್ಮಕ್ಳು, ಹುಡುಗರಿಗಿಂತ ಜಾಸ್ತಿ ಪೊಸಿಷನ್ ಅಲ್ಲಿ ಇದ್ದಾರೆ ಈಗ ಹೆಣ್ಮಕ್ಳು. ಹಾಗಾಗಿ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿಲ್ಲ, ಸ್ವಾತಂತ್ರ್ಯ ಮತ್ತೆ ಇಲ್ಲ ಅಂತ ಹೇಳಿ ಅವರು ಹೇಳಿದ್ರು. ನೋಡಿ, ಈಗ ಮದ್ವೆ ಆದ್ಮೇಲೆ ನಾವು ಕುತ್ಕೊಂಡು ಮಾತಾಡೋದಿದೆಯಲ್ಲ, ನಾವು ಯಾವ ರೀತಿ ಆ ರಿಲೇಶನ್ಶಿಪ್ ಅನ್ನ ಮೈಂಟೈನ್ ಮಾಡ್ಕೊಂಡು ಹೋಗ್ತೀವಿ, ಅದ್ರ ಮೇಲೆ ಮದ್ವೆ ಚೆನ್ನಾಗಾಗುತ್ತೋ ಚೆನ್ನಾಗಿಲ್ವೋ ಅಥವಾ ಮುಂದುವರ್ಸ್ಕೊಂಡು ಹೋಗ್ಬೇಕೋ ಅದು ನಿರ್ಧಾರ ಆಗುತ್ತೆ. ಸೊ ನೀವುಗಳು ಈಗ ಮುಂಚೆನೆ ಮದ್ವೆ ಆಗೋದಕ್ಕಿಂತ ಮುಂಚೆನೆ, ನನ್ ಲಾಸ್ಟ್ ಒಂದ್ ಎಪಿಸೋಡ್ ಅಲ್ಲಿ ಮಾತಾಡಿದ್ದೆ, ನಿಮ್ಗಳ ಮದ್ವೆ ಇವತ್ತು ಈಗ ನಾಡ್ದೇನಾದ್ರೂ ಫಿಕ್ಸ್ ಆಯ್ತು ಅಂತ ಹೇಳಿದ್ರೆ ನೀವುಗಳು ಪ್ಲಸ್ ನಿಮ್ ತಂದೆ ತಾಯಿಗಳು ಏನ್ ಮಾಡ್ತೀರ ಗೊತ್ತಾ, ಒಂದು 6 ತಿಂಗಳಿಂದ ಮದ್ವೆಗೆ ಏನೇನ್ ಮಾಡೋದು ಎಲ್ಲವನ್ನ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಾ. ಸರಿ ತಾನೆ? ಏನು, ಯಾವ ಡ್ರೆಸ್ ಹಾಕೋಬೇಕು, ಧಾರೆ ಆಗುವಾಗ ಯಾವ ಸೀರೆ ಉಡ್ಬೇಕು, ರಿಸೆಪ್ಷನ್ಗೆ ಯಾವ ಡ್ರೆಸ್ ಹಾಕೋಬೇಕು, ಯಾವ ತರ ಮೇಕಪ್ ಬೇಕು ಅಲ್ವಾ, ಎಲ್ಲವನ್ನ ಪ್ಲಾನ್ ಮಾಡ್ತೀರಾ, ಯಾವ ತರ ಇನ್ವಿಟೇಷನ್ ಆಗ್ಬೇಕು, ಮೆನು ಏನಿರ್ಬೇಕು, ಎಲ್ಲವನ್ನ ಮಾಡ್ತೀರಾ. ಬಟ್ ಇಷ್ಟೆಲ್ಲ ಖರ್ಚು ಮಾಡಿದ ಮೇಲೆ, ಇಷ್ಟೆಲ್ಲ ಇದು ಮಾಡಿದ ಮೇಲೆ, ಆ ಸಂಬಂಧ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳೋದಕ್ಕೆ ಏನಾದ್ರೂ ಅದ್ರ ಬಗ್ಗೆ ಏನಾದ್ರೂ ಇನ್ವೆಸ್ಟ್ ಮಾಡ್ತೀರಾ? ಅದ್ರ ಬಗ್ಗೆ ಕೂತ್ಕೊಂಡು ನಿಮ್ ತಂದೆ ತಾಯಿಗಳು, ಮಗಳೆ ನಾಳೆ ನೀನ್ ಮದ್ವೆ ಆಗಿ ಹೋಗ್ತಾ ಇದ್ದೀಯಾ, ಆ ಮನೆಯಲ್ಲಿ ಸಿಚುವೇಶನ್ಸ್ ಹೀಗೀಗ್ ಬರಬಹುದು ಅಲ್ವಾ, ಒಂದ್ ಮನೆ ಅಂತ ಹೇಳದ್ಮೇಲೆ 1000 ರೀತಿಯ ಪ್ರಾಬ್ಲಮ್ಗಳು ಬರುತ್ತೆ ಇಲ್ವಾ, ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ನಿಮ್ಮ ಮನೆಯಲ್ಲಿ ಇದ್ದೀರಾ, ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆನೇ ಬರಲಿಲ್ವಾ, ಹಾಗಾದ್ರೆ ನೋಡಿರ್ತೀರಾ, ನೋಡಿಯೇ ಬೆಳೆದಿರ್ತೀರಾ ಅಲ್ವಾ. ಸಮಸ್ಯೆಗಳು ಬರುತ್ತೆ, ಆ ನಿಭಾಯಿಸುವ ಕಲೆಯನ್ನ ನಾವು ಕಲ್ತ್ಕೊಂಡ್ರೆ ಎಲ್ ಬೇಕಾದ್ರೂ ಬದುಕು. ನಿಭಾಯಿಸುವ ಕಲೆ ಗೊತ್ತಿಲ್ಲ ಅಂತ ಹೇಳಿ ಆದ್ರೆ, ನಾನು ಹೇಳ್ದಾಗೆ ಅವನು ಎಷ್ಟೇ ಒಳ್ಳೆ ಹುಡುಗನಾಗಿರ್ಲಿ, ಎಷ್ಟೇ ಒಳ್ಳೆಯವನಾಗಿರ್ಲಿ, ಸಂಬಂಧ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ನಾವು ಫಸ್ಟ್ ಏನ್ ಮಾಡ್ಬೇಕು, ಮದ್ವೆಗಿಂತ ಮುಂಚೆ ಆ ಯಾರು ಮದ್ವೆ ಆಗುವವರು ಅವರೊಂದು 4 ಸಲ ಮೀಟ್ ಆಗ್ಬೇಕು. ಮೀಟ್ ಆಗಿ ಅವರ ಒಂದು ಒಪಿನಿಯನ್ ಮದ್ವೆಯ ಬಗ್ಗೆ ಅಥವಾ ಮದ್ವೆಯ ನಂತರದ ಪ್ಲಾನಿಂಗ್ ಬಗ್ಗೆ ಡಿಸ್ಕಷನ್, ಅದು ಏನ್ ನಮ್ದು ಡ್ರೀಮ್ಸ್ ಇದೆ. ಹುಡುಗಿಯಾದವಳು ಹೆಚ್ಚಿನ ಹೆಣ್ಮಕ್ಳು ಮಾಡೋ ತಪ್ಪಂದ್ರೆ ಅವರ ಕನಸುಗಳನ್ನ ಹಂಚ್ಕೊಳ್ಳೋದೇ ಇಲ್ಲ ಅವರು ಅಲ್ವಾ. ಹಂಚ್ಕೊಳ್ಳಲ್ಲ, ನನ್ಗೇನೋ ಒಂದು ಸಾಧನೆ ಮಾಡ್ಬೇಕಿದೆ, ನನ್ ಮದ್ವೆ ಆಗೋನ ಹತ್ರ ನಾನು ಹೇಳ್ಬೇಕು ನನಗಿಂತದಿಂತ ಕನಸಿದೆ, ಈ ತರ ಆಗಬೇಕು ಅಂತ ಹೇಳಿದೆ. ಕೆಲವು ಆಗಿದೆ ಕನಸುಗಳು ನೆರವೇರಿದೆ, ಇನ್ನು ಕೆಲವು ನೆರವೇರ್ಲಿಕ್ಕಿದೆ, ಅದನ್ನ ನಾನು ನೆರವೇರಿಸ್ಕೊಳ್ಬಹುದಾ, ನಿಮ್ ಅಭಿಪ್ರಾಯ ಏನು ಕೇಳಿದ್ರೆ ಓಕೆ ನಾನು ನಿನ್ಗೆ ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಮದ್ವೆ ಆಗೋದು ಇಲ್ಲ, ಇದು ನನಗೂ ಇದಕ್ಕೂ ಏನು ಆಗಲ್ಲ, ಆಗಿ ಬರಲ್ಲ, ಸೊ ನಾವು ಡಿಫರೆಂಟ್ ಆಗಿ ಬೇರೆ ಬೇರೆ ನೋಡ್ಕೊಳ್ಳೋಣ ಅಂತ ಹೇಳಿದ್ರೆ ಅಲ್ಲೇ ಫಿನಿಶ್ ಮಾಡಿ. ನಾನ್ ಹೇಳೋದಾನೆ ಅಂದ್ರೆ ಎಂಗೇಜ್ಮೆಂಟ್ ಆಗೋದ್ ದಿನವೂ ನೀವು ಮುರ್ಕೊಂಡ್ರು ಬೇಜಾರಿಲ್ಲ, ಆಮೇಲೆ ಡಿವೋರ್ಸ್ಗೆ ಅಪ್ಲೈ ಮಾಡೋದಕ್ಕಿಂತ ಎಂಗೇಜ್ಮೆಂಟ್ಗಿಂತ ಮುಂಚಿನ ದಿವಸ ನಿಮ್ಗೆ ಅನ್ಸಿದ್ರು ನೀವು ಬೋಲ್ಡ್ ಆಗಿ ಅದನ್ನ ಫೇಸ್ ಮಾಡ್ಬೇಕು, ಇಲ್ಲ ಬೇಡ ಅನ್ನುವಂತ ನಿರ್ಧಾರಕ್ಕೆ ನಿಮ್ಗೆ ಬರುವಂತ ಸ್ವಾತಂತ್ರ್ಯ ಈಗ ಇದೆ. ಹಾಗಾಗಿ ಸ್ವಾತಂತ್ರ್ಯ ಇಲ್ಲ ಅಂತಿಲ್ಲ, ಒಂದು ಸಂಬಂಧವನ್ನ ಅದು ಯಾವುದೇ ಸಂಬಂಧಗಳಾಗಿರ್ಲಿ, ಈವನ್ ಈಗ ಫ್ರೆಂಡ್ಶಿಪ್ ಅಲ್ಲ, ನಿಮ್ಗೆ ನೀವೀಗ ಫ್ರೆಂಡ್ಸ್ ಇದ್ದೀರಿ ಅಂತ ಇಟ್ಕೊಳ್ಳಿ, ಒಳ್ಳೆ ಕಮ್ಯುನಿಕೇಶನ್ ಇಲ್ಲ ಏನಾಗುತ್ತೆ ಅಲ್ವಾ, ಮುರಿದು ಹೋಗುತ್ತೆ. ನಾವು ನಾನು ಯಾವಾಗ್ಲೂ ಹೇಳೋದಿದೆ, ಗ್ಲಾಸ್ ಅಲ್ಲಿ ಈಗ ನಂದು ಒಬ್ಳು ಫ್ರೆಂಡ್ ಇದ್ದಾಳೆ, ನನ್ಗೆ ಒಬ್ಳು ಎನಿಮಿನೂ ಇದ್ದಾಳೆ, ಇದ್ದೇ ಇರ್ತಾರೆ. ನಾಳೆ ಒಂದ್ 4 ದಿನ ಆದ್ಮೇಲೆ ನನ್ನ ಕ್ಲೋಸ್ ಫ್ರೆಂಡ್ ನನ್ನ ಎನಿಮಿ ಹತ್ರ ಏನೋ ಒಂಚೂರು ಮಾತಾಡ್ತಿದ್ಲು ಅಂದ ತಕ್ಷಣ ನಾನು ಏನೆಲ್ಲ ಯೋಚನೆ ಮಾಡ್ತೀನಿ, ನನ್ನ ಸುದ್ದಿನೇ ಮಾತಾಡ್ತಿದ್ದಾರೆ, ನನ್ನ ಬಗ್ಗೆನೇ ಏನೋ ಮಾಡ್ತಿದ್ದಾಳೆ, ನಾನು ಇವಳ ಹತ್ರ ಏನೇನ್ ಹೇಳಿದೀನಿ ಇವಳೆಲ್ಲ ಅವಳ ಹತ್ರ ಹೋಗಿ ಹೇಳಿರ್ತಾಳೆ, ಅಸಂಪ್ಷನ್ಸ್ ಇದೆಲ್ಲ ಅಲ್ವಾ, ನಾವೇ ಮಾಡ್ಕೊಳ್ಳುವಂಥದ್ದು. ಬಟ್ ರಿಯಾಲಿಟಿ ಅದಾಗಿರತ್ತ, ಆಗಿರ್ಬೇಕು ಅಂತೇನಿಲ್ಲ, ಆಗಿರ್ಬಾರ್ದು ಅಂತಾನೂ ಇಲ್ಲ, ಬಟ್ ಆಗಿರ್ಲೇಬೇಕು ಅಂತೇನಿಲ್ಲ, ಚಾನ್ಸಸ್ ಆರ್ ದೇರ್ ಅಲ್ವಾ. ಅವ್ಳು ಬೇರೆ ಏನೋ ವಿಷಯ ಮಾತಾಡ್ತಿರ್ಬೋದು, ಅವಳಿಗೆ ಗೊತ್ತಿಲ್ಲಿರ್ಬೋದು ನೀವು ನಿಮ್ ಎನಿಮಿ ಅಂತ ಹೇಳಿ ಅಲ್ವಾ. ಏನು ನಾವು ಕಮ್ಯುನಿಕೇಶನ್ ಒಂದು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಅದಕ್ಕೆ ನನ್ನ ಕಾಲೇಜ್ಗಳಿಗೆಲ್ಲ ಹೋದಲ್ಲಿ ಹೆಚ್ಚಿನವರಿಗೆ ಸೆಷನ್ಗಳಲ್ಲಿ ಹೇಳೋದೇನಂತ ಹೇಳಿದ್ರೆ, ನೀವು ಮಾರ್ಕ್ಸ್ 90% ತೆಗೆದಿದ್ರು ಪರವಾಗಿಲ್ಲ, ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನ ಕರೆಕ್ಟ್ ಮಾಡ್ಕೊಳ್ಳಿ, ಒಂದು ಬೋಲ್ಡ್ ಆಗಿ ನಿಮ್ ಮನಸ್ಸಲ್ಲಿ ಇರೋದನ್ನ ನೇರವಾಗಿ ಸ್ಪಷ್ಟವಾಗಿ ಎಕ್ಸ್ಪ್ರೆಸ್ ಮಾಡೋದನ್ನ ಕಲ್ತ್ಕೊಳ್ಳಿ, ಯಾರ ಹತ್ರ ಬೇಕಾದ್ರೆ ಇರಲಿ. ಕ್ಲಾಸ್ ಅಲ್ಲಿ ಒಂದು ಟೀಚರ್ ಪ್ರಶ್ನೆ ಕೇಳಿದ್ರು ಅಂತ ಹೇಳಿದ್ರೆ, ನಿಮ್ ಕ್ಲಾಸ್ ಅಲ್ಲಿ ಎಷ್ಟು ಜನ ಕೈ ಎತ್ತಾರೆ ಹೋಗ್ಲಿ? ಗೊತ್ತಿದ್ರು ಕೈ ಎತ್ತೀರಾ ನೀವು? ಇಲ್ಲ. ನನ್ ಗೊತ್ತಿದ್ರು ಆ ಆನ್ಸರ್ ಎಲ್ಲಿ ತಪ್ಪಾಗ್ಬಿಡುತ್ತೇನೋ, ಯಾರು ನಕ್ ಬಿಡ್ತಾರೋ ಏನೋ, ಈ ತರ ಎಲ್ಲ ನಾವು ಅದನ್ನ ಮೊದಲು ಬದಲಾವಣೆ ಮಾಡ್ಕೊಳ್ಬೇಕು. ನನಗ್ ಗೊತ್ತಿದ್ಯಾ, ನನ್ ನೇರವಾಗಿ ಎದ್ದು ನಿಂತು ಯಾರು ಏನ್ ಹೇಳ್ತಾರೆ ನನಗ್ ಬೇಕಾಗಿಲ್ಲ, ನನಗ ಆನ್ಸರ್ ಗೊತ್ತಿದೆ, ನಾನು ಹೇಳ್ತೀನಿ, ಅದನ್ನ ನಾವು ಕಲ್ತ್ಕೊಳ್ಬೇಕು. ಇಲ್ಲ ನನ್ಗೇನೋ ಡೌಟ್ ಬಂತ, ನಾನು ಡೈರೆಕ್ಟ್ ಆಗಿ ಟೀಚರ್ಸ್ ಹತ್ರ ಕೇಳ್ತೀನಿ, ನನ್ಗೆ ಇದು ಅರ್ಥ ಆಗ್ಲಿಲ್ಲ. ಸೊ ಏನಾಗುತ್ತೆ, ಮನಸ್ಸಲ್ಲೇ ಇಟ್ಕೊಂಡು ನನ್ಗೆ ಅದ ಅರ್ಥ ಆಗ್ಲಿಲ್ಲ, ನನ್ಗೆ ಅರ್ಥ ಆಗ್ಲಿಲ್ಲ, ನನ್ನ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಆನ್ಸರೇ ಗೊತ್ತಾಗ್ಲಿಲ್ಲ ಅಂದ್ರೆ ಆ ಕ್ವಶನ್ ಎಕ್ಸಾಮ್ ಬಂತು ಅಂತ ಹೇಳಿ, ಅಯ್ಯೋ ನಾನು ಅವತ್ ಕೇಳ್ಬೇಕಿತ್ತು ಅಂತ ಹೇಳಿ ಅಲ್ವಾ. ಇದಕ್ಕೆ ಎಲ್ಲ ಒಳ್ಳೆ ಕಮ್ಯುನಿಕೇಶನ್ ಇತ್ತು ಅಂತ ಹೇಳಿದ್ರೆ, ನೀವೀಗ ಏನ್ ಡೌಟ್ಸ್ ಪಟ್ಟಿದಿರಲ್ಲ ಇದೆಲ್ಲ ಏನೂ ಅಲ್ಲ ನನ್ನ ಪ್ರಕಾರ.
5: ನೀವ್ ಹೇಳಿದ್ರಲ್ಲ ಮದ್ವೆ ಅವ್ರ ಎಂಗೇಜ್ಮೆಂಟ್ ಆದಾಗ ಕಮ್ಯುನಿಕೇಶನ್ ಸರಿ ಇಲ್ಲ ಅಂದ್ರೆ ಅಲ್ಲಿ ಬ್ರೇಕ್ ಮಾಡ್ಬೋದು ಅಂತ. ಈಗ ಮದ್ವೆ ಆದ್ಮೇಲೆ ಬ್ರೇಕ್ ಮಾಡಿದ್ರೆ ಏನ್ ಹೇಳ್ತಾರೆ ಹೇಳಿ, ಅವಳ ಗಂಡನ್ ಬಿಟ್ಟು ಬಂದವಳು ಅಂತ. ಎಂಗೇಜ್ಮೆಂಟ್ ಆಗಿ ಬಿಟ್ಟು ಅರ್ಧದಲ್ಲಿ ಕಮ್ಯುನಿಕೇಶನ್ ಎಲ್ಲ ಆಗಿ ಬ್ರೇಕಪ್ ಆದ್ರೆ ಅವ್ರ ಏನ್ ಹೇಳ್ತಾರೆ, ಓ ಎಂಗೇಜ್ಮೆಂಟ್ ಗೆ ಹೋಗಿದ್ದಂತೆ ಈ ಮದ್ವೆಗೆ ಹೋಗ್ದೆ ಮುರಿದೋಯ್ತು ಅಂತಾರೆ. ಇಂಥದ್ನೆಲ್ಲ ಹೆಣ್ಮಕ್ಳು ಹಣೆ ಪಟ್ಟಿ ತರ ಹೊತ್ಕೊಂಡು ಸಮಾಜದಲ್ಲಿ ಹೇಳ್ಕೊಳ್ಳೋದ ಅವಶ್ಯಕತೆ ಇದೆಯಾ? ಈವನ್ ಲೈಕ್ ಈಗ ಮದ್ವೆ ಆಗ್ಲಿ ರಿಲೇಶನ್ಶಿಪ್ ಗಾಗ್ಲಿ ಹೋಗ್ದೆ ಇದ್ರೆ ಇಂಥದೆಲ್ಲ ಮಾತುಗಳು ಬರಲ್ವಲ್ಲ?
4: ಕರೆಕ್ಟ್, ಇದಕ್ಕೆ ಉತ್ತರ ಸಿಂಧು ಹೋಯ್ತಲ್ರ ಹೇಳ್ತಾರೆ.
6: ಹೌದು, ನೀ ಹೇಳ್ದಾಗೆ ಈಗಿನ ಸಮಾಜದಲ್ಲಿ ಕೆಲವೊಂದು ಹಣೆ ಪಟ್ಟಿಗಳು ಅಲ್ವಾ, ಈಗ ಮದ್ವೆ ಆಗಿ ಡೈವರ್ಸ್ ಆದ್ರು ಅವಳು ಗಂಡನ್ ಬಿಟ್ಟು ಬಂದಾಳೆ ಅಂತ ಅಂತಾರೆ, ಬಿಟ್ರೆ ಅವನು ಹೆಂಡತಿನ ಬಿಟ್ಟಿದ್ದಾನೆ ಅಂತ ಹೇಳಿ ಅನ್ನೋದೇ. ಗಂಡ ತೀರ್ಕೊಂಡ್ರೆ ವಿಧವೆ ಅಂತ ಅವಳಿಗೆ ಹೇಳ್ತಾರೆ, ಬಿಟ್ರೆ ಗಂಡನಿಗೆ ವಿದುರ ಅಂತನ ಹೇಳುದಿಲ್ಲ ಅಲ್ವಾ? ಹೌದು, ವಿಷಯ ಹೌದು. ಆದ್ರೆ ಏನ್ ಗೊತ್ತಾ, ನಾವು ಸಮಾಜದಲ್ಲಿ ಕೆಲವೊಂದಕ್ಕೆ ಹೆದರ್ಬೇಕು. ಕೆಲವೊಂದು ವಿಷಯಗಳಿಗೆ ನಾವು ಹೆದರದಾಗ ಮಾತ್ರ ನಮ್ಮ ಜೀವನ ಅನ್ನೋದು ಏನಾಗತ್ತೆ, ಸುಲಭವಾಗಿ ನಡ್ಕೊಂಡು ಹೋಗತ್ತೆ. ಮಾತಾಡ್ಬೇಕು, ಎಂತೆಂತ ವಿಷಯವನ್ನ ಮಾತಾಡ್ಬೇಕು, ಮದ್ವೆಗಿಂತ ಮುಂಚೆ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಅನ್ನೋ ಲೆಕ್ಕಕ್ಕೋಸ್ಕರ ಮಾತಾಡ್ಬೇಕು ಬಿಟ್ರೆ ಈಗ ಅಂತ ದೊಡ್ಡ ವಿಷಯ ಏನಿರತ್ತೆ? ಹಾಗಾದ್ರೆ ಈಗ ಒಂದ್ ಎಂಗೇಜ್ಮೆಂಟ್ ತನಕ ಹೋಗಿ ಮದ್ವೆ ನಿಂತೋಯ್ತು, ಅಂತ ದೊಡ್ಡ ವಿಷಯ ಏನ್ ಮಾತಾಡಿದ್ರೆ ನೀವು?
5: ಲೈಕ್ ಇವಾಗ ಮನೆ ಪಕ್ಕದವ್ರು ಅಥವಾ ಊರ್ ಮನೆಯವರು ಹೇಳ್ತಾರಲ್ವಾ, ಓಕೆ ಎಂಗೇಜ್ಮೆಂಟ್ ಮುಗ್ದೋಯ್ತು ಅಂತ. ಇವಾಗ ರಿಲೇಶನ್ಶಿಪ್ ಅಲ್ಲಿ ಆ ಹುಡುಗಿ ತುಂಬಾ ಡೀಪ್ ಆಗಿ 4 ಮಂತ್ ಆದ್ರೂ ಆಗಿರ್ಬೋದು,
6: ಓಕೆ
5: ಆಯ್ತಾ, ಬಟ್ ಆ ಹುಡುಗಿ ಫುಲ್ ಡೀಪ್ ಆಗಿ ಅವನ ಲವ್ ಮಾಡಿರ್ಬೋದು ಅಥವಾ ಅವನಿಗೆ ಲಾಸ್ಟಿಗೆ ಅದು ಇಷ್ಟ ಆಗದೆ ಅವ್ನು ಬ್ರೇಕ್ ಮಾಡಿರ್ಬೋದು, ಬಟ್ ಅವಳ ಫೀಲಿಂಗ್ಸ್ ಇರ್ಬೇಕಾದ್ರೆ ಕೆಲವೊಂದು ಮಾತುಗಳಿಂದ ಅವಳಿಗೆ ಹರ್ಟ್ ಆಗಿ ಅವಳು ಡಿಪ್ರೆಷನ್ ಗೆ ಹೋಗ್ಬೋದು, ಅದು ಅವಳ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಅವಾಗ ಅವಳು ಫುಲ್ ಡಿಪ್ರೆಷನ್ ಅಲ್ಲಿ ಹೋಗಿ ಡೀಪ್ ಆಗಿ ತುಂಬಾ ಥಿಂಕ್ ಮಾಡೋದಕ್ಕಿಂತ ಈ ತರ ಆಗದೆ ಇದ್ರೇನೆ ಚೆನ್ನಾಗಿರುತ್ತಲ್ವಾ?
6: ಅಂದ್ರೆ ನಾನು ಹೇಳೋದು, ಮೆಂಟಲಿ ನಾವು ಮದ್ವೆ ಅನ್ನೋ ವಿಷಯಕ್ಕೆ ಬಂದಾಗ ನಾವು ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕು. ಏನೇ ಬಂದು ಅದನ್ನ ರಿಸೀವ್ ಮಾಡುವಂತಹ ಶಕ್ತಿ ನಮ್ಮಲ್ಲಿ ಇರಬೇಕು. ಅವ ಅದಕ್ಕೆ ಮೆಚುರಿಟಿ ಅಂತ ಹೇಳಿ ಅಂತೀವಿ. ಸಣ್ಣ ಮಕ್ಕಳಿಗೆಲ್ಲ ನಾವು ಮದ್ವೆ ಮಾಡೋದಿಲ್ಲ, ಯಾಕಂದ್ರೆ ನಾನು ನನ್ನ ಅಪ್ಪನ ನನ್ನ ಅಣ್ಣನ ಎಲ್ಲಾರನ್ನೂ ನಾನು ತುಂಬಾ ಇಷ್ಟಪಡ್ತೀನಿ, ಎಲ್ಲರೂ ನನಗೆ ಬೇಕು. ಅವ್ರೇನಾರ ಅಂದ್ರೆ ನಂಗೆ ಬಹಳ ಬೇಜಾರಾಗತ್ತೆ. ಹೌದು, ಮೆಚುರಿಟಿ ಬಂದು 18 ವರ್ಷ ಆದ್ಮೇಲೆ ನಮ್ಮನ್ನ ಯಾಕೆ ಮದ್ವೆ ಅನ್ನೋ ಒಂದು ವಿಷಯಕ್ಕೆ ಹೆಣ್ಮಕ್ಳು ರೆಡಿ ಮಾಡ್ತಾರೆ ಅಂತಂದ್ರೆ ನಮಗೆ ಅವಾಗ ಎಲ್ಲ ಸರಿ ತಪ್ಪು ಆಲೋಚನೆ ಮಾಡೋದಿರುತ್ತೆ. ಅವಳೊಂದ್ ಪಕ್ಷ ಈಗ ನೀನ್ ಹೇಳ್ದಂಗೆ ಅವನೇನಾದ್ರೂ ಲವ್ ಮಾಡಿ ಅಥವಾ ಇವ್ರು ಏನೋ ಇಬ್ರ ಮಧ್ಯೆ ಏನೋ ಮಾತುಕತೆ ಬಂದು ಅವನ್ ಬಿಟ್ಟು ಹೋದ, ಆದ್ರೆ ಇವಳು ತುಂಬಾ ಪ್ರೀತಿ ಮಾಡ್ತಿರ್ತಾಳೆ ಅಲ್ವಾ? ಆಯ್ತು, ಬಿಟ್ಟು ಹೋದ್ರೆ ಹೋಗ್ಲಿ, ಮುಂದಾಗುವಂತ ಅನಾಹುತ ಈಗಲೇ ತಪ್ತಲ್ವಾ? ಹೌದಾನೆ, ಮುಂದೆ ಏನಾಗ್ಬೇಕಿರುತ್ತೆ ಅನಾಹುತ, ಮುಂದೆ ಜೀವನ ಹೋಗುವಂತ ಪರಿಸ್ಥಿತಿ ಬರ್ತಿತ್ತೇನು ಆ ಹೆಣ್ಣಿಂದ? ಯಾಕಂದ್ರೆ ನೀನ್ ಹೇಳಿದ ಪ್ರಕಾರ ಅವಳು ಅಷ್ಟು ವೀಕ್ ಆಗಿರ್ತಾಳೆ ಮೆಂಟಲಿ, ಅಷ್ಟು ಪ್ರೀತಿ ಮಾಡ್ತಾಳೆ ಅಂತಂದಾಗ ಮುಂದೆ ಏನೋ ಮದ್ವೆ ಆದ್ಮೇಲೆ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಬೋದಪ್ಪ. ಆಯ್ತಲ್ಲ, ಒಂದು ಕೂದೆಳೆಯಲ್ಲಿ ಅವಳು ಬಚಾವಾದ್ಲು ತಾನೆ, ಹಣೆ ಪಟ್ಟಿ ಕೊಡೋರು ಕೊಡ್ತಾರೆ, ಸತ್ಯ ನಮಗ್ ಗೊತ್ತಿರತ್ತಲ್ವಾ? ಯಾವಾಗ್ಲೂ ಅಷ್ಟೇ, ನಾವು ಊರ್ ಜನರಿಗೋಸ್ಕರ ಬದುಕಬಾರ್ದು, ನಮಗೋಸ್ಕರ ನಾವು ಬದುಕಬೇಕು. ಈಗ ಅದನ್ನ ಹೇಳ್ತಾರಲ್ಲ, ಊರ್ ಮುಂದಿನ ಬಾವಿ ಮುಚ್ಚಬೋದಂತೆ, ಊರ್ ಜನರು ಬಾಯಿ ಮುಚ್ಚಕ್ಕಾಗಲ್ಲ. ಹಾಗಾಗಿ
2: ಖಂಡಿತವಾಗ್ಲು ಮದ್ವೆ ಆಗದಿದ್ರು ಕೂಡ ಹೇಳ್ತಾರೆ. ಮದ್ವೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವಳಿಗೆ ಏನ್ ಕಾಯಿಲೆ ಇತ್ತೋ ಏನೋ, ಎಷ್ಟ್ ಜನರು ಸಾವಸ ಇತ್ತೋ ಏನೋ, ಹಿಂಗಿದ್ದೆಲ್ಲ ಹೇಳೋರು ಅದಕ್ಕೂ ಹೇಳ್ತಾರೆ. ಮದ್ವೆ ಆಗ್ಲಿಲ್ಲ ಅಂದ್ರೆ ಹೇಳಲ್ಲ ಅಂತ ನೀವು ಅಂದ್ಕೊಳ್ಬೇಡಿ, ಮದ್ವೆ ಆಗ್ಲಿಲ್ಲ ಅಂದ್ರೆ ಇನ್ನು ಜಾಸ್ತಿ ಹೇಳ್ತಾರೆ. ಯೋಚನೆ ಮಾಡಿ, ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಓಕೆ ಒಂದು ಮದ್ವೆ ಆದ್ಮೇಲೆ ಆಗೋದಕ್ಕಿಂತ ಮುಂಚೆ ಈಗ ನೀವು ಹೇಳದಾಗೆ ಏನೋ ಒಂದ್ ಸಮಸ್ಯೆ ಬಂತಪ್ಪ ಅಂತ ಹೇಳಿದ್ರೆ, ನಿಮ್ ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಇಲ್ಲ ನಮ್ಮಂತ ಯಾರೋ ಒಂದ್ ಆಪ್ತ ಸಮಾಲೋಚಕರ ಹತ್ರ ನೀವು ಹೋದ್ರಿ ಅಂತ ಹೇಳಿದ್ರೆ ನಿಮ್ ಲೈಫ್ ಚೆನ್ನಾಗುತ್ತೆ. ಒಂದ್ ವೇಳೆ ನೀವು ಆಗಿಲ್ಲ ಅಂತ ಹೇಳಿಯಾದ್ರೆ ನಿಮ್ ಮನೆಯವರು ಎಷ್ಟು ಫೇಸ್ ಮಾಡ್ಬೇಕು ಅವಮಾನಗಳನ್ನ? ನೀವು ಚೆನ್ನಾಗಿರ್ಬಹುದು, ನೀವೆಲ್ಲೋ ಬೇರೆ ಊರಲ್ಲಿ ಇರ್ತೀರ, ಅದೇ ಊರಲ್ಲಿ ಏನು ಇರಲ್ಲ, ಬಟ್ ನಿಮ್ ತಂದೆ ತಾಯಿಗಳನ್ನ ಪ್ರತಿ ದಿನ ಚುಚ್ಚಿ ಚುಚ್ಚಿ ಕೇಳ್ತಿರ್ತಾರೆ, ನೀವು ಮಾತ್ರ ಅನುಭವಿಸೋದಲ್ಲ. ಬಟ್ ನಾನು ಹೇಳೋದು ಇದೆಲ್ಲ ಏನ್ ಗೊತ್ತಾ, ಈ ಸಮಯದಲ್ಲಿ ಮಾತ್ರ ನಿಮ್ಗನ್ಸುತ್ತೆ. ಏನು, ಒಂದು 25-30 ವರೆಗೆ ನಿಮ್ಗಿದ ಅನಿಸ್ಬಹುದು, ಓಕೆ ಐ ಆಮ್ ಸೇಫ್, ನನ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ, ನಾನು ಚೆನ್ನಾಗಿದ್ದೀನಿ, ಐ ಆಮ್ ಹ್ಯಾಪಿ ಅಂತೇಳಿ. ಒಂದು 30 above ಆಗ್ಲಿ ನೋಡೋಣ, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಮದ್ವೆ ಆಯ್ತು, ಅವ್ರಿಗೆಲ್ಲ ಮಕ್ಕಳಾಗ್ತಿದ್ದಾರೆ, ನನ್ಗೆ ಅವ್ರಿಗೆಲ್ಲ ಕಂಪ್ಯಾನಿಯನ್ ಇದ್ದಾರೆ, ನನ್ಗೆ ಯಾರು ಇಲ್ಲ, ನನ್ನ ಲೈಫ್ ಒಂಥರ ಮೆಕ್ಯಾನಿಸಮ್ ಆಗ್ತಾ ಇದೆ. ಏನು ಬರೀ ದುಡಿಯೋದು ಸಂಪಾದನೆ ಮಾಡೋದು, ನನ್ಗೆ ಎಷ್ಟು ಎಂಜಾಯ್ ಮಾಡಬಲ್ಲೆ, ನಾನು ಎಷ್ಟು ಎಂಜಾಯ್ ಮಾಡಬಲ್ಲೆ. ಒಂದು ದಿನ ನನ್ನ ಅಂತರಾತ್ಮ ನನಗೆ ಚುಚ್ಚುತ್ತೆ, ನೀನ್ ಒಂದ್ ಸರಿಯಾದ ಸಮಯದಲ್ಲಿ ಮದ್ವೆ ಮಾಡ್ಕೊಂಡಿದ್ರೆ ಅವಳು ಮುದ್ದಾದ ಮಕ್ಕಳಿರ್ತಾ ಇದ್ವಾ, ಲೈಫ್ ಸೆಟ್ ಆಗಿರ್ತಿತ್ತ, ಈವಾಗ ನೀನು ಒಂಟಿಯಾಗಿರ್ತೀಯ. ಒಂದು ಹುಷಾರಿಲ್ಲ ಅಂತ ಹೇಳಿದ್ರೆ ಕೇಳೋರಿಲ್ಲ, ಹೇಳೋರಿಲ್ಲ, ನನ್ನವರು ಅಂತಿಲ್ಲ, ನನ್ ಎಲ್ಲಿ ಹೋದ್ರು ಮನೆಗ್ ಬರ್ತೀಯ ಬಂದಿದೀಯ ನೀನು, ಅಥವಾ ಹುಷಾರಿಲ್ಲ ಅಂತ ಹೇಳಿದ್ರು ಓಕೆ ನಿನ್ಗೇನಾದ್ರು ಬೇಕಾ ತಂದು ಕೊಡ್ಬೇಕಾ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ನನ್ ವಂಶ ನನ್ ಜೊತೆಗೆ ಮುಗ್ದು ಹೋಗುತ್ತೆ, ಏನೂ ಇಲ್ಲ. ಜೊತೆಗೆ ನನ್ ತಂದೆ ತಾಯಿಗಳು ನನ್ನನ್ ಹೆತ್ತ ತಪ್ಪಿಗೆ ಅವರು ಇಡೀ ಬದುಕಿರೋ ತನಕ ಅವಮಾನಗಳನ್ನ ಅವಮಾನ ಅಂತ ನಾನು ಹೇಳಲ್ಲ, ಈಗ ಏನ್ ನಾನು ಹೇಳ್ದಲ್ಲ, ಹೇಳೋರು ಹೇಳ್ತಾನೆ ಇರ್ತಾರೆ, ಕೇಳೋರು ಅದನ್ನ ಏನ್ ಇಗ್ನೋರ್ ಮಾಡ್ತಾನೂ ಬರ್ತಾರೆ, ಬಟ್ ಅವರಿಗೆ ಒಂದು ಒಳಗಡೆ ಇರುತ್ತಲ್ಲ, ಶೇ ಮದ್ವೆ ಮಾಡ್ಕೊಂಡಿದ್ರೆ ನನ್ ಮಗಳು ಎಲ್ಲರ ಹಾಗೆ ನಾರ್ಮಲ್ ಆಗಿದ್ದಿದ್ರೆ ನನಗೂ ಮೊಮ್ಮಕ್ಳು ಇರ್ತಾ ಇದ್ರು, ನಾವು ಚೆನ್ನಾಗಿರ್ತಾ ಇದ್ವಿ ಅಂತ ಕೊನೆವರೆಗೂ ಅವರು ಕೊರಗ್ತಾನೆ ಇರ್ತಾರೆ. ಬಟ್ ನಾನು ನಿಮ್ಮಿಬ್ಬರ ಹತ್ರ ಈಗ ಪ್ರಶ್ನೆ ಒಂದ್ ನಂದು ಕೇಳೋದು, ನಿಮ್ ಮನೆಯವ್ರಿಗೆ ಈ ತರ ನಿಮ್ ನಿರ್ಧಾರಗಳು ಗೊತ್ತಾ, ಏನ್ ಹೇಳ್ತಾರೆ?
5: ಅವ್ರು ಏನ್ ಹೇಳಿಲ್ಲ ಇದ್ರ ಬಗ್ಗೆ.
6: ಯಾಕೆ ಹೇಳಿಲ್ಲ ಅಂತ ಅಂದ್ರೆ
5: ಅವ್ರಿಗೆ
6: ಗೊತ್ತಿದೆ, ನಿನಗಿನ್ನೂ ಬುದ್ಧಿ ಬಂದಿಲ್ಲ.
2: ಎಕ್ಸಾಕ್ಟ್ಲಿ, ಇದೇನು ಗೊತ್ತಾ,
6: ಮೆಚುರಿಟಿ ಶುರು ಆಗದೆ ಆಮೇಲೆ. ಈಗ ಏನೋ ಸಣ್ಣ ಹುಡುಗಿ ಹೇಳ್ತಿದ್ದಾಳೆ ಬಿಡು ಅನ್ಕೊಂಡು ನೆಗ್ಲೆಕ್ಟ್ ಮಾಡ್ತಾರೆ ಬಿಟ್ರೆ, ಅದೇ ನೀನ್ ಒಂದ್ 25 ವರ್ಷ ದುಡಿಯಕ್ ಶುರು ಮಾಡಿದ್ಮೇಲೆ ಹೇಳ್ತಾರೆ, ಏನ್ ಏನ್ರಿ ಮಗಳಿ ಮದ್ವೆ ಮಾಡಲ್ವಾ, ಜಾತಕ ಹೊರ ಹಾಕ್ಲಿಲ್ವಾ ಅಂತ ಹೇಳಿ ಕೇಳ್ತಾರಲ್ಲ, ಆ ಟೈಮಲ್ಲಿ ನೀ ಮಾತು ಹೇಳ್ಬಿಡು, ಅವಾಗ ಏನ್ ಹೇಳ್ತಾರೆ ನೋಡೋಣ ನಿಮ್ಮ ಅಪ್ಪ ಅಮ್ಮ. ಹಾಗಾಗಿ ಸಣ್ಣ ಮಕ್ಕಳು ಇನ್ನೂ ಏನೋ ಹೇಳ್ತಾಳೆ ಬಿಡು, ಅವಳಿಗೆ ಇನ್ನೂ ಗೊತ್ತಿಲ್ಲ ಅಂತ ಹೇಳಿ ಸುಮ್ಮನಿದ್ದಾರೆ.
5: ಲೈಕ್ ನೀವ್ ಇವಾಗ ನೀವಿಬ್ರು ಒಂದ್ ಮಾತು ಹೇಳಿದ್ರೆ ಏನೇ ಅಂತ ಹೇಳಿದ್ರೆ, ಮದ್ವೆ ಆಗಿಲ್ಲ ಅಂದ್ರೆ ಮದ್ವೆ ಆಗಿಲ್ವಾ ಅಂತ ಕೇಳ್ತಾರೆ ಅಂತ. ಇದು ಥಾಟ್ಸ್ ಎಲ್ಲ ಇವಾಗಿನ ಜನರೇಷನ್ ಅಲ್ಲಿ ಬಂದಿದ್ದಲ್ಲ, ಇದೆಲ್ಲ ಹಿಂದಿನ ಕಾಲದವರು ಹೇಳ್ಕೊಂಡು ಬಂದಿರೋ ಅಲ್ವಾ. ಸೊ ಅವ್ರು ಹಿಂದಿನ ಕಾಲದವ್ರು ಹೇಳ್ಕೊಂಡು ಬಂದಿದ್ದನ್ನ ಇವಾಗ ರಿಪೀಟ್ ಮಾಡ್ತಿದ್ದಾರೆ ಅಷ್ಟೇ ಬಿಟ್ರೆ, ಇವಾಗಿನ ಸೋಷಿಯಲ್ ಅಲ್ಲಿ ಈ ತರ ಕ್ವಶನ್ ಗಳು ಕೇಳೋರು ಯಾರು
2: ಈಗಿನ ಇದ್ರಲ್ಲಿ ಈ ತರ ಕ್ವಶನ್ ಗಳನ್ನ ಕೇಳೋರು ಇಲ್ಲ. ಯಾಕೆ ಗೊತ್ತಾ? ಯಾಕಂತ ಹೇಳಿದ್ರೆ ಇನ್ನೊಬ್ಬರ ವಿಷಯ ಯಾರಿಗೆ ಏನು ಬೇಕಾಗಿಲ್ಲ, ಎಲ್ಲರೂ ಸೆಲ್ಫಿಶ್ ಗಳಾಗ್ತಿದ್ದಾರೆ. ಅರ್ಥ ಆಯ್ತಾ? ಇವಾಗ ಮುಂಚೆ ಎಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ಒಂದ್ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ 100 ಜನ ಹತ್ರ ಇದ್ದವ್ರು ಎಲ್ಲರೂ ನಾನ್ ಸೇರಿಸ್ತೀನಿ ಆಸ್ಪತ್ರೆಗೆ ಅಂತ ಬರ್ತಾ ಇದ್ರು. ಇವಾಗ ಒಂದ್ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಎಲ್ಲರೂ ವಿಡಿಯೋ ತೆಗಿತಾ ಇರ್ತಾರೆ, ಫೋಟೋ ತೆಗಿತಾ ಇರ್ತಾರೆ. ಬಿಟ್ರೆ ನಾನು ಆಸ್ಪತ್ರೆಗೆ ಸೇರಿಸ್ತೀನಿ ಅಂತ ಯಾವನು ಮುಂದೆ ಬರಲ್ಲ. ಯಾಕೆ ಗೊತ್ತಾ? ಆಸ್ಪತ್ರೆಗೆ ಸೇರಿಸಿದ್ರೆ ಅಲ್ಲಿ ಮುಂದೆ ಕೇಸ್ಗಳೆಲ್ಲ ಆಗುತ್ತೆ, ಅದಕ್ಕೆಲ್ಲ ನಾನು ತಿರುಗಾಡ್ಬೇಕು. ಅಥವಾ ಅಲ್ಲಿ ಹಣ ಕಟ್ಟಿ ಅಂತ ಹೇಳ್ತಾರೆ, ಅದನ್ನ ನಾನೇ ಕಟ್ಟಬೇಕು, ನಾಳೆ ವಾಪಸ್ ಸಿಗುತ್ತೋ ಅಂತ ಹೇಳಿ ಗೊತ್ತಿಲ್ಲ. ಅಷ್ಟೆಲ್ಲ ಕಷ್ಟ ನನ್ಗೆ ಯಾಕೆ ಬೇಕು? ಈ ಒಂದು ಸಹಾನುಭೂತಿ ಎಂಪತಿ ಅನ್ನುವಂಥದ್ದು ಇದೆಯಲ್ಲ, ಅದು ಇಲ್ಲ. ಸೊ ನಾಳೆ ಇದನ್ನ ಕೇಳಕ್ ಬರಲ್ಲ. ಹೌದು, ಯಾಕೆ ಮದ್ವೆ ಆಗಲ್ಲ ನೀನು? ಅದನ್ನ ಕೇಳಕ್ ಬರಲ್ಲ. ಹೌದು, ನಾಳೆ ನೀವು ಕಷ್ಟಪಡುವಾಗ್ಲೂ ಕೇಳಕ್ ಬರಲ್ಲ, ನೀವು ನೋವು ಅನುಭವಿಸ್ತಾ ಇರುವಾಗ್ಲೂ ಕೇಳಕ್ ಬರಲ್ಲ. ಇವತ್ತು ಸೂಸೈಡ್ ರೇಟ್ ಯಾಕೆ ಗೊತ್ತಾ ಜಾಸ್ತಿ ಆಗ್ತಾ ಇದೆ? ಯಾಕಂತ ಹೇಳಿದ್ರೆ ಹೇಳ್ಕೊಳ್ಳೋದಕ್ಕೆ ಮನಸ್ಸಲ್ಲಿರೋದನ್ನ ಒಂದು ಶೇರ್ ಮಾಡ್ಕೊಳ್ಳೋದಕ್ಕೆ ಯಾರು ಇಲ್ವಲ್ಲ, ಯಾರು ಇಲ್ಲ. ಮನುಷ್ಯನಿಗೆ ಏನ್ ಗೊತ್ತಾ, ಒಬ್ಬನಿಗೆ ಯಾರಾದ್ರೆ ಈಗ ಬೇಕಾದ್ರೆ, ನಾನೀಗ 5-6 ವರ್ಷದ ಮಕ್ಕಳಿಂದ ಹಿಡಿದು ನಾನ್ ಕೌನ್ಸಿಲಿಂಗ್ ಮಾಡಿದ್ದಿದೆ, ಯಾರ ಹತ್ರ ಕೇಳಿದ್ರು, ಈವನ್ ಒಂದು 45-50 ಏಜ್ ನವರಿಗೆ ಕೇಳಿದ್ರು ಕೂಡ ತಂದೆ ತಾಯಿಗಳ ಪ್ರೀತಿ ಬೇಕು ಅವರಿಗೆ ಅಲ್ವಾ? ತಂದೆ ತಾಯಿಗಳದ್ದು ಅಂತ ಹೇಳಿ ಅಲ್ಲ, ಯಾರದ್ದಾದ್ರೂ ಒಬ್ಬರದ್ದು ಪ್ರೀತಿ ಬೇಕೇ ಬೇಕು ಅಲ್ವಾ? ಪ್ರೀತಿ ಇಲ್ಲದೆ ಮನುಷ್ಯನಿಗೆ ಬದುಕಲಿಕ್ಕೆ ಆಗಲ್ಲ. ನೀವು ಯಾರ ಹತ್ರ ಬೇಕಾದ್ರೆ ಕೇಳಿ, ಯಾವುದೇ ಒಬ್ಬ ಮನುಷ್ಯ, ಯಾರ ಪ್ರೀತಿನೂ ಬೇಡ ನನಗೆ, ನಾನು ಬದುಕ್ತೀನಿ ಅಂತ ಹೇಳಿದವನು ಯಾರನ್ನಾರು ಒಬ್ಬರನ್ನು ತಂದು ತೋರಿಸಿ. ಯಾರೂ ಬೇಡ ನನಗೆ, ನಾನು ಒಬ್ಬನೇ ಸೂಪರ್ ಆಗಿರ್ತೀನಿ. ಎಷ್ಟು ದಿನ ಇರ್ತಾರೆ, ಯಾರೂ ಮಾತಾಡಿಲ್ಲ, ಯಾರೂ ಕೇರ್ ಮಾಡಿಲ್ಲ ಅಂತ ಹೇಳಿದ್ರೆ ಎಷ್ಟು ದಿನ ಇರ್ತಾರೆ? ಹಠ ಮಾಡಿ 1 ವರ್ಷ ಇರ್ಬೋದಾ? ಒಬ್ರು ಯಾರಾದ್ರೂ ಬೇಕು, ಒಬ್ರು ಪ್ರೀತಿಸೋರು ಬೇಕು. ಇದು ಏನಾಗುತ್ತೆ ಗೊತ್ತಾ? ಈ ತರ ನಿಮ್ ತರನೇ ಎಲ್ಲರೂ ಮದ್ವೆ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಎಲ್ಲರೂ ಸಿಂಗಲ್ ಗಳು, ಆವಾಗ ಕ್ರೈಮ್ ರೇಟ್ ಎಷ್ಟು ಜಾಸ್ತಿ ಆಗುತ್ತೆ ಗೊತ್ತಾ ನಿಮ್ಗೆ? ಯಾರನ್ನ ಬೇಕಾದ್ರೂ ಇಟ್ಕೊಳ್ಬಹುದು. ಏನು, ನೀವು ಮದ್ವೆ ಆಗಲ್ಲ ಅಂತ ಹೇಳಿದ ತಕ್ಷಣ ನಿಮ್ ಫಿಸಿಕಲ್ ನೀಡ್ಸ್ ಬಂದಾಗ ಬಿಡತ್ತಾ? ನಿಮ್ ಹಾರ್ಮೋನ್ ಉತ್ಪಾದನೆ ಆಗೋದು ನಿಂತು ಬಿಡತ್ತಾ? ಇಲ್ಲ. ಕಂಪನಿಯನ್ ಬೇಕು ತಾನೆ? ಎಷ್ಟು ಜನರ ಜೊತೆಗೆ ಹೋಗ್ತೀರಾ? ಏನಾಗತ್ತೆ ನಿಮ್ ಗೊತ್ತಾ? ಎಲ್ಲಿ ಈ ಲಿಂಗ ಅಸಮಾನತೆ ಅನ್ನೋದು ಇದೆಯಲ್ಲ, ಹುಡುಗರ ಸಂಖ್ಯೆ ಜಾಸ್ತಿ ಆಗಿ ಹುಡುಗಿಯರ ಸಂಖ್ಯೆ ಕಡಿಮೆ ಆದ್ರೇನೆ ಅಪರಾಧಗಳು ಜಾಸ್ತಿ ಆಗುತ್ತಂತೆ. ಮುಂಚೆ ಎಲ್ಲ ಒಂದ್ ಮಾತು ಹೇಳ್ತಾ ಇದ್ರು ಗೊತ್ತಾ, ನನ್ಗೆ ಇನ್ನೂ ನೆನಪಿದೆ, ಈ ವೇಶ್ಯಾವಾಟಿಕೆ ನೀವು ಕೇಳಿದಿರಲ್ಲ, ಬಾಂಬೆಯಲ್ಲಿ ರೆಡ್ ಲೈಟ್ ಏರಿಯಾಸ್ ಅಂತ ಕೇಳಿದಿರ ತಾನೆ? ಅದು ಮುಚ್ಚಬೇಕು ಅಂತ ಹೇಳಿ ಎಲ್ಲರೂ ಈ ಬುದ್ಧಿಜೀವಿಗಳೆಲ್ಲ ಮುಚ್ಚಬೇಕು ಅಂತ ಹೇಳಿದಾಗ ಎಷ್ಟೋ ಜನ ಹೇಳಿದ್ರಂತೆ, ಬೇಡ ಅದು ಇರಲಿ, ಅದು ಇರೋದ್ರಿಂದ ನಮ್ಮ ಎಷ್ಟೋ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿದ್ದಾರೆ ಅಂತ. ಅರ್ಥ ಆಯ್ತು ಅಂದ್ಕೊಳ್ತೀನಿ ನಿಮ್ಗೆ ಅಲ್ವಾ? ಸೊ ಒಂದು ಮದುವೆ ಇದೆ, ಒಂದು ಚೌಕಟ್ಟಿದೆ, ಒಂದು ಕಮಿಟ್ಮೆಂಟ್ ಇದೆ, ಎಥಿಕ್ಸ್ ಇದೆ, ಮೊರಾಲಿಟಿ ಇದೆ. ಇಲ್ಲ ಅಂತ ಹೇಳಿದ್ರೆ ಯಾವುದೂ ಇಲ್ಲ, ಫುಲ್ ಸ್ವೇಚ್ಛಾಚಾರ, ಮನ್ಸಿಗೆ ಬಂದಾಗ ಮಾಡಬಹುದು. ಅಪರಾಧ ಎಷ್ಟಾಗತ್ತೆ? ಹೋಗ್ಲಿ, ಮದ್ವೆ ಇಲ್ಲ ಅಂತ ಹೇಳಿದ್ರೆ ನೀವು ಯಾರದಾದ್ರೂ ಜೊತೆಗೆ ಕಮಿಟ್ಮೆಂಟ್ ಮಾಡಿಕೊಂಡು ಎಷ್ಟು ವರ್ಷ ಇರಕ್ಕಾಗತ್ತೆ?
4: ಈ ಪ್ರಶ್ನೆಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಉತ್ತರಕ್ಕೆಂಬ. ಅಕ್ಕ, ಈಗ ಟೈಮ್ ಆಯ್ತು, ಹಾಂಗಾಗಿ ಇವತ್ತಿನ ಸಂಚಿಕೆಯನ್ನ ಮುಗಿಸಿ ಹೊರಡೋ ಹೊತ್ತು ನಮ್ಮೊಟ್ಟಿಗಿರುವ ಸಿಂಧು ಐತಾಳ್ರಿಗೆ ಸ್ಪೆಷಲ್ ಗೆಸ್ಟ್ ಇವತ್ತು, ಅವರಿಗೆ ತುಂಬಾ ಧನ್ಯವಾದಗಳು. ಹಾಗೆ ನಮ್ಮ ಆಪ್ತ ಸಮಾಲೋಚಕಿ ಆಗಿರುವಂತಹ ಸುವರ್ಣ ಕುಂದಾಪುರ ಅವ್ರಿಗೂ ಧನ್ಯವಾದ. ಹಾಗೆ ಪ್ರಶ್ನೆಗಳನ್ನ ಕೇಳಿದವರು ನಮ್ಮ ಹನಿ ಮತ್ತು ಪ್ರತೀಕ್ಷಾ. ಈಗಿನ ಜನರೇಷನ್ ಮನಸ್ಥಿತಿ, ಆ ಪ್ರಶ್ನೆಗಳು, ಅದ್ರ ಉತ್ತರವನ್ನ ಇನ್ನಷ್ಟು ಕಣ್ಕಂಬಿತ್ತು ನಾವು, ಅದನ್ನ ಮುಂದಿನ ಸಂಚಿಕೆಯಲ್ಲಿ ಕಣ್ಕಂಬ. ಇಷ್ಟು ತನಕ ರೇಡಿಯೋ ಕೇಂದ್ರಗೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಇದು ಪ್ರಿಯ ಮನಸೆ, ನೀವು ಕೇಂದ್ರಿಪದ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ಕೋಕಾ.

ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಭಾಗ್ಯಲಕ್ಷ್ಮಿ ವೈದ್ಯ ಅಂತೇಳಿ ನಾ ಇವತ್ತು ರೇಡಿಯೋ ಕುಂದಾಪುರದಲ್ಲಿ ನಿಮ್ ಜೊತೆಗೆ ಒಂದುಗಳಿಗೆ ಟೈಮ್ ಸ್ಪೆಂಡ್ ಮಾಡುವ ಅಂತೇಳಿ ಬಂದಿದ್ದೆ. ನಮ್ಗೆ ಪುರುಸೋತ್ತಾಗದಾಗಲಿಕ್ಕೆಲ್ಲ ಏನಾದರೂ ಒಂದು ಬರೆಯುವ ಅಭ್ಯಾಸ, ಅದನ್ನೇ ಇವತ್ತು ನಿಮ್ ಜೊತೆ ಹಂಚ್ಕಂಬ ಅಂತೇಳಿ ನಾನು ಬಂದಿದ್ದೆ. ನನ್ನ ಬರವಣಿಗೆಯಲ್ಲಿ ಹೆಣ್ಣಿನ ಬಗ್ಗೆನೇ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ನಾನು ಹೆಣ್ಣಲ್ದ, ನಾನು ಕಂಡದ್ದು, ಕೇಂದದ್ದು, ನಾನು ಅನುಭವಿಸಿದ್ದು, ಬೇರೆಯವರು ಅನುಭವಿಸಿದ್ದನ್ನು ನಾನು ಕಂಡದ್ದು, ಇದನ್ನೆಲ್ಲ ನೋಡಿ ನೋಡಿ ಏನೋ ಒಂದು ಬರ್ದಿರುವಂಥದ್ದು. ಹಂಗಾರೆ ಶುರು ಮಾಡುವಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಹೆಣ್ಣು ಪೂಜಿಸಲ್ಪಡುತ್ತಾಳೋ, ಗೌರವಿಸಲ್ಪಡುತ್ತಾಳೋ, ಅಲ್ಲಿ ದೇವತೆಗಳು ವಾಸಿಸ್ತಾರೆ ಅಂಥೇಳಿ. ಮಹಿಳೆ ಇಲ್ಲಿ, ಮಹಿ ಅಂತೇಳಿದರೆ ಭೂಮಿ, ಇಳೆ ಅಂತ ಹೇಳಿದ್ರು ಕೂಡ ಭೂಮಿ, ಭೂಮಿ ಪ್ಲಸ್ ಭೂಮಿ ಅಂತ ಹೇಳಿದ್ರೆ ಮಹಿಳೆ. ಅಂದ್ರೆ ಎರಡು ಭೂಮಿ ತೂಕದ ಶಕ್ತಿ, ಸಹನೆ, ಸಾಮರ್ಥ್ಯ ಇವೆಲ್ಲವನ್ನ ಹೊಂದಿರುವವಳೆ ಮಹಿಳೆ ಅಂತ ಹೇಳಿ. ಈಗ ಹೆಣ್ಣಿನ ಮನಸ್ಸು ಮೀನಿನ ಹೆಜ್ಜೆ ಇದ್ದ ಹಾಗೆ ಅಂತ ಹೇಳಿ. ಮೀನಿನ ಹೆಜ್ಜೆ ಯಾರಿಗೂ ಕಾಣಿಸುವುದಿಲ್ಲ, ಅದೇ ರೀತಿ ಹೆಣ್ಣಿನ ಮನಸ್ಸು ಕೂಡ ಯಾರಿಗೂ ಅದನ್ನ ರೀಡ್ ಮಾಡೋಕ್ ಸಾಧ್ಯ ಇಲ್ಲ ಅಂತ ಹೇಳಿ. ಈಗ ಹೆಣ್ಣಿನ ಮನಸ್ಸು ಹೆಂಗೆಲ್ಲ ಇರುತ್ತ ಅಂತ ಹೇಳಿ ಕಾಂಬ. ಹೆಣ್ಣಿನ ಪುಟ್ಟ ಮನಸ್ಸು ಬಯಸೋದು ಒಂದೇ ಆಸೆ, ಅವಳು ಪ್ರೀತಿಸೋ ವ್ಯಕ್ತಿ ಅವಳ ಭಾವನೆಗಳಿಗೆ ಸ್ಪಂದಿಸುತ್ತಾ ಅವಳ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ನಿನ್ನ ಜೊತೆಯಲ್ಲಿ ನಾನಿರುವೆ ಎಂದು ಧೈರ್ಯ ತುಂಬುವ ಮನಸ್ಸಿದ್ರೆ ಸಾಕು. ಇಲ್ಲಿ ನೋಡಿ, ಹೆಣ್ಣಿಗೆ ಏನು ಅಗತ್ಯವಾಗಿ ಏನು ಬೇಕಾಗ್ತದೆ ಅಂತ ಹೇಳಿ, ಅವಳು ತನ್ನ ಭಾವನೆಗಳಿಗೆ ಸ್ಪಂದಿಸಬೇಕು, ಇನ್ನೊಂದು ತನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು. ತನಗೇನೋ ಕಷ್ಟ ಆಗಲಿ, ನಾನಿದ್ದೆ ನಿನ್ನ ಜೊತೆಗೆ, ನಾನು ನಿಂಗೆ ಬೆಂಬಲವಾಗಿ ಇರ್ತೆ ಅಂತ ಹೇಳುವಂತಹ ಒಂದು ಮನಸ್ಸು ಬೇಕು ಅಂತ ಹೇಳಿ ಆ ಹೆಣ್ಣಾದವಳು ಬಯಸ್ತಾಳೆ. ಮತ್ತೆ ಅದೇ ಅವಳಿಗೆ ಕೋಟಿ ಕೊಟ್ಟರೂ ಸಿಗದೇ ಇರುವಷ್ಟು ಪ್ರೀತಿ ಸಾಕಾಗ್ತದೆ. ಇದಿಷ್ಟು ಇದ್ರೆ ಸಾಕಾಗ್ತದೆ ಅವಳಿಗೆ, ಮತ್ತೇನು ಸ್ಪೆಷಲ್ ಆಗಿ ಪ್ರೀತಿ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬೋದು. ಅದೇ ಪ್ರೀತಿ ಅಂತ ಹೇಳಿ. ಮತ್ತೆ ಈಗ ಪ್ರೀತಿ ಹ್ಯಾಂಗೆಲ್ಲ ಇರ್ಕ ಅಂತ ಹೇಳಿ, ಈಗ ಗೌರವವಿಲ್ಲದ ಪ್ರೀತಿ ಕಳೆದು ಹೋಗ್ತದೆ, ಮತ್ತು ಕಾಳಜಿ ಇಲ್ಲದ ಪ್ರೀತಿ ಬೇಸರ ತರಿಸ್ತದೆ, ಪ್ರಾಮಾಣಿಕತೆ ಇಲ್ಲದ ಪ್ರೀತಿ ಅಸಂತೋಷವನ್ನ ನೀಡುತ್ತದೆ, ನಂಬಿಕೆ ಇಲ್ಲದ ಪ್ರೀತಿ ಅಸ್ಥಿರ, ಅದು ಸ್ಥಿರವಾಗಿ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಇಲ್ಲಿ ನೋಡಿ, ಗೌರವವಿಲ್ಲದ ಪ್ರೀತಿ ಕಳೆದು ಹೋಗ್ತದೆ, ಅದು ನಮ್ಮೊಟ್ಟಿಗೆ ಜಾಸ್ತಿ ಸಮಯ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಹೆಣ್ಣು ತನ್ನನ್ನು ಗೌರವಿಸಬೇಕು ಅಂತ ಹೇಳಿ ಬಯಸ್ತಾಳೆ. ಮತ್ತೆ ಕಾಳಜಿ ಮಾಡಬೇಕು, ಏನೇ ಕಷ್ಟ ಬರಲಿ ಸುಖ ಬರಲಿ ನಿನ್ನೊಟ್ಟಿಗೆ ನಾನಿದ್ದೆ ಅಂತ ಹೇಳಿ ಧೈರ್ಯ ಹೇಳುವವರು ಬೇಕು ಅಂತ ಹೇಳಿ. ಅದೇ ಇಲ್ಲಿ ಕಾಳಜಿ ಅಂತ ಕಾಣಿಸ್ತದೆ. ಅದಿಲ್ಲದೆ ಇದ್ರೆ ಅಲ್ಲಿರುವಂತಹ ಪ್ರೀತಿ ಬೇಸರವನ್ನ ತಂದುಕೊಡ್ತದೆ ಅಂತ ಹೇಳಿ. ಮುಂದೆ ಪ್ರಾಮಾಣಿಕತೆ ಇಲ್ಲದ ಪ್ರೀತಿ ಅಸಂತೋಷ, ಪ್ರಾಂಪ್ಟ್ ಆಗಿ ಇಲ್ಲದೇ ಇರುವಾಗ ಅದು ನಮಗೆ ಖುಷಿಯನ್ನ ಕೊಡುವುದಿಲ್ಲ ಅಂತ ಹೇಳಿ. ಮತ್ತು ನಂಬಿಕೆ ಮುಖ್ಯ, ನಂಬಿಕೆ ಇಲ್ಲ ಅಂತಾದ್ರೆ ಆ ಪ್ರೀತಿ ಸ್ಥಿರವಾಗಿರ್ಲಿಕ್ಕೆ ತುಂಬಾ ದಿನಗಳ ಕಾಲ ಉಳಿಲಿಕ್ಕೆ ಅದು ಸಾಧ್ಯ ಇಲ್ಲ ಅಂತೇಳಿ, ಅದು ಅಸ್ಥಿರ ಅಂತ ಹೇಳಿ. ಯಾವುದು ಸ್ಥಿರವಾಗಿ ಇರುವುದಿಲ್ಲವೋ ಅದೇ ಅಸ್ಥಿರ ಅಂತ. ಆಮೇಲೆ ಈಗ ಹೆಣ್ಣು ಮಕ್ಕಳು ಯಾಕೆಲ್ಲ ಹೆದರ್ತಾರೆ ಅಂತ ಹೇಳಿ, ಒಂದು ಹಂತದ ನಂತರ ಈಗ ಮದುವೆ ಆಗಿ ಗಂಡನ ಮನೆಗೆ ಹೋದಾಗ ಒಂದು ಹೆಣ್ಣು ಮಕ್ಳು ಅವಾಗ ಅವ್ರಿಗೆ ನಿಜವಾಗಿ ಅವ್ರಿಗೆ ಹೆದರಿಕೆ ಆಗುದು ಯಾವಾಗ ಅಂತ ಹೇಳಿದ್ರೆ, ಹೆಣ್ಣು ಮಕ್ಳು ಯಾವತ್ತು ಮನೆ ಕೆಲಸ ಮಾಡ್ಲಿಕ್ಕೆ ಹೆದರುವುದಿಲ್ಲ ಅಂತ. ಅವ್ರು ಯಾವುದಕ್ಕೆ ಹೆದರ್ತಾರೆ ಅಂತ ಹೇಳಿದ್ರೆ, ಈ ಗಂಡನ ಕೆಟ್ಟ ಬೈಗುಳಕ್ಕೆ ಅವಳು ಹೆದರ್ತಾಳೆ, ಗಂಡನ ಮನೆಯವರ ನಿಂದನೆಯ ನುಡಿಗಳಿಗೆ ಅವಳು ಹೆದರ್ತಾಳೆ. ಏನಾದ್ರೂ ಗಂಡನ ಮನೆಯವರು ಅವಳ ಬಗ್ಗೆ ಹೇಳಿದ್ರೆ, ಆದರೆ ಬೇಡದಿರುವುದನ್ನ ಹೇಳಿದ್ರೆ, ಇಲ್ಲ ಸಲ್ಲದನ್ನ ಹೇಳಿದಾಗ ಅವಳ ಮನಸ್ಸಿಗೆ ಆಗ ಹೆದರಿಕೆ ಆಗ್ತದೆ. ಮತ್ತೆ ತವರು ಮನೆಯ ಅವಮಾನ, ಯಾವಾಗ ಗಂಡನ ಮನೆಯಲ್ಲಿ ತವರು ಮನೆಯನ್ನ ಅವಮಾನಕ್ಕೆ ಈಡು ಮಾಡ್ತಾರೆ ಆವಾಗ ಅವಳಿಗೆ ಒಂದು ರೀತಿಯ ಮನಸ್ಸಿನಲ್ಲಿ ಹೆದರಿಕೆ, ಅಧೈರ್ಯವನ್ನ ಅವಳು ತಾಳ್ತಾಳೆ ಅಂತ ಹೇಳಿ. ಈಗ ಗಂಡನಿಗೆ ತುಂಬಾ ಸಿಟ್ಟು ಬಂತು ಅಂತ ಆದಾಗ ಒಂದು ಹೆಂಡತಿ ಮೇಲೆ ಕೈ ಮಾಡ್ತಾರೆ. ಯಾಕೆ? ಹೆಂಡತಿ ಕೂಡ ನಿಮ್ಮ ಮನೆಯ ಸದಸ್ಯ ಅಲ್ವಾ? ಅದೇ ಕೈ ನಿಮ್ಮ ಅಕ್ಕ ತಂಗಿಯರನ್ನ ಹೊಡಿಲಿಕ್ಕೆ ನಿಮ್ಗೆ ಮುಂದೆ ಬರ್ತದ? ಹೆತ್ತ ಕರುಳು ಬೇರೆ ಇರಬಹುದು, ಆದ್ರೆ ಯಾರೋ ಹೆತ್ತ ಮಗಳೇ ಆಗಿರ್ತಾಳೆ ಆ ಹೆಣ್ಣು ಸಹ. ಆ ಕರುಳನ್ನ ಕಿತ್ತು ನಿಮ್ಮ ಕೈ ಕೊಟ್ಟಿರ್ತಾರೆ, ಇನ್ನು ಜೋಪಾನ ಮಾಡಿ, ನೀವು ನೋಡ್ಕೊಳ್ಳಿ, ಇನ್ನು ಜವಾಬ್ದಾರಿ ನಿಮ್ಮದು ಅನ್ನೋ ಲೆಕ್ಕದಲ್ಲಿ ಮದುವೆ ಮಾಡುವಾಗ ಎಲ್ಲ ಸಂಪ್ರದಾಯಗಳ ಪ್ರಕಾರ ಧಾರೆ ಎರೆದು ಕೊಟ್ಟಿರ್ತಾರೆ. ಆ ಕರುಳನ್ನ ಕಾಯುವಂತಹ ಜವಾಬ್ದಾರಿ ಗಂಡನ ಮನೆಯರದಾಗಿರ್ತದಲ್ವಾ? ಅದವರ ಕರ್ತವ್ಯ ಆಗಿರ್ತದಲ್ವಾ? ಈಗ ನಾನು ನಿಮ್ಮ ಹತ್ರ ಹೇಳುತ್ತಾ ಇಪ್ಪದು ಒಂದು ಉರಿಯ ಕತೆ. ಉರಿ ಎಲ್ಲದಕ್ಕೂ ಬೇಕಲ್ಲ ಮಾರ್ರೆ, ಉರಿ ಯಾವುದಕ್ಕೆ ಬೇಡ ಹೇಳಿ? ಹೊಟ್ಟೆಯೊಳಗೆ ತಿಂದ ಜೀರ್ಣ ಆಯ್ಕಾದ್ರೂ ಒಂದು ಉರಿ ಬೇಕು. ಆದ್ರೆ ಈಗ ನಾನು ಹೇಳ್ತಾ ಇಪ್ಪದು ಹೆಣ್ಣಿನ ಉರಿಯ ವ್ಯಥೆಯ ಕಥೆ.
ಇಲ್ಲಿ ಒಂದು ಹೆಣ್ಣಿಗೆ ತನ್ನ ಜೀವನವನ್ನ ಸಂಪೂರ್ಣವಾಗಿ ಮುಗಿಸಿಕೊಂಡು ಅವಳನ್ನ ಸುಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕ್ವಿಂಟಾಲ್ ಗಟ್ಟಲೆ ಕಟ್ಟಿಗೆಯನ್ನೆಲ್ಲ ಇಟ್ಟು ಸುಡುವಂತಹ ಸಂದರ್ಭ. ಆದ್ರೆ ಆ ಹೆಣ್ಣಿನ ಆತ್ಮಕ್ಕೆ ಅಲ್ಲಿ ಯಾವುದೇ ಉರಿಯ ಅನುಭವವೇ ಆಗ್ತಾ ಇಲ್ಲ. ಅಂದ್ರೆ ಅವಳು ತನ್ನ ಬದುಕಿನಲ್ಲಿ ಇರುವಾಗ ಏನೆಲ್ಲ ನೋವುಗಳನ್ನ ಉರಿಗಳನ್ನೆಲ್ಲ ಕಂಡಿದ್ದಾಳೆ, ಆ ಉರಿಗಳಿಗೆ ಹೋಲಿಸಿದ್ರೆ ಈಗ ಕ್ವಿಂಟಾಲ್ ಗಟ್ಟಲೆ ಸೌದೆ ಹಾಕಿ ಉರಿತಾ ಇರುವಂತಹ ಉರಿ ಏನೂ ಅಲ್ಲ ಅವಳಿಗೆ. ಅದು ಉರಿಯನ್ನ ಆ ಒಂದು ಅನುಭವವನ್ನ ಕೊಡ್ತಾನೆ ಇಲ್ಲ ಅನ್ನುವಂತಹ ಒಂದು ಸನ್ನಿವೇಶ. ಅಯ್ಯೋ ಇದೇನಿದು, ಕ್ವಿಂಟಾಲ್ ಗಟ್ಟಲೆ ಕಟ್ಟಿಗೆಯ ರಾಶಿಯಲ್ಲಿ ದೇಹ ದಹಿಸುತ್ತಿದ್ದರೂ ಯಾವುದೇ ರೀತಿಯ ಉರಿ ಇಲ್ಲ. ನಾನಂದು ಅಮ್ಮನ ಮಡಿಲ ಹಸುಗೂಸು, ಅಮ್ಮಮ್ಮ ಉಪ್ಪು ಮೆಣಸು ಸಾಸಿವೆ ಒಟ್ಟು ಹಾಕಿ ಕಾಳಿದೃಷ್ಟಿ ಬೋಳಿದೃಷ್ಟಿ ಎಂದೆಲ್ಲ ಸುಳಿದು ಬೆಂಕಿಗೆ ಹಾಕುತ್ತಿರುವಾಗ ಸಾಸಿವೆಯ ಒಂದು ಸಣ್ಣ ಕಾಳು ನನ್ನ ಕಾಲಿಗೆ ತಾಗಿದ್ದು ಆ ಉರಿಗೆ ನಾನು ಅಳುವ ಮೊದಲೇ ನನ್ನ ಅಮ್ಮನ ಕಣ್ಣು ಹೊಳೆಯಾಗಿತ್ತು. ಶಾಲೆಯಲ್ಲಿ ಭೂತ ಕನ್ನಡಿಯನ್ನು ಸೂರ್ಯನಿಗೆ ಎದುರಾಗಿ ಹಿಡಿದಾಗ ಬಿಸಿಲಿನ ಉರಿಗೆ ಕಾಗದವೊಂದು ಸುಟ್ಟು ಹೋದ ಮಾಯಾಜಾಲವನ್ನ ಕಂಡು ಕೈತಟ್ಟಿ ಕುಣಿದು ಕುಪ್ಪಳಿಸಿದ್ದರೂ ಮನಸ್ಸನ್ನ ಕೇಂದ್ರೀಕರಿಸುವ ಪಾಠವನ್ನ ಕಲಿತದ್ದು ನೆನಪಿದೆ. ಅಜ್ಜಯ್ಯನ ಮನೆಗೆ ಹೋದಾಗ ಕೊತಗುಟ್ಟುವ ಚೆರಿಗೆಯ ನೀರಿನ ಬಾಯಲ್ಲಿಟ್ಟ ತಟ್ಟೆಗೆ ಹೊಯ್ದ ಅಕ್ಕಿ ಹಿಟ್ಟು ಪೌರ್ಣಿಮೆಯ ಚಂದ್ರನಂತಾಗುವುದನ್ನು ಕಂಡಾಗ ನನ್ನ ಮಗುವೋ ಹುರಿದ ಅಕ್ಕಿ ಹಪ್ಪಳದಂತೆ ಅರಳುತ್ತಿತ್ತು. ಚೆರಿಗೆಯ ಬುಡಕ್ಕಿಟ್ಟ ಉರಿ ಕೊರೆಯುವ ಚಳಿಯನ್ನ ಮರೆಸಿತ್ತು. ಅಂದು ಗಣಿತದ ಮೇಷ್ಟ್ರು ಕೈ ಮೇಲೆ ಕೊಡುತ್ತಿದ್ದ ಬೆತ್ತದ ಉರಿಯ ಬರೆ ಕಲೆಯಾಗಿ ಉಳಿದಿತ್ತು. ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಯ ಉರಿಗೆ ತಲೆಯಲ್ಲಿ ಅಳಿದುಳಿದ ಉತ್ತರವೆಲ್ಲ ಆವಿಯಾಗಿತ್ತು. ದೇವಿ ದೇವಸ್ಥಾನಕ್ಕೆ ಉರಿ ಕೆಂಡ ನೋಡಲು ಮನೆಯವರ ಕಣ್ತಪ್ಪಿಸಿ ಹೋದದ್ದು. ಕೆಂಡದುರಿಯನ್ನು ಲೆಕ್ಕಿಸದೆ ಅದನ್ನು ಹಾರಿಸಿ ಬಾಯೊಳಗೆ ಹಾಕಿಕೊಳ್ಳುವ ಪಾತ್ರೆಯ ಕೋಲವನ್ನು ಕಣ್ತುಂಬಿಸಿಕೊಂಡದ್ದು. ಮತ್ತೆ ಮನೆಗೆ ಬಂದು ಬಚ್ಚಲ ಮನೆಯಲ್ಲಿರುವ ಉರಿ ಕೆಂಡವನ್ನ ಬಾಯೊಳಗೆ ಹಾಕಿಕೊಂಡು ಉರಿಗೆ ಅಂಗಳವೆಲ್ಲ ಓಡಾಡಿ ಊರೊಂದು ಮಾಡಿದ್ದು. ಮತ್ತೆ ಅಮ್ಮ ಕೊಟ್ಟ ಬಾಸುಂಡೆಯ ಉರಿ ಹಳೆ ನೋವಾಗಿ ಬೇರೂರಿದ್ದು ಹಾಗೇ ಇದೆ. ಕಾಲ ಉರುಳಿತು. ಅವನ ಮೊದಲ ನೋಟದುರಿಗೆ ಕಂಗೆಟ್ಟು ಮೇಣವಾಗಿದ್ದೆ. ಅವನ ಒಲುಮೆ ಉರಿಗೆ ಕೆನ್ನೆ ಮೇಲೆಲ್ಲ ಬೊಕ್ಕೆಗಳು. ಅವನಿರದ ರಾತ್ರಿಯ ವಿರಹಾಗ್ನಿಯ ಉರಿಗೆ ಅದಿತಪ್ತಳಾದೆ. ಅವನ ಪ್ರೇಮದ ಬಿಸುಪಿ ನುರಿಯ ಕಾವಿಗೆ ಹಸಿರು ಮೊಳೆಯಿತು. ಸೀಮಂತದ ದಿನವಂತೂ ಅವನ ಕಾಳಜಿಯ ಉರಿ ಬಸಿರನ್ನು ಬೆಚ್ಚಗೆ ಇರಿಸಿತ್ತು. ಈರುಳ್ಳಿಯ ಉರಿಗೆ ಕಣ್ಣೀರು ಬಾರದಂತಹ ಮನೆಗೆ ದಾರೆ ಎರೆದರೇನೋ ಹೌದು. ಆದರೆ ತವರಿನ ವಾತ್ಸಲ್ಯದ ಉರಿ ನೆನಪಾದಾಗಲೆಲ್ಲ ಕಾವೇರಿ ಕಾವೇರಿಯಾಗುತ್ತಿದ್ದಳು. ಉರಿ ಬಿಡಲಿಲ್ಲ. ಕೊಂಕು ಕುಹಕ ಅವಮಾನ ಅನುಮಾನ ಮೌನ, ಒಮ್ಮೊಮ್ಮೆ ಮನಸ್ಸು ಉರಿಯುವ ಕುಲುಮೆಯಾಗುತ್ತಿತ್ತು. ಹೊಟ್ಟೆಯುರಿ ಕಾಮದುರಿ ತಿಂಗಳುರಿ ಹೆರಿಗೆಯುರಿ ಜಗಳದುರಿ ಮಕ್ಕಳ ಫೀಸಿನುರಿ ಮನೆಯ ಬಾಡಿಗೆಯುರಿ ದಿನಸಿ ರೇಷನ್ ಸಾಲ ಸಾಲ ಕೊಟ್ಟವರ ವಸೂಲಿಯ ಉರಿ ಬಡ್ಡಿಯುರಿ ಅಯ್ಯಯ್ಯೋ ಕತ್ತೆ ಪಾಡಿನ ಉರಿ. ಈ ತನ್ಮಧ್ಯೆ ದಿನ ಬೆಳಗಾದರೆ ಮೈ ಸೋಕುವ ಕುಕ್ಕರಿನ ಬಾಣಲೆಯ ಕಾವಲೆಯ ಇಸ್ತ್ರಿ ಪೆಟ್ಟಿಗೆಯ ಕಾದ ಪಾತ್ರೆಗಳ ಕಾವಿನ ಉರಿಯಿಂದಾಗಿ ಬೊಬ್ಬೆಗಳು ತಮ್ಮ ಪಾಡಿಗೆ ತಾವು ಹುಟ್ಟುತ್ತಾ ಬದುಕುತ್ತಾ ಮಾಯವಾಗುತ್ತಿದ್ದವು. ಉಪಚಾರ ಬೇಡದ ಬಡಪಾಯಿ ಇವಳು. ಆದರ್ಶ ಸೊಸೆಯಾಗುವ ಹೊತ್ತಿಗೆ ನಾನೂ ಅತ್ತೆಯಾಗಿದ್ದೆ. ನಾನೀಗ ಭೂಮಿ, ಬಾಣಲೆಯಿಂದ ಬೆಂಕಿಯುರಿಗೆ. ನನ್ನಂತೆ ಅವಳಿಗೂ ಜ್ವರ. ಅವಳೋ ಶಾಂತ ಸ್ವರೂಪಿ, ಸಹನಾಮಯಿ, ಮೌನಿ. ನಾನೋ ಉರಿದುರಿವ ವಡಬ. ಮಗಸೊಸೆಯ ಮಾತಿನುರಿಗೆ ಮನೆಯೆಲ್ಲ ಕಾಳ್ಗಿಚ್ಚು. ಮನದೊಳಗೆ ನೋವಿನುರಿಯ ಭಾರ ಲಾವಾರಸದಂತೆ ಕಣ್ಣಿನಿಂದ ಜಿನುಗುತ್ತಿತ್ತು. ಜೀವಂತ ಜ್ವಾಲಾಮುಖಿ ನಾನು, ಅಗ್ನಿಶಿಖರ. ಸಾಯಬೇಕೆಂದುಕೊಂಡಾಗಲೆಲ್ಲ ಸತ್ತೆ, ಅಳಬೇಕೆಂದಾಗಲೆಲ್ಲ ಅತ್ತೆ. ಅತ್ತೆಯಾದರೂ ಕತ್ತೆಯಂತೆ ದುಡಿದೆ, ಶವದಂತೆ ನಡೆದೆ. ಮಗನ ಮಗಳ ಸೊಸೆ ನಾದಿನಿ ಅಳಿಯ ಅಕ್ಕ ತಮ್ಮ ತಂಗಿ ಮೈದುನ ಸ್ನೇಹಿತೆ ವಾರಗಿತ್ತಿ ನೆರೆಹೊರೆ ನೂರಾರು ಸಂಬಂಧಗಳು. ಸುರುಸುರು ಎನ್ನುತ್ತಾ ಇಟ್ಟ ಕೊಳ್ಳಿಗಳೆಲ್ಲ ನಿಗಿನಿಗೀ ಕೆಂಡವಾಗಿತ್ತು. ಯಾರೇನೇ ಅನ್ನಲಿ, ನನ್ನ ಪ್ರೇಮದರ ಮನೆಯಲ್ಲಿ
ಪ್ರೀತಿಯುರಿಯಲ್ಲಿ ಪೊರೆದ ನನ್ನವನ ನಡುಗುವ ಕೈಯಲ್ಲಿ ಉರಿಯುವ ಕೊಳ್ಳಿಯ ಬೆಳಕಿಗೆ ಹಣೆಯ ಸಿಂಧೂರ ಹೊಳೆದಿತ್ತು. ಉರಿಯುವ ಕಟ್ಟಿಗೆಯ ನಡುವೆ ಮಲಗಿದ್ದ ನನ್ನನ್ನು ಎಷ್ಟು ಸಾಧ್ಯವೋ ಅಷ್ಟು ಕಣ್ಣು ತುಂಬಿಸಿಕೊಂಡರು. ನನ್ನ ಕಕ್ಕುಲತೆಯ ಓಲೈಕೆಯ ಮಾತುಗಳು ಅವರಿಗೆ ಪ್ರಾಯಶಃ ಕೇಳುತ್ತಿರಲಿಲ್ಲ. ಬದುಕಿದ್ದಾಗ ಅನುಭವಿಸಿದ ಉರಿಗಳಷ್ಟು ಈಗಿನ ಉರಿ ಉರಿಸಲಿಲ್ಲ. ತಂಪಾಗಿತ್ತು. ಎಲ್ಲ ಮರೆತು ಸುಮ್ಮನೆ ಮಲಗಿದ್ದೆ. ಶವಾಸನ. ಅಯ್ಯೋ ಅಜ್ಜಿ, ಬೆಂಕಿ ಉರಿ ಸುಟ್ಟು ಹೋಗ್ತೀಯ, ಈಚೆಗೆ ಬಾ ಎಂದು ಮೊಮ್ಮಗ ಕರೆಯುತ್ತಿದ್ದ. ಬೂದಿ ಮುಚ್ಚಿದ ಕೆಂಡದಂತೆ ಅಣ್ಣ ತಮ್ಮಂದಿರು ಆಸ್ತಿಯ ಪಾಲಿನುರಿಯಲ್ಲಿ ಮಗ್ನ. ನಾನೋ ಉರಿದುರಿದು ಅಸ್ಥಿಯಾಗಿ ಹೋದೆ, ಬೂದಿಯಾಗಿ ಹೋದೆ. ಇಲ್ಲೀಗ ಯಾವುದೇ ಉರಿಯಿಲ್ಲ. ಮೌನ, ಬರೀ ಮೌನ. ಇಲ್ಲೀಗ ಹೆಣ್ಣು ಆತ್ಮವಿಶ್ವಾಸವನ್ನು ತನ್ನಲ್ಲಿ ತುಂಬಿಸಿಕೊಳ್ಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಅವಳೇನು, ಅವಳೆಷ್ಟು ಶಕ್ತಳು, ಎಷ್ಟು ತ್ಯಾಗಮಯಿ, ಅವಳಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅನ್ನೋದನ್ನು ತೋರಿಸುವಂತಹ ಒಂದು ಸಂದರ್ಭ. ಮಗಳೇ, ನೀನು ಬಳುಕುವ ಬಳ್ಳಿಯಲ್ಲ, ಬೆಡಗಿನ ಭಿನ್ನಾಣಗಿತ್ತಿಯೂ ಅಲ್ಲ, ಸುಕೋಮಲ ಸುಮಲತೆಯಲ್ಲ. ಹಂಸತೂಲಿಕಾ ತಲ್ಪದಲ್ಲಿ ಮಲಗಿ ವಿರಹ ವ್ಯತೆಯಲ್ಲಿ ಸೊರಗಿ ಚಂದನದೊಂದಾಗಿ ಕರಗಿ ಮರೆಯಾದವಳಲ್ಲ. ಯಾರೇ ಮುಟ್ಟಿದರು, ತಟ್ಟಿದರು, ಕುಟ್ಟಿದರು, ಮೆಟ್ಟಿದರು, ಚಚ್ಚಿ ಚೆಂಡಾಡಿದರು, ಭೂಮಿಯ ಬಾಯಿ ಬಿಡಿಸಿ ಬಿದ್ದು ಹೋಗುವವಳಲ್ಲ. ಹೆದರಿ ಹಿಮ್ಮೆಟ್ಟುವ ಉತ್ತರನೂ ಅಲ್ಲ. ಸೋತಾಗ ಒರಗಿಕೊಳ್ಳಲು ಪುರುಷ ಭುಜವೇ ಬೇಕೆಂದೇನೂ ಇಲ್ಲ. ಎದ್ದು ನಿಲ್ಲು, ಹೋಗು, ಜಗ್ಗದೆ ಕುಗ್ಗದೆ ಮುನ್ನಡೆದು ಸಾಗು. ಕಲ್ಲೊತ್ತಿದರೆ ಒತ್ತಲಿ, ರಕ್ತ ಬಂದರೆ ಬರಲಿ, ಬಿಸಿಲೇರಿದರೆ ಏರಲಿ, ಬಿರುಗಾಳಿ ಬೀಸಿದರೆ ಬೀಸಲಿ. ಧೈರ್ಯಗೆಡಬೇಡ, ಬಗ್ಗಿ ಬರಡಾಗಬೇಡ, ಸೋತು ಬೆಂಡಾಗಬೇಡ. ಆತ್ಮಬಲವೇ ಬಲ, ಬೆಳೆಸಿಕೋ. ಆತ್ಮಬಲವೇ ಬಲ, ಬೆಳೆಸಿಕೋ, ಬೆಳೆಸಿಕೋ ಬದುಕಿ ಬಾಳುವ ಛಲ. ಅತ್ತು ಕರೆದದ್ದು ಸಾಕು, ಉಳಿಸಿಕೋ ನಿನ್ನತನ. ಅಬಲೆಯಾಗಿದ್ದು ಸಾಕು, ನೀ ಆಗು ಕಾಳಿ. ಅಷ್ಟ ಭುಜಬಲೆ ನೀನು, ಖಡ್ಗಧಾರಿಣಿ.

0: ಭಸ್ಮಾಸುರನನ್ನೇ ಭಸ್ಮೀಕರಿಸಿದ ಮೋಹಿನಿಯು ನೀನು. ಜನಕನ ಸಭೆಯಲ್ಲಿ ಯಾಜ್ಞಾವಂಕ್ಯನನ್ನ ಎದುರಿಸಿದ ಗಾರ್ಗಿ ನೀನು. ಸತ್ತ ಜನರ ನೆತ್ತ ಬಂದ ಪಾವನೆ ಗಂಗೆ ನೀನು. ವೀರ ವಿವೇಕಾನಂದದಲ್ಲಿ ಮಿಂದ ಶಕ್ತಿಯ ಶರಧಿ ನೀನು. ಇಲ್ಲಿ ಹೆಣ್ಣು ಕೇವಲ ಸೌಂದರ್ಯದ ವಸ್ತು ಅಲ್ಲ, ಮತ್ತೆ ಭೋಗದ ವಸ್ತು ಅಲ್ಲ ಅಂತೇಳಿ, ಅವಳಲ್ಲಿ ಕೂಡ ಆತ್ಮಸ್ಥೈರ್ಯ ಧೈರ್ಯ ಇವೆಲ್ಲ ಇರಬೇಕು ಅನ್ನುವುದನ್ನು ತೋರಿಸುವಂತಹ ಒಂದು ವಾಕ್ಯಗಳು ಆಗಿವೆ. ಅವಳ ಆತ್ಮಬಲವೇ ಜಾಸ್ತಿಯಾಗಿ ಇರಬೇಕು ಅವಳ ಹತ್ರ, ಅವಳದನ್ನು ಬೆಳೆಸಿಕೊಳ್ಳಬೇಕು. ಮತ್ತೆ ಅವಳು ತುಂಬಾ ಶಕ್ತಿವಂತೆ. ಈಗ ನಮ್ಮ ಕಾಳಿ ದೇವಿ ಹೇಗೆ ಶಕ್ತಿವಂತಳು, ಅದೇ ರೀತಿ ಅಷ್ಟಭುಜವನ್ನ ಹೊಂದಿರುವಂತಹ ಕಾಳಿ ಮಾತೆಯಂತೆ, ಖಡ್ಗಧಾರಿಣಿಯಂತೆ ಹೆಣ್ಣು ಕೂಡ ತುಂಬಾ ಸಾಮರ್ಥ್ಯವನ್ನ ಹೊಂದಿದವಳು. ಅದನ್ನೆಲ್ಲ ತನ್ನೊಳಗಿಂದ ಹೊರಗೆ ತೆಗಿಬೇಕು ಅನ್ನುವುದನ್ನ ತೋರಿಸಿಕೊಡುವಂತದ್ದಾಗಿದೆ. ಮತ್ತೆ ಅವಳು ಶಕ್ತಿಯ ಸಾಮ್ರಾಜ್ಞಿ ಆಗಿದ್ದಾಳೆ, ಸಾಕಷ್ಟು ಶಕ್ತಿ ಅವಳಲ್ಲಿ ಇದೆ. ದುಃಖ ಹಾರಿಣಿ ಆಗಿದ್ದಾಳೆ, ದುಃಖವನ್ನ ಕಡಿಮೆಗೊಳಿಸುವವಳು ಅಥವಾ ದುಃಖ ಬಾರದೇ ಇರುವ ಹಾಗೆ ನೋಡಿಕೊಳ್ಳುವವಳಾಗಿದ್ದಾಳೆ. ದೇವಿಯ ಸ್ವರೂಪಿ ಅಂತೇಳಿ ಹೇಳುವಂತದ್ದಾಗಿದೆ. ಯಮನನ್ನೇ ಗೆದ್ದಂತಹ ಸಾವಿತ್ರಿ ನೀನು ಅಂತ ಹೇಳಿದ್ರೆ, ಹೆಣ್ಣು ಸಾಕಷ್ಟು ಶಕ್ತಿವಂತೆ ಧೈರ್ಯವಂತೆ ಸಾಮರ್ಥ್ಯವನ್ನ ಹೊಂದಿದವಳು. ಅವಳು ಮನಸ್ಸು ಮಾಡಿದ್ಲು ಅಂತಾದ್ರೆ ಎಂತಹ ಶಕ್ತಿವಂತನನ್ನಾದ್ರೂ ಕೂಡ ಸೋಲಿಸಬಲ್ಲಳು ಎನ್ನುವುದು ಭಸ್ಮಾಸುರನ ಕಥೆಯು ನಮಗೆ ತೋರಿಸಿಕೊಡುತ್ತದೆ. ಜನಕನ ಸಭೆಯಲ್ಲಿ ಯಜ್ಞಾವಾಂಕ್ಯವನ್ನ ಎದುರಿಸಿದ ಗಾರ್ಗಿ ಅಂತ ಹೇಳಿದ್ರೆ, ಅಲ್ಲಿ ಗಾರ್ಗಿ ಅನ್ನುವಳು ಹೆಣ್ಣು. ಸೊ ಒಬ್ಬ ಹೆಣ್ಣಾದವಳು ಒಬ್ಬ ಪುರುಷನಲ್ಲಿ ಯಾವ ರೀತಿಯಲ್ಲಿ ಗೆದ್ದು ಬಂದ್ಲು ಅನ್ನುವುದನ್ನ ತೋರಿಸುವಂತದ್ದಾಗಿದೆ. ಮತ್ತೆ ಗಂಗೆಯಷ್ಟು ಪಾವನಳು ಹೆಣ್ಣು, ಗಂಗೆಯಷ್ಟು ಶುದ್ಧಳು ಪರಿಶುದ್ಧಳು. ಇದಿಷ್ಟನ್ನು ನನ್ನ ಮನಸ್ಸಿನ ಭಾವನೆಗಳನ್ನ ಇವತ್ತು ನಾನು ನಿಮ್ ಜೊತೆ ಹಂಚಿಕೊಂಡಿದ್ದೇನೆ. ಮಾತನ್ನ ಕೇಳಿಸ್ಕೊಂಡದಕ್ಕೆ ಧನ್ಯವಾದಗಳು. ಮತ್ತೆ ಸಿಕ್ಕುವ ರೇಡಿಯೋ ಕುಂದಾಪುರದಂಗೆ ಕೇಂತಾ ಇರಿ, ರೇಡಿಯೋ ಕುಂದಾಪುರ 89.6 FM.
1: ಹೇ ಐಶಾ, ನಿನ್ನ ನಕ್ಕು ಒಂದ್ ಕಾಲೇಜ್ ಅಡ್ಮಿಷನ್ ತಕೊಂಡಾಳ.
2: ಯಾವ ಕಾಲೇಜ್?
1: ಇನ್ಯಾವ್ದು ಬಂಡರ್ ಕರ್ ಕಾಲೇಜ್.
2: ನೀ ದಡ್ಡಾದ ಮೇಲೆ ಯಾವ ಕಾಲೇಜ್ ಗೆ ಸೇರ್ಕೊಂಬೋದು?
1: ಇನ್ಯಾವ್ದು ಬಂಡರ್ ಕರ್ ಕಾಲೇಜ್ ಗೆ ಸೇರುದು?
2: ನೀನ್ ಈಗಲೇ ಡಿಸೈಡ್ ಮಾಡ್ಬಿಟ್ಟಿಯಾ?
1: ಹೌದ್, ಇಟ್ಸ್ ಮೈ ಡ್ರೀಮ್ ಕಾಲೇಜ್.
3: ಅಡ್ಮಿಷನ್ಸ್ ಓಪನ್ ಫಾರ್ BA, BSc, BCA, BCom ಮತ್ತು BBA. ವಿಸಿಟ್ ಬಂಡರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.